ಆಕಾಶವಾಣಿ ಮಡಿಕೇರಿ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಕಂಪನಾಂಕ ಎಫ್ಎಂ 103.1 ಮೆಗಾಹರ್ಟ್ಸ್. ಇಂದು 1948 ರಾಷ್ಟ್ರೀಯ ಶಕವರ್ಷ, ಜ್ಯೇಷ್ಠ ಮಾಸದ 7ನೆಯ ದಿನ ಅಂದರೆ 2026 ಇಸವಿ, ಮೇ ತಿಂಗಳ 28ನೆಯ ತಾರೀಖು ಗುರುವಾರ. ಈಗ ಸಮಯ 5:56:45. ನಮ್ಮ ಎಲ್ಲ ಪ್ರೀತಿಯ ಶ್ರೋತೃ ಬಾಂಧವರಿಗೂ ರೇಷ್ಮಾ ತೀರ್ಥರಾಮ್ ಹಾರೈಸುವ ಶುಭೋದಯ. ಶುಭನುಡಿ. ಯಾರನ್ನು ನಾವು ದ್ವೇಷಿಸುತ್ತೇವೆಯೋ ಅವರನ್ನು ನಾವು ಎಂದಿಗೂ ಅರ್ಥ ಮಾಡಿಕೊಳ್ಳಲಾರೆವು. ಹೀಗೆಂದಿದ್ದಾರೆ ಅಮೆರಿಕದ ರಮ್ಯಕವಿ ಜೇಮ್ಸ್ ಆರ್ ಲೊವೆಲ್. ಶುಭನುಡಿ ಕೇಳಿದಿರೇ.

0: 6:35ಕ್ಕೆ ಕ್ಕೆ ಬೆಂಗಳೂರು ಕೇಂದ್ರದಿಂದ ಪ್ರಾಯೋಜಿತ ಕಾರ್ಯಕ್ರಮ. ಕಲಬುರಗಿಯ ಮಾತೋಶ್ರೀ ಅಂಬುಬಾಯಿ ವಸತಿ ಶಾಲೆಗೆ ಅಂಧ ಹೆಣ್ಣು ಮಕ್ಕಳ ಪ್ರವೇಶಾತಿ. ಈ ಕುರಿತ ಕಾರ್ಯಕ್ರಮ ಪ್ರಾಯೋಜಕರು ಶ್ರೀಮತಿ ಅಂಬುಬಾಯಿ ಅಂಧ ಬಾಲಕಿಯರ ವಸತಿ ಶಾಲೆ, ಸುಂದರನಗರ, ಕಲಬುರಗಿ. ಸುದ್ದಿ ಸಮಾಚಾರ. ಪ್ರಾಯೋಜಕರು ಅದ್ವೈತ್ ಹ್ಯುಂಡಾಯ್. 8:30ಕ್ಕೆ ಬೆಂಗಳೂರು ಕೇಂದ್ರದಿಂದ ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ. ಕೃತಿ ಮತ್ತು ಓದು ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ಒ. 8:35ಕ್ಕೆ ಆಕಾಶಬುಟ್ಟಿ, ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಶ್ರೋತೃಗಳೊಂದಿಗೆ ಸಂವಾದ. ಕೇಳುಗರಾದ ಅಂಬರಾಯ ಎಂ ಕೋಣೆ ಅರ್ಜುನಗಿ ಅವರೊಂದಿಗೆ ಸಂದರ್ಶನ. 8:50ಕ್ಕೆ ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಾಚನ ಡಾ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. ಇನ್ನು 9:05ಕ್ಕೆ ನಮ್ಮ ನಿಲಯದಿಂದ ಭಾವಗೀತೆಗಳನ್ನು ಕೇಳುವಿರಿ. 9:30ಕ್ಕೆ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ ಚಿತ್ರಚಿತ್ತಾರ. 10:00ಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಡಿವಿ ಮೋಹನ ಕೃಷ್ಣ ಅವರ ಹಾಡುಗಾರಿಕೆ. 10:30ಕ್ಕೆ ಗಾನ ಬಜಾನ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. 11:00ಗೆ ನನ್ನೆದೆಯ ಹಾಡು ನೇರ ಫೋನ್ ಇನ್ ಕಾರ್ಯಕ್ರಮ, ನಿರ್ವಹಣೆ ಎಂ ಶಕುಂತಲಾ. ಇನ್ನು 12:05ಕ್ಕೆ ವನಿತಾ ವಿಹಾರ. ಬಕ್ರೀದ್ ಅಥವಾ ಈದ್ ಉಲ್ ಅಜಾ ಪ್ರಯುಕ್ತ ಮಡಿಕೇರಿಯ ಅಹಮದಿಯ ಮುಸ್ಲಿಂ ಸಂಘಟನೆಯ ಲಜಾನಾ ಇಮಾಯಿಲ್ಲಾ ಮಹಿಳಾ ವಿಭಾಗದ ಸದಸ್ಯರಿಂದ ವಿಶೇಷ ಕಾರ್ಯಕ್ರಮ, ನಿರ್ವಹಣೆ ಪಿಎಂ ಜಗದೀಶ್. 12:35ಕ್ಕೆ ಆರೋಗ್ಯ ಕಾರ್ಯಕ್ರಮದಲ್ಲಿ ಮೂರ್ಛೆ ರೋಗ ಕುರಿತು ಶಿವಮೊಗ್ಗದ ಸಹ್ಯಾದ್ರಿ ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ನರರೋಗ ವಿಭಾಗದ ಮುಖ್ಯಸ್ಥರಾದ ಡಾ ರೂಪಾ ಕೆಜೆ ಅವರೊಡನೆ ಸಂದರ್ಶನ. ಸಂದರ್ಶಕರು ಮಹೇಶ್ ಎಚ್ಎಂ. 1:00ಗೆ ಪ್ರಗತಿಪಥ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಬೀದಿಬದಿ ವ್ಯಾಪಾರಿಗಳ ಆತ್ಮನಿರ್ಭರ ನಿಧಿ, ಈ ಕುರಿತು ಮಾತನಾಡುತ್ತಾರೆ ಡಾ ಎಸ್ಎಂ ಸುಧಾಕರ್. 1:30ಕ್ಕೆ ಪ್ರಚಲಿತ ವಿದ್ಯಮಾನಗಳನ್ನೊಳಗೊಂಡ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ ಪ್ರಚಲಿತ. ಇನ್ನು ಸಂಜೆಯ ಪ್ರಸಾರ ಕಾರ್ಯದಲ್ಲಿ 4:00ಗೆ ಇದೇ ಮೇ 29 ಹಾಗೂ 30ರಂದು ಕೊಡಗಿನ ಸುಂಟಿಕೊಪ್ಪನಾಡಿನಲ್ಲಿ ನಡೆಯುತ್ತಿರುವ 17ನೇ ಕೊಡಗು ಸಾಹಿತ್ಯ ಸಮ್ಮೇಳನದ ಉಸ್ತುವಾರಿ ಹೊಂದಿರುವ ಹಾಗೂ ಕೊಡಗು ಜಿಲ್ಲಾ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಶ್ರೀ ಕೇಶವ ಕಾಮತ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎಂ ಶಕುಂತಲಾ. ಕ್ಕೆ ನೆನಪು ನಿನಾದ. 5:00ಗೆ ಕೊಡವಸಿರಿ, ಎತ್ತತೆರೆ ಪಾಟ್ ಚೇನಂಡ ಮಧು ಮಾದಯ್ಯ ಮತ್ತು ಸಂಗಡಿಗರಿಂದ ಹಾಡು. 5:30ಕ್ಕೆ ರಸಪ್ರಶ್ನೆಗಳನ್ನಾಧರಿಸಿದ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಚಿತ್ರಕಾವೇರಿ. 6:50ಕ್ಕೆ ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸಿರುವ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ. ಇದರಲ್ಲಿ ಕಾಫಿ ಬೆಳೆಯಲ್ಲಿ ಪೋಷಕಾಂಶಗಳ ನಿರ್ವಹಣೆ ಕುರಿತು ಪ್ರಗತಿಪರ ಕಾಫಿ ಬೆಳೆಗಾರರಾದ ಎಚ್ಎಸ್ ಧರ್ಮರಾಜ್ ಅವರಿಂದ ಮಾಹಿತಿ. ನಂತರ ಮಾರುಕಟ್ಟೆ ಧಾರಣೆ ಕೇಳಲಿದ್ದೀರಿ. 7:20ಕ್ಕೆ ಸುದ್ದಿಜೊಂಪೆ. ಪ್ರಾಯೋಜಕರು ಭಾರತೀಯ ಸಂಭಾರ ಮಂಡಳಿಯ ನಿವೃತ್ತ ಅಧಿಕಾರಿ ಅಯ್ಯಂಡ್ರ ಗಿರೀಶ್ ಕುಮಾರ್ ಮತ್ತು ಸಂಸಾರ ಚೆಟ್ಟಳ್ಳಿ ಗ್ರಾಮ. 7:29ಕ್ಕೆ ಸುದ್ದಿ ಸಮಾಚಾರ. ಪ್ರಾಯೋಜಕರು ಸ್ಯಾನ್ ಸಿಟಿ, ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. 9:30ಕ್ಕೆ ಗಿರಿಜಾ ಶ್ರೀನಿವಾಸಲು ಅವರೊಂದಿಗೆ ಸಂದರ್ಶನ. ನಂತರ ಯುವ ದಂಪತಿಗಳಲ್ಲಿ ಕಂಡುಬರುತ್ತಿರುವ ಡಬಲ್ ಇನ್ಕಮ್, ನೋ ಕಿಡ್ಸ್ ಓನ್ಲಿ ಪೆಟ್ಸ್, ಈ ಕುರಿತು ಸಂವಾದ. ಇದುವರೆಗೆ ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ ಕೇಳಿದಿರಿ. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:05 ಇನ್ನು ಇಂಗ್ಲಿಷ್ನಲ್ಲಿ ವಾರ್ತೆ ದೆಹಲಿ ಕೇಂದ್ರದಿಂದ.
1: ದಿಸ್ ಇಸ್ ಆಕಾಶವಾಣಿ, ದಿ ನ್ಯೂಸ್ ರೆಡ್ ಬೈ ಶಗುನ್ ಚೋಪ್ರಾ. Prime Minister Narendra Modi has emphasized the need for effective implementation of Swachh Bharat Mission 2.0 and underlined that the mission should move beyond infrastructure creation and ensure measurable outcomes through regular monitoring, citizen participation and convergence between various stakeholders.

ಪ್ರೀತಿಯ ಕೇಳುಗರೇ, ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6 ಗಂಟೆ. ಈಗ ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ. ಈ ಬೆಳಿಗ್ಗೆ 6:10ಕ್ಕೆ ಭಕ್ತಿ ಸಂಗೀತದ ಕಾರ್ಯಕ್ರಮ ಉದಯರಾಗ, 6:30ಕ್ಕೆ ಬೆಂಗಳೂರು ಕೇಂದ್ರದಿಂದ ಚಿಂತನ, ಡಾ ಸೈಯದ್ ಜಮೀರುಲ್ಲಾ ಶರೀಫ್ ಅವರಿಂದ ರೈತರಿಗೆ ಸಲಹೆ.

ಉದಯರಾಗ ಭಕ್ತಿಗೀತೆಗಳ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ಬಟ್ಟೀರ ಮಣಿಚೆಂಗಪ್ಪ ಅವರ ರಚನೆ, ಹಾಡಿದ್ದಾರೆ ವಿಜಯ್ ಅರಸ್.

ಭಕ್ತಿ ಸಂಗೀತದ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಅಜಯ್ ವಾರಿಯರ್ ಅವರು ಹಾಡಿರುವ ಪುದಿಯ ನೆರವನ ರೇವತಿ ರಮೇಶ್ ಅವರ ರಚನೆ.

ನಮ್ಮ ಪ್ರಾಚೀನ ಕಲೆಗಳು, ವಾಸ್ತುಶಿಲ್ಪ, ನೃತ್ಯ, ಪುರಾಣಗಳು ಸಾರುವ ಶುಭ ಸಂದೇಶಗಳನ್ನು ಮೈಗೂಡಿಸಿಕೊಂಡು ನಮ್ಮ ಮಕ್ಕಳು ಬೆಳೆಯಲಿ. ಭಾವಿ ಭರತ ಖಂಡಕ್ಕೆ ಸದೃಢ ಸುಸಂಸ್ಕೃತ ಪ್ರಜೆಗಳನ್ನು ನೀಡುವ ಹೊಣೆ ಪ್ರತಿಯೊಬ್ಬ ಪ್ರಜ್ಞಾವಂತ ಪ್ರಜೆಯದು.

ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:30 ಮುಂದಿನ ಕಾರ್ಯಕ್ರಮ ಚಿಂತನ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲೇ.

0: ಇಸ್ಲಾಂ ಧರ್ಮವು ಮುಸ್ಲಿಮರ ಮೇಲೆ ಕಡ್ಡಾಯಗೊಳಿಸಿರುವ ಐದು ಆಚರಣೆಗಳಲ್ಲಿ ಬಕ್ರೀದ್ ಹಬ್ಬವು ಒಂದು. ಇದು ಕೇವಲ ಸಂತೋಷವನ್ನುಂಟು ಮಾಡುವ ಉದ್ದೇಶದಿಂದ ಕೂಡದೆ ಧಾರ್ಮಿಕ ಸಂಪ್ರದಾಯದ ಶಾಶ್ವತ ರಕ್ಷಣೆಯ ಜವಾಬ್ದಾರಿಯನ್ನು ಹೊಂದಿದೆ. ಇಸ್ಲಾಂ ಧರ್ಮದ ಜಾಗತಿಕ ಪ್ರಮುಖ ಹಬ್ಬಗಳು ಎರಡು ಮಾತ್ರ, ರಂಜಾನ್ ಎಂದು ಕರೆಯುವ ಈದ್ ಉಲ್ ಫಿತರ್, ಬಕ್ರೀದ್ ಎಂದು ಕರೆಯುವ ಈದ್ ಉಲ್ ಅಜಾ. ಈ ಹಬ್ಬಗಳ ಆಚರಣೆ ಚಂದ್ರ ದರ್ಶನವನ್ನು ಅವಲಂಬಿಸಿವೆ. ಚಂದ್ರ ದರ್ಶನದ ಮಾರನೆಯ ದಿನ ರಂಜಾನ್ ಹಬ್ಬದ ಆಚರಣೆಯಾದರೆ ಚಂದ್ರ ದರ್ಶನದ ಹತ್ತನೆಯ ದಿನ ಬಕ್ರೀದ್ ಹಬ್ಬವನ್ನು ಆಚರಿಸಲಾಗುತ್ತದೆ. ಬಕ್ರೀದ್ ಹಬ್ಬಕ್ಕೆ ಅರಬ್ಬಿ ಭಾಷೆಯಲ್ಲಿ ಈದ್ ಉಲ್ ಅಜಾ ಅಥವಾ ಈದ್ ಉಲ್ ಅಜುಹಾ ಎಂದು ಹೆಸರು. ಈ ಹಬ್ಬವು ಅರಬಿಕ್ ಕಾಲಮಾನದ ಹನ್ನೆರಡನೆಯ ತಿಂಗಳಾದ ದುಲ್ ಹಜ್ನ ಹತ್ತನೆಯ ದಿನ ಬರುತ್ತದೆ. ರಂಜಾನ್ ಅಥವಾ ಈದ್ ಉಲ್ ಫಿತರ್ ಹಬ್ಬವು ತನ್ನ ಮನ ಪವಿತ್ರಗೊಳಿಸುವ ಆಚರಣೆಯಾದರೆ ಈದ್ ಉಲ್ ಅಜಾ ಪ್ರಾಣಿ ಬಲಿ ಮತ್ತು ಹಜ್ ಯಾತ್ರೆ ನಿರ್ವಹಿಸುವ ಹಬ್ಬವಾಗಿದೆ. ಈ ಎರಡು ಹಬ್ಬಗಳಲ್ಲಿ ಊರಿನವರೆಲ್ಲ ಒಂದಾಗಿ ಈದ್ಗಾ ಎಂಬ ಸ್ಥಳದಲ್ಲಿ ಸಾಮೂಹಿಕ ನಮಾಜ್ ಮಾಡಲು ಹೋಗುವುದು ವಿಶೇಷ. ಪ್ರಾಣಿ ಬಲಿಯ ಆಚರಣೆಯನ್ನು ಕುರ್ಬಾನಿ ಎಂದು ಕರೆಯಲಾಗುತ್ತದೆ. ಈ ಆಚರಣೆಯ ರೂಢಿಗೆ ಬರಲು ಕಾರಣವೆಂದರೆ ಇಸ್ಲಾಂ ಧರ್ಮದ ಅನುಸಾರ ಪ್ರವಾದಿಗಳಲ್ಲಿ ಒಬ್ಬರಾದ ಇಬ್ರಾಹಿಂ ಅಲೈಹಿಸ್ಸಲಾಂ ರವರು ಪ್ರಾಯದ ಮಗನಾದ ಇಸ್ಮಾಯಿಲ್ ಜಬಿಯುಲ್ಲಾರವರಿಗೆ ಒಮ್ಮೆ ಹೀಗೆ ಹೇಳಿದರು, ಮಗು, ನಾನು ಅಲ್ಲಾನಿಗೆ ಬಲಿಯರ್ಪಿಸಲಿಕ್ಕಾಗಿ ನಿನ್ನ ಕೊರಳು ಕೊಯ್ಯುತ್ತಿರುವುದನ್ನು ಕನಸಿನಲ್ಲಿ ಕಂಡೆನು, ಇದರ ಬಗ್ಗೆ ನಿನ್ನ ಅಭಿಪ್ರಾಯವೇನು ಎಂದು ಹೇಳು ಎಂದರು. ಅದಕ್ಕೆ ಮಗನು, ಅಪ್ಪ, ತಮಗೆ ಆಜ್ಞಾಪಿಸಲಾಗಿರುವುದನ್ನು ಮಾಡಿಬಿಡಿರಿ ಎಂದನು. ಅದರಂತೆ ಇಬ್ರಾಹಿಂ ಅಲೈಹಿಸ್ಸಲಾಂ ರವರು ಮಗನನ್ನು ಊರ ಹೊರಗೆ ಕರೆದುಕೊಂಡು ಹೋಗಿ ನೆಲದ ಮೇಲೆ ಮಲಗಿಸಿದರು. ಹರಿತ ಚೂರಿಯನ್ನು ಕುತ್ತಿಗೆಯ ಮೇಲಿಟ್ಟು ಕೊಯ್ಯಲು ಪ್ರಾರಂಭಿಸಿದ್ದಾಗ ಕುತ್ತಿಗೆ ಕೊಯ್ಯಲ್ಪಡಲೇ ಇಲ್ಲ. ಇಬ್ರಾಹಿಂ ಅಲೈಹಿಸ್ಸಲಾಂ ರವರಿಗೆ ಚೂರಿಯ ಮೇಲೆ ಅತಿಯಾದ ಸಿಟ್ಟು ಬಂದು ಅದನ್ನು ಸಮುದ್ರದಲ್ಲಿ ಎಸೆದರು. ಈ ಘಟನೆಯ ಹಿಂದಿನ ಉದ್ದೇಶ, ವಾಸ್ತವಿಕವಾಗಿ ಇಬ್ರಾಹಿಂ ಅಲೈಹಿಸ್ಸಲಾಂ ರವರಿಗೆ ತನ್ನ ಪ್ರಭು ಅಲ್ಲಾನ ಮೇಲಿದ್ದ ದೃಢ ವಿಶ್ವಾಸಕ್ಕೆ ಧಕ್ಕೆಯಾಗುವ ರೀತಿಯಲ್ಲಿ ತನ್ನ ಪುತ್ರ ವ್ಯಾಮೋಹವನ್ನು ನಿಯಂತ್ರಿಸುವುದಕ್ಕಾಗಿ ಮಾತ್ರ ಬಲಿದಾನದ ಈ ಘಟನೆ ನಡೆಯಿತು. ಅಲ್ಲಾನಿಗೆ ಇಬ್ರಾಹಿಂ ಅಲೈಹಿಸ್ಸಲಾಂರ ಕರ್ತವ್ಯ ನಿಷ್ಠತೆ ಕಂಡು ತೃಪ್ತಿಯಾದ ಕಾರಣ ಇಸ್ಮಾಯಿಲರ ಬಲಿದಾನಕ್ಕೆ ಬದಲು ಸ್ವರ್ಗದಿಂದ ಕುರಿಯೊಂದನ್ನು ಬಲಿದಾನ ಮಾಡಲು ಕಳಿಸಲಾಯಿತು. ಈ ಘಟನೆಯು ಪ್ರಾಣಿ ಬಲಿದಾನದ ಆಚರಣೆಗೆ ಕಾರಣವಾಗಿ ಈದ್ ಉಲ್ ಅಜಾದ ಪ್ರಮುಖ ಸಂಪ್ರದಾಯವಾಯಿತು. ಈದ್ ನಮಾಜ್ನ ನಂತರ ಪ್ರಾರಂಭವಾಗುವ ಪ್ರಾಣಿ ಬಲಿದಾನವು ಮೂರು ದಿನಗಳವರೆಗೆ ನಡೆಯುತ್ತದೆ. ಆದ್ದರಿಂದ ಈ ಹಬ್ಬವನ್ನು ದೊಡ್ಡ ಹಬ್ಬವೆಂದು ಪರಿಗಣಿಸಲಾಗುತ್ತದೆ. ಬಲಿದಾನಕ್ಕಾಗಿ ಅರ್ಪಿಸಿದ ಪ್ರಾಣಿಯ ಮಾಂಸವನ್ನು ಮೂರು ಭಾಗವಾಗಿ ಮಾಡಲಾಗುವುದು. ಒಂದು ಭಾಗವನ್ನು ಬಡವರಿಗೆ ಹಂಚಿ ಮತ್ತೊಂದು ಸಂಬಂಧಿಕರಿಗೆ ನೀಡಲಾಗುವುದು. ಉಳಿದನ್ನು ಮನೆಯವರು ಉಳಿಸಿಕೊಳ್ಳಲಾಗುವುದು. ರಂಜಾನ್ ಹಬ್ಬದಲ್ಲಿ ಬಡ ಬಗ್ಗರಿಗೆ ಹಣ, ಧಾನ್ಯ, ವಸ್ತ್ರಗಳನ್ನು ದಾನ ಮಾಡುವ ಸಂಪ್ರದಾಯವಿದ್ದರೆ ಬಕ್ರೀದ್ನಲ್ಲಿ ಮಾಂಸದಾನದ ಸಂಪ್ರದಾಯವಿದೆ. ಮಾನವೀಯತೆಯ ಮಹತ್ವವನ್ನು ಸಾರುವ ಈ ಹಬ್ಬಗಳಲ್ಲಿ ದಾನ ಪ್ರದಾನ. ಈದ್ ಉಲ್ ಅಜಾ ಅಥವಾ ಬಕ್ರೀದ್ನ ಮತ್ತೊಂದು ಪ್ರಮುಖ ಆಚರಣೆ ಅನುಕೂಲಸ್ಥರು ಕಡ್ಡಾಯವಾಗಿ ಜೀವನದಲ್ಲಿ ಒಮ್ಮೆ ಹಜ್ ಯಾತ್ರೆ ಕೈಗೊಳ್ಳುವುದು. ಹಜ್ ನಿರ್ವಹಿಸುವ ಸಾಮರ್ಥ್ಯವಿದ್ದು ಅದನ್ನು ನಿರ್ವಹಿಸದೇ ಇರುವವರನ್ನು ಧರ್ಮಭ್ರಷ್ಟನೆಂದು ಪರಿಗಣಿಸಲಾಗುವುದು. ಮಕ್ಕಾ ನಗರದಲ್ಲಿ ಇಬ್ರಾಹಿಂ ಅಲೈಹಿಸ್ಸಲಾಂ ರವರು ಕಟ್ಟಿದ ಪ್ರಾರ್ಥನಾಲಯವಿದೆ. ಇಬ್ರಾಹಿಂ ಅಲೈಹಿಸ್ಸಲಾಂ ರವರ ಭಕ್ತಿಪೂರ್ವ ಕಾಯಕವನ್ನು ಮೆಚ್ಚಿದ ಅಲ್ಲಾ ಆ ಕಟ್ಟಡವನ್ನು ತನ್ನ ವಾಸಸ್ಥಳವೆಂದು ಸಾರಿದನು. ಅದನ್ನು ಕಾಬಾ ಎಂದು ಕರೆದು ಅದರೆಡೆಗೆ ಮುಖ ಮಾಡಿ ನಮಾಜ್ ಮಾಡುವಂತೆ ಆದೇಶ ನೀಡಿದನು. ಅದರಂತೆ ಮುಸ್ಲಿಮರು ಎಲ್ಲೇ ಇರಲಿ ನಮಾಜ್ ಮಾಡುವಾಗ ಪವಿತ್ರ ಕಾಬಾದ ಕಡೆ ಮುಖ ಮಾಡುವ ಸಂಪ್ರದಾಯ ಆಚರಿಸುತ್ತಾರೆ. ಹಜ್ ಯಾತ್ರೆ ಕೈಗೊಳ್ಳುವವರು ಅದೊಂದು ಸಾಂಪ್ರದಾಯಿಕ ಆಚರಣೆ ಎಂದು ಮಾತ್ರ ಭಾವಿಸದೆ ದುರ್ಭಾವನೆಯನ್ನು ತ್ಯಜಿಸಿ ಹಿಂಸೆಯನ್ನು ಬಾಹಿರಗೊಳಿಸಿ ನುಡಿ ನಡೆಗಳೆಲ್ಲರಲ್ಲೂ ಪವಿತ್ರತೆಯನ್ನು ಕಾಪಾಡಿಕೊಳ್ಳುವುದಾಗಿದೆ. ಈದ್ ಉಲ್ ಅಜಾ ಹಬ್ಬ ತ್ಯಾಗ ಬಲಿದಾನದೊಡನೆ ಸರ್ವಸ್ವವನ್ನೂ ಮರೆತು ಸಮರ್ಪಣಾ ಭಾವನೆಯನ್ನು ಸಾರುವ ಆಚರಣೆಯಾಗಿದೆ. ವಿಶ್ವ ಭ್ರಾತೃತ್ವವನ್ನು ಸಾರುವ ಹಜ್ ಯಾತ್ರೆಯ ಜೊತೆಯಲ್ಲಿ ಬಲಿದಾನದೊಡನೆ ಸರ್ವಸ್ವವನ್ನೂ ಮರೆತು ಸಮರ್ಪಣಾ ಮನೋಭಾವನೆಯನ್ನು ಸಾರುವ ಆಚರಣೆಯ ಹಬ್ಬವೇ ಬಕ್ರೀದ್.
1: ಡಾಕ್ಟರ್ ಸೈಯದ್ ಜಮೀರುಲ್ಲಾ ಅವರಿಂದ ಚಿಂತನ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಕಾರವಾರ ಕೇಂದ್ರದ ಕೊಡುಗೆ. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:35. ಇನ್ನು ಕೇಳೋಣ ರೈತರಿಗೆ ಸಲಹೆ.
2: ಭತ್ತದ ಗದ್ದೆಗಳ ಫಲವತ್ತತೆಯನ್ನು ಕಾಪಾಡಿಕೊಳ್ಳೋದಕ್ಕೆ ಹಸಿರೆಲೆ ಗೊಬ್ಬರದ ಬೆಳೆಗಳನ್ನು ಬೆಳೆಯೋದು ಬಹಳ ಸೂಕ್ತ. ಕೃಷಿಯಲ್ಲಿ ಹಸಿರೆಲೆ ಗೊಬ್ಬರಗಳ ಬಳಕೆ ಅನಾದಿ ಕಾಲದಿಂದಲೂ ರೂಢಿಯಲ್ಲಿರುವಂಥ ಒಂದು ಪದ್ಧತಿ. ಇದು ಮಣ್ಣಿನ ಫಲವತ್ತತೆ, ಹಾಗೆಯೇ ಮಣ್ಣಿನ ಭೌತಿಕ, ರಾಸಾಯನಿಕ ಮತ್ತು ಜೈವಿಕ ಗುಣಗಳನ್ನು ಕಾಪಾಡೋದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ.

0: ಆಧುನಿಕ ಕೃಷಿನಲ್ಲಿ ರಾಸಾಯನಿಕ ಗೊಬ್ಬರಗಳ ಬಳಕೆ ಹೆಚ್ಚುತ್ತಾ ಹೋದಂತೆ ಹಸಿರೆಲೆ ಗೊಬ್ಬರಗಳ ಬಳಕೆ ಕಡಿಮೆ ಆಗ್ತಾ ಬರ್ತಾ ಇದೆ. ಮಾರುಕಟ್ಟೆಯಲ್ಲಿ ರಸಗೊಬ್ಬರದ ಬೆಲೆ ಹೆಚ್ಚಾಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ನಾವು ಅಗ್ಗವಾಗಿ ಬಳಸಬಹುದಾದಂಥ ಹಸಿರೆಲೆ ಗೊಬ್ಬರಗಳ ಬಗ್ಗೆ ಗಮನಹರಿಸೋದು ಬಹಳ ಸೂಕ್ತ. ಸಸ್ಯಗಳ ಎಲೆ, ಕಾಂಡ ಮತ್ತು ಬೇರುಗಳು, ಹಾಗೆಯೇ ಇವುಗಳ ಮೂಲದಿಂದ ದೊರೆಯುವಂಥ ಸಾವಯವ ವಸ್ತುಗಳನ್ನು ಹಸಿರೆಲೆ ಗೊಬ್ಬರ ಅಂತ ನಾವು ಕರೀಬಹುದು. ಈ ಹಸಿರೆಲೆ ಗೊಬ್ಬರದಲ್ಲಿ ಎರಡು ವಿಧ. ಒಂದು, ಹಸಿರೆಲೆಯನ್ನು ಹೆಚ್ಚಾಗಿ ಕೊಡುವಂಥ ವಾರ್ಷಿಕ ಬೆಳೆಗಳಾದಂಥ ಡೈಂಚ, ಅಪ್ಸೆಣಬು, ಸೆಸ್ಪೇನಿಯ, ಅವರೆ, ಹೆಸರು, ಅಲಸಂದೆ, ಹುರುಳಿ ಇವುಗಳನ್ನು ಬೆಳೆಯುವಂಥದ್ದು. ಇನ್ನೊಂದು, ಹಸಿರೆಲೆಯನ್ನು ಯಥೇಚ್ಛವಾಗಿ ಕೊಡುವಂಥ ಹೊಂಗೆ, ಬೇವು, ಸುಬಾಬುಲ್ಲು, ಹಾಲ್ವಾಣ, ಗ್ಲಿರಿಸಿಡಿಯಾದಂತಹ ಬಹುವಾರ್ಷಿಕ ಮರಗಿಡಗಳನ್ನು ಬೆಳೆಯೋದು ಎರಡನೇ ವಿಧಾನ. ಹಸಿರೆಲೆ ಗೊಬ್ಬರದ ಬಳಕೆಯಿಂದ ಮಣ್ಣಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಸಾವಯವ ಅಂಶ ಹೆಚ್ಚಾಗುತ್ತೆ. ಇದರಿಂದ ಮಣ್ಣಿನ ನೀರನ್ನು ಹಿಡಿದಿಟ್ಟುಕೊಳ್ಳುವಂಥ ಶಕ್ತಿ ಹೆಚ್ಚಾಗುತ್ತೆ. ಹಾಗೆಯೇ ಗಾಳಿ ಆಡೋದು ಕೂಡ ಉತ್ತಮವಾಗುತ್ತೆ, ಮಣ್ಣು ಸಡಿಲಾಗುತ್ತೆ. ರಾಸಾಯನಿಕ ಗುಣಗಳು ಅಂದರೆ ಈ ಮಣ್ಣಿನ ರಸಸಾರ ಉತ್ತಮವಾಗುತ್ತೆ, ಸಸ್ಯ ಪೋಷಕಾಂಶಗಳು ಬೆಳೆಗಳಿಗೆ ಸುಲಭವಾಗಿ ಸಿಗ್ತವೆ. ಹಾಗೆಯೇ ಈ ಮಣ್ಣಲ್ಲಿರುವಂಥ ಸೂಕ್ಷ್ಮಾಣುಜೀವಿಗಳು, ಎರೆಹುಳುಗಳು, ಹಾಗೆಯೇ ಬೇರೆ ಜೈವಿಕ ಚಟುವಟಿಕೆಗಳಿಗೆ ಈ ಸಾವಯವ ಅಂಶ ಪೂರಕವಾಗಿರುತ್ತೆ. ಮುಖ್ಯವಾಗಿ ಈ ಸಾವಯವ ಅಂಶಗಳ ಕಳೆಯುವಿಕೆ, ರೋಗ ನಿರೋಧಕತೆ ಮತ್ತು ಈ ಜಂತುಹುಳುಗಳನ್ನು ನಿರೋಧಿಸುವಂಥ ಗುಣ ಕೂಡ ಈ ಸಾವಯವ ಅಂಶವನ್ನು ನಾವು ಬಳಸೋದ್ರಿಂದ ಬೆಳೆಗಳಿಗೆ ಬರುತ್ತೆ. ಹಸಿರೆಲೆ ಗೊಬ್ಬರದ ಗಿಡಗಳು ಹೊಂದಿರುವಂಥ ಆಳವಾದ ಬೇರುಗಳು ಮಣ್ಣಿನ ತಳಪದರದಲ್ಲಿರುವಂತಹ ಸಸ್ಯ ಪೋಷಕಾಂಶಗಳನ್ನು ಹೀರಿಕೊಂಡು ತಾವು ಮಣ್ಣಿಗೆ ಸೇರುವಾಗ ಮೇಲ್ಪದರಕ್ಕೆ ಮರಳಿಸ್ತವೆ. ಇದರಿಂದ ಮಣ್ಣಿನ ಆಳದಲ್ಲಿರುವಂಥ ಪೋಷಕಾಂಶಗಳು ಬೆಳೆಗೆ ಸುಲಭವಾಗಿ ದೊರೆತವೆ. ಹಸಿರೆಲೆ ಗೊಬ್ಬರದ ಸಸ್ಯಗಳು ಮಣ್ಣಿನ ಮೇಲೆ ಹೊದಿಕೆ ಆಗೋದ್ರಿಂದ ಮಳೆ ನೀರು ಇಂಗಿ ಮಣ್ಣು ಕೊಚ್ಚಿ ಹೋಗೋದು ಕಡಿಮೆ ಆಗುತ್ತೆ. ಹಾಗೆಯೇ ಮಣ್ಣಿನ ಉಷ್ಣಾಂಶ ಕೂಡ ಕಡಿಮೆ ಆಗುತ್ತೆ. ಇನ್ನು ಈ ಹಸಿರೆಲೆ ಗೊಬ್ಬರದ ಬೆಳೆಗಳನ್ನು ಬೆಳೆಯುವಂಥ ವಿಧಾನಗಳಿಗೆ ಬಂದರೆ, ಸಾಮಾನ್ಯವಾಗಿ ನಾವು ಭತ್ತವನ್ನು ಬಿತ್ತನೆ ಮಾಡೋದಕ್ಕಿಂತ ಅಥವಾ ಸಸಿಗಳನ್ನು ನಾಟಿ ಮಾಡೋದಕ್ಕಿಂತ 60 ದಿನಗಳ ಮುಂಚಿತವಾಗಿ ಅಂದರೆ ಏಪ್ರಿಲ್ ಮೇ ತಿಂಗಳಿನಲ್ಲಿ ಈ ಹಸಿರೆಲೆ ಗೊಬ್ಬರದ ಬೆಳೆಗಳನ್ನು ಬಿತ್ತನೆ ಮಾಡಬೇಕು. ಹಸಿರೆಲೆ ಗೊಬ್ಬರದ ಬೆಳೆಗಳು ಸುಮಾರು 40-45 ದಿನದಲ್ಲಿ ಸಂಪೂರ್ಣವಾಗಿ ಬೆಳೆಯೋದ್ರಿಂದ ಅವುಗಳನ್ನು ತಕ್ಷಣ ಉಳುಮೆ ಮಾಡಿ ಭೂಮಿಗೆ ಸೇರಿಸಬೇಕಾಗುತ್ತೆ. ಭತ್ತದ ನಾಟಿ ಅಥವಾ ಬಿತ್ತನೆಗೆ 15 ದಿನ ಮುಂಚಿತವಾಗಿ ನಾವು ಈ ಹಸಿರೆಲೆ ಗೊಬ್ಬರದ ಬೆಳೆಗಳನ್ನು ಮಣ್ಣಿಗೆ ಸೇರಿಸಬೇಕಾಗತ್ತೆ. ಇದರಿಂದ ಅವು ಚೆನ್ನಾಗಿ ಕಳೆತು ಸಾವಯವ ಇಂಗಾಲವನ್ನು ಮಣ್ಣಿಗೆ ಸೇರಿಸ್ತವೆ. ಇದರಿಂದ ನಾವು ಬೆಳೆಯುವಂಥ ಬೆಳೆಗೆ ಸಸ್ಯ ಪೋಷಕಾಂಶಗಳು ದೊರೆಯೋದಕ್ಕೆ ಅನುಕೂಲವಾಗುತ್ತೆ. ಇನ್ನು ಎರಡನೇ ಪದ್ಧತಿಯಲ್ಲಿ ಈ ಹಸಿರೆಲೆ ಸೊಪ್ಪನ್ನು ನಾವು ಕೃಷಿ ಜಮೀನಿನ ಬದುಗಳ ಮೇಲೆ ಬೆಳೆದು ಅಥವಾ ಕೃಷಿಗೆ ಯೋಗ್ಯವಲ್ಲದ ಜಮೀನಿನಲ್ಲಿ ಬೆಳೆದು ಮೃದುವಾದ ಕಾಂಡದ ಸಮೇತ ಅವುಗಳನ್ನು ಕತ್ತರಿಸಿ ತಂದು ಜಮೀನಿನಲ್ಲಿ ಹರಡಿ ಮಣ್ಣಿಗೆ ಸೇರಿಸಬೇಕಾಗತ್ತೆ. ಅಪ್ಸೆಂಡ್ಬು, ಡಯಾಂಚ, ಸಸ್ಬೇನಿಯ ಹಸಿರೆಲೆ ಗೊಬ್ಬರದ ಬೆಳೆಗಳನ್ನು ಬೆಳೆಯೋದಕ್ಕೆ ಎಕರೆಗೆ 20-25 ಕಿಲೋಗ್ರಾಂನಷ್ಟು ಬಿತ್ತನೆ ಬೀಜ ಬೇಕಾಗತ್ತೆ. ಬೇರೆ ದ್ವಿದಳ ಧಾನ್ಯದ ಬೆಳೆಗಳನ್ನು ಉಪಯೋಗಿಸುವಾಗ ಎಕರೆಗೆ 8-10 ಕಿಲೋಗ್ರಾಂನಷ್ಟು ಬಿತ್ತನೆ ಬೀಜ ಬೇಕಾಗತ್ತೆ. ಬಿತ್ತನೆ ಮಾಡಿದ ಹಸಿರೆಲೆ ಗೊಬ್ಬರದ ಬೆಳೆಗಳು ಹುಲ್ಸಾಗಿ ಬೆಳೆಯೋದಕ್ಕೆ ಎಕರೆಗೆ 15-20 ಕಿಲೋಗ್ರಾಂನಷ್ಟು ಡೈಅಮೋನಿಯಂ ಫಾಸ್ಫೇಟ್ ಗೊಬ್ಬರವನ್ನು ಬಿತ್ತನೆ ಸಮಯದಲ್ಲಿ ನಾವು ಮಣ್ಣಿಗೆ ಸೇರಿಸಬೇಕಾಗತ್ತೆ. ಹುಲಸಾಗಿ ಬೆಳೆದ ಹಸಿರೆಲೆ ಗೊಬ್ಬರದ ಬೆಳೆ ಪ್ರತಿ ಎಕರೆಗೆ ಸುಮಾರು 8-10 ಟನ್ನಷ್ಟು ಹಸಿರೆಲೆ ಗೊಬ್ಬರವನ್ನು ಇಳುವರಿಯಾಗಿ ನೀಡುತ್ತೆ. ಈ ಪ್ರಮಾಣದ ಗೊಬ್ಬರವನ್ನು ನಾವು ಮಣ್ಣಿಗೆ ಸೇರಿಸಿದಾಗ ಜೊತೆಗೆ ನಾವು ಆಯ್ಕೆ ಮಾಡಿಕೊಂಡಂಥ ಹಸಿರೆಲೆ ಗೊಬ್ಬರದ ಬೆಳೆಗೆ ಅನುಗುಣವಾಗಿ 30-120 ಕಿಲೋಗ್ರಾಂನಷ್ಟು ಸಾರಜನಕವನ್ನು ನಾವು ಎಕರೆಗೆ ಸೇರಿಸಿದಂತಾಗುತ್ತೆ. ಇದು ಜೊತೆಗೆ ರಂಜಕ, ಪೊಟ್ಯಾಷು, ಹಾಗೆಯೇ ಲಘು ಪೋಷಕಾಂಶಗಳು ಮತ್ತು ಸಾವಯವ ಇಂಗಾಲ ಮಣ್ಣಿಗೆ ಸೇರ್ಪಡೆಯಾಗುತ್ತೆ. ಒಟ್ಟಾರೆ ಹೇಳೋದಾದರೆ ರೈತರು ಹಸಿರೆಲೆ ಗೊಬ್ಬರವನ್ನು ಬಳಸೋದ್ರಿಂದ ರಾಸಾಯನಿಕ ಗೊಬ್ಬರಗಳಿಗೆ ಖರ್ಚಾಗುವಂಥ ಹಣವನ್ನು ಕಡಿಮೆ ಮಾಡ್ಕೋಬೋದು. ಇದರ ಜೊತೆಗೆ ಮಣ್ಣಿನ ಆರೋಗ್ಯ ಉತ್ತಮವಾಗುತ್ತೆ, ಫಲವತ್ತತೆ ಹೆಚ್ಚಾಗುತ್ತೆ, ಉತ್ಪಾದನಾ ಸಾಮರ್ಥ್ಯ ವೃದ್ಧಿಯಾಗುತ್ತೆ. ಒಟ್ಟಾರೆಯಾಗಿ ಇದರಿಂದ ಹೆಚ್ಚಿನ ಇಳುವರಿಯನ್ನು ನಾವು ಪಡಿಬಹುದು, ಆರ್ಥಿಕ ಲಾಭವನ್ನು ಗಳಿಸಬಹುದು.
1: ಇದುವರೆಗೆ ರೈತರಿಗೆ ಸಲಹೆ ಕೇಳಿದಿರಿ.

0: मुक्त भारत अभियान।
1: निक्षय मित्र तो हम सबका साथ निभाते, टीबी रोगी व परिजन को पोषण, जांच, इलाज और आजीविका संबंधी सहायता पहुंचाते। जब मिल जाएगा सबको अपना निक्षय मित्र तैयार, तब पक्की हो जाएगी हमारी जी और टीबी की हार।
2: निक्षय मित्र, इस अभियान ने एक बड़े चैलेंज से निपटने में टीबी के मरीजों की बहुत मदद की है। आपको जानकर हैरानी होगी, हमारे देश में 10-12 साल के बच्चे भी निक्षय मित्र बनकर टीबी के खिलाफ लड़ाई को आगे बढ़ा रहे हैं।
0: जन जन का रखे ध्यान, टीबी मुक्त भारत अभियान।
1: अधिक जानकारी के लिए नजदीकी आयुष्मान आरोग्य मंदिर जाएं। स्वास्थ्य एवं परिवार कल्याण मंत्रालय द्वारा जनहित में जारी।
3: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6ರಂದು ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
4: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
3: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30ನೇ ತಾರೀಕು.
4: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
3: ಲಿಡ್ಕರ್, ನಂಬಿಕೆ ನಿರಂತರ.
5: ಮನುಷ್ಯನಿಗೆ ಆರೋಗ್ಯವೇ ಅತಿದೊಡ್ಡ ಭಾಗ್ಯ. ಆಸ್ಪತ್ರೆಗೆ ಹೋಗಲು ಸಮಯ ಅಥವಾ ಸಾರಿಗೆ ಸೌಲಭ್ಯದ ಸಮಸ್ಯೆ ಇಲ್ಲವೇ ಹಣಕಾಸು ಸಮಸ್ಯೆಯಿಂದ ಎಷ್ಟೋ ಕುಟುಂಬಗಳು ಕಂಗಾಲಾಗಿವೆ. ಇನ್ನು ಆತಂಕ ಬೇಡ. ರೋಗ ಬರುವ ಮುನ್ನ ಆರೋಗ್ಯ ಸೇವೆಗಳೇ ನಿಮ್ಮ ಮನೆ ಬಳಿಗೆ ಬಂದರೆ ಹೌದು. ಇದು ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಗೃಹ ಆರೋಗ್ಯ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
6: ಆಸ್ಪತ್ರೆಗೆ ರೋಗಿ ಬರುವುದಕ್ಕಿಂತ ಮುಂಚೆ ರೋಗ ಬರದಂತೆ ತಡೆಯುವುದೇ ನಮ್ಮ ಗುರಿ.
5: ಈ ಯೋಜನೆ ಅಡಿ ಬಿಪಿ, ಸಕ್ಕರೆ ಕಾಯಿಲೆ, ಅನಿಮಿಯಾ, ಬಾಯಿ, ಸ್ತನ, ಗರ್ಭಕಂಠದ ಕ್ಯಾನ್ಸರ್ ಸೇರಿದಂತೆ 14 ಬಗೆಯ ಅಸಾಂಕ್ರಾಮಿಕ ರೋಗಗಳಿಗೆ ನಿಮ್ಮ ಮನೆಯಲ್ಲೇ ಉಚಿತ ತಪಾಸಣೆ ಲಭ್ಯವಿದೆ. ಈಗಾಗಲೇ 1 ಕೋಟಿಗೂ ಅಧಿಕ ಜನರನ್ನು ತಲುಪಿರುವ ಈ ಆರೋಗ್ಯ ಕ್ರಾಂತಿಗೆ ಕೈಜೋಡಿಸಿ. ಆಶಾ ಕಾರ್ಯಕರ್ತೆಯರು ನಿಮ್ಮ ಬಳಿ ಬಂದಾಗ ಮಾಹಿತಿ ನೀಡಿ ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
7: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತಿದೆ?
8: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
7: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
8: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
9: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
10: ಹಿಂಗ್ಯಾಕ ಯವ್ವ, ನಿನ್ ಕೂಸು ಅಳ್ಳಿಕತ್ತದ, ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡೋ.
11: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ. ಆಕಳ ಹಾಲ್ ಕೊಟ್ರ ಒಲ್ಲಂತ ಹಠ ಮಾಡ್ಲಿಕತ್ತದ? ಎಂಥ ತಪ್ಪು ಮಾಡ್ಲಿಕತ್ತಿದಿ?
10: ಕೂಸಿಗೆ 6 ತಿಂಗಳ ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು, ಆಮೇಲೆ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷದ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದೆ.
12: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
13: ಎಸ್ ಕಟ್ಟೆಮಾಡು ಗ್ರಾಮದ ಬಿದಿರುಪಣೆ ಕುಟುಂಬಸ್ಥರ ಇನ್ ಮನೆಯಲ್ಲಿ ಇಂದು ತಾರೀಕು 28ಕ್ಕೆ ಗುರುವಾರ ಬೆಳಿಗ್ಗೆ 8 ಗಂಟೆಯಿಂದ ಧರ್ಮದೈವದ ಕೋಲನ ನಡೆಸಿಕೆ ಏರ್ಪಾಡು ಮಾಡಿಕೊಂಡಳು. ಕೊಟ್ಟ ಗುಡೆಗ ಊರವು ನೆಂಟರಿಷ್ಟರೆಲ್ಲ ಬಂದು ದೇವರ ತೀರ್ಥ ಪ್ರಸಾದನ ಸ್ವೀಕರಿಸಕೂತ ಬಿದಿರುಪಣೆ ಕುಟುಂಬಸ್ಥರು ಕೇಳಿಕೊಂಡಳು.
14: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ.
15: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
16: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
15: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
17: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಆನಿವರ್ಸರಿ ಆಫರ್. ವುಡನ್ ಕಾಟ್ ಮತ್ತು 6x5 ಮ್ಯಾಟ್ರೆಸ್ ಗೆ 18,500 ರೂಪಾಯಿ ಮಾತ್ರ. ಕೂರ್ಗ್ ಹೈಲೈಟ್ ಫರ್ನಿಚರ್, ರಾಜಪೇಟೆ.
18: ಹೈಟೆಕ್ ಫರ್ನಿಚರ್ ನಲ್ಲಿ ಮೆಗಾ ಫೆಸ್ಟಿವಲ್ ಆಫರ್. ಯಾವುದೇ ಫರ್ನಿಚರ್ ಗಳನ್ನು ಖರೀದಿಸುವಾಗ 10-50% ಡಿಸ್ಕೌಂಟ್. ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
17: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಆನಿವರ್ಸರಿ ಆಫರ್. ವುಡನ್ ಕಾಟ್ ಮತ್ತು 6x5 ಮ್ಯಾಟ್ರೆಸ್ ಗೆ 18,500 ರೂಪಾಯಿ ಮಾತ್ರ. ಕೂರ್ಗ್ ಹೈಲೈಟ್ ಫರ್ನಿಚರ್, ರಾಜಪೇಟೆ.
19: ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
20: ಸ್ಕೈ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ ಮತ್ತು ವಿರಾಜಪೇಟೆ.
19: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್.

0: ಮದುವೆಯಾದ ದಂಪತಿಗಳಿಗೆ ಮಲೇಷ್ಯಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವೆಲ್ ಸಿಲ್ಕ್ಸ್ ಇರಿಟ್ಟಿ. ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ ಇವತ್ತಿನ ಮಾರುಕಟ್ಟೆ ಬೆಲೆಯಲ್ಲಿ. ಯಾವುದೇ ಖರೀದಿಗೆ 0% ವೇಸ್ಟೇಜ್. ಇದು ಸ್ವಿಸ್ ಗೋಲ್ಡ್ ನ ಪ್ರಾಮಿಸ್. ಸ್ವಿಸ್ ಗೋಲ್ಡ್ ಅಂಡ್ ಡೈಮಂಡ್ಸ್, ವಿರಾಜ್ ಪೇಟೆ.
1: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
2: ಅದಕ್ಕೆ ತಾನೆ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
1: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
3: ಸಂಬಂಧಗಳ ಮೌಲ್ಯ ವೃದ್ಧಿಯಾಗುವುದು ಮದುವೆಯ ಮೂಲಕ. ವಿವಾಹ ಸಮಾರಂಭಗಳಿಗೆ ಮೆರುಗು ನೀಡುತ್ತಿದೆ ಸೆಂಚುರಿಯ ವಸ್ತ್ರ ವೈವಿಧ್ಯತೆಗಳು. ಸೆಂಚುರಿ ಫ್ಯಾಷನ್ ಸಿಟಿ, ಪಯಂಚೇರಿ ಮೋಕ್, ಇರಿಟ್ಟಿ.
0: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
2: ನಾನ್ ತಗೊಂಡಿರೋದು ನನ್ನ ಫೇವರಿಟ್ ಹ್ಯುಂಡೈ ಕಾರ್ ಅನ್ನ, ನಿಮಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
0: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ, ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲ್ ನಗರ.
4: 8th, 9th, 10th, ಫಸ್ಟ್ ಪಿಯುಸಿ ಮತ್ತು ಸೆಕೆಂಡ್ ಪಿಯುಸಿ ಸೈನ್ಸ್, ಕಾಮರ್ಸ್ ಮತ್ತು ಆರ್ಟ್ಸ್ ನಲ್ಲಿ ಕಲಿಯುವ ವಿದ್ಯಾರ್ಥಿಗಳ ಪೋಷಕರ ಗಮನಕ್ಕೆ. ನಿಮ್ಮ ಮಕ್ಕಳು ಕಲಿಕೆಯಲ್ಲಿ ಹಿಂದುಳಿದಿದ್ದರೆ ಅಥವಾ ಅನುತ್ತೀರ್ಣಗೊಂಡಿದ್ದರೆ ಚಿಂತಿಸಬೇಡಿ. ಕಳೆದ 19 ವರ್ಷಗಳಿಂದ ಕಲಿಕೆಯಲ್ಲಿ ಹಿಂದುಳಿದ ವಿದ್ಯಾರ್ಥಿಗಳನ್ನು ರಾಜ್ಯಕ್ಕೆ ಪ್ರಥಮ, ಸಹಸ್ರಾರು ಡಿಸ್ಟಿಂಕ್ಷನ್ಗಳು, ಹೈ ಫಸ್ಟ್ ಕ್ಲಾಸ್ ಗಳನ್ನು ನೀಡಿದ ರಾಜ್ಯದ ಏಕೈಕ ಸಂಸ್ಥೆ. ಹುಡುಗ ಹುಡುಗಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ಫೆಸಿಲಿಟಿ. ಕೂಡಲೇ ಸಂಪರ್ಕಿಸಿ ಪ್ರಗತಿ ಸ್ಟಡಿ ಸೆಂಟರ್, ಸೆಕೆಂಡ್ ಫ್ಲೋರ್, ಧರ್ಮಸ್ಥಳ ಬಿಲ್ಡಿಂಗ್, ಮೇನ್ ರೋಡ್, ಪುತ್ತೂರು. ಮೊಬೈಲ್ ನಂಬರ್ 9900109490.
0: ಗೋಣಿಕೊಪ್ಪಲಿನಲ್ಲಿ ಶುಭಾರಂಭಗೊಂಡಿರುವ P2 ಎಲೆಕ್ಟ್ರಾನಿಕ್ಸ್ ನಲ್ಲಿ ಫ್ರಂಟ್ ಲೋಡ್ ವಾಷಿಂಗ್ ಮಷಿನ್ ಖರೀದಿಸುವಾಗ 3,000 ರೂಪಾಯಿ ಬರ್ತಿನ ಇಂಡಕ್ಷನ್ ಸ್ಟೌ ಉಚಿತವಾಗಿ ಪಡೆಯಿರಿ. P2 ಎಲೆಕ್ಟ್ರಾನಿಕ್ಸ್, ಹರಿಶ್ಚಂದ್ರಪುರ, ಗೋಣಿಕೊಪ್ಪ.
3: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಆನಿವರ್ಸರಿ ಆಫರ್. ವುಡನ್ ಕಾಟ್ ಮತ್ತು 6x5 ಮ್ಯಾಟ್ರೆಸ್ ಗೆ 18,500 ರೂಪಾಯಿ ಮಾತ್ರ. ಕೂರ್ಗ್ ಹೈಲೈಟ್ ಫರ್ನಿಚರ್, ರಾಜಪೇಟೆ.
5: ARM ಕಿಯಾ ವತಿಯಿಂದ ಸೇನೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಮತ್ತು ಸೇನಾನಿವೃತ್ತರಿಗೆ ಅದ್ಭುತ ಆಫರ್. ಕೂಡಲೇ ಕಿಯಾ ಕಾರ್ ಬುಕ್ ಮಾಡಿ. GST ಕಡಿತದ ಪ್ರಯೋಜನದೊಂದಿಗೆ ಕೇಂದ್ರ ಸರ್ಕಾರಿ ನೌಕರರು BH ರಿಜಿಸ್ಟ್ರೇಷನ್ ಪ್ರಯೋಜನವನ್ನು ಪಡೆಯಿರಿ. ಕೊಡಗಿನಾದ್ಯಂತ ಕಿಯಾ ವಾಹನ ಲಭ್ಯವಿದೆ. ಕಾಲ್ ಕರ್ತಮಡ ಪುನೀತ್ 9606048734.
6: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತದೆ?
7: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
6: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
7: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್.
8: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800420223.
9: ಮನುಷ್ಯನಿಗೆ ಆರೋಗ್ಯವೇ ಅತಿದೊಡ್ಡ ಭಾಗ್ಯ. ಆಸ್ಪತ್ರೆಗೆ ಹೋಗಲು ಸಮಯ ಅಥವಾ ಸಾರಿಗೆ ಸೌಲಭ್ಯದ ಸಮಸ್ಯೆ ಇಲ್ಲವೇ ಹಣಕಾಸು ಸಮಸ್ಯೆಯಿಂದ ಎಷ್ಟೋ ಕುಟುಂಬಗಳು ಕಂಗಾಲಾಗಿವೆ. ಇನ್ನು ಆತಂಕ ಬೇಡ. ರೋಗ ಬರುವ ಮುನ್ನ ಆರೋಗ್ಯ ಸೇವೆಗಳೇ ನಿಮ್ಮ ಮನೆ ಬಳಿಗೆ ಬಂದರೆ? ಹೌದು, ಇದು ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಗೃಹ ಆರೋಗ್ಯ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
10: ಆಸ್ಪತ್ರೆಗೆ ರೋಗಿ ಬರುವುದಕ್ಕಿಂತ ಮುಂಚೆ ರೋಗ ಬರದಂತೆ ತಡೆಯುವುದೇ ನಮ್ಮ ಗುರಿ.
9: ಈ ಯೋಜನೆ ಅಡಿ ಬಿಪಿ, ಸಕ್ಕರೆ ಕಾಯಿಲೆ, ಅನಿಮಿಯಾ, ಬಾಯಿ, ಸ್ತನ, ಗರ್ಭಕಂಠದ ಕ್ಯಾನ್ಸರ್ ಸೇರಿದಂತೆ 14 ಬಗೆಯ ಅಸಾಂಕ್ರಾಮಿಕ ರೋಗಗಳಿಗೆ ನಿಮ್ಮ ಮನೆಯಲ್ಲೇ ಉಚಿತ ತಪಾಸಣೆ ಲಭ್ಯವಿದೆ. ಈಗಾಗಲೇ 1 ಕೋಟಿಗೂ ಅಧಿಕ ಜನರನ್ನು ತಲುಪಿರುವ ಈ ಆರೋಗ್ಯ ಕ್ರಾಂತಿಗೆ ಕೈಜೋಡಿಸಿ. ಆಶಾ ಕಾರ್ಯಕರ್ತೆಯರು ನಿಮ್ಮ ಬಳಿ ಬಂದಾಗ ಮಾಹಿತಿ ನೀಡಿ ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.

0: ಅವರು ಹೇಳ್ತಾ ಇದ್ರು ರೇಡಿಯೋ ನಮಗೆ ಇಲ್ಲಿ ಇಷ್ಟು ಹೆಲ್ಪ್ ಮಾಡಿದೆ, ನಮ್ಮನ್ನ ಈ ಲೆವೆಲ್ ಬರ್ಲಿಕ್ಕೆ ರೇಡಿಯೋ ತುಂಬಾ ಹೆಲ್ಪ್ ಆಗಿದೆ. ಅದತ್ರ ನನಗೂ ಹೆಲ್ಪ್ ಆಗಿದೆ.
1: ಪ್ರೀತಿಯ ಶ್ರೋತೃಗಳೇ, ಇದೇ ಶನಿವಾರ ಬೆಳಿಗ್ಗೆ 9:05 ಪ್ರಸಾರವಾಗಲಿದೆ ನೆನಪಿನ ಬುತ್ತಿ. ಆಕಾಶವಾಣಿಯ ತಾಂತ್ರಿಕ ವಿಭಾಗದಲ್ಲಿ 36 ವರ್ಷಗಳ ಕಾಲ ಸುದೀರ್ಘ ಸೇವೆಯನ್ನ ಸಲ್ಲಿಸಿ ನಿವೃತ್ತಿ ಹೊಂದುತ್ತಿರುವಂತಹ ತಾಂತ್ರಿಕ ವಿಭಾಗದ ಮುಖ್ಯಸ್ಥರಾದ ಪಿ ಆನಂದನ್ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಗಲಿದೆ.
0: ಆಕ್ಚುಲಿ ನಾನು ಸ್ಕೂಲಲ್ಲಿ ಫಸ್ಟ್ ಸ್ಟೂಡೆಂಟ್, ಮಾಹಿಯಲ್ಲಿ SSLC ನಂಬರ್ 1 ಸ್ಟೂಡೆಂಟ್,
2: ಪ್ರತಿಭಾವಂತ
0: ಅವಾಗಲೇ.

0: ಸುದೀರ್ಘ ಸೇವೆಯಲ್ಲಿ ಸಿಕ್ಕಂತಹ ಅನುಭವದ ಪಾಕವನ್ನ ಉಣಿಸಲಿದ್ದಾರೆ ನೆನಪಿನ ಬುತ್ತಿ ಕಾರ್ಯಕ್ರಮದಲ್ಲಿ.
1: ಇನ್ನೂ ಒಂದು ಕಡೆ ನಿಮ್ಮಲ್ಲಿ ಒಂದು ಸಾಹಿತ್ಯ

0: ಅನ್ನೋದು ಅಡಗಿದೆಯಾ ಅಂತ ಹೇಳಬಹುದು.
1: ಸಾಹಿತ್ಯ ನಿಜವಾದ ಜೀವನದಲ್ಲಿ ಆಯುಷ್ಯ ಹೇಳೋದು. ನಾನು
2: ಟ್ಯೂನ್ ಮಾಡಿ ಎಫ್ಎಂ 103.1 ಮೆಗಾ ಹರ್ಟ್ಸ್ ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ.
1: ಫಸ್ಟ್ ರ್ಯಾಂಕ್ ಫಸ್ಟ್ ಸ್ಟೂಡೆಂಟ್ ನಾನೇ ಇರುತ್ತೆ. ಸ್ಟಾರ್ಟ್ ಮಾಡೋದೆ ಏ ಅಂತ. ಸೊ ಆನಂದ ಆನಂದ ಆನಂದ
2: ಕಾರ್ಯಕ್ರಮ ನೆನಪಿನ ಬುತ್ತಿ ನೆನಪಿನ

0: ನನ್ನೆದೆಯ ಹಾಡು
1: ನನ್ನ ಹೃದಯ ನನ್ನ ಹೃದಯ ತುವಿ ತುವಿ ಅನ್ನೋ ಸಮಯ
2: ಹಲೋ.
0: ಪ್ರತಿ ಮಂಗಳವಾರ ಹಾಗೂ ಗುರುವಾರ ಬೆಳಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ ನಿಮ್ಮಿಷ್ಟದ ಹಾಡನ್ನ ಮಡಿಕೇರಿ ಆಕಾಶವಾಣಿಗೆ ಕರೆ ಮಾಡಿ
3: ಹಲೋ ಹಲೋ ಹಲೋ ನನ್ನ ಮನ್ಸು ಇಲ್ಲೇ ಎಲ್ಲೋ ಕಳೆದೊಯ್ತ ಚಮ್ಮಕ್ ಚಲ್ಲು ಕೇಳು
0: 2285558 ಮತ್ತೊಂದು ದೂರವಾಣಿ ಸಂಖ್ಯೆ 2281129 ಕೋಡ್ ಸಂಖ್ಯೆ 08272 ಕರೆ ಮಾಡ್ತಿರಲ್ಲ
4: ನನ್ನೆದೆಯ ಮಾತು ಇದೆ.
0: ನೆನಪಿನ ದೋಣಿಯಲ್ಲಿ ಸಾಗುವಾಗ ಮನಸ್ಸಿಗೊಂದು ಹಿತವಾದ ಹಾಡು ಬೇಕೆನಿಸಿದಾಗ ಟ್ಯೂನ್ ಮಾಡಿ FM 103.1 MHz ಆಕಾಶವಾಣಿ ಮಡಿಕೇರಿ ಕೇಂದ್ರ. ಹಲೋ
5: ಹಲೋ ನಮಸ್ತೆ.
0: ಹಲೋ
6: ಹಲೋ ಮಡಿಕೇರಿ ಆಕಾಶವಾಣಿನ?
0: ನನ್ನ ನೆನೆಯ ಹಾಡು.
6: ನನಗೊಂದು ಹಾಡು ಬೇಕಾಗಿತ್ತು.

ಕೇಳುಗರೇ ಗಮನಿಸಿ, ಈ ಮಧ್ಯಾಹ್ನ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಬಕ್ರೀದ್ ಅಥವಾ ಈದ್ ಉಲ್ ಅಜಾ ಪ್ರಯುಕ್ತ ಮಡಿಕೇರಿಯ ಅಹಮದೀಯ ಮುಸ್ಲಿಂ ಸಂಘಟನೆಯ ಲಜಾನಾ ಇಮಾಯಿಲ್ಲಾ ಮಹಿಳಾ ವಿಭಾಗದ ಸದಸ್ಯರಿಂದ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗಲಿದೆ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಮೂರ್ಛೆ ರೋಗ ಕುರಿತು ಶಿವಮೊಗ್ಗದ ಸಹ್ಯಾದ್ರಿ ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ನರರೋಗ ವಿಭಾಗದ ಮುಖ್ಯಸ್ಥರಾದ ಡಾ ರೂಪಾ ಕೆಜೆ ಅವರೊಂದಿಗಿನ ಸಂದರ್ಶನ ಕೇಳಲಿದ್ದೀರಿ. ಸಂಜೆ 4:00 ಇದೇ May 29 and 30 ಕೊಡಗಿನ ಸುಂಟಿಕೊಪ್ಪ ನಾಡಿನಲ್ಲಿ ನಡೆಯುತ್ತಿರುವ 17ನೇ ಕೊಡಗು ಸಾಹಿತ್ಯ ಸಮ್ಮೇಳನದ ಉಸ್ತುವಾರಿ ಹೊಂದಿರುವ ಹಾಗೂ ಕೊಡಗು ಜಿಲ್ಲಾ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಶ್ರೀ ಕೇಶವ ಕಾಮತ್ ಅವರೊಂದಿಗಿನ ಸಂದರ್ಶನ ಕೇಳಲಿದ್ದೀರಿ. 6:50 ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸಿರುವ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ. ಇದರಲ್ಲಿ ಕಾಫಿ ಬೆಳೆಯಲ್ಲಿ ಪೋಷಕಾಂಶಗಳ ನಿರ್ವಹಣೆ ಕುರಿತು ಪ್ರಗತಿಪರ ಕಾಫಿ ಬೆಳೆಗಾರರಾದ HS ಧರ್ಮರಾಜ್ ಅವರಿಂದ ಮಾಹಿತಿ ಇದೆ.

ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:55 ಗಳಾಗಲಿವೆ. ಇನ್ನು ಸಂಸ್ಕೃತದಲ್ಲಿ ವಾರ್ತೆ ದೆಹಲಿ ಕೇಂದ್ರದಿಂದ

ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೇ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೇ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

0: ವೈಜ್ಞಾನಿಕ ಮನೋಭಾವನೆಯನ್ನ ಬೆಳೆಸಿಕೊಳ್ಳೋದು ಇಂದಿನ ವಿದ್ಯಾರ್ಥಿಗಳಿಗೆ ಬಹಳ ಮುಖ್ಯ. ಅದರಲ್ಲೂ ಪ್ರಕೃತಿಯಲ್ಲಿ ಕಂಡುಬರುವಂತಹ ವಿಸ್ಮಯಕರ ಹಾಗೂ ಮನೋಲ್ಲಾಸಕರ ಸಂಗತಿಗಳನ್ನ ಸ್ವತಃ ತಾವೇ ನಡೆದು ನೋಡಿ ಕೇಳಿ ಓದಿ ತಿಳ್ಕೊಳ್ಳೋದು ವಿದ್ಯಾರ್ಥಿಗಳ ಪಾಲಿಗೆ ಅತ್ಯಂತ ಮಹತ್ವದ ಅಂಶ. ಪಕ್ಷಿ ವೀಕ್ಷಣೆ ಸುಲಭವೂ ರೋಮಾಂಚನಕಾರಿಯೂ ಆದಂತಹ ಹವ್ಯಾಸ.
1: ಡಾಕ್ಟರ್ ಎಸ್ ವಿ ನರಸಿಂಹನ್ ಹೀಗೆನ್ನುತ್ತಾರೆ,
0: ಪ್ರಪಂಚದ ಮೂರನೇ ಎರಡರಷ್ಟು ಭೂಭಾಗದಷ್ಟು ವಿಶಾಲವಾದ ಸಮೃದ್ಧವಾದ ವೈವಿಧ್ಯಮಯ ಕಾಡನ್ನು ಬೆಳೆಸಲು ಹಕ್ಕಿಗಳು ಮತ್ತು ಅವುಗಳಂತಹ ಇತರ ಸಣ್ಣ ಸಣ್ಣ ಜೀವಿಗಳೇ ಕಾರಣ ಎಂಬುದನ್ನು ನಾವು ಅರಿಯಬೇಕು. ಇವೆಲ್ಲವೂ ಹಕ್ಕಿಗಳು ಪ್ರತಿದಿನ ನಾಲ್ಕಾರು ಹನಿ ಮಕರಂದ ಕುಡಿದು ಹತ್ತಾರು ಕಾಡು ಹಣ್ಣುಗಳನ್ನು ತಿಂದು ಆ ಮೂಲಕ ಬೆಳೆಸಿದ ಅತ್ಯಪೂರ್ವ ಸಸ್ಯ ಸಂಪತ್ತು.

0: ಸಹನಾ ಅವರಮ್ಮ ಮೆಸೇಜ್ ಮಾಡಿದರಮ್ಮ, ಅರ್ಜೆಂಟ್ ಆಗಿ 52,300 ರೂಪಾಯಿ ಹಾಕ್ಬೇಕಂತೆ ಕಣಮ್ಮ.
1: ಹೌದು, ನನಗೂ ಬಂದಿದೆ ಕಣೆ.
0: ಏ ಅಮ್ಮ, ಇರು ಇರು, ಸ್ವಲ್ಪ ಸಿರಿದು ಫೋನ್ ಬರ್ತಾ ಇದೆ, ಏನು ಅಂತ ಕೇಳ್ತೀನಿ. ಹಲೋ
2: ಹಲೋ, ನಮನ, ಸಹನಾ ಅಮ್ಮಂದು ಮೆಸೇಜ್ ಬಂದಿದೆ ನಂಗೆ.
0: ಅಯ್ಯೋ, ನಿಂಗೂ ಬಂತ?
2: ಹೌದೇ, ಅವ್ರಿಗೆ ಎಮರ್ಜೆನ್ಸಿ ದುಡ್ಡು ಬೇಕಿತ್ತಂತೆ, ನಾನು ಹಾಕ್ಬಿಟ್ಟೆ. ಗೌರಿಗೂ ಬಂದಿತ್ತಂತೆ, ಅವಳು ಹಾಕ್ಬಿಟ್ಟಿದ್ದಾಳೆ. ಆಮೇಲೆ ಯಾಕೋ ಡೌಟ್ ಬಂದು ಸಹನ ಫೋನ್ ಮಾಡಿ ಕೇಳಿದ್ರೆ, ನಮ್ಮಮ್ಮ ಮನೇಲಿ ತಲೆನೋವು ಅಂತ ಮಲಗಿದ್ದಾರೆ, ನಿಮ್ಗೆ ಮೆಸೇಜ್ ಮಾಡ್ತಾರೆ ಅಂದ್ಲು ಕಣೆ.
0: ಹಾಗಾದ್ರೆ ಇದು ಫ್ರಾಡ್ ಅನ್ಸುತ್ತೆ. ಮೊದ್ಲು ನಿಮ್ಮ ಅಕೌಂಟ್ ಗಳನ್ನೆಲ್ಲ ಬ್ಲಾಕ್ ಮಾಡಿ, ಸೈಬರ್ ಪೊಲೀಸ್ ಗೆ ಕಂಪ್ಲೇಂಟ್ ಕೊಡ್ಬೇಕು.
3: ಸೈಬರ್ ಅಪರಾಧದ ಬಗ್ಗೆ ಎಚ್ಚರವಿರಲಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀಧರ್ ಹೆಗಡೆ ಭದ್ರನ್. ಮುಖ್ಯಾಂಶಗಳು: ಚುನಾವಣಾ ಪೂರ್ವದಲ್ಲಿ ನೀಡಿದ ಪ್ರತಿ ಮಾತಿಗೂ ಬದ್ದವಾಗಿ ಯೋಜನೆಗಳನ್ನು ಮನೆ ಮನೆಗೂ ತಲುಪಿಸಲಾಗಿದೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ರಾಜ್ಯ ರಾಜಕೀಯದಲ್ಲಿನ ಊಹಾಪೋಹಗಳಿಗೆ ಜನರು ಕಿವಿಗೊಡಬಾರದು, ಕಾಂಗ್ರೆಸ್ ವರಿಷ್ಠರ ಮನವಿ. ಮತದಾರರ ಪಟ್ಟಿ ರಚನೆಗೆ ಪ್ರತಿಯೊಬ್ಬರ ಸಹಕಾರ ಅಗತ್ಯ, ಮುಖ್ಯ ಚುನಾವಣಾಧಿಕಾರಿ ಅನ್ಬುಕುಮಾರ್. ಇಂದು ಶ್ರದ್ಧಾ ಭಕ್ತಿಗಳಿಂದ ಈದ್ ಉಲ್ ಅಧಾ ಬಕ್ರೀದ್ ಹಬ್ಬದ ಆಚರಣೆ. ವಾರ್ತೆಗಳ ವಿವರ: ಚುನಾವಣಾ ಪೂರ್ವದಲ್ಲಿ ರಾಜ್ಯದ ಜನತೆಗೆ ನೀಡಿದ್ದ ಪ್ರತಿ ಮಾತಿಗೂ ಬದ್ದವಾಗಿ ನಡೆಯುವ ಮೂಲಕ ಯೋಜನೆಗಳನ್ನು ಮನೆ ಮನೆಗೂ ತಲುಪಿಸಲಾಗಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ. ರಾಜ್ಯ ಸರ್ಕಾರದ 3 ವರ್ಷಗಳ ಸಾಧನೆ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಸಂದೇಶ ಹಂಚಿಕೊಂಡ ಅವರು, ಅನ್ನಭಾಗ್ಯ ಯೋಜನೆಯಡಿ ಉಚಿತ ಆಹಾರ ಧಾನ್ಯ ವಿತರಿಸಲು ಈವರೆಗೆ 18,897 ಕೋಟಿ ರೂಪಾಯಿ ವ್ಯಯಿಸಲಾಗಿದ್ದು, 4,26,00,000 ಪಡಿತರದಾರರು ನೆಮ್ಮದಿಯಿಂದ ಊಟ ಮಾಡುತ್ತಿದ್ದಾರೆ. ಪೌಷ್ಠಿಕ ಆಹಾರ ಭದ್ರತೆ ನೀಡುವ ಮೂಲಕ ಆರೋಗ್ಯವಂತ ಸಮಾಜ ನಿರ್ಮಿಸಲಾಗಿದೆ ಎಂದು ಅವರು ತಿಳಿಸಿದರು.

0: ಸಿದ್ದಾರೆ. ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಶಾಶ್ವತ ಆಯೋಗದ ವತಿಯಿಂದ ನಡೆಸಲಾಗಿದ್ದ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷಾ ವರದಿ 2025ನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿಧಾನಸೌಧದಲ್ಲಿ ಸ್ವೀಕರಿಸಿದರು. ಈ ಸಂದರ್ಭದಲ್ಲಿ ಅವರು ರಾಜ್ಯದ ಪ್ರತಿಯೊಂದು ಸಮುದಾಯದ ಜನರ ಸಾಮಾಜಿಕ ಶೈಕ್ಷಣಿಕ ಪರಿಸ್ಥಿತಿಯ ಪೂರ್ಣ ಮಾಹಿತಿಯನ್ನು ಸಂಗ್ರಹಿಸುವ ಉದ್ದೇಶದಿಂದ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಗೆ ತಾವು ಮೊದಲ ಬಾರಿಗೆ ಮುಖ್ಯಮಂತ್ರಿಯಾಗಿದ್ದ ಸಂದರ್ಭದಲ್ಲಿ ಆದೇಶಿಸಲಾಗಿತ್ತು. ಅನಂತರ ಬಂದ ಸರ್ಕಾರಗಳು ವರದಿ ಸ್ವೀಕರಿಸಲು ಹಿಂದೇಟು ಹಾಕಿದ್ದರಿಂದ ಸಮೀಕ್ಷೆ ಒಂದು ದಶಕಗಳಷ್ಟು ಹಳೆಯದಾಗಿ ಸ್ವೀಕಾರವಾಗದೆ ಉಳಿದಿತ್ತು. ಎರಡನೇ ಬಾರಿಗೆ ಮುಖ್ಯಮಂತ್ರಿಯಾದ ನಂತರ ಇನ್ನಷ್ಟು ವೈಜ್ಞಾನಿಕವಾಗಿ ಮಾಹಿತಿ ಕಲೆ ಹಾಕಲು ಮರುಗಣತಿಗೆ ಆದೇಶ ನೀಡಿದ್ದೆ. ಇಂದು ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯ ವರದಿಯನ್ನು ಅತ್ಯಂತ ಸಂತೋಷದಿಂದ ಸ್ವೀಕರಿಸಿದ್ದೇನೆ ಎಂದು ಹೇಳಿದರು. ರಾಜ್ಯ ರಾಜಕೀಯದಲ್ಲಿನ ಊಹಾಪೋಹಗಳಿಗೆ ಜನರು ಕಿವಿಗೊಡಬಾರದು. ಜನತೆಯ ಹಿತದೃಷ್ಟಿಯಿಂದ ಪಕ್ಷ ಸೂಕ್ತ ತೀರ್ಮಾನ ತೆಗೆದುಕೊಳ್ಳಲಿದೆ ಎಂದು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಮನವಿ ಮಾಡಿದ್ದಾರೆ. ಪಕ್ಷದ ಕಚೇರಿಯಲ್ಲಿ ಮಾತನಾಡಿದ ಅವರು, ದೆಹಲಿಯಲ್ಲಿ ನಡೆದ ಸಭೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರೊಂದಿಗೆ ಪಕ್ಷದ ರಾಷ್ಟೀಯ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ನಾಯಕರಾದ ರಾಹುಲ್ ಗಾಂಧಿ, ರಾಜ್ಯಸಭೆಯ 4 ಸ್ಥಾನಗಳು ಹಾಗೂ ವಿಧಾನ ಪರಿಷತ್ನ 7 ಸ್ಥಾನಗಳಿಗೆ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವ ಸಂಬಂಧಿಸಿದಂತೆ ಸಮಾಲೋಚನೆ ನಡೆಸಿದ್ದು ರಾಜ್ಯ ನಾಯಕರಿಂದ ಸೂಕ್ತ ಮಾಹಿತಿ ಅಭಿಪ್ರಾಯ ಸಂಗ್ರಹಿಸಲಾಗಿದೆ ಎಂದರು. ಯಾವುದೇ ಸಂದರ್ಭವಾದರೂ ಅದನ್ನು ನಿಭಾಯಿಸಲು ಪಕ್ಷಕ್ಕೆ ಸಾಮರ್ಥ್ಯವಿದೆ. ಈವರೆಗೂ ನಾಯಕತ್ವದ ವಿಚಾರವಾಗಿ ಯಾವುದೇ ನಿರ್ಧಾರ ತೆಗೆದುಕೊಂಡಿಲ್ಲ. ಕಾಂಗ್ರೆಸ್ ಶಾಸಕಾಂಗ ಸಭೆಯನ್ನು ನಿಗದಿ ಮಾಡಿಲ್ಲ ಎಂದು ಸ್ಪಷ್ಟಪಡಿಸಿದರು. ರಾಜ್ಯದಲ್ಲಿ ವರದಿಯಾಗಿದ್ದ ಶಂಕಿತ ಎಬೋಲಾ ಪ್ರಕರಣದ ಪ್ರಯೋಗಾಲಯ ಪರೀಕ್ಷಾ ವರದಿ ಬಂದಿದ್ದು ಅದು ಸಂಪೂರ್ಣವಾಗಿ ನೆಗೆಟಿವ್ ಎಂದು ದೃಢಪಟ್ಟಿದೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ ಸಚಿವ ದಿನೇಶ್ ಗುಂಡೂರಾವ್ ಸ್ಪಷ್ಟಪಡಿಸಿದ್ದಾರೆ. ತಮ್ಮ ಅಧಿಕೃತ ಸಾಮಾಜಿಕ ಜಾಲತಾಣದಲ್ಲಿ ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಅವರು, ವ್ಯಕ್ತಿಯೊಬ್ಬರಿಗೆ ಎಬೋಲಾ ಸೋಂಕು ತಗುಲಿದೆ ಎಂದು ವರದಿಯಾದ ತಕ್ಷಣವೇ ಸಾರ್ವಜನಿಕ ಆರೋಗ್ಯ ಮಾರ್ಗಸೂಚಿಗಳು ಮತ್ತು ವೈದ್ಯಕೀಯ ಶಿಷ್ಟಾಚಾರಗಳಿಗೆ ಅನುಗುಣವಾಗಿ ಕಟ್ಟುನಿಟ್ಟಿನ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಲಾಗಿತ್ತು. ತಜ್ಞ ವೈದ್ಯರು ಸಮಗ್ರ ಪರಿಶೀಲನೆ ಬಳಿಕ ಎಬೋಲಾ ಸೋಂಕಿನಿಂದ ವ್ಯಕ್ತಿ ಬಾಧಿತನಾಗಿಲ್ಲ ಎಂದು ತಿಳಿಸಿದ್ದಾರೆ. ಸಾರ್ವಜನಿಕ ಆರೋಗ್ಯ ಮತ್ತು ಸುರಕ್ಷತೆ ನಮ್ಮ ಸರ್ಕಾರದ ಅತ್ಯುನ್ನತ ಆದ್ಯತೆಯಾಗಿದ್ದು ಜನರು ಆತಂಕ ಪಡುವ ಅಗತ್ಯವಿಲ್ಲ ಎಂದು ಅವರು ಭರವಸೆ ನೀಡಿದ್ದಾರೆ. ಈಗ ಪ್ರಕಟಣೆ, ಬಳಿಕ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಮತದಾರರ ಪಟ್ಟಿ ರಚನೆಗೆ ಪ್ರತಿಯೊಬ್ಬರ ಸಹಕಾರ ಅಗತ್ಯ ಎಂದು ಮುಖ್ಯ ಚುನಾವಣಾಧಿಕಾರಿ ಅನ್ಬುಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ರಾಜ್ಯ ಚುನಾವಣಾ ಆಯೋಗದಿಂದ ಆಯೋಜಿಸಲಾಗಿದ್ದ ಮಾಧ್ಯಮ ಕಾರ್ಯಾಗಾರ ಉದ್ದೇಶಿಸಿ ಮಾತನಾಡಿದ ಅವರು, ರಾಜ್ಯದ ಅರ್ಹ ನಾಗರಿಕರು ಮತದಾರರ ಪಟ್ಟಿಯಿಂದ ವಂಚಿತರಾಗಬಾರದು, ಅನರ್ಹ ಮತದಾರರು ಪಟ್ಟಿಯಲ್ಲಿ ಇರಬಾರದು ಎಂಬ ಉದ್ದೇಶದಿಂದ ಲೋಪದೋಷಗಳಿಲ್ಲದ ವಿನೂತನ ಸಮಗ್ರ ಮತದಾರರ ಪಟ್ಟಿಯನ್ನು ಸಿದ್ದಪಡಿಸುವುದೇ ಮತದಾರ ಪಟ್ಟಿಗಳ ವಿಶೇಷ ಸಮಗ್ರ ಪರಿಷ್ಕರಣೆ SIR 2026 ಆಗಿದೆ. ಈ ಪ್ರಕ್ರಿಯೆಯಲ್ಲಿ ಪ್ರತಿಯೊಬ್ಬ ಮತದಾರನಿಂದ ಅವರದ್ದೇ ಸಹಿಯಡಿ ಸಮಗ್ರ ಮಾಹಿತಿಯನ್ನು ಪಡೆದು ಮತದಾರರ ಪಟ್ಟಿಯನ್ನು ಪರಿಷ್ಕರಿಸಲಾಗುವುದು ಎಂದರು. ಚುನಾವಣಾ ಆಯೋಗದ ನಿರ್ದೇಶನದಂತೆ ರಾಜ್ಯದಲ್ಲಿ ಮತದಾರರ ಪಟ್ಟಿಯ ಸಮಗ್ರ ಪರಿಷ್ಕರಣೆ ನಡೆಯುತ್ತಿದ್ದು, ಮತದಾರರ ಪಟ್ಟಿಯಲ್ಲಿ ಹೆಸರು ಸೇರ್ಪಡೆ ಮಾಡುವ ಹೊಣೆ ಪ್ರತಿಯೊಬ್ಬ ಭಾರತೀಯನದ್ದಾಗಿದೆ. ಇದು ಕೇವಲ ಚುನಾವಣಾ ಆಯೋಗದ ಹೊಣೆಯಷ್ಟೇ ಅಲ್ಲ ಎಂದು ರಾಜ್ಯ ಮುಖ್ಯ ಚುನಾವಣಾಧಿಕಾರಿಗಳು ಪ್ರಶ್ನೆಯೊಂದಕ್ಕೆ ಉತ್ತರಿಸಿದರು. ಭಾರತ ಚುನಾವಣಾ ಆಯೋಗದ ನಿರ್ದೇಶನದಂತೆ ಜಿಲ್ಲೆಯಾದ್ಯಂತ 3 ಹಂತಗಳಲ್ಲಿ ಮತದಾರರ ಪಟ್ಟಿಗಳ ವಿಶೇಷ ಸಮಗ್ರ ಪರಿಷ್ಕರಣೆ ಕೈಗೊಳ್ಳಲಾಗುತ್ತಿದ್ದು, ಮಾನ್ಯತೆ ಪಡೆದ ರಾಷ್ಟೀಯ ಹಾಗೂ ರಾಜ್ಯ ರಾಜಕೀಯ ಪಕ್ಷಗಳು ಬೂತ್ ಮಟ್ಟದ ಏಜೆಂಟ್ಗಳನ್ನು ನೇಮಿಸಿಕೊಳ್ಳಬೇಕು ಎಂದು ಬಾಗಲಕೋಟೆ ಜಿಲ್ಲಾಧಿಕಾರಿ ಸಂಗಪ್ಪ ಸೂಚಿಸಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ವಿವಿಧ ರಾಜಕೀಯ ಪಕ್ಷಗಳ ಮುಖಂಡರೊಂದಿಗೆ ನಡೆದ ಸಭೆಯಲ್ಲಿ ಮಾತನಾಡಿದ ಅವರು, ಮತದಾರರ ಪಟ್ಟಿಯ ಪರಿಷ್ಕರಣೆ ಪ್ರಕ್ರಿಯೆ ಪಾರದರ್ಶಕ ಹಾಗೂ ಜನಸಹಭಾಗಿತ್ವದ ಕಾರ್ಯವಾಗಿದ್ದು, ಮತದಾರರು, ರಾಜಕೀಯ ಪಕ್ಷಗಳು ಮತ್ತು ಚುನಾವಣಾ ಸಿಬ್ಬಂದಿ ಎಲ್ಲರೂ ಸಹಕರಿಸಬೇಕು ಎಂದರು. ನಾಡಿನೆಲ್ಲೆಡೆ ಇಂದು ಈದ್ ಉಲ್

0: ಅಧಾ ಬಕ್ರೀದ್ ಹಬ್ಬವನ್ನು ಶ್ರದ್ಧಾಭಕ್ತಿ ಸಡಗರ ಸಂಭ್ರಮದಿಂದ ಆಚರಿಸಲಾಗುತ್ತಿದೆ. ಈ ದಿನದಂದು ಮುಸ್ಲಿಮರು ಈದ್ಗಾ ಮೈದಾನ ಮಸೀದಿಗಳಲ್ಲಿ ವಿಶೇಷ ಪ್ರಾರ್ಥನೆಗಳನ್ನು ಸಲ್ಲಿಸುತ್ತಾರೆ. ಇಸ್ಲಾಮಿ ಕ್ಯಾಲೆಂಡರಿನ ದುಲ್ಹಜ್ ತಿಂಗಳ 10ರಂದು ಈದ್ ಉಲ್ ಅಧಾ ಅಥವಾ ಬಕ್ರೀದ್ ಹಬ್ಬ ಆಚರಿಸಲಾಗುತ್ತದೆ. ದೇವರ ಆಜ್ಞೆಯನ್ನು ಪಾಲಿಸಲು ಪ್ರವಾದಿ ಇಬ್ರಾಹಿಂ ತಮ್ಮ ಏಕೈಕ ಪುತ್ರನನ್ನು ತ್ಯಾಗ ಮಾಡಲು ಇಚ್ಛಿಸಿದ್ದರ ಸ್ಮರಣಾರ್ಥ ಈದ್ ಉಲ್ ಅಧಾ ಹಬ್ಬವನ್ನು ಆಚರಿಸಲಾಗುತ್ತದೆ. ಇದೇ ಮಾಹಿತಿಯಲ್ಲಿ ಹಜ್ ಯಾತ್ರೆ ಕೂಡ ಕೈಗೊಳ್ಳಲಾಗುತ್ತದೆ. ಈ ಕುರಿತು ಮಾತನಾಡಿದ್ದಾರೆ ನವೀದ್ ಮುಲ್ಲಾ.
1: ಅಪ್ರತಿಮ ತ್ಯಾಗ ಬಲಿದಾನದ ಪ್ರತೀಕವಾಗಿರುವ ಈದ್ ಉಲ್ ಅಧಾ ಎಂದು ಕರೆಯಲ್ಪಡುವ ಬಕ್ರೀದ್ ಹಬ್ಬವನ್ನು ಇಸ್ಲಾಮಿಕ್ ಕ್ಯಾಲೆಂಡರಿನ 12ನೇ ತಿಂಗಳಾದ ಜಿಲ್ ಹಜ್ಜಾದ 10ನೇ ದಿನ ಆಚರಿಸಲಾಗುತ್ತದೆ. ಪರಮದಯಾಮಯಿ ಕರುಣಾಮಯಿಯಾದ ಅಲ್ಲಾಹನಿಗೆ ತ್ಯಾಪ್ತರಾಗಿದ್ದ ಪ್ರವಾದಿ ಹಜರತ್ ಇಬ್ರಾಹಿಂ ಅಲಹಿಸ್ಸಲಾಂ ರವರ ತ್ಯಾಗದ ಪ್ರತೀಕವಾಗಿ ಈ ಬಕ್ರೀದ್ ಹಬ್ಬ ಆಚರಣೆ ಶತಮಾನಗಳಿಂದ ನಡೆದು ಬಂದಿದೆ. ರಂಜಾನ್ ಹಬ್ಬಕ್ಕಿಂತ ಬಕ್ರೀದ್ ಹಬ್ಬ ಭಿನ್ನವಾಗಿದೆ. ರಂಜಾನ್ನಲ್ಲಿ ರೋಜಾ ಅಂದರೆ ಉಪವಾಸ ಹಾಗೂ ದಾನಕ್ಕೆ ಆದ್ಯತೆ ನೀಡಿದರೆ, ಬಕ್ರೀದ್ ಹಬ್ಬದಲ್ಲಿ ಕುರ್ಬಾನಿ ಬಲಿಕರ್ಮ ಹಾಗೂ ಪವಿತ್ರ ಹಜ್ ಯಾತ್ರೆ ಈ ಹಬ್ಬದ ಜೀವಾಳವಾಗಿದೆ. ಕುರ್ಬಾನಿ ಎಂಬುದು ತ್ಯಾಗದ ಉದ್ದೇಶದಿಂದ ನೀಡುವ ಬಲಿಕರ್ಮವಾಗಿದೆ. ಹಜ್ ಯಾತ್ರೆ ಬಕ್ರೀದ್ ಹಬ್ಬದ ತಿರುಳು. ಹಲವು ಷರತ್ತುಗಳಿಗೆ ಒಳಪಟ್ಟು ಕುರ್ಬಾನಿ ಹಾಗೂ ಹಜ್ ಯಾತ್ರೆ ಎಲ್ಲ ಮುಸ್ಲಿಮರ ಮೇಲೆ ಕಡ್ಡಾಯವಾಗಿದೆ. ವ್ಯಕ್ತಿಯ ಆರ್ಥಿಕ ಸದೃಢತೆ ಇವೆರಡಕ್ಕೂ ಬಹುಮುಖ್ಯ ಷರತ್ತುಗಳಾಗಿವೆ.
0: ಬಕ್ರೀದ್ ಹಬ್ಬದ ಪ್ರಯುಕ್ತ ಬೆಳಗ್ಗೆ 7 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆಯವರೆಗೆ ವಾಹನಗಳ ಸಂಚಾರ ಮಾರ್ಗ ತಾತ್ಕಾಲಿಕವಾಗಿ ಬದಲಾವಣೆ ಮಾಡಲಾಗುವುದು ಎಂದು ಹುಬ್ಬಳ್ಳಿ ಧಾರವಾಡ ಸಂಚಾರ ಉಪವಿಭಾಗದ ಸಹಾಯಕ ಪೊಲೀಸ್ ಆಯುಕ್ತರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಪ್ರಾರ್ಥನೆ ಮಾಡಲು ಬರುವ ಜನರ ವಾಹನಗಳಿಗೆ ನೆಹರು ಮೈದಾನ, ಎಂಟಿ ಮಿಲ್ ಗ್ರೌಂಡ್ ಹಾಗೂ ಹಳೆ ಹುಬ್ಬಳ್ಳಿ ಕೆಇಬಿ ಗ್ರಿಡ್ ಹತ್ತಿರ ತಾತ್ಕಾಲಿಕ ನಿಲುಗಡೆ ವ್ಯವಸ್ಥೆ ಮಾಡಲಾಗಿದೆ ಎಂದು ಅವರು ತಿಳಿಸಿದ್ದಾರೆ. ವಿಶ್ವ ಪರಂಪರೆಯ ತಾಣವಾದ ಹಂಪಿಯಲ್ಲಿ ಉತ್ಖನನ ಜರುಗಿ ಇತ್ತೀಚೆಗೆ ಆಳ್ವಾರ್ ವಿಗ್ರಹಗಳು ದೊರೆತಿದ್ದು, ಈಗ ಹಜಾರರಾಮನ ದೇವಸ್ಥಾನದ ಆವರಣದಲ್ಲಿ ಚಪ್ಪಡಿ ಕಲ್ಲು ಹಾಸುವಾಗ ಕಾಮಗಾರಿಗಾಗಿ ಮಣ್ಣು ಅಗೆಯುತ್ತಿದ್ದಾಗ ಮತ್ತೆರಡು ಆಳ್ವಾರ್ ವಿಗ್ರಹಗಳು ಮತ್ತು ಅತ್ಯಂತ ಶಕ್ತಿಶಾಲಿ ಪ್ರಾಣಿ ಎಂದು ಕರೆಯಲಾಗುತ್ತಿದ್ದ ವ್ಯಾಡದ ಕಲ್ಲಿನ ಕೆತ್ತನೆಯ ಜೊತೆಗೆ ಕಿರುಗಾಲಿವೆ ಪತ್ತೆಯಾಗಿವೆ. ಹಜಾರರಾಮನ ದೇವಸ್ಥಾನದಲ್ಲಿ ವ್ಯಾಡಗಳು ಬರೀ ಭಿತ್ತಿಚಿತ್ರ ರೂಪದಲ್ಲಿ ಮಾತ್ರ ಇರುವುದಿಲ್ಲ, ಕೆತ್ತನೆಯ ರೂಪ ಪಡೆದು ದೇವಸ್ಥಾನದ ಮಹಾದ್ವಾರದಲ್ಲಿ ಇಡಲಾಗಿತ್ತು ಎಂದು ಭಾರತೀಯ ಪುರಾತತ್ವ ಸರ್ವೇಕ್ಷಣ ಇಲಾಖೆಯ ಅಧೀಕ್ಷಕರಾದ ಕೆ ರಾಮಕೃಷ್ಣ ರೆಡ್ಡಿ ತಿಳಿಸಿದ್ದಾರೆ. ಈ ಕುರಿತು ಭಾರತೀಯ ಪುರಾತತ್ವ ಸರ್ವೇಕ್ಷಣ ಇಲಾಖೆ ಹಂಪಿ ವಲಯದ ಉಪ ಅಧೀಕ್ಷಕ ಪುರಾತತ್ವವಿದರಾದ ಡಾ ದೇವರಾಜ್ ಎಸ್ಎಂ ಆಕಾಶವಾಣಿಗೆ ಮಾಹಿತಿ ನೀಡಿದ್ದಾರೆ.
2: ಹಂಪಿಯ ಹಜಾರರಾಮ ದೇವಸ್ಥಾನದಲ್ಲಿ ಸೂಕ್ಷ್ಮ ಮತ್ತು ಜಾಗರೂಕತೆಯಿಂದ ಹಾಗೂ ವೈಜ್ಞಾನಿಕವಾಗಿ ಉತ್ಖನನ ಮಾಡುವಂತಹ ಸಂದರ್ಭದಲ್ಲಿ ಆಳ್ವರ್ ವಿಗ್ರಹಗಳು ಪತ್ತೆಯಾಗಿವೆ. ಭವಿಷ್ಯ ಇವರು ವೈಷ್ಣವ ಮಠದ ಪ್ರಚಾರಕರು. 11 ಆಳ್ವರ್ ಇದ್ದು ಆದರೆ 2 ವಿಗ್ರಹಗಳು ಮಾತ್ರ ಪತ್ತೆಯಾಗಿವೆ. ಮುಂದೆ ಉಳಿದ ವಿಗ್ರಹಗಳು ಸಿಗಬಹುದು. ಹಂಪಿಯ ಹಜಾರರಾಮ ದೇವಸ್ಥಾನದ ಆವರಣದಲ್ಲಿ ನಡೆದ ಉತ್ಖನನದ ಸಂದರ್ಭದಲ್ಲಿ ವ್ಯಾಳ ಶಿಲ್ಪವು ದೊರೆತಿದೆ. ಈ ವ್ಯಾಳವು 2 ಅಡಿ ಎತ್ತರ ದಲ್ಲಿದ್ದು ಕಲ್ಲಿನಲ್ಲಿ ಕೆತ್ತಲಾಗಿದೆ. ಕೇಂದ್ರ ಕಚೇರಿಯ ಮಾರ್ಗದರ್ಶನದಲ್ಲಿ ನಡೆಯುತ್ತಿರುವ ಈ ಉತ್ಖನನವು ಇದೀಗ ಮಹತ್ವದ ಘಟ್ಟ ತಲುಪಿದೆ.
0: ಮೇಕೆದಾಟು ಯೋಜನೆಗೆ ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ವಿರೋಧ ವ್ಯಕ್ತಪಡಿಸಿರುವುದನ್ನು ಖಂಡಿಸಿ ಕನ್ನಡಪರ ಸಂಘಟನೆಗಳ ವತಿಯಿಂದ ಚಾಮರಾಜನಗರದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಚುನಾವಣಾ ಪೂರ್ವದಲ್ಲಿ ನೀಡಿದ ಪ್ರತಿ ಮಾತಿಗೂ ಬದ್ಧವಾಗಿ ಯೋಜನೆಗಳನ್ನು ಮನೆ ಮನೆಗೂ ತಲುಪಿಸಲಾಗಿದೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ರಾಜ್ಯ ರಾಜಕೀಯದಲ್ಲಿನ ಊಹಾಪೋಹಗಳಿಗೆ ಜನರು ಕಿವಿಗೊಡಬಾರದು, ಕಾಂಗ್ರೆಸ್ ವರಿಷ್ಠರ ಮನವಿ. ಮತದಾರರ ಪಟ್ಟಿ ರಚನೆಗೆ ಪ್ರತಿಯೊಬ್ಬರ ಸಹಕಾರ ಅಗತ್ಯ, ಮುಖ್ಯ ಚುನಾವಣಾಧಿಕಾರಿ ಅನ್ಬುಕುಮಾರ್. ಇಂದು ಶ್ರದ್ಧಾ ಭಕ್ತಿಗಳಿಂದ ಈದ್ ಉಲ್ ಅಧಾ ಬಕ್ರೀದ್ ಹಬ್ಬದ ಆಚರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35.
3: ಆಕಾಶವಾಣಿ ಕಲಬುರಗಿಯ ಮಾತೋಶ್ರೀ ಅಂಬುಬಾಯಿ ಅಂಧಬಾಲಕಿಯರ ವಸತಿಯುತ ಶಾಲೆ ನೀಡುವ ಉಚಿತ ಶಿಕ್ಷಣ ಮತ್ತು ಕರಕುಶಲ ತರಬೇತಿ ಕುರಿತು ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಮಾತೋಶ್ರೀ ಅಂಬುಬಾಯಿ ಅಂಧಬಾಲಕಿಯರ ವಸತಿಯುತ ಶಾಲೆ, ಮಾದರಸನಹಳ್ಳಿ, ಜಿಡಿಎ ಲೇಔಟ್, ಕಲಬುರಗಿ.
4: ಕಲಬುರಗಿಯ ಶ್ರೀಮತಿ ಅಂಬುಬಾಯಿ ಅಂಧಬಾಲಕಿಯರ ವಸತಿ ಶಾಲೆ ದೃಷ್ಟಿಹೀನ ಬಾಲಕಿಯರ ಬಾಳಿನಲ್ಲಿ ಬೆಳಕು ತರಲು ಶ್ರಮಿಸುತ್ತಿದೆ.
5: ಬಾಲಕರೇ ಮತ್ತು ಪೋಷಕರೇ, ಸಂಪೂರ್ಣವಾಗಿ ದೃಷ್ಟಿಯನ್ನು ಕಳೆದುಕೊಂಡ ಅಥವಾ ಅಲ್ಪ ಸ್ವಲ್ಪ ಕಾಣಿಸುವ 6-18 ವರ್ಷದೊಳಗಿನ ಅಂಧಬಾಲಕಿಯರ ಪ್ರವೇಶಕ್ಕೆ ಅವಕಾಶವಿದೆ.
4: ಶಾಲಾ ಶಿಕ್ಷಣದ ಜೊತೆಗೆ ಉಚಿತ ವಸತಿ, ಆಹಾರ, ಬಟ್ಟೆಗಳನ್ನು ಒದಗಿಸಲಾಗುವುದು.
5: ಸಂಪರ್ಕಿಸಿ ಮುಖ್ಯೋಪಾಧ್ಯಾಯರು ಶ್ರೀಮತಿ ಅಂಬುಬಾಯಿ ಅಂಧಬಾಲಕಿಯರ ವಸತಿ ಶಾಲೆ, ಕಲಬುರಗಿ.
4: ಕರೆ ಮಾಡಿ 9535393939.
3: ಆತ್ಮೀಯ ಕೆಡುಗರೆ, ಕಲಬುರಗಿಯಲ್ಲಿ

0: ಇರುವ ಮಾತೃಶ್ರೀ ಅಂಬುಬಾಯಿ ಅಂಧ ಬಾಲಕಿಯರ ವಸತಿಯುತ ಶಾಲೆ ಅಂಧ ಹೆಣ್ಣು ಮಕ್ಕಳಿಗಾಗಿ 1ರಿಂದ 10ನೇ ತರಗತಿಯವರೆಗೆ ಉಚಿತ ಶಿಕ್ಷಣ ನೀಡುತ್ತಿದೆ. ಈ ಬಗ್ಗೆ ಶಾಲೆಯ ಸಂಸ್ಥಾಪಕ ಅಧ್ಯಕ್ಷರಾದ ಶ್ರೀ ದತ್ತು ಅಗರ್ವಾಲ್ ಅವರಿಂದ ಮಾಹಿತಿ.
1: ನಮಸ್ಕಾರಗಳು. ಈ ಶಾಲೆಯು 2007ನೇ ಇಸ್ವಿಯಲ್ಲಿ ಕೇವಲ 4 ಮಕ್ಕಳಿಂದ ಪ್ರಾರಂಭವಾಗಿ ಈಗ 75ಕ್ಕಿಂತ ಹೆಚ್ಚು ಮಕ್ಕಳಿಗೆ ವಿದ್ಯಾದಾನ ಮಾಡುತ್ತಿದೆ. ಅದರ ಜೊತೆಗೆ ಅನ್ನದಾನ, ವಸ್ತ್ರ, ವಸತಿ ಮತ್ತು ಇತರೆ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಒದಗಿಸುತ್ತಿದೆ. ಇಲ್ಲಿ 6ರಿಂದ 18 ವರ್ಷದೊಳಗಿನ ಮಕ್ಕಳಿಗೆ ಈಗ ಪ್ರವೇಶ ಪ್ರಕ್ರಿಯೆ ಆರಂಭವಾಗಿದೆ. ಸಂಪೂರ್ಣವಾಗಿ ಅಂಧರಾಗಿರುವ ಅಥವಾ ಅಲ್ಪ ಸ್ವಲ್ಪ ಕಾಣುವ ದೃಷ್ಟಿ ದೋಷವುಳ್ಳ ಮಕ್ಕಳಿಗೆ ಪ್ರವೇಶವನ್ನು ನೀಡಲಾಗುತ್ತದೆ. ಇವರಿಗೆ ಅಂಧತ್ವದ ಬಗ್ಗೆ UDID ಕಾರ್ಡ್ ಅಂತ ಇರ್ತದೆ, ಅಥವಾ ಅದನ್ನ ವೈದ್ಯಕೀಯ ಪ್ರಮಾಣ ಪತ್ರ ಅಂತ ಹೇಳಬಹುದು ನಾವು. ಈ ವೈದ್ಯಕೀಯ ಪ್ರಮಾಣ ತರುವುದು ಕಡ್ಡಾಯ. ಅದರ ಜೊತೆಗೆ ಪಾಲಕರ ಮತ್ತು ಮಕ್ಕಳ ಆಧಾರ್ ಕಾರ್ಡ್, ವಾಸಸ್ಥಳ ಪ್ರಮಾಣ ಪತ್ರ ಮತ್ತು 6 ಪಾಸ್ಪೋರ್ಟ್ ಫೋಟೋಸ್ ಇದನ್ನೆಲ್ಲ ತರಬೇಕಾಗ್ತದೆ. ಇದು ಸಂಪೂರ್ಣವಾಗಿ ಉಚಿತವಾಗಿರುವಂತಹ ಶಾಲೆ. 1ನೇ ತರಗತಿಯಿಂದ 10ನೇ ತರಗತಿವರೆಗೆ ವಿದ್ಯಾಭ್ಯಾಸವನ್ನು ಮಾಡಿಸಲಾಗುತ್ತದೆ. ಜೊತೆಗೆ ಕಂಪ್ಯೂಟರ್ ತರಬೇತಿ, ಸಂಗೀತ, ಯೋಗ, ಕರಕುಶಲ ತರಬೇತಿಗಳನ್ನು ನೀಡಲಾಗುತ್ತದೆ. ಈ ಶಾಲೆಯು ಕಲಬುರಗಿ ನಗರಕ್ಕೆ ಅಂಟಿಕೊಂಡಿರುವ ಮಾದರಸನಹಳ್ಳಿ ಅಂತಕ್ಕಂತ ಗ್ರಾಮದ GDA ಲೇಔಟ್ ನಗರದ ಬಸ್ ನಿಲ್ದಾಣದಿಂದ 4-5 ಕಿಲೋಮೀಟರ್ ದೂರ ಆಗಬಹುದು. ಅಲ್ಲಿ ಸುಸಜ್ಜಿತವಾದ ಕಟ್ಟಡವನ್ನು ನಿರ್ಮಿಸಿದ್ದೇವೆ. ಮಕ್ಕಳಿಗೆ ಬೇಕಾಗುವಂತ ಎಲ್ಲ ವ್ಯವಸ್ಥೆಗಳನ್ನು ಕಲ್ಪಿಸಲಾಗಿದೆ. ಬ್ರೈಲ್ ಗ್ರಂಥಾಲಯ ಇದೆ. ಆದ್ದರಿಂದ ತಮಗೆ ಯಾರಾದರೂ ದೃಷ್ಟಿದೋಷವುಳ್ಳ ಮಕ್ಕಳು ಕಣ್ಣಿಗೆ ಬಿದ್ದರೆ ದಯವಿಟ್ಟು ಅವರನ್ನು ಈ ಶಾಲೆಗೆ ತಂದು ಸೇರಿಸಿ ನಾವು ಕೇವಲ ಅಂಧರಿಗೆ ನೋಡಿ ತುಟಿ ಹಂಚಿನ ಸಹಾನುಭೂತಿ ತೋರಿಸುವುದಕ್ಕಿಂತ ಎಲ್ಲಿ ಯೋಗ್ಯವಾದ ತರಬೇತಿ ಶಿಕ್ಷಣ ದೊರೆಯುತ್ತದೆ ಅಂತಹ ಒಂದು ಸಂಸ್ಥೆಗಳಲ್ಲಿ ಒಯ್ದು ಸೇರಿಸಿದರೆ ಆ ಮಕ್ಕಳ ಜೀವನವು ಸಂಪೂರ್ಣವಾಗಿ ಬದಲಾಗುತ್ತದೆ ಮತ್ತು ಅವರು ಸ್ವತಂತ್ರವಾಗಿ ಜೀವನ ಮಾಡಲು ಅನುಕೂಲವಾಗುತ್ತದೆ. ಫೋನ್ ಮಾಡಿದ್ರೆ ನಾವೇ ಸ್ವತಃ ಅಲ್ಲಿಗೆ ಬಂದು ಮಕ್ಕಳಿಗೆ ನಮ್ಮ ಶಾಲೆಯಲ್ಲಿ ಸೇರಿಸಿಕೊಳ್ಳೋದಕ್ಕೆ ಒಂದು ಕೆಲಸವನ್ನು ಮಾಡ್ತೇವೆ. ಏಪ್ರಿಲ್ನಿಂದ ಜೂನ್ ತಿಂಗಳವರೆಗೆ ನಾವು ಪ್ರವೇಶವನ್ನು ಕೊಡುತ್ತೇವೆ. ಈಗಾಗಲೇ ನಮ್ಮ ಶಾಲೆಯಿಂದ 100ಕ್ಕಿಂತ ಹೆಚ್ಚು ವಿದ್ಯಾರ್ಥಿನಿಯರು SSLC ಪರೀಕ್ಷೆ ಪಾಸ್ ಮಾಡಿ ಹೋಗಿದ್ದಾರೆ. ಅವರಲ್ಲಿ ಎಷ್ಟೋ ಜನರಿಗೆ ಸರ್ಕಾರಿ ಕೆಲಸನೂ ಸಿಕ್ಕಿದೆ ಮತ್ತು ಡಿಗ್ರಿಗಳನ್ನು ಕೂಡ ಮಾಡಿಕೊಂಡಿದ್ದಾರೆ ಮತ್ತು ಕೆಲವರೆಲ್ಲ ಕಂಪ್ಯೂಟರ್ನಲ್ಲಿ ಒಳ್ಳೆಯ ತರಬೇತಿಯನ್ನು ಪಡೆದು ಬೇರೆ ಬೇರೆ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಫ್ಯಾಮಿಲಿಗೂ ಕೂಡ ಅವರು ನೆರವನ್ನು ನೀಡ್ತಾ ಇದ್ದಾರೆ. ತಾವು ದಯವಿಟ್ಟು ನಮ್ಮ ಶಾಲೆಗೆ ವಿದ್ಯಾರ್ಥಿಗಳನ್ನು ತಂದು ಸೇರಿಸಿ ಒಂದು ಪುಣ್ಯದ ಕೆಲಸವಾಗುತ್ತದೆ. ಧನ್ಯವಾದಗಳು.
0: ಇದುವರೆಗೆ ಕಲಬುರಗಿಯ ಮಾತೃಶ್ರೀ ಅಂಬುಬಾಯಿ ಅಂಧ ಬಾಲಕಿಯರ ವಸತಿಯುತ ಶಾಲೆಯ ಪ್ರವೇಶಾತಿ, ಶಾಲೆ ನೀಡುವ ಉಚಿತ ಸೌಲಭ್ಯಗಳ ಕುರಿತು ಶಾಲೆಯ ಸಂಸ್ಥಾಪಕ ಅಧ್ಯಕ್ಷರಾದ ಶ್ರೀ ದತ್ತು ಅಗರ್ವಾಲ್ ಅವರಿಂದ ಮಾಹಿತಿ ಕೇಳಿದರು. ಕಲಬುರಗಿಯಲ್ಲಿರುವ ಮಾತೃಶ್ರೀ ಅಂಬುಬಾಯಿ ಅಂಧ ಬಾಲಕಿಯರ ವಸತಿಯುತ ಶಾಲೆಯಲ್ಲಿ ಹೆಣ್ಣು ಮಕ್ಕಳಿಗಾಗಿ 1ರಿಂದ 10ನೇ ತರಗತಿಯವರೆಗೆ ಉಚಿತ ಶಿಕ್ಷಣವನ್ನು ನೀಡಲಾಗುತ್ತಿದೆ. ಇದುವರೆಗೆ ಕಲಬುರಗಿಯ ಮಾತೃಶ್ರೀ ಅಂಬುಬಾಯಿ ಅಂಧ ಬಾಲಕಿಯರ ವಸತಿಯುತ ಶಾಲೆ ನೀಡುವ ಉಚಿತ ಶಿಕ್ಷಣ ಹಾಗೂ ಕರಕುಶಲ ತರಬೇತಿ ಕುರಿತು ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಮಾತೃಶ್ರೀ ಅಂಬುಬಾಯಿ ಅಂಧ ಬಾಲಕಿಯರ ವಸತಿಯುತ ಶಾಲೆ, ಮಾದರ್ಸನಹಳ್ಳಿ, GDA ಲೇಔಟ್, ಕಲಬುರಗಿ.
2: ಕಲಬುರಗಿಯ ಶ್ರೀಮತಿ ಅಂಬುಬಾಯಿ ಅಂಧ ಬಾಲಕಿಯರ ವಸತಿ ಶಾಲೆ ದೃಷ್ಟಿಹೀನ ಬಾಲಕಿಯರ ಬಾಳಿನಲ್ಲಿ ಬೆಳಕು ತರಲು ಶ್ರಮಿಸುತ್ತಿದೆ.
3: ಬಾಲಕರೇ ಮತ್ತು ಪೋಷಕರೇ, ಸಂಪೂರ್ಣವಾಗಿ ದೃಷ್ಟಿಯನ್ನು ಕಳೆದುಕೊಂಡ ಅಥವಾ ಅಲ್ಪ ಸ್ವಲ್ಪ ಕಾಣಿಸುವ 6ರಿಂದ 18 ವರ್ಷದೊಳಗಿನ ಅಂಧ ಬಾಲಕಿಯರ ಪ್ರವೇಶಕ್ಕೆ ಅವಕಾಶವಿದೆ.
2: ಶಾಲಾ ಶಿಕ್ಷಣದ ಜೊತೆಗೆ ಉಚಿತ ವಸತಿ, ಆಹಾರ, ಬಟ್ಟೆಗಳನ್ನು ಒದಗಿಸಲಾಗುವುದು.
3: ಸಂಪರ್ಕಿಸಿ ಮುಖ್ಯೋಪಾಧ್ಯಾಯರು ಶ್ರೀಮತಿ ಅಂಬುಬಾಯಿ ಅಂಧ ಬಾಲಕಿಯರ ವಸತಿ ಶಾಲೆ, ಕಲಬುರಗಿ.
2: ಕರೆ ಮಾಡಿ 9535393930.
4: ಆಕಾಶವಾಣಿ ಮಡಿಕೇರಿ, ಸಮಯ 7:20:35.
5: ಕಳೆದ ಮೇ ತಾರೀಕು 14ಕ್ಕೆ ನಿಧನರಾದ ಅಪ್ಪಂಗಳ ಹೆರವನಾಡು ಗ್ರಾಮದ ಕಲ್ಲಂಬಿ ದಿವಂಗತ ಸೋಮಯ್ಯ ಅವರ ಮಂಗ ಅಂಚೆ ಇಲಾಖೆಯ ನೌಕರ ಚಂಗಪ್ಪ ರವಿ ಅವರ ಅತಿಥಿ ಕರ್ಮಾಂತರ ನಾಳೆ ತಾರೀಕು 29ಕ್ಕೆ ಶುಕ್ರವಾರ ಮಧ್ಯಾಹ್ನ 12 ಗಂಟೆಗೆ ಹೆರವನಾಡು ಗ್ರಾಮದ ಮೃತರ ಸ್ವಂತ ಮನೆಯಲ್ಲಿ ನಡೆದಿದೆ. ಕಾಗಸಿಕದ ಮನೆಯು, ಊರವು, ನೆಂಟರಿಷ್ಟರೆಲ್ಲ ಇದನ್ನೇ ಕಾಗದತ್ತ ಜ್ಞಾನ ಮಾಡಿಕೊಂಡು ಬರಕುತ್ತ ಮೃತರ ಹೆಣ್ಣು ರಾಧಾ, ಮಕ್ಕ, ಅಳಿಯ ಮತ್ತೆ ಸಂಸಾರದವು ಕೇಳಿಕೊಂಡಳು.
6: ನಿಮ್ಮ ಒತ್ತಡವು ನಿಮ್ಮ ಹೃದಯದ ಮೇಲೆ ಪರಿಣಾಮ ಬೀರುತ್ತಿದೆಯೇ? ಚಿಂತೆ ಬೇಡ, ಹೃದಯ ಸಂಬಂಧಿ ಕಾಯಿಲೆಗಳಿಗೆ ಇನ್ನು ಮೈಸೂರು ಮಂಗಳೂರಿಗೆ ಹೋಗ್ಬೇಕುಂತ ಇಲ್ಲ. 24/7 ತುರ್ತು ಪ್ರಕರಣಗಳ ಸೇವೆಗೆ ಹೃದ್ರೋಗ ತಜ್ಞರು ಕುಶಾಲನಗರದ ಸೈರಸ್ ಹಾಸ್ಪಿಟಲ್ನಲ್ಲಿ ಲಭ್ಯರಿದ್ದಾರೆ. ಹಾಸ್ಪಿಟಲ್ನಲ್ಲಿ ಆಂಜಿಯೋಗ್ರಾಮ್, ಆಂಜಿಯೋಪ್ಲಾಸ್ಟಿ, ಪೆರಿಫೆರಲ್ ಆಂಜಿಯೋಗ್ರಾಮ್, ಪೆರಿಫೆರಲ್ ಆಂಜಿಯೋಪ್ಲಾಸ್ಟಿ, ಶಾಶ್ವತ ಪೇಸ್ ಮೇಕರ್, ತಾತ್ಕಾಲಿಕ

0: ಬಾಲಿಕ ಪೇಸ್ ಮೇಕರ್ ಸೌಲಭ್ಯಗಳಿದ್ದು ಕೊಡಗು ಜಿಲ್ಲೆಯ ಮೊದಲ ಕ್ಯಾಟ್ಲ್ಯಾಬ್ ಹೊಂದಿರುವ ಆಸ್ಪತ್ರೆಯಾಗಿದೆ. ಹೆಚ್ಚಿನ ಮಾಹಿತಿ ಹಾಗೂ ಅಪಾಯಿಂಟ್ಮೆಂಟ್ಗಾಗಿ ಸಂಪರ್ಕಿಸಿ ಸೈರಸ್ ಹಾಸ್ಪಿಟಲ್, ಮಾದಾಪಟ್ನ, ಬಿಎಂ ರೋಡ್, ಕುಶಾಲನಗರ. ಕಾಲ್ 0826298777, ಮೊಬೈಲ್ 9364881641.
1: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯಾ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ.
2: ಅಬ್ಬಾ, ನನಗಂತೂ ಸಾಕಾಯ್ತು. ಒಂದು ಕಡೆನೂ ಫರ್ನಿಚರ್ ಸೆಲೆಕ್ಟ್ ಆಗ್ತಾನೆ ಇಲ್ಲ.
3: ಏನ್ ರವಿ, ವಿರಾಜ್ಪೇಟೆಯ ಪೂತಾಜ ನಾಪಾಸ್ ಫರ್ನಿಚರ್ ಅಂಡ್ ಹೋಮ್ ಅಪ್ಲಯನ್ಸಸ್ ಶಾಪ್ ಗೆ ಹೋಗಿ ಅಲ್ಲಿ ವೆರೈಟಿ ಕಲರ್ ಹಾಗೂ ವೆರೈಟಿ ಡಿಸೈನ್ಸ್ ನೊಂದಿಗೆ ಸುಂದರವಾದ ಫರ್ನಿಚರ್ ಸಿಗುತ್ತೆ. ಜೊತೆಗೆ ಟಿವಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಮನೆಗೆ ಬೇಕಾದ ಎಲ್ಲಾ ಹೋಮ್ ಅಪ್ಲಯನ್ಸಸ್ ಅಲ್ಲಿ ಇದೆ. ಪೂತಾಜ್ ಆಪಾಸ್ ಫರ್ನಿಚರ್ ಅಂಡ್ ಹೋಮ್ ಅಪ್ಲಯನ್ಸಸ್, ವಿರಾಜ್ಪೇಟೆ.
4: ಇದು ಕೂರ್ಗ್ ಹೋಟೆಲ್ಸ್ ಅಂಡ್ ರೆಸಾರ್ಟ್ ಅಸೋಸಿಯೇಷನ್. ಇವರ ವತಿಯಿಂದ ಕೊಡಗಿನ ಜನರಲ್ಲಿ ಕಳಕಳಿಯ ಮನವಿ. ಸಾರ್ವಜನಿಕ ಸ್ಥಳದಲ್ಲಿರುವ ನಿಮ್ಮ ತೋಟದ ಹೊರಗಿನ ಜಾಗ ನಿಮ್ಮದೇ ಎಂದು ಭಾವಿಸಿ ಕಸಮುಕ್ತವಾಗಿಸಿ ಕೊಡಗನ್ನು ಸ್ವಚ್ಛವಾಗಿರಿಸಲು ಸಹಕರಿಸಿ. ಸ್ವಚ್ಛ ಸುಂದರ ಕೊಡಗು ನಮ್ಮ ಧ್ಯೇಯವಾಗಲಿ.
5: ಈ ಫೆಸ್ಟಿವಲ್ ಸೀಸನ್ ನಲ್ಲಿ ಅತಿ ಕಡಿಮೆ ಬೆಲೆಗೆ ಮನಸೂರೆಗೊಳ್ಳುವ ಫರ್ನಿಚರ್ ಗಳು, ಅಚ್ಚರಿ ಮೂಡಿಸುವ ಆಫರ್ ಹಾಗೂ ಆಕರ್ಷಕ ಬಹುಮಾನಗಳೊಂದಿಗೆ ನಿಮಗೆ ಸಿಗಲಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ. ಹಾಗಿದ್ರೆ ನಿಮ್ಮ ಫರ್ನಿಚರ್ ಶಾಪಿಂಗ್ ಆಗಿ ಬನ್ನಿ ಕೇರಳದ ಅತಿ ದೊಡ್ಡ ಫರ್ನಿಚರ್ ಮಳಿಗೆ ಸುನಿತಾ ಫರ್ನಿಚರ್, ಉಳಿಯಿಲ್, ಇರಿಟಿ ಹಾಗೂ ತಾವಕ್ಕರ, ಕಣ್ಣೂರ್.
6: ಮೈತಾಡಿ ಗ್ರಾಮದ ಶ್ರೀ ಮಂದತಮ್ಮಿ ಚಾಮುಂಡಿ ಭದ್ರಕಾಳಿ ದೇವಸ್ಥಾನದ ವಾರ್ಷಿಕ ಉತ್ಸವ ಇದೇ ಮೇ 26ರಂದು ಮಂಗಳವಾರ ನಡೆಯಲಿದೆ. ಆ ಪ್ರಯುಕ್ತ ಮೇ 26ರಂದು ಮಂಗಳವಾರ ಬೆಳಗ್ಗೆ 9 ಗಂಟೆಗೆ ಭಂಡಾರ ತರುವುದು, ಬೆಳಗ್ಗೆ 9:15ಕ್ಕೆ ಸಾರ್ವಜನಿಕರಿಂದ ಪೂಜಾ ಕಾರ್ಯಕ್ರಮ, 11 ಗಂಟೆಗೆ ಮಹಾಪೂಜೆ, ಮಧ್ಯಾಹ್ನ 12 ಗಂಟೆಗೆ ಭದ್ರಕಾಳಿ ಹಾಗೂ ಚಾಮುಂಡಿ ದೇವರಿಗೆ ಧಾರ್ಮಿಕ ಕಾರ್ಯಕ್ರಮ, ಸಂಜೆ 7:30ರಿಂದ ತಕ್ಕರ ಮನೆಯಲ್ಲಿ ಚಾಮುಂಡಿ ಹಾಗೂ ಭದ್ರಕಾಳಿ ದೇವರಿಗೆ ಕೋಲ ಕಟ್ಟುವ ಕಾರ್ಯಕ್ರಮ ನಡೆಯಲಿದೆ. ಭಕ್ತಾದಿಗಳು ಅಧಿಕ ಸಂಖ್ಯೆಯಲ್ಲಿ ಆಗಮಿಸಿ ಶ್ರೀ ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ತಕ್ಕರು ಆಡಳಿತ ಮಂಡಳಿಯವರು ಹಾಗೂ ಗ್ರಾಮಸ್ಥರು ಕೇಳಿಕೊಂಡಿದ್ದಾರೆ.
7: ಗೋಣಿಕೊಪ್ಪಲಿನ ಲಿಯೋರಾ ಗೋಲ್ಡ್ ನ 5th ಇಯರ್ ಆನಿವರ್ಸರಿ ಆಫರ್. ಡೈಮಂಡ್ ಆಭರಣಗಳನ್ನು ಖರೀದಿಸುವಾಗ ಡೈಮಂಡ್ ವ್ಯಾಲ್ಯೂ ಮೇಲೆ 17,777 ರುಪೀಸ್ ಡಿಸ್ಕೌಂಟ್. ಲಿಯೋರಾ ಗೋಲ್ಡನ್ ಡೈಮಂಡ್ಸ್, ಗೋಣಿಕೊಪ್ಪಲ್.
8: ಬಿಟ್ಟಂಗಾರದಲ್ಲಿ ಶುಭಾರಂಭಗೊಂಡಿರುವ ಭೀಮಾ ಫರ್ನಿಚರ್ ನಲ್ಲಿ ಬೆಡ್ರೂಮ್ ಸೆಟ್ಸ್ 22,990 ರೂಪಾಯಿಗೆ, ಟೀಕೂಟ್ ಬೆಡ್ರೂಮ್ ಸೆಟ್ 69,990 ರೂಪಾಯಿಗೆ,
9: 0% ಇಂಟ್ರೆಸ್ಟ್ ನಲ್ಲಿ ಬಜಾಜ್ ಫಿನ್ಸರ್ವ್ ಮುಖಾಂತರ 100% ಲೋನ್. ಫ್ಯಾಕ್ಟರಿ ಔಟ್ಲೆಟ್ ಶೋರೂಮ್
8: ಸಿನ್ಸ್ 1983. ಭೀಮಾ ಫರ್ನಿಚರ್ ಹೋಲ್ಸೇಲ್ ಅಂಡ್ ರಿಟೇಲ್ ಹಬ್, ಬಿಟ್ಟಂಗಾಲ.
10: 8th, 9th, 10th, ಫಸ್ಟ್ ಪಿಯುಸಿ ಮತ್ತು ಸೆಕೆಂಡ್ ಪಿಯುಸಿ ಸೈನ್ಸ್, ಕಾಮರ್ಸ್ ಮತ್ತು ಆರ್ಟ್ಸ್ ನಲ್ಲಿ ಕಲಿಯುವ ವಿದ್ಯಾರ್ಥಿಗಳ ಪೋಷಕರ ಗಮನಕ್ಕೆ. ನಿಮ್ಮ ಮಕ್ಕಳು ಕಲಿಕೆಯಲ್ಲಿ ಹಿಂದುಳಿದಿದ್ದರೆ ಅಥವಾ ಅನುತ್ತೀರ್ಣಗೊಂಡಿದ್ದರೆ ಚಿಂತಿಸಬೇಡಿ. ಕಳೆದ 19 ವರ್ಷಗಳಿಂದ ಕಲಿಕೆಯಲ್ಲಿ ಹಿಂದುಳಿದ ವಿದ್ಯಾರ್ಥಿಗಳನ್ನು ರಾಜ್ಯಕ್ಕೆ ಪ್ರಥಮ, ಸಹಸ್ರಾರು ಡಿಸ್ಟಿಂಕ್ಷನ್ಗಳು, ಹೈ ಫಸ್ಟ್ ಕ್ಲಾಸ್ ಗಳನ್ನು ನೀಡಿದ ರಾಜ್ಯದ ಏಕೈಕ ಸಂಸ್ಥೆ. ಹುಡುಗ ಹುಡುಗಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ಫೆಸಿಲಿಟಿ. ಕೂಡಲೇ ಸಂಪರ್ಕಿಸಿ ಪ್ರಗತಿ ಸ್ಟಡಿ ಸೆಂಟರ್, ಸೆಕೆಂಡ್ ಫ್ಲೋರ್, ಧರ್ಮಸ್ಥಳ ಬಿಲ್ಡಿಂಗ್, ಮೇನ್ ರೋಡ್, ಪುತ್ತೂರು. ಮೊಬೈಲ್ ನಂಬರ್ 9900109490.
11: ಪೊನ್ನಂಪೇಟೆ ತಾಲೂಕು ಬಿಟಿವಾಡ ಕಿರುಗೂರು ಗ್ರಾಮತ್ರ ಶ್ರೀ ಕುಟ್ಟಿಚಾತ ಶ್ರೀ ಚಾಮುಂಡಿ ದೇವಡ ನಮ್ಮೆ ಇದೇ ಮೇ 4, 28 ಬ್ಯಾಳಾಚ ಪಿಂಜ, 29 ಬುಳ್ಳಾಚೆ ನಡಪ, 28 ಬ್ಯಾಳಾಚ ಬೈಟು 8 ಗಂಟೆಗೆ ನಮ್ಮೆ ಸುರುವಾಪು, 29 ಬುಳ್ಳಾಚೆ ಫಲಕ 6 ಗಂಟೆಗೆ ನುಚ್ಚುಡಿತರೆ, ಮಜ್ಜನ 2 ಗಂಟೆಗೆ ಕುಟ್ಟಿಚಾತ ಮುಡಿ, ಮಜ್ಜಂತರ ಮೀದ 3 ಗಂಟೆಗೆ ಭಂಡಾರಡುವ, ಬೈಟು 7 ಗಂಟೆಗೆ ಕುಟ್ಟಿಚಾತ ಪಿಂಜ ಚಾಮುಂಡಿ ದೇವಕ ಆರ ಕೊಡುಪು. ಊರ ನಾಡಕಾರ ಬಿದುಚಂಗಾದಿಯ ತಾಮನೆ ಬೊಮ್ಮಕ್ಕ ಎಲ್ಲರೂ ಸಂಸಾರೊಳೆ ಬಂದಿತು ಕೂಡಿ ಆಡಿತು. ದೇವಡ ಆಶೀರ್ವಾದ ಪಡೆದು ಉಣ್ಣು ಊರಕಾರ ಪಿಂಜ ಆಡಳಿತ ಮಂಡಳಿಕಾರ ಕಟ್ಟಣಿತು.
5: ಈ ಫೆಸ್ಟಿವಲ್ ಸೀಸನ್ ನಲ್ಲಿ ಅತಿ ಕಡಿಮೆ ಬೆಲೆಗೆ ಮನಸೂರೆಗೊಳ್ಳುವ ಫರ್ನಿಚರ್ ಗಳು, ಅಚ್ಚರಿ ಮೂಡಿಸುವ ಆಫರ್ ಹಾಗೂ ಆಕರ್ಷಕ ಬಹುಮಾನಗಳೊಂದಿಗೆ ನಿಮಗೆ ಸಿಗಲಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ. ಹಾಗಿದ್ರೆ ನಿಮ್ಮ ಫರ್ನಿಚರ್ ಶಾಪಿಂಗ್ ಆಗಿ ಬನ್ನಿ ಕೇರಳದ ಅತಿ ದೊಡ್ಡ ಫರ್ನಿಚರ್ ಮಳಿಗೆ ಸುನಿತಾ ಫರ್ನಿಚರ್, ಉಳಿಯಿಲ್, ಇರಿಟಿ ಹಾಗೂ ತಾವಕ್ಕರ, ಕಣ್ಣೂರ್.
11: ಮರಂದೋಣ ಗ್ರಾಮತ್ರ ಮೇರಿ ಎಂಡ ಒಕ್ಕಡ ಕಾರೋಣ ಪಿಂಜ ಅಂಜುಕುಟ್ಟು ಮೂರ್ತಿಯಡ ತೆರೆ ಇದೇ ಮೇ 4, 29 ಬುಳ್ಳಿಯಾಚೆ ಪಿಂಜ 30 ಚೆನ್ನಿಯಾಚೆ ನಡಪ. ಅದನ್ನ ಮಾರಿಪತ್ತು 29 ಬುಳ್ಳಿಯಾಚೆ ಬೈಟ್ ಅಂಜುಕುಟ್ಟು ಮೂರ್ತಿಯಡ ತೆರೆ, 30 ಚೆನ್ನಿಯಾಚೆ ಪೊಲಾಕ ಚೌಂಡಿ ಅಪ್ಪಯ್ಯ ಜಪ್ಪ ಪಿಂಜ ನರಿಕಾರೋಣ ತೆರೆ ನಡಪ. ಆನಗೊಂಡು ಒಕ್ಕಕಾರ ತಾಮನೆ ಬೊಮ್ಮಕ್ಕ ಊರುಕಾರ ಬೆಂದು ಚಂಗಾದಿಯ ಸಂಸಾರೋಡೆ ಬಂದಿತ್ತು ಕೂಡಿ ಆಡಿತು. ಗುರುಕಾರೋಣ ಆಶೀರ್ವಾದ ಪಡೆದು ಉಣ್ಣು ಮೇರಿ ಎಂಡ ಒಕ್ಕ ಪಟ್ಟೆದಾರ ಪಿಂಜ ಒಕ್ಕಕಾರ ಕಟ್ಟಡಿತು. 2027 ಜನವರಿಯಲ್ಲಿ ಸೈನಿಕ ಶಾಲೆಯ 6ನೇ ತರಗತಿಗೆ ನಡೆಯಲಿರುವ ಪ್ರವೇಶ ಪರೀಕ್ಷೆಗೆ ತರಬೇತಿ ಶಿಬಿರವನ್ನು ಕೊಡಗು ಎಜುಕೇಶನ್ ಅಂಡ್ ಸೋಷಿಯಲ್ ಸರ್ವಿಸ್ ಟ್ರಸ್ಟ್ ಮತ್ತು ಲಯನ್ಸ್ ಚಾರಿಟೇಬಲ್ ಟ್ರಸ್ಟ್ ಸಂಯುಕ್ತಾಶ್ರಯದಲ್ಲಿ ಇದೇ ಜೂನ್ ದಿನಾಂಕ 8ರಿಂದ ಗೋಣಿಗೊಪ್ಪದ ಲಯನ್ಸ್ ಆಂಗ್ಲ ಪ್ರಾಥಮಿಕ ಶಾಲೆಯಲ್ಲಿ ನಡೆಸಲಾಗುವುದು. ದಿನಾಂಕ 1/4/2015 31/3/2017 ಅವಧಿಯಲ್ಲಿ ಜನಿಸಿದ ವಿದ್ಯಾರ್ಥಿ ಅಥವಾ 4ನೇ ಇಲ್ಲವೇ 5ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿರುವ

0: ವಿದ್ಯಾರ್ಥಿಗಳು ಪ್ರವೇಶ ಪರೀಕ್ಷೆಗೆ ಅರ್ಹರಾಗಿರುತ್ತಾರೆ. ಆಸಕ್ತ ಪೋಷಕರು ವಿರಾಜಪೇಟೆ ಕೊಡವ ಸಮಾಜದ ಬಳಿ ಇರುವ ಕೊಡಗು ಎಜುಕೇಶನ್ ಅಂಡ್ ಸೋಷಿಯಲ್ ಸರ್ವಿಸ್ ಟ್ರಸ್ಟ್ ಕಚೇರಿಯನ್ನ ಕಚೇರಿ ವೇಳೆಯಲ್ಲಿ ಸಂಪರ್ಕಿಸಬಹುದು. ಹೆಚ್ಚಿನ ಮಾಹಿತಿಗಾಗಿ ಮಾರ್ಚಂಡ ಗಣೇಶ್ ಪೊನ್ನಪ್ಪ 9019512959 ಅಥವಾ ಪಟ್ಟಣ ಧನುಮುತ್ತಯ್ಯ ಅವರನ್ನು 9945180654 ಈ ಸಂಖ್ಯೆಯಲ್ಲಿ ಸಂಪರ್ಕಿಸಿ.
1: ಭಾರತ್ ಮಾತಾ ಫಸ್ಟ್ ಗ್ರೇಡ್ ಕಾಲೇಜ್ ಕೊಪ್ಪ ಕುಶಾಲನಗರ. ಇಲ್ಲಿ ಬಿಕಾಂ, ಬಿಬಿಎ, ಬಿಸಿಎ ತರಗತಿಗಳಿಗೆ ಪ್ರವೇಶತೆ ಆರಂಭಗೊಂಡಿದೆ. ಜೊತೆಗೆ ಮೈಸೂರು ಯೂನಿವರ್ಸಿಟಿ ಸಂಯೋಜನೆಯಲ್ಲಿ ಎಸಿಸಿಎ ಮತ್ತು ಸಿಎಂಎ ಕೋರ್ಸ್ ಮಾಡಲು ಅವಕಾಶವಿದೆ. ಗುಣಮಟ್ಟದ ಬೋಧನೆ, ಆಧುನಿಕ ಸೌಕರ್ಯ, ಪ್ಲೇಸ್ಮೆಂಟ್ ಸೌಲಭ್ಯವಿದೆ. ಕೆಲವೇ ಸೀಟುಗಳು ಲಭ್ಯವಿದ್ದು ಸಂಪರ್ಕಿಸಿ ಭಾರತ್ ಮಾತಾ ಫಸ್ಟ್ ಗ್ರೇಡ್ ಕಾಲೇಜ್ ಕೊಪ್ಪ ಕುಶಾಲನಗರ. ಕಾಲ್ 7349050293.
2: ಮಡಿಕೇರಿಯ ಎಂಐ ಸ್ಟೋರ್ ಈಗ ಜಿಬಿ ಮೊಬೈಲ್ಸ್ ಅಂಡ್ ಎಲೆಕ್ಟ್ರಾನಿಕ್ಸ್ ನೊಂದಿಗೆ ಶುಭಾರಂಭಗೊಂಡಿದೆ. ಎಂಐ, ರೆಡ್ಮಿ ಮೊಬೈಲ್, ಶೋಮಿ, ಸ್ಯಾಮ್ಸಂಗ್, ವೋಲ್ಟಾಸ್, ಬಾಷ್, ಇಂಟೆಕ್ಸ್ ಬ್ರ್ಯಾಂಡ್ಗಳ ರೆಫ್ರಿಜರೇಟರ್, ಎಲ್ಇಡಿ ಟಿವಿ, ವಾಷಿಂಗ್ ಮಿಷಿನ್, ಸುಜಾತ, ಪ್ರೆಸ್ಟೀಜ್, ಫಿಲಿಪ್ಸ್ ಬ್ರ್ಯಾಂಡ್ನ ಎಲ್ಲಾ ಹೋಮ್ ಅಪ್ಲಯನ್ಸಸ್ ಲಭ್ಯ. ಬೆಸ್ಟ್ ಡಿಸ್ಕೌಂಟ್ ರೇಟ್ನಲ್ಲಿ 0% ಇಂಟ್ರೆಸ್ಟ್ ನಲ್ಲಿ ಇಎಂಐ ಸೌಲಭ್ಯದೊಂದಿಗೆ ಖರೀದಿಸುವ ಅವಕಾಶ. ಪ್ರತಿ ಖರೀದಿಗೂ ಫ್ರೀ ಗಿಫ್ಟ್. ಜಿಬಿ ಮೊಬೈಲ್ಸ್ ಅಂಡ್ ಎಲೆಕ್ಟ್ರಾನಿಕ್ಸ್, ಕೋನೂರ್ ರೋಡ್, ಮಡಿಕೇರಿ.
3: ಅಭಿಲಾಷ್ನಲ್ಲಿ ಬ್ಯಾಗ್ ಟು ಸ್ಕೂಲ್ ಆಫರ್. ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಸ್ಕೂಲ್ ಬ್ಯಾಗ್, ಲಂಚ್ ಬ್ಯಾಗ್, ಲಂಚ್ ಬಾಕ್ಸ್, ವಾಟರ್ ಬಾಟಲ್ಗಳ ಅತಿ ನೂತನ ಕಲೆಕ್ಷನ್, ಅದು ಅತ್ಯಾಕರ್ಷಕ ಆಫರ್ಗಳೊಂದಿಗೆ ಸಿನ್ಸ್ 1975. ಅಭಿಲಾಷ್ ಸ್ಟೋರ್, ವಿರಾಜಪೇಟೆ. ಕ್ವಾಲಿಟಿ ಹಾಗೂ ಟ್ರಸ್ಟ್ಗೆ ಹೆಸರುವಾಸಿ ಅಭಿಲಾಷ್ ಸ್ಟೋರ್.
1: ಅಲ್ಲಂಗಡ ಉತ್ತಪ್ಪ ಸುಮಿ ದಂಪತಿಯ ಕುಂದಚೇರಿ ಗ್ರಾಮದಲ್ಲಿ ಕಟ್ಟಿಚಿಟ್ಟ ಪುದಿಯ ಮನೆರ ಮನೆ ಕೂಡುವ ಸಮಾರಂಭ ಇದೇ ಇರುತ್ತೋ ಎಂಬುದಂಗ ಬೊಳ್ಳಿಯಾಚೆ ನಡ್ಕೊಂಡಿಂಜತ್. ಆಚಂಗಿ ಒಕ್ಕ ಪೊಲೆ ಆನನಗುಂಡು ಮಿಂಜಕ ತೆರ್ಕೊಂಜಿ June 17-14 ಮನೆ ಕೂಡುವ ಕಾರ್ಯತ್ನ ಬೆಚ್ಚಣಿತ್. ಆಹ್ವಾನಿತಂಗೆಲ್ಲ ಇದನ್ನ ಅರಂಜಿತ್ June 17 ಬಂತು ಸಹಕರಿಸಿರುಣಂದು ಅಲ್ಲಂಗಡ ಉತ್ತಪ್ಪ ಸುಮಿ ದಂಪತಿಯ ಕಟ್ಟಣಿತ್.
4: ಈ ಫೆಸ್ಟಿವಲ್ ಸೀಸನ್ ಅಲ್ಲಿ ಅತಿ ಕಡಿಮೆ ಬೆಲೆಗೆ ಮನಸೂರೆಗೊಳ್ಳುವ ಫರ್ನಿಚರ್ಗಳು, ಅಚ್ಚರಿ ಮೂಡಿಸುವ ಆಫರ್ ಹಾಗೂ ಆಕರ್ಷಕ ಬಹುಮಾನಗಳೊಂದಿಗೆ ನಿಮಗೆ ಸಿಗಲಿದೆ ಸುನಿತಾ ಫರ್ನಿಚರ್ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ. ಹಾಗಿದ್ರೆ ನಿಮ್ಮ ಫರ್ನಿಚರ್ ಶಾಪಿಂಗ್ ಆಗಿ ಬನ್ನಿ ಕೇರಳದ ಅತಿ ದೊಡ್ಡ ಫರ್ನಿಚರ್ ಮಳಿಗೆ ಸುನಿತಾ ಫರ್ನಿಚರ್, ಉಳಿಯಿಲ್, ಇರಿಟಿ ಹಾಗೂ ತಾವಕ್ಕರ, ಕಣ್ಣೂರ್.
2: ತನಿಷ್ಕ್ ನಲ್ಲಿ ಓಲ್ಡ್ ಗೋಲ್ಡ್ ಎಕ್ಸ್ಚೇಂಜ್ ಆಫರ್. ನೀವು ಯಾವುದೇ ಶಾಪ್ ನಿಂದ ಖರೀದಿಸಿದ 9 ಕ್ಯಾರೆಟ್ ಮೇಲ್ಪಟ್ಟ ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಹೊಸ ಡಿಸೈನ್ಸ್ ಚಿನ್ನಾಭರಣಗಳೊಂದಿಗೆ ಎಕ್ಸ್ಚೇಂಜ್ ಮಾಡುವಾಗ ಪಡೆಯಿರಿ 100% ವ್ಯಾಲ್ಯೂ. ನಿಮ್ಮ ಖರೀದಿಗಾಗಿ ಬನ್ನಿ ಸಬ್ ಅರ್ಬನ್ ಬಸ್ ಸ್ಟ್ಯಾಂಡ್, ಬಿಎನ್ ರೋಡ್ ಹಾಗೂ ಕಾಳಿದಾಸ ರೋಡ್ ನಲ್ಲಿರುವ ತನಿಷ್ಕ್ ಶೋರೂಮ್ಗೆ. ಕಂಡೀಷನ್ ಸಪ್ಲೈ.
5: ಕೆವಿಜಿ ಕಾನೂನು ಮಹಾವಿದ್ಯಾಲಯ ಸುಳ್ಯ. ಇಲ್ಲಿ ಬಿಎ, ಎಲ್ಎಲ್ಬಿ 5 ವರ್ಷ ಹಾಗೂ 3 ವರ್ಷಗಳ ಎಲ್ಎಲ್ಬಿ ಕೋರ್ಸ್ಗಳಿಗೆ 2026-27 ಸಾಲಿಗೆ ಅಡ್ಮಿಷನ್ ಪ್ರಾರಂಭಗೊಂಡಿದೆ. ಈ ಕಾಲೇಜು ಬಾರ್ ಕೌನ್ಸಿಲ್ ಆಫ್ ಇಂಡಿಯಾದ ಅಂಗೀಕಾರ, ಕರ್ನಾಟಕ ರಾಜ್ಯ ಕಾನೂನು ವಿಶ್ವವಿದ್ಯಾಲಯದ ಸಂಯೋಜನೆ ಹಾಗೂ ಕರ್ನಾಟಕ ಸರ್ಕಾರದ ಮಾನ್ಯತೆ ಹೊಂದಿದೆ. 5 ವರ್ಷಗಳ ಎಲ್ಎಲ್ಬಿ ಪದವಿ ಕೋರ್ಸ್ಗಳಿಗೆ ಸೇರ್ಪಡೆಯಾಗಲು ಪಿಯುಸಿ ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ಶೇಕಡ 45% ಅಂಕಗಳೊಂದಿಗೆ ತೇರ್ಗಡೆ ಹೊಂದಿರಬೇಕು. 3 ವರ್ಷಗಳ ಎಲ್ಎಲ್ಬಿ ಪದವಿ ಕೋರ್ಸ್ಗಳಿಗೆ ಸೇರ್ಪಡೆಯಾಗಲು ಯಾವುದೇ ಪದವಿ ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ಶೇಕಡ 45% ಅಂಕಗಳೊಂದಿಗೆ ತೇರ್ಗಡೆ ಹೊಂದಿರಬೇಕು. ಸುಳ್ಯದ ಸುಂದರ ಪರಿಸರದಲ್ಲಿ ನಿರ್ಮಿಸಲಾದ ನೂತನ ಕಟ್ಟಡದಲ್ಲಿ ಎಲ್ಲಾ ಆಧುನಿಕ ಸೌಕರ್ಯಗಳನ್ನು ಹೊಂದಿದ್ದು ನುರಿತ ಶಿಕ್ಷಕರು, ಸುಸಜ್ಜಿತ ಗ್ರಂಥಾಲಯ, ಗಡಿಗೀಕೃತ ಗ್ರಂಥಾಲಯ, ಮಾಕ್ ಕೋರ್ಟ್ ಮತ್ತು ಭವ್ಯ ಸಭಾಂಗಣವನ್ನು ಹೊಂದಿದೆ. ಅರ್ಹ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್, ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ. ಹೆಚ್ಚಿನ ಮಾಹಿತಿಗಾಗಿ ಕಾಲ್ ಮಾಡಿ 0825723063, ಮೊಬೈಲ್ 7353756813.
6: ಆಕಾಶವಾಣಿ ಮಡಿಕೇರಿ, ಸಮಯ 7:29:59. ಈಗ ಒಂದು ಭಾವಗೀತೆಯನ್ನು ಕೇಳೋಣ. ರಚನೆ ಕುವೆಂಪು ಅವರದು, ಹಾಡಿದ್ದಾರೆ HK ನಾರಾಯಣ ಹಾಗೂ MS ಶೀಲಾ.

ಇದುವರೆಗೆ ಎಚ್ಕೆ ನಾರಾಯಣ ಹಾಗೂ ಎಂಎಸ್ ಶೀಲಾ ಅವರು ಹಾಡಿರುವ ಕುವೆಂಪು ಅವರ ರಚನೆಯ ಗೀತೆಯನ್ನು ಕೇಳಿದಿರಿ. ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಗದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ಸಮಯ 7:34 ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ಕ್ಷಣದಲ್ಲಿ.
1: ಇಂದು ಹೆಣ್ಣಿಗೆ ಅವಳ ಬದುಕು ನಿರ್ಭಯತೆಯನ್ನು ಆತ್ಮಾಭಿಮಾನವನ್ನು ತಂದುಕೊಡುತ್ತಿದೆ. ಆದರೆ ಮಹಿಳೆಯರಲ್ಲಿ ತಮ್ಮ ವಿಚಾರದಲ್ಲಿರುವ ಕೀಳರಿಮೆಯ ಭಾವನೆಗಳು, ಸಾಂಪ್ರದಾಯಿಕ ನಂಬಿಕೆಗಳ ಹಿಡಿತ ನಿರೀಕ್ಷೆ ಮಾಡಿದಷ್ಟು ಕಡಿಮೆಯಾಗಿಲ್ಲ.
2: ಗಂಡು ಹೆಣ್ಣು ಇಬ್ಬರಲ್ಲಿ ಯಾರೊಬ್ಬರ ಪಾತ್ರವೂ ಮೇಲಲ್ಲ ಕೀಳಲ್ಲ.
1: ಗಂಡು ಹೆಣ್ಣು ಬೇರೊಂದು ಹೊಸ ಬೆಳಕಿಗೆ ಎಚ್ಚರಗೊಳ್ಳುವ ಹೊಸತೊಂದು ಕಾಲಕ್ಕೆ ನಾವು ಸದಾ ಜಾಗೃತರಿರಬೇಕು.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಪ್ರಗತಿ ಸಭೆ, ಸ್ವಚ್ಛ ಭಾರತ ಮಿಷನ್ 2.0 ಪರಿಣಾಮಕಾರಿ ಅನುಷ್ಠಾನಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಒತ್ತು. ದೇಶದಲ್ಲಿ ಅಗತ್ಯ ವಸ್ತುಗಳ ಪೂರೈಕೆಯಲ್ಲಿ ಯಾವುದೇ ತೊಡಕಿಲ್ಲ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ನವದೆಹಲಿಯಲ್ಲಿ ಇಂದು ಮುಂಗಾರು ಅಭಿಯಾನ 2026 ರಾಷ್ಟೀಯ ಕೃಷಿ ಸಮ್ಮೇಳನಕ್ಕೆ ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಚಾಲನೆ. ಬಾಂಗ್ಲಾದೇಶ ಗಡಿಯಲ್ಲಿ ಮುಳ್ಳು ತಂತಿ ಬೇಲಿ ಅಳವಡಿಕೆಗೆ ಬಿಎಸ್ಎಫ್ಗೆ 142 ಎಕರೆ ಭೂಮಿ ಹಸ್ತಾಂತರಿಸಿದ ಪಶ್ಚಿಮ ಬಂಗಾಳ ಸರ್ಕಾರ. ಐಪಿಎಲ್ ಟಿ20 ಕ್ರಿಕೆಟ್, ಸನ್ರೈಸರ್ಸ್ ಹೈದರಾಬಾದ್ ವಿರುದ್ದ ಗೆದ್ದ ರಾಜಸ್ಥಾನ್ ರಾಯಲ್ಸ್ 2ನೇ ಕ್ವಾಲಿಫೈಯರ್ಗೆ ಮುನ್ನಡೆ. ವಾರ್ತೆಗಳ ವಿವರ. ಸ್ವಚ್ಛ ಭಾರತ ಮಿಷನ್ 2.0 ಪರಿಣಾಮಕಾರಿ ಅನುಷ್ಠಾನದ ಅಗತ್ಯವನ್ನು ಪ್ರಧಾನಿ ನರೇಂದ್ರ ಮೋದಿ ಒತ್ತಿ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಡೆದಂತಹ 51ನೇ ಪ್ರಗತಿ ಸಭೆಯ ಅಧ್ಯಕ್ಷತೆ ವಹಿಸಿದ್ದ ಅವರು, ಸ್ವಚ್ಛ ಭಾರತ ಮಿಷನ್ 2.0 ಮಿಷನ್ ಮೂಲಸೌಕರ್ಯ ಸೃಷ್ಟಿಯನ್ನು ಮೀರಿ ಸಾಕಬೇಕು ಮತ್ತು ನಿಯಮಿತ ಮೇಲ್ವಿಚಾರಣೆ, ನಾಗರಿಕರ ಭಾಗವಹಿಸುವಿಕೆ ಹಾಗೂ ವಿವಿಧ ಪಾಲುದಾರರ ನಡುವಿನ ಸಮನ್ವಯದ ಮೂಲಕ ಉತ್ತಮ ಫಲಿತಾಂಶಗಳನ್ನು ಖಚಿತಪಡಿಸಿಕೊಳ್ಳಬೇಕು ಎಂದು ಸೂಚಿಸಿದ್ದಾರೆ. ತ್ಯಾಜ್ಯ ಸಂಸ್ಕರಣಾ ಘಟಕಗಳು ಮತ್ತು ಗೋವರ್ಧನ್ ಸ್ಥಾವರಗಳು

0: ಸೇರಿದಂತೆ ಘನತ್ಯಾಜ್ಯ ನಿರ್ವಹಣೆಗೆ ಸಂಬಂಧಪಟ್ಟಂತಹ ಮೂಲ ಸೌಕರ್ಯಗಳನ್ನು ಪೂರ್ಣಗೊಳಿಸುವುದನ್ನು ತ್ವರಿತಗೊಳಿಸುವಂತೆ ರಾಜ್ಯಗಳಿಗೆ ಮನವಿ ಮಾಡಿದ್ದಾರೆ. ಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು 9 ರಾಜ್ಯಗಳನ್ನು ಒಳಗೊಂಡಂತೆ ರೈಲ್ವೆ, ವಿದ್ಯುತ್ ಮತ್ತು ರಸ್ತೆ ವಲಯಗಳಲ್ಲಿ ಸುಮಾರು 30,000 ಕೋಟಿ ರೂಪಾಯಿಗಳ ಮೌಲ್ಯದ 7 ನಿರ್ಣಾಯಕ ಮೂಲಸೌಕರ್ಯ ಯೋಜನೆಗಳನ್ನು ಪರಿಶೀಲಿಸಿದರು. ಪಡಿತ ವಿತರಣಾ ವ್ಯವಸ್ಥೆಯನ್ನು ಹೆಚ್ಚು ಪಾರದರ್ಶಕ, ಸುರಕ್ಷಿತ ಹಾಗೂ ನಿಖರವಾಗಿಸಲು 3 ಸುಧಾರಣಾ ಕ್ರಮಗಳಿಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ. ಈ ಕುರಿತು ಮಾಹಿತಿ ನೀಡಿದ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಅಶ್ವಿನಿ ವೈಷ್ಣವ್, ಪ್ರಧಾನಿ ನರೇಂದ್ರ ಮೋದಿ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಸಾರ್ಥಕ ಪಡಿತರ ವಿತರಣಾ ವ್ಯವಸ್ಥೆಯನ್ನು ಪರಿಚಯಿಸಲು ನಿರ್ಧರಿಸಲಾಗಿದೆ. ಈ ಯೋಜನೆಗೆ ಸುಮಾರು 25,000 ಕೋಟಿ ರೂಪಾಯಿ ವೆಚ್ಚವಾಗಲಿದೆ ಎಂದು ತಿಳಿಸಿದ್ದಾರೆ. ಈ ಯೋಜನೆಯು ಆಹಾರ ಧಾನ್ಯಗಳು ರಾಜ್ಯದ ಒಳಗಿನ ಸಾಗಾಣಿಕೆ ರಾಜ್ಯ ಸಂಸ್ಥೆಗಳಿಗೆ ನೆರವು ನೀಡುತ್ತದೆ. ನ್ಯಾಯಯುತ ನ್ಯಾಯಬೆಲೆ ಅಂಗಡಿಗಳನ್ನು ಬೆಂಬಲಿಸುತ್ತದೆ ಮತ್ತು ಸಾರ್ವಜನಿಕ ವಿತರಣಾ ವ್ಯವಸ್ಥೆಯ ಆಧುನೀಕರಣಕ್ಕೆ ಸಹಾಯ ಮಾಡುತ್ತದೆ ಎಂದು ಹೇಳಿದ್ದಾರೆ. ಇದು ನಿರ್ಮಲ್, ಆಶಾ ಮತ್ತು ಸಕ್ಷಮ್ ಎಂಬ 3 ಪ್ರಮುಖ ಕೃತಕ ಬುದ್ದಿಮತ್ತೆ ಸಕ್ರಿಯಗೊಳಿಸಿದ ಮಾದರಿಗಳನ್ನು ಹೊಂದಿರುತ್ತದೆ. ನಿರ್ಮಲ್ ಕೃತಕ ಬುದ್ದಿಮತ್ತೆ ಚಾಲಿತ ನೈಜ ಸಮಯದ ಪಿಡಿಎಸ್ ಫಲಾನುಭವಿ ನೋಂದಣಿ, ಆಶಾ ಬಹುಭಾಷಾ ಕುಂದುಕೊರತೆ ಮತ್ತು ನಾಗರಿಕ ತೊಡಗಿಸಿಕೊಳ್ಳುವಿಕೆ ವೇದಿಕೆ ಮತ್ತು ಸಕ್ಷಮ್ ವಾಹನ ಟ್ರ್ಯಾಕಿಂಗ್ನೊಂದಿಗೆ ಕೃತಕ ಬುದ್ದಿಮತ್ತೆ ಸಕ್ರಿಯಗೊಳಿಸಿದ ಪೂರೈಕೆ ಸರಪಳಿ ವೇದಿಕೆಯಾಗಿದೆ ಎಂದು ಸಚಿವ ಅಶ್ವಿನಿ ವೈಷ್ಣವ್ ವಿವರಿಸಿದ್ದಾರೆ. ತ್ಯಾಗ ಮತ್ತು ಬಲಿದಾನದ ಸಂಕೇತವಾಗಿರುವಂತಹ ಈದ್ ಉಜ್ ಜುಹಾ ಬಕ್ರೀದ್ ಹಬ್ಬವನ್ನು ದೇಶದಾದ್ಯಂತ ಇಂದು ಆಚರಣೆ ಮಾಡಲಾಗುತ್ತಿದೆ. ಈ ಪವಿತ್ರ ಸಂದರ್ಭವು ಪ್ರವಾದಿ ಇಬ್ರಾಹಿಂ ಅವರ ಸಂಪೂರ್ಣ ನಂಬಿಕೆಯನ್ನು ಗೌರವಿಸುತ್ತದೆ ಮತ್ತು ಕುರ್ಬಾನಿ ಆಚರಣೆಯಿಂದ ಗುರುತಿಸಲ್ಪಡುತ್ತದೆ. ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಈದ್ ಉಜ್ ಜುಹಾ ಸಂದರ್ಭದಲ್ಲಿ ದೇಶದ ಮುಸ್ಲಿಂ ಸಮುದಾಯದವರಿಗೆ ಶುಭಾಶಯ ಕೋರಿದ್ದಾರೆ. ಈ ಹಬ್ಬವು ಭಕ್ತಿ, ತ್ಯಾಗ ಮತ್ತು ನಿಸ್ವಾರ್ಥತೆಯನ್ನು ಸಂಕೇತಿಸುತ್ತದೆ ಎಂದು ರಾಷ್ಟಪತಿಗಳು ತಮ್ಮ ಸಂದೇಶದಲ್ಲಿ ಹೇಳಿದ್ದಾರೆ. ಪಶ್ಚಿಮ ಏಷ್ಯಾದ ಪರಿಸ್ಥಿತಿಯನ್ನು ಗಮನದಲ್ಲಿಟ್ಟುಕೊಂಡು ಅಗತ್ಯ ವಸ್ತುಗಳ ಲಭ್ಯತೆ ಮತ್ತು ಪೂರೈಕೆ ಸರಪಳಿಗಳ ಸ್ಥಿತಿಸ್ಥಾಪಕತ್ವವನ್ನು ಪರಿಶೀಲಿಸಲು ನವದೆಹಲಿಯಲ್ಲಿ ನಡೆದಂತಹ ಸಚಿವರ ಗುಂಪಿನ 6ನೇ ಅನೌಪಚಾರಿಕ ಸಭೆಯ ಅಧ್ಯಕ್ಷತೆಯನ್ನು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ವಹಿಸಿದ್ದರು. ದೇಶದಲ್ಲಿ ಅಗತ್ಯ ವಸ್ತುಗಳ ಪೂರೈಕೆ ಪರಿಸ್ಥಿತಿ ಸಾಮಾನ್ಯವಾಗಿದೆ. ಎಲ್ಲಾ ಅಗತ್ಯ ವಸ್ತುಗಳ ಲಭ್ಯತೆಯನ್ನು ಖಚಿತಪಡಿಸಿಕೊಳ್ಳಲು ಕೇಂದ್ರ ಸರ್ಕಾರ ಎಲ್ಲಾ ಕ್ರಮಗಳನ್ನು ತೆಗೆದುಕೊಳ್ಳುತ್ತಿರುವುದರಿಂದ ಪೆಟ್ರೋಲ್, ಡೀಸೆಲ್ ಮತ್ತು ಎಲ್ಪಿಜಿಯ ಆತುರದ ಖರೀದಿಯನ್ನು ತಪ್ಪಿಸುವಂತೆ ನಾಗರಿಕರಿಗೆ ಸಚಿವ ರಾಜನಾಥ್ ಸಿಂಗ್ ಮನವಿ ಮಾಡಿದ್ದಾರೆ. ಸಭೆಯಲ್ಲಿ ಬದಲಾಗುತ್ತಿರುವ ಪರಿಸ್ಥಿತಿಯ ಹಿನ್ನೆಲೆಯಲ್ಲಿ ರಾಷ್ಟದ ಸನ್ನದ್ದತೆಯನ್ನು ಹೆಚ್ಚಿಸಲು ನಿರಂತರ ಪ್ರಯತ್ನಗಳನ್ನು ಮಾಡುವಂತೆ ಸಚಿವರು ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ದೇಶದಲ್ಲಿ ಆಹಾರ ಬೆಲೆಗಳು ಸ್ಥಿರವಾಗಿರುವುದನ್ನು ಖಚಿತಪಡಿಸಿಕೊಳ್ಳಲು ರಸಗೊಬ್ಬರಗಳು ಮತ್ತು ಇತರ ಅಗತ್ಯ ಕೃಷಿ ಉತ್ಪನ್ನಗಳು ರೈತರಿಗೆ ಸಮರ್ಪಕವಾಗಿ ಲಭ್ಯವಿರಬೇಕು ಎಂದು ಸಚಿವ ರಾಜನಾಥ್ ಸಿಂಗ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಸಭೆಯಲ್ಲಿ ಕೇಂದ್ರ ಆರೋಗ್ಯ ಸಚಿವ ಜೆಪಿ ನಡ್ಡಾ, ಕೇಂದ್ರ ಇಂಧನ ಸಚಿವ ಮನೋಹರ್ ಲಾಲ್, ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವ ಹರ್ದೀಪ್ ಸಿಂಗ್ ಪುರಿ, ಬಂದರು, ಹಡಗು ಮತ್ತು ಜಲಮಾರ್ಗ ಸಚಿವ ಸರ್ಬಾನಂದ ಸೋನೋವಾಲ್ ಉಪಸ್ಥಿತರಿದ್ದರು. ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರು ನವದೆಹಲಿಯಲ್ಲಿ ಇಂದು ಮುಂಗಾರು ಅಭಿಯಾನ 2026 ರಾಷ್ಟೀಯ ಕೃಷಿ ಸಮ್ಮೇಳನವನ್ನು ಉದ್ಘಾಟನೆ ಮಾಡಲಿದ್ದಾರೆ. 2 ದಿನಗಳ ಕಾರ್ಯಕ್ರಮದಲ್ಲಿ ವಿಷಯಾಧಾರಿತ ಚರ್ಚೆಗಳು, ರಾಜ್ಯವಾರು ಭಾಗವಹಿಸುವಿಕೆ, ಗುಂಪು ಚರ್ಚೆಗಳು ಮತ್ತು ಕೃಷಿ ಹಾಗೆಯೇ ಸಂಬಂಧಿತ ವಲಯಗಳಿಗೆ ಸಂಬಂಧಿಸಿದ ನಿರ್ಣಾಯಕ ವಿಷಯಗಳ ಕುರಿತು ಪ್ರಸ್ತುತಿಗಳು ನಡೆಯಲಿವೆ. ಸುಸ್ಥಿರ ಕೃಷಿ, ವರ್ಧಿತ ಉತ್ಪಾದಕತೆ, ಹವಾಮಾನ ಸ್ಥಿತಿಸ್ಥಾಪಕತ್ವ, ಮೂಲಸೌಕರ್ಯ ಬಲವರ್ಧನೆ ಮತ್ತು ರೈತರ ಸಮೃದ್ಧಿಯ ಮೇಲೆ ಕೇಂದ್ರೀಕರಿಸಿ ಮುಂಬರುವ ಮುಂಗಾರು ಋತುವಿನ ಕಾರ್ಯತಂತ್ರಗಳನ್ನು ಚರ್ಚಿಸುವ ಗುರಿಯನ್ನು ಈ ಸಮ್ಮೇಳನ ಹೊಂದಿದೆ ಎಂದು ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ ತಿಳಿಸಿದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಭಾರತ ಬಾಂಗ್ಲಾದೇಶ ಗಡಿಯಲ್ಲಿ ಮುಳ್ಳು ತಂತಿ ಬೇಲಿ ಅಳವಡಿಕೆ, ಔಟ್ಪೋಸ್ಟ್ಗಳು ಸೇರಿದಂತೆ ಮೂಲಸೌಕರ್ಯಗಳನ್ನು ನಿರ್ಮಿಸಲು ಪಶ್ಚಿಮ ಬಂಗಾಳ ಸರ್ಕಾರ 142 ಎಕರೆ ಭೂಮಿಯನ್ನು ಬಿಎಸ್ಎಫ್ಗೆ ಹಸ್ತಾಂತರಿಸಿದೆ. ಗಡಿಬೇಲಿ ಮತ್ತು ಸಂಬಂಧಿತ ಮೂಲಸೌಕರ್ಯ ಯೋಜನೆಗಳಿಗಾಗಿ 45 ದಿನಗಳಲ್ಲಿ 600 ಎಕರೆ ಭೂಮಿಯನ್ನು ವರ್ಗಾಯಿಸಲು May 11 ನಡೆದ ಮೊದಲ ಸಚಿವ ಸಂಪುಟ ಸಭೆಯಲ್ಲಿ ಬಿಜೆಪಿ ಸರ್ಕಾರ ತೆಗೆದುಕೊಂಡ ನಿರ್ಧಾರದ ಭಾಗವಾಗಿ ಈ ಹಸ್ತಾಂತರ ಪ್ರಕ್ರಿಯೆ ನಡೆದಿದೆ. ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರು ಮುಂಬರುವ ನೀಟ್ ಯುಜಿ 2026 ಮರುಪರೀಕ್ಷೆ

0: ಸಿದ್ಧತೆಗಳನ್ನು ಉನ್ನತ ಮಟ್ಟದ ಸಮಿತಿಯ ಅಧ್ಯಕ್ಷ ಡಾ ಕೆ ರಾಧಾಕೃಷ್ಣನ್ ಅವರೊಂದಿಗೆ ಪರಿಶೀಲಿಸಿದರು. ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ ಕುರಿತ ಶಿಫಾರಸುಗಳ ಅನುಷ್ಠಾನವನ್ನು ಮೇಲ್ವಿಚಾರಣೆ ಮಾಡಲು ಈ ಸಮಿತಿಯನ್ನು ರಚಿಸಲಾಗಿದೆ. ಸಭೆಯಲ್ಲಿ ದೇಶಾದ್ಯಂತ ಪರೀಕ್ಷಾ ಕೇಂದ್ರಗಳಲ್ಲಿ ಸಾಕಷ್ಟು ಸೌಲಭ್ಯಗಳು ಮತ್ತು ವಿದ್ಯಾರ್ಥಿ ಸ್ನೇಹಿ ವಾತಾವರಣವನ್ನು ಖಚಿತಪಡಿಸಿಕೊಳ್ಳಲು ಸಮಾನ ಆದ್ಯತೆ ನೀಡಬೇಕು ಎಂದು ಸಚಿವ ಧರ್ಮೇಂದ್ರ ಪ್ರಧಾನ್ ಒತ್ತಿ ಹೇಳಿದ್ದಾರೆ. ಇದೇ ವೇಳೆ ಎನ್ಟಿಎ ಮಹಾನಿರ್ದೇಶಕರು ಪರೀಕ್ಷಾ ಭದ್ರತೆಯನ್ನು ಬಲಪಡಿಸಲು ಮತ್ತು ಪರೀಕ್ಷೆಯನ್ನು ಸುಗಮವಾಗಿ ನಡೆಸುವುದನ್ನು ಖಚಿತಪಡಿಸಿಕೊಳ್ಳಲು ಕೈಗೊಂಡ ಹೆಚ್ಚುವರಿ ಕ್ರಮಗಳ ಬಗ್ಗೆ ಸದಸ್ಯರಿಗೆ ವಿವರಿಸಿದರು. ನೀಟ್ ಯುಜಿ 2026 ಮರುಪರೀಕ್ಷೆಯನ್ನು ಜೂನ್ 21 ದೇಶದಾದ್ಯಂತ 550 ನಗರಗಳ 5,400 ಹೆಚ್ಚು ಪರೀಕ್ಷಾ ಕೇಂದ್ರಗಳಲ್ಲಿ ನಡೆಸಲು ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ಹೈದರಾಬಾದ್ ಮೂಲದ ಶೈಕ್ಷಣಿಕ ತಂತ್ರಜ್ಞಾನ ಕಂಪನಿಯಾದ ಕೋಮ್ಟ್ ಎಡುಟೆಕ್ಗೆ ಪರೀಕ್ಷಾ ಮೌಲ್ಯಮಾಪನ ಒಪ್ಪಂದವನ್ನು ನೀಡಿದ ಕುರಿತಾದಂತಹ ಆರೋಪಗಳನ್ನು ಕೇಂದ್ರೀಯ ಮಾಧ್ಯಮಿಕ ಶಿಕ್ಷಣ ಮಂಡಳಿ ಸಿಬಿಎಸ್ಇ ತಿರಸ್ಕರಿಸಿದೆ. ಸಾಮಾಜಿಕ ಮಾಧ್ಯಮದ ಪೋಸ್ಟ್ನಲ್ಲಿ ಸಿಬಿಎಸ್ಇ ಆರೋಪಗಳು ತಪ್ಪಾದ ದಾರಿ ತಪ್ಪಿಸುವ ಮತ್ತು ಸತ್ಯವನ್ನು ಆಧರಿಸಿಲ್ಲ ಎಂದು ಹೇಳಿದೆ. ಕೋಮ್ಟ್ ಎಡುಟೆಕ್ಗೆ ಒಪ್ಪಂದವನ್ನು ನೀಡುವಲ್ಲಿ ಸಾಮಾನ್ಯ ಹಣಕಾಸು ನಿಯಮಗಳ ಪ್ರಕ್ರಿಯೆಗಳನ್ನು ಕಟ್ಟುನಿಟ್ಟಾಗಿ ಅನುಸರಿಸಲಾಗಿದೆ. ಮಂಡಳಿಯು ಕಳೆದ ವರ್ಷ ಆಗಸ್ಟ್ನಲ್ಲಿ ಕೇಂದ್ರ ಸಾರ್ವಜನಿಕ ಸಂಗ್ರಹಣೆ ಪೋರ್ಟಲ್ನಲ್ಲಿ 2026 ಬೋರ್ಡ್ ಪರೀಕ್ಷೆಗಳಿಗೆ ಉತ್ತರ ಪುಸ್ತಕಗಳ ಡಿಜಿಟಲ್ ಮೌಲ್ಯಮಾಪನಕ್ಕಾಗಿ ಆರ್ಎಫ್ಪಿಯನ್ನು ಬಿಡುಗಡೆ ಮಾಡಿತು ಮತ್ತು ಅರ್ಹವಾಗಿ ಬಿಡ್ ಮಾಡಿದವರಿಗೆ ಒಪ್ಪಂದವನ್ನು ನೀಡಿತು ಎಂದು ಸಿಬಿಎಸ್ಇ ತಿಳಿಸಿದೆ. ಅಸ್ಸಾಂ ವಿಧಾನಸಭೆಯು ಏಕರೂಪ ನಾಗರಿಕ ಸಂಹಿತೆಯ ಮಸೂದೆಯನ್ನು ಅಂಗೀಕರಿಸಿದೆ. ಅಸ್ಸಾಂ ಈ ಶಾಸನವನ್ನು ಅಳವಡಿಸಿಕೊಂಡ ದೇಶದ 3ನೇ ರಾಜ್ಯವಾಗಿದೆ. ಸದನದಲ್ಲಿ ನಿನ್ನೆ ಅಸ್ಸಾಂ ಸಂಸದೀಯ ವ್ಯವಹಾರಗಳ ಸಚಿವ ಅತುಲ್ ಬೋರಾ ಅವರು ಮುಖ್ಯಮಂತ್ರಿ ಹಿಮಂತ ಬಿಸ್ವಾ ಶರ್ಮಾ ಅವರ ಪರವಾಗಿ ಮಸೂದೆಯನ್ನು ಮಂಡಿಸಿದರು. ವಿವಾಹ, ವಿಚ್ಛೇದನ, ಉತ್ತರಾಧಿಕಾರ ಮತ್ತು ಲಿವಿನ್ ಸಂಬಂಧಗಳಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ರಾಜ್ಯದ ಎಲ್ಲಾ ನಿವಾಸಿಗಳಿಗೆ ಒಂದೇ ನಾಗರಿಕ ಕಾನೂನು ಚೌಕಟ್ಟನ್ನು ಸ್ಥಾಪಿಸಲು ಈ ಶಾಸನವು ಪ್ರಯತ್ನಿಸುತ್ತದೆ. ನ್ಯೂ ಚಂಡೀಗಢದಲ್ಲಿ ನಿನ್ನೆ ನಡೆದಂತಹ ಐಪಿಎಲ್ ಟಿ20 ಕ್ರಿಕೆಟ್ನ 2ನೇ ಕ್ವಾಲಿಫೈಯರ್ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ವಿರುದ್ದ ರಾಜಸ್ಥಾನ್ ರಾಯಲ್ಸ್ 47 ರನ್ಗಳಿಂದ ಭರ್ಜರಿ ಜಯ ದಾಖಲಿಸಿದೆ. ಈ ಮೂಲಕ 2ನೇ ಕ್ವಾಲಿಫೈಯರ್ ಪಂದ್ಯಕ್ಕೆ ಮುನ್ನಡೆ ಪಡೆದಿದೆ. ಈ ನಡುವೆ ಸನ್ರೈಸರ್ಸ್ ಹೈದರಾಬಾದ್ ಪಂದ್ಯಾವಳಿಯಿಂದ ಹೊರಬಿದ್ದಿದೆ. ಮೊದಲು ಬ್ಯಾಟಿಂಗ್ ಮಾಡಿದ ರಾಜಸ್ಥಾನ್ ರಾಯಲ್ಸ್ ನಿಗದಿತ 20 ಓವರ್ಗಳಲ್ಲಿ 8 ವಿಕೆಟ್ ನಷ್ಟಕ್ಕೆ 243 ರನ್ ಗಳಿಸಿತು. ಆರ್ಆರ್ ಪರ ವೈಭವ್ ಸೂರ್ಯವಂಶಿ 29 ರನ್ಗಳಿಗೆ 97 ರನ್ ಗಳಿಸಿದರು. ಧ್ರುವ್ ಜುರೆಲ್ ಅರ್ಧಶತಕವನ್ನು ಗಳಿಸಿದರು. ಗೆಲುವಿನ ಗುರಿಯನ್ನು ಬೆನ್ನತ್ತಿದಂತಹ ಸನ್ರೈಸರ್ಸ್ ಹೈದರಾಬಾದ್ 19.2 ಓವರ್ಗಳಲ್ಲಿ 196 ರನ್ಗಳಿಗೆ ತನ್ನೆಲ್ಲ ವಿಕೆಟ್ಗಳನ್ನು ಕಳೆದುಕೊಂಡಿತು. ಆರ್ಆರ್ ಪರ ಆರ್ಚರ್ 3 ವಿಕೆಟ್ ಕಬಳಿಸಿದರೆ ಬರ್ಗರ್, ಸುಶಾಂತ್ ಮಿಶ್ರಾ ಮತ್ತು ರವೀಂದ್ರ ಜಡೇಜಾ ತಲಾ 2 ವಿಕೆಟ್ನ್ನು ಪಡೆದರು. ಡಿಜಿಟಲ್ ಪ್ಲಾಟ್ಫಾರ್ಮ್ಗಳಲ್ಲಿ ಅಪಾಯಕಾರಿ ರಾಸಾಯನಿಕಗಳು, ಸ್ಫೋಟಕ ವಸ್ತುಗಳ ಅನಧಿಕೃತ ಆನ್ಲೈನ್ ಮಾರಾಟ ಮತ್ತು ಜಾಹೀರಾತುಗಳ ವಿರುದ್ದ ಕೇಂದ್ರ ಗ್ರಾಹಕ ರಕ್ಷಣಾ ಪ್ರಾಧಿಕಾರ ನಿಯಂತ್ರಕ ಕ್ರಮವನ್ನು ಪ್ರಾರಂಭಿಸಿದೆ. ಗ್ರಾಹಕರ ಸುರಕ್ಷತೆ, ಸಾರ್ವಜನಿಕ ಭದ್ರತೆ ಮತ್ತು ಜವಾಬ್ದಾರಿಯುತ ಈ ವಾಣಿಜ್ಯ ಅಭ್ಯಾಸಗಳನ್ನು ಬಲಪಡಿಸಲು ಗ್ರಾಹಕ ರಕ್ಷಣಾ ಕಾಯ್ದೆ 2019 ನಿಬಂಧನೆಗಳ ಅಡಿಯಲ್ಲಿ ಈ ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಗತಿ ಸಭೆ, ಸ್ವಚ್ಛ ಭಾರತ ಮಿಷನ್ 2.0 ಪರಿಣಾಮಕಾರಿ ಅನುಷ್ಠಾನಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಒತ್ತು. ದೇಶದಲ್ಲಿ ಅಗತ್ಯ ವಸ್ತುಗಳ ಪೂರೈಕೆಯಲ್ಲಿ ಯಾವುದೇ ತೊಡಕಿಲ್ಲ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ನವದೆಹಲಿಯಲ್ಲಿ ಇಂದು ಮುಂಗಾರು ಅಭಿಯಾನ 2026 ರಾಷ್ಟೀಯ ಕೃಷಿ ಸಮ್ಮೇಳನಕ್ಕೆ ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಚಾಲನೆ. ಬಾಂಗ್ಲಾದೇಶ ಗಡಿಯಲ್ಲಿ ಮುಳ್ಳುತಂತಿ ಬೇಲಿ ಅಳವಡಿಕೆಗೆ ಬಿಎಸ್ಎಫ್ಗೆ 142 ಎಕರೆ ಭೂಮಿ ಹಸ್ತಾಂತರಿಸಿದ ಪಶ್ಚಿಮ ಬಂಗಾಳ ಸರ್ಕಾರ. ಐಪಿಎಲ್ ಟಿ20 ಕ್ರಿಕೆಟ್, ಸನ್ರೈಸರ್ಸ್ ಹೈದರಾಬಾದ್ ವಿರುದ್ದ ಗೆದ್ದ ರಾಜಸ್ಥಾನ್ ರಾಯಲ್ಸ್ 2ನೇ ಕ್ವಾಲಿಫೈಯರ್ಗೆ ಮುನ್ನಡೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
1: ಆಕಾಶವಾಣಿ ಮಡಿಕೇರಿ, ಸಮಯ 7:45. ನಿಧನ ಸುದ್ದಿ. ಕೋಪಟ್ಟಿ ಕಾರಳನ್ನ ಪರುವಂಡ ಪೌತಿ ಪೂವಯ್ಯ ಎಂಡಮೋವು ಚಿಟ್ಟಿಚ ಕಟ್ಟಿ ಅಯ್ಯಂಗ ನಿನಾಂದು ಬೈಟು ಮರಣಪಟ್ಟಿತ್ತು. 60 ದಂಡು ಬಯತ್ರ ಮಾಜಿ ಪಟ್ಟಾಳಕಾರ ಪರುವಂಡ ಚಿಟ್ಟಿಚ ಕಟ್ಟಿ ಅಂಡ್ ಆಕಿರಿ ಕಾರ್ಯ ಇಂದು ಸ್ವಗ್ರಾಮದ ನಡಪ.
2: ನಾರ್ತ್ ಕೇರಳಸ್ ಲಾರ್ಜೆಸ್ಟ್ ಫರ್ನಿಚರ್ ಮ್ಯಾನುಫ್ಯಾಕ್ಚರರ್ ಆದ ಬಿಟಂಗಾಲದ ಗ್ರೀನ್ಸ್ ಫರ್ನಿಚರ್ ಅರ್ಪಿಸುತ್ತಿದೆ ಪ್ರೀಮಿಯಂ ಫರ್ನಿಚರ್ಗಳ ಭರ್ಜರಿ ಆಫರ್ ಮೇಳ. ಈ ಮೇ ತಿಂಗಳಲ್ಲಿ ಮಾತ್ರ ಪ್ರತಿ ಬುಕಿಂಗ್ಗೆ ಆಕರ್ಷಕ ಗಿಫ್ಟ್. 50,000 ರೂಪಾಯಿಗಳ ಬುಕಿಂಗ್ಗೆ ಕಿಡ್ಸ್ ಸ್ಟಡಿ ಟೇಬಲ್ ಫ್ರೀ. 1,00,000 ರೂಪಾಯಿ ಮೌಲ್ಯದ ಖರೀದಿಗೆ 2 ಡೋರ್ ಅಲ್ಮಿರ ಗೆಲ್ಲುವ ಸುವರ್ಣಾವಕಾಶ. ಹೋಮ್ ಡೆಲಿವರಿ ಗ್ರೀನ್ಸ್ ಫರ್ನಿಚರ್ ಬಿಟಂಗಾಲ ವಿರಾಜಪೇಟೆ.
3: ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ.
4: ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ ಸೋಮವಾರಪೇಟೆ ಹಾಗೂ ಕುಶಾಲನಗರದಲ್ಲಿ.
3: ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ಗಾಗಿ ಸಂಪರ್ಕಿಸಿ ಪವನ್.

0: 0606017186.
1: ಎಕ್ಸಾ
2: ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಸಮ್ಮರ್ ಕೂಲ್ ಆಫರ್.
3: ರೆಫ್ರಿಜರೇಟರ್, ಎಸಿ, ಫ್ಯಾನ್, ಏರ್ ಕೂಲರ್, ಟಿವಿ, ವಾಷಿಂಗ್ ಮಷೀನ್, ಮಿಕ್ಸಿಗಳ ಮೇಲೆ ಮೆಗಾ ಡಿಸ್ಕೌಂಟ್, ಜೊತೆಗೆ ಆಕರ್ಷಕ ಎಕ್ಸ್ಚೇಂಜ್ ಆಫರ್,
2: ಅಪ್ ಟು 40% ಕ್ಯಾಶ್ ಬ್ಯಾಕ್, 0% ಇಂಟ್ರೆಸ್ಟ್ ನಲ್ಲಿ ಇಎಂಐ.
3: ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ.
4: ಭಾರತ್ ಎಲೆಕ್ಟ್ರಾನಿಕ್ಸ್ ನ ಮತ್ತೊಂದು ಕೊಡುಗೆ ಭಾರತ್ ಹೋಂಡಾ. ಇಲ್ಲಿ ಹೋಂಡಾ ಪವರ್ ಪ್ರಾಡಕ್ಟ್, ಜನರೇಟರ್, ವಾಟರ್ ಪಂಪ್, ಮಲ್ಟಿಪರ್ಪಸ್ ಇಂಜಿನ್, ಹೋಂಡಾ ಪ್ರಾಡಕ್ಟ್ಸ್ ನ ಸೇಲ್ಸ್ ಅಂಡ್ ಸರ್ವಿಸ್ ಗಾಗಿ ಬನ್ನಿ. ಕೊಡಗಿನ ಆಥರೈಸ್ಡ್ ಡೀಲರ್ ಹಾಗೂ ಡಿಸ್ಟ್ರಿಬ್ಯೂಟರ್ ಭಾರತ್ ಹೋಂಡಾ, ಹಿಲ್ ರೋಡ್, ಮಡಿಕೇರಿ.
5: ಇದೀಗ ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಟೈಲ್ಸ್, ಗ್ರಾನೈಟ್, ಸ್ಯಾನಿಟರಿ, ಬಾತ್ರೂಮ್ ಫಿಟ್ಟಿಂಗ್ಸ್ ನಮ್ಮ ಬೈಲಗುಪ್ಪೆಯಲ್ಲಿರುವ ಸಿಜೆ ಬಿಲ್ಡ್ವೇರ್ ನಲ್ಲಿ.
2: 300 ಅಧಿಕ ಡಿಸೈನ್ಸ್ ನ ಟೈಲ್ಸ್ ನ ಅತಿ ದೊಡ್ಡ ಶೋರೂಮ್ ಸಿಜೆ ಬಿಲ್ಡ್ವೇರ್.
4: ಸಿಜೆ ಬಿಲ್ಡ್ವೇರ್ ಬೈಲಗುಪ್ಪೆ, ಕುಶಾಲ್ ನಗರ, ಆಲ್ಸೋ ಅಟ್ ಇರಿಟಿ, ಕಣ್ಣೂರ್, ಚಿರುಪುಯ, ಬೆಳ್ಳರಿಕುಂ, ನೀಲೇಶ್ವರಂ. ಸಿಜೆ ಬಿಲ್ಡ್ವೇರ್, ಟ್ರಸ್ಟ್ ದ ಲೆಗಸಿ.
2: ಕೊಡಗರಹಳ್ಳಿಯ ಎಕೆ ಫರ್ನಿಚರ್ ನಲ್ಲಿ ಫೆಸ್ಟಿವಲ್ ಮೆಗಾ ಡಿಸ್ಕೌಂಟ್ ಸೇಲ್. ಫರ್ನಿಚರ್ ಗಳನ್ನು ಖರೀದಿಸಿ ಅಪ್ ಟು 40% ಡಿಸ್ಕೌಂಟ್ ಪಡೆಯಿರಿ. ಎಲ್ಲಾ ರೀತಿಯ ಫರ್ನಿಚರ್ ಗಳು ನಿಮಗೆ ಬೇಕಾದ ಮರಗಳಿಂದ ನಿಮಗೆ ಬೇಕಾದ ಡಿಸೈನ್ಸ್ ನಲ್ಲಿ ನಿಮ್ಮ ಅಳತೆಗೆ ತಕ್ಕಂತೆ ಕಸ್ಟಮೈಸ್ ಮಾಡಿಕೊಡಲಾಗುವುದು. ಅದು ಲೈಫ್ ಟೈಮ್ ವಾರಂಟಿಯೊಂದಿಗೆ. ಟೀಕ್ ವುಡ್ ನ ಡೋರ್ ಹಾಗೂ ವಿಂಡೋಸ್ ಕೂಡ ಲಭ್ಯವಿದೆ. ಬಜಾಜ್ ಇಎಂಐ ಹಾಗೂ ಕೊಡಗಿನಾದ್ಯಂತ ಫ್ರೀ ಡೆಲಿವರಿ. ಎಕೆ ಫರ್ನಿಚರ್, ಪಿಎಂ ರೋಡ್, ಕೊಡಗರಹಳ್ಳಿ.
6: ಈ ಸಲ ಫಂಕ್ಷನ್ ಗೆ ವೆರೈಟಿ ಡ್ರೆಸ್ ತಗೊಳ್ಬೇಕು. ಎಲ್ಲಿಗೆ ಹೋಗೋಣ?
7: ಮಕ್ಕಳಿಗೆ, ನಿನಗೆ, ನನಗೆ ಅಂತ ವೆರೈಟಿ ಡ್ರೆಸ್ ಬೇಕು ಅಂತಂದ್ರೆ ವಿರಾಜಪೇಟೆಯ ಹ್ಯಾಪಿ ಶಾಪಿಂಗ್ ಗೆ ಹೋಗ್ಬೇಕು. ಅಲ್ಲಿಂದಲೇ ಬ್ಲೇಜರ್, ಸೂಟ್ಸ್ ಕೂಡ ತಗೊಳ್ಳೋಣ.
6: ರೀ, ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ?
7: ಇಲ್ಲ, ಏನಿದೆ ಅಂತದ್ದು?
6: ಮೈಸೂರಿನ NH275 ಗೆ ಹೊಂದಿಕೊಂಡಿರೋ ವಿಸಿ ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನಿ ಸೈಟ್ ಒಳ್ಳೆ ಫೆಸಿಲಿಟಿ ಒಂದಿಗೆ ಸೇಲ್ ಮಾಡ್ತಾ ಇದ್ದಾರೆ.
7: ಹೌದಾ? ಇಲ್ಲಿ ಪೇಪರ್ ಕೂಡ? ಹಾ ಹೌದು, ನಮಗೂ ತಗೊಳ್ಳೋಣ. ಡಿಸಿ ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
6: ಹೌದು, 50 feet ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
7: ಅಬ್ಬಬ್ಬಾ, ಇಲ್ಲಿ ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ ವಿಸಿ ಗ್ಯಾಲಕ್ಸಿ ಮಾಲ್, 4 theater ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್ಸ್.
6: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
7: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
6: 450 ಪ್ರೀಮಿಯಂ ಪ್ಲಾಟ್ಸ್, ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್. ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
7: 80% ಸಾಲ ಸೌಲಭ್ಯನೂ ಸಿಗುತ್ತೆ.
6: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
7: 9900092
6: ಆರ್ 9606084066.
4: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.
5: ಭೀಮಾ ಫರ್ನಿಚರ್ ನಲ್ಲಿ ಗ್ಲಾಸ್ ಟಾಪ್ ಡೈನಿಂಗ್ ಟೇಬಲ್ ಸೆಟ್ ವಿತ್ 6 chairs 16,990 ರೂಪಾಯಿಗೆ.
6: ಸೋಫಾ ಸೆಟ್ ಖರೀದಿಸುವಾಗ ಟೀಪಾಯ್ ಫ್ರೀ.
5: ಫ್ರೀ ಹೋಮ್ ಡೆಲಿವರಿ. ಫರ್ನಿಚರ್ ಗಳನ್ನು ಖರೀದಿಸುವಾಗ ಅಪ್ ಟು 50% ಡಿಸ್ಕೌಂಟ್.
6: ಸಿನ್ಸ್ 1983 ಭೀಮಾ ಫರ್ನಿಚರ್, ಹೋಲ್ಸೇಲ್ ಅಂಡ್ ರಿಟೇಲ್ ಹಬ್, ಬಿಟ್ಟಂಗಾಲ.
8: ಹೇ, ನಾನೊಂದು ಪ್ಲಾಟ್ ನೋಡಿದೀನಿ ಮೈಸೂರಲ್ಲಿ ಇನ್ವೆಸ್ಟ್ಮೆಂಟ್ ಗೆ ಅಂತ.
9: ಬಿಂದು ಪ್ರೀಮಿಯಂ ನೋಡಿದ್ಯಾ?
8: ಇಲ್ಲ, ಯಾಕೆ?
9: ಅಯ್ಯೋ, ಇವಾಗ ಸ್ಮಾರ್ಟ್ ಬೈಯರ್ಸ್ ಎಲ್ಲ ಫಸ್ಟ್ ಅದನ್ನೇ ನೋಡ್ತಾರೆ. ಮುಡಾ ಅಪ್ರೂವ್, ರೇರಾ ಅಪ್ರೂವ್ಡ್, ಬ್ಯಾಂಕ್ ಲೋನ್ಸ್ ಕೂಡ ಈಸಿ.
10: ಶುಭಂ ಸಮೃದ್ಧಿ ಪ್ರೆಸೆಂಟ್ಸ್ ಬಿಂದು ಪ್ರೀಮಿಯೋ ಸಿಗ್ನೇಚರ್ ಪ್ಲಾಟ್ಸ್, ಲೊಕೇಟೆಡ್ ಅಟ್ ಲಲಿತಾದ್ರಿಪುರ, ಮೈಸೂರು. ಬೆಸ್ಟ್ ಲೊಕೇಶನ್, ಅಲ್ಟ್ರಾ ಲಕ್ಸುರಿ ಲೇಔಟ್, ವೈಡ್ ರೋಡ್ಸ್, ನೇಚರ್ ಅಂಡ್ ಹಿಲ್ ವ್ಯೂ.
9: ಹಾನೆಸ್ಟ್ಲಿ, ಬಿಂದು ಪ್ರೀಮಿಯೋ ನೋಡಿದ್ಮೇಲೆ ಬೇರೆ ಪ್ಲಾಟ್ಸ್ ಎಲ್ಲ ಆವರೇಜ್ ಅನ್ಸುತ್ತೆ.
10: ಕಾಲ್ 9164753608 ಒಂದ್ಸಾರಿ ನೋಡಿ ಆಮೇಲೆ ಡಿಸೈಡ್ ಮಾಡಿ. ಬಿಂದು ಪ್ರೀಮಿಯೋ, ಪ್ರೀಮಿಯಂ ಲೈಫ್ ಸ್ಟಾರ್ಟ್ ಆಗೋದು ಇಲ್ಲಿಂದಾನೆ.
4: ಲಿಯೋರಾ ಗೋಲ್ಡ್ ನಲ್ಲಿ ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡುವಾಗ ಪ್ರತಿ ಗ್ರಾಮ್ ಮೇಲೆ 117 ರೂಪಾಯಿ ಅಧಿಕ ಪಡೆಯಿರಿ. ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲು ಹಾಗೂ ಪಿರಿಯಾಪಟ್ಟಣ.
6: ಪ್ರತಿ ವರ್ಷನೂ ಈ ಮಕ್ಕಳಿಗೆ 2 ಬ್ಯಾಗ್ ತೆಗೆದು ಸಾಕಾಗ್ಬಿಟ್ಟಿದೆ.
7: ಗೋಣಿಕೊಪ್ಪದ ಲುಲ್ಲು ಬಜಾರ್ ಹೋಗೋಣ. ಒಳ್ಳೆ ಕ್ವಾಲಿಟಿಯ ಸ್ಕೂಲ್ ಬ್ಯಾಗ್, ನೋಟ್ ಬುಕ್, ಎಲ್ಲ ಸ್ಕೂಲ್ ಐಟಮ್ಸ್ ಅಲ್ಲೇ ತಗೋಣ.
6: ವೈಲ್ಡ್ ಕ್ರಾಫ್ಟ್, ಸ್ಕೈ, ಫಾಸ್ಟ್ ಟ್ರ್ಯಾಕ್, ಲೂನರ್ಸ್, ಸ್ಕೂಲ್ ಕಾಲೇಜ್ ಬ್ಯಾಗ್ಸ್, ಪಿಕಾಕ್, ಮಿಲ್ಟನ್, ಟಪ್ಪರ್ ವೇರ್ ನ ಲಂಚ್ ಬಾಕ್ಸ್, ಪಾಪಿ, ಅಂಬ್ರೆಲಾ, ನವನೀತ್ ಕ್ಲಾಸ್ ಮೇಟ್ಸ್ ನೋಟ್ ಬುಕ್ ರಿಯಾಯಿತಿ ಬೆಲೆಯಲ್ಲಿ ಲಭ್ಯ.
5: ಲುಲ್ಲು ಬಜಾರ್, ಪೂಜಾರಿ ಆರ್ಕೇಡ್, ಗೋಣಿಗೊಪ್ಪ. ಇದೀಗ ಮಡಿಕೇರಿಯಲ್ಲಿ ವಿಶೇಷವಾಗಿ ಮಹಿಳೆಯರಿಗಾಗಿ ಮಹಿಳೆಯರ ಆರೋಗ್ಯ ಮತ್ತು ಗರ್ಭಿಣಿ ಸ್ತ್ರೀಯರ ಪರೀಕ್ಷೆಯ ಕಾಳಜಿಯೊಂದಿಗೆ ಸಮಗ್ರ ಆರೋಗ್ಯ ಸೇವೆಗಾಗಿ ಮಹಿಳಾ ವೈದ್ಯರಿಂದಲೇ ಕಾರ್ಯನಿರ್ವಹಿಸುತ್ತಿದೆ. ಸ್ತ್ರೀ ಡಯಾಗ್ನೋಸ್ಟಿಕ್, ಇಲ್ಲಿ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್, 3D 4D ಸ್ಕ್ಯಾನಿಂಗ್, ಗರ್ಭಿಣಿಯರ ಸೇವೆಗಳು, ಸಂಪೂರ್ಣ ಲ್ಯಾಬೋರೇಟರಿ ಪರೀಕ್ಷೆಗಳು ಹಾಗೂ ತಡೆಗಟ್ಟುವ ಮತ್ತು ಸಮಗ್ರ ಆರೋಗ್ಯ ತಪಾಸಣಾ ಪ್ಯಾಕೇಜ್ಗಳು ಲಭ್ಯವಿದೆ. ಅಲ್ಲದೆ ಇಲ್ಲಿ ನಿಖರ ವರದಿ, ವ್ಯವಸ್ಥಿತ ಪರೀಕ್ಷಾ ವಿಧಾನಗಳು ಹಾಗೂ ರೋಗಿಯ ಅನುಕೂಲತೆ ಮತ್ತು ನೈತಿಕತೆಗೆ ಆದ್ಯತೆ ನೀಡಲಾಗುವುದು. ಭೇಟಿ ನೀಡಿ ಸ್ತ್ರೀ ಡಯಾಗ್ನೋಸ್ಟಿಕ್, ರೇಸ್ ಕೋರ್ಸ್ ರೋಡ್, LIC ಸಮೀಪ, ಮಡಿಕೇರಿ. ಕಾಲ್ 9353951177.
11: ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು
6: ಅದ್ವೈತ್ ಹ್ಯುಂಡೈ, ಸ್ಟೇಟ್ ಆಫ್ ಆರ್ಟ್ ಫೆಸಿಲಿಟಿ ಇರುವ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಮಡಿಕೇರಿ, ಗೋಣಿಕೊಪ್ಪ ಹಾಗೂ ಕುಶಾಲ ನಗರದಲ್ಲಿ. ಬೆಸ್ಟ್ ಆಫರ್ ಹಾಗೂ ಎಕ್ಸಲೆಂಟ್ ಸರ್ವಿಸ್ ಗಾಗಿ ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈಗೆ ಭೇಟಿ ಕೊಡಿ. ಟೆಸ್ಟ್ ಡ್ರೈವ್ ಹಾಗೂ ಸರ್ವಿಸ್ ಬುಕಿಂಗ್ ಗಾಗಿ ಕಾಲ್ ಮಾಡಿ 9606076450.
12: ಸುದ್ದಿ ಸಮಾಚಾರ.

0: ಓದಿಯನ್ನುಳ್ಳ ಮಾಚಿಮಾಡ ಹರ್ಷ ದೇವಯ್ಯ. ಜಿಲ್ಲರ ಎಲ್ಲಾ ಸ್ಕೂಲು ಕಾಲೇಜಲ್ಲಿ ಡ್ರಗ್ಸ್ ಫ್ರೀ ಕ್ಯಾಂಪಸ್ ನೀತಿನ ಕಡಪತರತ್ತು ಜಾರಿಗೆ ಕೊಂಡ ಒಪ್ಪನಕ್ಕೆ ಜಿಲ್ಲಾಧಿಕಾರಿ ಸೋಮಶೇಖರ್ ಸಂಬಂಧಪಟ್ಟ ಅಧಿಕಾರಿಯಕ್ಕೆ ಸೂಚನೆ ಕೊಡ್ತದೆ. ತಂಗಡ ಕಚೇರಿಯ ಸಭಾಬಾಡಲಿನಿಂದ ನಡೆದ ಜಿಲ್ಲಾ ಮಟ್ಟತ್ರ ಮಾದಕ ದ್ರವ್ಯ ಸಮನ್ವಯ ಸಮಿತಿ ಸಭೆಯ ಕೊರವುಕಾರಿಕೆ ವಹಿಸಿಕೊಂಡು ಏಪ್ರಿಲ್ ತಿಂಗತ್ತು ನಡೆದ ಸಭೆಯ ನಡಾವಳಿಯ ಮೇಲೆ ಅಡತನ ಕ್ರಮಕ್ಕೆ ಸಂಬಂಧಪಟ್ಟನಿಗೆ ಮಾಹಿತಿ ಪಡೆದ ತಕ್ಕಬರೆದ ಜಿಲ್ಲಾಧಿಕಾರಿ ಎಲ್ಲಾ ಜಿಲ್ಲೆಯಲ್ಲೂ ಉಳ್ಳನಿಕೆ ಪುನರ್ವಸತಿ ಕೇಂದ್ರತ್ನ ಕೊಡಗಲು ತೊರಪಕ್ಕೆ ಕ್ರಮ ಇಡ್ತವಾಂದು ಅರಿಚಿಟ್ಟಿತ್ತು. ಅಮಲು ವಸ್ತುನ ಬಳಸುವ ಕಟ್ಟ ಚಾಲಕ ಕಣಜಂಗಳ ಗುರುತಿಸಿಟ್ಟಿತ್ತು. ಐಂಗಕ್ಕೆ ಸಮಾಲೋಚನೆ ನಡೆದಿತ್ತು. ಒತ್ತ ಚಿಕಿತ್ಸೆ ಕೊಡಬೇಕು. ಜಿಲ್ಲಾಸ್ಪತ್ರೆಯಲ್ಲಿ ತೊರೆದ ತಾತ್ಕಾಲಿಕ ವ್ಯಸನಮುಕ್ತ ಕೇಂದ್ರಕ್ಕೆ ಮಾಹಿತಿ ಕೊಡಪನಕ್ಕೆ ಪೊಲೀಸ್ ಇಲಾಖೆಗೆ ನಿರ್ದೇಶನ ಮಾಡಿಚಿ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಬಿಂದುಮಣಿ ತಕ್ಕ ಬರೆದಿತ್ತು. ಜಿಲ್ಲೆಯಲ್ಲಿ ಅಮಲು ವಸ್ತುನ ಮಾರುವೋ ಕಡತುವೋ ಕೂಡನಕ್ಕೆ ಬಳಸುವ ಎಂಡ ವಿರುದ್ಧ ಪೊಲೀಸ್ ಇಲಾಖೆ ಎನ್ಡಿಪಿಎಸ್ ಕಾಯ್ದೆರ ಅಡಿಯಲ್ಲಿ 186 ಪ್ರಕರಣತ್ನ ಇಕ್ಕಾಕನಿಗೆ ದಾಖಲು ಮಾಡಿತು ಎಂದು ಅರಿಚಿಟ್ಟಿತ್ತು. ಅಮಲು ವಸ್ತುನ ಬಳಸುವ ನುಂಡು ತಡಿಪಿಣ ಮನಸ್ಸರ ಮೇಲೆ ಆಪ ಕಟ್ಟ ಪರಿಣಾಮ ಪಿಣ್ಯ ಅದನ್ನು ತರ್ಪ ಕಡತವ ಕಾನೂನು ಕ್ರಮತ್ರ ಮೇಲೆ ಸ್ಕೂಲು ಕಾಲೇಜು ಮಕ್ಕ ಕೂಡನಕ್ಕೆ ಸಾರ್ವಜನಿಕಂಗೆ ಅರಿವಿಕೆ ಕೊಡಬೇಕು. ಬಾರೆ ಬಾರೆ ಕಾರ್ಯಕ್ರಮತ್ನ ಇಲಾಖೆಯ ಆದನಲ್ಲಿ ನಡೆತಿನ ಉಂಡು ಅರಿಚಿಟ್ಟಿತ್ತು. ಉಪವಿಭಾಗಾಧಿಕಾರಿ ನಿತಿನ್ ಚಕ್ಕಿ, ಅಬಕಾರಿ ಇಲಾಖೆಯ ನಿರೀಕ್ಷಕಗಳನ್ನು ಸಂತೋಷ್ ಕುಮಾರ್ ಕೂಡನಕ್ಕೆ ಸಭೆಯಲ್ಲಿ ಹಾಜರಿಂಜ ಮುಖ್ಯ ಪಟ್ಟವು ತಕ್ಕ ಬರೆದಿತ್ತು. ಜಿಲ್ಲೆಯಲ್ಲಿ ಅಮಲು ವಸ್ತುನ ಮಾರುವ ಕಡತುವ ಪಿಣ್ಯ ಬಳಸುವನ್ನು ತಡಪ ಕಡ್ತೊಂಡೆ ಕ್ರಮ ಪಿಣ್ಯ ಕೊಡ್ಕೊಂಡೆ ಅರಿವಿಕೆರ ಮೀದ ಒತ್ತ ಸಲಹೆ ಕೊಡುತ್ತದೆ. ಜಿಲ್ಲೆಯಲ್ಲಿ ಪುಸ್ತಕ ಓದುವಣ ಕಣಕರ ಕೂಟಕ್ಕೆ ನಲ್ಲ ಪುಸ್ತಕಗಳ ದ್ವಂಗಕ್ಕೆ ಪುರುಡು ಕೊಡ್ತಿತ್ತು. ಕೊಡವ ಸಾಹಿತ್ಯತ್ನ ಬೊಳ್ತುವ ಉದ್ದೇಶತ್ತು ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ಶುರು ಮಾಡಿದ ಕೊಡವ ಪುಸ್ತಕ ಪತ್ತಾಯ ಕಾರ್ಯಕ್ರಮ ಹತ್ರ ಅಡಿಲು ಒಂದು ಕೊಡವ ಒಕ್ಕತ್ರ ಒಳ್ಳು ಆದ್ಯವಾಯಿತು ಪುಸ್ತಕ ಪತ್ತಾಯತ್ನ ತೊರಪ ಕಾರುಬಾರು ಇದೇ 31 ಅಂಗಪಲ ಕೊಯಂಬದರೆ ಗಂಟೆಗೆ ಬಲಂಬೇರಿಲುಳ್ಳ ಪಾಲನೀರ ಐನ ಮನೆಯಲ್ಲಿ ನಡಪ. ಅಕಾಡೆಮಿರ ಅಧ್ಯಕ್ಷ ಅಜಿನಿಕಣ್ಣ ಮಹೇಶ್ ನಾಚೆ ಅಂಡ ಕೊರವು ಕಾರ್ಯಕ್ರಮ ನಡಪ. ಈ 11ನೇ ಪತ್ತಾಯ ತೊರಪ ಕಾರ್ಯಕ್ರಮತ್ತು ಮುಖ್ಯಮಂತ್ರಿಯರ ಕಾನೂನು ಸಲಹೆಗಾರರನ್ನು ಶಾಸಕ ಅಜ್ಜಿ ಕುಟೀರ ಪೊನ್ನಣ್ಣ ಪಾಲಂದಿರ ಒಕ್ಕಪಟ್ಟೆದಾರ ನಂಜಪ್ಪ ಕುಣನಿಗೆ ಖನಪಟ್ಟವು ಕೂಡಿಯಾಡುವ. ಶನಿವಾರ ಸಂತೆರ 66/11 ಕೆವಿ ಕರೆಂಟ್ ಉಪಕೇಂದ್ರ ತಿಂಜ ಪೊರಪಾಯುವ ಹಂಡ್ಲಿ ಪಿಂಜ ಶನಿವಾರ ಸಂತೆ ಫೀಡರ್ನ ಬಲಪಡುವ ಕಾಮಗಾರಿ ನರ್ತುವನಗೊಂಡು ಶನಿವಾರ ಸಂತೆ ಟೌನ್ ತ್ಯಾಗರಾಜ ಕಾಲೋನಿ ಗುಂಡೂರಾವ್ ಲೇಔಟ್ ಸಂಪಿಗೆದಾಳು ಕಿತ್ತೂರು ಹಂಡ್ಲಿ ಮಣಗಲಿ ಕಿತ್ತೂರು ಕೊಪ್ಪಲು ಬೆಳ್ಳಾರಳ್ಳಿ ಮಾದ್ರವಳ್ಳಿ ಬಾಗೇರಿ ಹುಲ್ಸೆ ಸುತ್ತಮುತ್ತ ಇಂದು ಪೊಲಕ 10 ಗಂಟೆ ಚೊಯ್ಪ 5 ಗಂಟೆಗೆ ತನೇ ಕರೆಂಟ್ ಇಪ್ಪಲ. ಸಾರ್ವಜನಿಕಂಗೆ ಸಹಕರಿಸಿಡುವನಕ್ಕೆ ಇಲಾಖೆಯ ಕಾರ್ಯನಿರ್ವಾಹಕ ಇಂಜಿನಿಯರ್ ಕಟ್ಟಂಡಿತು. ಕೊಡಗು ಜಿಲ್ಲಾ ಹಾಪ್ಕಾಮ್ಸ್ ಪಿಂಜ ವಿರಾಜಪೇಟೆ ಪಿಂಜ ಪೊನ್ನಂಪೇಟೆ ರೋಟರಿ ಕ್ಲಬ್ರ ಕೂಡು ಕೂಟತ್ ಮಾಂಗ್ಯ ಪಿಂಜ ಚಕ್ಕೆ ಮೇಳ ಇಂದಿಂಜ ಇದೇ 30 ಅಂಗೆತನೆ ವಿರಾಜಪೇಟೆ ಮಹಿಳಾ ಸಮಾಜ ಪಕ್ಕ ಉಳ್ಳ ರೋಟರಿ ಕ್ಲಬ್ ಸಭಾಬಾಡಿಲಿ ಏರ್ಪಾಡು ಮಾಡಿತು. ಇಂದು ಪೊಲಕ 11 ಗಂಟೆಗೆ ಉದ್ಘಾಟನೆ ಅಪ್ಪ ಮೇಳತ್ರ ಮೂಲಕ ಏದೇ ರಾಸಾಯನಿಕ ಬಳಸತೆ ನೈಸರ್ಗಿಕ ಆಯ್ತು ಪಣ್ಣು ಮಾಡಿದ ಬಾರೆ ಬಾರೆ ಜಾತಿರ ಮಾಂಗ್ಯನ ರೈತಂಗಡಿಂಜ ಗ್ರಾಹಕಂಗಕ್ಕೆ ನೇರ ಎತ್ತಿಡುವುದು ಈ ಮೇಳತ್ರ ಉದ್ದೇಶ ಆಯ್ತುಂಡು ತೋಟಗಾರಿಕೆ ಇಲಾಖೆಯ ಸಹಾಯಕ ನಿರ್ದೇಶಕಂಗ ಅರಿಚಿಟ್ಟಿತು. ಕೊಡಗು ಜಿಲ್ಲಾ 14ನೇ ಕನ್ನಡ ಸಾಹಿತ್ಯ ಸಮ್ಮೇಳನತ್ನ ನಾಳೆ ಪಿಂಜ ಮತ್ತೆಯನ್ನು 30 ಅಂಗ ಸುಂಟಿಕೊಪ್ಪತ್ರ ಎಸ್ಎಸ್ ಇಂಟರ್ನ್ಯಾಷನಲ್ ಸಭಾಬಾಡಿಲಿ ಏರ್ಪಾಡು ಮಾಡಿತು. ನಾಳೆ ಪೊಲಕ 8 ಗಂಟೆಗೆ ಓಜ ಪಾರಚಿಡುವಣ ಮೂಲಕ ಮೊಳಿಯಿಡುವ ಸಮ್ಮೇಳನತ್ರ ಸರ್ವಾಧ್ಯಕ್ಷಗಳಾಯಿತು. ಸಾಹಿತಿ ಅಬ್ದುಲ್ ರಶೀದ್ ಕಾರ್ಯನಿಸುವ. ಪೊಲಕ 9 ಗಂಟೆಗೆ ಸುಂಟಿಕೊಪ್ಪ ಶ್ರೀ ಅಯ್ಯಪ್ಪ ತಿರಿಕೆಂಜ ಬಾರೆ ಬಾರೆ ಕಲಾತಂಡ ಸ್ಕೂಲು ಕಾಲೇಜು ಮಕ್ಕ ಪಿಂಜ ಸಂಘ ಸಂಸ್ಥೆ ಕಾರಡಿಂಜ ಸಾಂಸ್ಕೃತಿಕ ಮೆರವಣಿಗೆ ಹೊರಟಿತು. 10 ಗಂಟೆಗೆ ಸಭಾ ಕಾರ್ಯಕ್ರಮ ನಡಪ. ಜಿಲ್ಲೆಯ ಜನಪ್ರತಿನಿಧಿಯ ಖನಪಟ್ಟವು ಕಾರ್ಯಕ್ರಮಕ್ಕೆ ಕೂಡಿಯಾಡುವ. ಕೊಡವ ಸಂಸ್ಕೃತಿಯನ್ನು ಉಳ್ತುವಕ್ಕೆ ಯುವ ಪೀಳಿಗೆ ಅಕ್ಕಲು ಮಿಂಜಕ್ಕೆ ಬರುಂಡು. ಇದಂಗೆ ಅಪ್ಪ ಅವ್ವ ಪುರುಡು ಪಿಂಜ ಸಹಕಾರ ಕೊಡ್ಕೊಂಡು ಕೊಡವ ಸಂಘ ಒಕ್ಕೂಟದ ಅಧ್ಯಕ್ಷ ಮಾದಂಡ ಪೂವಯ್ಯ ಅಣಿಚಿ. ವಿರಾಜಪೇಟೆ ಕೊಡವ ಸಮಾಜ ಆಡಳಿತ ಮಂಡಳಿಯ ಸಹಕಾರತ್ ವಿರಾಜಪೇಟೆರ ಕೊಡವ ಸಂಘ ಒಕ್ಕೂಟತ್ರ ಆದ ನೆಲೆ ವಿರಾಜಪೇಟೆ ಕೊಡವ ಸಮಾಜತ್ತು ಸುಮಾರು 40 ದಿನದ ನರಂದ ಕೊಡವ ಆಟುಪಾಟು ಪಡಿಪು ಶಿಬಿರತ್ರ ಆಖಿರಿ ಸಮಾರಂಭತ್ರ ಕೊರವು ಕಾರ್ಯಕ್ಕೆ ವಹಿಸಿದ ತಕ್ಕ ಬರೆದ ಅವು ಕೊಡವ ಸಂಸ್ಕೃತಿ ಆಚಾರ ವಿಚಾರತ್ನ ಉಳ್ತಿ ಬೀಳ್ತುವಲ್ಲಿ ಆಟುಪಾಟು ಪಡಿಪು ಕಾರ್ಯಕ್ರಮ ಪೆರ್ತು ಸಹಕಾರಿಯಾಯಿತು ಉಂಡು ನಣಿಚಿ. ವಿರಾಜಪೇಟೆ ಕೊಡವ ಸಮಾಜತ್ರ ಅಧ್ಯಕ್ಷ ಅಮಣಿಚಂದ್ರ ರವಿ ಉತ್ತಪ್ಪ ಕೂಡನಕ್ಕೆ ಕಾರ್ಯಕ್ರಮದ ಕೂಡಿಯಾಡಿತಿಂಜ ಖನಪಟ್ಟವು ತಕ್ಕ ಬರೆದಿತ್ತು. ಕೊಡವ ಕಲೆ ಸಂಸ್ಕೃತಿ ಪದ್ಧತಿ ಪರಂಪರೆಯನ್ನು ಉಳ್ತಿ ಬೀಳ್ತುವ ಮೀದ ಬಟ್ಟೆ ಬಳಿರತಕ್ಕ ಬರೆದತ್ತು. ಖನಪಟ್ಟವು ಕೂಡಿಯಾಡಿತಿಂಜ ಕಾರ್ಯಕ್ರಮತ್ತು ಆಟುಪಾಟು ಪಡಿಪು ಶಿಬಿರತ್ರ ಶಿಬಿರತ್ತು ಕೂಡಿಯಾಡಿದ ಮಖಕ್ಕೆ ನೆಪ್ಪುರ ಮದ ಕೊಡ್ತತ್ತು. ಜೂನ್ 1 ನಡಪ ಪೊನ್ನಂಪೇಟೆ ತಾಲೂಕು ಆದ್ಯ ಕನ್ನಡ ಸಾಹಿತ್ಯ ಸಮ್ಮೇಳನತ್ರ ಸರ್ವಾಧ್ಯಕ್ಷಗಳಾಯಿತು. ಸಾಹಿತಿಯಳು ಆನ ಕನ್ನಡ ಉಪನ್ಯಾಸಕಗಳನ್ನ ಟಿಎಸ್ ಗೋಪಾಲ್ ಆಯ್ಕೆ ಆಯಿತು. ಕನ್ನಡ ಸಾಹಿತ್ಯ ಪರಿಷತ್ರ ಜಿಲ್ಲಾಧ್ಯಕ್ಷಗಳನ್ನ ಎಂಪಿ ಕೇಶವ ಕಾಮತ ಎಂಡ ಕೊರವು ಕಾರ್ಯಕ್ರಮ ನಡೆದ ಪೊನ್ನಂಪೇಟೆ ತಾಲೂಕು ಕಾರ್ಯಕಾರಿ ಸಮಿತಿ ಸಭೆಯಲ್ಲಿ ಈ ತೀರ್ಮಾನ ಅಡತಂಡಿತು. ಪೊನ್ನಂಪೇಟೆ ತಾಲೂಕು ನಡಪಂತ ಆದ್ಯ ಕನ್ನಡ ಸಾಹಿತ್ಯ ಸಮ್ಮೇಳನ ಹುದಿಕೇರಿ ಜನತಾ ಹೈಸ್ಕೂಲ್ ಪರಂಬಲು ನಡಪ. ಇಲ್ಲಿಗೆ ಪಲಕತ್ರ ಸುದ್ದಿ ಸಮಾಚಾರ ತಂದತ್ತು.
1: ಸುದ್ದಿ ಸಮಾಚಾರ ಕೇಳಿದಿರಿ. ಪ್ರಾಯೋಜಕರು
2: ಅದ್ವೈತ್ ಹ್ಯುಂಡೈ, ಭಾರತದ ಅತಿ ದೊಡ್ಡ ಡೀಲರ್ ನೆಟ್ವರ್ಕ್ ಹೊಂದಿರುವ ಏಕೈಕ ಹ್ಯುಂಡೈ ಕಾರ್ ಡೀಲರ್.
3: ಗೋಣಿಕೊಪ್ಪಲಿನಲ್ಲಿ ಶುಭಾರಂಭಗೊಂಡಿರುವ ಪೇಟು ಎಲೆಕ್ಟ್ರಾನಿಕ್ಸ್ ನಲ್ಲಿ ರೆಫ್ರಿಜರೇಟರ್ ಹಾಗೂ ಎಲ್ಇಡಿ ಟಿವಿ ಖರೀದಿಸುವಾಗ ಸ್ಟೆಬಿಲೈಸರ್ ಫ್ರೀ, ಟಾಪ್ ಲೋಡ್ ವಾಷಿಂಗ್ ಮಿಷಿನ್ ನೊಂದಿಗೆ ಕಾರ್ನರ್ ಸ್ಟ್ಯಾಂಡ್ ಫ್ರೀ. ಪೇಟು ಎಲೆಕ್ಟ್ರಾನಿಕ್ಸ್, ಗೋಣಿಕೊಪ್ಪ.
4: ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ಮೈ ಡಾರ್ಲಿಂಗ್.
5: ಸರ್ಪ್ರೈಸ್ ಗಿಫ್ಟ್
4: ಓಪನ್ ಮಾಡು.
5: ವಾವ್, ಡೈಮಂಡ್ ನೆಕ್ಲೇಸ್! ನಾನು ಮನಸ್ಸಿನಲ್ಲಿ ಕಲ್ಪನೆ ಮಾಡಿದ ಡಿಸೈನ್ಸ್, ಸೂಪರ್! ಥ್ಯಾಂಕ್ ಯು ರೀ. ಎಲ್ಲಿಂದ?
4: ಮುಳಿಯಾದಿಂದ. ಮನವನ್ನು ಅರಿತ ಇಷ್ಟಗಳಿಗೆ ಮುಳಿಯಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಕೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
6: ಮದುವೆ ಹಾಗೂ ಇನ್ನಿತರ ಸಮಾರಂಭಗಳ ಬಟ್ಟೆಗಳಿಗಾಗಿ ಬನ್ನಿ. ಸೆಂಚುರಿ ಫ್ಯಾಷನ್ ಸಿಟಿ, ಇರಿಟ್ಟಿ, ತಲಶಿರಿ, ಕಣ್ಣೂರ್, ಪಯ್ಯನೂರ್, ಶ್ರೀಕಂಠಪುರಂ, ಸುಲ್ತಾನ್ ಬತ್ತೇರಿ, ಮಾನಂದವಾಡಿ, ತಳಿಪರಂಬ.
7: ಮನೆ ಕೆಲ್ಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು. ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
8: ಅದಕ್ಕೆ ತಾನೇ ಇರಿಟ್ಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮ್ಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
7: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟ್ಟಿ.
6: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್, ಇರಿಟ್ಟಿ.
9: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟ್ಟಿ.

0: ಖರೀದಿಗೆ ಉಚಿತ ಕೂಪನ್. ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಕ್ಕೆ ಹೋಗುವ ಅವಕಾಶ. ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವೆಲ್ ಸಿಲ್ಕ್ಸ್ ಇರಿಟ್ಟಿ.
1: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ.
0: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಕಾರ್ನರ್ ಸೋಫಾ ಸೆಟ್ ಕೇವಲ 16,990 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ಗೋಣಿಕೊಪ್ಪಲ್ ರೋಡ್, ವಿರಾಜಪೇಟೆ. ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
2: ನಾನ್ ತಗೊಳ್ಳೋದು ನನ್ನ ಫೇವರಿಟ್ ಹ್ಯುಂಡೈ ಕಾರ್ ಅನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
0: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ, ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲನಗರ.
3: ಎಸ್ ಕಟ್ಟೆಮಾಡು ಗ್ರಾಮದ ಬಿದಿರುಪಣೆ ಕುಟುಂಬಸ್ಥರ ಇನ್ ಮನೆಯಲ್ಲಿ ಇಂದು ತಾರೀಕು 28ಕ್ಕೆ ಗುರುವಾರ ಬೆಳಿಗ್ಗೆ 8 ಗಂಟೆಯಿಂದ ಧರ್ಮದೈವದ ಕೋಲನ ನಡೆಸಿಕೆ ಏರ್ಪಾಡು ಮಾಡಿಕೊಂಡಳು. ಕೊಟ್ಟ ಗೂಡೆಗ ಊರವು ನೆಂಟರಿಷ್ಟರೆಲ್ಲ ಬಂದು ದೇವರ ತೀರ್ಥ ಪ್ರಸಾದನ ಸ್ವೀಕರಿಸಕೂತ ಬಿದಿರುಪಣೆ ಕುಟುಂಬಸ್ಥರು ಕೇಳಿಕೊಂಡಳು.
4: ಈ ಫೆಸ್ಟಿವಲ್ ಸೀಸನ್ ನಲ್ಲಿ ಅತಿ ಕಡಿಮೆ ಬೆಲೆಗೆ ಮನಸೂರೆಗೊಳ್ಳುವ ಫರ್ನಿಚರ್ ಗಳು, ಅಚ್ಚರಿ ಮೂಡಿಸುವ ಆಫರ್ ಹಾಗೂ ಆಕರ್ಷಕ ಬಹುಮಾನಗಳೊಂದಿಗೆ ನಿಮಗೆ ಸಿಗಲಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ. ಹಾಗಿದ್ರೆ ನಿಮ್ಮ ಫರ್ನಿಚರ್ ಶಾಪಿಂಗ್ ಆಗಿ ಬನ್ನಿ ಕೇರಳದ ಅತಿ ದೊಡ್ಡ ಫರ್ನಿಚರ್ ಮಳಿಗೆ ಸುನಿತಾ ಫರ್ನಿಚರ್, ಉಳಿಯಿಲ್, ಇರಿಟಿ ಹಾಗೂ ತಾವಕ್ಕರ, ಕಣ್ಣೂರ್.
5: ಲಿಯೋರಾ ಗೋಲ್ಡ್ ನಲ್ಲಿ ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡುವಾಗ ಪ್ರತಿ ಗ್ರಾಮ್ ಮೇಲೆ 117 ರೂಪಾಯಿ ಅಧಿಕ ಪಡೆಯಿರಿ. ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲು ಹಾಗೂ ಪಿರಿಯಾಪಟ್ಟಣ.
6: ಇದೇ ತಾರೀಕು 14ರಂದು ದೈವಾದಿನರಾದ ಕುಶಾಲನಗರ ಗುಡ್ಡೆಹೊಸೂರು ಬೊಳ್ಳೂರು ಗ್ರಾಮದ ಮೇಲ್ಚೆಂಬು ಮೀನಾಕ್ಷಿ ಎಂಬಿ ಅವರ ತಿಥಿ ಕರ್ಮಾಂತರವನ್ನು ನಾಳೆ ತಾರೀಕು 29ರ ಶುಕ್ರವಾರ ಮಧ್ಯಾಹ್ನ 12 ಗಂಟೆಗೆ ಗುಡ್ಡೆಹೊಸೂರು ಬೊಳ್ಳೂರು ಗ್ರಾಮದ ಮೃತರ ಸ್ವಗೃಹದಲ್ಲಿ ನಡೆಸಲು ತೀರ್ಮಾನಿಸಲಾಗಿದ್ದು, ಆಹ್ವಾನ ಪತ್ರಿಕೆ ಸಿಗದವರು ಇದನ್ನೇ ವೈಯಕ್ತಿಕ ಆಹ್ವಾನವೆಂದು ಪರಿಗಣಿಸಿ ಆಗಮಿಸಬೇಕಾಗಿ ಕೋರಿದ್ದಾರೆ. ಮೃತರ ಪತಿ, ಮಕ್ಕಳು, ಅಳಿಯಂದಿರು, ಸೊಸೆ ಮತ್ತು ಮೊಮ್ಮಕ್ಕಳು, ಕುಟುಂಬಸ್ಥರು ಹಾಗೂ ಬಂಧು ಮಿತ್ರರು.
7: ಕಳೆದ ಮೇ ತಾರೀಕು 14ಕ್ಕೆ ನಿಧನರಾದ ಅಪ್ಪಂಗಳ ಹೆರವನಾಡು ಗ್ರಾಮದ ಕಲ್ಲಂಬಿ ದಿವಂಗತ ಸೋಮಯ್ಯ ಅವರ ಮಂಗ ಅಂಚೆ ಇಲಾಖೆಯ ನೌಕರ ಚಂಗಪ್ಪ ರವಿ ಅವರ ತಿಥಿ ಕರ್ಮಾಂತರ ನಾಳೆ ತಾರೀಕು 29ಕ್ಕೆ ಶುಕ್ರವಾರ ಮಧ್ಯಾಹ್ನ 12 ಗಂಟೆಗೆ ಹೆರವನಾಡು ಗ್ರಾಮದ ಮೃತರ ಸ್ವಂತ ಮನೆಯಲ್ಲಿ ನಡೆದಿದೆ. ಕಾಗಸಿಕದ ಮನೆಯು, ಊರವು, ನೆಂಟರಿಷ್ಟರೆಲ್ಲ ಇದನ್ನೇ ಕಾಗದತ್ತ ಜ್ಞಾನ ಮಾಡಿಕೊಂಡು ಬರಕುತ್ತ ಮೃತರ ಹೆಣ್ಣು ರಾಧಾ, ಮಕ್ಕ, ಅಳಿಯ ಮತ್ತೆ ಸಂಸಾರದವು ಕೇಳಿಕೊಂಡಳು.
8: ಪಟ್ಟ ಮಾಡುವ ಒಕ್ಕಾರ ಬೆಂಗೂರುಳ್ಳ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನದ ದೃಢ ಕಲಶ ಪೂಜನ ಇಂದು ಬ್ಯಾಳಾಚೆ ಪೊಲಕ 9 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆಗೆ ತನೆ ಬ್ರಹ್ಮಶ್ರೀ ಉಚ್ಚಲತಾಯ ಪದ್ಮನಾಭ ತಂತ್ರಿಗಳ ನೇತೃತ್ವದಲ್ಲಿ ನಡೆತ ಒಕ್ಕಾರ ಊರುಕಾರ ತಾಮನ ಪೊಮ್ಮಕ ಸಂಸಾರಣೆ ಬಂತು ದೇವಡ ಆಶ್ರದ ಪಡೆದು ಪಟ್ಟಮಾಡ ಒಕ್ಕಾರ ಕಟ್ಟಣಿತು.
0: ಆಕಾಶವಾಣಿ ಮಡಿಕೇರಿ, ಸಮಯ 8 ಗಂಟೆ ಆಗಲಿದೆ. ಇನ್ನು ಕ್ರಮವಾಗಿ ಹಿಂದಿಯಲ್ಲಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆ ದೆಹಲಿ ಕೇಂದ್ರದಿಂದ.
9: बेटा मैं कल अपने भतीजे के घर होके आया, देखकर हैरान रह गया कि वो लोग दिन भर एसी चलाते हैं, रोज वॉशिंग मशीन चलाते हैं, घर में दो दो फ्रिज हैं, फिर भी उसका बिजली बिल पता है कितना आता है? 0. मैंने पूछा तो भतीजा बोला, चाचा जी सब ऊपर वाले की दया है. मतलब सोलर पैनल की. मैंने सोचा अब तो लगवाना ही पड़ेगा. पीएम सूर्य घर मुफ्त बिजली योजना, जुड़ने के लिए रजिस्टर करें pmsuryaghar.gov.in पर.
10: हर घर सूर्य घर.
11: नमस्कार, आकाशवाणी से समाचार प्रभात के साथ मैं जागृति शर्मा. प्रधानमंत्री नरेंद्र मोदी ने नई दिल्ली में 51वीं प्रगति बैठक की अध्यक्षता की. लगभग 30,000 करोड़ रुपए लागत वाली 7 महत्वपूर्ण ढांचागत परियोजनाओं की समीक्षा की. केंद्रीय गृह मंत्री अमित शाह ने अधिकारियों से अंतर्राष्ट्रीय सीमा के 15 किलोमीटर के दायरे में सभी अवैध ढांचे ढहाने को कहा. मध्य और उत्तर पश्चिम भारत में अगले 2 दिन तक लू की स्थिति जारी रहेगी. ईद उल अजहा आज देश भर में धार्मिक श्रद्धा और उत्साह के साथ मनाई जा रही है. और आईपीएल क्रिकेट के एलिमिनेटर मैच में राजस्थान रॉयल्स ने सनराइजर्स हैदराबाद को 47 रन से हराया. अब समाचार विस्तार से. प्रधानमंत्री नरेंद्र मोदी ने स्वच्छ भारत मिशन के दूसरे चरण को प्रभावी ढंग से लागू करने पर बल दिया है. प्रधानमंत्री ने कहा कि ये अभियान केवल बुनियादी ढांचे के निर्माण तक सीमित न रहे बल्कि नियमित निगरानी, जनभागीदारी और विभिन्न

0: ಆಕಾಶವಾಣಿ
1: ಆಕಾಶವಾಣಿ ತೊಂಬತ್ತರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ. ಕೃತಿ ಹಾಗೂ ಓದು ನೂತನ ಎಸ್ ಕದಂ. ನಿರ್ಮಾಣ ನಂದನ್ ಕುಮಾರ್ ಎಲ್ಒ.
0: ಆಕಾಶವಾಣಿಯ ಬೇರೆ ಬೇರೆ ವಿಭಾಗಗಳ ಕುರಿತು ಸ್ಥೂಲ ಪರಿಚಯವನ್ನ ಮಾಡಿಕೊಳ್ತಾ ಇದ್ವಿ. ಈಗ ಸಂಶೋಧನೆ ಹಾಗೂ ಅಭಿವೃದ್ಧಿ ವಿಭಾಗ, ಒಬ್ಬ ಚೀಫ್ ಎಂಜಿನಿಯರ್ ಮುಖ್ಯಸ್ಥರಾಗಿರುವ ಈ ವಿಭಾಗ ಆಕಾಶವಾಣಿ ಹಾಗೂ ದೂರದರ್ಶನಗಳಲ್ಲಿ ಅವಶ್ಯಕವಿರುವ ಹೊಸ ತಾಂತ್ರಿಕ ಸಲಕರಣೆಗಳ ಅಭಿವೃದ್ಧಿಯನ್ನು ನೋಡಿಕೊಳ್ಳುತ್ತದೆ. ಟ್ರಾನ್ಸ್ಕ್ರಿಪ್ಷನ್ ಹಾಗೂ ಪ್ರೋಗ್ರಾಂ ಎಕ್ಸ್ಚೇಂಜ್ ಸರ್ವಿಸ್ TAPES, ಇದು 1954 ಏಪ್ರಿಲ್ 3ರಂದು ಆರಂಭವಾಯಿತು. ಗಣ್ಯಾತಿಗಣ್ಯರ, ಅದರಲ್ಲೂ ಪ್ರಮುಖವಾಗಿ ರಾಷ್ಟ್ರಪತಿಗಳ ಹಾಗೂ ಪ್ರಧಾನಮಂತ್ರಿಗಳ ಭಾಷಣಗಳ ಲೇಖಾವತರಣದ ಕಾರಣದಿಂದ ಈ ವಿಭಾಗ ಆರಂಭವಾಯಿತು. ಇದಕ್ಕೆ ಒಬ್ಬ ನಿರ್ದೇಶಕರಿದ್ದು ಅವರು ಕೇಂದ್ರಗಳ ನಡುವೆ ಕಾರ್ಯಕ್ರಮಗಳ ವಿನಿಮಯವನ್ನು ನೋಡಿಕೊಳ್ಳುತ್ತಾರೆ. ಅತ್ಯುತ್ತಮ ಧ್ವನಿಮುದ್ರಣ ಭಂಡಾರ ಆರ್ಕೈವಲ್ ಅನ್ನು ನಿರ್ಮಿಸುವುದು, ಒಳ್ಳೆಯ ಧ್ವನಿಮುದ್ರಣ ಭಂಡಾರದ ಕಾರ್ಯಕ್ರಮಗಳ ಮಾರಾಟ ಮಾಡುವುದು ಹಾಗೂ ಧ್ವನಿಮುದ್ರಣ ಭಂಡಾರದ ಸಿಡಿ ಅಡಕ ಮುದ್ರಿಕೆಗಳನ್ನು ಮಾರಾಟ ಮಾಡುವುದು ಇವರ ಮುಖ್ಯ ಕೆಲಸಗಳಾಗಿದ್ದವು. ಮಹಾತ್ಮ ಗಾಂಧಿಯವರ ಪ್ರಾರ್ಥನಾ ಸಭೆಗಳಲ್ಲಿ ಮಾಡಿದ ಉಪನ್ಯಾಸ, ದೇಶ ಸ್ವಾತಂತ್ರ್ಯ ಗಳಿಸಿದ ಸಮಯದಲ್ಲಿ

0: ದೇಶದ ಮೊದಲ ಪ್ರಧಾನಿಗಳು ಜವಾಹರ್ಲಾಲ್ ನೆಹರು ಅವರು ಮಾಡಿದ ಪ್ರಖ್ಯಾತ ಟ್ರಿಸ್ಟ್ ವಿತ್ ಡೆಸ್ಟಿನಿ ಭಾಷಣ, ರವೀಂದ್ರನಾಥ ಟ್ಯಾಗೋರರ ಧ್ವನಿಮುದ್ರಣ ಇಲ್ಲಿನ ಅತ್ಯಮೂಲ್ಯ ಸಂಗ್ರಹದಲ್ಲಿವೆ. ನಾಡಿನ ಹಿಂದಿನ ತಲೆಮಾರಿನ ಸಂಗೀತ ಕಲಾವಿದರ ಧ್ವನಿಮುದ್ರಣಗಳನ್ನು ಸಂಗ್ರಹಿಸಿಟ್ಟಿರುವ ಹಿರಿಮೆ ಆಕಾಶವಾಣಿಯದು. ಇನ್ನು ಆಕಾಶವಾಣಿಯಲ್ಲಿ ಸಿಬ್ಬಂದಿಗಳಿಗೆ ತರಬೇತಿಗಳನ್ನು ನೀಡಲಾಗುತ್ತದೆ. ಕಾರ್ಯಕ್ರಮ ಸಿಬ್ಬಂದಿಗಳಿಗೆ ಸ್ಟಾಫ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಮೂಲಕ ತರಬೇತಿಯನ್ನು ನೀಡಲಾಗುತ್ತದೆ. 1948ರಲ್ಲಿ ಆರಂಭವಾದ ಇದರ ಕೇಂದ್ರವು ದೆಹಲಿಯಲ್ಲಿದೆ. ಇವುಗಳೊಂದಿಗೆ ಇನ್ನೂ 6 ಪ್ರಾದೇಶಿಕ ಕಚೇರಿಗಳು ಹೈದರಾಬಾದ್, ಶಿಲಾಂಗ್, ಲಖನೌ, ಅಹಮದಾಬಾದ್, ಭುವನೇಶ್ವರ್ ಹಾಗೂ ತಿರುವನಂತಪುರಗಳಲ್ಲಿ ಕಾರ್ಯನಿರ್ವಹಿಸುತ್ತಿದ್ದವು. ಈ ಕೇಂದ್ರಗಳು ಕಾರ್ಯನಿರತ ಕಾರ್ಯಕ್ರಮ ಹಾಗೂ ಆಡಳಿತ ಸಿಬ್ಬಂದಿಗಳಿಗೆ ಕಾಲಕಾಲಕ್ಕೆ ತರಬೇತಿಯನ್ನು ನೀಡುತ್ತಿದ್ದವು. ಹೊಸದಾಗಿ ಸೇರ್ಪಡೆಯಾದ ಸಿಬ್ಬಂದಿಗಳಿಗೆ ಪರಿಚಯಾತ್ಮಕ ತರಬೇತಿ ಕಾರ್ಯಕ್ರಮಗಳನ್ನು ಹಾಗೂ ಅಗತ್ಯವಿರುವ ವಿಷಯಗಳಲ್ಲಿ ಅಲ್ಪಾವಧಿಯ ರಿಫ್ರೆಷರ್ ಕೋರ್ಸ್ಗಳನ್ನು ಮೇಲಿಂದ ಮೇಲೆ ಇಲ್ಲಿ ಏರ್ಪಡಿಸಲಾಗುತ್ತಿತ್ತು. ಈಗ ದೆಹಲಿಯ ಕೇಂದ್ರ ಕಚೇರಿಯಿಂದ ಬಹುತೇಕವಾಗಿ ಆನ್ಲೈನ್ ತರಬೇತಿಗಳನ್ನು ನಡೆಸಲಾಗುತ್ತದೆ. ಇದೇ ರೀತಿ ತಾಂತ್ರಿಕ ಸಿಬ್ಬಂದಿಗಳಿಗೂ ತರಬೇತಿ ಕೇಂದ್ರವು 1985ರಿಂದ ದೆಹಲಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು, ಇದರಲ್ಲಿ ಆಕಾಶವಾಣಿ ಹಾಗೂ ದೂರದರ್ಶನದ ತಾಂತ್ರಿಕ ಸಿಬ್ಬಂದಿಗಳಿಗೆ ತರಬೇತಿಯನ್ನು ನೀಡಲಾಗುತ್ತಿದೆ. ಈ ಕೇಂದ್ರವು ಡಿಪಾರ್ಟ್ಮೆಂಟಲ್ ಕ್ವಾಲಿಫೈಯಿಂಗ್ ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ನಡೆಸುತ್ತದೆ. ಇದರ ಒಂದು ಪ್ರಾದೇಶಿಕ ತರಬೇತಿ ಕೇಂದ್ರ ಭುವನೇಶ್ವರದಲ್ಲಿದೆ. ಅತಿಶಕ್ತಿ ಪ್ರೇಷಕಗಳು, ಹೈ ಪವರ್ ಟ್ರಾನ್ಸ್ಮಿಟರ್ಗಳು, ಶಾರ್ಟ್ವೇವ್ ಹಾಗೂ ಮೀಡಿಯಂ ವೇವ್ ಪ್ರೇಷಕಗಳನ್ನು ಹೊಂದಿರುವ ಇವು ಕೇಂದ್ರಗಳಲ್ಲಿ ಸಿದ್ಧಪಡಿಸಿದ ಕಾರ್ಯಕ್ರಮಗಳ ಪ್ರಸಾರ, ವಾರ್ತಾ ಪ್ರಸಾರ ಹಾಗೂ ದೆಹಲಿಯ ಕಾರ್ಯಕ್ರಮಗಳ ಸಹ ಪ್ರಸಾರ ಹಾಗೂ ವಿದೇಶಿ ಪ್ರಸಾರವನ್ನು ನಿರ್ವಹಿಸುತ್ತವೆ. ವಿದೇಶಿ ಪ್ರಸಾರವನ್ನು ದೆಹಲಿ, ಕೋಲ್ಕತ್ತಾ, ಜಲಂಧರ್, ಮುಂಬೈ, ಬೆಂಗಳೂರು, ಗೋರಖ್ಪುರ್, ಟ್ಯುಟಿಕಾರನ್ ಹಾಗೂ ಪಣಜಿ ಕೇಂದ್ರಗಳಿಂದ ಮಾಡಲಾಗುತ್ತದೆ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ನಿಲಯ ನಿರ್ದೇಶಕರು, ಆಕಾಶವಾಣಿ, ರಾಜಭವನ ರಸ್ತೆ, ಬೆಂಗಳೂರು ಇಲ್ಲಿಗೆ ಪತ್ರಗಳನ್ನು ಬರೆಯುವ ಮೂಲಕವೂ ನಮ್ಮೊಂದಿಗೆ ಹಂಚಿಕೊಳ್ಳಿ.
1: ಇದುವರೆಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ ಪ್ರಸಾರವಾಯಿತು. ಕೃತಿ ಹಾಗೂ ಓದು ನೂತನ ಎಸ್ಕದಂ. ನಿರ್ಮಾಣ ನಂದನ್ ಕುಮಾರ್ ಎಲ್ಒ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಆಕಾಶವಾಣಿ
1: ಸವಿ ಸವಿ ನೆನಪು
2: ಸವಿ ಸವಿ ನೆನಪು
3: ಆಕಾಶವಾಣಿಯ 90 ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ ಆಕಾಶ ಬುಟ್ಟಿ.
4: ಆಕಾಶ ಬುಟ್ಟಿ ವಿಶೇಷ ಸರಣಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಇವತ್ತು ನಮ್ಮೊಂದಿಗೆ ದೂರವಾಣಿ ನೇರ ಸಂಪರ್ಕದಲ್ಲಿದ್ದಾರೆ ಅಂಬರಾಯ ಕೋಣೆ ಅವರು. ನಮಸ್ಕಾರ ಸರ್.
5: ನಮಸ್ಕಾರ ಸರ್.
4: ಆಕಾಶವಾಣಿಗೆ 90 ವರ್ಷ, ಈ ಒಂದು ಸಂದರ್ಭದಲ್ಲಿ ತಾವು ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್?
5: ನಾನು ಟೋಟಲ್ ನೋಡಿ ಸರ್, ಆಕಾಶವಾಣಿ 1985 ಇಲ್ಲಿವರ್ತನ ಕಾಯಂ ಆಕಾಶವಾಣಿ ಕೇಳುಗ ಸರ್.
4: ಓ, ಕಾಯಂ ಶ್ರೋತೃ ತಾವು?
5: ನಾನು ಗುಲ್ಬರ್ಗ ಆಕಾಶವಾಣಿ ಕಾಯಂ ಕೇಳುಗ ಸರ್.
4: ತುಂಬಾ ಸಂತೋಷ.
5: ಆಕಾಶವಾಣಿ ಅನಂತ ಅಭಿನಂದನೆಗಳು ಸರ್.
4: ತುಂಬಾ ಧನ್ಯವಾದ ಸರ್. ನಿಮ್ಗೆ ನೆಚ್ಚಿನ ಕಾರ್ಯಕ್ರಮ ಯಾವ್ದು ಸರ್?
5: ಬೆಳಗ್ಗೆ ಒಂದನ ಸರ್ ಫಸ್ಟ್, ಆಮೇಲೆ ಚಿಂತನ ಸರ್, ಆಮೇಲೆ ಜನಪದ ಗೀತೆಗಳು ಸರ್, ಆಮೇಲೆ ಸುಗಮ ಸಂಗೀತ, ಆಮೇಲೆ ಚಿತ್ರಗೀತೆಗಳು, ಆಮೇಲೆ ಕನ್ನಡ ಹೊಸ ಚಿತ್ರಗೀತೆಗಳು ಸರ್,
4: ಲೇಟೆಸ್ಟ್,
5: ಆಮೇಲೆ ವಿಜ್ಞಾನ ಭಾರತಿ ಅಂತ ಹೇಳಿ ಅಕ್ಷರಕ್ಕೆ ಕಾಣಿ ಸರ್, ಹೈದರಾಬಾದ್ ಕಲ್ಯಾಣ ಕರ್ನಾಟಕ ವಿಶೇಷ ಕಲ್ಯಾಣವಾಣಿ ಸರ್, ನೇರ ಫೋನಿನ ಕಾರ್ಯಕ್ರಮ, ಉತ್ತಮವಾದ ಕಾರ್ಯಕ್ರಮ ಸರ್.
4: ತುಂಬಾ ಇಷ್ಟ ಆಗತ್ತಾ?
5: ಹಾ, ಇಷ್ಟ ಸರ್. ಯಾಕಂದ್ರೆ ನಮ್ ಕಲ್ಯಾಣ ಕರ್ನಾಟಕ ವಿಶೇಷ ಎಂಬುದು ಕಲ್ಯಾಣವಾಣಿ ಮುಖಾಂತರ ನಮ್ಗೆಲ್ಲ ಗುರುತಾಗ್ತದೆ ಕೇಳೋದ್ರಿಗೆ ಸರ್. ಆಮೇಲೆ ಆರೋಗ್ಯ ಸಂಚಿಕೆ, ಆಮೇಲೆ ಇವ್ ನಮ್ಮ ಗಾನ ಪಲ್ಲವಿ ಸರ್, ಆಮೇಲೆ ಸಾಯಂಕಾಲ ಕೃಷಿ ರಂಗ ಸರ್, ರೈತರ ಬಗ್ಗೆ ಬಹಳ ಉಪಯೋಗ ಆಗುತ್ತೆ ಕೃಷಿ ರಂಗ ಕಾರ್ಯಕ್ರಮ ಸರ್.
4: ನಿಜ, ದೇಶದ ಒಟ್ಟು ಜನಸಂಖ್ಯೆಯಲ್ಲಿ 70% ರೈತರೇ ಇದ್ದಾರೆ ನಮ್ಮ ದೇಶದಲ್ಲಿ. ಅವರ ಒಂದು ಏಳಿಗೆ ತುಂಬಾ ಮಹತ್ವ ನಮ್ಗೆ.
5: ಕೃಷಿ ಒತ್ತು ಕೊಡ್ಬೇಕು ಸರ್, ಕೃಷಿ ಒತ್ತು ಸರ್.
4: ಹೌದು, ದೇಶದ ಆರ್ಥಿಕ ಅಭಿವೃದ್ಧಿಗೆ ಕೃಷಿ ಕೊಡುಗೆ ತುಂಬಾ ಮಹತ್ವವಾದದ್ದು. ಏನಂತೀರಾ ತಾವು
5: ಕೃಷಿ ಬಗ್ಗೆ? ನಾವೆಲ್ಲ ಇನ್ನೂ ಹೆಚ್ಚು

0: ತೋರಿಸ್ಬೇಕು ಸರ.
1: ಹ್ಮ್ ಹ್ಮ್ ಹ್ಮ್ ಹ್ಮ್
0: ಈಗ ನಾವು ಇಲ್ಲೇ ದೊಡ್ಡ ದೊಡ್ಡ ಸಿಟಿಯಲ್ಲಿ ನಾವು 20,000 30,000 ದುಡಿಯೋ ಬದಲು ಸರ, ನಮ್ ಕೃಷಿ ನಾವು ಇದು ಮಾಡಿದೇವ ಅಂದ್ರೆ ಸುಮಾರು ಅದ್ರಲ್ಲಿ ನಮಗೆ 5 ಲಕ್ಷ 10 ಲಕ್ಷ ಹೊಲದಾಗ ದುಡಿಬಹುದು ಸರ್ ನಾವು.
1: ಹ್ಮ್ ಏನಂದ್ರೆ ಬಿಸಿಲು ಮಳೆ ಗಾಳಿ ಚಳಿ ಎಲ್ಲ ತಡ್ಕೊಂಡು ನಾವು ಕೆಲಸ ಮಾಡ್ಬೇಕು, ಶ್ರಮ ಜಾಸ್ತಿ ಪಡ್ಬೇಕು ಕೃಷಿನಲ್ಲಿ.
0: ಅಂದ್ರೆ ಸರ ಸ್ವಂತ ಸರ, ಇದು ಬೇರೆಯವರಿಗೆ ಮತ್ತವ್ರು ಗುಲಾಮ ಆಗಬೇಕಂತ ಸರ.
1: ಸ್ವಾವಲಂಬಿ ಕೃಷಿ, ಹೌದು.
0: ಆಮೇಲೆ ನಮ್ಮ ಗೀತಾ ಚಂದ್ರಿಕೆ ಅಂತ ಬರ್ತಾರೆ ಸರ್, ಗೀತಾ ಚಂದ್ರಿಕೆ ಅಂತ ದೇಶದ. ಆಮೇಲೆ ನಮ್ಮ ಸ್ಥಳೀಯ ಸಮಾಚಾರ ಗೊತ್ತಿತ್ತು ಸರ್, ಸ್ಥಳೀಯ ಸಮಾಚಾರ ಅಂತ ದೇಶ ಫೋನ್ ಇನ್ ಕಾರ್ಯಕ್ರಮ ತಿಂಗಳ ಕೇಳೋದ ಕಾಯಂ ಸರ್ ಆಕಾಶವಾಣಿ. ಜೊತೆಯಲ್ಲಿ ನಮ್ಮ ಬಹುಮಾನ ತೋಣೆ ಸರ್, 300-200 ರೂಪಾಯಿ ಇದಕ್ಕಿಂತ ಸುಮಾರು ವರ್ಷ ಹಿಂದೆ ಸರ್ ನಾನು ಆಕಾಶವಾಣಿ ಕಾಯಂ ಕೇಳೋದಾಗಿ ಬಹುಮಾನ ತೋಣೆ ಸರ್.
1: ಸರ್, ಈಗ ಆಕಾಶವಾಣಿಯಿಂದ ನಿಮ್ಮ ಜೀವನದಲ್ಲಿ ಏನನ್ನ ಬದಲಾವಣೆ ಕಂಡಿದ್ದೀರಾ?
0: ಸರ್ 100% ಬದಲಾವಣೆ ಆಗಿದೆ ಸರ್.
1: ಯಾವ ತರ ಸರ್?
0: ಯಾಕಂದ್ರೆ ಸರ್ ಆಕಾಶವಾಣಿ ಅನ್ನೋ ಕುಗ್ರಾಮ್ ಸರ್, ಅಫಜಲ್ಪುರ್ ತಾಲೂಕು ಅರ್ಜುನಿಗೆ ಕುಗ್ರಾಮ್ ಸರ್. ಈ ಆಕಾಶವಾಣಿಗ ಯಾವನ ಅರ್ಜುನಿಗ ಒಂದ್ ಹುಡುಗನ ಮಾತಾಡ್ತಾನ ನೋಡಪ್ಪ, ಆಕಾಶವಾಣಿ ಎಷ್ಟು ಚಂದ ಮಾತಾಡ್ತಾನ ಕೇಶನ್ ಹೇಳ್ತಾರೆ ಸರ್. ಕೆಲವೊಂದು ಪ್ರೋಗ್ರಾಮ್ ಬಂದಾಗ ಆಕಾಶವಾಣಿ ಬಗ್ಗೆ ತಿಳಿಸಿ ಹೇಳಿ ಕೇಳ್ಯಾರ ಸರ್ ಅವ್ರಿಗೆ. ನಮ್ಮ ಊರ್ ಕುಗ್ರಾಮ್ ಸರ್, ಅವ್ರ ಊರ ಒಂದ್ ಬಸ್ ಕನ್ವರ್ಟ್ ಏನಿಲ್ಲ ಸರ್. ಅಂತ ಒಂದ್ ಕುಗ್ರಾಮದ ಹುಡುಗ ಏನಪ್ಪ ಆಕಾಶವಾಣಿ ಮುಖಾಂತರ ಎಲ್ಲರಿಗೆ ತಿಳಿಸಿ ಹೇಳ್ತಾನಪ್ಪ ಹುಡುಗ ನೋಡಮ್ಮ ಕೇಶನ್. ನಾ ಹೇಳ್ದ ಹುಡುಗ ಅಲ್ಲ, ನಾನು ಸುಮಾರು 40-45 ವರ್ಷ ಮನುಷ್ಯ ಇದ್ದೀನಿ. ಆಸಕ್ತಿ ಬೇಕು ನಿಮ್ಗೆ ಆಕಾಶವಾಣಿ ಕೇಳ್ಬೇಕು, ಆಸಕ್ತಿ ಬೇಕು ಸರ್ ಎಲ್ಲರಿಗೂ ಆಗಲ್ ಸರ್. ಏನಾದ್ರು ಸರ್ ನಾ ಬೇರೆ ಹೊರಗಡೆ ಬಂದ ಅಂದ್ರೆ ಸರ್ ನಾ ಆಕಾಶವಾಣಿ ಫಸ್ಟ್ ಸ್ಟಾರ್ಟ್ ಮಾಡ್ತೇನೆ ಸರ್ ರೇಡಿಯೋ ಸರ್. ಸುಮಾರು 9 ಗಂಟೆ ತನಕ ಕಂಟಿನ್ಯೂ ಹಂಗೆ ಕೇಳ್ತಾ ಇರ್ತಾರೆ ಸರ್ ಆಕಾಶವಾಣಿ. ನಂಬಲ್ಲಿ ಬೈತಾರೆ ಸರ್, ಏ ಇಬ್ಬರು ರೇಡಿಯೋ ಬಂದ್ ಮಾಡ್ತಾನೆ, ರೇಡಿಯೋ ಬಂದ್ ಮಾಡಿ ನಾ ಹೋದ್ಮೇಲೆ ನೀವು ಕೇಳ್ಬೇಕಾಯ್ತೇನೆ ಸರ್, ಟಿವಿ ಬಂದ್ ಮಾಡ್ತೀನಿ ಸರ್ ಫಸ್ಟ್.
1: ಈಗ ಬಾಲ್ಯದಲ್ಲಿ ನೀವು ಕುಟುಂಬದೊಂದಿಗೆ ರೇಡಿಯೋ ಕೇಳಿದಂತಹ ಒಂದು ನೆನಪುಗಳು ಯಾವ ತರ ಇದೆ? ತುಂಬಾ ಆಸಕ್ತಿಯಿಂದ ತುಂಬಾ ಆಶ್ಚರ್ಯದಿಂದ ಕೂಡ ನಾವು ರೇಡಿಯೋ ಕೇಳ್ತಾ ಇದ್ದೀವಿ, ಆ ನೆನಪುಗಳು ಇದೆಯಾ ಸರ್ ನಿಮ್ಗೆ?
0: ಹೊಲದಲ್ಲಿ ಕೆಲಸ ಮಾಡ್ಬೇಕಾದ್ರೆ ರೇಡಿಯೋ ಹಚ್ಚಿರ್ತೀವಿ ಸರ್ ನಾನು.
1: ಅಂದ್ರೆ ರೇಡಿಯೋ ಕೇಳ್ಕೊಂಡು ಹೊಲದ ಕೆಲಸ ಮಾಡೋದು?
0: ರೇಡಿಯೋ ಕೇಳ್ಕೊಂಡು ರೇಡಿಯೋ ಚಾಲು ಇಟ್ಟಿಸಿ ಹೊಲದ ಕೆಲಸ ಮಾಡ್ತೀವಿ ಸರ್ ನಾವು.
1: ಏನೇ ಕೆಲಸ ಮಾಡಿದ್ರೆ ಅದು ಶ್ರಮ ಅನ್ಸಲ್ಲ ನಮ್ಗೆ, ಏನಂತೀರ ತಾವು?
0: ಇನ್ನೂ ಕೆಲಸ ಮಾಡಬೇಕು ಹುಮ್ಮಸ್ ಗೊತ್ತಿದೆ ಸರ್ ಆಕಾಶವಾಣಿ.
1: ನಿಜ ನಿಜ ನಿಜ
0: ಸರ್. ಈ ಒಳ್ಳೆ ಜನಪದ ಇದು ಜನಪದ ಗೀತೆಗಳು ಸರ್, ಭಕ್ತಿ ಗೀತೆಗಳು, ಆಮೇಲೆ ಏನಪ್ಪಾ ಚಿತ್ರಗೀತೆ ಕೇಳೋದು ಏನಂತ ಸರ್ ಮನುಷ್ಯಾಗ ಕೆಲಸ ನಮ್ಗೆ ಐಎಸ್ ಅನಿಸ್ತೀವಿ ಸರ್, ಒಳ್ಳೆ ಏನೋ ಮಾಡ್ಬೇಕು ಏನೋ ಕೇಳ್ಬೇಕು ಅನಿಸ್ತೀವಿ ಸರ್.
1: ಈಗ ಯಾವ್ದ್ರ ಮುಖಾಂತರ ರೇಡಿಯೋ ಕೇಳ್ತಿದ್ರು ಮನೆಯಲ್ಲಿ ನೀವು?
0: ಮನೆ ರೇಡಿಯೋ ಸರ್ ನಂಬಲ್ಲಿ ಸರ್, FM ಸರ್.
1: FM ಸೆಟ್ ಇದೆಯಾ, ರೇಡಿಯೋ ಸೆಟ್?
0: ಆಮೇಲೆ ಕಲಬುರಗಿ ಆಕಾಶವಾಣಿ ಸರ್, ಮತ್ತೆ ಶಾನ ಬಸವೇಶ್ವರ FM ಬರುತ್ತೆ ಸರ್, ಶಾನ ಬಸವೇಶ್ವರ ಕಾರ್ಯಕ್ರಮದ ಭಾಗವಹಿಸ್ತೇನೆ ಸರ್. ಅವು ಅನ್ಸರ್ ಕೇಳಿದಾಗ ಅನ್ಸರ್ ಮಾಡಿನಿ ಸರ್. ಅವ್ರು ಹೇಳಿದ್ರು ಸರ್ ಒಳ್ಳೆ ಕಲ ನೀವು ಎಷ್ಟು ಆಕ್ಟಿವ್ ಇದ್ರಿ ಸರ್. ಏ ಆಕ್ಟಿವ್ ಇಲ್ಲ ಸರ್ ಆಕಾಶವಾಣಿ ನಾನು ಮಾಡ್ಲಿಕ್ಕೆ ಹಚ್ಚದಂಗ ಸರ್.
1: ರೇಡಿಯೋದಲ್ಲಿ ಚಿತ್ರಗೀತೆ ಕೂಡ ತುಂಬಾ ಆಸಕ್ತಿಯಿಂದ ಕೇಳ್ತೀನಿ ಅಂತ ಹೇಳ್ತಿದ್ರಲ್ಲ, ಈಗ ಯಾವ ಗೀತೆ ನಿಮ್ಗೆ ಪ್ರಸಾರ ಮಾಡ್ಲಿ ನಾವು ಈಗ?
0: ನಮಗ್ ಅಲೆ ಮರಿ ಮಂದಾರ ಹೋಗಿ ಸರ್.
1: ಆಯ್ತು, ಗೀತೆಯನ್ನ ಕೇಳಿ ನಂತರ ನಮ್ಮ ಕಾರ್ಯಕ್ರಮವನ್ನ ಮುಂದುವರಿಸೋಣ.
0: ಓಕೆ ಸರ್.

0: ಕೇಳುಗರೆ, ಗೀತೆಯ ನಂತರ ಆಕಾಶ್ ಬುಟ್ಟಿ ವಿಶೇಷ ಸರಣಿ ಕಾರ್ಯಕ್ರಮಕ್ಕೆ ಪುನಃ ಸ್ವಾಗತ. ಅಂಬಾರ ಕೋಣೆಯವರು ನಮ್ಮೊಂದಿಗಿದ್ದಾರೆ. ನಮ್ಮ ಆಕಾಶವಾಣಿ ನ್ಯೂಸ್ ಆನ್ ಏರ್ ಅಂತ ಒಂದು ಆಪ್ ಅನ್ನ ಬಿಟ್ಟಿದೆ. ನಮ್ಮ ರೇಡಿಯೋ ಕಾರ್ಯಕ್ರಮಗಳನ್ನ ಕೇಳೋದಕ್ಕೆ ತುಂಬಾ ಸುಲಭ. ಅದರಲ್ಲಿ ಒಂದು ನ್ಯೂಸ್ ಆನ್ ಏರ್ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಂಡ್ರೆ ನೀವು ನಮ್ಮ ದೇಶದ ಸುಮಾರು 425 ರೇಡಿಯೋ ಚಾನೆಲ್ಗಳನ್ನ ನೀವು ಕೇಳಬಹುದು. ಯಾವ್ದು ಬೇಕಾದನ್ನ ನೀವು ಚೂಸ್ ಮಾಡ್ಕೊಂಡು ಕೇಳಬಹುದು. ಅದ್ರ ಬಗ್ಗೆ ಮಾಹಿತಿ ಇದೆಯಾ ಸರ್ ನಿಮ್ಗೆ? ನೀವು ನ್ಯೂಸ್ ಆನ್ ಏರ್ ಆಪ್ ಯೂಸ್ ಮಾಡ್ತೀರಾ? ಅಂದ್ರೆ ಅದರಲ್ಲಿ ಸಿಗ್ನಲ್ಸ್ ಅನ್ನೋದು ಏನ್ ತೊಂದರೆ ಇಲ್ಲ. ನಿಮ್ಗೆ ಇಂಟರ್ನೆಟ್ ಒಂದಿದ್ರೆ ಸಾಕು. ಯಾವುದೇ ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮ ಬೇಕಂದ್ರೆ ನೀವು ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ನೀವು ಕೇಳಬಹುದು.
1: ಒಟ್ನಲ್ಲಿ ಸರ್ ನಾ ಟೋಟಲಿ ಆಕಾಶವಾಣಿ ಕೇಳುಗ ಆಕಾಶವಾಣಿಯಿಂದ ನಂಬಾರೆ ಕೋಣೆ ಅಂತ ಹೆಸರುವಾಸಿ ಆಗಿನ ಸರ್. ಪ್ರತಿ ಗುಲ್ಬರ್ಗ ಜಿಲ್ಲೆ ಸರ್, ಪ್ರತಿಯೊಂದು ಹಳ್ಳಿ ಇದೆ ಸರ್. ನಾನು ಹೆಮ್ಮೆ ಆಕಾಶವಾಣಿ, ಹೆಮ್ಮೆ ಆಕಾಶವಾಣಿ 90 ವರ್ಷ, ಇನ್ನ 90 ವರ್ಷ ಆಗಿ ಸರ್ ಅದಕ್ಕ. ನಮ್ಮ ಆಕಾಶವಾಣಿ ಅಂದ್ರೆ ನಮ್ಗೆ ಅತಿ ಉಲ್ಲಾಸ ಸರ್.
0: ನಿಮ್ಗೆ ಇಷ್ಟವಾದಂತಹ ಒಬ್ಬ ಅನೌನ್ಸರ್ ಅಥವಾ ಆರ್ ಜೆ ಯಾರು ಅಂತ ಹೇಳಕ್ ಇಷ್ಟಪಡ್ತೀರಿ ನೀವು?
1: ಈಗ ನಮ್ ಕಾಲಕ್ಕಿದ ಸರ್ ಶಂಕರ್ ಬಾಬು ರೆಡ್ಡಿ ಅಂತ ಹೇಳಿ ಸರ್ ಗುಲ್ಬರ್ಗ. ನೆನಪಿ ಬರೋದು ಶಂಕರ್ ಬಾಬು ರೆಡ್ಡಿ ಅಂತ ಹೇಳಿ ಸರ್.
0: ಏನ್ ಅವರಲ್ಲಿ ಅಂತಹ ವಿಶೇಷತೆ?
1: ಆಕಾಶವಾಣಿ ಮುಖಾಂತರ ನಮ್ಗೆ ಕಾಂಟ್ಯಾಕ್ಟ್ ಮಾಡ್ತೀರಿ ಸರ್. ನಿನ್ನ ಏನ್ ಹೊಸ ಕಾರ್ಯಕ್ರಮ ಪ್ರಸಾರ ಮಾಡಿದ್ ಹೇಳ್ರಿ, ನೀವೆಲ್ಲ ಖಾಯಂ ಕೇಳಬರು. ಮತ್ತೇನಿದ್ರ ಆಕಾಶವಾಣಿ ಏನಾದ್ರು ವ್ಯತ್ಯಾಸ ಇದ್ರೆ ಹೇಳ್ರಿ. ಅವಾಗಿನ ವ್ಯತ್ಯಾಸ ಸರ್, ಇವತ್ತಿನ ದಿವಸ ಹಿಂಗಾಗ್ಯದ ಕಾರ್ಯಕ್ರಮ. ಮತ್ತೆ ಇಮಿಡಿಯೇಟ್ಲಿ ನಾವು ಫೋನ್ ಮುಖಾಂತರ ಅಥವಾ ಲೆಟರ್ ಮಾಡಿ ಆಕಾಶವಾಣಿ ಕಳಿಸ್ತೀವಿ ಸರ್. ಈ ಕಾರ್ಯಕ್ರಮ ಹಿಂಗಾಗ್ಯದ ತಿದ್ದುಪಡಿ ಮಾಡಿ ಸರ್, ಮರು ಪ್ರಸಾರ ಹಂಗ್ ಮಾಡ್ಬಿಡ್ರಿ ಅಂತ ಹೇಳ್ಬಿಡ್ತೇವೆ ಸರ್. ಅವ್ರು ಅದೇ ಕೋಣೆ ಅವ್ರ ಇಮಿಡಿಯೇಟ್ಲಿ ಚೇಂಜ್ ಮಾಡ್ತೀವಿ ಅಂತ ಚೇಂಜ್ ಮಾಡ್ತೀರಿ ಸರ್. ಅವ್ರು ನಾವು ಹಳ್ಳಿ ಹೋದ್ರೆ ಸರ್, ನನ್ನ ಮನೆ ರೇಡಿಯೋ ಸರ್, 4 ಜನ ತೊಗೊಂಡು ಕೂತ್ ಕೊಡ್ರಿ ಸರ್. ಕಟ್ಟಿ ಇರ್ತಾರ ಸರ್, ಕಟ್ಟಿ ಹಳ್ಳಿ ಕಟ್ಟಿ. ಅಲ್ಲಿ ರೇಡಿಯೋ ಚಾಲು ಮಾಡಿ ಕುಂಡ್ರಪ್ಪ ಕೇಳಿ ಆಕಾಶವಾಣಿ ಎಲ್ಲ ಪ್ರಸಾರ ಆಗ್ತದೆ, ನಮ್ದು ಕಾರ್ಯಕ್ರಮ ಪ್ರಸಾರ ಆಗ್ತದ್ರೆ ಒಂದು 4 ಜನ 5 ಜನ 10 ಜನ ಬಂದು ಕುಂದಿರ್ತಾರೆ ಸರ್ ಆಕಾಶವಾಣಿ.
0: ಯಾವ ಹೊತ್ತಿನಲ್ಲಿ ಕೂರ್ತಿರ್ರಿ ದಿನ ನೀವು?
1: ಸಾಯಂಕಾಲ ಸರ್. ಸಾಯಂಕಾಲ ಸರ್.
0: ಸಾಯಂಕಾಲ ಎಷ್ಟೊತ್ತಿಂದ ಎಷ್ಟೊತ್ತ ತನಕ?
1: ಈಗ ಕೃಷಿ ರಂಗ ಚಾಲು ಹೋಗ್ತಾರೆ ಸರ್ 1 ಗಂಟೆ 50 ನಿಮಿಷ ಸರ್. ವಾರ್ತಾ ಆಗತ್ತಾ ಕೇಳ್ತೀನಿ ಸರ್ ಹಂಗೆ.
0: ಓಕೆ,
1: ಕಂಟಿನ್ಯೂ ಸರ್. ಎಲ್ಲ ಹೊರಗಡೆ ಹೋದ್ರೆ ಸರ್ ನಾವು ಗಾಡಿಯಲ್ಲಿ ಇದ್ರೆ ರೇಡಿಯೋ ಚಾಲು ಮಾಡ್ತೀನಿ ಸರ್.
0: ರೇಡಿಯೋ ಕೇಂದ್ರದಿಂದ ಹಲವಾರು ಕಾರ್ಯಕ್ರಮಗಳನ್ನ ಕೇಳ್ತಾ ಇದ್ದೀರಿ, ತುಂಬಾ ಸಂತೋಷ. ನೀವು ಕೂಡ ನಮ್ಮ ಆಕಾಶವಾಣಿ ಕೇಂದ್ರಕ್ಕೆ ಬಂದು ಯಾವ್ದನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಾ?
1: ಪೈಲೆ ಏನಪ್ಪಾ ಅಂದ್ರೆ ನಮ್ಮ ಪುಸ್ತಕ ಪರಿಚಯ ಅಂತ ಇದ್ರು ಸರ್. ಪುಸ್ತಕ ಪರಿಚಯ ಸರ್?
0: ಹಾ, ಪುಸ್ತಕ ಪರಿಚಯ ಕಾರ್ಯಕ್ರಮ.
1: ಹೌದು ಸರ್. ಇದ್ರ ಜೊತೆ ಏನಪ್ಪಾ ಸಂದರ್ಶನ ಮಾಡಿದ್ ಸರ್ ಆಕಾಶವಾಣಿ ಬಗ್ಗೆ ಸರ್.
0: ಯಾವಾಗ?
1: ಈ ಸುಮಾರು ಒಂದು 15 ವರ್ಷ ಹಿಂದೆ ಸರ್. ಅವಾಗ ಮತ್ತೆ ನಾವು ಎಲ್ಲ ಕೆಲವೊಂದು ಈಗ ನಮ್ಗೆ ಆಕಾಶವಾಣಿ ಕಾಯಂ ಕೇಳೋರು ಅಂತ ಹೇಳಿ ನಮ್ಗೆ ಇದು ಮಾಡಿದ್ರು ಸರ್. ಅವಾಗ ಏನಪ್ಪಾ ಅಂದ್ರೆ ನೀವು ಹಿಂಗ್ ತಿಂಗಳು ಕೇಳೋರು ಆಯ್ಕೆ ನೀವು ಆಗಿರಿ ಸರ್. ನಿಮ್ಗೆ ಏನು ಆಕಾಶವಾಣಿ ಖರ್ಚು ನಮ್ಗೆ ಸನ್ಮಾನ ಮಾಡಿದ್ರು ಸರ್.
0: ವೃತ್ತಿಯಲ್ಲಿ ತಾವ್ ಏನ್ ಕೆಲಸ ಮಾಡ್ತಿದ್ದೀರಿ ಸರ್?
1: ನಾನು ವೃತ್ತಿಯಲ್ಲಿ ನೋಡ್ರಿ ಸರ್, ಈಗ ನಮ್ಮ ಇದು ಬರ್ತೇವೆ ಸರ್, ಈ ಫರ್ಟಿಲೈಸರ್ಸ್ ಕಂಪನಿ ಸರ್.
0: ಅಂದ್ರೆ

0: ಫರ್ಟಿಲೈಸರ್ ಕಂಪನಿ ಇಟ್ಕೊಂಡಿದ್ದೀರ ನೀವು?
1: ಕಂಪನಿ ಜಾಬ್ ಮಾಡ್ತೀನಿ ಸರ್. ಗ್ರೋಸ್ ಮಾಡೆಲ್ ಬೆಳಗಾವ್ ಕಂಪನಿ ಸರ್.
0: ಏನಾಗಿದ್ದೀರ ನೀವು ಕಂಪನಿನಲ್ಲಿ?
1: ನಾವು ಮಾರ್ಕೆಟಿಂಗ್ ಆಫೀಸರ್ ಅಂತ ಮಾಡಿದ್ವಿ ಸರ್. ಮಾರ್ಕೆಟಿಂಗ್ ಆಫೀಸರ್ ಇರ್ತೀವಿ ಸರ್.
0: ಕೃಷಿಗೆ ಬೇಕಾದಂತಹ ಗೊಬ್ಬರಗಳನ್ನು ಮಾರಾಟ ಮಾಡೋದ?
1: ಆರ್ಗಾನಿಕ್ ಸರ್, ಬರೀ ಅಂದ್ರೆ ಹೆಲ್ತ್ ಪ್ರಾಡಕ್ಟ್ ಇದು. ನಾನು ಹ್ಯಾಂಗ್ ಟಾನಿಕ್ ಅಲ್ಲ ಸರ್.
0: ಎಲ್ಲ ಸಾವಯವ ಗೊಬ್ಬರಗಳನ್ನು ಮಾರಾಟ ಮಾಡ್ತೀರಾ?
1: ಸಾವಯವ ಕೃಷಿ ಗೊಬ್ಬರ ಕೃಷಿ ಅವ್ ಕೇಳ್ತಾರೆ ಸರ್. ಒಳ್ಳೆಯ ಸರ್, ನಮ್ಗೆ ನಿಮ್ ಬೆಳೆ ನಿಮ್ಗೆ ಫರ್ಟಿಲೈಸರ್ಸ್ ಹಾಕೋದ್ರಿಂದ ಫರ್ಟಿಲೈಸರ್ಸ್ ಮತ್ತು ಇದರಿಂದ ಯೂರಿಯಾದಿಂದ ನಮ್ಗೆ ಲಾಸ್ ಆಗಿತ್ತು. ನಿಮ್ಮ ಪ್ರಾಡಕ್ಟ್ ಹಾಕೋದ್ರಿಂದ ಒಳ್ಳೆಯ ಬೆಳೆ ಬಂದ ಅಂತ ಹೇಳ್ತಾರೆ ಸರ್. ಹಿರಿಯ ಹಾಕೋದ್ರಿಂದ ಪಾಳಿ ಆಗ್ಬಿಡ್ತಾರೆ ಸರ್, ಭೂಮಿ ಉಣಿಸ್ ಹೋಗ್ಬಿಡ್ತಾರೆ ಸರ್. ಭೂಮಿ ಸವಳ ಆಗ್ಬಿಡ್ತಾರೆ ಸರ್.
0: ಹೌದು ಹೌದು ಹೌದು, ತುಂಬಾ
1: ಪರಿಸ್ಥಿತಿ ಬಂದ್ಬಿಡ್ತಾರೆ ಸರ್ ನಮ್ಗೆ.
0: ಹೌದು ಹೌದು ಹೌದು, ಈಗ ಒಂದ್ಸಲ ಭೂಮಿ ಫಲವತ್ತತೆ ಆಗ್ಬೇಕಂದ್ರೆ ಸುಮಾರು 80 ವರ್ಷಗಳ ಕಾಲಾವಧಿ ಬೇಕಂತೆ. ಇಷ್ಟೊಂದು ವರ್ಷಗಳ ಒಂದು ಅವಧಿಯಲ್ಲಿ ಏನು ಫಲವತ್ತತೆ ಆಗಿರುತ್ತೆ ಮಣ್ಣು, ಅದನ್ನ ನಾವು ನಿಸ್ಸಾರವಂತವಾಗಿ ಮಾಡ್ಬಿಟ್ರೆ, ಫಲವತ್ತತೆಯನ್ನ ನಾವು ಕಡಿಮೆ ಮಾಡ್ಬಿಟ್ರೆ ಪೆಟ್ಟಾಗುತ್ತೆ ಅಲ್ವಾ ನಮ್ಮ ರೈತರಿಗೆ?
1: ರೈತರು ಹೇಳಿದ್ದು ಕೇಳಲ್ಲ ಸರ್. ಹೇಳ್ರಿ, ನಿಮ್ ಬಿಸ್ನೆಸ್ ನೀವ್ ಹೇಳ್ತೀರಿ, ನಾ ಬಿಸ್ನೆಸ್ ಅಲ್ಲಿ ಏನಿಲ್ಲ. ರೈತರು ವಿಚಾರ ಮಾಡ್ರಿ, ಹಾಕ್ಬೇಡ್ರಿ. ಆದ್ರಿಂದ ಭೂಮಿ ಅಂಶ ಸೌಳ ಅಂಶ ಇದೆ, ನಾಳೆ ನಿಮ್ಗೆ ಭೂಮಿ ಪ್ರಾಬ್ಲಮ್ ಆಗ್ತದೆ, ಮುಂದೆ ಬೆಳೆಯೋದು ಬಹಳ ಕಷ್ಟ ಆಗ್ತದೆ. ಮತ್ತೆ ನಾವ್ ಏನ್ ಹಾಕಿ ಸ್ವಲ್ಪ ನಮ್ಗೆ ತಿಳಿಲಿಲ್ಲ ಅಂದ್ರೆ ನಮ್ಮ ಸೋಮಶೇಖರ್ ಹುಳಿ ಸರ್ಗೆ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ ಸರ್, ಮಾತಾಡಿರ್ತೀನಿ ಸರ್. ನೋಡಲ್ಲ ಸರ್, ಆಕಾಶವಾಣಿ ರೈತರ ಸಲುವಾಗಿ ಸ್ವಲ್ಪ ಹೆಚ್ಚಿಗೆ ಹೋಗಿ ಕೊಡ್ತೀನಿ ನೋಡ್ ಸರ್.
0: ಈಗ ನೀವು ಸಾಯಂಕಾಲದೊತ್ತು ಅರ್ಲಿಕಟ್ಟೆ ಹತ್ರ ಎಲ್ಲ ರೇಡಿಯೋ ಕೇಳ್ಕೊಂಡು ಕೂತಿರ್ತೀರಲ್ಲ, ನೀವೆಲ್ಲ ಒಂದು ಶ್ರೋತೃ ಸಂಘ ಅಂತ ಏನಾದ್ರು ಮಾಡ್ಕೊಂಡಿದ್ದೀರಾ? ಹೇಗೆ ಅಂಬರಾಯರವರೇ?
1: ಆಕಾಶವಾಣಿ ಕೇಳುವರ ಸಂಘ ಮಾಡಿ ನಾನೇ ಫಸ್ಟ್ ಮಾಡಿ ಸರ್, ಗುಲ್ಬರ್ಗದಲ್ಲಿ ಸರ್. ಅವಾಗ ಟೋಟಲ್ ಒಂದು 25 ಮೆಂಬರ್ ಇದ್ದೇವೆ ಸರ್. ಪ್ರತಿ ತಿಂಗಳ ಗುಲ್ಬರ್ಗ ಮೀಟಿಂಗ್ ಮಾಡ್ತೇವೆ ಸರ್, ಆಕಾಶವಾಣಿ ಗಾರ್ಡನ್ ದಾಗ ಸರ್. ನಾವು ಆಕಾಶವಾಣಿ ಹ್ಯಾಂಗ ಏನ್ ಸುದ್ದಿ, ಯಾವಾಗ ವಿಚಾರ ಮಾಡ್ಬೇಕು, ಏನ್ ಸುದ್ದಿ ನಾವು ಸ್ವಲ್ಪ ನಾವು ಆಕಾಶವಾಣಿ ಇಂಪ್ರೂವ್ಮೆಂಟ್ ಮಾಡಿ ಸರ್. ಯಾಕೆ ಆಲ್ರೆಡಿ 90 ವರ್ಷ ಆಯ್ತು ಸರ್.
0: ಅಂಬರಾಯರೇ, ನಮ್ಮ ಆಕಾಶವಾಣಿಗೆ 90 ವರ್ಷ ಈ ಒಂದು ಸಂದರ್ಭದಲ್ಲಿ, ನಿಮ್ಮ ಹಾರೈಕೆ, ನಿಮ್ಮ ಒಂದು ಅನಿಸಿಕೆ ಏನಿದೆ ನಮ್ಮ ಜೊತೆಗೆ?
1: ಹೃದಯಪೂರ್ವಕ ಹಾರೈಸ್ತೀನಿ ಸರ್ ಆಕಾಶವಾಣಿ.
0: ತುಂಬಾ ಧನ್ಯವಾದಗಳು ಅಂಬಾರಾಯ ಕೋಣೆಯವರೇ, ನಮಸ್ಕಾರ.
2: ಇದುವರೆಗೂ ಆಕಾಶವಾಣಿಯ 90 ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ ಆಕಾಶ ಬುಟ್ಟಿ ಕೇಳಿ

0: ಆಕಾಶವಾಣಿ ಬಾನ ಬಣ್ಣಗಳ ಬದುಕಲಿ ತುಂಬುತಿಹ ಬಾನುಲಿ
1: ವನಸುಮಗಳ ಮನದಿ ಅರಳಿಸುತಿಹ ಜೇನುಲಿ
0: ಜಡ ದಿನವ ಮುದಗೊಳಿಸೋ ಸಹಪಾಠಿ
1: ಪ್ರತಿ ಕ್ಷಣವೂ ಜೊತೆಯಾಗಿರೋ ಸಂಗಾತಿ
0: ನಿಮ್ಮ ಭಾವಲೋಕದ ರಾಯಭಾರಿ ಈಗ 90ರ ತಾರುಣ್ಯ ನಿಮ್ಮ ಪ್ರೀತಿ ಹಾರೈಕೆ ಹೀಗೆ ಇರಲಿ ನಮ್ಮೊಂದಿಗೆ ನಾವು ಎಂದೆಂದು ಜೊತೆಯಾಗಿರುವೆವು ನಿಮ್ಮೊಂದಿಗೆ
2: ಆಕಾಶವಾಣಿ ಸಮಯ 8:50 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
3: ಆಕಾಶವಾಣಿ

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ತಿಳಿದವರು ಗೆಲುವುಗಳನ್ನಷ್ಟೇ ಲೆಕ್ಕ ಹಾಕುವುದಿಲ್ಲ, ಎಷ್ಟು ಹೋರಾಟ ನಡೆಯಿತು ಎಂದು ಗಣಿಸುತ್ತಾರೆ. ಗೌರವಿಸಬೇಕಾದದ್ದು ಗೆಲವನ್ನಲ್ಲ, ಹೋರಾಟದಲ್ಲಿ ತೋರಿಸುವ ಪೌರುಷವನ್ನು. ಬದುಕು ಎಂಬುದು ಇರುವಷ್ಟು ದಿನವೂ ಮಾಡುವ ಗರಡಿಯ ಸಾಮು. ಅಂದರೆ ನಾವು ನಮ್ಮ ಬದುಕನ್ನು ಯಾವ ದೃಷ್ಟಿಕೋನದಿಂದ ಪವಿತ್ರ ಭಾವಿಸಬೇಕು ಅನ್ನುವುದರ ಸ್ವರೂಪ ಇಲ್ಲಿ ಚಿಂತಿತವಾಗಿದೆ. ಸೋಲು ಗೆಲುವು ಅನ್ನೋದು ಕೂಡ ಒಂದು ರೀತಿಯಲ್ಲಿ ನಿರ್ದಿಷ್ಟವಾದದ್ದಲ್ಲ. ಯಾವುದು ಸೋಲು, ಯಾವುದು ಗೆಲುವು? ಏಕೆಂದರೆ ಸೋಲು ಗೆಲುವುಗಳು ಅನ್ನೋದು ಬೇರೆ ಬೇರೆ ದೃಷ್ಟಿಕೋನದಿಂದ ನೋಡಿದ್ರ ಮೇಲೆ ಅವಲಂಬಿಸುತ್ತೆಯೇ ಹೊರತು ಇವು ಅಬ್ಸಲ್ಯೂಟ್ ಆದಂತಹ ಮೌಲ್ಯಗಳಲ್ಲ. ಹೀಗಾಗಿ ತತ್ಕಾಲಕ್ಕೆ ಯಾವುದೋ ಗೆಲುವು ಅಂತ ಅನ್ನಿಸ್ಬಹುದು, ಮತ್ತೆ ಯಾವುದೋ ಸೋಲು ಅಂತ ಅನ್ನಿಸ್ಬಹುದು. ಈ ಸೋಲು ಗೆಲುವುಗಳನ್ನ ಲೆಕ್ಕ ಹಾಕ್ತಾ ಕೂತ್ಕೊಂಡ್ರೆ ಪ್ರಾಯಶಃ ನಾವು ಜೀವನದಲ್ಲಿ ಗೊಂದಲವನ್ನು ಎದುರಿಸಬೇಕಾಗತ್ತೆ ಹೊರತು ನಿಜವಾದ ಬದುಕು ಎಂತಹದು ಅಂತ ಪರಿಗಣಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಬದುಕು ಅಂದರೆ ಯಾವ ರೀತಿ ಇವನು ಹೋರಾಡದ ಅನ್ನೋದು. ಹೋರಾಟದ ಕಾಲದಲ್ಲಿ ವ್ಯಕ್ತಿಯ ಈ ಹೋರಾಟದ ಸ್ವರೂಪ ಎಂತಹದು, ಅವನ ಮನೋಭಾವ ಎಂತಹದು ಅಂತ ಆಲೋಚನೆ ಮಾಡಬೇಕಾದ್ದು. ಆದ್ದರಿಂದ ಒಬ್ಬ ವ್ಯಕ್ತಿಯನ್ನು ನಾವು ಗೌರವಿಸಬೇಕಾದದ್ದು ಅವನು ಎಷ್ಟು ಗೆಲುವನ್ನು ಪಡೆದ ಅನ್ನೋದ ಮೇಲೆ ಅಲ್ಲ, ಅವನು ಎಷ್ಟು ಪೌರುಷವನ್ನು ತೋರಿಸ್ದ, ಎಷ್ಟು ಪ್ರಾಮಾಣಿಕತೆಯಿಂದ ಪ್ರಯತ್ನಗಳನ್ನು ಪಟ್ಟ ಅನ್ನೋದು. ಬದುಕು ಅಂದರೆ ಒಂದು ಗರಡಿಯ ಸಾಮು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಹಿಂದೆ ಒಂದು ಪದ್ಯದಲ್ಲಿ ಇವರು ಹೇಳಿದ ಹಾಗೆ ಜಟ್ಟಿಯ ಸಾಮಿನ ಸಾರ್ಥಕ್ಕೆ ಇರೋದು ಗೆಲುವಿನಲ್ಲ, ದೇಹವನ್ನು ಗಟ್ಟಿ ಮಾಡ್ಕೊಳ್ಳೋದ್ರೊಳಗೆ. ಆದ್ದರಿಂದ ದೇಹ ಗಟ್ಟಿಯಾಗ್ತಾ ಹೋಗೋದ್ರಿಂದ ಪ್ರತಿನಿತ್ಯವೂ ಈ ಸಾಮು ನಡೀತಾನೇ ಇರಬೇಕು.

ಕುರಾಳ ಗೆಲದೊಡೇಂ ಬರದಿಹುದೆ ನಿನಗನಿತು ಕಾಯಾಂಗ ಪಟುತೆ. ಗರಡಿಸಾಮಿಂದೆ ನೀನೆದುರಾಳ ಗೆಲದೊಡೇಂ ಬರದಿಹುದೆ ನಿನಗನಿತು ಕಾಯಾಂಗ ಪಟುತೆ. ವರಸದ್ಯಕ್ಕಿಲ್ಲದೊಡೆ ಬರಿದಾಗುವುದೆ ಪೂಜೆ ಪರಿಶುದ್ಧ ಮನವೆವರ ಮಂಕುತಿಮ್ಮ. ವರಸದ್ಯಕ್ಕಿಲ್ಲದೊಡೆ ಬರಿದಾಗುವುದೆ ಪೂಜೆ ಪರಿಶುದ್ಧ ಮನವೆವರ ಮಂಕುತಿಮ್ಮ.

ಗರಡದಿಯ ಸಾಧನೆಯಿಂದ ಎದುರಾಳಿಯನ್ನು ಗೆಲ್ಲಲಾಗದಿದ್ರೆ ತಾನೇ ಏನಂತೆ? ಅದರಿಂದ ದೇಹ ಗಟ್ಟಿಯಾಗುವುದಲ್ಲ, ಪೂಜೆಯಿಂದ ಸದ್ಯ ಫಲ ದೊರಕದಿದ್ರೆ ತಾನೇ ಅದು ವ್ಯರ್ಥವಾದೀತೆ. ಪೂಜೆಯ ನಿಜವಾದ ಫಲ ಶುದ್ಧ ಮನಸ್ಸು. ಈಗ ಮತ್ತೆ ಬದುಕನ್ನು ಒಂದು ಮಲ್ಲ ಯುದ್ಧಕ್ಕೆ ಕವಿ ಹೋಲಿಸ್ತಾ ಇದ್ದಾರೆ. ಗೆಲುವನ್ನು ನಾವು ಸಾಧನೆ ಮಾಡೋಕ್ಕಾಗದೇ ಇದ್ದರೂ ಮಾಡುವ ಸಾಧನೆಯೇ ಅದರ ನಿಜವಾದ ಸಾರ್ಥಕ್ಯ ಅಂತ ಹೇಳೋ ಮಾತು ಹಿಂದೆ ಅನೇಕ ಪದ್ಯಗಳಲ್ಲಿ ಬಂದಿದೆ. ಆದರೆ ಇಲ್ಲಿ ಮತ್ತೆ ಎದುರು

ಗೆಲ್ಲಲಾದಿದ್ರೆ ಏನಂತೆ ಅಂತ ಕೇಳ್ತಾ ಇದ್ದಾರೆ. ಎದುರಾಳಿ ಅಂದರೆ ಯಾರು ಅದನ್ನು ವಿಧಿ ಅಂತ ಭಾವಿಸ್ಬೇಕೆ? ಗೊತ್ತಿಲ್ಲ. ಅಂದರೆ ಎದುರಾಳಿ ಅವನೊಬ್ಬ ಇದ್ದಾನೆ, ಅವನನ್ನು ನಾನು ಗೆದ್ದುಬಿಡಬೇಕು ಅನ್ನೋ ರೋಷದಿಂದ ನಾವು ಬದುಕನ್ನು ಬದುಕಬೇಕು. ಆದರೆ ಬದುಕುವುದರ ಮೂಲಕವೇ ನನ್ನ ಜೀವನದ ಸಾರ್ಥಕ್ಯವನ್ನು ಕಂಡುಕೊಳ್ಬೇಕು ಅನ್ನೋ ಮನೋಭಾವದಿಂದ ಈ ಜೀವನವನ್ನು ಸಾಧಿಸಬೇಕೆ? ಈ ಗರಡಿಯ ಸಾಧನೆ ಮತ್ತು ಮಲ್ಲರ ಯುದ್ಧ ಇವುಗಳ ಬದಲು ಇಲ್ಲಿ ಇನ್ನೊಂದು ಹೋಲಿಕೆಯನ್ನು ಬದುಕಿಗೆ ಕೊಡ್ತಾ ಇದ್ದಾರೆ. ಬದುಕು ಅಂದರೆ ಒಂದು ರೀತಿಯ ಪೂಜೆ. ಪೂಜೆ ಮಾಡ್ತಾ ಇದ್ದರೆ ಅದರಿಂದ ಫಲ ದೊರಕುತ್ತೆ ಅನ್ನೋ ರೀತಿಯಲ್ಲಿ ಪೂಜೆ ಮಾಡಬಾರ್ದು. ಪೂಜೆಯಲ್ಲಿಯೇ ಒಂದು ರೀತಿಯ ಸಾರ್ಥಕ್ಯ ಇದೆ. ಅಯ್ಯ, ನೀ ಕೇಳಿದಡೆ ಕೇಳು, ಕೇಳದಿರದಡೆ ಮಾಡು, ನಾ ನಿನ್ನ ಸ್ತುತಿಸಲಾರದೆ ಸೈರಿಸಲಾರನೆಯ್ಯ ಅಂತ ಮಹಾದೇವಕ್ಕನ ಒಂದು ಮಾತಿದೆ. ಶಿವನನ್ನು ಕುರಿತು, ಚನ್ನಮಲ್ಲಿಕಾರ್ಜುನ ಕುರಿತು ಅವಳು ಹೇಳ್ತಾ ಇರೋ ಮಾತು, ನಾನು ನಿನ್ನನ್ನು ಸ್ತುತಿಸ್ತಾ ಇದ್ದೀನಿ ಇಲ್ಲ

0: ಸಾರ್ಥಕ್ಯಾಗಿದೆ. ಅಯ್ಯ ನೀ ಕೇಳಿದಡೆ ಕೇಳು, ಕೇಳದಿರದಡೆ ಮಾಣು, ನಾ ನಿನ್ನ ಸ್ತುತಿಸಲಾರದೆ ಸೈರಿಸಲಾರನೆಯ ಅಂತ ಮಹಾದೇವಕ್ಕನ ಒಂದು ಮಾತಿದೆ. ಶಿವನನ್ನು ಕುರಿತು, ಚನ್ನಮಲ್ಲಿಕಾರ್ಜುನನ ಕುರಿತು ಅವಳು ಹೇಳ್ತಾ ಇರೋ ಮಾತು, ನಾನು ನಿನ್ನನ್ನು ಸ್ತುತಿಸ್ತಾ ಇದ್ದೀನಿ ಇಲ್ಲ ಅನ್ನೋದು ನೀನು ಕೇಳ್ತಾ ಇದೆಯೋ ಬಿಡ್ತಾ ಇದೆಯೋ ಅದು ಮುಖ್ಯ ಅಲ್ಲ, ಸ್ತುತಿಸುವುದು ನನಗೆ ಮುಖ್ಯ, ಅದು ನನ್ನ ಅನಿವಾರ್ಯ. ಎಲ್ಲ ಕೇಳಲಿ ಎಂದು ನಾನು ಹಾಡುವುದಿಲ್ಲ, ಹಾಡುವುದು ಅನಿವಾರ್ಯ ಕರ್ಮವೆನಗೆ ಅಂತ ಶಿವರುದ್ರಪ್ಪನವರು ಹೇಳೋ ಹಾಗೆ, ಈ ಬದುಕು ಅನ್ನೋದು ಬದುಕಿನಲ್ಲಿ ಸಾರ್ಥಕ್ಯವನ್ನು ಪಡೆಯಬೇಕೇ ಹೊರತು ಅದರ ಸೋಲು ಗೆಲುವುಗಳನ್ನು ಆಧರಿಸಿ ಅಲ್ಲ. ಹೀಗಾಗಿ ಪೂಜೆಯ ನಿಜವಾದ ಫಲ ಶುದ್ಧವಾದ ಮನಸ್ಸೇ ಹೊರತು ಬೇರೆ ಏನನ್ನು ಪಡೀತಕ್ಕಂತಹದ್ದಲ್ಲ, ಲಾಭದ ಉದ್ದೇಶದಿಂದ ಕೂಡಿರತಕ್ಕಂಥದ್ದಲ್ಲ.
1: ಇದುವರೆಗೆ ಕಗ್ಗದ ಸಿರಿ, ಡಿವಿಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಚೈತ್ರ ರಘುನಂದನ್, ವ್ಯಾಖ್ಯಾನ ಡಾಕ್ಟರ್ ಪಿ ವಿ ನಾರಾಯಣ, ಸಂಯೋಜನೆ ಟಿವಿ ವಿದ್ಯಾಶಂಕರ್, ಎವಿ ವಿನೋದ್ ಕುಮಾರ್ ಹಾಗೂ ಎಂಜಿ ಶ್ರೀಹರ್ಷನ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.

0: ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ಸಮಯ 8:59:40.
1: ಆಕಾಶವಾಣಿಗೆ 90ರ ಸಂಭ್ರಮ. ಆಕಾಶವಾಣಿಗೆ 90ರ ಸಂಭ್ರಮ. ಮಾಹಿತಿ, ಶಿಕ್ಷಣ, ಮನರಂಜನೆ, ಸ್ಥಳೀಯ, ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಸುದ್ದಿಗಳಿಗಾಗಿ ಸೇವೆ ಸಲ್ಲಿಸುತ್ತಿರುವಂತಹ ಶ್ರವ್ಯ ಮಾಧ್ಯಮ ಆಕಾಶವಾಣಿ.
2: ಆಕಾಶವಾಣಿಗೆ 90ರ ಸಂಭ್ರಮ.
1: ಆಕಾಶವಾಣಿಗೆ 90ರ ಸಂಭ್ರಮ. ಪ್ರತಿ ಮನೆ ಮನೆಗೂ ತರಂಗಗಳ ಮುಖಾಂತರ ತಲುಪಿಸುವ ಏಕೈಕ ಶ್ರವ್ಯ ಮಾಧ್ಯಮ ಆಕಾಶವಾಣಿ. ಟ್ಯೂನ್ ಮಾಡಿ ಆಕಾಶವಾಣಿಗೆ 90ರ ಸಂಭ್ರಮ. ಪ್ರತಿದಿನ ಬೆಳಗ್ಗೆ 8:30 ಆಕಾಶವಾಣಿಯ ಅಂತರಾಳ.
3: ಆಕಾಶವಾಣಿಯ ಅಂತರಾಳ.
1: ಆಕಾಶ ಬುಟ್ಟಿ.
3: ಆಕಾಶ ಬುಟ್ಟಿ
1: ಆಲಿಸಿ. ಆಕಾಶ ಬುಟ್ಟಿ ಶ್ರವ್ಯ ಮಾಧ್ಯಮ ಆಕಾಶವಾಣಿ ನಡೆದು ಬಂದ ಹಾದಿಯನ್ನೊಮ್ಮೆ ತಿಳಿಯಬೇಕೇ? ಕೇಳಿ ಆಕಾಶವಾಣಿಯ ಅಂತರಾಳ. ಆಕಾಶವಾಣಿಯ ಅಂತರಾಳ.
4: ಜೊತೆ ಇದ್ದಾರೆ ಮಣಿಪಾಲ್ ಹಾಸ್ಪಿಟಲ್ ಮೈಸೂರಿನ ಸೀನಿಯರ್ ಕನ್ಸಲ್ಟೆಂಟ್ ನ್ಯೂರೋ ಸರ್ಜನ್ ಅಂಡ್ ಎಂಡೋವಾಸ್ಕ್ಯುಲರ್ ಸರ್ಜನ್ ಆಗಿರುವ ಡಾಕ್ಟರ್ ಮಕ್ಸೂದ್ ಅಹಮದ್ ಅವರು. ಡಾಕ್ಟರ್, ಒಬ್ಬ ವ್ಯಕ್ತಿಗೆ ಸ್ಟ್ರೋಕ್ ಆದ್ಮೇಲೆ ಮೊದಲಿನ ತರ ಸಂಪೂರ್ಣವಾಗಿ ರಿಕವರ್ ಆಗ್ತಾನ?
5: ನೋಡಿ, ಸ್ಟ್ರೋಕ್ ಪಾರ್ಶ್ವವಾಯು ರೋಗ ಇದು ಹೆಂಗಾಗುತ್ತೆ ಅಂದ್ರೆ, ಯೂಶಲಿ ರಕ್ತನಾಳ ಮುಚ್ಚೋಗ್ಬಿಟ್ಟು ರಕ್ತ ಹೋಗ್ಲಿಲ್ಲ ಮೆದುಳಿಗೆ ಅಂದ್ರೆ ಆಗುತ್ತೆ. ಹಾರ್ಟ್ ಅಟ್ಯಾಕ್ ತರನೇ ಇದನ್ನು ಬ್ರೈನ್ ಅಟ್ಯಾಕ್ ಅಂತ ಹೇಳ್ತೀವಿ. ಒಂದು ನಿಮಿಷ ನೀವು ಲೇಟ್ ಮಾಡಿದ್ರೆ 20,00,000 ಬ್ರೈನ್ ಸೆಲ್ಸ್ ಸತ್ತೋಗ್ಬಿಡ್ತವೆ. ಪ್ರತಿ ಬ್ರೈನ್ ಸೆಲ್ ಅಲ್ಲೂ ಏನಾದ್ರೂ ಒಂದು ಫಂಕ್ಷನ್ ಇರುತ್ತೆ. ಸೊ ಕರೆಕ್ಟ್ ಆಗಿ ಸ್ಟ್ರೋಕ್ ಟ್ರೀಟ್ಮೆಂಟ್ ಮಾಡಿದ್ರೆ ಮೊದಲಿನ ತರ 100% ರಿಕವರ್ ಆಗಿಲ್ಲ ಅಂದ್ರೂ ಕೂಡ 60-70% ರಿಕವರಿ ಆಗಿ ಮನುಷ್ಯ ವಾಪಸ್ ವೃತ್ತಿಗೆ ಹೋಗಬಹುದು. ಬಟ್ ಅದಕ್ಕೆ ಆದಷ್ಟು ಬೇಗ ಬರಬೇಕು, ಆದಷ್ಟು ಮೆದುಳನ್ನ ಉಳಿಸಲಿಕ್ಕೆ ಟ್ರೈ ಮಾಡಬೇಕು. ನಾವು ಹಾರ್ಟ್ ಅಟ್ಯಾಕ್ ಬರಂಗೆ ಬ್ರೈನ್ ಅಟ್ಯಾಕ್ಗೂ ಬೇಗ ಆಸ್ಪತ್ರೆಗೆ ಬರಬೇಕು.
6: ದಿಸ್ ಇನ್ಫಾರ್ಮೇಶನ್ ಇಸ್ ಬ್ರಾಟ್ ಯು ಬೈ ಮಣಿಪಾಲ್ ಹಾಸ್ಪಿಟಲ್ ಮೈಸೂರು. ಲೈಫ್ ಆನ್. ಫಾರ್ ಎನಿ ಹೆಲ್ತ್ ಎಮರ್ಜೆನ್ಸಿ ಕಾಲ್ 0821-555-000. ಸೇವ್ ದ ನಂಬರ್, ಸೇವ್ ದ ಲೈಫ್.
0: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ.
7: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6 ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
8: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ

0: ಸ್ಪರ್ಧಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
1: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30ನೇ ತಾರೀಕು.
0: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
1: ಲಿಡ್ಕರ್, ನಂಬಿಕೆ ನಿರಂತರ.
2: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತಿದೆ.
3: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
3: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
4: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಷನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
5: ಈ ಫೆಸ್ಟಿವಲ್ ಸೀಸನ್ ನಲ್ಲಿ ಅತಿ ಕಡಿಮೆ ಬೆಲೆಗೆ ಮನಸೂರೆಗೊಳ್ಳುವ ಫರ್ನಿಚರ್ ಗಳು, ಅಚ್ಚರಿ ಮೂಡಿಸುವ ಆಫರ್ ಹಾಗೂ ಆಕರ್ಷಕ ಬಹುಮಾನಗಳೊಂದಿಗೆ ನಿಮಗೆ ಸಿಗಲಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ. ಹಾಗಿದ್ರೆ ನಿಮ್ಮ ಫರ್ನಿಚರ್ ಶಾಪಿಂಗ್ ಆಗಿ ಬನ್ನಿ ಕೇರಳದ ಅತಿ ದೊಡ್ಡ ಫರ್ನಿಚರ್ ಮಳಿಗೆ ಸುನಿತಾ ಫರ್ನಿಚರ್, ಉಳಿಯಿಲ್ ಇರಿಟಿ ಹಾಗೂ ತಾವಕ್ಕರ ಕಣ್ಣೂರ್.
6: 8th, 9th, 10th ಫಸ್ಟ್ ಪಿಯುಸಿ ಮತ್ತು ಸೆಕೆಂಡ್ ಪಿಯುಸಿ ಸೈನ್ಸ್, ಕಾಮರ್ಸ್ ಮತ್ತು ಆರ್ಟ್ಸ್ ನಲ್ಲಿ ಕಲಿಯುವ ವಿದ್ಯಾರ್ಥಿಗಳ ಪೋಷಕರ ಗಮನಕ್ಕೆ. ನಿಮ್ಮ ಮಕ್ಕಳು ಕಲಿಕೆಯಲ್ಲಿ ಹಿಂದುಳಿದಿದ್ದರೆ ಅಥವಾ ಅನುತ್ತೀರ್ಣಗೊಂಡಿದ್ದರೆ ಚಿಂತಿಸಬೇಡಿ. ಕಳೆದ 19 ವರ್ಷಗಳಿಂದ ಕಲಿಕೆಯಲ್ಲಿ ಹಿಂದುಳಿದ ವಿದ್ಯಾರ್ಥಿಗಳನ್ನು ರಾಜ್ಯಕ್ಕೆ ಪ್ರಥಮ, ಸಹಸ್ರಾರು ಡಿಸ್ಟಿಂಕ್ಷನ್ಗಳು, ಹೈ ಫಸ್ಟ್ ಕ್ಲಾಸ್ ಗಳನ್ನು ನೀಡಿದ ರಾಜ್ಯದ ಏಕೈಕ ಸಂಸ್ಥೆ. ಹುಡುಗ ಹುಡುಗಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ಫೆಸಿಲಿಟಿ. ಕೂಡಲೇ ಸಂಪರ್ಕಿಸಿ ಪ್ರಗತಿ ಸ್ಟಡಿ ಸೆಂಟರ್, ಸೆಕೆಂಡ್ ಫ್ಲೋರ್, ಧರ್ಮಸ್ಥಳ ಬಿಲ್ಡಿಂಗ್, ಮೇನ್ ರೋಡ್, ಪುತ್ತೂರು. ಮೊಬೈಲ್ ನಂಬರ್ 9900109490.
7: ರೀ, ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ?
8: ಇಲ್ಲ, ಏನಿದೆ ಅಂತದ್ದು?
7: ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನಿ ಸೈಟ್ ಒಳ್ಳೆ ಫೆಸಿಲಿಟಿ ಒಂದಿಗೆ ಸೇಲ್ ಮಾಡ್ತಾ ಇದಾರೆ.
8: ಹೌದಾ? ಇಲ್ಲಿ ಪೇಪರ್ ಕೂಡ? ಹಾ ಹೌದು, ನಮಗೂ ತಗೊಳ್ಳೋಣ. VC ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
7: ಹೌದು, 50 ಫೀಟ್ ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
8: ಅಬ್ಬಬ್ಬಾ, ಇಲ್ಲಿ ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ VC ಗ್ಯಾಲಕ್ಸಿ ಮಾಲ್, 4 ಥಿಯೇಟರ್ ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್ಸ್,
7: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
8: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
7: 450 ಪ್ರೀಮಿಯಂ ಪ್ಲಾಟ್ಸ್ ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್, ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
8: 80% ಸಾಲ ಸೌಲಭ್ಯನೂ ಸಿಗುತ್ತೆ.
7: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
8: 9900901282
7: ಆರ್ 9606084066.
9: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.
10: ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ
11: ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು.
12: ಕೊಡಗು ಕುಶಾಲ ನಗರ ಸುತ್ತಮುತ್ತ ಇರೋ ಎಲ್ಲಾ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಈ ಒಂದು ನಂಬರ್ ನ ನೋಟ್ ಮಾಡ್ಕೊಳ್ಳಿ. ಯಾಕಂದ್ರೆ ರೆಸಾರ್ಟ್ ಮತ್ತೆ ಡೇ ಔಟ್ ಅಂತ ಬೆಂಗಳೂರು ಮೈಸೂರು ಹೋಗೋರ್ಗೆ ಕೊಡಗು ಕುಶಾಲ ನಗರದ ಸಿಪಾಯಿ ರೆಸಾರ್ಟ್ ನಲ್ಲಿ ಜಸ್ಟ್ 999 ಗೆ ಡೇ ಔಟ್ ಅಂದ್ರೆ ಬೆಳಿಗ್ಗೆ 9-5 ಗಂಟೆ ಮತ್ತೊಂದು 3-10 ಗಂಟೆ ತನಕ ಅಂತ ಎರಡು ಬೆಸ್ಟ್ ಪ್ಯಾಕೇಜ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಿಮ್ಗೆ ಅನ್ಲಿಮಿಟೆಡ್ ಊಟ, ಅನ್ಲಿಮಿಟೆಡ್ ಆಟ ಅಂತ ಪ್ರತಿಯೊಂದು ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ 9591424242.
13: ಅಲ್ವೇ, ನಾನು ಪ್ರತಿದಿನ ನೋಡ್ತಾ ಇದ್ದೀನಿ ನಿನ್ನ ಫೇಸ್ ನಲ್ಲಿ ಸಖತ್ ಚೇಂಜಸ್ ಕಾಣ್ತಾ ಇದೆ. ನಿನ್ನ ಸೌಂದರ್ಯದ ಗುಟ್ಟೇನು?
14: ನಾನು ಪ್ಯೂರ್ ರಕ್ತ ಚಂದನದ ಆಯಿಲ್ ಇರೋ ನಾಗಾರ್ಜುನ ರಕ್ತ ಚಂದನ್ ಫೇಸ್ ವಾಶ್ ಯೂಸ್ ಮಾಡ್ತಿದ್ದೀನಿ. ನೀನು ಅದನ್ನೇ ಯೂಸ್ ಮಾಡು, ಗ್ಲೋ ಆಗಿ ಕಾಣ್ತೀಯ.
13: ವಾವ್, ನಾನು ಮನಸ್ಸಿನಲ್ಲಿ ಕಲ್ಪನೆ ಮಾಡಿದ ಚಿನ್ನಾಭರಣಗಳ ಡಿಸೈನ್ಸ್ ಎಲ್ಲ ಇಲ್ಲೇ ಇದೆ.
15: ಅದಕ್ಕೆ ತಾನೇ ಮದುವೆ ಚಿನ್ನಾಭರಣ ಖರೀದಿಸೋಕೆ ಮುಳಿಯವನ್ನೇ ಆಯ್ಕೆ ಮಾಡ್ಕೊಂಡಿದ್ದು. ಸರ್ವರ ಮನಸ್ಸನ್ನ ಅರಿತು ಅವರು ತಯಾರು ಮಾಡಿದಂತಹ ಚಿನ್ನಾಭರಣಗಳ ಡಿಸೈನ್ಸ್ ಬೇರೆಲ್ಲೂ ಸಿಗಲ್ಲ.
16: ಮುಳಿಯ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ, ಗೋಣಿಕೊಪ್ಪಲ್, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
17: ಪಟ್ಟಮಾಡ ಒಕ್ಕಾರ ಬೇಂಗೂರ್ಲುಳ್ಳ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನದ ದೃಢಕಲಶ ಪೂಜನ ಇಂದು ಬ್ಯಾಳಾಚೆ ಪೊಲಕ 9 ಗಂಟೆ ಇಂಜ ಮಜ್ಜನ 12 ಗಂಟೆ ಕೆತ್ತನೆ ಬ್ರಹ್ಮಶ್ರೀ ಉಚ್ಚಲತಾಯ ಪದ್ಮನಾಭ ತಂತ್ರಿನ ನೇತೃತ್ವದಲ್ಲಿ ನಡೆತ್ವ. ಒಕ್ಕಾರ ಊರುಕಾರ ತಾಮನ ಪೊಮ್ಮಕ ಸಂಸಾರಳೆ ಬಂತು ದೇವಡ ಆಶ್ರದ ಪಡೆದೋಣ ಪಟ್ಟಮಾಡ ಒಕ್ಕಾರ ಕಟ್ಟಣಿತ.
18: ವಿರಾಜಪೇಟೆ ನಗರದ ಶ್ರೀ ಮಹಾಗಣಪತಿ ದೇವಸ್ಥಾನದ ಹಿಂಭಾಗದಲ್ಲಿ ಶುಭಾರಂಭಗೊಂಡಿದೆ ಸೂರ್ಯಾಂಬಿಕಾ ವೈದ್ಯಕೀಯ ಪ್ರಯೋಗಾಲಯ. ಅತ್ಯಾಧುನಿಕ ತಂತ್ರಜ್ಞಾನದಲ್ಲಿ ಕೈಗೆಟುಕುವ ದರದಲ್ಲಿ ಎಲ್ಲಾ ತಪಾಸಣೆ, 20 ನಿಮಿಷದಲ್ಲಿ ತಪಾಸಣಾ ವರದಿ ಲಭ್ಯ. ಶುಭಾರಂಭದ ಪ್ರಯುಕ್ತ ಕೇವಲ 20 ರೂಪಾಯಿಗೆ ಬಿಪಿ, ಶುಗರ್ ತಪಾಸಣೆ. ಭೇಟಿ ನೀಡಿ ಬೆಳಿಗ್ಗೆ 6-6:00 ಸೂರ್ಯಾಂಬಿಕಾ ವೈದ್ಯಕೀಯ ಪ್ರಯೋಗಾಲಯ, ಗಣಪತಿ ದೇವಸ್ಥಾನದ ಹಿಂಭಾಗ, ವಿರಾಜಪೇಟೆ.
19: ಮಂಗಳತರ ಊಟೋಪಚಾರ, ಆಳುಕಾಳು, ಶಾಸ್ತ್ರ ಪದ್ಧತಿ, ಫರ್ನಿಚರ್ ಇನ್ನತ್ತ ಎಲ್ಲ ಏರ್ಪಾಡ್ ಮಾಡುವಂತಹ ಪ್ಯಾಕೇಜ್ ವೆಡ್ಡಿಂಗ್ ವ್ಯವಸ್ಥೆರ ಏಕೈಕ ಸಂಸ್ಥೆ ಆಂಟೂರಾ ಕೂಗ್ ವೆಡ್ಡಿಂಗ್ ಪ್ಲಾನರ್ಸ್, ಬೈಪಾಸ್ ರೋಡ್, ಗೋಣಿಕೊಪ್ಪ. ಕಾಂಟ್ಯಾಕ್ಟ್ ನೆಲ್ಲಿರ ಮಧು ತಿಮ್ಮಯ್ಯ 9591803656, ಕಾಳಿಮಾಡ ಶರತ್ 8762050292.
2: ನಮ್ ಜೊತೆ ಇದಾರೆ ಮಣಿಪಾಲ್ ಹಾಸ್ಪಿಟಲ್ ಮೈಸೂರಿನ ಸೀನಿಯರ್ ಕನ್ಸಲ್ಟೆಂಟ್ ನ್ಯೂರೋ ಸರ್ಜನ್ ಅಂಡ್ ಎಂಡೋವಾಸ್ಕ್ಯುಲರ್ ಸರ್ಜನ್ ಆಗಿರುವ

0: ಡಾಕ್ಟರ್ ಮಕ್ಸೂದ್ ಅಹಮದ್ ಅವರು. ಡಾಕ್ಟರ್, ಒಬ್ಬ ಕಾಮನ್ ವ್ಯಕ್ತಿಗೆ ಸ್ಟ್ರೋಕ್ ಆಗ್ತಿದೆ ಅಂತ ಮೊದಲ ಐಡೆಂಟಿಫೈ ಮಾಡಕ್ಕಾಗತ್ತಾ?
1: ಬಿ ಫಾಸ್ಟ್ ಅಂತ ಹೇಳ್ಬಿಟ್ಟು ಅದರಲ್ಲಿ ಬಿ ಈಸ್ ಫಾರ್ ಬ್ಯಾಲೆನ್ಸ್, ಅಂದ್ರೆ ಎತ್ತಿಕ್ಕಿದ್ದಂಗೆ ನಡಿ ತೂರಾಡ್ಲಿಕ್ಕೆ ಸ್ಟಾರ್ಟ್ ಆದ, ಎಲ್ಲೋ ಹೋದ್ರೆ ಎಲ್ಲೋ ಹೋದಂಗ ಆಗುತ್ತೆ. ಎರಡನೇದು ಏನಪ್ಪಾ ಅಂದ್ರೆ ಕಣ್ಣು, ಇಂದ ಕಣ್ಣು ಮಂಜಾಯ್ತು, ಕಾಣ್ಲೇ ಇಲ್ಲ. ಮೂರನೇದು ಎಫ್ ಅಂದ್ರೆ ಫೇಸ್, ಅಂದ್ರೆ ಮಕದ್ದು ಒಂದು ಕಡೆ ಎಳ್ಕೊಂಡ್ಬಿಟ್ಟಿದೆ, ನೋಡಿದ್ರೆ ಏನಪ್ಪಾ ಇದು ಮಕ ಒಂದ್ ಕಡೆ ಹೋಗ್ಬಿಟ್ಟಿದೆ ಅಲ್ಲ ಅಂತ ಹೇಳ್ತಾರೆ. ಎ ಅಂದ್ರೆ ಆರ್ಮ್, ಅಂದ್ರೆ ಕೈ ಇದ್ದಕ್ಕಿದ್ದಂಗೆ ಬಿದ್ದೋಯ್ತು. ಎಸ್ ಬಂದು ಸ್ಪೀಚ್, ಸ್ಪೀಚ್ ಅಂದ್ರೆ ಮಾತು ತೊದಲು ಹೋಗೋದು. ಇದ್ರ ಯಾವುದೇ ಆದ್ರೂ ಕೂಡ ಟೈಮ್ ಅಂದ್ರೆ ಲಾಸ್ಟ್ ಇಸ್ ಟಿ, ಟೈಮ್ ಇಸ್ ವೆರಿ ಇಂಪಾರ್ಟೆಂಟ್, ಆಕ್ಟ್ ವಿಥೌಟ್ ಡಿಲೇ. ಸೊ ಬಿ ಫಾಸ್ಟ್ ರೂಲ್.
2: ದಿಸ್ ಇನ್ಫಾರ್ಮೇಶನ್ ಇಸ್ ಬ್ರಾಟ್ ಟು ಯು ಬೈ ಮಣಿಪಾಲ್ ಹಾಸ್ಪಿಟಲ್ ಮೈಸೂರು. ಲೈಫ್ ಆನ್. ಫಾರ್ ಎನಿ ಹೆಲ್ತ್ ಎಮರ್ಜೆನ್ಸಿ ಕಾಲ್ 0821255000. ಸೇವ್ ದ ನಂಬರ್, ಸೇವ್ ದ ಲೈಫ್. ಗೋಣಿಕೊಪ್ಪಲಿನ ಲಿಯೋರಾ ಗೋಲ್ಡ್ ನ ಫಿಫ್ತ್ ಇಯರ್ ಆನಿವರ್ಸರಿ ಆಫರ್. ಡೈಮಂಡ್ ಆಭರಣಗಳನ್ನು ಖರೀದಿಸುವಾಗ ಡೈಮಂಡ್ ವ್ಯಾಲ್ಯೂ ಮೇಲೆ 17,777 ರೂಪಾಯಿಗಳ ಡಿಸ್ಕೌಂಟ್. ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲು. ಮುಳಿಯಾ ಶೋರೂಮ್, ಮಹದೇವಪೇಟೆ, ಮಡಿಕೇರಿ.
3: ಟೈಮ್ ನೋಡೋದಕ್ಕೆ ಮಾತ್ರ ಅಲ್ಲ, ನಿಮ್ಮ ಸ್ಟೈಲ್ ಹೇಳೋದಕ್ಕೂ ಒಂದು ಬ್ರಾಂಡೆಡ್ ವಾಚ್ ಬೇಕೇ ಬೇಕು.
2: ಹೌದು, ಈಗ ಮಡಿಕೇರಿಯ ಮಹದೇವಪೇಟೆಯಲ್ಲಿರುವ ಮುಳಿಯಾ ಶೋರೂಮ್ನ ಮೊದಲ ಮಹಡಿಯಲ್ಲಿ ಅಪಾರ ಸಂಗ್ರಹದ ಬ್ರಾಂಡೆಡ್ ವಾಚ್ಗಳು ನಿಮ್ಮನ್ನು ಕಾಯುತ್ತಿವೆ.
3: ಸ್ಟೈಲಿಶ್ ಡಿಸೈನ್, ಪ್ರೀಮಿಯಂ ಬ್ರ್ಯಾಂಡ್ಸ್, ಪ್ರತಿ ವಯಸ್ಸಿನವರಿಗೂ ಸೂಕ್ತವಾದ ಅದ್ಭುತ ಕಲೆಕ್ಷನ್.
2: ಗಿಫ್ಟ್ ಕೊಡಬೇಕಾ ಅಥವಾ ನಿಮ್ಮ ಲುಕ್ಗೆ ಹೊಸ ಕ್ಲಾಸ್ ಸೇರಿಸಬೇಕಾ?
3: ಒಮ್ಮೆ ಭೇಟಿ ನೀಡಿ ಮುಳಿಯಾ ಶೋರೂಮ್, ಮೊದಲ ಮಹಡಿ, ಮಹದೇವಪೇಟೆ, ಮಡಿಕೇರಿ.
2: ಮುಳಿಯಾ ವಾಚ್ ಕಲೆಕ್ಷನ್, ಟೈಮ್ಗೆ ಸ್ಟೈಲ್ ಸೇರಿಸುವ ಆಯ್ಕೆ. ಪ್ರಸಿದ್ಧ ಬ್ರ್ಯಾಂಡ್ಗಳಾದ ಫಾಸ್ಟ್ ಟ್ರ್ಯಾಕ್, ಸೊನಾಟಾ, ಟೈಟಾನ್ ವಾಚ್ಗಳ ಅಮೋಘ ಸಂಗ್ರಹ.
3: ಹಿಂದೆ ಭೇಟಿ ನೀಡಿ ಮತ್ತು ನಿಮ್ಮ ನೆಚ್ಚಿನ ಬ್ರ್ಯಾಂಡೆಡ್ ವಾಚ್ ಆಯ್ಕೆ ಮಾಡಿ.

ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ಸಮಯ 9:09:50. ಭಾವಗೀತೆಗಳ ಕಾರ್ಯಕ್ರಮ ಮೊದಲಿಗೆ ಕೇಳೋಣ. ಕೆಸಿ ಶಿವಪ್ಪ ಅವರ ಕವಿತೆ, ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ.

0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತಿದೆ.
1: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಶ್ರೋತೃಗಳೇ, ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಭಾವಗೀತೆಗಳನ್ನು ಕೇಳುತ್ತಿರುವಿರಿ. ಈಗ ಸಮಯ 9:20. ಇನ್ನು ಕೇಳೋಣ ಕುವೆಂಪು ಅವರ ಕವಿತೆ. ಹಾಡಿದ್ದಾರೆ ಶಂಕರ್ ಶಾನುಭಾಗ್.

0: ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-223.
3: ಭಾವಗೀತೆಗಳ ಕಾರ್ಯಕ್ರಮದ ಕೊನೆಯ ಗೀತೆ ಸುಬ್ರಾಯ ಚೊಕ್ಕಾಡಿಯವರ ರಚನೆಯದ್ದು. ಈ ಗೀತೆಯನ್ನ ಹಾಡಿದ್ದಾರೆ ಪುತ್ತೂರು ನರಸಿಂಹ ನಾಯಕ್.

0: ಇದುವರೆಗೆ ಭಾವಗೀತೆಗಳನ್ನು ಕೇಳಿದಿರಿ.
1: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-4233.
0: ಎಫ್ಎಂ 103.1 ಮೆಗಾಹೆಡ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ಸಮಯ 9:32. ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ ಚಿತ್ರ

ಎಲ್ಲ ಕೇಳುಗರಿಗೂ ಚಿತ್ರಚಿತ್ತಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಾನು ರೇಷ್ಮಾ ತೀರ್ಥರಾಮ್. ಶ್ರೋತೃಗಳೇ, ನಮ್ಮ ದೇಶವು ಭಾಷೆ, ಮತ ಪಂಥ, ದೈವಿಕ ಶ್ರದ್ಧೆ, ನಂಬಿಕೆಗಳು, ಆಚರಣೆಗಳು, ಈ ಎಲ್ಲ ವಿಚಾರಗಳಲ್ಲೂ ವಿವಿಧತೆಗೆ ಹೆಸರಾದುದು. ವೈವಿಧ್ಯತೆ ನಮ್ಮ ವಿಶೇಷತೆ ಮತ್ತು ಶಕ್ತಿ. ನಮಗೆ ನಿಮಗೆಲ್ಲ ತಿಳಿದೇ ಇದೆ, ಇವತ್ತು ಮುಸ್ಲಿಂ ಬಾಂಧವರ ಪ್ರಮುಖ ಹಬ್ಬಗಳಲ್ಲಿ ಒಂದಾದ ಬಕ್ರೀದ್ ಹಬ್ಬ. ಮುಸ್ಲಿಂ ಸಮುದಾಯದವರು ವಿಶ್ವದಾದ್ಯಂತ ಈ ಹಬ್ಬವನ್ನು ಭಕ್ತಿಪೂರ್ವಕ ಆಚರಿಸುತ್ತಾರೆ. ತ್ಯಾಗ, ಬಲಿದಾನ, ಸಮರ್ಪಣಾ ಭಾವ ಮತ್ತು ಮಾನವೀಯತೆಯ ಸಂಕೇತವೇ ಬಕ್ರೀದ್ ಹಬ್ಬ. ಇಂದು ಮಾಡುವ ದಾನಕ್ಕೆ ವಿಶೇಷ ಮಹತ್ವವನ್ನು ನೀಡಲಾಗಿದೆ. ಜೊತೆಗೆ ಸರ್ವರಲ್ಲೂ ಸಮಾನತೆ ಮತ್ತು ಮಮತೆಯನ್ನು ಸಾರಿ ಸಹೋದರತ್ವವನ್ನು ಬೆಳೆಸುವುದು, ಬಲಗೊಳಿಸುವುದು ಕೂಡ ಈ ಹಬ್ಬದ ಆಚರಣೆಯ ಆಶಯವಾಗಿದೆ. ದೇಶದೆಲ್ಲೆಡೆ ಏಕತೆಯ ಹೊಸ ಮನ್ವಂತರಕ್ಕೆ ಬಕ್ರೀದ್ ಹಬ್ಬದ ಆಚರಣೆಯು ಕಾರಣವಾಗಲಿ ಅಂತ ಆಶಿಸಿದ. ಈಗ ಚಿತ್ರಗೀತೆಯೊಂದನ್ನು ಕೇಳೋಣ. ಡಾಕ್ಟರ್ ರಾಜ್ಕುಮಾರ್ ಹಾಗೂ ಸಂಗಡಿಗರು ಹಾಡಿರುವ ಗುರಿ ಚಿತ್ರದ ಗೀತೆ. ಈ ಗೀತೆಗೆ ಸಂಗೀತ ಸಂಯೋಜಿಸಿದ್ದಾರೆ ರಾಜನ್ ನಾಗೇಂದ್ರ, ಸಾಹಿತ್ಯ ಚಿ ಉದಯಶಂಕರ್ ಅವರದ್ದು.

ಶ್ರೋತೃಗಳೇ, ನಿಮ್ಗೆಲ್ಲ ತಿಳಿದೇ ಇದೆ, ಶಾಲಾ ಮಕ್ಕಳ ರಜೆಯ ಸಮಯ ಮುಗಿದು ಇನ್ನೇನು ಮೂರ್ನಾಲ್ಕು ದಿನಗಳಲ್ಲೇ ಶಾಲೆಗಳು ಮತ್ತೆ ಪ್ರಾರಂಭ ಆಗ್ತದೆ. ಇದುವರೆಗೆ ಮಕ್ಕಳ ರಜೆಯನ್ನ ಹೇಗೆ ಕಳೆಯೋದಪ್ಪ ಅಂತಾನೆ ಯೋಚನೆ ಆಗ್ತಾ ಇತ್ತು. ಆದ್ರೆ ಈಗ ಬೇರೆಲ್ಲ ಚಿಂತೆಗಳು ಶುರುವಾಗಿಬಿಟ್ಟಿದೆ. ಶಾಲೆಗಳು ಆರಂಭ ಆದ್ಮೇಲೆ ಮಕ್ಕಳ ಅಡ್ಮಿಷನ್, ಪುಸ್ತಕ ಖರೀದಿ, ಓದು, ಮಕ್ಕಳ ಭವಿಷ್ಯ, ಹೀಗೆ ಮಕ್ಕಳಿಗೆ ರಜೆ ಸಿಕ್ಕಿದಾಗ್ಲೂ ಮತ್ತೆ ಶಾಲೆ ಆರಂಭ ಆದ್ರೂ ಕೂಡ ಪೋಷಕರಿಗೆಲ್ಲ ಮಕ್ಕಳದೇ ಯೋಚನೆ. ಹಾಗಾಗಿ ನಾವು ಕೂಡ ಇವತ್ತಿನ ಚಿತ್ರಚಿತ್ತಾರ ಕಾರ್ಯಕ್ರಮದಲ್ಲಿ ಮಕ್ಕಳ ಬಗ್ಗೆನೇ ಮಾತಾಡೋಣ.

0: ಚೈತ್ರ
1: ಏನತ್ತೆ?
0: ಈ ಮನೆಯಲ್ಲಿ ಕೆಲವು ನಿಯಮಗಳಿವೆ.
1: ಅಂದ್ರೆ?
0: ಅಂದ್ರೆ ಇಲ್ಲಿ ಕ್ಯಾಶ್ ನ ಸಂಪ್ರದಾಯ ಇಲ್ಲ.
1: ಮತ್ತೆ ವ್ಯವಹಾರ?
0: ಅದು ನಾವು ಡಿಜಿಟಲ್ ಪಾವತಿ ಮಾಡೋದು.
1: ಓಹ್,
0: ಅಂದ್ರೆ UPI ಇಂದ?
1: ಹೌದಾ?
0: ಹಾ. ಮತ್ತೆ ಕೇಳು, ಇನ್ನೂ ಒಂದು ನಿಯಮವಿದೆ.
1: ಅದೇನತ್ತೆ?
0: ನಿನ್ನ ಮೊದಲ ಉಡುಗೊರೆಯು UPI-ನಿಂದಲೇ ಸಿಗುತ್ತೆ.
1: ಏನತ್ತೆ?
2: ಭಾರತ ಡಿಜಿಟಲ್ ಪೇಮೆಂಟ್ಸ್ ಮಾಡ್ತಿದೆ.
3: ಪ್ರತಿ ವ್ಯವಹಾರ ಈಗ ಸುಲಭ ಆಗಿದೆ.
4: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತಿದೆ.
5: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
4: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
5: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
6: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-4233.
7: ಆಕಾಶವಾಣಿ ಅಟ್ 90 90 ಸಾಲ್ ಕಿ ಆವಾಜ್ ದಿಲ್ ಸೆ ದಿಲ್ ತಕ್ ನಾನ್ ಸ್ಟಾಪ್ ಧಮಾಲ್ ಪುರಾನಿ ಯಾದೇ ನಯಾ ಜೋಶ್ ಹೈ ದೇಶ್ ಕಾ ರೇಡಿಯೋ ಅಬ್ ಭಿ ಬಾಸ್ ಹೈ ಆಕಾಶವಾಣಿ ಕೆ ಗೌರವಮಯಿ 90 ಸಾಲ್
8: ಶ್ರೋತೃಗಳೇ, ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಪ್ರಸಾರ ಆಗ್ತಿರುವ ಚಿತ್ರಚಿತ್ತಾರ ಕಾರ್ಯಕ್ರಮದಲ್ಲಿ ನಾವು ಮಕ್ಕಳ ಬೆಳವಣಿಗೆ ಬಗ್ಗೆ ಮಾತಾಡ್ತಾ ಇದ್ವಿ. ಈ ಪ್ರಪಂಚದಲ್ಲಿ ಹುಟ್ಟುವ ಪ್ರತಿಯೊಂದು ಮಗು ಒಬ್ಬ ತಂದೆ ಮತ್ತು ಒಬ್ಬಾಕೆ ತಾಯಿಯನ್ನ ಹುಟ್ಟು ಹಾಕ್ತದಂತೆ. ಅಂದ್ರೆ ವಿಶಿಷ್ಟ ಹೊಣೆಗಾರಿಕೆಯ ಪಾತ್ರಧಾರಿಗಳು ನಿರ್ಮಾಣ ಆಗ್ತಾರೆ. ಹಿಂದೆ ಕೂಡು ಕುಟುಂಬ ಇದ್ದ ಕಾಲದಲ್ಲಿ ಇವರ ತರಬೇತಿಗೆ ಅಂತ ಹೇಳಿ ಹಿರಿಯರಿರ್ತಾ ಇದ್ರು. ಆದರೆ ಈಗಿನ ಕುಟುಂಬಗಳಲ್ಲಿ ಈ ಅನುಕೂಲತೆ ಬಹಳ ಸೀಮಿತವಾಗಿದೆ ಅಂತಾನೆ ಹೇಳ್ಬೋದು. ಹಾಗಾಗಿ ಅಪ್ಪ ಅಮ್ಮನ ಪಾತ್ರ ನಿರ್ವಹಣೆಯಲ್ಲಿ ಹೆಚ್ಚಿನ ತಿಳುವಳಿಕೆ ಯಾಕೆ ಅಂದರೆ ಮಗುವಿಗೆ ದೈಹಿಕವಾಗಿ ಅಷ್ಟೇ ಅಲ್ಲ, ಮಾನಸಿಕವಾಗಿಯೂ ಪೋಷಣೆಯ ಅಗತ್ಯ ಇದೆ. ಈ ಮಾನಸಿಕ ಪೋಷಣೆ ಎಂಬುದು ಬಹಳ ಸೂಕ್ಷ್ಮವಾದ ವಿಷಯ. ಮಗುವಿನ ಹಠ ಮತ್ತು ಸಿಟ್ಟಿನ ಸ್ವಭಾವಗಳು, ಉದಾಸೀನ ಮತ್ತು ಉಪೇಕ್ಷೆಗಳು, ಇವನ್ನೆಲ್ಲ ತಿದ್ದಬೇಕಾಗ್ತದೆ. ಈ ತಿದ್ದುವಿಕೆಯಲ್ಲಿ ತುಂಬಾ ಬಿಗಿಯಾಗಿದ್ರೂ ಕಷ್ಟ, ಸಡಿಲವಾದರೂ ಕಷ್ಟ. ಹಾಗಾಗಿ ತಮ್ಮ ಮಗುವಿನ ವಿಕಸನ ಪ್ರಕ್ರಿಯೆ ಹೆತ್ತವರಿಗೆ ನಿರಂತರ ಪರಿಶೀಲನೆಯ ವಿಷಯ ಆಗಬೇಕು. ಹೆತ್ತವರು ಸೂಕ್ತವಾದ ಸಮಯದಲ್ಲಿ ಸೂಕ್ತವಾದ ರೀತಿಯಲ್ಲಿ ಸ್ಪಂದಿಸಿ ಮಗುವನ್ನ ಬೆಳೆಸಿದ್ರೆ ಸಮಸ್ಯೆ ಇರೋದಿಲ್ಲ. ಆದರೆ ಹೀಗೆ ಮಾಡದಿದ್ರೆ ಮಗು ಪ್ರಾಥಮಿಕ ಹಂತದಿಂದ ಪ್ರೌಢ ಹಂತಕ್ಕೆ ಕಾಲಿಡುವಾಗ ಹೆತ್ತವರ ಆತಂಕಗಳು ಇನ್ನೂ ಹೆಚ್ಚಾಗ್ತದೆ.

ಶ್ರೋತೃಗಳೇ, ಇವತ್ತಿನ ಚಿತ್ರಚಿತ್ತಾರ ಕಾರ್ಯಕ್ರಮದಲ್ಲಿ ನಾವು ಮಕ್ಕಳನ್ನ ನೋಡಿಕೊಳ್ಳುವ ಬಗ್ಗೆ ಮಾತಾಡ್ತಾ ಇದ್ವಿ. ಮಕ್ಕಳ ಸಾಮರ್ಥ್ಯಗಳನ್ನ ಬೆಳೆಸೋದಕ್ಕಾಗಿ ಹೆತ್ತವರು ತುಂಬಾ ಮುತುವರ್ಜಿ ತಗೊಳ್ಬೇಕು ನಿಜ, ಆದ್ರೆ ಅದು ಯಾವತ್ತೂ ಒತ್ತಡದ ಮೂಲಕ ಆಗ್ಬಾರ್ದು. ನಿಧಾನವಾಗಿ ಒಂದೊಂದನ್ನೇ ಹೇಳಿಕೊಡಬೇಕು. ಉದಾಹರಣೆಗೆ, ನೀನೀಗ ಸ್ವಲ್ಪ ದೊಡ್ಡವನಾಗಿದ್ದೀಯಾ, ನಿನ್ನ ಬಟ್ಲನ್ನ ನೀನೇ ತೊಳ್ಕೋ, ನಿನ್ನ ಬಟ್ಟೆಗಳನ್ನ ಜೋಪಾನ ಮಾಡ್ಕೋ, ಅಥವಾ ನಿನ್ನ ಶೂ ಚಪ್ಪಲಿಯನ್ನ ಶಾಲೆಗೆ ಹೋಗ್ಲಿಕ್ಕೆ ರೆಡಿ ಮಾಡ್ಕೋ, ಹೀಗೆ ಸಣ್ಣ ಸಣ್ಣ ಸಲಹೆಗಳನ್ನ ಮಕ್ಕಳಿಗೆ 6 ವರ್ಷ 7 ವರ್ಷ ಆದ ಬಳಿಕ ಹೇಳಿಕೊಡ್ಬೋದು. ಆದ್ರೆ ಇಲ್ಲಿ ಅಪ್ಪ ಅಮ್ಮನ ಭಾಷೆ ಮತ್ತೆ ಹೇಳಿಕೊಡುವ ರೀತಿ ಬಹಳ ಮುಖ್ಯ ಆಗ್ತದೆ. ಅಂದ್ರೆ ಶಾಲೆಯ ಬ್ಯಾಗ್

ಅಲ್ಲಿ ತುಂಬಿಸಬೇಕಾದ ಒಂದೊಂದೇ ವಸ್ತುವಿನ ಹೆಸರು ಹೇಳಿ, ಅದು ತುಂಬಿಸಿದ್ಯಾ, ಕಾಪಿ ಬುಕ್ ಟೇಬಲ್ ಮೇಲೆ ಇತ್ತು ಅದನ್ನ ಬ್ಯಾಗಿಗೆ ಹಾಕೊಂಡಿದ್ಯಾ ಅಂತೆಲ್ಲ ಕೇಳ್ಬೋದು. ಹೀಗೆ ಮಕ್ಕಳಿಗೆ ನೆನಪು ಮಾಡಿಸೋದ್ರಿಂದ ಕೆಲವೇ ದಿನಗಳಲ್ಲಿ ಆ ಮಗು ಪೂರ್ಣ ಸಾಮರ್ಥ್ಯವನ್ನು ಪಡೀತದೆ. ಇಲ್ಲಿ ಇನ್ನೊಂದು ವಿಷಯ ಇದೆ, ಈ ಉತ್ತೇಜನ ಅವಲಂಬನೆಯ ಮಟ್ಟಕ್ಕೂ ಹೋಗಬಾರ್ದು. ಉದಾಹರಣೆಗೆ, ನಿನಗೆ ಚೀಲ ತುಂಬಿಸೋದಕ್ಕೆ ಹೇಳೋದಕ್ಕಿಂತ ನಾನೇ ತುಂಬಿಸಿಡೋದು ಒಳ್ಳೆಯದು, ನೀನೇನಾದರೂ ಬಾಕಿ ಮಾಡ್ತೀಯ ಅಂತ ಹೇಳಿ ಅಮ್ಮನೇ ತುಂಬಿಸಿಕೊಡೋದಾದರೆ ಮಗು ಅದೇ ಅಭ್ಯಾಸಕ್ಕೆ ಅಂಟಿಕೊಳ್ತದೆ.

ಶ್ರೋತೃಗಳೇ, ಪ್ರತಿಯೊಬ್ಬ ತಂದೆ ತಾಯಿಗೂ ಕೂಡ ನಮ್ಮ ಮಕ್ಕಳ ವಿದ್ಯಾಭ್ಯಾಸ ಚೆನ್ನಾಗಿರಬೇಕು ಅಂತ ಆಸೆ ಇರ್ತದೆ. ಎಷ್ಟೇ ಕಷ್ಟ ಆದರೂ ಒಳ್ಳೆಯ ಶಾಲೆಗಳಿಗೆ ಕಾಲೇಜುಗಳಿಗೆ ಸೇರಿಸ್ತಾರೆ. ಆದರೆ ಶಾಲೆಗೆ ಸೇರಿಸಿದ್ರಷ್ಟೇ ಸಾಕಾಗೋದಿಲ್ಲ, ತಮ್ಮ ಮಕ್ಕಳ ಚಲನವಲನದ ಬಗ್ಗೆ ಕೂಡ ನಿಗಾ ಇಟ್ಟಿರಬೇಕು. ಶಾಲೆಗಳಿಗೆ ಭೇಟಿ ಕೊಟ್ಟು ಶಿಕ್ಷಕರ ಜೊತೆಗೆ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಚರ್ಚೆ ಮಾಡಬೇಕು. ಮಕ್ಕಳ ಪಠ್ಯ ಹಾಗೂ ಪಠ್ಯೇತರ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುವಂತೆ ತಿಳಿಸಬೇಕು. ಸದಭಿರುಚಿಯ ಹವ್ಯಾಸಗಳನ್ನು ನಮ್ಮ ಮಕ್ಕಳಲ್ಲಿ ಮೈಗೂಡಿಸಿಕೊಳ್ಳುವಂತೆ ನೋಡಿಕೊಳ್ಬೇಕು. ಇಂತಹ ವಿಚಾರಗಳಲ್ಲಿ ಹೆತ್ತವರ ಪಾತ್ರ ಬಹಳ ದೊಡ್ಡದಿರುತ್ತದೆ. ಇವೆಲ್ಲದರ ಜೊತೆಗೆ ನಾವು ಮಕ್ಕಳಲ್ಲಿ ಉತ್ತಮ ಸಂಸ್ಕಾರ ಗುಣಗಳನ್ನು ಕೂಡ ಬೆಳೆಸಬೇಕು ಅಂತ ಹೇಳ್ತಾ ಇವತ್ತಿನ ಚಿತ್ರಚಿತ್ತಾರ ಕಾರ್ಯಕ್ರಮವನ್ನು ಮುಗಿಸೋಣ. ನಮಸ್ಕಾರ.

ರಾಜೇಶ್ ಕೃಷ್ಣ ಹಾಗೂ ಚಿತ್ರ ಅವರು ಹಾಡಿರುವ ಹೆಂಡತಿ ಕೇಳ್ತೀನಿ ಚಿತ್ರದ ಗೀತೆ. ಈ ಗೀತೆಗೆ ರಾಗ ಸಂಯೋಜಿಸಿದ್ದಾರೆ ವಿ ಮನೋಹರ್, ಸಾಹಿತ್ಯ ಕೆ ಕಲ್ಯಾಣ್.

0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತಿದೆ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ಸಮಯ 10:01:30. ಈಗಿನ ಈ ಪ್ರಸಾರ ಕಾರ್ಯದಲ್ಲಿ ನಿಮ್ಮೊಂದಿಗೆ ನಾನು ವಿಶಾಲಾಕ್ಷಿ. ಶ್ರೋತೃಗಳೇ, ಈಗ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಡಿವಿ ಮೋಹನ್ ಕೃಷ್ಣ ಅವರ ಹಾಡುಗಾರಿಕೆ ಪ್ರಸಾರವಾಗಲಿದೆ. ಮೊದಲಿಗೆ ತ್ಯಾಗರಾಜರ ಕೃತಿ ಪೂರ್ಣಲಲಿತರಾಗ ಆದಿತಾಳದಲ್ಲಿರುವುದು.

0: ಇದುವರೆಗೆ ಡಿ ವಿ ಮೋಹನ್ ಕೃಷ್ಣ ಅವರ ಹಾಡುಗಾರಿಕೆ ಪ್ರಸಾರವಾಯಿತು. ಇದು ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ.
1: ನೆನಪಿನ ಬುತ್ತಿ.
2: ಅವರು ಹೇಳ್ತಾ ಇದ್ರು, ರೇಡಿಯೋ ನಮಗೆ ಇಲ್ಲೂ ಇಷ್ಟು ಹೆಲ್ಪ್ ಮಾಡಿದೆ, ನಮ್ಮನ್ನ ಈ ಲೆವೆಲ್ ಬರ್ಲಿಕ್ಕೆ ರೇಡಿಯೋ ತುಂಬಾ ಹೆಲ್ಪ್ ಆಗಿದೆ. ಅದ್ರ ನನಗೂ ಹೆಲ್ಪ್ ಆಗಿದೆ.
3: ಮರೆಯದಿರು ಆಸಕ್ತಿಯ.
4: ಪ್ರೀತಿಯ ಶ್ರೋತೃಗಳೇ, ಇದೇ ಶನಿವಾರ ಬೆಳಿಗ್ಗೆ 9:05 ಪ್ರಸಾರವಾಗಲಿದೆ
1: ನೆನಪಿನ ಬುತ್ತಿ.
4: ಆಕಾಶವಾಣಿಯ ತಾಂತ್ರಿಕ ವಿಭಾಗದಲ್ಲಿ 36 ವರ್ಷಗಳ ಕಾಲ ಸುದೀರ್ಘ ಸೇವೆಯನ್ನ ಸಲ್ಲಿಸಿ ನಿವೃತ್ತಿ ಹೊಂದುತ್ತಿರುವಂತಹ ತಾಂತ್ರಿಕ ವಿಭಾಗದ ಮುಖ್ಯಸ್ಥರಾದ ಪಿ ಆನಂದನ್ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಗಲಿದೆ.
2: ಆಕ್ಚುಲಿ ನಾನು ಸ್ಕೂಲಲ್ಲಿ ಫಸ್ಟ್ ಸ್ಟೂಡೆಂಟ್, ಮಾಹಿಯಲ್ಲಿ SSLC ನಂಬರ್ 1 ಸ್ಟೂಡೆಂಟ್,
5: ಪ್ರತಿಭಾವಂತ
2: ಅವಾಗಲೇ.

0: ಅಂದರೆ ನೆನಪಿನ ಬುತ್ತಿ ಕಾರ್ಯಕ್ರಮದಲ್ಲಿ
1: ಇನ್ನೂ ಒಂದು ಕಡೆ ನಿಮ್ಮಲ್ಲಿ ಒಂದು ಸಾಹಿತ್ಯ ಅನ್ನೋದು ಅಡಗಿದೆಯಾ ಅಂತ ಹೇಳಬಹುದು.
2: ಸಾಹಿತ್ಯ ಅಲ್ಲ, ನಿಜವಾದ ಜೀವನದಲ್ಲಿ ಹೇಳೋದು. ನಾನು
0: ಟ್ಯೂನ್ ಮಾಡಿ ಎಫ್ಎಂ 103.1 ಮೆಗಾ ಹರ್ಟ್ಸ್ ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ.
2: ಫಸ್ಟ್ ರ್ಯಾಂಕ್ ಫಸ್ಟ್ ಸ್ಟೂಡೆಂಟ್ ನಾನೇ ಇರ್ತಾ ಇತ್ತು. ಸ್ಟಾರ್ಟ್ ಮಾಡೋದೇ ಏ ಅಂದ ಸೊ ಆನಂದ ಆನಂದ ಆನಂದ
0: ಕಾರ್ಯಕ್ರಮ ನೆನಪಿನ ಬುತ್ತಿ. ನೆನಪಿನ ಬುತ್ತಿ.
3: ಶ್ರೋತೃಗಳೇ, ಈಗ ಸಮಯ 10:33:37. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
4: ಆಕಾಶವಾಣಿ ಮಡಿಕೇರಿ. ಗಾನ ಬಜಾನ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿ. ನವನವೀನ ಚಿತ್ರಗೀತೆಗಳ ಕಾರ್ಯಕ್ರಮ ಗಾನ ಬಜಾನಾ.

ಪ್ರೀತಿಯ ಶ್ರೋತೃಗಳಿಗೆಲ್ಲ ಗಾನ ಭಜನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲಿಗೆ ಕೇಳೋಣ ದುರಂಧರ್ ಚಿತ್ರಕ್ಕೆ ಜಾಸ್ಮಿನ್ ಸ್ಟೈಲ್ ಸಾಹಿತ್ಯ ರಚಿಸಿ ಮಧುವಂತಿ ಬಗೀಚಿ ಅವರೊಂದಿಗೆ ಹಾಡಿರುವ ಗೀತೆ. ಸಂಗೀತ ಅಳವಡಿಸಿದ್ದಾರೆ ಶಾಶ್ವತ್ ಸಚಿದೇವ್.

ಜಾವಿದ್ ಅಖ್ತರವರ ಸಾಹಿತ್ಯಕ್ಕೆ ಅಮಿತ್ ತ್ರಿವೇದಿ ಸಂಗೀತ ಅಳವಡಿಸಿರುವ 120 ಬಹದ್ದೂರ್ ಚಿತ್ರದ ಗೀತೆ, ಗಾಯಕರು ಶ್ರೇಯಾ ಘೋಷಾಲ್.

0: ನೀವು ಕೇಳ್ತಾ ಇದ್ದೀರಾ ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಕಾರ್ಯಕ್ರಮ ಗಾನ ಬಜಾನ. ಈಗ ರೇಡಿಯೋ ಸಮಯ 10:41:16. ಶ್ರೋತೃಗಳೇ, ಸರಿಯಾಗಿ 11 ಗಂಟೆಗೆ ನನ್ನೆದೆಯ ಹಾಡು ನೇರ ಫೋನಿನ ಕಾರ್ಯಕ್ರಮ. ನೀವು ಸಂಪರ್ಕಿಸಲು ನಮ್ಮ ದೂರವಾಣಿ ಸಂಖ್ಯೆಗಳು 2285558, 2281129, ಎಸ್ಟಿಡಿ ಕೋಡ್ 08272. ದೂರವಾಣಿ ಸಂಖ್ಯೆಗಳನ್ನು ಮತ್ತೊಮ್ಮೆ ಗಮನಿಸಿ, 2285558, ಮತ್ತೊಂದು ಸಂಖ್ಯೆ 2281129, ಎಸ್ಟಿಡಿ ಕೋಡ್ 08272. 11 ಗಂಟೆಗೆ ನನ್ನೆದೆಯ ಹಾಡು ನೇರ ಫೋನಿನ ಕಾರ್ಯಕ್ರಮ. ಗಾನ ಬಜಾನ ಕಾರ್ಯಕ್ರಮ ಮುಂದುವರಿಸ್ತಾ ಇನ್ನು ಮುಂದೆ ಕೇಳೋಣ ಜುಬಿನ್ ನೌಟಿಯಾಲ ಹಾಡಿರುವ ಆಂಕೋಂಕಿ ಗುಸ್ಸಾಕಿಯಾನ್ ಚಿತ್ರದ ಗೀತೆ. ಸಾಹಿತ್ಯ ಖುಷಾಲ್ ಕಿಮಾ, ಸಂಗೀತ ವಿಶಾಲ್ ಮಿಶ್ರಾ.
1: ರೀ ಸ್ಕೂಲ್ ಎಲ್ಲ ಏನೇನು ರೀ?

0: ರೇಡಿಯೋ ಸಮ 10:46
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತಿದೆ?
2: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

ಈಗ ಸಮಯ 10:54. ಶ್ರೋತೃಗಳೇ, ಗಾನ ಭಜನದಲ್ಲಿ ಮುಂದಿನ ಗೀತೆ ಜೋನ್ ಸಾಹಿತ್ಯ ರಚಿಸಿ ಬಿ ಅಜನೇಶ್ ಲೋಕನಾಥ್ ಸಂಗೀತ ಅಳವಡಿಸಿರುವ ಕಾಂತಾರ ಚಾಪ್ಟರ್ 1 ಚಿತ್ರದ ಗೀತೆ. ಗಾಯಕರು ವೆಂಕಟೇಶ್ ಡಿಸಿ.

ಕಾರ್ಯಕ್ರಮದ ಕೊನೆಯಲ್ಲಿ ಮೆಹರೂನ್ ಅಮ್ರೋಯಿ ಸಾಹಿತ್ಯ ರಚಿಸಿ ಶೈಲೇಂದರ್ ಭಾರ್ಚಿ ಸಂಗೀತ ಅಳವಡಿಸಿರುವ ಚಿಡಿಯಾ ಚಿತ್ರದ ಗೀತೆ, ಗಾಯಕರು ದಿವ್ಯಕುಮಾರ್.

ಇದುವರೆಗೆ ಗಾನ ಬಜಾನ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.

0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

0: ಆಕಾಶವಾಣಿಗೆ 90ರ ಸಂಭ್ರಮ.
1: ಆಕಾಶವಾಣಿಗೆ 90ರ ಸಂಭ್ರಮ.
0: ಮಾಹಿತಿ, ಶಿಕ್ಷಣ, ಮನರಂಜನೆ, ಸ್ಥಳೀಯ, ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಸುದ್ದಿಗಳಿಗಾಗಿ ಸೇವೆ ಸಲ್ಲಿಸುತ್ತಿರುವಂತಹ ಶ್ರವ್ಯ ಮಾಧ್ಯಮ ಆಕಾಶವಾಣಿ.
2: ಆಕಾಶವಾಣಿಗೆ 90ರ ಸಂಭ್ರಮ.
3: ಆಕಾಶವಾಣಿಗೆ 90ರ ಸಂಭ್ರಮ.
0: ಪ್ರತಿ ಮನೆ ಮನೆಗೂ ತರಂಗಗಳ ಮುಖಾಂತರ ತಲುಪಿಸುವ ಏಕೈಕ ಶ್ರವ್ಯ ಮಾಧ್ಯಮ ಆಕಾಶವಾಣಿ.
3: ಟ್ಯೂನ್ ಮಾಡಿ ಆಕಾಶವಾಣಿಗೆ 90ರ ಸಂಭ್ರಮ.
4: ಪ್ರತಿದಿನ ಬೆಳಗ್ಗೆ 8:30 ಆಕಾಶವಾಣಿಯ ಅಂತರಾಳ.
3: ಆಕಾಶವಾಣಿಯ ಅಂತರಾಳ.
4: ಆಕಾಶ ಬುಟ್ಟಿ.
3: ಆಕಾಶ ಬುಟ್ಟಿ.
4: ಆಲಿಸಿ ಆಕಾಶ ಬುಟ್ಟಿ.
0: ಶ್ರವ್ಯ ಮಾಧ್ಯಮ ಆಕಾಶವಾಣಿ ನಡೆದು ಬಂದ ಹಾದಿಯನ್ನೊಮ್ಮೆ ತಿಳಿಯಬೇಕೇ? ಕೇಳಿ ಆಕಾಶವಾಣಿಯ ಅಂತರಾಳ.
4: ಆಕಾಶವಾಣಿಯ ಅಂತರಾಳ.
3: ನೆನಪಿನ ಬುತ್ತಿ.
5: ಅವರು ಹೇಳ್ತಾ ಇದ್ರು, ರೇಡಿಯೋ ನಮಗೆ ಇಲ್ಲೂ ಇಷ್ಟು ಹೆಲ್ಪ್ ಮಾಡಿದೆ, ನಮ್ಮನ್ನ ಈ ಲೆವೆಲ್ ಬರ್ಲಿಕ್ಕೆ ರೇಡಿಯೋ ತುಂಬಾ ಹೆಲ್ಪ್ ಆಗಿದೆ. ಅದ್ರ ನನಗೂ ಹೆಲ್ಪ್ ಆಗಿದೆ.
6: ಮರೆಯದಿರು ಆ ಶಕ್ತಿಯ.
0: ಪ್ರೀತಿಯ ಶ್ರೋತೃಗಳೇ, ಇದೇ ಶನಿವಾರ ಬೆಳಿಗ್ಗೆ 9:05 ಪ್ರಸಾರವಾಗಲಿದೆ
3: ನೆನಪಿನ ಬುತ್ತಿ.
0: ಆಕಾಶವಾಣಿಯ ತಾಂತ್ರಿಕ ವಿಭಾಗದಲ್ಲಿ

0: ಸಂಸ್ಥೆಯಲ್ಲಿ 36 ವರ್ಷಗಳ ಕಾಲ ಸುದೀರ್ಘ ಸೇವೆಯನ್ನ ಸಲ್ಲಿಸಿ ನಿವೃತ್ತಿ ಹೊಂದುತ್ತಿರುವಂತಹ ತಾಂತ್ರಿಕ ವಿಭಾಗದ ಮುಖ್ಯಸ್ಥರಾದ ಪಿ ಆನಂದನ್ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಗಲಿದೆ.
1: ಆಕ್ಚುಲಿ ನಾನು ಸ್ಕೂಲ್ ಅಲ್ಲಿ ಫಸ್ಟ್ ಸ್ಟೂಡೆಂಟ್, ಮಾಹಿಯಲ್ಲಿ SSLC ನಂಬರ್ 1 ಸ್ಟೂಡೆಂಟ್,
2: ಪ್ರತಿಭಾವಂತ
1: ಅವಾಗಲೇ.

0: ಸುದೀರ್ಘ ಸೇವೆಯಲ್ಲಿ ಸಿಕ್ಕಂತಹ ಅನುಭವದ ಪಾಕವನ್ನ ಉಣಿಸಲಿದ್ದಾರೆ ನೆನಪಿನ ಬುತ್ತಿ ಕಾರ್ಯಕ್ರಮದಲ್ಲಿ.
1: ಇನ್ನೂ ಒಂದು ಕಡೆ ನಿಮ್ಮಲ್ಲಿ ಒಂದು ಸಾಹಿತ್ಯ ಅನ್ನೋದು ಅಡಗಿದೆಯಾ ಅಂತ ಹೇಳಬಹುದು.
2: ಸಾಹಿತ್ಯ ಅಲ್ಲ, ನಿಜವಾದ ಜೀವನದಲ್ಲಿ ಹೇಳೋದು. ನಾನು
0: ಟ್ಯೂನ್ ಮಾಡಿ ಎಫ್ಎಂ 103.1 ಮೆಗಾ ಹರ್ಟ್ಸ್ ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ.
2: ಫಸ್ಟ್ ರ್ಯಾಂಕ್ ಫಸ್ಟ್ ಸ್ಟೂಡೆಂಟ್ ನಾನೇ ಇರ್ತಾ ಇತ್ತು. ಸ್ಟಾರ್ಟ್ ಮಾಡೋದು ಏ ಅಂತ. ಸೊ ಆನಂದ ಆನಂದ ಆನಂದ
0: ಕಾರ್ಯಕ್ರಮ ನೆನಪಿನ ಬುತ್ತಿ. ನೆನಪಿನ ಬುತ್ತಿ
3: ಶ್ರೋತೃಗಳು, ಈಗ ರೇಡಿಯೋ ಸಮಯ 11:04:38. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
4: ಆಕಾಶವಾಣಿ ಮಡಿಕೇರಿ.
0: ಹಲೋ ಆಕಾಶವಾಣಿ,
4: ನನ್ನೆದೆಯ ಹಾಡು.
0: ನನ್ನೆದೆಯ ಹಾಡು
4: ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ ನನ್ನೆದೆಯ ಹಾಡು.
0: ನನ್ನೆದೆಯ ಹಾಡು.

0: ಹಲೋ ಆಕಾಶವಾಣಿ,
1: ನನ್ನೆದೆಯ ಹಾಡು.
0: ನನ್ನೆದೆಯ ಹಾಡು ಪ್ರೀತಿಯ ಶ್ರೋತೃಗಳಿಗೆಲ್ಲ ಇಂದಿನ ನನ್ನೆದೆಯ ಹಾಡು ನೇರ ಫೋನಿನ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಈ ಕಾರ್ಯಕ್ರಮನ ಒಂದು ವ್ಯಕ್ತಿ ನಡೆಸಿಕೊಟ್ರೆ ಏನ್ ಚಂದ ಅಲ್ವಾ? ಹಾಗಾಗಿ ಕಾರ್ಯಕ್ರಮವನ್ನ ಚಂದಗಾಣಿಸಲು ಇಂದು ನನ್ನೆದೆಯ ಹಾಡು ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಶಕುಂತಲಾ ಅವರು. ಅವರಿಗೂ ಸ್ವಾಗತ ಕೋರ್ತಾ ಕಾರ್ಯಕ್ರಮ ಆರಂಭಿಸೋಣ ಅಲ್ವಾ?
2: ನಮಸ್ಕಾರ. ನಮಸ್ಕಾರ ಪ್ರೀತಿಯ ನಿರೂಪಕರಿಗೆ, ಹಾಗೆಯೇ ನಮ್ಮ ಆತ್ಮೀಯ ಶ್ರೋತೃ ಬಾಂಧವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಹೇಗಿದ್ದೀರಾ ವಿಶಾಲಾಕ್ಷಿ?
0: ನಾವು ಚೆನ್ನಾಗಿದ್ದೀವಿ ಮೇಡಮ್.
2: ಏನು ಖುಷಿ ಖುಷಿಯಾಗಿ ನೀವು ನಿರೂಪಣೆ ಮಾಡ್ತಾ ಇದ್ರೆ, ನಮ್ಮ ಶ್ರೋತೃಗಳು ಕರೆ ಮಾಡ್ತಾ ಇದ್ದಾರೆ, ಖುಷಿಯಾಗಿ ನಿರೂಪಕರು ಕಾರ್ಯಕ್ರಮವನ್ನು ಆರಂಭ ಮಾಡಿಬಿಟ್ರು. ನಮಗೆ ಇವಾಗ ಏನು ಆ ಉತ್ಸಾಹ ಆ ತವಕ ತಡ್ಕೊಳಕಾಗ್ತಾ ಇಲ್ವಲ್ಲ ಅಂತ ಅವರು ಒಂಥರ ಬೇಸರನೂ ಮಾಡ್ಕೊಳ್ತಾ ಇರಬಹುದು. ಏನು ತಿಂಡಿ ಇವತ್ತು?
0: ತಿಂಡಿ ಇವತ್ತು ನಂದು ಗೊಜ್ಜವಲಕ್ಕಿ ಮೇಡಮ್. ಅದು ಯಾಕೆ ಅಂತ ಹೇಳಿದ್ರೆ ಖುಷಿಯಾಗಿರ್ಬೇಕು, ಯಾಕೆ ಅಂದ್ರೆ ನನ್ನೆದೇ ಹಾಡು, ಒಳಗಡೆಯಿಂದ ಬರುವಂತ ಹಾಡು. ಸೊ ಹಾಡು ಬರ್ಬೇಕಾದ್ರೆ ನಾನು ಖುಷಿಯಾಗಿದ್ರೆ ನನ್ನೆದೇ ಹಾಡು ಹೊರಗಡೆ ಬರುತ್ತೆ, ಇಲ್ಲ ಅಂತ ಹೇಳಿದ್ರೆ ನನ್ನೆದೆಲ್ಲ ಅಲ್ಲೇ ಉಳಿದೋಗುತ್ತೆ. ಸೊ ಆ ಕಾರ್ಯಕ್ರಮ ಮಾಡುವಾಗ ಶ್ರೋತೃಗಳ ಹಾಡಿದು.
2: ಈಗ ಆರಂಭದಲ್ಲಿ ನಮ್ಮ ಶ್ರೋತೃಗಳಿಗೆ ಕೆಲವೊಂದು ಸೂಚನೆಗಳನ್ನ ಹೇಳಬೇಕು. ಆ ನಂತರ ನೀವೇನು ಹೇಳಿದ್ರಿ, ಹೃದಯಾಂತರಾಳದಲ್ಲಿ ಅಡಗಿರುವಂತಹ ಭಾವನೆಯನ್ನ ಹೊತ್ತು ತರುವಂತಹ ನಮ್ಮ ಶ್ರೋತೃಗಳ ಮೆಚ್ಚಿನ ಹಾಡನ್ನ ಕೇಳೋಣ, ಹೇಳಿ.
0: ಈಗ ಕೆಲವು ನೀವು ಹೇಳಿದಾಗೆ ಕೆಲವು ಸೂಚನೆಗಳು ಅಂತ ಹೇಳಿದ್ರೆ,
2: ಹೌದು,
0: ಯಾವ ರೀತಿಯ ಸೂಚನೆಗಳನ್ನ ಕೊಡೋಣ, ಯಾವುದ್ರ ಬಗ್ಗೆ ಕೊಡೋಣ?
2: ಆರಂಭದಲ್ಲಿ ನಮ್ಮ ಶ್ರೋತೃಗಳಿಗೆ ನಿರಂತರವಾಗಿ ನಾವು ಸೂಚನೆ ಕೊಟ್ಕೊಂಡು ಬಂದಿದ್ದೀವಿ, ನಮ್ಮ ಕರ್ತವ್ಯ ಅಲ್ವಾ ಹೇಳುವಂತಹದ್ದು. ಯಾವುದೇ ರಾಜಕೀಯ ಪಕ್ಷಗಳ ಬಗ್ಗೆ ಚರ್ಚೆ ಬೇಡ, ಯಾವುದೇ ವ್ಯಕ್ತಿಯ ಬಗ್ಗೆ ಮಾತನಾಡುವುದು ಬೇಡ, ಅವಹೇಳನಕಾರಿ ಪದಗಳನ್ನ ಬಳಸುವುದು ಬೇಡ. ಈ ಕಾರ್ಯಕ್ರಮ ಇರೋದು ಯಾಕಾಗಿ?
0: ನನ್ನದೇ ಹಾಡು, ಹಾಡುಗಳನ್ನ ಕೇಳಕ್ಕೆ ಸುಮಧುರವಾದ ಹಾಡುಗಳು ಮಾತುಗಳನ್ನ ಅವ್ರು ಹಾಡ್ಬೇಕು, ನಾವು ಅದನ್ನ ಕೇಳ್ಕೊಳ್ಬೇಕು.
2: ನೋಡಿ, ನೀವು ಎಷ್ಟು ಅಭಿಮಾನದಿಂದ ಹೇಳ್ತಾ ಇದ್ದೀರಾ. ನಾನು ಕೇಳಿದ್ದಂಥದ್ದು ಬೇರೆ ಪ್ರಶ್ನೆ, ಈ ಕಾರ್ಯಕ್ರಮ ಯಾಕಾಗಿ ಪ್ರಸಾರ ಆಗ್ತಾ ಇದೆ ಅಂತ. ಮಾಹಿತಿ, ಮನರಂಜನೆ, ಜೊತೆ ಜೊತೆಗೆ ಸ್ವಲ್ಪ ಶಿಕ್ಷಣ,
0: ಹೌದು ಅಲ್ವಾ? ಬೇಕಾಗ್ತದೆ ಮೇಡಮ್. ಯಾವುದೇ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಮಾಹಿತಿ, ಮನೋರಂಜನೆ, ಶಿಕ್ಷಣಕ್ಕಾಗಿ ಇರುವಂತಹದ್ದು ನಮ್ಮ ಆಕಾಶವಾಣಿ.
2: ಹೌದು, ಆಕಾಶವಾಣಿ ಯಾರಿಂದ? ನಮ್ಮ ಶ್ರೋತೃ ಬಾಂಧವರಿಂದ.

0: ಅವರಿಗಾಗಿ ಇರುವಂಥದ್ದು ಒಂದು ನೀತಿ ಇದೆಯಲ್ಲ,
1: ಶ್ರೋತೃಜನ
0: ಹಿತಾಯ
1: ಬಹುಜನ
0: ಬಹುಜನ ಸುಖಾಯ ಅಂತ. ಹಾ, ಈಗ ಆರಂಭ ಮಾಡೋಣ
1: ಕಾರ್ಯಕ್ರಮ. ಶ್ರೋತೃಗಳಿಂದ, ಶ್ರೋತೃಗಳಿಗಾಗಿ, ಶ್ರೋತೃಗಳಿಗೋಸ್ಕರ.
0: ಈಗ ಮೊದಲ ಕರೆ
1: ಯಾರ್ದಿದೆ ಅಂತ ನೋಡೋಣ ಅಲ್ಲ. ಹಲೋ
2: ಹಲೋ, ನಮಸ್ತೆ ಮೇಡಮ್.
1: ಹಲೋ
2: ಹಲೋ, ನಮಸ್ತೆ.
1: ಹಲೋ
2: ಹಲೋ, ನಮಸ್ತೆ ಮೇಡಮ್.
1: ಹಲೋ, ಕೇಳಿಸ್ತಾ ಇದೆಯಾ? ಏನೋ ಕರೆಯಲ್ಲಿ ವ್ಯತ್ಯಯ ಆಗಿದೆ, ಹಾಗಾಗಿ ಆರಂಭದಲ್ಲಿ ಒಂದು ಹಾಡನ್ನು ಕೇಳೋಣ. ಯಾರು ನಮಗೋಸ್ಕರ ಕಾಯ್ತಾ ಇದ್ದಾರೆ ಅವರು ಪ್ರಯತ್ನವನ್ನು ಪಡಲಿ.

0: ಈಗ ನನ್ನದೇ ಹಾಡು ಕಾರ್ಯಕ್ರಮದಲ್ಲಿ ಮೊಟ್ಟ ಮೊದಲ ಹಾಡು ಕನ್ನಡ ನಾಡು ನುಡಿಗೆ ಸಂಬಂಧಪಟ್ಟಂತೆ ಪ್ರಸಾರ ಮಾಡಿದ್ರಿ.
1: ಹೌದು, ಮಾಡಿದ್ವಿ
0: ಅಲ್ವಾ? ಯಾಕಾಗಿ?
1: ನಾಳೆ ಕನ್ನಡದ ಹಬ್ಬ.
0: ಕನ್ನಡದ ಹಬ್ಬ
1: ಕೊಡಗಿನಲ್ಲಿ
0: ಸುಂಟಿಕೊಪ್ಪ ನಾಡಿನಲ್ಲಿ ಆಯೋಜಿತವಾಗಿರುವಂತಹ 17ನೇ ಕೊಡಗು ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತಾ ಇದೆ. ಈಗಾಗಲೇ ನಮ್ಮ ಆಕಾಶವಾಣಿಯಿಂದ 2 ಮುಖ್ಯವಾದಂತಹ ಸಂದರ್ಶನ ಪ್ರಸಾರ ಆಗಿದೆ. ಇವತ್ತು 4 ಗಂಟೆಗೆ ಕೊಡಗು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾದ ಕೇಶವ ಕಾಮತ್ MP ಅವರೊಂದಿಗಿನ ಸಂದರ್ಶನದ ಮರುಪ್ರಸಾರ ಆಗ್ತಾ ಇದೆ. ಇದು ನಮ್ಮ ಶ್ರೋತೃಗಳ ಗಮನಕ್ಕೆ ಇರಲಿ. ಕನ್ನಡ ನಾಡು ನುಡಿಯನ್ನು ಕುರಿತು ಅದೆಷ್ಟೋ ಭಾವನೆಗಳು ಮನಸ್ಸಿನಲ್ಲಿ ಮೂಡಿಬರುತ್ತವೆ ಅಲ್ವಾ? ಎಲ್ಲರೂ ಕೂಡ ನಾವು ಭಾಗಿಯಾಗೋಣ ಅಂತ ಹೇಳ್ತಾ ಒಂದು ಕರೆ ಇದೆ.
1: ಹಾಗಾದ್ರೆ ಕರೆಯನ್ನ ಸ್ವೀಕಾರ ಮಾಡೋಣ ಅಲ್ಲ. ನಮಗೋಸ್ಕರ ಕಾಯ್ತಾ ಇದ್ದಾರೆ ಯಾರು ಅಂತ ನೋಡೋಣ. ಹಲೋ
2: ಹಲೋ, ನಮಸ್ತೆ ಮೇಡಮ್.
1: ಹಲೋ
2: ಹಲೋ, ನಮಸ್ತೆ ಮೇಡಮ್.
1: ಹಾ ನಮಸ್ತೆ, ಹೇಳಿ.
2: ನಾನು ಕೇರಂಬಾಣೆ ಕೊಳಗದಾಳು ಗ್ರಾಮದಿಂದ ಸೀರಮ್ಮನ ವಾಣಿಜ್ಯ ಗೊಂಬೆ.
1: ಹಾ ಹಾ ಹಾ ಹಾ, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ.
2: ಸ್ವಾಗತ.
1: ಹಾ ಹಾ ಹಾ, ಹೇಗಿದ್ದೀರಾ ನೀವು?
2: ಚೆನ್ನಾಗಿದ್ದೀನಿ ಮೇಡಮ್.
1: ಚೆನ್ನಾಗಿದ್ದೀರಾ? ಕೇಳ್ತಾ ಇದ್ದೀರಲ್ಲ ರೇಡಿಯೋನ?
2: ಕೇಳ್ತಾ ಇದ್ದೇನೆ.
1: ಹಾ ಹಾ, ಈಗ ಮಾತಾಡಿದ್ರು ನಾಳೆ ನಮ್ಮ ಕೊಡಗಿನ
2: ಕನ್ನಡದ ಹಬ್ಬ.
1: ಹಾ, ಕನ್ನಡದ ಹಬ್ಬ ಕೇಳ್ತಾ ಇದ್ರಲ್ಲ.
2: ನಾನೊಂದು ಕನ್ನಡದ ಕವನ ಹೇಳ್ತೀನಿ ಮೇಡಮ್.
1: ಹೇಳಿ ಹೇಳಿ.
2: ಕನ್ನಡದ ಹಬ್ಬ, ಕನ್ನಡದ ಉತ್ಸವ ಶುಭ ದಿನವು, ಆಚರಣೆಯ ಈಗ ಶುಭ ಸಂಭ್ರಮವು, ಕೊಡಗಿನ ನಾಡಿನ ಸಿರಿ ಸೌಂದರ್ಯವು, ಭಾಷೆಯ ಸಿರಿ ಸಂಪತ್ತುಗಳು ಬೆಳವಣಿಗೆ ಆದವು, ಕೊಡಗು ನಾಡಿನ ಬೆಳೆಯುವ ಪ್ರತಿಭೆಗಳೆಲ್ಲವೂ ಅರಳಿ ನಿಂತಿರುವ ಕುಸುಮಗಳೆಲ್ಲವು, ಭಾವನೆಗಳು ಬಾನ್ ತುಂಬಿ ಬಾಂಧವ್ಯದಿ ನೋಡುವ ನೋಟವು, ಸಿರಿ ಕನ್ನಡ ಸಿರಿ ಮಾತೆಯ ಮಡಿದಿ ನಂದವು, ಕೂಡಿಯಾಡುವ ಭಾಷೆಯ ಅಂದ ಆನಂದವು, ಕನ್ನಡದ ಕವಿ ರಾಜ್ಯದ ಮೂಡಿ ಬಂದವು, ಹುಣ್ಣಿಮೆಯ ಬೆಳಕನ್ನು ಸ್ವರಚೆಲ್ಲಿ ತಂದವು, ಕನ್ನಡ ರಾಜ್ಯದಿ ಮೊಳಗುವ ಉತ್ಸವವು, ನಾವು ಎಲ್ಲರೂ ಜೊತೆಯಾಗಿ ಸೇರುವೆವು, ರಾಜ್ಯವ ನಮ್ಮ ರಾಜ್ಯೋತ್ಸವದಂದವು.
0: ನಮಸ್ಕಾರ ವಾಣಿಯವರೇ.
2: ನಮಸ್ತೆ ಮೇಡಮ್,
0: ಹೇಗಿದ್ದೀರಾ?
2: ಚೆನ್ನಾಗಿದ್ದೀನಿ.
0: ಕವನದೊಂದಿಗೆ ನಿಮ್ಮ ಮಾತು ಆರಂಭ ಆಗಿದೆ, ಬಹಳ ಚಂದವಾಗಿ ಬರ್ತಿದ್ದೀರಿ. ಏನು ತಿಂಡಿ ಇವತ್ತು? ಏನು ತಿಂಡಿ ಇವತ್ತು?
2: ರೇಡಿಯೋದ ಮೂಲಕ ನಾನು ಶುಭಾಶಯವನ್ನು ಹೇಳುತ್ತೇನೆ.
0: ನಮಗೂ ಕೂಡ ಶುಭಾಶಯಗಳು ಮಡಿಕೇರಿ ಆಕಾಶವಾಣಿ ಕೇಂದ್ರದ ವತಿಯಿಂದ. ನಮ್ಮೆಲ್ಲ ಪ್ರೀತಿಯ ಶ್ರೋತೃಗಳಿಗೆ ಈಗಾಗಲೇ ನಿಮ್ಮ ಮೆಚ್ಚಿನ ಮಡಿಕೇರಿ ಆಕಾಶವಾಣಿ ಪ್ರಸಾರ ಮಾಡಿದೆ ವಿಶೇಷ ಸಂದರ್ಶನವನ್ನು. ಕೇಳಿದ್ರ?
2: ಕೇಳಿದ್ದೀನಿ ನಾನು. ಅಧ್ಯಕ್ಷರಿಗೆ ಫೋನ್ ಮಾಡಿ ಮಾತಾಡ್ಬೇಕು ಅಂದ್ರೆ ಅವರ ಫೋನ್ ಕನೆಕ್ಟೇ ಆಗೋದಿಲ್ಲ. 3 ದಿವಸದಿಂದ ಪ್ರಯತ್ನ ಪಟ್ಟು ಫೋನ್ ನಾಟ್ ರೆಜಿಬಲ್ ನಾಟ್ ರೆಜಿಬಲ್ ಬರ್ತದೆ. ಏನು ನಾವು ಮಾತಾಡ್ತಿರ್ತೀವಿ ಅಧ್ಯಕ್ಷರ ಜೊತೆ.
0: ಅಲ್ಲ, ಏನಾಗಿದೆ ಗೊತ್ತಾ, ಇದು ಸಹಜವಾದಂತದ್ದು. ಇವಾಗ ಬಿಸಿ ಎಲ್ಲರೂ, ಅವರು ಮಾತ್ರ ಅಲ್ಲ, ಶಾಲೆಗಳು ಕೂಡ ಆರಂಭ ಆಗ್ತಾ ಇದೆ, ಪೋಷಕರು ಕೂಡ ಬಿಸಿ ಆಗ್ಬಿಟ್ಟಿದ್ದಾರೆ, ಶಿಕ್ಷಕರು ಕೂಡ ಜವಾಬ್ದಾರಿಯುತವಾಗಿ ಆರಂಭ ಮಾಡ್ಬೇಕು ಅಲ್ವಾ? ಎಲ್ಲರೂ ಕೂಡ ಬಿಸಿ
2: ಮೇಡಮ್. ನಮ್ಮ ನಾನು ಹತ್ತಿರದಲ್ಲಿ ಮಾತ್ರ ಏನಾದ್ರೂ ಕಾರ್ಯಕ್ರಮ ಇದ್ರೆ ಹೋಗೋದು. ನಾ ತುಂಬಾ ದೂರ, ನಾ ಚೇರಂಬಾಣಿ ಆಪೋಕಿನಲ್ಲೇ ಭಾಗವಹಿಸಿದ್ದೀನಿ. ನಂಗೆ ಅಷ್ಟು ದೂರ ಹೋಗಕ್ಕಾಗಲ್ಲ, ದೂರ
1: ಅದನ್ನ. ಆತರ ನೀವು ಬೇಜಾರು ಮಾಡೋ ಅವಶ್ಯಕತೆ ಏನಿಲ್ಲ ನೋಡಿ. ಅದರ ಮೊದಲು ಸಹ ಆಕಾಶವಾಣಿಯಿಂದ ಕೆಲವು ಕಾರ್ಯಕ್ರಮಗಳನ್ನ ಪ್ರಸಾರ ಮಾಡ್ತಾರೆ, ಅದಾದ ನಂತರವೂ ಸಹ ಅದಕ್ಕೆ ಸಂಬಂಧಪಟ್ಟ ಕಾರ್ಯಕ್ರಮಗಳನ್ನ ನಿಮ್ಮಂತವ್ರಿಗೋಸ್ಕರ

0: ಪ್ರಸಾರ ಮಾಡ್ತಾರಲ್ವಾ.
1: ಹೌದು.
0: ನಿಜವಾಗಿ ನಿಮ್ಮ ಕಾಳಜಿಗೆ ವಿಶೇಷ ಧನ್ಯವಾದಗಳು. ಮತ್ತೆ ಕನ್ನಡದ ಕುರಿತಾಗಿ,
1: ಹಬ್ಬ
0: ಹಾಂ ಕನ್ನಡದ ಹಬ್ಬದ ಕುರಿತಾಗಿ ನೀವು ವಾಚನ ಇಲ್ಲೇ ಮಾಡಿಬಿಟ್ಟಿದ್ದೀರಿ, ನೀವು ಕವಿತಾ ವಾಚನವನ್ನು ಇಲ್ಲೇ ಮಾಡಿಬಿಟ್ಟಿದ್ದೀರಿ. ಹಾಂ,
1: ಹೌದು
0: ಇದೇ ಒಂದು ಸಂದರ್ಭದಲ್ಲಿ ಒಂದು ನುಡಿಗಟ್ಟು ಹೇಳ್ತಾರೆ, ಹೇಳ?
1: ಹೇಳಿ ಹೇಳಿ ಹೇಳಿ.
2: ಕಲ್ಲು ಮುಳ್ಳಿನ ಹಾದಿ ನುಡಿಗಟ್ಟು.
1: ಕಲ್ಲು ಮುಳ್ಳಿನ ಹಾದಿ, ಹಾದಿಯನ್ನು ತುಳಿದು ಕಷ್ಟಗಳನ್ನು ಬಗೆಹರಿ ಹೂವಿನ ಹಾದಿಯಲ್ಲಿ ನಡೆಯಬೇಕು.
0: ತುಂಬಾ ಚೆನ್ನಾಗಿ ಹೇಳಿದ್ರಿ. ನಿಮ್ಮ ಮೆಚ್ಚಿನ ಹಾಡು ಹೇಳಿಲ್ವಲ್ಲ?
1: ಆದರ್ಶ ಚಿತ್ರದಿಂದ ಕನ್ನಡ ನಾಡಿನ ಬಗ್ಗೆ ಒಂದು ಹಾಡಿದೆ ಮೇಡಮ್, ನಾಳೆ ಹಬ್ಬದ ಪರವಾಗಿ ನಾನು ಕೇಳ್ತಿದ್ದೀನಿ.
0: ತುಂಬಾ ಸಂತೋಷ. ನಾವೆಲ್ಲರೂ ಕೂಡ ನಾವು ಕೇಳೋಣ.
1: ಆಯ್ತು,
0: ಧನ್ಯವಾದ.
2: ನಿಮ್ಮ
1: ಹಬ್ಬಕ್ಕೆ ಶುಭಾಶಯಗಳು ಮೇಡಮ್, ಆಕಾಶವಾಣಿ ಮೂಲಕ
0: ಧನ್ಯವಾದಗಳು.
2: ನಿಮ್ಮ ಇಷ್ಟದ ಗೀತೆಯನ್ನ ಕೇಳುಗರಿಗೋಸ್ಕರ ನಾಳಿನ ಹಬ್ಬಕ್ಕೋಸ್ಕರ ನಾವು ಪ್ರಸಾರವನ್ನು ಮಾಡ್ತೇವೆ, ಹೀಗೆ ಕರೆ ಮಾಡ್ತಾ ಇರಿ. ನಮಸ್ಕಾರ.
1: ಧನ್ಯವಾದಗಳು, ಧನ್ಯವಾದಗಳು.
0: ಈಗ ಕನ್ನಡದ ಬಗ್ಗೆ ಬಹಳಷ್ಟು ಮಾಹಿತಿಯನ್ನು ನಾವು ತಿಳ್ಕೊಳ್ಬೇಕಾಗತ್ತೆ. ಸ್ವಲ್ಪ ನಾವು ಹೆಸರಾಂತ ಕನ್ನಡ ಕವಿಗಳನ್ನು ನಾವು ಹೆಸರುಗಳನ್ನು ನಾವು ಸ್ಮರಿಸೋಣ. ನೀವೇ ಹೇಳುವಂತಹ ಉತ್ಸಾಹವನ್ನು ತೋರ್ತಾ ಇದ್ದೀರಿ, ಹಾಗಾಗಿ ನೀವೇ ಹೇಳ್ಬಿಡಿ ನಮ್ಮ ಶ್ರೋತೃಗಳಿಗೆ.
2: ಆರಂಭದಿಂದ ಶುರು ಮಾಡಲಾ? ಇವರ ಹೆಸರುಗಳನ್ನು ಹೇಳೋದಕ್ಕೆ ನಮಗೆ ಹೆಮ್ಮೆ ಅನಿಸುತ್ತೆ.
0: ಹೌದು
2: ಅಲ್ಲ? ಗೋಪಾಲಕೃಷ್ಣ ಅಡಿಗರು, ಕುವೆಂಪುರವರು, ಟಿ ಪಿ ಕೈಲಾಸಂ ಅವರು, ಜಿ ಪಿ ರಾಜಾರತ್ನಂರವರು.
0: ಟಿ ಪಿ ಕೈಲಾಸಂ,
2: ಟಿ ಪಿ ಕೈಲಾಸಂ ಯಾಕಂದ್ರೆ ಅವರು ಅಂತ ಹೇಳ್ತಿರೋದ್ರಿಂದ ಒಂದು ಗೌರವವನ್ನು ಕೊಡೋಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಮಾಸ್ತಿ ವೆಂಕಟೇಶ ಅಯ್ಯಂಗಾರ್, ದರಾ ಬೇಂದ್ರೆ, ಜಿ ಎಸ್ ಶಿವರುದ್ರಪ್ಪ, ಬಿ ಎಂ ಶ್ರೀಕಂಠಯ್ಯ, ಕೆ ಎಸ್ ನರಸಿಂಹಸ್ವಾಮಿ, ಕೆ ಎಸ್ ನಿಸಾರ್ ಅಹಮದ್, ವಿ ಕ್ರು ಗೋಕಾಕ್, ಶಿವರಾಮ ಕಾರಂತ, ಪೂತಿ ನರಸಿಂಹಾಚಾರ್, ತೀನಂ ಶ್ರೀಕಂಠಯ್ಯ, ಗಿರೀಶ್ ಕಾರ್ನಾಡ್, ಯು ಆರ್ ಅನಂತಮೂರ್ತಿ,
0: ಲಕ್ಷ್ಮೀನಾರಾಯಣ ಭಟ್ಟ,
2: ಇವರೆಲ್ಲ
0: ಹತ್ತು ಹಲವು ಸಾಹಿತಿಗಳು ತಮ್ಮ ಅನುಭವದ ಒಂದು ಪಾಕವನ್ನು ನಮಗೆ ಉಣಿಸಿದ್ದಾರೆ. ಪ್ರತಿದಿನವೂ ಕೂಡ ನಾವು ಕನ್ನಡ ಸಾಹಿತ್ಯದ ಸಾಹಿತಿಗಳ ಭಾವನೆಯನ್ನು ಒಂದೊಂದೇ ನಾವು ಓದ್ತಾ ಹೋದರೆ ಖಂಡಿತ ನಮ್ಮ ಜೀವನ ಹಸಿರಾಗಿರುತ್ತೆ ಅಂತ ಹೇಳ್ಬೋದು ಅಲ್ವಾ? ಸಾರ್ಥಕತೆಯೂ ಕೂಡ ಇದೆ. ಈಗ ವಾಣಿಯವರ ಮೆಚ್ಚಿನ ಹಾಡನ್ನು ಕೇಳೋಣ.
2: ಖಂಡಿತ ಪ್ರಸಾರವನ್ನು ಮಾಡ್ತೀವಿ ನಾಳಿನ ಹಬ್ಬಕ್ಕೋಸ್ಕರ ಈ ಹಾಡು.

0: ಮತ್ತೊಮ್ಮೆ ನನ್ನೆದೆಯ ಹಾಡು ನೇರ ಫೋನಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ಕೂಡ ಆರಂಭದಲ್ಲಿ ಹೊಸ ಶ್ರೋತೃಗಳಿಗಾಗಿ ದೂರವಾಣಿ ಸಂಖ್ಯೆಯನ್ನು ಹೇಳಲಿಲ್ಲ.
1: ಹಾಂ, ಹಾಗಾದ್ರೆ ಈಗ ಹೇಳೋಣ.
0: ಇದಕ್ಕೆ ಕಾರಣ ಏನು? ನಿಮ್ಮ ಉತ್ಸಾಹ.
1: ಹೌದು,
0: ಮತ್ತು ಒಂದು ಹೇಳಿದ ಮರ್ತೋಯ್ತು ಹೇಳೋದು ಏನು ಅಂತಂದರೆ, ಒಂದು ನುಡಿಗಟ್ಟನ್ನು ಹೇಳ್ತೀವಿ, ಅದಕ್ಕೆ ಒಂದು ಚಂದದ ವಾಕ್ಯವನ್ನು ಸಂಕ್ಷಿಪ್ತವಾಗಿ ಹೇಳಿ ಅಂತ. ನಿಮ್ಮ ಉತ್ಸಾಹಕ್ಕೆ ಧನ್ಯವಾದ, ವಿಶೇಷ ಧನ್ಯವಾದ. ಆ ನಿರೂಪಕರು ಅಂದರೆ ಹೀಗಿರಬೇಕು, ಅಂದರೆ ಉತ್ಸಾಹವಾಗಿ, ಉತ್ಸಾಹ ಹೊಂದಿ, ಖುಷಿ ಖುಷಿಯಾಗಿ. ನೋಡಿ, ಮರ್ತೇ ಬಿಟ್ಟಿದ್ದೀರಿ ದೂರವಾಣಿ ಸಂಖ್ಯೆ ಹೇಳೋದು, ಮತ್ತೊಮ್ಮೆ ಹೇಳಿಬಿಡಿ.
1: ಆಯಿತು ಮೇಡಮ್, ಧನ್ಯವಾದಗಳು. ನಮ್ಮನ್ನು ಸಂಪರ್ಕಿಸಲು ನಮ್ಮ ದೂರವಾಣಿ ಸಂಖ್ಯೆಗಳು 2285558, ಮತ್ತೊಂದು ಸಂಖ್ಯೆ 2281298. ಎಸ್ಟಿಡಿ ಕೋಡ್ 08272.
0: ಈಗ ಮತ್ತೊಂದು ಈ ಕಾರ್ಯಕ್ರಮದಲ್ಲಿ ಸೇರ್ಪಡೆ ಏನು ಗೊತ್ತಾ? ಒಗಟು, ಜಾಣ್ಮೆಯ ಒಗಟು, ಎರಡು ಹೇಳ್ತೀನಿ, ಕೇಳ್ತೀನಿ. ಒಗಟು ಕೇಳೋದಲ್ವಾ? ಸುದ್ದಿ ಸೂರಪ್ಪ ದೇಶವೆಲ್ಲ ಸುತ್ತಾಡ್ತಾನೆ. ಏನು ಹೇಳಿ? ಸುದ್ದಿ ಸೂರಪ್ಪ ದೇಶವೆಲ್ಲ ಸುತ್ತಾಡ್ತಾನೆ, ಜನರನ್ನ ಅಳಿಸ್ತಾನೆ ಇಲ್ಲವೇ ನಗ್ಗಿಸ್ತಾನೆ. ಅವನ ಕಿಮ್ಮತ್ತು ಒಂದು ಹಿಡಿ ಚುರುಮುರಿಯಷ್ಟೂ ಇಲ್ಲ. ಏನಿದು ಉತ್ತರ? ಮತ್ತೊಮ್ಮೆ ಹೇಳ್ಬೇಕಾ?
1: ಮತ್ತೊಮ್ಮೆ ಹೇಳಿ, ನಮ್ಮ ಶ್ರೋತೃಗಳು ಯಾರಾದ್ರೂ ಹೇಳ್ತಾರ ನೋಡೋಣ. ಈಗ
0: ಸುದ್ದಿ ಸೂರಪ್ಪ ದೇಶವೆಲ್ಲ ಸುತ್ತಾಡ್ತಾನೆ, ಜನರನ್ನ ಅಳಿಸ್ತಾನೆ ಇಲ್ಲವೇ ನಗಿಸ್ತಾನೆ, ಅವನ ಕಿಮ್ಮತ್ತು ಒಂದು ಹಿಡಿ ಚುರುಮುರಿಯಷ್ಟೂ ಇಲ್ಲ. ಉತ್ತರ ಹೇಳಿ. ಮತ್ತೊಂದು, ಹಾಲು ಬಣ್ಣದ ಹಕ್ಕಿ, ನೀಲವರ್ಣದ ಕೆರೆ, ಬಾಯಿ ಎಂಜಲಾಗುವುದೆಂದು ಬಾಲದಿಂದ ನೀರು ಕುಡಿಯುತ್ತೆ. ಮತ್ತೊಮ್ಮೆ ಹೇಳ್ಬೇಕು ನಿಮ್ಗೆ, ಆಳವಾಗಿ ಹೊರಟೋಗಿದ್ದೀರಾ ನೀವು, ಯೋಚನೆ ಮಾಡಕ್ಕೆ.
1: ಅಲ್ಲ, ಇದನ್ನ ನಾನು ಶ್ರೋತೃಗಳಿಗೆ ಕೇಳಿ ಮತ್ತೆ ಹೇಳ್ತೀನಿ.
0: ಮತ್ತೊಮ್ಮೆ ಹೇಳ್ಬಿಡ್ತೀನಿ. ಹಾಲು ಬಣ್ಣದ ಹಕ್ಕಿ, ನೀಲವರ್ಣದ ಕೆರೆ, ಬಾಯಿ ಎಂಜಲಾಗುವುದೆಂದು ಬಾಲದಿಂದ ನೀರು ಕುಡಿಯುತ್ತೆ. ಉತ್ತರ ಏನು?
1: ನಮ್ಮ ಶ್ರೋತೃಗಳಿಗೆ ಕೇಳಿ ನೋಡೋಣ ಹೇಳ್ತಾರ ಅಂತ. ಹಲೋ,
2: ನಮಸ್ತೆ ಮೇಡಮ್.
1: ನಮಸ್ತೆ, ಯಾರು ಮಾತಾಡ್ತಾ ಇದ್ದೀರಾ?
2: ನಾನು ಪುಷ್ಪರಾಜ್ ಮಾತಾಡುದು ಮೇಡಮ್, ಕಗ್ಗೋಗ್ಲು ಹೋಕಾಡು ಪೈಸಾಗಿಂದ ಮೇಡಮ್.
1: ಪುಷ್ಪರಾಜು ಅವರಾ?
2: ಹೌದು ಮೇಡಮ್.
1: ಪುಷ್ಪರಾಜರೇ, ನೀವು ರೇಡಿಯೋ ಕೇಳ್ತಾ ಇದ್ದೀರಲ್ಲ? ಕೇಳ್ತಾ ಇದ್ದೀರಾ? ಈಗಷ್ಟೇ ಶಕುಂತಲಾ ಮೇಡಮ್ ಹೇಳಿದ್ರು ಎರಡು ಒಗಟುಗಳನ್ನ, ಕೇಳ್ಕೊಂಡ್ರಾ?
2: ಕೇಳ್ಕೊಂಡೆ ಮೇಡಮ್.
1: ಯಾವ್ದಿರ್ಬಹುದು
0: ಉತ್ತರ?
1: ಉತ್ತರ
2: ಒಂದು ಉತ್ತರ ಕಾಗದ ಆಗಿರ್ಬೋದು ಅಂತ ಅನ್ಕೊಳ್ತೀನಿ ಮೇಡಮ್.
0: ಉತ್ತರವನ್ನ ಹೇಳಿದೆ ಪುಷ್ಪರಾಜು
1: ಅವರು. ನೀವು ಹೇಳಿ ಉತ್ತರವರು ಹೇಳ್ತಾರೆ. ಈಗ
0: ಸುದ್ದಿ ಸೂರಪ್ಪ ದೇಶವೆಲ್ಲ ಸುತ್ತಾಡ್ತಾನೆ, ಜನರನ್ನ ಅಳಿಸ್ತಾನೆ ಇಲ್ಲವೇ ನಗಿಸ್ತಾನೆ, ಅವನ ಕಿಮ್ಮತ್ತು ಒಂದು ಹಿಡಿ ಚುರುಮುರಿಯಷ್ಟೂ ಇಲ್ಲ. ಉತ್ತರ ಏನ್ ಗೊತ್ತಾ? ಪೋಸ್ಟ್ ಕಾರ್ಡ್. ಇನ್ನು ಎರಡನೇದು,
1: ಎರಡನೇದು ಇನ್ನೊಂದ್ಸಲ ಒಗಟು ಹೇಳಿ ನೋಡೋಣ.
0: ಹಾಲು ಬಣ್ಣದ ಹಕ್ಕಿ, ನೀಲವರ್ಣದ ಕೆರೆ, ಬಾಯಿ ಎಂಜಲಾಗುವುದೆಂದು ಬಾಲದಿಂದ ನೀರು ಕುಡಿಯುತ್ತೆ.
1: ಏನಿರ್ಬೋದು? ಇಲ್ಲ, ಇನ್ನೊಂದ್ಸಲ ಪ್ರಯತ್ನ ಪಡಿ.
0: ಈಗ ಅವ್ರು ಇಷ್ಟದ ಹಾಡು ಕೇಳಲಿಲ್ಲ,
1: ಅವರು ಪ್ರಯತ್ನ ಪಡ್ತಾರೆ, ಆಮೇಲೆ ಹಾಡನ್ನ ಹೇಳ.
0: ಪ್ರಯತ್ನ ಪಡ್ತಾ ಇರ್ಲಿ, ಮನಸ್ಸಲ್ಲಿ ಓಡ್ತಾ ಇರುತ್ತೆ ಏನಿರ್ಬೋದು ಅಂತ. ಮತ್ತೆ ಬೇರೆ ಶ್ರೋತೃಗಳಿಗೂ ಕೂಡ ಉತ್ತರ ಹುಡುಕ್ತಾ ಇದ್ದಾರೆ. ಈಗ ಅವರ ಮೆಚ್ಚಿನ ಹಾಡು.
1: ನಿಮ್ಮ ಮೆಚ್ಚಿನ ಚಿತ್ರಗೀತೆ ಯಾವುದು?
2: ಮೇಡಮ್, ತವರಿನ ತೊಟ್ಟಿಲು ಚಿತ್ರದಲ್ಲಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಚಿತ್ರ ಬ್ರಹ್ಮ ಬರೆದ ಹಾಳೆಯಲ್ಲಿ ಅಂತ್ಯ ಏನಿದೆ ಆಗಿದೆ.
1: ನೋಡಿ, ಉತ್ತರನು ನೀವೇ ಹೇಳಿದ್ರಿ, ಅದೇ ಎಂತ ಹೇಳ್ತಾರೆ ಚಿತ್ರಗೀತೆಯನ್ನು ಸಹ ಕೇಳಿದ್ರಿ, ಒಗಟಿಗೆ ಸಂಬಂಧಪಟ್ಟಾಗಿ ಬಂತು ಅಲ್ಲ?
2: ಹೌದು ಮೇಡಮ್.
0: ಯಾಕಾಗಿ ಇಷ್ಟ ಹಾಡು ಪುಷ್ಪರಾಜ್ ಅವರೇ?
2: ಚೆನ್ನಾಗಿದೆ ಮೇಡಮ್, ಸಾಹಿತ್ಯ ಚೆನ್ನಾಗಿದೆ ಮೇಡಮ್.
0: ಅಲ್ಲ, ಸಾಹಿತ್ಯ ಪ್ರತಿಯೊಬ್ಬರು ಇಷ್ಟಪಡ್ತಾರೆ. ನಮ್ಮ ಶ್ರೋತೃಗಳಿಗೆ ಈ ಮುಖಾಂತರ ಮನವಿ ಮಾಡ್ಕೊಳ್ಳೋದು ಏನು ಗೊತ್ತಾ ಆಕಾಶವಾಣಿ, ಒಂದು ಹಾಡನ್ನು ಇಷ್ಟಪಡ್ತೀವಿ. ಈಗ ಒಂದು ಹಾಡು ನೆನಪಿರ್ಬೋದು ನಿಮಗೆ, ನಿನ್ನ ನೀನು ಮರೆತರೇನು ಸುಖವಿದೆ ಅಂತ ಒಂದು ಹಾಡಿದೆ.

0: ಪ್ರತಿಯೊಬ್ಬರು ಇಷ್ಟಪಡ್ತಾರೆ ಆ ಸಾಹಿತ್ಯ
1: ನಿಜವಾಗಿ.
0: ಆದ್ರೆ ಯಾಕೆ ಅಂತ ಹೇಳಿದ್ರೆ ನಮ್ಮನ್ನ ನಾವು ಮರಿಬಾರ್ದು. ನಾವು ಛಲದಿಂದ ನಮ್ಮ ವಿಶ್ವಾಸವನ್ನು ಉಳಿಸ್ಕೊಳ್ಬೇಕು. ನಮ್ಮೊಳಗಿನ ಏನು ಒಂದು ಶಕ್ತಿ ಇದೆ, ಶಕ್ತಿ, ಆ ಶಕ್ತಿಯನ್ನ ಉಳಿಸ್ಕೊಳ್ಬೇಕು ಅಂತ ನೋಡಿ ಆ ಹಾಡನ್ನು ಕೇಳ್ತಾ ಇದ್ದ ಹಾಗೆ. ಈಗ ಇದು ಆಕಾಶವಾಣಿಯ ವರ್ಣನೆ, ಹಾಗೆ ಹಾಡುಗಳು ಯಾಕಾಗಿ ಇಷ್ಟ ಅಂತ ಹೇಳಬೇಕು. ಸಾಹಿತ್ಯ ಇಷ್ಟ ಆಗುತ್ತೆ, ಅದಕ್ಕೆ ವಿಶೇಷವಾದಂತ ರೂಪ ನಮ್ಮ ಮನಸ್ಸಲ್ಲೊಂದಿರುತ್ತಲ್ಲ. ಹಾಗಾಗಿ ಪುಷ್ಪರಾಜವರೇ,
2: ಅಂದ್ರೆ ಈ ಹಾಡಲ್ಲಿ ಸಂದೇಶ ಇದೆ ಮೇಡಮ್, ಬ್ರಹ್ಮ ಬರೆದ ಹಾಳೆಯಲ್ಲಿ ಅಂತ ಹೇಳಿ.
0: ಹಾ ನೋಡಿ, ಇವಾಗ ಹೇಳಿದ್ರ ವೆರಿ ಗುಡ್ ನೋಡಿ, ಹೀಗೆ ಹೇಳ್ಬೇಕು
2: ಸೂತ್ರದಲ್ಲಿ ಇದೆ ಅಂತ ಒಂದು ಸಂದೇಶ ಇದೆ ಮೇಡಮ್.
0: ತುಂಬಾ ಇಷ್ಟವಾದಂತ ಹಾಡನ್ನ ಕೇಳಿದೀರಾ ಅಂತ ಅನ್ಕೊಳ್ಳೋಣ. ಈಗ ಒಂದು ನುಡಿಗಟ್ಟು.
2: ಓಕೆ ಮೇಡಮ್. ಓಕೆ ಮೇಡಮ್,
0: ಹೇಳ್ತಾರೆ ನಿಮ್ಗೆ ಅವರು,
1: ಪ್ರಯತ್ನ ಪಡ್ತೀರಾ?
2: ಓಕೆ ಮೇಡಮ್.
1: ಸಾಧಾರಣ ನಿಮಗೆ ಗೊತ್ತಿರುತ್ತೆ, ಯಾಕೆಂದ್ರೆ ನೀವು ಬಹಳ ಸುಲಭವಾಗಿ ಎಲ್ಲವನ್ನ ಹೇಳ್ತೀರಾ ಅಲ್ಲ. ಅಮಾವಾಸ್ಯೆಗೊಮ್ಮೆ, ಹುಣ್ಣಿಮೆಗೊಮ್ಮೆ,
2: ಅಂದ್ರೆ ಒಬ್ಬ ಅಮಾವಾಸ್ಯೆಗೊಮ್ಮೆ ಬರೋದು, ಹುಣ್ಣಿಮೆಗೊಮ್ಮೆ ಬರೋದು,
0: ಎರಡಕ್ಕೆ ವಾಕ್ಯ ಹೇಳಬೇಕು.
1: ಹತ್ರ ಬಂದಿದ್ದೀರಾ
0: ಅಲ್ಲ. ಒಂದು ನಿರೂಪಕರ ಗಮನಕ್ಕಿರಲಿ, ಎಲ್ಲ ಶ್ರೋತೃಗಳು ಕೂಡ ಪ್ರಯತ್ನ ಪಟ್ಟು ಒಂದು ಒಂದು ಸಾಲನ್ ಹೇಳ್ತಾರೆ ಅಲ್ವಾ, ಬೇರೆ ಶ್ರೋತೃಗಳು ಬೇಸರ ಮಾಡ್ಕೊಂಡ್ಬಿಡ್ತಾರೆ ಅಲ್ವಾ. ಸಮಾನವಾಗಿ ಕಾಣಬೇಕು ನಮ್ಮ ಪ್ರೀತಿಯ ಶ್ರೋತೃಗಳನ್ನ. ಪುಷ್ಪರಾಜ್ ಅವರೇ, ಒಂದು ವಾಕ್ಯ ಹೇಳಿ.
2: ಅಂದ್ರೆ ಈಗ ಮಕ್ಕಳು ಶಾಲೆಗೆ ಅಮಾವಾಸ್ಯೆಗೆ ಒಂದ್ಸಲ ಹುಣ್ಣಿಮೆಗೊಂದ್ಸಲ ಬರ್ತಾರೆ, ಟೀಚರ್ಸ್ ಅವ್ರು ಹೇಳ್ತಾರೆ ಅವ್ನಿಗೆ ಜಾಸ್ತಿ ಸಕ್ಕರೆ ಹಾಕುವಂತದ್ದು.
0: ಸರಿಯಾಗಿ ಅರ್ಥ ಮಾಡಿಸ್ತ್ರಿ. ಈಗ ವಿಶಾಲಾಕ್ಷಿ ಅವ್ರು ಹೇಳ್ತಾರೆ,
1: ಕೆಲಸಲ ನೋಡಿ ನೀರ್ ಬರಲ್ಲ ಅಂತ ಇರ್ತ ಬೇಸಿಗೆಯಲ್ಲಿ, ಜನಜೀವನಕ್ಕೆ ಸಾಮಾನ್ಯವಾಗಿ.
0: ಇದು ವಿವರಣೆ ಆಯ್ತು, ಒಂದು ವಾಕ್ಯ ಹೇಳ್ಬೇಕು, ನುಡಿಗಟ್ಟಿಗೆ ವಾಕ್ಯ ಹೇಳ್ಬೇಕು.
1: ಅಪರೂಪಕ್ಕೆ ಬರುವುದು ಅಂತ, ಅಪರೂಪಕ್ಕೆ ಕಾಣಿಸಿಕೊಳ್ಳುದು ಅಥವಾ ಅಪರೂಪಕ್ಕೆ ಬರುವುದು.
0: ಒಂದು ವಾಕ್ಯ ಹೇಳಿ. ಬೇಸಿಗೆಯ ಕಾಲದಲ್ಲಿ ನಲ್ಲಿಗಳಲ್ಲಿ ನೀರು ಅಮಾವಾಸ್ಯೆಗೊಮ್ಮೆ ಹುಣ್ಣಿಮೆಗೊಮ್ಮೆ ಬರುತ್ತದೆ ಅಂತ, ಅದರಲ್ಲೇನೆ ನಾವು ಕಲಿಯೋ ಅಂತದ್ದಿದೆ ಒಂದು ವಾಕ್ಯ. ನಾವೆಲ್ಲರೂ ಕೂಡ ಮಾತಾಡ್ತೀವಿ, ಒಂದು ವಿಷಯವನ್ನ ಕೊಟ್ರೆ ಯಾರು ಕೂಡ ಮರೆಯಲ್ಲ ನಮ್ಮ ಕನ್ನಡ ನಾಡು ನುಡಿಯ ಪದಗಳನ್ನ. ನಾವು ಎಲ್ಲರೂ ಕೂಡ ಮಾತಾಡ್ತೀವಿ, ಆದ್ರೆ ಒಂದು ಒಂದು ತಕ್ಷಣದಲ್ಲಿ ಒಂದು ವಾಕ್ಯವನ್ನ ಹೇಳೋದಕ್ಕೆ ಪ್ರಯತ್ನನಾದ್ರೂ ಮಾಡ್ಬೇಕಲ್ವಾ?
1: ಹೌದು.
0: ಹಾ, ಪ್ರತಿದಿನ ನಾವು ಪತ್ರಿಕೆ ಓದ್ತೀವಿ, ರೇಡಿಯೋವನ್ನ ಕೇಳ್ತೀವಿ, ಅದರಿಂದ ಕಲಿಯೋದಿರತ್ತೆ. ಇದೊಂದು ಅವಕಾಶ ನಮ್ಗೆ, ಮಡಿಕೇರಿ ಆಕಾಶವಾಣಿ ಕಲ್ಪಿಸಿರುವಂತದ್ದೇ. ಒಂದು ವಾಕ್ಯವನ್ನಾದ್ರೂ ನಾವು ತಿಳ್ಕೊಳ್ಬೇಕು ಅಂತ ಒಂದು ಕಾರ್ಯಕ್ರಮದಲ್ಲಿ. ಪುಷ್ಪರಾಜ್ ಅವರೇ, ಧನ್ಯವಾದ ನಿಮ್ಗೆ. ಒಂದು ಒಂದು ಒಳ್ಳೆಯ ಹಾಡನ್ನ ಕೇಳಿಸ್ತಾ ಇದ್ದೀರಾ, ಕೇಳೋಣ. ಉತ್ತರ ಹೇಳಲಿಲ್ಲಲ್ಲ ಅವರು, ಉತ್ತರ ಹೇಳಲಿಲ್ಲ. ಎರಡನೆಯದು,
1: ಎರಡನೇ ಒಗಟ್ಟಿಗೆ
0: ನೋಡೋಣ. ಪುಷ್ಪರಾಜ್ ಅವರೇ, ಮುಂದಿನ ಕರೆ ಯಾರು ಮಾಡ್ತಾರೆ ಅವ್ರನ್ನ ಕೇಳೋಣ.
1: ಪ್ರಶ್ನೆ ನೀವು ಹೇಳಿರಿ ಮೇಡಮ್, ಯೋಚನೆ ಮಾಡ್ಕೊಳ್ತಾರೆ ಶ್ರೋತೃಗಳು.
0: ಹಾಲು ಬಣ್ಣದ ಹಕ್ಕಿ, ನೀಲವರ್ಣದ ಕೆರೆ, ಬಾಯಿ ಇಂಜಲಾಗುವುದೆಂದು ಬಾಲದಿಂದ ನೀರು ಕುಡಿಯುತ್ತೆ ಅಂತ
1: ಶ್ರೋತೃಗಳೆಲ್ಲ ಕೇಳ್ತಾ ಇರ್ತಾರೆ. ನಿಮಗೆ ಏನ್ ಹೇಳಿ?
0: ಇಲ್ಲ ಇಲ್ಲ.
1: ಸರಿ, ನಿಮ್ಮ ಇಷ್ಟದ ಗೀತೆಯನ್ನ ಪ್ರಸಾರ ಮಾಡ್ತೀವಿ.
0: ಪ್ರಯತ್ನಕ್ಕೆ ಧನ್ಯವಾದಗಳು.
1: ಧನ್ಯವಾದಗಳು.

0: ನೀವು ಕೇಳ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ನನ್ನೆದೆಯ ಹಾಡು ನೇರ ಫೋನಿನ ಕಾರ್ಯಕ್ರಮ ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಈಗ ರೇಡಿಯೋ ಸಮಯ 11:35:51.
1: ಈಗ ಈ ಕಾರ್ಯಕ್ರಮದ ನಂತರ ಪ್ರಸಾರವಾಗುವಂತಹ ಕಾರ್ಯಕ್ರಮಗಳು ಏನಿರಬಹುದು? 12 ಗಂಟೆಗೆ ಪ್ರದೇಶ ಸಮಾಚಾರ, ನಂತರ
0: ವನಿತಾ ವಿಹಾರ. ಅದರಲ್ಲಿ ನೋಡಿ, ಇವತ್ತು ಹಬ್ಬದ ವಿಶೇಷ ಬಕ್ರೀದ್ ಅಥವಾ ಈದ್ ಉಲ್ ಇಲ್ಫಿತಾರ್ ಪ್ರಯುಕ್ತ ಮಡಿಕೇರಿಯ ಅಹಮದಿಯ ಮುಸ್ಲಿಂ ಸಂಘಟನೆಯ ಲಜನಾ ಇಸ್ಮಾಯಿಲ್ ಮಹಿಳಾ ವಿಭಾಗದ ಸದಸ್ಯರಿಂದ ವಿಶೇಷ ಕಾರ್ಯಕ್ರಮ ನಿರ್ವಹಣೆ ಪಿಎಂ ಜಗದೀಶ್ ಅವರು. ಅದಾದ ನಂತರ 12:35ಕ್ಕೆ ಆರೋಗ್ಯ ಕಾರ್ಯಕ್ರಮದಲ್ಲಿ ಮೂರ್ಛೆ ರೋಗ ಕುರಿತು ಶಿವಮೊಗ್ಗದ ಸಹ್ಯಾದ್ರಿ ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ನರರೋಗ ವಿಭಾಗದ ಮುಖ್ಯಸ್ಥರಾದ ಡಾ ರೂಪಾ ಕೆಜಿ ಅವರೊಡನೆ ಸಂದರ್ಶನ, ಸಂದರ್ಶಕರು ಮಹೇಶ್ ಎಚ್ಎಂ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ. ಸಾಕಲ್ವಾ? ಮತ್ತೆ
1: 1 ಗಂಟೆಗೆ
0: ಯಾವಾಗಲೂ ಇರುವ ಹಾಗೆ ಪ್ರಗತಿ ಪಥ ಹಾಗೆ ನಮ್ಮಲ್ಲಿಂದ ಪ್ರಚಲಿತ ಇದೆ. 1:30ಕ್ಕೆ ಸಂಜೆ 4 ಗಂಟೆಗೆ ಇದೇ ಮೇ 29 ಕೊಡಗಿನ ಸುಂಟಿಕೊಪ್ಪ ನಾಡಿನಲ್ಲಿ ನಡೆಯುತ್ತಿರುವ 17ನೇ ಕೊಡಗು ಸಾಹಿತ್ಯ ಸಮ್ಮೇಳನದ ಉಸ್ತುವಾರಿ ಹೊಂದಿರುವ ಹಾಗೂ ಕೊಡಗು ಜಿಲ್ಲಾ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಶ್ರೀ ಕೇಶವ್ ಕಾಮತ್ ಅವರೊಂದಿಗೆ ಸಂದರ್ಶನ ಇದೆ. ಹಾಗೆ 4:00 ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ನೆನಪು ನಿನಾದ. 5 ಗಂಟೆಗೆ ಕೊಡವಸಿರಿ ಎತ್ತೆತೆರೆ ಪಾಟ್ ಚೇನಂಡ ಮಧು ಮಾದಯ ಮತ್ತು ಸಂಗಡಿಗರಿಂದ ಇದೆ. ಹಾಗೆ ಇನ್ನೊಂದು ಚಿತ್ರ ಕಾವೇರಿ ನೇರ ಫೋನಿನ ಚಿತ್ರಗೀತೆಗಳ ಕಾರ್ಯಕ್ರಮ ಇದೆ 5:30. 6:50ಕ್ಕೆ ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣದ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನವಾಣಿಯಲ್ಲಿ ಮೊದಲಿಗೆ ಕಾಫಿ ಬೆಳೆಯಲ್ಲಿ ಪೋಷಕಾಂಶಗಳ ನಿರ್ವಹಣೆ ಕುರಿತು ಪ್ರಗತಿಪರ ಕಾಫಿ ಬೆಳೆಗಾರರಾದ ಎಚ್ಎಸ್ ಧರ್ಮರಾಜ್ ಅವರಿಂದ ಮಾಹಿತಿ, ನಂತರ ಮಾರುಕಟ್ಟೆ ಧಾರಣೆ ಪ್ರಸಾರವಾಗಲಿದೆ.
1: ಈಗ ಒಂದು ಏನು ಬರ್ದು ಇಟ್ಕೊಂಡಿದ್ದೀರಪ್ಪ ನೀವು?
0: ಹೌದು,
1: ಯಾವ್ದ್ರ ಬಗ್ಗೆ? ಸಮಾನಾರ್ಥಕ ಪದ.
0: ಈಗ ನಾವು ಯಾವುದೇ ಮಾಮೂಲಿ ಅರ್ಥದಲ್ಲಾದ್ರೂ ಅಷ್ಟೇ, ನಾವು ಒಂದು ಪದವನ್ನ ಹೇಳ್ತೀವಿ, ಅದು ನಾನಾರ್ಥಗಳನ್ನ ಹೊಂದಿರುತ್ತೆ, ಬೇರೆ ಬೇರೆ ರೀತಿಯ ಅರ್ಥಗಳನ್ನ ಹೊಂದಿರುತ್ತೆ.
1: ಹಾಗಿದ್ರೆ ಈಗ ಸಮಾನಾರ್ಥಕ ಪದ ಅಂತ ಅನ್ನೋದ್ರೆ ಅಂದ್ರೆ ಏನು ಅಂತ ಹೇಳ್ಬಿಡೋಣ. ಒಂದು ಪದಕ್ಕೆ ಸಮಾನವಾದ ಅರ್ಥವನ್ನು ಕೊಡುವಂತಹ 2 ಅಥವಾ 3 ಪದಗಳನ್ನು ಸೂಚಿಸುವುದೇ ಸಮಾನಾರ್ಥಕ ಪದ. ಈಗ ಕೆಲವೊಂದು ಪದಗಳನ್ನ ನಾನು ಹೇಳ್ತೀನಿ, ನಾನು ಹೇಳ್ತೀನಿ, ಅದಕ್ಕೆ ಅರ್ಥ ಸಮಾನಾರ್ಥಕ ಪದ ಹೇಳಬೇಕು.
0: ಹೇಳಿ.
1: ನೆಂಟು,

0: ಬೀಗ ಅತಿಥಿ
1: ಅಂಬರ
0: ಆಕಾಶ ಆಗಸ ಗಗನ
1: ಶಶಿ
0: ತಿಂಗಳು ಚಂದಿರ ರಾಕೇಶ
1: ಸಂಗ್ರಾಮ
0: ಯುದ್ಧ ಸಮರ ಕಾಳಗ
1: ಹೊನ್ನು
0: ಬಂಗಾರ ಚಿನ್ನ ಕನಕ ಸ್ವರ್ಣ
1: ಗೇಹ
0: ದೇಹ ಶರೀರ ಕಾಯ
1: ವ್ಯಾಘ್ರ
0: ಹುಲಿ ತರಕ್ಷು
1: ಆನೆ
0: ಸಾಮಜ ಕರಿ ಗಜ ದಂತಿ ಕುಂಜರ
1: ಕಾಡು
0: ಅರಣ್ಯ ವನ ಕಾನನ
1: ಸಲೀಲ
0: ನೀರು ಜಲ ಅಂಬು ಉದಕ
1: ಕುದುರೆ
0: ಹಯ ತುರಗ ಅಶ್ವ
1: ಗಿಳಿ
0: ಪಂಡಿತವಕ್ಕಿ ಕೀರ ಕಿಣಿ ಶುಕ
1: ಕಾಮನಬಿಲ್ಲು
0: ಚಂದ್ರಚಾಪ ಮಳೆಬಿಲ್ಲು
1: ಇಕ್ಷಚಾಪ ಇಂದ್ರಚಾಪ
0: ಇಂದ್ರಚಾಪ ಮಳೆಬಿಲ್ಲು ಇಕ್ಷುಚಾಪ ಗಗನಚಾಪ ಇಂದ್ರಧನುಸ್
1: ಇಂದ್ರಧನಸ್ಸು ಅಲ್ವಾ ಕಣ್ಣು
0: ನೇತ್ರ ನಯನ ಲೋಚನ ಅಕ್ಷ
1: ಕಮಲ
0: ವನಜ ವಾರಿಜ ಶತಪತ್ರ ಸರೋಜ ಪಂಕಜ ತಾವರೆ ನೀರಜ ಜಲಜ
1: ಹುಡುಗಿ
0: ಹುಡುಗಿ ತರಳೆ ಬಾಲೆ ಅಣುಗಿತ್ತಿ ಕನ್ಯೆ ಕುಮಾರಿ
1: ಅಬ್ಬಾ ಮನೆ
0: ಸದನ ನಿಲಯ ಗೃಹ ನಿವಾಸ ನಿಕೇತನ
1: ಹೂವು
0: ಪುಷ್ಪ ಮಲರು ಗಂಧರಾಜ
1: ಮನುಷ್ಯ
0: ಮಾನವ ನರ ಮನುಜ
1: ಭೂಮಿ
0: ಅವನಿ ಇಳೆ ಧರಣಿ ಧರಿತ್ರಿ ನೆಲ ವಸುದೆ
1: ಕಡೆಯದಾಗಿ ನಾಯಿ
0: ಶ್ವಾನ ಭೈರವ
1: ನೋಡಿ ಸಮಾನಾರ್ಥಕ ಪದಗಳನ್ನ ಹೀಗೆ ಬರ್ಕೊಂಡು ಬಂದಿದ್ದೀರಿ ನೀವು ಯಾರಿಗಾಗಿ ಬರ್ಕೊಂಡು ಬಂದಿದ್ದೀರಿ
0: ಶ್ರೋತೃಗಳಿಗಾಗಿ
1: ಶ್ರೋತೃಗಳಿಗಾಗಿ ಈಗ ಒಂದು ಇದು ಹೇಳಬೇಕಲ್ಲ
0: ಏನು ಹೇಳಿ
1: ಒಗ್ಗಟ್ಟು ಒಂದು ಬಾಕಿ ಇತ್ತು ಹೇಳಲಿಲ್ಲ ಹಾಲು ಬಣ್ಣದ ಹಕ್ಕಿ ನೀಲವರ್ಣದ ಕೆರೆ ಈಗ
0: ಯಾರಿದ್ದಾರೆ ನೋಡೋಣ
1: ಇದ್ದಾರಾ ಅವ್ರನ್ನೇ ಕೇಳೋಣ
0: ಅವರೇ ಹೇಳ್ತಾರಲ್ಲ ಯಾರಿಗೆ ಅಂತ ಯಾವ
1: ಈಗ ಉತ್ತರ ಕೂಡ ನಾವು ಹೇಳಬಹುದು
0: ಖಂಡಿತ ಹಲೋ
2: ಹಲೋ ನಮಸ್ತೆ
0: ನಮಸ್ತೆ ಯಾರು ಮಾತಾಡ್ತಿರೋದು
2: ನಾನು ಪುತ್ತೂರಿಂದ ತಿಮ್ಮಪ್ಪ ಮಾತಾಡ್ತೀನಿ
0: ತಿಮ್ಮಪ್ಪನವರು
1: ತಿಮ್ಮಪ್ಪನವರೇ ನಮಸ್ಕಾರ
2: ನಮಸ್ತೆ ಮೇಡಮ್
1: ಹೇಗಿದ್ದೀರಾ
2: ನಾನು ಚೆನ್ನಾಗಿದ್ದೇನೆ ಮೇಡಮ್
1: ಏನು ತಿಂಡಿ ಇವತ್ತು
2: ನಮಗೆ ದೋಸೆ ಮತ್ತು ಚಟ್ನಿ
1: ದೋಸೆ ಮತ್ತು ಚಟ್ನಿ ನಿಮ್ಗೆ ಇಷ್ಟವಾದಂತ ತಿಂಡಿ ಯಾವುದು
2: ನನಗೆ ಈರುಳ್ಳಿ ಬಜ್ಜೆ ಬಾರಿ ನನಗೆ ಇಷ್ಟ
1: ತುಂಬಾ ಇಷ್ಟ ಬಾಯಿ ನೀರು ಉರಿಸ್ತಾ ಇದ್ದೀರಿ ಮತ್ತೆ ನಮ್ಮ ಆಕಾಶವಾಣಿಯಲ್ಲಿ ಪ್ರಸಾರ ಆಗ್ತಾ ಇರ್ತಕ್ಕಂಥ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ ಸಂಪರ್ಕದಲ್ಲಿ ಕಡಿತ ಆಯ್ತು
0: ಹಲೋ ಇನ್ನೊಂದು ಸಂಪರ್ಕ ನೋಡೋಣ ಯಾರು ನಮ್ಮೊಟ್ಟಿಗೆ ಮಾತಾಡ್ತಾರೆ ಅಂತ ಹಲೋ ನಮಸ್ತೆ ಯಾರು ಮಾತಾಡ್ತಾ ಇದ್ದೀರಾ
1: ಅಮ್ಮಣ್ಣಿ ಹೇಗಿದ್ದೀರಾ ಅಮ್ಮಣ್ಣಿಯವರೇ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತೆ ಏನು ಕಾರ್ಯಕ್ರಮ ಕೇಳಿದ್ರಿ ಇವತ್ತು ಹನ್ನೊಂದು ಗಂಟೆಯಿಂದ ಒಟ್ಟು ಕಾರ್ಯಕ್ರಮ ಕೇಳ್ತೀರಾ ಅಲ್ವಾ ಅಮ್ಮಣ್ಣಿಯವರೇ ನಿಮಗೆ ಧನ್ಯವಾದ ಈಗ ಒಂದು ನುಡಿಗಟ್ಟನ್ನ ಹೇಳ್ತಾರೆ ಮತ್ತೆ ಒಂದು ಬಾಕಿ ಇತ್ತು ಒಗ್ಗಟ್ಟು ಹೇಳಿದ್ರ ಉತ್ತರ
3: ಇಲ್ಲ ಉತ್ತರ ಹೇಳಲಿಲ್ಲ ಅದಕ್ಕೆ ಉತ್ತರ
1: ಕೇಳಿಸ್ಕೊಂಡ್ರ ಪ್ರಶ್ನೆ
3: ಹೌದೌದು ಪ್ರಶ್ನೆ ಕೇಳ್ತಾ ಇದ್ದೆ ನಾನು ಏರ್ ಬಟ್ ಹಾಕೊಂಡು ಕೇಳ್ತಾ
1: ಅಲ್ಲ ಅಲ್ಲ ಅದನ್ನ ಕೇಳಿದ್ರ ಒಗ್ಗಟ್ಟು ಏನು ಅಂತ
3: ಒಗ್ಗಟ್ಟು ಏನಂತ ಕೇಳ್ತೀನಿ
1: ಏನು ಉತ್ತರ
3: ಉತ್ತರ ಅದಕ್ಕೆ ದೀಪ
1: ಸರಿಯಾದ ಉತ್ತರ ತುಂಬಾ ಖುಷಿ ಆಯ್ತು ಬಹಳಷ್ಟು ಯೋಚನೆ ಮಾಡಿದ್ರ ಏನು ಆ ತಕ್ಷಣ ಗೊತ್ತಾಗ್ಬಿಡ್ತಾ ನಿಮ್ಗೆ ಹಾಗಾಗಿ ನೋಡಿ ಸರಿಯಾದ ಉತ್ತರವನ್ನ ಹೇಳಿದ್ದಾರೆ ದೀಪ ಅಂತ ಸಾಲು ಸಾಲಿನ ಹಕ್ಕಿ ಸಾವಿರಾರು ಹಕ್ಕಿ ಎಣ್ಣೆ ಕಂಡರೆ ನಗುವ ಹಕ್ಕಿ ಇದು ಬೇರೆ
0: ಕೇಳಿಸ್ಕೊಂಡಿಲ್ಲ ಅವ್ರ ಪಾಪ
1: ಸಾಲು ಸಾಲಿನ ಹಕ್ಕಿ ಸಾವಿರಾರು ಹಕ್ಕಿ ಎಣ್ಣೆ ಕಂಡರೆ ನಗುವ ಹಕ್ಕಿ ಅಲ್ಲ ಧಾನ್ಯನೇ ಅದರಲ್ಲಿ ಸ್ವಲ್ಪ ಪ್ರಯತ್ನ ಪಡಬೇಕಲ್ವಾ ಈಗ ನಿಮ್ ಇಷ್ಟದ ಹಾಡು ಕೇಳಿ
3: ನನ್ನ ಇಷ್ಟದ ಹಾಡು ಅಂದ್ರೆ ಮೇಡಮ್
1: ಯಾವುದು ಚಿತ್ರ ಚಿತ್ರ ಯಾವುದು
3: ನೀಲಾಂಬರಿ
1: ನೀಲಾಂಬರಿ ಯಾಕಾಗಿ ಇಷ್ಟ
3: ಇದು ಹಾಡು ಯಾಕೆ ಇಷ್ಟ ಅಂದ್ರೆ ಇದ್ರಲ್ಲಿ ಚಿತ್ರ ಅವರ

0: ನನಗೆ ತುಂಬಾ ಇಷ್ಟ.
1: ಆಯ್ತು,
0: ಒಂದು
1: ಆಮೇಲೆ
0: ಇನ್ನೊಂದೇನಂದ್ರೆ ಇಲ್ಲಿ ಒಂದು ನಮ್ಮ ಒಂದು ನನಗಿಂತ ಯಾವ ಚಂದ ಇಲ್ಲ ಜನ್ಮ ಜನ್ಮದಲ್ಲೂ ಅಂತ ಒಂದು ಹಾಡಿನ ಸಾಲು ಕೂಡ ಬರ್ತದೆ. ಅದು ನನ್ಗೆ ಯಾಕೆ ಇಷ್ಟ ಅಂದ್ರೆ, ಅದು ನೋಡಿ ಮೇಡಮ್, ನಾನು ಒಮ್ಮೊಮ್ಮೆ ಎಲ್ಲಾರು ಹೊರಡಿಕೊಂಡು ಹೋಗ್ಬೇಕಾದ್ರೆ ನಂಗೆ ಅಲ್ಲಿ ಏನು ನನ್ಗೆ ಏನಿಸ್ತದೆ ಅಂದ್ರೆ, ನಾನು ಈ ಕಾಲದಲ್ಲಿ ಚಂದ ಇದ್ದೇನೆ. ಅಥವಾ ಏನಾದ್ರು ನಾನು ವಸ್ತು ತಕೊಂಡು ಹೋದ್ರೆ, ಬ್ಯಾಗ್ ಇರ್ಬೋದು ಅಥವಾ ನಾನು ಹಾಕುವ ಬಟ್ಟೆ ಇರ್ಬೋದು ಅಥವಾ ಬಳೆ ಇರ್ಬೋದು, ಈ ತರ ನನ್ನ ವರ್ಣನೆಯನ್ನು ಅಲ್ಲಿ ಸ್ವಲ್ಪ
1: ಆ ವರ್ಣನೆಯನ್ನ ನೀವು ಇಷ್ಟಪಟ್ಟಿದ್ದೀರಾ ಸಾಹಿತ್ಯದಲ್ಲಿ ಅಲ್ವಾ. ಈಗ ಉತ್ತರ ನಾವೇ ಹೇಳ್ಬಿಡೋಣ. ಅದಕ್ಕೂ ಮುನ್ನ ಒಂದು ನುಡಿಗಟ್ಟು ಹೇಳ್ತಾರೆ.
2: ನುಡಿಗಟ್ಟು ಹೇಳ?
0: ಒಗ್ಗರಣೆ
2: ಹಾಕು.
0: ಒಗ್ಗರಣೆ ಹಾಕಂದ್ರೆ ಒಂದು ಅದೇ ನಾವು ಜೊತೆಯಲ್ಲಿ ಇರ್ಬೇಕ. ಈಗ ಉದಾಹರಣೆಗೆ ಮಾತಿಗೆ ನಾವು ಒಗ್ಗರಣೆ
1: ಹಾಕುವಂತದ್ದು,
0: ಮಾತನಾಡ್ತಾ ಇರ್ಬೇಕಾದ್ರೆ ಒಬ್ರು ಬಂದು ಏನಾದ್ರು ಮಾತನಾಡಿದ್ರೆ ಒಗ್ಗರಣೆ ಹಾಕಿ
1: ಮಾತನಾಡುವಂತದ್ದು. ಈಗ ಒಂದು ಒಳ್ಳೆಯ ವಾಕ್ಯವನ್ನ ಹೇಳಿದ್ದೀರಾ. ಈಗ ಇವರು ಉತ್ತರ ಹೇಳ್ತಾರೆ. ಸಾಲು ಸಾಲಿನ ಹಕ್ಕಿ, ಸಾವಿರಾರು ಹಕ್ಕಿ, ಎಣ್ಣೆ ಕಂಡರೆ ನಗುವ ಹಕ್ಕಿ ಅಂತ. ಉತ್ತರ ಹೇಳಿ
2: ಹೇಳಿ ಮ್ಯಾಮ್, ಇನ್ನೊಂದ್ಸಲ ಹೇಳಿ. ಅದು
1: ಸಾಲು ಸಾಲಿನ ಹಕ್ಕಿ, ಸಾವಿರಾರು ಹಕ್ಕಿ, ಎಣ್ಣೆ ಕಂಡರೆ ನಗುವ ಹಕ್ಕಿ ಅಂತ.
2: ನೋಡಿ ಈಗಿನ ಕಾಲದಲ್ಲಿ ಬಹಳ ಫೇಮಸ್ ಅದು. ನೀವು ಎಲ್ಲಿ ಹೋದ್ರು ತಿಂತೀರಾ, ಯಾವ ಚಿತ್ರಮಂದಿರಕ್ಕೆ ಹೋದ್ರು ತಿಂತೀರಾ. ಎಲ್ಲಾ ಮಕ್ಕಳ ಕೈಲಿ ಈಗ ಫ್ಯಾಷನ್ ಆಗಿರುವಂತದ್ದು.
1: ಕ್ಲೂ ಕೊಟ್ಬಿಟ್ರ?
2: ಕೊಟ್ಟೆ ನೋಡಿ, ನೋಡೋಣ ಹೇಳ್ತಾರ. ಇಲ್ಲ ಇಲ್ಲ, ನಾನು ಹೇಳ. ಮುಸುಕಿನ ಜೋಳ. ನೋಡಿ ಅದು ಮೇಡಮ್ ಬಹಳ ಚೆನ್ನಾಗಿ ವರ್ಣಿಸಿದ್ರು.
1: ಅಲ್ಲ, ಧನ್ಯವಾದ ಅಮ್ಮಣ್ಣಿಯವರೇ, ಹೀಗೆ ಕರೆ ಮಾಡ್ತಾರೆ. ನಮಸ್ಕಾರ,
2: ಧನ್ಯವಾದಗಳು.
1: ಈಗ ಅವರು ಒಂದು ಹೇಳಿದ್ರು, ಮುಸುಕಿನ ಜೋಳ ಅಂತ ಉತ್ತರ ಇತ್ತು. ಆದ್ರೂ ಕೂಡ ಅವರು ಒಂದು ಪದಾರ್ಥದ ಹೆಸರು ಹೇಳಿದ್ರು. ಎಲ್ಲರ ಬಾಯಲ್ಲಿ ನೀರೂರಿಸುವಂತಹ ಆ ಒಂದು ಪದಾರ್ಥ ಹೇಳಿದ್ರು, ಕುರ್ಕುರೇನಾ ಅಂತ ಹೇಳಿದ್ರು. ಅದು ಎಷ್ಟರ ಮಟ್ಟಿಗೆ ನಮಗೆ ಆಪ್ತ ಆಗುತ್ತೆ ಅನ್ನೋದು ಕೂಡ ಯೋಚನೆ ಮಾಡಬೇಕು.
2: ಹೌದು,
1: ಆರೋಗ್ಯದ ದೃಷ್ಟಿಯಲ್ಲಿ ಅಲ್ವಾ. ನಮ್ಮ ಸ್ನೇಹಿತರ ಮಗ ಪ್ರತಿದಿನ ಚಿಕ್ಕ ವಯಸ್ಸಿನಿಂದ, ನೈಜ ಘಟನೆ ಇದು, ಚಿಕ್ಕ ವಯಸ್ಸಿನಿಂದ ಅವರು ಏನೇ ಆಹಾರ ಕೊಟ್ಟರು ಕೂಡ ಅದ್ರ ಜೊತೆ ಅದನ್ನ ಕೊಡ್ತಾ ಇದ್ರು, ಚಿಪ್ಸ್ ಅದನ್ನ ಕೊಡ್ತಾ ಇದ್ರು. ಎಷ್ಟರ ಮಟ್ಟಿಗೆ ಅಂತ ಅಂದ್ರೆ 30-35-40 ವರ್ಷದವರೆಗೂ ಕೂಡ ಅದು ಬಿಡ್ಲೇ ಇಲ್ಲ. ಆ ಒಂದು ಅದನ್ನ ಅಭ್ಯಾಸ ಅನ್ಬೇಕೋ, ದುರಭ್ಯಾಸ ಅನ್ಬೇಕೋ ಏನು ಅಂತ ಗೊತ್ತಿಲ್ಲ, ಅವರು ಬಿಟ್ಟೇ ಇಲ್ವಂತೆ. ಪ್ರತಿದಿನ ಅದಿಲ್ಲದೆ ಊಟ ಇಲ್ಲ. ಅಕಸ್ಮಾತ್ ಆಗಿ ಆ ಚಿಪ್ಸ್ ಇಲ್ಲ ಅಂದ್ರೆ ಅವ್ರ ಅವತ್ತು ಉಪವಾಸ. ಹೀಗೆ ಆಗಿ ವಿವಾಹಿತನು ಕೂಡ ಆದ. ಅವನು ಅನಾರೋಗ್ಯದಿಂದ ಪ್ರಾಣ ಕಳ್ಕೊಂಡ. ಇದೇ ರೀತಿಯಾದಂತಹ ಹಲವು ಚಟಗಳು ನಮ್ಮನ್ನ ಮೈಗೂಡೋದಿಕ್ಕೆ ಬರಬಹುದು, ಎದುರಾಗಬಹುದು. ಆಗ ತಿನ್ನುವ ಮುಂಚೆ ಏನ್ ಮಾಡ್ಬೇಕು?
2: ಎಚ್ಚೆತ್ಕೊಳ್ಬೇಕು, ಅದರ ಅವಶ್ಯಕತೆ ಇದೆಯಾ ಇಲ್ವಾ.
1: ಈಗ ಮದ್ಯಪಾನ,
2: ಹೌದು,
1: ಮತ್ತೆ ಧೂಮಪಾನ, ಇವುಗಳೆಲ್ಲವೂ ಕೂಡ ಅದನ್ನ ಸೇವಿಸಿದ್ರೆ ನಮ್ಮ ಶರೀರದ ಅಂಗಗಳು ವೈಫಲ್ಯತೆಯನ್ನ ಕಾಣುತ್ತೆ ಅಂತ
2: ಗೊತ್ತಿದೆ
1: ಗೊತ್ತಿದೆ. ಆದಾಗ್ಯೂ ಕೂಡ ಎಷ್ಟರ ಮಟ್ಟಿಗೆ ಸರಿ ಅದನ್ನ ಸೇವಿಸುವಂತದ್ದು
2: ಅದರ ಮೇಲೆ ಸಹ ಬರ್ದಿರ್ತಾರೆ.
1: ಹಾಗಾಗಿ ನಾವು ಎಚ್ಚರಿಕೆಯನ್ನ ವಹಿಸಿ ಆರೋಗ್ಯವನ್ನ ಕಾಪಾಡುವಂತ ಒಂದು ಹೆಜ್ಜೆ ಯೋಚನೆ ಮಾಡಬೇಕು. ನೀವು ಯಾವೆಲ್ಲ ರೀತಿಯ ಜಾಗ್ರತೆಯನ್ನ ವಹಿಸ್ತೀರಿ,
2: ಯಾವ್ದ್ರ ಬಗ್ಗೆ ಹೇಳಿ?
1: ಆಹಾರ ಆರೋಗ್ಯ,
2: ಆಹಾರ ಆರೋಗ್ಯದ ಬಗ್ಗೆ ಅಂದ್ರೆ ಈ ರೀತಿಯ ಚಿಪ್ಸ್ ಇರ್ಬೋದು, ಮತ್ತೊಂದಿರ್ಬೋದು, ಅದೇನಾಗುತ್ತೆ ಅಂದ್ರೆ ನಾವು ಮನೆಯಲ್ಲಿ ಮಾಡುವಂತಹದ್ದು ನಾವು ಯಾವುದೇ ರೀತಿಯ ಬಣ್ಣಗಳನ್ನ ಬಳಸಲ್ಲ. ಹಾಗೆ ಕರೆದ ಆಗಾಗ್ಗೆ ಪುನಃ ಪುನಃ ಕರೆದು ಕರೆದು ಮಾಡುವಂತ ಎಣ್ಣೆಗಳಲ್ಲಿ ನಾವು ಬಳಸಲ್ಲ. ಅಂತಹ ಪದಾರ್ಥಗಳನ್ನ ನಾವು ಮಕ್ಕಳಿಗೋಸ್ಕರ ಮನೆಗೋಸ್ಕರ ಅನ್ನುವಾಗ ನಾವು ಬಹಳ ಶುಚಿಯಿಂದ ರುಚಿಯಾಗಿ ಮಾಡ್ತೀವಿ. ಹಾಗಾಗಿ ಏನಾಗುತ್ತೆ ಅಂದ್ರೆ ಮಕ್ಕಳ ಆರೋಗ್ಯ ದೃಷ್ಟಿ, ನಮ್ಮ ಆರೋಗ್ಯದ ದೃಷ್ಟಿಯಿಂದ ನಾವು ಅದಕ್ಕೆ ಯಾವುದೇ ರೀತಿಯ ಬೇಡದ ವಸ್ತುಗಳನ್ನ ಬಳಸೋದಿಲ್ಲ, ಆಹಾರಕ್ಕೆ ಹಾನಿಕಾರಕ ಆಗದಿರುವಂತಹದ್ದನ್ನ ಬಳಸೋದಿಲ್ಲ. ಆಮೇಲೆ ತಿನ್ನುವಾಗ ಹೆಚ್ಚು ನಾವು ಇಂತಹ ತಿಂಡಿಗಳನ್ನ ತಿನ್ನದೆ ಹಣ್ಣುಗಳನ್ನ, ಮೊಳಕೆ ಕಾಳುಗಳನ್ನ, ಈ ರೀತಿಯ ಪದಾರ್ಥಗಳನ್ನ ತಿನ್ನೋದ್ರಿಂದ ಆರೋಗ್ಯನು ವೃದ್ಧಿಸುತ್ತೆ, ನಮಗೆ ಶಕ್ತಿನೂ ಬರುತ್ತೆ.
1: ಒಂದಾನೊಂದು ಕಾಲದಲ್ಲಿ ನಮ್ಮ ಹಿರಿಯರು ಎಷ್ಟು ಚಂದದ ಅಡುಗೆಗಳನ್ನ ತಯಾರಿಸ್ತಾ ಇದ್ರು ಆ ಒಲೆಯಲ್ಲಿ, ಇಷ್ಟರ ಮಟ್ಟಿಗೆ ಅಡುಗೆ ಬೇಯ್ತಾ ಇತ್ತು. ಇವತ್ತು ನಾವು ಏನು

0: ಏನ್ ತಿಂತಾ ಇದೀವಿ, ತಟ್ಟೆಯಲ್ಲಿ ಏನಿದೆ ಏನಿಲ್ಲ ಅಂತ ಗೊತ್ತಾಗಲ್ಲ, ಯಾಕಾಗಿ ಹೇಳಿ?
1: ಮೊಬೈಲ್.
0: ಹಾ, ಮೊಬೈಲ್ ನೋಡ್ತಾ ನಾವೇನ್ ತಿಂತೀವಿ, ಎಷ್ಟು ತಿಂತೀವಿ, ಎಷ್ಟು ಗಂಟೆಗೆ ನಿದ್ದೆ ಮಾಡ್ತೀವಿ ಅನ್ನೋದನ್ನ ಮರ್ತು ಬಿಟ್ಟಿದ್ದೀವಿ. ಇದು ಕೂಡ ಒಂದು ಚಟ ಅಂತ ಹೇಳ್ಬೋದು.
1: ಹೌದು, ಕೆಲವು ಮನೆಯಲ್ಲಿ
0: ಅಲ್ವಾ?
1: ನಾನು ನೋಡಿದ್ದೀನಿ, ಮಕ್ಕಳು ಮೊಬೈಲ್ ಕೊಟ್ಟು ಊಟ ಮಾಡಿಸ್ತಾ ಇರ್ತಾರೆ ತಾಯಂದಿರು. ಮೊದಲು ತಾಯಂದಿರು ಹೊರಗಡೆ ಹೋಗಿ ಚಂದ್ರನ ತೋರಿಸಿ ಊಟ ಮಾಡಿಸ್ತಾ ಇದ್ರು, ನೋಡು ಚಂದ ಮಾಮ ಇದ್ದಾನೆ, ಅಥವಾ ಪ್ರಾಣಿ ಪಕ್ಷಿಗಳ ಹೆಸರನ್ನ ಹೇಳಿ. ಈಗ ಏನಾಗಿದೆ ಅಂದ್ರೆ ಮೊಬೈಲ್ ಕೊಟ್ಟು ಕಾರ್ಟೂನ್ ನೋಡು ಮತ್ತೊಂದು ನೋಡು ಅಂತೇಳಿ ಊಟವನ್ನ ಮಾಡಿಸೋ ಸ್ಥಿತಿ ಬಂದಿದೆ.
0: ನೋಡಿ, ಅದು ಮಗುವಿನ ಮಾನಸಿಕ ಬೆಳವಣಿಗೆ ಕುಂಠಿತ ಆಗುತ್ತೆ ಅಂತ
1: ಹೌದು
0: ತಜ್ಞರು ಹೇಳಿರುವಂಥದ್ದನ್ನು ನಾವೆಲ್ಲರೂ ಕೂಡ ಕೇಳಿದ್ದೀವಿ. ಹಾಂ, ಈಗ ಇಷ್ಟು ಸಾಕು ಮಾತು. ಈಗ
1: ಅವರ ಇಷ್ಟದ ಗೀತೆಯನ್ನು ಪ್ರಸಾರ ಮಾಡೋಣ ಅಲ್ಲ,
0: ಅಮ್ಮಣ್ಣಿಯವರ ಮೆಚ್ಚಿನ ಗೀತೆ ಕೇಳಿ
1: ಪ್ರಸಾರ ಮಾಡಿಕೊಡೋಣ.

0: ಈಗ ನನ್ನದೇ ಹಾಡು ಕಾರ್ಯಕ್ರಮದ ಮುಂದಿನ ಕರೆ ಯಾರ್ದು ನೋಡೋಣ.
1: ಹಲೋ,
2: ಹಲೋ, ನಮಸ್ಕಾರ ಮೇಡಮ್. ನಾನು ಸಕಲೇಶ್ಪುರದಿಂದ ಗಿರಿಜಾ.
1: ಸಕಲೇಶ್ಪುರದಿಂದ
2: ಗಿರಿಜಾ ಅವರು ಮೇಡಮ್?
1: ಗಿರಿಜಾ ಅವರಲ್ಲ, ಹೇಳಿ ಗಿರಿಜಾ ಅವರೇ.
2: ತಕ್ಷಣ ನನಗೆ ನಮ್ಮ ಫೋನ್ ಮಾಡಿ ಸಿಕ್ಕಿದ್ದು ಲೈನ್ಸ್ ಮೇಡಮ್.
0: ಗಿರಿಜಾ ಅವರೇ ನಮಸ್ಕಾರ, ಹೇಗಿದ್ದೀರಾ?
2: ನಮಸ್ಕಾರ.
0: ಕಾಫಿ ಕುಡಿದ್ರಾ?
2: ಹೋ, ಕಾಫಿ ಆಯ್ತು.
0: ಎಷ್ಟು ಬಾರಿ ಕಾಫಿ ಸೇವನೆ ಪ್ರತಿದಿನ?
2: ಬೆಳಗ್ಗೆ ಫಸ್ಟ್, ಆಮೇಲೆ ತಿಂಡಿ ಆದ್ಮೇಲೆ ಮತ್ತೆ ಸಾಯಂಕಾಲ 4 ಗಂಟೆಗೆ.
0: ಯಾಕಾಗಿ ಅಂದ್ರೆ, ನೀವು ಕರೆ ಮಾಡಿದಾಗೆಲ್ಲ ಕಾಫಿಯ ವರ್ಣನೆ ಮಾಡ್ತಾ ಇರ್ತೀರಾ.
2: ನಿಜ ನಿಜ, ನಾವು ಕಾಫಿ ನಾಡಲ್ವಾ ಇದು.
0: ಅದೇ ಅತಿ ಹೆಚ್ಚು ಸೇವಿಸಬಾರ್ದು ಅಂತಾನು ಇದೆ.
2: ಬೇಕೇ ಬೇಕು ಕಾಫಿ ಮೇಡಮ್.
1: ಇವರ ಸ್ಪೆಷಲ್ ಏನು?
2: ಮಿತವಾಗಿ ಬಳಸಬೇಕು ಅಷ್ಟೇ.
1: ಅದು ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂದ್ರೆ, ಸ್ಪೆಷಲ್ ಆಗಿ ಅವರು ತಾವೇ ತಯಾರಿಸಿ ಮಾಡುವಂತ ಕಾಫಿ ಕುಡಿಯೋದು. ಇವರು ಚಿತ್ರ ಕಾವೇರಿಗೆಲ್ಲ ಫೋನ್ ಮಾಡಿದಾಗ ಹೇಳ್ತಾ ಇರ್ತಾರೆ.
2: ನಾವೇ ಮನೇಲಿ
0: ಗಿರಿಜಾ ಅವರೇ
2: ಹಾಲು ಕರ್ಕೊಂಡ್ ಬಂದು ಕಾಫಿ ಬೇಳೆ ಹುರಿದು ಒಂದು ಬಾಕ್ಸ್ ಹಾಕಿಟ್ಟಿರ್ತೀವಿ. ಅವ್ನೇ ಸ್ಲಾಬಿಗೆ ಒಂದು ಮಿಷನ್ ಅಡ್ಜಸ್ಟ್ ಮಾಡ್ಕೊಂಡಿದೀವಿ. ಅದು ಹೊರದಿ ಹುರಿದಿದ್ ಕಾಫಿ ಬೆಳೆನ ಅದಕ್ಕೆ ಹಾಕಿ ತಿರುಗಿಸ್ತೀವಿ, ಪುಡಿ ಆಗುತ್ತೆ. ಅದನ್ನು ತಕ್ಷಣ ಬಿಸಿನೀರ್ಗೆ ಹಾಕಿ ಫಿಲ್ಟರ್ಗೆ ಹಾಕ್ತಿವಿ. ಹಾಲು ಕರ್ಕೊಂಡ್ ಬಂದ ತಕ್ಷಣ ಹಾಕಿ ಸಕ್ಕರೆ ಇಸ್ಬೇಕು ಬೆಸಿ ಡಿಕ್ಟೇಷನ್ ಹಾಕ್ತಿವಿ. ಎಂತ ಕಾಫಿ!
0: ಆಹಾ, ಕಾಫಿ ಕುಡಿಸ್ಬಿಟ್ರು ನೋಡಿ ಅವರು. ನಮ್ಮ ಶ್ರೋತೃಗಳಿಗೆಲ್ಲ ಕಾಫಿ ಕುಡಿಸ್ಬಿಟ್ರು.
2: 10 ಗಂಟೆವರೆಗೂ ಏನು ಬೇಡ.
0: ತುಂಬಾ ಸಂತೋಷ ಗಿರಿಜಾ ಅವರೇ. ಕಾಫಿ ಕುಡಿಯೋಣ ನಾವು ಕೂಡ. ಅತಿಯಾದ್ರೆ ಅಮೃತನು ವಿಷ ಅಂತ ಒಂದ್
1: ಕಾರ್ಯಕ್ರಮಗಳನ್ನ ತುಂಬಾ ಕೇಳ್ತಾರೆ. ಇರೋದು ಸಕಲೇಶ್ಪುರ.
0: ಈಗ ಯಾವೆಲ್ಲ ಕಾರ್ಯಕ್ರಮಗಳನ್ನ ಕೇಳ್ತೀರಿ ಗಿರಿಜಾ ಅವರೇ?
2: ನಾನ್ ಸಾಮಾನ್ಯ ಎಲ್ಲಾ ಕಾರ್ಯಕ್ರಮನೂ ಕೇಳ್ತೀನಿ. ಅದೇ ತುಂಬಾ ಇಷ್ಟವಾದ ಕಾರ್ಯಕ್ರಮ ಅಂದ್ರೆ ವ್ಯಕ್ತಿ ವಿಶೇಷ ಮೇಡಮ್.
0: ಯಾವ್ದು?

0: ವ್ಯಕ್ತಿ ವಿಶೇಷ
1: ಯಾವುದು?
0: ತುಂಬಾನೇ ಇಷ್ಟ. ವ್ಯಕ್ತಿ ವ್ಯಕ್ತಿ ವಿಶೇಷ,
1: ಹಾ ಹಾ ಹಾ ಹಾ
0: ವ್ಯಕ್ತಿ
1: ವ್ಯಕ್ತಿ
0: ವಿಶೇಷ. ಆಮೇಲೆ ವಯಸ್ಸಾದ ಜೀವಭಾವ, ಅದು ವಿಚಾರಧಾರೆ,
1: ಹಿರಿಯ ಜೀವಗಳ ಭಾವ.
0: ಹಿರಿಯ ಜೀವಗಳ ಭಾವ, ಇದೆಲ್ಲ ನಂಗೆ ತುಂಬಾನೇ ಇಷ್ಟ ಆಗುತ್ತೆ ಮೇಡಮ್. ಅದೆಲ್ಲ ಕಷ್ಟಪಟ್ಟಿದ್ದೆಲ್ಲ ಹೇಳ್ತಿರ್ತಾರಲ್ಲ,
1: ಹೌದು ಹೌದು ಹೌದು,
0: ಕೇಳುವಾಗ ನಮ್ಗೆ ಎಷ್ಟು ಇದಾಗ್ಬಿಡುತ್ತೆ, ಎಮೋಷನ್ ಹೋಗ್ಬಿಡ್ತೀನಿ ಮೇಡಮ್.
1: ಅಲ್ಲ, ಅದೆಲ್ಲವೂ ಕೂಡ ನೈತಿಕ ಶಿಕ್ಷಣ
0: ಅಲ್ವಾ
1: ಅಲ್ವಾ? ಅನುಭವ ಅನ್ನೋದು
0: ಹೌದು ನಿಜವಾಗ್ಲೂ
1: ನಮಗೆ ಪಾಠ ಅಲ್ವಾ?
0: ನಿಜವಾಗ್ಲೂ
1: ಆ ಕಿರಿಯರಿಗೆ ಪಾಠ. ನಾವು ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಕೂಡ ನಾವು ಕೇಳ್ತಾ ಹೋಗ್ತೀವಿ, ಜೀವನ ಅಂದ್ರೆ ಏನು
0: ಹೌದು ಮೇಡಮ್
1: ಅಂತ.
0: ನಿಜವಾಗ್ಲೂ ಹೌದು ಹೌದು.
1: ನಿಮ್ಮ ಮೆಚ್ಚಿನ ಹಾಡು ಯಾವುದು? ಮತ್ತೆ ಒಂದು ನುಡಿಗಟ್ಟು ಕೇಳ್ತಾರೆ, ಬೇಗ ಬೇಗ ಸಮಯದ ಅಭಾವ.
0: ಇದು ಮೈಸೂರು ತರವೇ ಹಾಡು, ಅದು ಸಮಾಗಮ ಚಿತ್ರದಿಂದ ಸುಬ್ರಾ ಚಕ್ಕಡಿಯವರ ಭಾವಗೀತೆನ ಅದಕ್ಕೆ ಅಳವಡಿಸ್ತೀನಿ.
1: ಯಾಕಾಗಿ ಇಷ್ಟ ನಿಮ್ಗೆ? ಕಳೆದ ಬಾರಿ ಒಬ್ರು ಕೇಳಿದ್ರು.
0: ಅದು ಪ್ರತಿ ಒಂದು ವಾಕ್ಯದಲ್ಲೂ ಅರ್ಥಪೂರ್ಣವಾಗಿದೆ, ಮನಸ್ ಮನ ಮುಟ್ಟು ಹಾಗಿದೆ ಮೇಡಮ್ ಈ ಹಾಡು. ಅಂದ್ರೆ ಎಲ್ಲಾರು ಮತ್ತೆ ಈಗ ಒಬ್ರು ಚೆನ್ನಾಗಿರೋ ವ್ಯಕ್ತಿನ ನಾವು ನೋಡಿದಾಗ ಅವ್ರನ್ನ ಇನ್ನೊಂದ್ಸಲ ಇನ್ನೊಂದ್ಸಲ ತಿರುಗಿ ನೋಡೋಣ ಅನ್ಸುತ್ತೆ ಅಲ್ವಾ? ಹಾಗೆ ಈ ಹಾಡನ್ನ ಮತ್ತೊಂದ್ಸಲ ಮತ್ತೊಂದ್ಸಲ ಕೇಳೋಣ ಅಂತ ಅನ್ಸುತ್ತೆ.
1: ಒಳ್ಳೆಯ ಒಂದು ಹೋಲಿಕೆಯನ್ನ ಮಾಡಿದ್ರಿ ನೀವು.
0: ಹೌದಾ,
1: ತುಂಬಾ ಸಂತೋಷ. ಈಗ ನುಡಿಗಟ್ಟು ಹೇಳ್ತಾರೆ
0: ಕೇಳ.
2: ಕಂತೆ ಪುರಾಣ.
0: ಕಂತೆ ಪುರಾಣ ಅಂದ್ರೆ?
2: ಅಲ್ಲ, ನುಡಿಗಟ್ಟು, ಅದಕ್ಕೆ ಒಂದು ವಾಕ್ಯ ನೀವು ಹೇಳ್ಬೇಕು. ಕಂತೆ ಪುರಾಣ.
0: ಕಂತೆ ಪುರಾಣ ಅಂದ್ರೆ ಹರಟೆ ಹೊಡೆಯುದಲ್ವಾ ಮೇಡಮ್?
1: ನಿಮ್ಮ ಕಂತೆ ಪುರಾಣ ಎಲ್ಲ ನನ್ನ ಹತ್ರ ಇಟ್ಕೋಬೇಡಿ ಅಂತ ಹೇಳ್ತಾರೆ.
0: ಹೌದಲ್ವಾ ಮೇಡಮ್?
2: ಏನೋ ಕೇಳಿದ್ರೆ, ಸಣ್ಣದಾಗಿ ಕೇಳಿದ್ರೆ ಇಷ್ಟು ಉದ್ದ ಇನ್ನೇನೋ ಹೇಳ್ಕೊಂಡು ಕೂರೋದು.
1: ಹೌದು, ಎಲ್ಲವೂ ಕೂಡ ಹೌದು ಹೌದು. ಅಲ್ಲ, ಯಾವುದೇ ಪದ ಆಗ್ಲಿ ನಾವು ಹೇಗೆ ಬಳಸ್ತೀವಿ ಹಾಗೆ
0: ಹಾಗೆ
1: ಅಲ್ವಾ ಕಂತೆ ಪುರಾಣ. ಈಗ ಸಮಯ ಆಯ್ತು, ಧನ್ಯವಾದ, ಮತ್ತೊಮ್ಮೆ ಮಾತನಾಡೋಣ. ನಮಸ್ಕಾರ. ಹೀಗೆ ಕರೆ ಮಾಡ್ತಾ ಇರಿ.
2: ಸರಿ, ಹೀಗೆ ಕರೆ ಮಾಡ್ತಾ ಇರಿ. ನಿಮ್ಮ ಇಷ್ಟದ ಕಥೆಯನ್ನ ಪ್ರಸಾರ ಮಾಡ್ತೀವಿ. ನಮಸ್ಕಾರ.
1: ಪ್ರಸಾರಕ್ಕೆ ಮುನ್ನ ಒಂದಿನ ಇಟ್ಕೊಂಡಿದ್ರೆ, ಜೀವನ ಅಂದ್ರೆ ಏನು ಅಂತ ಬೇಗ ಬೇಗ ಓದ್ಬಿಡಿ.
2: ಜೀವನ ಅಂದ್ರೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಒಂದು ಹೋರಾಟ. ಆ ಹೋರಾಟದಲ್ಲಿ ನಾವು ಮನುಷ್ಯರು ನಿರಂತರ ಪ್ರಯತ್ನ ಮಾಡಲೇಬೇಕು, ಅದು ಪ್ರಧಾನವಾಗಿದೆ. ತಾನು ಸುಖವಾಗಿ ಬಾಳ್ಬೇಕು, ಬದುಕಬೇಕು ಅಂತ ಪ್ರತಿಯೊಬ್ಬ ಮನುಷ್ಯನ ಆಸೆ, ಬಯಸ್ತಾನೆ ಕೂಡ. ಮನುಷ್ಯ ತನ್ನ ಸುತ್ತಮುತ್ತಲಿನ ಸಮಾಜದಲ್ಲಿ ನೂರಾರು ಸಮಸ್ಯೆಗಳ ನಡುವೆ ವಿವಿಧ ಸ್ವಭಾವದ ಜನರೊಂದಿಗೆ ಬಾಳುವೆ ಮಾಡುವಾಗ ಅನ್ಯರ ಒಲವು ನಿಲುವುಗಳ ಕಡೆಗೂ ಗಮನ ಕೊಡಬೇಕಾಗುತ್ತೆ. ಹಲವಾರು ಸಂದರ್ಭಗಳಲ್ಲಿ ಏನಾಗುತ್ತೆ ಅಂದ್ರೆ, ಇತರರ ನಿಂದೆಗೆ ಕೋಪ ತಾಪಗಳಿಗೆ ಗುರಿಯಾಗಬೇಕಾಗುತ್ತೆ. ನಿಂದನೆ ಮಾಡೋರು ಇಲ್ಲವೇ ವಿರೋಧ ಸಾಧಿಸುವವರ ವಿರುದ್ಧ ಪ್ರತಿಕ್ರಿಯಿಸಿದ್ರೆ ಜೀವನವು ಹೋರಾಟವಾಗದೆ ಹೊಡೆದಾಟವಾಗಿ ಪರಿಣಮಿಸುತ್ತದೆ. ಎಂತಹ ಸಂದರ್ಭಗಳಲ್ಲೂ ತಾಳ್ಮೆಗಿಡದೆ ಸಹನಶೀಲನಾದವನ ಬಾಳು ಸಾರ್ಥಕವಾಗ್ತದೆ.
1: ತಾಳಿದವನು ಬಾಳಿಯಾನೋ ಅಂತ.
2: ಅದರಿಂದಲೇ ತಾಳ್ಮೆ ಎಂಬುದು ಒಂದು ತಪಸ್ಸು ಇದ್ದ ಹಾಗೆ ಎಂಬ ಮಾತು ನಿಜವಾಗಿಯೂ ಸತ್ಯವಾಗಿದೆ, ಸಾರ್ವಕಾಲಿಕವಾಗಿದೆ.
1: ಒಂದು ಗಾದೆ ಮಾತನ್ನ ನೀವು ಯೋಚನೆ ಮಾಡಿ ಒಂದು ಮಾಹಿತಿಯನ್ನು ಸಂಗ್ರಹ ಮಾಡಿಕೊಂಡು ನಮ್ಮ ಶ್ರೋತೃಗಳಿಗೆ ಹೇಳಿದ್ರಿ. ಈಗ ಗಿರಿಜಾ ಅವರ ಮೆಚ್ಚಿನ ಗೀತೆಯನ್ನು ಒಂದೆರಡು ಸಾಲುಗಳನ್ನು ಕೇಳೋಣ ಅಲ್ವಾ?
2: ಕೇಳೋಣ, ಪ್ರಸಾರ ಮಾಡೋಣ.

0: ಶ್ರೋತೃಗಳೇ, ನಾವು ಇನ್ನೂ ಸಹ ನಿಮ್ ಜೊತೆ ಮಾತಾಡಬೇಕು ಅನ್ನೋ ಉತ್ಸಾಹ ಇದೆ, ಆದ್ರೆ ಏನ್ ಮಾಡೋದು, ಸಮಯ ಯಾರಿಗೂ ಕಾಯೋದಿಲ್ಲ. ಹಾಗಾಗಿ ಸಮಯ ಸಾಕಾಗದೇ ಇರೋದ್ರಿಂದ ಕಾರ್ಯಕ್ರಮನ ಮುಕ್ತಾಯ ಹಂತಕ್ಕೆ ಬಂದಿದೀವಿ. ಇಷ್ಟೊತ್ತು ನಿಮ್ಮ ಇಷ್ಟದ ಹಾಡನ್ನ ಪ್ರೀತಿಯಿಂದ ಕರೆ ಮಾಡಿ ಕೇಳಿ ಕೇಳಿಸಿದಿರಿ. ಇತರ ಶ್ರೋತೃಗಳಿಗೆ ಸಮಯದ ಅಭಾವ, ಕರೆ ಮಾಡಕ್ಕೆ ಪ್ರಯತ್ನಿಸುವಾಗ ಸಿಗಲಿಲ್ಲ, ಕರೆ ಸಮಯ ಆಗೋಯ್ತು ಅನ್ನೋ ಭಾವನೆ ಬೇಸರ ಬೇಡ. ಮುಂದಿನ ದಿನ ಅಂದರೆ ಮುಂದಿನ ಬರುವ
1: ಮಂಗಳವಾರ
0: ಕರೆ ಮಾಡಿ ಮತ್ತೆ ಭೇಟಿಯಾಗೋಣ ನನ್ನದೇ ಹಾಡು ಕಾರ್ಯಕ್ರಮದಲ್ಲಿ.

0: ಪತ್ರಿಕಾ ಸಹಕಾರ ನೀಡಿದವರು ಸಿ ಮುರುಗೇಶನ್ ಲೋಕೇಶ್, ಹಾಗೂ ನಾನು ನಿಮ್ಮ ಬಾನುಲಿ ಗೆಳತಿ ವಿಶಾಲಾಕ್ಷಿ.
1: ನಾನು ಎಂ ಶಕುಂತಲಾ. ಇಲ್ಲಿಗೆ ನಮ್ಮ ನಮ್ಮದೇ ಹಾಡು ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ನಮ್ಮೆಲ್ಲ ಪ್ರೀತಿಯ ಶ್ರೋತೃಗಳಿಗೆ, ಕಾರ್ಯಕ್ರಮವನ್ನು ಪ್ರೀತಿಯಿಂದ ಆಲಿಸಿದ ಎಲ್ಲರಿಗೆ ಮತ್ತೊಮ್ಮೆ ನಮಸ್ಕಾರ, ಧನ್ಯವಾದ. ಹಾಗೆಯೇ ಬಕ್ರೀದ್ ಹಬ್ಬದ
0: ಶುಭಾಶಯಗಳು. ನಮಸ್ಕಾರ.
2: ಇದುವರೆಗೆ
3: ಹಲೋ ಆಕಾಶವಾಣಿ,
2: ನನ್ನೆದೆಯ ಹಾಡು,
3: ನನ್ನೆದೆಯ ಹಾಡು
2: ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮ ನಿರ್ವಹಣೆ ಎಂ ಶಕುಂತಲಾ.
4: ಹಾಡಿಂದಲೇ ಕನಸಲೇ ನಲಿಯುತ್ತಾ.
3: ಹಲೋ ಆಕಾಶವಾಣಿ,
2: ನನ್ನೆದೆಯ ಹಾಡು,
3: ನನ್ನೆದೆಯ ಹಾಡು
2: ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ
3: ಮೂಡಿ ಬಂತು.

0: ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಬಕ್ರೀದ್ ಹಬ್ಬದ ಆಚರಣೆ ಹಿನ್ನೆಲೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಕೋಲಾರ ಹಾಗೂ ಗದಗ್ ಸೇರಿದಂತೆ ನಾಡಿನ ವಿವಿಧೆಡೆ ಈದ್ಗಾ ಮೈದಾನಗಳಲ್ಲಿ ಮುಸ್ಲಿಂ ಬಾಂಧವರು ಇಂದು ಬೆಳಗ್ಗೆ 7ರಿಂದ ಮಧ್ಯಾಹ್ನ 12 ಗಂಟೆಯವರೆಗೆ ಸಾಮೂಹಿಕ ಪ್ರಾರ್ಥನೆ ಹಾಗೂ ಶುಭಾಶಯ ವಿನಿಮಯ ಕೈಗೊಂಡರು. ರಾಷ್ಟಪತಿ ದ್ರೌಪದಿ ಮುರ್ಮು ಹಾಗೂ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮುಸ್ಲಿಂ ಬಾಂಧವರಿಗೆ ಬಕ್ರೀದ್ ಹಬ್ಬದ ಶುಭಾಶಯ ಕೋರಿದ್ದಾರೆ. ಬಕ್ರೀದ್ ಹಬ್ಬದ ಹಿನ್ನೆಲೆ ಬೆಳಗಾವಿ ನಗರದ ಈದ್ಗಾ ಮೈದಾನದಲ್ಲಿ ಸಾಮೂಹಿಕ ಪ್ರಾರ್ಥನೆಯಲ್ಲಿ ಪಾಲ್ಗೊಂಡಿದ್ದ ಮುಸ್ಲಿಂ ಸಮಾಜದ ಹಿರಿಯ ಮುಖಂಡ ಮೆಹಬೂಬ್ ಮಕಾಂದಾರ್ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
1: ಇಸ್ಲಾಂ ಧರ್ಮದಲ್ಲಿ ಪವಿತ್ರ ಬಕ್ರೀದ್ ಹಬ್ಬವನ್ನ ಎಲ್ಲ ಮುಸಲ್ಮಾನರು ಶ್ರದ್ಧಾ ಭಕ್ತಿಯಿಂದ ನಾವು ಆಚರಿಸ್ತೀವಿ. ಬಕ್ರೀದ್ ಹಬ್ಬದ ಸಂಕೇತ ಇದು ತ್ಯಾಗ ಬಲಿದಾನದ ಸಂಕೇತ. ಭಗವಂತ ಅಲ್ಲಾಹ ಮತ್ತು ಆ ಭಕ್ತರ ನಡುವಿನ ಎಷ್ಟು ಪ್ರೀತಿ ಇದೆ, ತನಗೆ ಇಷ್ಟವಾದಂತಹ ತ್ಯಾಗ ಮಾಡ್ತಾನೆ ಅನ್ನುವಂತಹದರ ಸಂಕೇತ. ಬಹಳ ಶ್ರದ್ಧಾ ಭಕ್ತಿಯಿಂದ ಮುಸಲ್ಮಾನ್ ಬಾಂಧವರು ಆಚರಣೆ ಮಾಡ್ತಾರೆ. ಲಕ್ಷಾಂತರ ಮುಸಲ್ಮಾನರು ಹಜ್ ಯಾತ್ರೆಯನ್ನು ಕೂಡ ಕೈಗೊಳ್ತಾರೆ. ಮೆಕ್ಕಾ ಮತ್ತು ಮದೀನಾದಲ್ಲಿ ಆಚರಣೆಯನ್ನ ಮಾಡ್ತಾರೆ. ಬೆಳಗಾವಿಯಲ್ಲಿಯೂ ಕೂಡ ಪ್ರತಿಯೊಂದು ಹಳ್ಳಿಗಳಲ್ಲಿಯೂ ಕೂಡ ಬಕ್ರೀದ್ ಹಬ್ಬದ ದಿನ ಬೆಳಿಗ್ಗೆ ಎಲ್ಲ ಈದ್ಗಾ ಮೈದಾನಗಳಲ್ಲಿ ಸಾಮೂಹಿಕ ಪ್ರಾರ್ಥನೆ ನಡೀತದೆ. ಆ ಪ್ರಾರ್ಥನೆ ಸಂದರ್ಭದಲ್ಲಿ ಬಕ್ರೀದ್ ಹಬ್ಬದ ಮಹತ್ವ ಏನು, ಯಾಕೆ ಆಚರಣೆ ಮಾಡಬೇಕು ಮತ್ತು ಯಾವ ರೀತಿಯಾಗಿ ಆಚರಣೆ ಮಾಡಬೇಕೆನ್ನುವಂತಹ ಪ್ರವಚನವನ್ನ ಧರ್ಮಗುರುಗಳು ಆ ಸಾಮೂಹಿಕ ಪ್ರಾರ್ಥನೆಯ ಸಂದರ್ಭದಲ್ಲಿ ಕೊಡ್ತಾರೆ. ಪರಸ್ಪರ ಶುಭಾಶಯವನ್ನ ಕೋರಿ ಮಹತ್ವವಾದಂತಹ ಒಂದು ಸಂದೇಶ ನೀಡಲಾಗ್ತದೆ.
0: ದೇಶದ ಸ್ವಾತಂತ್ರ್ಯಕ್ಕಾಗಿ ಸೂರ್ಯನ ಕಿರಣಗಳೇ ಬೀಳದ ಕತ್ತಲ ಕೋಣೆಯೊಳಗೆ ಬಂಧಿಯಾಗಿ ಅಂಡಮಾನ್ ದ್ವೀಪದ ಪೋರ್ಟ್ ಬ್ಲೇರ್ನ ಸೆಲ್ಯುಲರ್ ಜೈಲಿನಲ್ಲಿ ಕರಿನೀರಿನ ಶಿಕ್ಷೆ ಅನುಭವಿಸಿದ ಸ್ವಾತಂತ್ರ್ಯ ವೀರ ಶ್ರೀ ವಿನಾಯಕ್ ದಾಮೋದರ್ ಸಾವರ್ಕರ್ ಅವರ ಜಯಂತ್ಯುತ್ಸವವೆಂದು ಅಖಂಡ ಭಾರತದ ನಿರ್ಮಾಣಕ್ಕಾಗಿ ಹೋರಾಡಿದ ದೇಶಪ್ರೇಮಿಯ ಜಯಂತಿಯಂದು ಶತಕೋಟಿ ಪ್ರಣಾಮಗಳು ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸೇರಿದಂತೆ ಅನೇಕ ಗಣ್ಯರು ಶ್ರದ್ಧಾಸುಮನ ಅರ್ಪಿಸಿದ್ದಾರೆ. ಇಂದು ವಿಶ್ವ ಋತುಚಕ್ರ ನೈರ್ಮಲ್ಯ ದಿನಾಚರಣೆ. ಮಹಿಳೆಯರ ಆರೋಗ್ಯ ಮತ್ತು ಸ್ವಾಸ್ಥ್ಯದ ದೃಷ್ಟಿಯಿಂದ 2014ರಲ್ಲಿ ಪ್ರಥಮ ಬಾರಿಗೆ ವಿಶ್ವ ಋತುಚಕ್ರ ನೈರ್ಮಲ್ಯ ದಿನಾಚರಣೆಗೆ ಒತ್ತು ನೀಡಲಾಯಿತು. ಅಭಿವೃದ್ಧಿಶೀಲ ರಾಷ್ಟಗಳಲ್ಲಿ ಮಹಿಳೆಯರು ಋತುಚಕ್ರದ ಅವಧಿಯಲ್ಲಿ ಸುರಕ್ಷಿತ ನೈರ್ಮಲ್ಯವನ್ನು ಕಾಪಾಡಿಕೊಳ್ಳಲು ಹರಸಾಹಸ ಪಡುತ್ತಿದ್ದಾರೆ. ಈ ಬಗ್ಗೆ ಜನಜಾಗೃತಿ ಮೂಡಿಸುವ ಅವಶ್ಯಕತೆ ಇದೆ ಎನ್ನುತ್ತವೆ ಸಮೀಕ್ಷಾ ವರದಿಗಳು. ಧಾರವಾಡ ಜಿಲ್ಲೆ ಹುಬ್ಬಳ್ಳಿ ತಾಲೂಕು ನವನಗರದ ಭಾರತೀಯ ಮಾಹಿತಿ ತಂತ್ರಜ್ಞಾನ ಸಂಸ್ಥೆ IIIT 8ನೇ ಘಟಿಕೋತ್ಸವ ನಾಡಿದ್ದು 30ರಂದು ನಡೆಯಲಿದೆ. IIIT ನಿರ್ದೇಶಕ ಪ್ರೊಫೆಸರ್ SR ಮಹದೇವ ಪ್ರಸನ್ನ ಮಾಹಿತಿ ನೀಡಿ, ಹೊಸದಿಲ್ಲಿ ಭಾರತೀಯ ತಂತ್ರಜ್ಞಾನ ಸಂಸ್ಥೆ IIT ನಿರ್ದೇಶಕ ಪ್ರೊಫೆಸರ್ ರಂಗನ್ ಬ್ಯಾನರ್ಜಿ ಘಟಿಕೋತ್ಸವ ಭಾಷಣ ಮಾಡಲಿದ್ದು, ಕೇಂದ್ರ ನವ ಹಾಗೂ ನವೀಕರಿಸಬಹುದಾದ ಇಂಧನಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಅತಿಥಿಯಾಗಿ ಪಾಲ್ಗೊಳ್ಳಲಿದ್ದಾರೆ. IIIT ಆಡಳಿತ ಮಂಡಳಿ ಅಧ್ಯಕ್ಷ ಜಲಜ್ ದಾನಿ ಅಧ್ಯಕ್ಷತೆ ವಹಿಸುವರು ಎಂದರು. ಎಂಟೆಕ್ ಸಂಶೋಧನೆ ವಿಭಾಗದಿಂದ ಇಬ್ಬರು, ಬಿಟೆಕ್ ಕಾಂಪ್ಯೂಟರ್ ಸೈನ್ಸ್ 136, ಡೇಟಾ ಎಐ 66 ಹಾಗೂ ಇಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಷನ್ ವಿಭಾಗದ 51 ಜನ ಯುವ ಪದವೀಧರರು ಪದವಿ ಪಡೆಯಲಿದ್ದಾರೆ. ರಾಷ್ಟಪತಿ ಪದಕ, ನಿರ್ದೇಶಕರ ಪದಕ ಹಾಗೂ ಸಂಸ್ಥೆಯ ಪದಕ ಸಹಿತ ಒಟ್ಟು 6 ಪದಕಗಳನ್ನು ನೀಡಲಾಗುವುದು ಎಂದು ಪ್ರೊಫೆಸರ್ ಮಹದೇವ ಪ್ರಸನ್ನ ತಿಳಿಸಿದರು.

0: ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಹಕ್ಕು ಕಾಯ್ದೆ ಆರ್ಟಿಇ ಅಡಿ 2026-27 ಸಾಲಿಗೆ ಖಾಸಗಿ ಅನುದಾನಿತ ಹಾಗೂ ಅನುದಾನರಹಿತ ಶಾಲೆಗಳಲ್ಲಿ ಉಚಿತ ಪ್ರವೇಶಕ್ಕಾಗಿ ಅರ್ಹ ಅರ್ಜಿಗಳನ್ನು ಮೊದಲ ಸುತ್ತಿನ ಲಾಟರಿ ಮೂಲಕ ಆಯ್ಕೆ ಮಾಡಲಾಗಿದೆ ಎಂದು ಶಿಕ್ಷಣ ಇಲಾಖೆ ತಿಳಿಸಿದೆ. ಮಕ್ಕಳ ಪಾಲಕರಿಗೆ ಎಸ್ಎಂಎಸ್ ಮೂಲಕ ಮಾಹಿತಿ ರವಾನೆಯಾಗಿದೆ. ಶೀಘ್ರದಲ್ಲೇ ರಾಜ್ಯದಲ್ಲಿ ಮತದಾರರ ಪಟ್ಟಿಯ ಸಮಗ್ರ ಪರಿಷ್ಕರಣೆ ಎಸ್ಐಆರ್ ಪ್ರಕ್ರಿಯೆ ಆರಂಭವಾಗಲಿದ್ದು, ವಾರ್ಡ್ ಅಧ್ಯಕ್ಷರು ಹಾಗೂ ಬಿಜೆಪಿ ಪಕ್ಷದ ಕಾರ್ಯಕರ್ತರು ಸಕ್ರಿಯವಾಗಿ ಭಾಗವಹಿಸುವಂತೆ ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ಕ್ಷೇತ್ರದ ಶಾಸಕ ಮಹೇಶ್ ತೆಂಗಿನಕಾಯಿ ಮನವಿ ಮಾಡಿದ್ದಾರೆ. ದೋ ಬೂಂದ್ ಜಿಂದಗಿ ಕೆ ರಾಷ್ಟೀಯ ಪಲ್ಸ್ ಪೋಲಿಯೋ ಲಸಿಕಾ ಕಾರ್ಯಕ್ರಮ ನಾಳೆ 28 ತಾರೀಕು ರಾಜ್ಯಾದ್ಯಂತ ಜರುಗಲಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಜನಪ್ರಿಯ ಮನ್ ಕಿ ಬಾತ್ನ 134ನೇ ಆವೃತ್ತಿ ಈ ತಿಂಗಳ 31ರಂದು ಭಾನುವಾರ ಬೆಳಗ್ಗೆ 11 ಗಂಟೆಗೆ ಪ್ರಸಾರವಾಗಲಿದೆ. ನಾಗರಿಕರು ತಮ್ಮ ಅಭಿಪ್ರಾಯಗಳನ್ನು ನಾಳೆ ಶುಕ್ರವಾರ 29ರೊಳಗೆ mygov.in ಮೂಲಕ ಹಂಚಿಕೊಳ್ಳಬಹುದು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
1: ಸಮಯ ಸರಿಯಾಗಿ 12:05 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ವನಿತಾ ವಿಹಾರ.
2: ವನಿತಾ ವಿಹಾರದ ಕೇಳುಗರಿಗೆಲ್ಲ ನಮಸ್ಕಾರ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದು ಕೇಳಿ, ಬಕ್ರೀದ್ ಹಬ್ಬ ಅಥವಾ ಈದ್ ಉಲ್ ಅಜಾ ಪ್ರಯುಕ್ತ ಮಡಿಕೇರಿಯ ಅಹಮದೀಯ ಮುಸ್ಲಿಂ ಸಂಘಟನೆಯ ಲಜನಾ ಇಮಾಯಿಲ್ಲಾ ಮಹಿಳಾ ವಿಭಾಗದ ಸದಸ್ಯರಿಂದ ವಿಶೇಷ ಕಾರ್ಯಕ್ರಮ.
3: ಪ್ರಿಯ ಶ್ರೋತೃ ಮಿತ್ರರೇ, ತ್ಯಾಗ, ಭಕ್ತಿ, ವಿಧೇಯತೆ ಮತ್ತು ಮಾನವೀಯತೆಯ ಪ್ರತೀಕವಾಗಿರುವ ಪವಿತ್ರ ಹಬ್ಬ ಈದ್ ಉಲ್ ಅಜಾ ಪ್ರಯುಕ್ತ ಅಹ್ಮದಿಯಾ ಮುಸ್ಲಿಂ ಸಂಘಟನೆಯ ಲಜ್ನಾ ಇಮಾಯಿಲ್ಲಾ ವಿಭಾಗದ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಿದ್ದೇವೆ. ನಾನು ನಿಮ್ಮ ನಿರೂಪಕಿ ಸಾಲಿಹಾ ಬಾಸಿತಾ. ಈದ್ ಉಲ್ ಅಜಾ ಎಂದರೆ ತ್ಯಾಗದ ಹಬ್ಬ. ಅಲ್ಲಾಹನ ಆದೇಶದನುಸಾರವಾಗಿ ಪ್ರವಾದಿ ಹಜ್ರತ್ ಇಬ್ರಾಹಿಂ ಅಲೈಹಿಸ್ಸಲಾಂ ಅವರು ತೋರಿದ ಅಪಾರ ನಂಬಿಕೆ ಮತ್ತು ತ್ಯಾಗದ ಸ್ಮರಣಾರ್ಥಕವಾಗಿ ಈ ಹಬ್ಬವನ್ನು ಆಚರಿಸಲಾಗುತ್ತದೆ. ಈ ಪವಿತ್ರ ದಿನವು ನಮಗೆ ಕೇವಲ ಪ್ರಾಣಿಯ ಕುರ್ಬಾನಿಯನ್ನಷ್ಟೇ ಅಲ್ಲ, ನಮ್ಮ ಅಹಂಕಾರ, ಸ್ವಾರ್ಥ ಮತ್ತು ಕೆಟ್ಟ ಗುಣಗಳನ್ನು ತ್ಯಜಿಸಿ ಪ್ರೀತಿ, ಸಹಾನುಭೂತಿ ಮತ್ತು ಸೇವೆಯ ಜೀವನವನ್ನು ನಡೆಸುವ ಪಾಠವನ್ನು ಕಲಿಸುತ್ತದೆ. ಈದ್ ನಮಗೆ ಹಂಚಿಕೊಳ್ಳುವುದನ್ನು ಕಲಿಸುತ್ತದೆ. ಸಂತೋಷವನ್ನು ಎಲ್ಲರೊಂದಿಗೆ ಹಂಚಿಕೊಳ್ಳುವುದು, ಬಡವರನ್ನು ನೆನಪಿಸಿಕೊಳ್ಳುವುದು, ಪರಸ್ಪರ ಸಹಾಯ ಮಾಡುವುದು, ಇವೆಲ್ಲವೂ ಈ ಹಬ್ಬದ ನಿಜವಾದ ಸಂದೇಶವಾಗಿದೆ. ಇಂದಿನ ಈ ವಿಶೇಷ ಕಾರ್ಯಕ್ರಮದಲ್ಲಿ ಈದ್ ಉಲ್ ಅಜ್ಹಾದ ಮಹತ್ವ, ಅದರ ಆಧ್ಯಾತ್ಮಿಕ ಸಂದೇಶ, ಸಮಾಜದಲ್ಲಿ ಶಾಂತಿ ಮತ್ತು ಸಹೋದರತ್ವದ ಅಗತ್ಯತೆ, ಇದರ ಕುರಿತು ಕೆಲವು ಮನಮುಟ್ಟುವ ಮಾತುಗಳು ಮತ್ತು ವಿಶೇಷ ಕಾರ್ಯಕ್ರಮಗಳನ್ನು ನಾವು ಕೇಳಲಿದ್ದೇವೆ. ಕಾರ್ಯಕ್ರಮದ ಕೊನೆಯವರೆಗೂ ನಮ್ಮೊಂದಿಗೆ ಇರಿ. ಮತ್ತೊಮ್ಮೆ ನಿಮಗೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ ಮತ್ತು ಈದ್ ಮುಬಾರಕ್. ಮೊದಲನೆಯದಾಗಿ ಪ್ರವಾದಿ ಹಜ್ರತ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ನುಡಿಮುತ್ತುಗಳನ್ನು ಹಂಚಿಕೊಳ್ಳಲು ಸನಾ ರೆಹಮಾನ್ ಅವರು ನಮ್ಮೊಂದಿಗೆ ಇದ್ದಾರೆ. ಅವರ ಮಾತುಗಳನ್ನು ಕೇಳೋಣ.
4: ಮುಹಮ್ಮದ್ ಪೈಗಂಬರ್ ಅವರ ನುಡಿಮುತ್ತುಗಳು. ಒಂದು, ಸುನನ್ ಅಬಿ ದಾವೂದ್ ಹದೀಸ್ನಲ್ಲಿ ಈ ರೀತಿ ಉಲ್ಲೇಖಿಸಲಾಗಿದೆ, ಈದ್ ಉಲ್ ಅಜ್ಹಾ ಅಂದರೆ ತ್ಯಾಗ, ಬಲಿದಾನಗಳ ಹಬ್ಬ. ಈ ದಿನವು ಅಲ್ಲಾಹನ ಸನ್ನಿಧಿಯಲ್ಲಿ ಅತ್ಯಂತ ಪುಣ್ಯವು ಮತ್ತು ಅನುಗ್ರಹಿತವಾದ ದಿನವಾಗಿದೆ. ಈ ದಿನ ಸತ್ಯವಿಶ್ವಾಸಿಗಳು ಅಲ್ಲಾಹನ ಅನುಗ್ರಹಕ್ಕಾಗಿ ತ್ಯಾಗ ಮತ್ತು ಬಲಿದಾನ ನೀಡುತ್ತಾರೆ, ಭಯಭಕ್ತಿ ಮತ್ತು ಅನುಸರಣೆಯ ಮಾದರಿಯನ್ನು ಪ್ರಕಟಪಡಿಸುತ್ತಾರೆ. ಎರಡು, ತ್ಯಾಗ ಬಲಿದಾನವು ಹಜ್ರತ್ ಇಬ್ರಾಹಿಂ ಅಲೈಸಲಾಮರ ಮಹಾನ್ ನಡವಳಿಕೆಯಾಗಿದೆ. ಅವರು ಸದಾ ಅಲ್ಲಾಹನ ಆಜ್ಞೆಗಳನ್ನು ಪಾಲಿಸುವ ಮತ್ತು ಅದನ್ನು ವಿಧೇಯತೆಯಿಂದ ಅನುಸರಿಸುವ ಅವರ ನಿಷ್ಠೆ

0: ಯ ಸ್ಮರಣೆಯನ್ನು ಜೀವಂತಗೊಳಿಸುತ್ತದೆ. ಮೂರು, ಬಲಿದಾನದ ಉದ್ದೇಶ ಕೇವಲ ಮಾಂಸ ಅಥವಾ ರಕ್ತವಲ್ಲ, ಅಲ್ಲಾಹನಿಗೆ ತಲುಪುವುದು ನಿಮ್ಮ ದೈವಭಕ್ತಿ ಮತ್ತು ನಿಷ್ಠೆಯಾಗಿದೆ. ನಾಲ್ಕು, ಬಲಿದಾನವು ತ್ಯಾಗ, ಸಹನೆ ಮತ್ತು ಅಲ್ಲಾಹನಿಗಾಗಿ ಇರುವ ಪ್ರೀತಿಯ ಮಹಾನ್ ಚಿಹ್ನೆಯಾಗಿದೆ. ಐದು, ಅತ್ಯುತ್ತಮ ವ್ಯಕ್ತಿ ಅಂದರೆ ಅಲ್ಲಾಹನ ಭಯ ಮತ್ತು ಉತ್ತಮ ಸ್ವಭಾವ ಹೊಂದಿರುವವನು. ಆರು, ಹಜ್ ಮಾಡುವವರು ಅಲ್ಲಾಹನ ಅತಿಥಿಗಳಾಗಿದ್ದಾರೆ. ಅವರು ಪ್ರಾರ್ಥನೆ ಮಾಡಿದರೆ ಅಲ್ಲಾಹ್ ಅದನ್ನು ಸ್ವೀಕರಿಸುತ್ತಾನೆ. ಸ್ವೀಕೃತ ಹಜ್ಗೆ ಪ್ರತಿಫಲ ಸ್ವರ್ಗವಲ್ಲದೆ ಮತ್ತೇನೂ ಇಲ್ಲ. ಏಳು, ಯಾರಾದರೂ ಏನಾದರೂ ಒಳಿತು ಮಾಡಲು ಕರೆದರೆ ಆ ಒಳಿತು ಮಾಡುವವನಿಗೆ ಲಭಿಸುವಷ್ಟು ಪ್ರತಿಫಲ ಆದೇಶಿಸುವವನಿಗೂ ಲಭಿಸುವುದು. ಒಳಿತು ಮಾಡುವವನ ಪ್ರತಿಫಲದಲ್ಲಿ ಏನೂ ಕಡಿಮೆ ಆಗದು. ಯಾರಾದರೂ ಕೆಡುಕಿನೆಡೆಗೆ ಕರೆದರೆ ಆ ಕೆಡುಕು ಮಾಡುವವನಿಗೆ ಸಮಾನವಾದ ಪಾಪ ಆತನಿಗೆ ತಟ್ಟುವುದು. ಕೆಡುಕು ಮಾಡುವವನ ಪಾಪದಲ್ಲಿ ಏನೂ ಕಡಿಮೆ ಆಗದು. ಎಂಟು, ತನ್ನ ಸಹೋದರನಿಗೆ ಸಹಾಯ ಮಾಡುವ ಕಾರ್ಯದಲ್ಲಿ ಮಗ್ನನಾಗಿರುವವನಿಗೆ ಅಲ್ಲಾಹನು ಸಹಾಯ ಮಾಡುತ್ತಾನೆ.
1: ಮುಂದೆ ಒಂದು ಸಮೂಹ ಗೀತೆಯನ್ನು ಕೇಳೋಣ. ಕೆಎಂ ಉಮರ್ ಅವರು ರಚಿಸಿರುವ ಈ ಸಮೂಹ ಗೀತೆಯನ್ನು ಹಾಡಲಿದ್ದಾರೆ ರೂಮಾನ್ ರಿಜ್ವಾನ್, ಬರ್ಕತ್ ಯೂಸುಫ್ ಮತ್ತು ಸಾಲಿಹಾ ಬಾಸಿತಾ.

0: ಸುಂದರವಾದ ಹಾಡನ್ನು ಕೇಳಿದಿರಿ. ಈಗ ಈದ್ ಉಲ್ ಅಜ್ಹಾ ಹಬ್ಬದ ಮಹತ್ವದ ಕುರಿತು ಮಾತನಾಡಲಿದ್ದಾರೆ ಅಖಿಲಾ ಕಲೀಂ ಅವರು. ಈ ಪವಿತ್ರ ಹಬ್ಬದ ನಿಜವಾದ ಸಂದೇಶ ಮತ್ತು ತ್ಯಾಗದ ಮಹತ್ವವನ್ನು ಅವರು ನಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ. ಅವರ ಮಾತುಗಳನ್ನು ಕೇಳೋಣ.
1: ಈದ್ ಉಲ್ ಅಜ್ಹಾ. ಪ್ರಿಯ ಕೇಳುಗರೆ, ಇಂದು ನಾವು ಈದ್ ಉಲ್ ಅಜ್ಹಾ ಹಬ್ಬದ ನಿಜವಾದ ಅರ್ಥ ಮತ್ತು ಅದರ ಸಂದೇಶದ ಕುರಿತು ಕೆಲವು ಅಮೂಲ್ಯವಾದ ವಿಚಾರಗಳನ್ನು ತಿಳಿದುಕೊಳ್ಳೋಣ. ಈದ್ ಉಲ್ ಅಜ್ಹಾ ಹಬ್ಬವನ್ನು ಜಗತ್ತಿನಾದ್ಯಂತ ಮುಸ್ಲಿಮರು ತ್ಯಾಗ ಮತ್ತು ಬಲಿದಾನದ ಪ್ರತೀಕವಾಗಿ ಬಹಳ ವಿಜೃಂಭಣೆಯಿಂದ ಹಾಗೂ ಸಡಗರದಿಂದ ಆಚರಿಸುತ್ತಾರೆ. ಈದ್ ದಿನದಂದು ಜನರು ಒಂದೇ ಸ್ಥಳದಲ್ಲಿ ಒಟ್ಟುಗೂಡಿ ದೇವಾರಾಧನೆ ಮಾಡುವ ಮೂಲಕ ಸಮಾಜದ ಕ್ಷೇಮಾಭಿವೃದ್ಧಿಗೆ ಅಗತ್ಯವಾದ ಐಕ್ಯತೆ, ಸಮಾನತೆ ಮುಂತಾದ ಗುಣಗಳನ್ನು ಇಸ್ಲಾಂ ಧರ್ಮವು ಕಲಿಸುತ್ತದೆ. ಈದ್ ಉಲ್ ಅಜ್ಹಾ ಇಸ್ಲಾಂ ಧರ್ಮದ ಎರಡು ಪ್ರಮುಖ ಹಬ್ಬಗಳಲ್ಲಿ ಒಂದಾಗಿದೆ. ಹಜ್ ಪುಣ್ಯಕರ್ಮದ ಅನುಷ್ಠಾನ ಪೂರ್ಣಗೊಂಡ ಬಳಿಕ ಅದರ ಸಂಭ್ರಮದ ಸಂಕೇತವಾಗಿ ಇಸ್ಲಾಮಿಕ್ ಕಾಲಗಣನೆಯ ದುಲ್ಹಜ್ ತಿಂಗಳ 10ನೆಯ ದಿನದಂದು ಆಚರಿಸಲ್ಪಡುವ ಹಬ್ಬ ಇದಾಗಿದೆ. ಇಸ್ಲಾಂ ಧರ್ಮದ 5 ಆರಾಧನಾ ಕರ್ಮಗಳೆಂದರೆ ಏಕದೇವಾರಾಧನೆ, ಹಜರತ್ ಮೊಹಮ್ಮದ್ ಪೈಗಂಬರರು ದೇವನ ಸಂದೇಶ ವಾಹಕರೆಂಬ ವಿಶ್ವಾಸ, 5 ಹೊತ್ತಿನ ನಮಾಜ್, ಉಪವಾಸ, ಜಕಾತ್ ಅಂದರೆ ದಾನ ಧರ್ಮ ಹಾಗೂ ಹಜ್ ಅಂದರೆ ತೀರ್ಥಯಾತ್ರೆ. ಮಹತ್ತರವಾದ ಪುಣ್ಯಕರ್ಮಗಳ ನಂತರ ಈದ್ ಆಚರಿಸಲಿಕ್ಕೂ ಆ ಸಂದರ್ಭದಲ್ಲಿ ಬೇರೆ ಕೆಲವು ಪುಣ್ಯಕರ್ಮಗಳನ್ನು ನಿರ್ವಹಿಸಲಿಕ್ಕೂ ಇಸ್ಲಾಂ ಧರ್ಮವು ನಿರ್ದೇಶಿಸುತ್ತದೆ. ತ್ಯಾಗಪೂರ್ಣವಾದ ಜೀವನವೇ ಮೋಕ್ಷ ಪ್ರಾಪ್ತಿಗೆ ಸಾಧನ ಎಂಬ ತತ್ವವನ್ನು ಈದ್ ಉಲ್ ಅಜ್ಹಾ ಹಬ್ಬವು ಒಳಗೊಂಡಿದೆ. ಸಂಕ್ಷಿಪ್ತವಾಗಿ ಹೇಳುವುದಾದರೆ, ಆತ್ಮೋನ್ನತಿಗಾಗಿ ಹಲವಾರು ರೀತಿಯ ತ್ಯಾಗಗಳು ಮತ್ತು ಕಷ್ಟಾನುಭವಗಳು ಅವಶ್ಯಕವೆಂದು ಇಂತಹ ತೀವ್ರ ಪ್ರಯತ್ನ ಮತ್ತು ತ್ಯಾಗಗಳನ್ನು ಅನುಸರಿಸದೆ ನಿಜವಾದ ಮೋಕ್ಷವನ್ನು ಪಡೆಯಲು ಸಾಧ್ಯವಿಲ್ಲವೆಂದು ಈ ಹಬ್ಬವು ಬೋಧಿಸುತ್ತದೆ. ಈದ್ ಉಲ್ ಅಜ್ಹಾದ ನೈಜ ಉದ್ದೇಶವೇನೆಂದು ತಿಳಿಯದೆ ಕೇವಲ ಹೊಸ ಉಡುಪು ಧರಿಸಿ ಇಷ್ಟವಾದ ಭೋಜನವನ್ನು ಸೇವಿಸಿ ಈದ್ ಆಚರಿಸುವುದು ಅರ್ಥಶೂನ್ಯವಾಗಿದೆ. ಈ ಹಬ್ಬದ ಆಚರಣೆಯ ಹಿಂದೆ ಒಂದು ಮಹತ್ತಾದ ತ್ಯಾಗ ಮತ್ತು ಬಲಿದಾನದ ಧಾರ್ಮಿಕ ಹಿನ್ನೆಲೆಯಿದೆ. ಈದ್ ಉಲ್ ಅಜ್ಹಾ ಹಬ್ಬವು ನಮಗೆ ಈ ಮಹತ್ತಾದ ತ್ಯಾಗದ ಚರಿತ್ರೆಯನ್ನು ಪ್ರತಿ ವರ್ಷ ನೆನಪಿಸುತ್ತದೆ. ಅದು ಪ್ರವಾದಿ ಇಬ್ರಾಹಿಂ ಅಲೈಸಲಾಂ ಮತ್ತು ಅವರ ಕುಟುಂಬದ ಮಹಾನ್ ತ್ಯಾಗದ ಸ್ಮರಣೆಯಾಗಿದೆ. ಪ್ರವಾದಿ ಇಬ್ರಾಹಿಂ ಅಲೈಸಲಾಂ ಅವರಿಗೆ ವೃದ್ಧಾಪ್ಯದಲ್ಲಿ ದೇವನು ಒಬ್ಬ ಪುತ್ರನನ್ನು ಅನುಗ್ರಹಿಸಿದನು. ಆ ಮಗನೇ ಪ್ರವಾದಿ ಇಸ್ಮಾಯಿಲ್ ಅಲೈಸಲಾಂ. ಇಬ್ರಾಹಿಂ ಅಲೈಸಲಾಂ ಅವರಿಗೆ ತಮ್ಮ ಮಗನೆಂದರೆ ಅಪಾರ ಪ್ರೀತಿ ಇತ್ತು. ಆದರೆ ಮಗನು ಯೌವನಕ್ಕೆ ಕಾಲಿಡುತ್ತಿದ್ದಂತೆ ದೇವನು ಇಬ್ರಾಹಿಂ ಅಲೈಸಲಾಂ ಅವರಿಗೆ ಒಂದು ಕಠಿಣ ಪರೀಕ್ಷೆಯನ್ನು ಒಡ್ಡಿದನು. ಇಬ್ರಾಹಿಂ ಅಲೈಸಲಾಂ ಅವರಿಗೆ ಸತತವಾಗಿ 3 ದಿನಗಳ ಕಾಲ ಕನಸಿನಲ್ಲಿ ತಮ್ಮ ಪ್ರಿಯ ಪುತ್ರ ಇಸ್ಮಾಯಿಲ್ ಅವರನ್ನು ದೇವನ ಮಾರ್ಗದಲ್ಲಿ ಬಲಿ ನೀಡುವಂತೆ ಆದೇಶವಾಯಿತು. ದೇವನ ಆಜ್ಞೆಯನ್ನು ಪಾಲಿಸಲು ಇಬ್ರಾಹಿಂ ಅಲೈಸಲಾಂ ಸಿದ್ಧರಾದರು. ಆದರೆ ಅವರು ಇದನ್ನು ಮಗನ ಮೇಲೆ ಬಲವಂತವಾಗಿ ಹೇರಲು ಇಷ್ಟಪಡಲಿಲ್ಲ. ಹಾಗಾಗಿ ಅವರು ತಮ್ಮ ಮಗನ ಬಳಿಗೆ ಬಂದು ಹೀಗೆ ಹೇಳಿದರು, ನನ್ನ ಪ್ರಿಯ ಮಗನೇ, ನಾನು ನಿನ್ನನ್ನು ಬಲಿ ನೀಡುತ್ತಿರುವಂತೆ ಕನಸಿನಲ್ಲಿ ಕಂಡಿದ್ದೇನೆ. ಇದರ ಬಗ್ಗೆ ನಿನ್ನ ಅಭಿಪ್ರಾಯವೇನು? ಇದಕ್ಕೆ ಆ ಚಿಕ್ಕ ವಯಸ್ಸಿನ ಪ್ರವಾದಿ ಇಸ್ಮಾಯಿಲ್ ಅಲೈಸಲಾಂ ಅತ್ಯಂತ ತಾಳ್ಮೆ ಮತ್ತು ವಿಧೇಯತೆಯಿಂದ ಹೀಗೆ ಉತ್ತರಿಸಿದರು, ಅಪ್ಪ, ನಿಮಗೆ ದೇವನಿಂದ ಯಾವ ಆಜ್ಞೆ ನೀಡಲಾಗಿದೆಯೋ ಅದನ್ನು ನೀವು ಧೈರ್ಯವಾಗಿ ನಿರ್ವಹಿಸಿ. ದೇವನ ಇಚ್ಛೆಯಿದ್ದರೆ ನೀವು ನನ್ನನ್ನು ತಾಳ್ಮೆ ಹಾಗೂ ದೃಢತೆ ಹೊಂದಿರುವವರಲ್ಲಿ ಕಾಣುವಿರಿ. ಪವಿತ್ರ ಕುರ್ಆನ್ ಸೂರ ಅಸ್ಸಫಾತ್ 37:102. ಮಗನ ಈ ಮಾತು ಇಬ್ರಾಹಿಂ ಅಲೈಸಲಾಂ ಅವರ ನಂಬಿಕೆಯನ್ನು ಮತ್ತಷ್ಟು ಗಟ್ಟಿಗೊಳಿಸಿತು. ತಂದೆ ಮತ್ತು ಮಗ ಇಬ್ಬರೂ ದೇವರ ಇಚ್ಛೆಗೆ ಸಂಪೂರ್ಣವಾಗಿ ಶರಣಾದರು. ಪ್ರವಾದಿ ಇಬ್ರಾಹಿಂ ತನ್ನ ಮಗನನ್ನು ಬಲಿಗಾಗಿ ನೆಲದ ಮೇಲೆ ಮಲಗಿಸಿ ಬಲಿಯರ್ಪಿಸಲು

0: ಯಾರಾದರು ಆ ಸಮಯದಲ್ಲಿ ದೇವನು ದೇವದೂತರ ಮುಖಾಂತರ ಸಂದೇಶವನ್ನು ತಲುಪಿಸಿ ಅವರ ತ್ಯಾಗವನ್ನು ಸ್ವೀಕರಿಸಿ ಅದರ ಬದಲಾಗಿ ಒಂದು ಕುರಿಯನ್ನು ಬಲಿಯರ್ಪಿಸಲು ನಿರ್ದೇಶನ ನೀಡಿದನು. ಹೀಗೆ ಭಗವಂತನ ಪರೀಕ್ಷೆಯಲ್ಲಿ ತಮ್ಮ ತ್ಯಾಗ ಮತ್ತು ಬಲಿದಾನಗಳ ಮೂಲಕ ಪ್ರವಾದಿ ಇಬ್ರಾಹಿಂ ಅಲೈಸಲಾಂ ಮತ್ತು ಇಸ್ಮಾಯಿಲ್ ಅಲೈಸಲಾಂ ಅವರು ವಿಜಯಿಯಾದರು. ಅವರ ತ್ಯಾಗ ಮತ್ತು ಬಲಿದಾನಗಳನ್ನು ಸ್ಮರಿಸಿಕೊಂಡು ಮುಸ್ಲಿಮರು ಕುರ್ಬಾನಿ ಅಂದರೆ ಮೃಗಬಲಿಯನ್ನು ಅರ್ಪಿಸುತ್ತಾರೆ. ಮೃಗಬಲಿಯನ್ನು ಅರ್ಪಿಸುವವರು ಕೆಲವು ನಿಬಂಧನೆಗಳನ್ನು ಅನುಸರಿಸಬೇಕಾಗುತ್ತದೆ. ಬಲಿದಾನ ಮಾಡುವವರು ಹಬ್ಬದ ಈದ್ ನಮಾಜ್ ನಿರ್ವಹಿಸಿದ ನಂತರವೇ ಬಲಿ ಅರ್ಪಿಸಬೇಕು. ಇದಕ್ಕಾಗಿ 3 ದಿನಗಳವರೆಗೆ ಕಾಲಾವಕಾಶವಿದೆ. ಬಲಿದಾನ ಮಾಡಲ್ಪಟ್ಟ ಮೃಗದ ಮಾಂಸವನ್ನು ಸಾಮಾನ್ಯವಾಗಿ 3 ಸಮಭಾಗಗಳಾಗಿ ಹಂಚಲಾಗುತ್ತದೆ. 1 ಭಾಗವನ್ನು ಸ್ವಂತ ಉಪಯೋಗಕ್ಕಾಗಿ, 2ನೇ ಭಾಗವನ್ನು ಕುಟುಂಬಸ್ಥರು ಮತ್ತು ನೆರೆಹೊರೆಯವರಿಗೆ, 3ನೇ ಭಾಗವನ್ನು ಬಡವರು ಹಾಗೂ ನಿರ್ಗತಿಕರಿಗೆ ನೀಡಲಾಗುತ್ತದೆ. ಇದರ ಉದ್ದೇಶವೇನೆಂದರೆ ಕಷ್ಟದಲ್ಲಿರುವವರು ಮತ್ತು ದಾರಿದ್ರರು ಹಬ್ಬದ ದಿನ ಹಸಿದಿರಬಾರದು ಎಂಬುದು. ಬಲಿದಾನದ ಕುರಿತಾಗಿ ಪವಿತ್ರ ಕುರ್ಆನಿನಲ್ಲಿ ಹೀಗೆ ಹೇಳಲಾಗಿದೆ: ಅವುಗಳ ಮಾಂಸವಾಗಲಿ ರಕ್ತವಾಗಲಿ ಅಲ್ಲಾಹನಿಗೆ ತಲುಪುವುದಿಲ್ಲ, ಆದರೆ ನಿಮ್ಮ ಭಯಭಕ್ತಿ ಮಾತ್ರ ಅವನಿಗೆ ತಲುಪುತ್ತದೆ. ಪವಿತ್ರ ಕುರ್ಆನ್ ಸೂರ ಅಲ್ ಹಜ್ 22:38. ಅಂದರೆ ಬಲಿ ನೀಡುವವರ ನಿಜವಾದ ಭಯಭಕ್ತಿ ಮತ್ತು ಹೃದಯ ಶುದ್ಧಿ ಮಾತ್ರ ಅಲ್ಲಾಹನಿಂದ ಸ್ವೀಕರಿಸಲ್ಪಡುತ್ತದೆ. ಮೃಗಬಲಿದಾನವು ಕಡ್ಡಾಯವಲ್ಲ, ಸಾಮರ್ಥ್ಯವಿರುವವರು ಮಾತ್ರ ಇದನ್ನು ನಿರ್ವಹಿಸಬಹುದು. ಇದೇ ಹಬ್ಬದ ಸಂದರ್ಭದಲ್ಲಿ ಲಕ್ಷಾಂತರ ಮುಸ್ಲಿಮರು ಪವಿತ್ರ ಹಜ್ ಯಾತ್ರೆಗಾಗಿ ಮಕ್ಕಾದಲ್ಲಿ ಸೇರುತ್ತಾರೆ. ಇಲ್ಲಿ ದೇಶ, ಭಾಷೆ ಮತ್ತು ವರ್ಗದ ಭೇದವಿಲ್ಲದೆ ಎಲ್ಲರೂ ದೇವನ ಆಜ್ಞೆಗೆ ತಲೆಬಾಗುತ್ತಾರೆ. ಪ್ರವಾದಿ ಇಬ್ರಾಹಿಂ ಅಲೈಸಲಾಂ ಮತ್ತು ಅವರ ಕುಟುಂಬದ ತ್ಯಾಗದ ನೆನಪಿಗಾಗಿ ಈ ಪವಿತ್ರ ಕೇಂದ್ರವನ್ನು ಸ್ಥಾಪಿಸಲಾಗಿದೆ. ಆ ಕೇಂದ್ರದ ಸಂರಕ್ಷಣೆಗಾಗಿ ಜೀವ ಬಲಿದಾನ ಮಾಡಲು ತಾವು ಸನ್ನದ್ಧರೆಂದು ಅಲ್ಲಿ ಸೇರುವ ಮುಸ್ಲಿಮರು ಏಕಸ್ವರದಲ್ಲಿ ಘೋಷಿಸುತ್ತಾರೆ. ಹಜ್ ಕರ್ಮವನ್ನು ನಿರ್ವಹಿಸುವವರು ಕೆಲವು ವಿಧಿವಿಧಾನಗಳನ್ನು ಅನುಸರಿಸಬೇಕಾಗುತ್ತದೆ. ಹಜ್ ಮಾಡುವವರು ಸಾಮಾನ್ಯ ವಸ್ತ್ರಗಳನ್ನು ತೆಗೆದು ಒಂದೇ ರೀತಿಯ ವಸ್ತ್ರಗಳನ್ನು ಧರಿಸುತ್ತಾರೆ. ಕಾಬಾದ ಪ್ರದಕ್ಷಿಣೆ ಮಾಡುತ್ತಾರೆ. ಸಫಾ ಮತ್ತು ಮರ್ವಾ ಎಂಬ ಬೆಟ್ಟಗಳ ನಡುವೆ 7 ಬಾರಿ ಸಂಚರಿಸುತ್ತಾರೆ. ತಲೆಮುಂಡನೆ ಮಾಡುವುದು, ಮೃಗಬಲಿದಾನ ಮಾಡುವುದು ಇತ್ಯಾದಿ ವಿಧಿಗಳನ್ನು ಹಜ್ ಸಮಯದಲ್ಲಿ ನೆರವೇರಿಸುತ್ತಾರೆ. ಈ ಕರ್ಮಗಳನ್ನೆಲ್ಲ ನಿರ್ವಹಿಸುವುದರ ಜೊತೆಗೆ ಮನುಷ್ಯನು ತನ್ನ ಎಲ್ಲಾ ಸಂಬಂಧಗಳಿಂದ ಬೇರ್ಪಟ್ಟು ಹೃದಯವು ಅಲ್ಲಾಹನೊಂದಿಗೆ ಲೀನವಾಗುವುದೇ ಹಜ್ ಕರ್ಮದ ಆತ್ಮೀಯ ಲಕ್ಷ್ಯವಾಗಿದೆ. ಅಲ್ಲಿ ಎಲ್ಲರೂ ಅಲ್ಲಾಹನ ನಾಮಸ್ಮರಣೆ ಮಾಡುತ್ತಾ ಅಲ್ಲಾಹನ ದಾಸರಾದ ಹಜ್ರತ್ ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈ ವಸಲ್ಲಂ ಅವರ ಮೇಲೆ ಸ್ವಲಾತ್ ಹೇಳುತ್ತಾ ಅಲ್ಲಾಹನ ಸಮ್ಮುಖದಲ್ಲಿ ಎಲ್ಲರೂ ಸಮಾನರು ಎಂಬ ಭಾವನೆಯೊಂದಿಗೆ ಒಂದುಗೂಡುತ್ತಾರೆ. ಕೊನೆಯದಾಗಿ, ಈದುಲ್ ಅಜ್ಹಾ ನಮಗೆ ತ್ಯಾಗದ ಮಹತ್ವವನ್ನು ಕಲಿಸುವುದರ ಜೊತೆಗೆ ದೇವನ ಮೇಲಿನ ಭಕ್ತಿ, ಮಾನವ ಸೇವೆ ಮತ್ತು ಪರಸ್ಪರ ಪ್ರೀತಿಯ ಸಂದೇಶವನ್ನು ನೀಡುತ್ತದೆ. ಆದ್ದರಿಂದ ಈದುಲ್ ಅಜ್ಹಾ ಕೇವಲ ಒಂದು ಹಬ್ಬವಲ್ಲ, ಮಾನವೀಯ ಮೌಲ್ಯಗಳನ್ನು ಸಾರುವ ಪವಿತ್ರ ಆಚರಣೆಯಾಗಿದೆ. ನನ್ನ ಈ ಮಾತುಗಳನ್ನು ಆಲಿಸಿದ ನಿಮಗೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ಈದುಲ್ ಅಜ್ಹಾ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತೇನೆ.
1: ಅತ್ಯಂತ ಅರ್ಥಪೂರ್ಣವಾದ ಮಾತುಗಳು. ಕೊನೆಯದಾಗಿ ನಸ್ರೀನ್ ತೌಸೀಫ್ ಅವರಿಂದ ಒಂದು ಸುಂದರ ಹಾಡನ್ನು ಕೇಳೋಣ. ರಚನೆ KM

0: ಇಂದಿನ ಈದ್ ಉಲ್ ಅಜ್ಹಾ ವಿಶೇಷ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇವೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲರಿಗೂ ಹಾಗೂ ನಮ್ಮೊಂದಿಗೆ ಇದ್ದ ಎಲ್ಲಾ ಶ್ರೋತೃ ಮಿತ್ರರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಈ ಪವಿತ್ರ ಹಬ್ಬ ನಿಮ್ಮ ಜೀವನದಲ್ಲಿ ಸಂತೋಷ, ಶಾಂತಿ ಮತ್ತು ಸಮೃದ್ಧಿಯನ್ನು ತರಲಿ ಎಂದು ಹಾರೈಸುತ್ತೇವೆ. ಮತ್ತೊಮ್ಮೆ ನಿಮಗೆಲ್ಲರಿಗೂ ಈದ್ ಮುಬಾರಕ್.
1: ಕೇಳುಗರೇ, ಇದುವರೆಗೆ ಬಕ್ರೀದ್ ಹಬ್ಬ ಅಥವಾ ಈದ್ ಉಲ್ ಅಜಾ ಪ್ರಯುಕ್ತ ಮಡಿಕೇರಿಯ ಅಹಮದೀಯ ಮುಸ್ಲಿಂ ಸಂಘಟನೆಯ ಲಜನಾ ಇಮಾಯಿಲಾ ಮಹಿಳಾ ವಿಭಾಗದ ಸದಸ್ಯರಿಂದ ವಿಶೇಷ ಕಾರ್ಯಕ್ರಮ ಕೇಳಿದಿರಿ.

ಬಕ್ರೀದ್ ಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ನಮ್ಮ ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುತ್ತಿದ್ದೇವೆ. ಕಾರ್ಯಕ್ರಮ ನಿರ್ವಹಣೆ ಪಿಎಂ ಜಗದೀಶ್, ಸಂಕಲನ ವಿದ್ಯಾರಾವ್ ಕೆಎಲ್. ರಾಜ್ಯವ್ಯಾಪಿ ಪ್ರಸಾರಗೊಂಡ ಇಂದಿನ

0: ಈ ವನಿತಾ ವಿಹಾರ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ.
1: ಇದುವರೆಗೂ ವನಿತಾ ವಿಹಾರ ಪ್ರಸಾರವಾಯಿತು.

ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ಸಮಯ 12:29.

0: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು. ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
1: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮ್ಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
0: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ. ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ, ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ. ರೀ, ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ?
2: ಇಲ್ಲ, ಏನಿದೆ ಅಂತದ್ದು?
0: ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನಿ ಸೈಟ್ ಒಳ್ಳೆ ಫೆಸಿಲಿಟಿ ಒಂದಿಗೆ ಸೇಲ್ ಮಾಡ್ತಾ ಇದಾರೆ.
2: ಹೌದಾ? ಇಲ್ಲಿ ಪೇಪರ್ ಕೂಡ?
3: ಹಾ ಹೌದು, ನಮಗೂ ತಗೊಳ್ಳೋಣ.
2: VC ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
0: ಹೌದು, 50 ಫೀಟ್ ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
2: ಅಬ್ಬಬ್ಬಾ, ಇಲ್ಲಿ ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ VC ಗ್ಯಾಲಕ್ಸಿ ಮಾಲ್, 4 ಥಿಯೇಟರ್ ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್ಸ್.
0: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
2: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
0: 450 ಪ್ರೀಮಿಯಂ ಪ್ಲಾಟ್ಸ್ ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್. ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
2: 80% ಸಾಲ ಸೌಲಭ್ಯನೂ ಸಿಗುತ್ತೆ.
0: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
2: 9900092
0: ಆರ್ 9606084066.
4: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.
5: ನೆನಪಿನ ಬುತ್ತಿ.
6: ಅವರು ಹೇಳ್ತಾ ಇದ್ರು, ರೇಡಿಯೋ ನಮಗೆ ಇಲ್ಲಿ ಇಷ್ಟು ಹೆಲ್ಪ್ ಮಾಡಿದೆ, ನಮ್ಮನ್ನ ಈ ಲೆವೆಲ್ ಬರ್ಲಿಕ್ಕೆ ರೇಡಿಯೋ ತುಂಬಾ ಹೆಲ್ಪ್ ಆಗಿದೆ. ಅದಕ್ಕೆ ನನಗೂ ಹೆಲ್ಪ್ ಆಗಿದೆ.
7: ಮರೆಯದಿರು ಆ ಶಕ್ತಿಯ.
8: ಪ್ರೀತಿಯ ಶ್ರೋತೃಗಳೇ, ಇದೇ ಶನಿವಾರ ಬೆಳಿಗ್ಗೆ 9:05 ಪ್ರಸಾರವಾಗಲಿದೆ
5: ನೆನಪಿನ ಬುತ್ತಿ.
8: ಆಕಾಶವಾಣಿಯ ತಾಂತ್ರಿಕ ವಿಭಾಗದಲ್ಲಿ 36 ವರ್ಷಗಳ ಕಾಲ ಸುದೀರ್ಘ ಸೇವೆಯನ್ನ ಸಲ್ಲಿಸಿ ನಿವೃತ್ತಿ ಹೊಂದುತ್ತಿರುವಂತಹ ತಾಂತ್ರಿಕ ವಿಭಾಗದ ಮುಖ್ಯಸ್ಥರಾದ ಪಿ ಆನಂದನ್ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಗಲಿದೆ.
6: ಆಕ್ಚುಲಿ ನಾನು ಸ್ಕೂಲಲ್ಲಿ ಫಸ್ಟ್ ಸ್ಟೂಡೆಂಟ್, ಮಾಹಿಯಲ್ಲಿ SSLC ನಂಬರ್ 1 ಸ್ಟೂಡೆಂಟ್,
8: ಪ್ರತಿಭಾವಂತ
6: ಅವಾಗಲೇ.

0: ಸುದೀರ್ಘ ಸೇವೆಯಲ್ಲಿ ಸಿಕ್ಕಂತಹ ಅನುಭವದ ಪಾಕವನ್ನ ಉಣಿಸಲಿದ್ದಾರೆ ನೆನಪಿನ ಬುತ್ತಿ ಕಾರ್ಯಕ್ರಮದಲ್ಲಿ.
1: ಇನ್ನೂ ಒಂದು ಕಡೆ ನಿಮ್ಮಲ್ಲಿ ಒಂದು ಸಾಹಿತ್ಯ ಅನ್ನೋದು ಅಡಗಿದೆಯಾ ಅಂತ ಹೇಳಬಹುದು.
2: ಸಾಹಿತ್ಯ ಅಲ್ಲ, ನಿಜವಾದ ಜೀವನದಲ್ಲಿ ಹೇಳೋದು. ನಾನು
0: ಟ್ಯೂನ್ ಮಾಡಿ ಎಫ್ಎಂ 103.1 ಮೆಗಾಹರ್ಟ್ಸ್ ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ.
2: ಫಸ್ಟ್ ರ್ಯಾಂಕ್ ಫಸ್ಟ್ ಸ್ಟೂಡೆಂಟ್ ನಾನೇ ಇರುತ್ತೆ. ಸ್ಟಾರ್ಟ್ ಮಾಡೋದೇ ಏ ಅಂತ. ಸೊ ಆನಂದ ಆನಂದ ಆನಂದ
0: ಕಾರ್ಯಕ್ರಮ ನೆನಪಿನ ಬುತ್ತಿ. ನೆನಪಿನ ಬುತ್ತಿ
3: ದೊಡ್ಡ ಕುರಿಯ ತಾಯಿ ಅಂತ ಹೇಳಲೇಬಾರದು.
4: ಒಂದ್ ಗಾದೆ ಇದೆ, ಹಂಗಾಯ್ತು.
5: ಓ ಮಲ್ಲಿ, ಏನದು ಇವತ್ತಿನ ಸಮಾಚಾರ?
3: ಇದು ನಿಮಗೂ ಗೊತ್ತು, ಅದು ನಮಗೂ ಗೊತ್ತು.
4: ನೈದಿಲಿ ಗಾದೆ.

0: lo so.
1: Ne ricci, sì. ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ಸಮಯ 12:35. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ಎಲ್ಲ ಇಂದಿನ ಆರೋಗ್ಯ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಮೂರ್ಛೆ ರೋಗ, ಈ ಬಗ್ಗೆ ಶಿವಮೊಗ್ಗದ ಸಹ್ಯಾದ್ರಿ ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ನರರೋಗ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ರೂಪಾ ಕೆಜಿ ಅವರೊಂದಿಗೆ ಸಂದರ್ಶನ.
1: ಆತ್ಮೀಯ ಕೇಳುಗರೆ, ಇಂದಿನ ವಿಷಯ ಮೂರ್ಛೆ ರೋಗ. ಕಾರ್ಯಕ್ರಮದಲ್ಲಿ ಈ ಕುರಿತು ಮಾತನಾಡಲಿದ್ದಾರೆ ಡಾಕ್ಟರ್ ರೂಪಾ ಕೆಜಿ ಅವರು. ಮೇಡಮ್, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ.
2: ನಮಸ್ಕಾರ
1: ಮೇಡಮ್. ಇಂದಿನ ವಿಷಯ ಮೂರ್ಛೆ ರೋಗ. ಪ್ರಾರಂಭದಲ್ಲಿ ಈ ಮೂರ್ಛೆ ರೋಗದ ಕುರಿತಾಗಿ ತಾವು ಈ ಮೂರ್ಛೆ ರೋಗ ಅಂದ್ರೆ ಏನು, ಅದರ ಒಂದು ವಿವರಣೆಯನ್ನು ಯಾವ ರೀತಿ ಹೇಳ್ತೀರಾ ಮೇಡಮ್?
2: ಮೂರ್ಛೆ ರೋಗ ಅನ್ನೋದು ಒಂದು ಮೆದುಳಿನ ಕೋಶಕ್ಕೆ ಸಂಬಂಧಪಟ್ಟ ಕಾಯಿಲೆ, ಮೆದುಳಿನ ಕಾಯಿಲೆ ಇದು. ಸೊ ಈ ಮೆದುಳಿನ ಕೋಶದಲ್ಲಿ ಏನಾಗಿರುತ್ತೆ, ಒಂದು ಸ್ಪಾರ್ಕ್ ಬರುತ್ತೆ, ಶಾರ್ಟ್ ಸರ್ಕ್ಯೂಟ್ ಆಗುತ್ತೆ. ಸೊ ಈಗ ನಾವು ಎಲೆಕ್ಟ್ರಿಸಿಟಿನಲ್ಲಿ ಶಾರ್ಟ್ ಸರ್ಕ್ಯೂಟ್ ಆದಾಗ ಏನಾಗುತ್ತೋ ಅದೇ ರೀತಿ ಇಲ್ಲೂ ಕೂಡ ಏಕಾಏಕಿ ಒಂದು ಶಾರ್ಟ್ ಸರ್ಕ್ಯೂಟ್ ಆದಾಗ ದೇಹದಲ್ಲಿ ಆಗುವ ಲಕ್ಷಣಗಳಿಗೆ ನಾವು ಮೂರ್ಛೆ ರೋಗ ಅಂತ ಕರಿತೇವೆ. ಮತ್ತೆ ಈ ಮೂರ್ಛೆ ರೋಗ ಅಥವಾ ಎಪಿಲೆಪ್ಸಿ ಅನ್ನೋದು ಏನಂತ ಹೇಳಿದ್ರೆ, ಪದೇ ಪದೇ ಬರ್ತಾ ಇದ್ರೆ ಅಥವಾ 2-3 ಬಾರಿ ಈ ತರ ಮೂರ್ಛೆ ರೋಗ ಲಕ್ಷಣ ಕಂಡುಬಂದು ಅದು ಅನ್ಪ್ರೋವೋಕ್ಡ್ ಸೀಷರ್ಸ್, ಅನ್ಪ್ರೋವೋಕ್ಡ್ ಅಂದ್ರೆ ಕಾರಣ ಇಲ್ಲದೇನೆ 24 ಗಂಟೆ ಗ್ಯಾಪ್ ಅಲ್ಲಿ 2-3 ಸರಿ ಪದೇ ಪದೇ ಬಂದಿದೆ ಅಂತ ಹೇಳಿದ್ರೆ ಅದನ್ನ ಎಪಿಲೆಪ್ಸಿ ಅಂತ ಕರಿತೇವೆ. ಅಥವಾ ಸಿಂಗಲ್ ಯಾವುದೋ ಒಂದು ಚಿಕ್ಕದಾಗ ಯಾವುದೋ ಒಂದು ಕಾರಣದಿಂದ ಒಂದೇ ಸರಿ ಈ ಲಕ್ಷಣ ಕಂಡು ಬಂದಾಗ ಅದನ್ನ ನಾವು ಸಿಂಪಲ್ ಸೀಷರ್ಸ್ ಅಂತ ಹೇಳ್ತೇವೆ. ಸೊ ಸೀಷರ್ ಅನ್ನೋದು ಬೇರೆ, ಎಪಿಲೆಪ್ಸಿ ಅನ್ನೋದೇ ಬೇರೆ. ಸೀಷರ್ ಅನ್ನೋದು ಯಾವಾಗ್ಲೂ ಒಂದ್ಸರಿ ಬಂದ್ ಹೋಗ್ಬೋದು, ಯಾರಿಗಾರು ಬರ್ಬೋದು. ಅದು ಸುಮಾರು ನಾವು ಏನ್ ಹೇಳ್ತಾರೆ ಅಂದ್ರೆ, ಈಗ ಇಡೀ ಜೀವನದಲ್ಲಿ ಒಂದು 10% ಜನಕ್ಕೆ ಸೀಷರ್ ಬರೋ ಚಾನ್ಸಸ್ ಇರುತ್ತೆ. ಯಾವುದೋ ಒಂದು ಕಾರಣ ಆಗಿರ್ಬೋದು, ಒಂದು ಲವಣಾಂಶ ಕಡಿಮೆ ಆದಾಗ ಬಂದಿರಬಹುದು, ಅಥವಾ ಜ್ವರ ಜಾಸ್ತಿ ಆದಾಗ ಚಿಕ್ಕ ಮಗು ಇದ್ದಾಗ ಏನೋ ಬಂದಿರಬಹುದು, ಎಷ್ಟೋ ಕಾರಣದಿಂದ. ಅದು ತುಂಬಾ ಸಿಂಪಲ್ ಕಂಡೀಷನ್, ಅದ್ರ ಬಗ್ಗೆ ತುಂಬಾ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇರಲ್ಲ. ಅದು ಸೀಷರ್ಸ್. ಎಪಿಲೆಪ್ಸಿ ಅನ್ನೋದು ಪದೇ ಪದೇ ಬರ್ತಾ ಇರುತ್ತೆ ಮತ್ತೆ ಅನ್ಪ್ರೋವೋಕ್ಡ್ ಸೀಷರ್ ಆಯ್ತು. ಇದಕ್ಕೆ ದೀರ್ಘಕಾಲ ಚಿಕಿತ್ಸೆ ಕೊಡಬೇಕು. ನಾವು ಹೇಳಿದಾಗೆ ಈಗ ಬ್ರೈನ್ ಅಲ್ಲಿ ಎಲೆಕ್ಟ್ರಿಕಲ್ ಆಕ್ಟಿವಿಟಿ ಅನ್ನೋದು ನಡೀತಾ ಇರುತ್ತೆ, ಸರಾಗವಾಗಿ ಒಂದು ಮ್ಯೂಸಿಕಲ್ ನೋಟ್ ತರ ನಡ್ಕೊಂಡು ಹೋಗ್ತಾ ಇರುತ್ತೆ. ಏಕಾಏಕಿ ಅದರಲ್ಲಿ ಒಂದು ಶಾರ್ಟ್ ಸರ್ಕ್ಯೂಟ್ ಆದಾಗ ನಾವು ಮೂರ್ಛೆ ರೋಗ ಅಂತ ಕರಿತೇವೆ ಅದನ್ನು.
1: ಇಷ್ಟುವರೆಗೂ ಮೂರ್ಛೆ ರೋಗ ಅಂತ ಅಂದ್ರೆ ಏನು ಅಂತ ಹೇಳಿದ್ರೆ, ಯಾವ ಕಾರಣದಿಂದ ಈ ಮೂರ್ಛೆ ರೋಗ ಬರುತ್ತೆ ಅಂತ?
2: ಪ್ರಪಂಚಾದ್ಯಂತ ನೋಡಿದಾಗ ಕಾರಣಗಳು ತುಂಬಾ ಇದೆ. ಈಗ ನಮ್ಮ ದೇಶದಲ್ಲಿ ಅಷ್ಟೇ ನಾವು ತಿಳ್ಕೋಬೇಕು ಅಂತ ಹೇಳಿದ್ರೆ ಅದೇ ನಮಗೆ ಮುಖ್ಯ ಆಗಿರುತ್ತಲ್ವಾ. ತುಂಬಾ ಕಾಮನ್ ಆಗಿ ಕಾಣಿಸ್ಕೊಂಡು ಬರ್ತಾ ಇರೋದು ಏನಂತ ಹೇಳಿದ್ರೆ, ಒಂದು ನ್ಯೂರೋಸಿಸ್ಟ್ ಸರ್ಕೋಸಿಸ್ ಅಂತ ಹೇಳ್ತೇವೆ. ನ್ಯೂರೋಸಿಸ್ಟ್ ಸರ್ಕೋಸಿಸ್ ಅಂದ್ರೆ ಒಂದು ಜಂತುಳದಿಂದ ಬರ್ತಕ್ಕಂಥ ಕಾರಣ ಇದು. ಈ ಟೇಪ್ ಆಫ್ ಇನ್ಫೆಕ್ಷನ್ಸ್, ಈ ಜಂತುಳ ಇರುತ್ತಲ್ವಾ, ಇದು ಎಲ್ಲಿರುತ್ತೆ, ಇದು ಹೇಗ್ ಬರುತ್ತೆ, ಮನುಷ್ಯನ ದೇಹ ಹೆಂಗ್ ಸೇರುತ್ತೆ, ಹೆಂಗೆ ಮೆದುಳಿಗೆ ಹೋಗುತ್ತೆ, ಅದ್ಯಾಕೆ ಮೂರ್ಛೆ ರೋಗ ಬರ್ಸುತ್ತೆ ಅಂತ ಹೇಳಿದ್ರೆ, ಈ ಸಣ್ಣ ಜಂತುಳ ಏನಿರುತ್ತೋ, ಇದು ನಾವು ಗೆಡ್ಡೆ ಗೆಣಸು ಬೆಳಿತೀವಲ್ಲ, ಈ ಸೊಪ್ಪು ತರಕಾರಿ ಬೆಳಿತೀವಲ್ಲ, ಆ ರೂಟ್ಸ್ ಅಲ್ಲಿ ಆ ಬೇರಲ್ಲಿರುತ್ತೆ, ಒಂದು ಚಿಕ್ಕ ಮಣ್ಣಿಂದ ಚಿಕ್ಕ ಚಿಕ್ಕ ಮೊಟ್ಟೆಗಳಿರುತ್ತೆ. ಸೊ ಇದೇನಾಗುತ್ತೆ, ಅದು ಆಹಾರ ಪದಾರ್ಥನ ಸರಿಯಾಗಿ ತೊಳಿಲಿಲ್ಲ ಅಂತ ಹೇಳಿದ್ರೆ, ಸರಿಯಾಗಿ ಶುದ್ಧೀಕರಿಸಿಲ್ಲ ಅಂತ ಹೇಳಿದ್ರೆ, ಉಪ್ಪು ನೀರಲ್ಲಿ ಹಾಕಿ ಸರಿಯಾಗಿ ತರಕಾರಿಗಳನ್ನ ಬೇರೆಲ್ಲ ಕಟ್ ಮಾಡಿ ತೆಗೆದು ಅದನ್ನು ಉಪ್ಪು ನೀರಲ್ಲಿ ಹಾಕಿಟ್ಟು ತೊಳೆದು ಸರಿಯಾಗಿ ಬೇಯಿಸಬೇಕು. ಇಲ್ಲಾದ್ರೆ ಏನಾಗುತ್ತೆ, ಚಿಕ್ಕ ಚಿಕ್ಕ ಜಂತುಳುಗಳು ಏನಿರುತ್ತೋ ಈ ಕರ್ಬೇವು ಸೊಪ್ಪಿನಲ್ಲಿ, ಮೂಲಂಗಿಯಲ್ಲಿ, ಕ್ಯಾರೆಟ್ ಅಲ್ಲಿ, ಹಂಗೆ ಸರಿಯಾಗಿ ತೊಳಿದೇ ತಿಂತಾರಲ್ವಾ. ಅಥವಾ ಈ ಹೊರಗಡೆ ಹೋದಾಗ ಏನಾದ್ರು ಮೋಮೋಸ್ ಗಿಮೋಸ್ ಎಲ್ಲ ತಿಂತಾರೆ, ಅದರಲ್ಲೆಲ್ಲ ಕ್ಯಾಬೇಜ್ ಎಲ್ಲ ಇರುತ್ತೆ, ಅದು ಸರಿಯಾಗಿ ತೊಳೆದಿಲ್ಲ ಅಂತ ಹೇಳಿದ್ರೆ, ಅಥವಾ ಈ ಪಾನಿಪುರಿ ಮಸಾಲ ಪುರಿ ತಿನ್ನಕ್ ಹೋಗ್ತಾರಲ್ಲ, ಕೊತ್ತಂಬರಿ ಎಲ್ಲ ಹಾಕಿರ್ತಾರಲ್ಲ, ಅದು ಸರಿಯಾಗಿ ಅವ್ರು ತೊಳೆದಿಲ್ಲ ಅಂತ ಹೇಳಿದ್ರೆ ಅದ್ರಲ್ಲಿ ಜಂತುಳದ ಮೊಟ್ಟೆ ಇದ್ರೆ ಅದೇನಾಗುತ್ತೆ, ದೇಹಕ್ಕೆ ಸೇರ್ಕೊಳ್ಳುತ್ತೆ. ಸೊ ದೇಹಕ್ಕೆ ಸೇರ್ಕೊಂಡಾಗ ರಕ್ತದ ಮೂಲಕ ಹೋಗಿ ಮೆದುಳಲ್ಲಿ ಸೇರ್ಕೊಂಡಾಗ ಅದೇನ್ ಮಾಡುತ್ತೆ, ಅಲ್ಲಿ ಒಂದು ಗಾಯ ಆಗಿ ಉಳಿಯುತ್ತೆ, ಒಂದು ಕ್ಯಾಲ್ಸಿಫಿಕೇಶನ್ಸ್ ಆಗುತ್ತೆ. ಸೊ ಅದು ಮುಂದೊಂದು ದಿವಸ ಮೂರ್ಛೆ ರೋಗ ಆಗಿ ಪರಿಗಣಿಸುತ್ತೆ, ಯಾಕಂದ್ರೆ ಆ ಪೋರ್ಷನ್ ಮೆದುಳಿನ ಕೋಶ ಡ್ಯಾಮೇಜ್ ಮಾಡತ್ತಲ್ವಾ. ಸೊ ಅಲ್ಲಿಂದ ಶಾರ್ಟ್ ಸರ್ಕ್ಯೂಟ್ ಆಗಿ ಮೂರ್ಛೆ ರೋಗ ಬರಬಹುದು, ಒಂದು ಕಾರಣ. ಸೊ ಇದು ಕಾಮನ್ ಕಾರಣ. ಇದು ನಾವು ಸುಮಾರು 40-60% ನಮ್ಮ ದೇಶದಲ್ಲಿ ನೋಡತಕ್ಕಂಥದ್ದು ತುಂಬಾ ಕಾಮನ್. ಚಿಕ್ಕ ಮಕ್ಕಳಲ್ಲಿ ನೋಡ್ತೀವಿ, ಯಾಕಂದ್ರೆ ಅವ್ರು ಕೈ ತೊಳಿದೆ ತಗೊಳ್ತಾ ಇರ್ತಾರೆ. ಅಥವಾ ಇವನ್ ನೀರಿಂದನೂ ಬರಬಹುದು, ಇದು ನೀರು ಶುದ್ಧವಾಗಿಲ್ಲ ಅಂತ ಹೇಳಿದ್ರೆ ನೀರ್ ಮೂಲಕ ಬರಬಹುದು. ಇನ್ನೊಂದು ಏನಂತ ಹೇಳಿದ್ರೆ, ಈ ಪೋರ್ಕ್ ತಿಂತಾರಲ್ವಾ ಈ ಹಂದಿ ಮಾಂಸ ತಿನ್ನೋರಲ್ಲಿ, ಅವರುಗಳು ಅದನ್ನ ಸರಿಯಾಗಿ ಬೇಯಿಸಿಲ್ಲ ಅಂತ ಹೇಳಿದಾಗ ಹಂದಿ ಮಾಂಸದಲ್ಲಿ ಇರತಕ್ಕಂತ ಒಂದು ಜಂತುಳ ಏನಿರುತ್ತೋ ಅದು ದೇಹದಲ್ಲಿ ಸೇರ್ಕೊಂಡು ಈ ತರ ಸೇಮ್ ಇದೇ ರೀತಿ ಲಕ್ಷಣ ಕಾಣಿಸ್ಬರ್ಬೋದು, ಮೂರ್ಛೆ ರೋಗ ಆಗೋದು. ಒಂದೊಂದು ದಿವಸ ಒಂದು. ಎರಡನೇದಂತ ಹೇಳಿದ್ರೆ, ನೆಕ್ಸ್ಟ್ ಕಾರಣ ಏನಂದ್ರೆ ಸೆರೆಬ್ರಲ್ ಪಾಲ್ಸಿ. ನಮ್ಮ ದೇಶದಲ್ಲಿ ನೋಡಿದ್ರೆ ಚಿಕ್ಕ ಮಕ್ಕಳಲ್ಲಿ ಆಗುತ್ತೆ. ಏನಿದು ಸೆರೆಬ್ರಲ್ ಪಾಲ್ಸಿ ಅಂತ ಹೇಳಿದ್ರೆ, ಚಿಕ್ಕ ಮಕ್ಕಳಲ್ಲಿ ಮೆದುಳಲ್ಲಿ ಡ್ಯಾಮೇಜ್ ಆಗೋದು, ಅದು ಹುಟ್ಟಿದ ನಂತರ ಆಗ್ತಕ್ಕಂಥದ್ದು, ಅಥವಾ ಗರ್ಭದಲ್ಲಿ ಇರುವಾಗ ಬ್ರೈನ್ ಡೆವಲಪ್ಮೆಂಟ್ ಅಲ್ಲಿ ಏನಾದ್ರು ವ್ಯತ್ಯಾಸ ಆದ ಕಾರಣದಿಂದನೋ, ಅಥವಾ ಈ ಡೆಲಿವರಿ ಟೈಮಲ್ಲಿ ಏನಾದ್ರು ಡ್ಯಾಮೇಜ್ ಆದಾಗ ಬರ್ತಕ್ಕಂಥದ್ದು.

0: ಹೈಪಾಕ್ಸಿಕ್ ಇಸ್ಕಿಮಿಕ್ ಇಂಜುರಿ ಅಂತ ಹೇಳ್ತೀವಿ. ಹೈಪಾಕ್ಸಿಕ್ ಇಸ್ಕಿಮಿಕ್ ಇಂಜುರಿ ಅಂದ್ರೆ ಮಗು ಹುಟ್ಟಿದ ಕೂಡಲೇ ಅಳಬೇಕು ಚೆನ್ನಾಗಿ, ಆಕ್ಸಿಜನ್ ಸರಿಯಾಗಿ ಬ್ರೈನ್ಗೆ ಸಪ್ಲೈ ಆಗುತ್ತೆ. ಸೊ ಒಂದ್ ವೇಳೆ ಅಳೋದು ಲೇಟ್ ಆದ್ರೆ ಅವಾಗ ಹೈಪಾಕ್ಸಿಯಾ ಎಷ್ಟೋ ಕಾರಣದಿಂದ ಇರಬಹುದು. ಮೈಕೋನಿಮ್ ಆಸ್ಪಿರೇಷನ್ಸ್ ಅಂದ್ರೆ ಕೇಳಿರ್ಬೇಕು, ಎಲ್ಲೋ ಸಹಜವಾಗಿ ಮಾತಾಡ್ತಿರುವಾಗ ಮಗು ಹೊಟ್ಟೆಲೆ ಏನೋ ಮೋಷನ್ ಮಾಡ್ಕೊಂಡ್ಬಿಟ್ಟಿದೆ ಅಂತೆ, ಅದು ನುಂಗ್ಬಿಟ್ಟಿದೆ ಅಂತ ಏನೋ ಕೇಳಿರ್ತಿರಲ್ವ, ಅದನ್ನ ಮೈಕೋನಿಮ್ ಆಸ್ಪಿರೇಷನ್ ಅಂತ ಹೇಳ್ತೀವಿ. ಅದೇನ್ ಮಾಡುತ್ತೆ, ಉಸಿರಾಟೋ ಜಾಗನ ಬ್ಲಾಕ್ ಮಾಡುತ್ತೆ, ಹೈಪಾಕ್ಸಿ ಆಗುತ್ತೆ ಡೆಲಿವರಿ ಟೈಮಲ್ಲಿ. ಸೊ ಒಂದು ಆ ಟೈಮಲ್ಲಿ ಏನಾಗುತ್ತೆ, ಅವಾಗ ತುಂಬಾ ಮುಖ್ಯ ಆಗಿರುತ್ತೆ ಆಕ್ಸಿಜನ್ ಸಪ್ಲೈ, ತುಂಬಾ ಮುಖ್ಯ ಆಗಿರುತ್ತೆ. ಆಕ್ಸಿಜನ್ ಸಪ್ಲೈ ಸರಿಯಾಗಿ ಆಗದೆ ಇರುವಾಗ ಹೈಪಾಕ್ಸಿಕ್ ಇಂಜುರಿ ಆಗುತ್ತೆ ಬ್ರೈನ್ಗೆ, ಅದು ಮೂರ್ಛೆ ರೋಗ ಆಗಿ ಪರಿಗಣಿಸುತ್ತೆ ಮಗುವಲ್ಲಿ. ಸೆಕೆಂಡ್ ಏನಂತ ಹೇಳಿದ್ರೆ, ಒಂದು ಹೈಪೋಗ್ಲೈಸಿಮಿ ಆಗ್ತಕ್ಕಂಥದ್ದು. ಎಷ್ಟೋ ಮೂಢ ನಂಬಿಕೆ ಕಾರಣದಿಂದ ಏನಾಗುತ್ತೆ, ತಾಯಿ ಹಾಲು ಮಗುಗೆ ತುಂಬಾ ಮುಖ್ಯ ಹುಟ್ಟಿದ ಕೂಡಲೇ, ಅದ್ರಲ್ಲಿ ಡಿಲೇ ಆಗ್ತಾ ಇದೆ ಅಂತ ಹೇಳಿದಾಗ ಬೇರೆ ಏನೋ ತೀರ್ಥ ಕುಡಿಸೋದು, ಅದು ಕುಡಿಸೋದು ಇದು ಕುಡಿಸೋದು ಮಾಡಿ ಎಷ್ಟೋ ಸರಿ ಹಳ್ಳಿಗಳಲ್ಲಿ ನೋಡಿರ್ತೀವಿ ನಾವು, ಲೇಟ್ ಆಗಿರುತ್ತೆ. ಸೊ ಅವಾಗ ಲೇಟ್ ಆದಾಗ ಏನಾಗುತ್ತೆ, ಮಗುಗೆ ಗ್ಲೂಕೋಸ್ ಸಪ್ಲೈ ಕಡಿಮೆ ಆಗ್ಬಿಟ್ಟಿರುತ್ತೆ, ಅದೆಲ್ಲ ಸರಿಯಾದ ಪೋಷಣ ತಾಯಿ ಹಾಲಲ್ಲಿ ಕರೆಕ್ಟ್ ಆಗಿರುತ್ತೆ ಅದು. ಸೊ ಇಲ್ಲಿ ಡಿಲೇ ಆಗಿರೋದ್ರಿಂದ, ಈ ಬ್ರೆಸ್ಟ್ ಫೀಡಿಂಗ್ ಡಿಲೇ ಆಗಿರೋದ್ರಿಂದ ಏನಾಗುತ್ತೆ, ಸೊ ಅಲ್ಲಿ ಹೈಪೋಗ್ಲೈಸಿಮಿಕ್ ಇಂಜುರಿ ಆಗುತ್ತೆ ಮೆದುಳಿಗೆ ಒಂದು. ಸೊ ಇನ್ನೊಂದು ಏನು ಹೇಳಿದ್ರೆ, ಕಾರ್ಟಿಕಲ್ ಡಿಸ್ಪ್ಲೇಸಿಯಾ ಅಂತ ಹೇಳ್ತೀವಿ, ಅಂದ್ರೆ ಮೆದುಳಿನ ಬೆಳವಣಿಗೆ ಸರಿಯಾಗಿ ಆಗಿರಲ್ಲ, ಈ ಮೆದುಳಿನ ಕೋಶದ ಬೆಳವಣಿಗೆನೆ ಸರಿಯಾಗಿ ಆಗಿರಲ್ಲ ಹುಟ್ಟಿನಿಂದ. ಸೊ ಆ ಕಾರಣದಿಂದ ಆ ಭಾಗ ಯಾವ್ದ್ರಲ್ಲಿ ಸರಿಯಾಗಿ ಡೆವಲಪ್ ಆಗಿರಲ್ಲ, ಅಲ್ಲಿಂದ ಸ್ಪಾರ್ಕ್ ಬಂದು ಮೂರ್ಛೆ ರೋಗ ಪರಿಗಣಿಸಬಹುದು ಮಕ್ಕಳಲ್ಲಿ. ಸೊ ಇದು ಒಂದು ಕಾರಣ. ಇನ್ನೊಂದು ಎಪಿಲೆಪ್ಟಿಕ್ ಸ್ಪಾಸಮ್ಸ್ ಅಂತ ಹೇಳ್ತೇವೆ ಈ ಕಾರಣದಿಂದ. ಎಪಿಲೆಪ್ಟಿಕ್ ಸ್ಪಾಸಮ್ ತುಂಬಾ ಕಾಮನ್ ನೋಡ್ತೀವಿ, ಇದು 2 ವರ್ಷದ ಕೆಳಗಿರೋ ಮಕ್ಕಳಲ್ಲಿ, ಮತ್ತೆ ಇದು ಏನಂತ ಹೇಳಿದ್ರೆ ಇದು ಒಂದು 6-7 ತಿಂಗಳಲ್ಲಿ ಕಾಮನ್ ಆಗಿ ನೋಡ್ತಕ್ಕಂಥದ್ದು. ಏನಿದು ಅಂತ ಹೇಳಿದ್ರೆ, ಎಷ್ಟು ಸರಿ ಮಿಸ್ ಆಗುತ್ತೆ, ಮಗು ಏಕಾಏಕಿ ಮಲಗಿ ಎದ್ದು ಕೂಡಲೇ ಎರಡೂ ಕೈನ ಪೂರ್ತಿ ಹೊರಗಡೆ ಚಾಚೋದು, ಹಿಂಗ್ ಒಂದು ಜಟ್ಕ ಹೊಡೆಯೋ ತರ ಹಿಂಗೆ ಒಂದ್ ಸ್ವಲ್ಪ ಚಾಚ್ಕೊಂಡು ಆಮೇಲೆ ಬಿಡೋದು. ಸೊ ಎಪಿಲೆಪ್ಟಿಕ್ ಸ್ಪಾಸಮ್ಸ್ ಅಂತ ಹೇಳ್ತೇವೆ. ಸೊ ಇದೇನಾಗುತ್ತೆ, ಇದು ಎಷ್ಟು ಸರಿ ಇದನ್ನ ಮಿಸ್ ಮಾಡೋ ಚಾನ್ಸಸ್ ಇರುತ್ತೆ, ತಾಯಿ ಕೂಡ ಮಿಸ್ ಮಾಡಬಹುದು. ಸೊ ಇದೆಲ್ಲ ಸಹಜ ಅನ್ಕೊಂಡು ಸುಮ್ನೆ ಬಿದ್ದೆ, ಬಟ್ ಇದು ಪದೇ ಪದೇ ಆಗ್ತಿರುವಾಗ ಏನಾಗುತ್ತೆ, ಇದು ತುಂಬಾ ಹಾನಿಕಾರಕ. ಇದನ್ನ ಸರಿಯಾಗಿ ಪತ್ತೆ ಹಚ್ಚಿ ಟ್ರೀಟ್ಮೆಂಟ್ ಕೊಡಿಸಬೇಕಾಗುತ್ತೆ, ಇಲ್ಲಾದ್ರೆ ಏನಾಗುತ್ತೆ, ಅದು ಪದೇ ಪದೇ ಬಂದು ಹೋದಾಗ ಬ್ರೈನ್ ಡ್ಯಾಮೇಜ್ ಆಗಿ ಮಗು ಮೆದುಳಿನ ಡೆವಲಪ್ಮೆಂಟಲ್ ಪ್ರಾಬ್ಲಮ್ ಆಗುತ್ತೆ, ಒಂದು ಕಲಿಕೆಯಲ್ಲೂ ಪ್ರಾಬ್ಲಮ್ ಆಗ್ತಾ ಹೋಗುತ್ತೆ, ಮತ್ತೆ ಅದು ಕೆಲವು ಎಷ್ಟೋ ಸಾರಿ ಮಾನಸಿಕವಾಗಿಯೂ ಡ್ಯಾಮೇಜ್ ಮಾಡ್ತಾ ಹೋಗುತ್ತೆ ಮುಂದೆ ಬೆಳೆಯೋ ಮಗುಗೆ. ಸೊ ಇದೊಂದು ಕಾರಣ. ಇನ್ನೊಂದು ಏನಂತ ಹೇಳಿದ್ರೆ, ಹೆಡ್ ಇಂಜುರಿ ನಮ್ಮ ದೇಶದಲ್ಲಿ. ಯಾಕೆ ಹೆಡ್ ಇಂಜುರಿ ನೋಡ್ತಿರಲ್ವಾ, ಯಾವ್ದು ರೋಡ್ ಟ್ರಾಫಿಕ್ ರೂಲ್ಸ್ ನ ಸರಿಯಾಗಿ ಫಾಲೋ ಮಾಡೋದಿಲ್ಲ, ಹೆಲ್ಮೆಟ್ ಹಾಕೊಳ್ಳೋದಿಲ್ಲ, ಸ್ಪೀಡ್ ಆಗಿ ಓಡಿಸ್ತಾ ಇರ್ತಾರೆ, ನಿಯಂತ್ರಣನೇ ಇರೋದಿಲ್ಲ, ವೇಗ ಮಿತಿನೇ ಇರೋದಿಲ್ಲ ಅವ್ರಿಗೆ. ಸೊ ಇಂಥ ಟೈಮಲ್ಲಿ ಏನಾಗುತ್ತೆ, ಅವ್ರಿಗೆ ಬ್ರೈನ್ ಡ್ಯಾಮೇಜ್ ಆದಾಗ, ಹೆಡ್ ಇಂಜುರಿ ಆದಾಗ, ತುಂಬಾ ಸೂಕ್ಷ್ಮ ಅಲ್ವಾ ಮೆದುಳಿನ ಬ್ರೈನ್ ಪ್ಯಾರೆನ್ಕಮ, ಅಲ್ಲಿ ಡ್ಯಾಮೇಜ್ ಆದಾಗ ಅಲ್ಲಿಂದ ಮತ್ತೆ ಮೂರ್ಛೆ ರೋಗ ಮುಂದಕ್ಕೆ ಬರ್ತಾ ಹೋಗ್ಬೋದು. ಸೊ ಅದಕ್ಕೆ ಇದನ್ನ ಪ್ರಿವೆಂಟ್ ಮಾಡೋದು ಹೆಂಗೆ ಅಂದ್ರೆ, ಹೆಲ್ಮೆಟ್ ಹಾಕೊಳ್ಳೋದು, ರೋಡ್ ರೂಲ್ಸ್ ಫಾಲೋ ಮಾಡ್ಕೊಳ್ಳೋದು, ಇದೆಲ್ಲ ಮಾಡೋದ್ರಿಂದ ಹೆಡ್ ಇಂಜುರಿಯಿಂದ ಆಗ್ತಕ್ಕಂಥದ್ದು ನಾವು ಕಡಿಮೆ ಮಾಡಬಹುದು. ನಾಲ್ಕನೇದೇ ಅಂದ್ರೆ ಈ ಇಳಿ ವಯಸ್ಸಲ್ಲಿ ಬರ್ತಕ್ಕಂಥದ್ದು, ಈ ಕಾಮನ್ ಆಗಿ ನಾವು ನೋಡೋದು ಅಂದ್ರೆ ಸ್ಟ್ರೋಕ್ ಕಾರಣ. ಪಾರ್ಶ್ವವಾಯು ಹೇಗೆ ಮೂರ್ಛೆ ರೋಗ ಬರ್ಸತ್ತೆ ಅಂತ ಹೇಳಿದ್ರೆ, ಈ ಪಾರ್ಶ್ವವಾಯು ಆದಾಗ, ಪಾರ್ಶ್ವವಾಯು 2 ತರದಿದೆ, ಒಂದು ಕ್ಲಾಟ್ ಇಂದ ಆಗ್ತಕ್ಕಂಥದ್ದು, ಒಂದು ರಕ್ತಸ್ರಾವದಿಂದ ಆಗ್ತಕ್ಕಂಥದ್ದು. ಎಲ್ಲೇ ಆಗ್ಲಿ ಇದು ಮೆದುಳಲ್ಲಿ ಆಗತ್ತಲ್ವಾ. ಸೊ ಈ ಮೆದುಳಿನ ರಕ್ತನಾಳ ಬ್ಲಾಕ್ ಆದಾಗ ಕೆಲವೊಂದು ಆ ಪೋರ್ಷನ್ ಅಲ್ಲಿ ರಕ್ತ ಸಂಚಲನೆ ಕಡಿಮೆ ಆಗಿ ಬರ್ತಕ್ಕಂಥದ್ದೊಂದು. ಇನ್ನೊಂದು, ಆ ರಕ್ತನಾಳನೇ ಹೊಡ್ಕೊಂಡಾಗ ಅಲ್ಲಿ ರಕ್ತಸ್ರಾವ ಆಗಿ ಮೆದುಳಿನ ಡ್ಯಾಮೇಜ್ ಆದಾಗ ಬರ್ತಕ್ಕಂಥದ್ದು. ಈ ಸ್ಟ್ರೋಕ್ ಆಗಿರೋರಿಗೆ, ಹಿಂದೆ ಯಾವಾಗೂ ಸ್ಟ್ರೋಕ್ ಆಗಿರೋರಿಗೆ ಆ ಭಾಗ ಮೆದುಳಿನ ಮತ್ತೆ ಡ್ಯಾಮೇಜ್ ಆಗಿರುತ್ತೆ. ಸೊ ಆ ಡ್ಯಾಮೇಜ್ ಪೋರ್ಷನ್ ಏನಿರುತ್ತೋ ಅಲ್ಲಿಂದ ಮೂರ್ಛೆ ರೋಗ ಸ್ಪಾರ್ಕ್ ಬಂದು ಮೂರ್ಛೆ ರೋಗ ಆಗ್ಬಹುದು ಮುಂದಕ್ಕೆ.
1: ಇದ್ರ ಜೊತೆಗೆ ಮತ್ತಿನ್ಯಾವ ಕಾರಣಗಳನ್ನು ನಾವು ಈ ಮೂರ್ಛೆ ರೋಗದಲ್ಲಿ ಕಾಣಬಹುದು ಮೇಡಮ್?
0: ಸೊ ಇಷ್ಟೆಲ್ಲ ಅಲ್ದೇನೆ ಇನ್ನೂ ಏನ್ ಕಾರಣಗಳಿದೆ ಅಂದ್ರೆ, ಇನ್ಫೆಕ್ಷನ್ಸ್ ಅನ್ನೋದು ಕಾಮನ್ ಆಗಿ ನೋಡ್ತೀವಿ, ಅಂದ್ರೆ ನಂಜು, ಮೆದುಳಿನ ನಂಜು ಹೇಗಾಗತ್ತೆ, ಟ್ಯೂಬರ್ಕ್ಲೋಸಿಸ್ ಇಂದ ಆಗುತ್ತೆ, ಯಾವುದು ಎಷ್ಟೋ ವೈರಲ್ ಇನ್ಫೆಕ್ಷನ್ಸ್ ಇಂದ ಆಗುತ್ತೆ, ಬೇರೆ ಎಷ್ಟೋ ಬೇರೆ ಕಾರಣದಲ್ಲಿ. HIV ಪೇಷಂಟ್ಸ್ ಅಲ್ಲಿ ಕಾಮನ್ ಆಗಿ ನೋಡ್ತಾ ಇರ್ತೀವಿ ಟಿಬಿ ಆಗೋದು, ಅಥವಾ ಬೇರೆ ಆಪರ್ಚುನಿಸ್ಟಿಕ್ ಇನ್ಫೆಕ್ಷನ್ಸ್ ಆಗೋದು. ಇನ್ನೊಂದು ಏನಂದ್ರೆ, ಟ್ಯೂಮರ್ ಗಡ್ಡೆಯಿಂದ ಬರ್ತಕ್ಕಂಥದ್ದು, ಇದು ಒಂದು ಕಾರಣ ಆಗಿದೆ ಮೂರ್ಛೆ ರೋಗ ಬರೋದಕ್ಕೆ. ಇನ್ನು ಕಾಮನ್ ಆಗಿ ಕಾಣಿಸ್ತಕ್ಕಂಥದ್ದು ಅಂದ್ರೆ ಮೆಟಬಾಲಿಕ್ ಕಾಸಸ್, ಅಂದ್ರೆ ಲವಣಾಂಶ ವ್ಯತ್ಯಾಸದಿಂದ ಬರ್ತಕ್ಕಂಥದ್ದು. ಲವಣಾಂಶ ಅಂದ್ರೆ ಈ ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಫಾಸ್ಫರಸ್ ಆಗ್ಲಿ, ಈ ಸೋಡಿಯಂ, ಪೊಟ್ಯಾಷಿಯಂ, ಎಲೆಕ್ಟ್ರೋಲೈಟ್ಸ್ ಆಗ್ಲಿ, ಇದೆಲ್ಲ ಸರಿಯಾದ ಪ್ರೋಷನ್ ಇಲ್ಲ, ಇದರಲ್ಲಿ ಏನಾದ್ರು ಅಸ್ತವ್ಯಸ್ತ ಆದ್ರೆ ಈ ಕಾರಣ ಟ್ರೀಟ್ಮೆಂಟ್ ಕೊಟ್ಬಿಟ್ಟು ಅದು ಸರಿ ಹೋಗ್ಬಿಡುತ್ತೆ. ಅಂದ್ರೆ ಇದು ಟ್ರೀಟಬಲ್ ಕಾಸ್, ಇದು ಇವನ್ ಫೀವರ್ ಇಂದ ಬರ್ತಕ್ಕಂಥದ್ದು, ಜ್ವರದಿಂದ ಬರ್ತಕ್ಕಂಥದ್ದು ಟ್ರೀಟಬಲ್ ಕಾಸ್ ಆಗಿರುತ್ತೆ. ಇದನ್ನ ಸರಿಯಾದ ಚಿಕಿತ್ಸೆ ಕೊಟ್ಬಿಟ್ರೆ ಮತ್ತೆ ಬರಲ್ಲ.
1: ಮೇಡಮ್, ತಾವು ಕಾರಣಗಳ ಜೊತೆಯಲ್ಲಿ ಹೇಳಬೇಕಾದ್ರೆ ಶುಚಿತ್ವದ ಕಡೆ ಹೆಚ್ಚು ಗಮನ ಕೊಡಬೇಕು ಅಂತ ಹೇಳಿದ್ರೆ, ಮತ್ತೆ ಚಿಕ್ಕ ಮಕ್ಕಳ ಆರೈಕೆ ಅಂದ್ರೆ ತಾಯಿಯಿಂದನೇ ಗರ್ಭದಲ್ಲಿ ಮಗುನ ಚೆನ್ನಾಗಿ ಆರೈಕೆ ಮಾಡಿಕೊಂಡ್ರೆ ಮಕ್ಕಳಲ್ಲಿ ಇನ್ನು ಬರ್ತಕ್ಕಂಥದ್ದು ಕಡಿಮೆ ಮಾಡಬಹುದು ಅಂತ ಹೇಳಿದ್ರಿ. ಮತ್ತೆ ಹೆಡ್ ಇಂಜುರಿ ಅಂದ್ರೆ ನಾವು ರಸ್ತೆ ಸಂಚಾರದಲ್ಲಿ ತುಂಬಾ ಮುನ್ನೆಚ್ಚರಿಕೆ ಕ್ರಮಗಳನ್ನ ತಗೋಬೇಕು ಅನ್ನೋದ್ರ ಜೊತೆಗೆ, ತಾವು ಈ ಒಂದು ಮೂರ್ಛೆ ರೋಗದ ಲಕ್ಷಣಗಳ ಕುರಿತಾಗಿ ತಾವು ಏನ್ ಹೇಳಕ್ ಇಷ್ಟಪಡ್ತೀರಾ ಮೇಡಮ್?
0: ತುಂಬಾ ಒಳ್ಳೆ ಪ್ರಶ್ನೆ ಇದು. ಮೂರ್ಛೆ ರೋಗ ಹೇಗೆ ಗುರುತಿಸೋದು ಅಂತ ಹೇಳಿದ್ರು, ಇದು ನಿಜವಾಗ್ಲೂ ಮೂರ್ಛೆ ರೋಗ ಬೇರೆನೇನೋ ಆಗಿರಿದ್ಯಾ ಅಂತ ಹೇಳ್ಬಿಟ್ಟು. ಈ ಮೂರ್ಛೆ ರೋಗ ಚಿಕ್ಕದಾಗವಾದ್ರೂ ಬರ್ಬೋದು, ದೊಡ್ಡದಾಗಿ ಬರ್ಬೋದು. ತುಂಬಾ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ, ಒಂದು ದೊಡ್ಡದಾಗ ಅಂತ ಕಾಣಿಸ್ಕೊಂಡಾಗ ನಾವು ಸಹಜವಾಗಿ ನೋಡಿರ್ತೀವಿ, ಅಥವಾ ಸಿನಿಮಾಗಳಲ್ಲಿ ನೋಡಿರ್ತೀವಿ, ಯಾರನ್ನಾದ್ರೂ ಮೂರ್ಛೆ ರೋಗ ಬಂದಿರೋ ರೋಗಿಗಳನ್ನ ನೋಡಿರ್ತೀವಿ. ಏನಾಗಿರುತ್ತೆ, ಒಂದು ಕಣ್ ಮೇಲೆ ಮಾಡ್ತಾರೆ, ಬಾಯಲ್ಲಿ ಜೊಳ್ ಬರಕ್ ಶುರುವಾಗುತ್ತೆ, ನಾಲ್ಗೆ ಕಚ್ಕೋತಾರೆ, ಎರಡು ಕೈ ಎರಡು ಕಾಲ್ ಪಟ ಪಟ ಪಟ ಹೊಡ್ಕೊಳಕ್ ಶುರು ಮಾಡ್ತಾರೆ, ಯೂರಿನ್ ಪಾಸ್ ಮಾಡ್ಕೋತಾರೆ. ಸೊ ಇದು ಜನರಲೈಸ್ಡ್ ಸೀಶಸ್, ಜನರಲೈಸ್ಡ್ ಟೋನಿಕ್ಲೋನಿಕ್ ಸೀಶಸ್. ಇದು ತುಂಬಾ ಕಾಮನ್ ಆಗಿ ನೋಡ್ತಕ್ಕಂಥದ್ದು,

0: ಕ್ಲೋನಿಕ್ ಸೀಶಸ್ ಈ ತರ ಹೇಳ್ತಾ ಹೋಗ್ಬೋದು. ಅಂದ್ರೆ ಏನಾಗುತ್ತೆ, ಕಂಟಿನ್ಯೂಸ್ ಆಗಿ ಪಟ ಪಟ ಪಟ ಪಟ ಹೊಡಿತಾನೆ ಇರ್ಬೋದು, ಅಥವಾ ಟೈಟ್ ಆಗಿ ಹಿಡ್ಕೊಂಡಿರ್ಬೋದು, ಎರಡು ಕೈ ಎರಡು ಕಾಲ್ನ ಸ್ಟಿಫ್ ಆಗಿ ಇಟ್ಕೊಂಡಿರ್ಬೋದು, ಅಥವಾ ಜರ್ಕ್ ಬಂದೋಗೋದು, ಮೈಕ್ರೋನಿಕ್ ಜರ್ಕ್ಸ್ ಅಂತ ಹೇಳ್ತೀವಿ ನಾವು, ಅದು ನಿಟ್ಟು ಬೀಳೋದು ಅಂತ ಹೇಳ್ತಾರಲ್ಲ ಆ ರೀತಿಯಲ್ಲಿ. ಸೊ ಇದೊಂದು. ಇನ್ನೊಂದು ಆಬ್ಸೆಂಟ್ ಸೀಶಸ್, ಜನರಲೈಸ್ ಸೀಶಸ್ ಆಗಿರುತ್ತೆ. ಅಂದ್ರೆ ಈ ಮಕ್ಕಳಲ್ಲಿ ನೋಡಿರ್ತೀವಲ್ವಾ, ಈಗ ಶಾಲೆಯಲ್ಲಿ ಕೂತಿರ್ತಾರೆ, ಸುಮ್ನೆ ಎಲ್ಲೋ ಒಂದ್ ಕಡೆ ಆಬ್ಸೆಂಟ್ ಮೈಂಡೆಡ್ ಆಗಿ ಸುಮ್ನೆ ಕೂತ್ ಬಿಡೋದು, ಅಂದ್ರೆ ಒಂದೇ ಕಡೆ ದಿಟ್ಟಿಸಿ ನೋಡ್ತಾ ಕೂತ್ಕೊಂಡ್ಬಿಡೋದು. ಸೊ ಇದೊಂದು ಆಬ್ಸೆಂಟ್ ಸೀಶಸ್ ನಾವು ನೋಡಿರ್ತೀವಿ. ಒಂದು ಇನ್ನೊಂದು ಏನಂದ್ರೆ ಚಿಕ್ಕದಾಗಿ ಬರ್ತಕ್ಕಂಥದ್ದು ಅಥವಾ ಫೋಕಲ್ ಸೀಶಸ್ ಅಂತ ಏನ್ ಹೇಳ್ತೀವೋ, ದೇಹದ ಒಂದು ಚಿಕ್ಕ ಭಾಗದಲ್ಲಿ ಬರ್ಬೋದು, ಒಂದು ಫೇಸ್ ಅಲ್ಲಿ ಅಷ್ಟೇ ಬರ್ಬೋದು, ಹಿಂಗೆ ಬಾಯಿ ಓರಿ ಆಗ್ಬಿಟ್ಟು ಅಲ್ಲೇ ಒಂದ್ ಸಣ್ಣದಾಗಿ ಹಿಂಗೆ ಜರ್ಕ್ ಹೊಡೆಯೋದು ಅದೊಂದು, ಅಥವಾ ಒಂದೇ ಕೈಯಲ್ಲಿ ಈ ತರ ಜರ್ಕ್ ಹೊಡೆಯೋದು, ಅಥವಾ ಸೆನ್ಸರಿ ಸೀಶಸ್ ಅಂತ ಹೇಳ್ತೀವಿ, ಕೈಯಲ್ಲೋ ಕಾಲಲ್ಲೋ ಒಂದ್ ಭಾಗದಲ್ಲಿ ಏಕಾಏಕಿ ಜುಮ್ ಜುಮ್ ಜುಮ್ ಜುಮ್ ಅಂತ ಬಂದ್ಬಿಟ್ಟು ಹೋಗೋದು. ಸೊ ಇದೆಲ್ಲ ಸಿಂಪಲ್ ಸೀಶಸ್ ಅಂತ ಹೇಳ್ತೀವಿ. ಇಲ್ಲೊಂದು ಏನಂದ್ರೆ ಈ ಬಾಯಿ ಚಪ್ಪರ್ಸೋದು, ಏಕಾಏಕಿ ಚೆನ್ನಾಗಿರ್ತಾರೆ, ಸಡನ್ ಆಗಿ ಬಾಯಿ ಚಪ್ಪರ್ಸಕ್ ಶುರುವಾಗೋದು, ಕನ್ಫ್ಯೂಸ್ ಆಗಿ ಕಾಣಿಸ್ಕೊಳ್ಳೋದು, ಕೈಯೆಲ್ಲ ಹಿಂಗೆ ರಬ್ ಮಾಡೋ ಹಾಗೆ ಇಟ್ಕೊಂಡ್ಬಿಡೋದು, ಹ್ಯಾಂಡ್ ಆಟೋಮೆಟಿಸಮ್ ಅಂತ ಹೇಳ್ತೇವೆ. ಸೊ ಇದೊಂದು ರೀತಿಯಾಗಿರುತ್ತೆ, ಒಂದು ಕಾಂಪ್ಲೆಕ್ಸ್ ಪಾರ್ಷಿಯಲ್ ಸೀಶಸ್. ಇನ್ನೊಂದು ಸಿಂಪಲ್ ಪಾರ್ಷಿಯಲ್ ಸೀಶಸ್ ಅಂದ್ರೆ ಪ್ರಜ್ಞೆ ಹೋಗ್ದೇನೆ ಸುಮ್ನೆ ಯಾವ್ದೋ ದೇಹದ ಒಂದು ಭಾಗದಲ್ಲಿ ಸ್ವಲ್ಪ ಹಿಂಗೆ ಜರ್ಕ್ ಹೊಡಿಯೋದಂಗಾಗೋದು, ಪ್ರಜ್ಞೆ ಇರುತ್ತೆ, ಗೊತ್ತಾಗ್ತಿರುತ್ತೆ ಅವ್ರಿಗೆ, ಕೈ ಸುಮ್ನೆ ಹಿಂಗೆ ಜರ್ಕ್ ಹೊಡಿತಾರೆ, ಶೇಕ್ ಮಾಡ್ತಾ ಇರ್ತಾರೆ. ಸೊ ಇದು ಒಂದು ಸಿಂಪಲ್ ಪಾರ್ಷಿಯಲ್ ಸೀಶಸ್ ಆಗಿರ್ಬೋದು. ಸೊ ಇದೆಲ್ಲ ಮೂರ್ಛೆ ರೋಗದ ಲಕ್ಷಣಗಳಾಗಿರುತ್ತೆ.
1: ಮೇಡಮ್, ತಾವ್ ಹೇಳಿದ್ರೆ ಪ್ರಾರಂಭಿಕ ಹಂತದಲ್ಲಿ ಮಕ್ಕಳಲ್ಲಿ, ಟೀನೇಜ್ ಗ್ರೂಪ್ ಅಲ್ಲಿ ಅಂತ ತಾವ್ ಹೇಳಿದ್ರೆ, ಅದೇ ರೀತಿಯಾಗಿ 40 ವರ್ಷ 35 ವರ್ಷ ಮಧ್ಯ ವಯಸ್ಕರಲ್ಲೂ ನಾವು ನೋಡ್ತಿರ್ತೀವಿ, ಎಲ್ಲ ರೋಡ್ ಸೈಡ್ ಅಲ್ಲಿ ಬಿದ್ದಿರ್ತಾರೆ, ಒದ್ದಾಡ್ತಾ ಇರ್ತಾರೆ, ಯಾವ ಕಾರಣಗಳಿಂದ ಅಂತ ಹೇಳಿ, ಅವ್ರಿಗೆ ಪ್ರಾರಂಭದಲ್ಲಿ ಎಲ್ಲ ಚೆನ್ನಾಗೇ ಇರ್ತಾರೆ, ಮಧ್ಯ ಆ ತರ ಆಗಿರುತ್ತೆ, ಹೇಗೆ ಅಂತ ಹೇಳಿ?
0: ಅದಕ್ಕೆ ಸುಮಾರು ಕಾರಣ ಇದೆ. ಈಗ ನಾವು ಸಾಮಾನ್ಯವಾಗಿ ನೋಡ್ತಕ್ಕಂಥದ್ದು ಏನಂದ್ರೆ ಮದ್ಯಪಾನ ಸೇವನೆಯಿಂದ ಬರ್ತಕ್ಕಂಥದ್ದು. ಸೊ ಈ ಮದ್ಯಪಾನ ಸೇವನೆಯಿಂದ ಏನಾಗುತ್ತೆ, ಅವರಲ್ಲೂ ಫಿಟ್ಸ್ ಕಾಣಿಸುತ್ತೆ, ವಿಡ್ರಾಯಲ್ ಸೀಶಸ್ ತರ ನಾವ್ ಏನ್ ಹೇಳ್ತೀವೋ ಅದು. ಮದ್ಯಪಾನ ಸೇವನೆ ಮಾಡಿ ಸ್ವಲ್ಪ ಗ್ಯಾಪ್ ಇಟ್ಟಾಗ ಏನಾಗುತ್ತೆ, ವಿಡ್ರಾಯಲ್ ಸೀಶಸ್ ಬರುತ್ತಲ್ಲ, ಅದು ಕೂಡ ಒಂದು ಕಾರಣ ಆಗಿರುತ್ತೆ. ಸೊ ಅದನ್ನ ನಾವು ಚಿಕಿತ್ಸೆ ಕೊಡಬೇಕಾಗತ್ತೆ. ಈಗ ಅಂದ್ರೆ ಮದ್ಯಪಾನ ಸೇವನೆ ಒಂದು ನಿಲ್ಸ್ಬೇಕು, ಇನ್ನೊಂದು ಕಡೆ ಅವ್ರ ಅಡಿಕ್ಷನ್ ಅನ್ನ ನಿಲ್ಸ್ಬೇಕು, ಮತ್ತೆ ಅದರಿಂದ ಏನಾದ್ರು ಡ್ಯಾಮೇಜ್ ಆಗಿದ್ರೆ, ಆ ಕಾರಣದಿಂದ ಬೇರೆ ಏನಾದ್ರು ಮೆದುಳಿಗೆ ಡ್ಯಾಮೇಜ್ ಆಗಿದ್ರೆ ಅದರಿಂದನು ಆಗುತ್ತೆ. ಮದ್ಯಪಾನ ಹೆಚ್ಚು ಸೇವನೆ ಮಾಡೋದ್ರಿಂದ ಸ್ಟ್ರೋಕ್ ಎಲ್ಲ ಆಗೋ ಚಾನ್ಸಸ್ ಇರುತ್ತಲ್ವಾ. ಸೊ ಅದೊಂದು ಕಾರಣ. ಸೊ ಅದು ಈ ಮಿಡಲ್ ಏಜ್ ಗ್ರೂಪ್ಸ್ ಅಲ್ಲಿ ಇದೆಲ್ಲ ನೋಡ್ತೀವಿ. ಇನ್ನೂ ಕಾಮನ್ ಆಗಿ ನೋಡ್ತಕ್ಕಂಥದ್ದು ನಾ ಹೇಳಿದಾಗೆ ಪಾರ್ಶ್ವವಾಯು. ಪಾರ್ಶ್ವವಾಯು ಮುಂಚೆ ಎಲ್ಲ 60-65 ವರ್ಷ ನಂತರಕ್ಕೆ ಬರ್ತಕ್ಕಂಥದ್ದು, ಇತ್ತೀಚೆಗೆಲ್ಲ ಈ ಚಿಕ್ಕ ವಯಸ್ಸಲ್ಲೂ ನೋಡ್ತಾ ಇದ್ದೀವಿ ಪಾರ್ಶ್ವವಾಯು ಆಗೋದು. ಪಾರ್ಶ್ವವಾಯು ಏನೇನ್ ಕಾರಣ ಇದೆ ನಾವ್ ಹೇಳಿದಾಗೆ, ಒಂದು ಬಿಪಿ ಕಾರಣದಿಂದ ಬರುತ್ತೆ, ಶುಗರ್ ಕಾರಣದಿಂದ ಬರುತ್ತೆ, ಡಯಾಬಿಟೀಸ್. ಆಮೇಲೆ ಇನ್ನೊಂದು ಏನಂದ್ರೆ ಸ್ಥೂಲಕಾಯ, ತೂಕ ಜಾಸ್ತಿ ಇರೋದ್ರಿಂದ, ಕೊಲೆಸ್ಟ್ರಾಲ್ ಅಂಶ ಜಾಸ್ತಿ ಆಗಿರೋದ್ರಿಂದ, ಅಥವಾ ಹಾರ್ಟ್ ಕಾಯಿಲೆಯಿಂದ, ಇಷ್ಟೆಲ್ಲಾ ಕಾರಣಗಳಿಂದನೂ ಸ್ಟ್ರೋಕ್ ಆಗುತ್ತೆ. ಸ್ಟ್ರೋಕ್ ಆಗಿ ಆ ಬ್ರೈನ್ ಡ್ಯಾಮೇಜ್ ಆಗಿ ಮತ್ತೆ ಫಿಟ್ಸ್ ಬರ್ಬೋದು. ಅದಕ್ಕೆ ಹೆಂಗೆ ಕಂಟ್ರೋಲ್ ಮಾಡೋದಂದ್ರೆ, ಇದೆಲ್ಲ ಕಂಟ್ರೋಲ್ ಮಾಡೋದು, ಬಿಪಿ ಕಂಟ್ರೋಲ್ ಮಾಡೋದು, ಶುಗರ್ ಕಂಟ್ರೋಲ್ ಮಾಡೋದು, ಕೊಲೆಸ್ಟ್ರಾಲ್ ಕಂಟ್ರೋಲ್ ಮಾಡೋದು, ವೆಯ್ಟ್ ಮ್ಯಾನೇಜ್ಮೆಂಟ್ಸ್ ಮಾಡೋದು, ಲೈಫ್ ಸ್ಟೈಲ್ ಚೆನ್ನಾಗಿ ಇಟ್ಕೋಬೇಕು, ಜೀವನ ಶೈಲಿ ಚೆನ್ನಾಗಿ ಇಟ್ಕೋಬೇಕು. ಸೊ ಮದ್ಯಪಾನ ಸೇವನೆ ಮಾಡೋದ್ರಿಂದನೂ ಬರುತ್ತೆ, ಸ್ಮೋಕಿಂಗಿಂದನೂ ಬರುತ್ತೆ, ಕರೆಕ್ಟ್ ಅಲ್ವಾ? ಸೊ ಅವೆರಡೂ ನಿಯಂತ್ರಣ ಮಾಡ್ಕೊಳ್ಳೋದು, ಮದ್ಯಪಾನ ಮತ್ತೆ ಧೂಮಪಾನ ಎರಡು ನಿಯಂತ್ರಣ ಮಾಡ್ಕೊಳ್ಳೋದು. ಸೊ ಇಷ್ಟೆಲ್ಲ ಫ್ಯಾಕ್ಟರ್ಸ್ ಮತ್ತೆ ಹಾರ್ಟ್ ಡಿಸೀಸ್ ಇದ್ರೆ ಅದನ್ನು ಟ್ರೀಟ್ಮೆಂಟ್ ಮಾಡೋದು, ಯಾಕಂದ್ರೆ ಹಾರ್ಟ್ ಟು ಬ್ರೈನ್ ತುಂಬಾ ಕನೆಕ್ಟೆಡ್ ಆಗಿರುತ್ತೆ. ಹಾರ್ಟ್ ಕಾಯಿಲೆಗೆ ಏನೇನು ಕಾರಣ ಇದೆಯೋ ಅದೇ ಕಾರಣಗಳು ಬ್ರೈನ್ ಸ್ಟ್ರೋಕ್ಗೆ ಕಾರಣ ಆಗಿರುತ್ತೆ ಎಷ್ಟೋ ಬಾರಿ, ಯಾಕಂದ್ರೆ ಇಲ್ಲಿ ರಕ್ತನಾಳ ಅಲ್ಲಿ ರಕ್ತನಾಳ, ಕರೆಕ್ಟ್ ಅಲ್ವಾ? ಸೊ ಒಂದಕ್ಕೊಂದು ಕನೆಕ್ಷನ್ ಇರೋದ್ರಿಂದ ಏನಾಗಿರುತ್ತೆ, ಇದನ್ನು ನಿಯಂತ್ರಣ ಪಡಿಸ್ಕೋಬೇಕಾಗುತ್ತೆ. ಅವಾಗ ಕಾರ್ಡಿಯಂಬೋಲಿಕ್ ಸ್ಟ್ರೋಕ್ ಅಂತ ಹೇಳ್ತೀವಿ, ಅದನ್ನು ನಿಯಂತ್ರಣ ಪಡಿಸಬಹುದು. ಸೊ ಇಷ್ಟೆಲ್ಲ ಕಾರಣಗಳಿವೆ ಆ ಏಜ್ ಗ್ರೂಪ್ಸ್ ಅಲ್ಲಿ ಕಾಮನ್ ಆಗಿ. ಮತ್ತೆ ಇನ್ಫೆಕ್ಷನ್ಸ್ ಆಗುದು, ಇನ್ಫೆಕ್ಷನ್ ಅನ್ನೋದು ತುಂಬಾ ಕಾಮನ್, ಈ ಟಿ ಬಿ ಇನ್ಫೆಕ್ಷನ್ಸ್, ಹೆಚ್ ಐ ವಿ ಇನ್ಫೆಕ್ಷನ್ಸ್ ನಂಜಾದಾಗ. ಸೊ ಏನಾಗುತ್ತೆ, ಟಿ ಬಿ ನಂಜಾದಾಗೂ ಅಲ್ಲಿ ತೊಂದರೆ ಆಗ್ಬೋದು ಅಲ್ವಾ? ಟ್ಯೂಬರ್ಕ್ಲೋಮಾ ಒಂದು ಗೆಡ್ಡೆ ಆಗ್ಬೋದು, ಅಥವಾ ನಂಜಾಗ್ಬೋದು, ಅಥವಾ ಈ ಬೇರೆ ಇನ್ಫೆಕ್ಷನ್ಸ್ ಆಗಿರ್ಬೋದು ತಲೆಯಲ್ಲಿ, ವೈರಲ್ ಇನ್ಫೆಕ್ಷನ್ಸ್ ಆಗಿರ್ಬೋದು, ಅಥವಾ ಹೆಚ್ ಐ ವಿ ಇರೋ ಪೇಷಂಟ್ಸ್ಗೆ ಏನಾಗುತ್ತೆ, ಸ್ವಲ್ಪ ಬೇಗನೆ ಆಪರ್ಚುನಿಸ್ಟಿಕ್ ಇನ್ಫೆಕ್ಷನ್ಸ್ ಆಗ್ಬೋದು, ಸಿ ಎನ್ ಎಸ್ ಆಪರ್ಚುನಿಸ್ಟಿಕ್ ಇನ್ಫೆಕ್ಷನ್ಸ್. ಅದರಲ್ಲಿ ಎಷ್ಟೋ ಕಾರಣಗಳಿದೆ, ಅದರಲ್ಲೂ ಬ್ರೈನ್ ಗಡ್ಡೆಗಳಾಗ್ಬೋದು, ನಂಜಾಗ್ಬೋದು, ಇದರಿಂದ ಏನಾಗುತ್ತೆ ಬ್ರೈನ್ ಡ್ಯಾಮೇಜ್ ಆಗಿ ಫಿಟ್ಸ್ ಬರೋ ಚಾನ್ಸಸ್ ಇರುತ್ತೆ. ಸೊ ಇದೆಲ್ಲ ತುಂಬಾ ಮುಖ್ಯ ಆಗಿರುತ್ತೆ. ಇವೆಲ್ಲ ಇನ್ಫೆಕ್ಷನ್ಸ್ ಅನ್ನೋದು ಆ ಏಜ್ ಗ್ರೂಪ್ ಅಲ್ಲಿ ಕಾಮನ್ ಆಗಿರುತ್ತೆ. ಮತ್ತೆ ಇವನ್ ಬ್ರೈನ್ ಟ್ಯೂಮರ್ಸ್ ನಾವು ನೋಡ್ತೀವಿ, ಮೆದುಳಿನ ಗಡ್ಡೆಗಳು, ಸೊ ಅವಾಗ್ಲೂ ಕೂಡ ಫಿಟ್ಸ್ ಬರೋ ಚಾನ್ಸಸ್ ಇರುತ್ತೆ. ಮತ್ತೆ ಎಷ್ಟೊಂದು ಡಿಮೈಲೇಟಿಂಗ್ ಡಿಸಾರ್ಡರ್ಸ್ ಅಂತ ಹೇಳ್ತೀವಿ, ಬ್ರೈನ್ಗೆ ಸಂಬಂಧಪಟ್ಟಾಗೆ ಡ್ಯಾಮೇಜಸ್ ಆಗ್ತಕ್ಕಂಥದ್ದು. ಸೊ ಅವಾಗ್ಲೂ ಕೂಡ ಯಾವಾಗ ಯಾವಾಗ ಬ್ರೈನ್ ಡ್ಯಾಮೇಜ್ ಯಾವ ಕಾರಣದಿಂದ ಆಗುತ್ತೋ, ಆ ಬ್ರೈನ್ ಡ್ಯಾಮೇಜ್ ಆಗಿದ್ರೆ ಅಲ್ಲಿಂದ ಶಾರ್ಟ್ ಸರ್ಕ್ಯೂಟ್ ಆಗಿ ಫಿಟ್ಸ್ ಬರಬಹುದು. ಮುಂದೊಂದು
1: ಕಾರಣಗಳು ಲಕ್ಷಣಗಳ ಜೊತೆಗೆ ಅದು ಬರದಲ್ಲೇ ಇರ್ತಕ್ಕಂಥದ್ದಕ್ಕೆ ಯಾವ ಮುನ್ನೆಚ್ಚರಿಕೆ ಕ್ರಮಗಳನ್ನ ತಗೋಬೇಕು ಅಂತ ಹೇಳ್ತೀರಿ ಮೇಡಮ್?
0: ಈಗ ನಾನು ಹೇಳಿದಾಗೆ ಚಿಕ್ಕ ಮಗುವಿಂದನೇ ಶುರು ಮಾಡ್ಕೋಣ ಅಲ್ವಾ. ನಾರ್ಮಲ್ ಆಗಿದ್ದಾರೆ, ಅವ್ರಿಗೇನು ಕಾಯಿಲೆ ಇಲ್ಲ, ಗರ್ಭಾವಸ್ಥೆಯಲ್ಲಿದ್ದಾರೆ, ಅವ್ರು ರೆಗ್ಯುಲರ್ ಚೆಕಪ್ ಮಾಡಿಸ್ಕೋತಾ ಇರ್ತಾರೆ. ಆ ಡೆಲಿವರಿ ಟೈಮ್ ಬಂದಾಗ ಏನಾಗುತ್ತೆ, ಮುಖ್ಯವಾಗಿ ಏನಂತ ಹೇಳಿದ್ರೆ, ಹುಟ್ಟಿದ ಕೂಡಲೇ ಮಗು ಅಳಬೇಕು, ಅಳೋದ್ರಲ್ಲಿ ಡಿಲೇ ಆದಾಗ ನಾ ಹೇಳಿದಾಗೆ ಅದು ಬಂದು ಕಾರಣ ಇತ್ತು. ಸೊ ಆ ಡೆಲಿವರಿ ಟೈಮ್ ಅಲ್ಲಿ ಕೇರ್ ತಗೊಳ್ಳೋದು ತುಂಬಾ ಮುಖ್ಯ ಆಗಿರುತ್ತೆ. ಈಗಲೂ ಕೂಡ ಕೆಲವು ಹಳ್ಳಿಗಳಲ್ಲಿ ನೋಡ್ತೀವಿ, ಮನೆಯಲ್ಲೇ ಡೆಲಿವರಿ ಆಗಿರುತ್ತೆ. ಸೊ ಅದು ಸರಿಯಾಗಿ ಆರೈಕೆ ಆಗಿರಲ್ಲ ಒಂದು. ಮತ್ತೆ ಇನ್ನೊಂದು ಏನಂದ್ರೆ, ಚಿಕ್ಕ ಮಗು ಹುಟ್ಟಿದ ಮೇಲೆ ಈಗ ಬ್ರೈನ್ ನಲ್ಲಿ ಜಾಂಡಿಸ್ ಆಗೋದು ನೋಡಿರ್ತೀವಿ, ಆ ಕಾರಣದಿಂದನೂ ಆಗಿರ್ಬೋದು. ಇನ್ನೊಂದು ಈ ಟಾರ್ಚ್ ಇನ್ಫೆಕ್ಷನ್ಸ್ ಅನ್ನೋದು ನೋಡ್ತೀವಿ. ಟಾರ್ಚ್ ಇನ್ಫೆಕ್ಷನ್ಸ್ ಅಂದ್ರೆ ತಾಯಿಯ

0: ಆಸಿಡ್ ಎಲ್ಲ ಕೊಡ್ತೀವಲ್ವಾ, ವಿಟಮಿನ್ ಎಲ್ಲ ಕೊಡ್ತಾ ಇರ್ತೀವಿ ತಾಯಿಗೆ. ಪೌಷ್ಟಿಕ ಆಹಾರ ಜೊತೆಗೆ ಫೋಲಿಕ್ ಆಸಿಡ್ ಸಪ್ಲಿಮೆಂಟ್ ತುಂಬಾ ಇಂಪಾರ್ಟೆಂಟ್ ಬ್ರೈನ್ ಡೆವಲಪ್ಮೆಂಟ್ ಗೆ. ಸೊ ಅದು ಸರಿಯಾಗಿ ಅವರು ತಮ್ಮ ತಮ್ಮ ಆಬ್ಸ್ಟ್ರಿಟಿಷನ್ಸ್ ನ ಅವ್ರನ್ನ ಮೀಟ್ ಮಾಡಿದಾಗ, ಅವರು ಕರೆಕ್ಟ್ ಆಗಿ ಅವರು ವಿಸಿಟ್ ಕೊಟ್ಟಾಗ, ಪ್ರೆಗ್ನೆನ್ಸಿ ಕನ್ಫರ್ಮ್ ಆದ್ಮೇಲೆ ಅವ್ರು ಕರೆಕ್ಟ್ ಆಗಿ ಅದನ್ನ ಹೋಗಿ ಕನ್ಸಲ್ಟ್ ಮಾಡಿಕೊಂಡು ಏನೇನ್ ಮಾತ್ರೆ ತಗೊಳ್ಬೇಕು, ಯಾವಾಗ ಅಲ್ಟ್ರಾಸೌಂಡ್ ಮಾಡಬೇಕು, ಅದನ್ನೆಲ್ಲ ಕರೆಕ್ಟ್ ಆಗಿ ಈ ಆಂಟಿನೇಟಲ್ ಕೇರ್ ಅಂತ ಏನ್ ಹೇಳ್ತೀವೋ, ಡೆಲಿವರಿಕ್ಕಿಂತ ಮುಂಚೆ ಆ ಕೇರ್ ಏನಿರುತ್ತೋ, ಆ ಸರಿಯಾದ ಮಾಹಿತಿ ಏನಿರುತ್ತೋ, ಸರಿಯಾದ ಕನ್ಸಲ್ಟೇಷನ್ಸ್ ಇರುತ್ತೋ, ಅದು ಕರೆಕ್ಟ್ ಆಗಿ ಮಾಡ್ಕೊಂಡಿದ್ರೆ ಏನಾಗುತ್ತೆ, ಈ ರೀತಿ ಫೋಲಿಕ್ ಆಸಿಡ್ ಡಿಫಿಷಿಯನ್ಸಿ ಅಥವಾ ವಿಟಮಿನ್ ಡಿಫಿಷಿಯನ್ಸಿಯಿಂದ ಆಗ್ತಕ್ಕಂಥದ್ದು ಅಥವಾ ಪೌಷ್ಟಿಕಾಂಶ ಕೊರತೆಯಿಂದ ಆಗ್ತಕ್ಕಂಥದ್ದು ಡ್ಯಾಮೇಜು ಮಗುಗೆ ಆಗಲ್ಲ. ಸೊ ಆ ಮೆದುಳಿನ ಡೆವಲಪ್ಮೆಂಟ್ ಅಲ್ಲಿ ಬೇಕಾಗುತ್ತೆ, ಈ ಫೋಲಿಕ್ ಆಸಿಡ್ ಎಲ್ಲ ಮೆದುಳಿನ ಡೆವಲಪ್ಮೆಂಟ್ ಅಲ್ಲಿ ಬೇಕಾಗಿರುತ್ತೆ. ಸೊ ಅದು ಸರಿಯಾಗಿ ಅವ್ರು ತಗೊಂಡಿಲ್ಲ, ಕರೆಕ್ಟ್ ಆಗಿ ಅವರು ಅವರು ಕನ್ಸಲ್ಟೇಷನ್ ಮಾಡಿಲ್ಲ, ಆಂಟಿನೇಟಲ್ ಕೇರ್ ತಗೊಂಡಿಲ್ಲ ಅಂದ್ರೆ, ಮಗು ಮೆದುಳಿನ ಬೆಳವಣಿಗೆ ಅವ್ಯವಸ್ಥೆ ಆದಾಗ ಅದು ಮುಂದೆ ಅದು ಮಗುವಿನಲ್ಲಿ ಒಂದು ನಾ ಹೇಳಿದಾಗೆ ಮುರ್ಚಿ ರೋಗ ಬರ್ತಾ ಹೋಗ್ಬೋದು. ಮೂರನೇದೇನಂತ ಹೇಳಿದ್ರೆ ಮದ್ಯಪಾನದಿಂದ, ಮದ್ಯಪಾನ ಟ್ರಿಗರ್ ಮಾಡುತ್ತೆ ಸೀಜರ್ಸ್ ನ. ಸೊ ಅದನ್ನ ತಡೆಗಟ್ಟಬೇಕಾಗತ್ತೆ, ಮದ್ಯಪಾನ ಸೇವನೆ ಅಭ್ಯಾಸ ಇರೋರಿಗೆ ಅದನ್ನ ತಡೆಗಟ್ಟಬೇಕು, ಅದೊಂದು ಕಾರಣ. ಸೊ ನಾಲ್ಕನೇದಂತ ಹೇಳಿದ್ರೆ ಈ ಒಂದು ಏಜ್ ಅಲ್ಲಿ ನಾನು ಹೇಳಿದ್ನಲ್ಲ, ಬ್ರೈನ್ ಇನ್ಫೆಕ್ಷನ್ಸ್ ನಂಜಾದಾಗ ಸರಿಯಾದ ಚಿಕಿತ್ಸೆ ಕರೆಕ್ಟ್ ಆಗಿ ತಗೊಳ್ಬೇಕು, ಇಲ್ಲಾದ್ರೆ ಏನಾಗುತ್ತೆ ಅದು ಮತ್ತೆ ಬ್ರೈನ್ ಡ್ಯಾಮೇಜ್ ಆಗುತ್ತೆ. ಮತ್ತೆ ಪಾರ್ಶ್ವವಾಯಿಗೆ ಸಂಬಂಧಪಟ್ಟ ಏನೇನು ಕಾರಣಗಳಿದೆಯೋ ಅದನ್ನೆಲ್ಲ ನಿಯಂತ್ರಣಗೊಳಿಸಬೇಕು, ನಾನು ಅವಾಗಲೇ ತಿಳಿಸಿದಾಗೆ. ಸೊ ಇವೆಲ್ಲ ಕಾರಣನ ನಿಯಂತ್ರಣಗೊಳಿಸಿದಾಗ ಏನಾಗುತ್ತೆ, ಬ್ರೈನ್ ಡ್ಯಾಮೇಜ್ ಆಗೋದಿಲ್ಲ, ಪದೇ ಪದೇ ಫಿಟ್ಸ್ ಬರೋದಿಲ್ಲ.
1: ಇಷ್ಟೆಲ್ಲ ಹೇಳಿದ್ರೆ ಮೇಡಮ್, ಬಂದಾಗ ಏನ್ ಮಾಡಬೇಕು, ಎಲ್ಲೋ ಬಂದಿರುತ್ತೆ, ಯಾರಿಗೂ ಗೊತ್ತಿರಲ್ಲ, ಆ ಸಮಯದಲ್ಲಿ ಏನ್ ಮಾಡಬೇಕು ಅಂತ ತಾವು ಹೇಳ್ತಕ್ಕಂಥದ್ದು
0: ಇದು ತುಂಬಾ ಮುಖ್ಯ ಪ್ರಶ್ನೆ. ಯಾಕಂದ್ರೆ ಮೂರ್ಛೆ ರೋಗ ಕಾಯಿಲೆಗೆ ಸಂಬಂಧಪಟ್ಟಾಗೆ ಮಿತ್ಸ್ ಅಥವಾ ಮೂಢನಂಬಿಕೆಗಳು ಜಾಸ್ತಿ ಇದೆ, ಈಗಲೂ ಸಹ ಇದೆ. ಸೊ ಏನದು ಮೂಢನಂಬಿಕೆ, ನಾನು ಹೇಳ್ತೀನಿ. ಫಸ್ಟ್, ಸಾಮಾನ್ಯವಾಗಿ ನೋಡಿರ್ತೀರಾ, ಯಾರಿಗಾದ್ರೂ ಫಿಟ್ಸ್ ಬಂದಿದ್ರೆ ಪೇಷಂಟ್ಸ್ ಬಂದು ಹೇಳ್ತಾರೆ, ಮನೆಯಲ್ಲಿ ಬಂತು ಮೇಡಮ್ ಫಿಟ್ಸ್ ಈ ತರ. ಅದಕ್ಕೆ ನಾವೇನ್ ಮಾಡಿದ್ವಿ, ಕೈಯಲ್ಲಿ ಒಂದು ರಾಡ್ ಕೊಟ್ವಿ ಹಿಡ್ಕೊಳ್ಳೋದಕ್ಕೆ, ಅಥವಾ ಒಂದು ಕೀ ಚೈನ್, ಬೈಕ್ ಕೀ ಚೈನೋ ಏನೋ ಕೈಯಲ್ಲಿ ಕೊಟ್ವಿ ನಾವು ಅದು ಹಿಡ್ಕೊಳ್ಳೋದಕ್ಕೆ. ಆಮೇಲೆ ಏನ್ ಮಾಡಿದ್ವಿ, ಹಲ್ಲು ತುಂಬಾ ಕಚ್ಕೋತಾ ಇದ್ರು, ಎಲ್ಲಿ ನಾಲ್ಗೆ ತುಂಬಾ ಕಚ್ಕೊಂಡು ಇದ್ ಮಾಡ್ಕೊಂಡ್ಬಿಡ್ತಾರೋ ಅಂತ ಹೇಳ್ಬಿಟ್ಟು ನಾವು ಮನೆಯಲ್ಲಿರೋ ಸ್ಪೂನ್ ನ ತಗೊಂಡು ಅದನ್ನ ಹಾಕಿ ಅದನ್ನ ಸೇವ್ ಮಾಡೋದಕ್ ಪ್ರಯತ್ನ ಪಟ್ವಿ ನಾವು ಅದನ್ನ ಹಲ್ಲು ಕಚ್ಕೋಬಾರ್ದು ಅನ್ನೋದು, ಅಥವಾ ಆ ಟೈಮಲ್ಲಿ ನೀರ್ ಕುಡ್ಸೋದಕ್ ಪ್ರಯತ್ನ ಪಟ್ವಿ, ಅಥವಾ ಆ ಟೈಮಲ್ಲಿ ಏನೋ ಮಾತ್ರೆ ಕೊಡೋದಕ್ ಪ್ರಯತ್ನ ಪಟ್ವಿ. ಸೊ ಇದೆಲ್ಲ ತಪ್ಪು, ಇದೆಲ್ಲ ಮೂಢ ನಂಬಿಕೆಗಳು. ಇನ್ ಕೆಲವು ಕಡೆ ನಾವು ಕೇಳಿದೀವಿ, ಇನ್ನೇನ್ ಮೂಢನಂಬಿಕೆ ಅಂತ ಹೇಳಿದ್ರೆ, ನೀರುಳ್ಳಿ ಸ್ಮೆಲ್ ನ ಅದನ್ನ ಮೂಸ್ ನೋಡೋಕೆ ಕೊಡ್ತಾರೆ, ಅದನ್ನ ಸ್ಮೆಲ್ ನೋಡ್ಲಿ ಅಂತ ಹೇಳ್ಬಿಟ್ಟು, ಇದು ಮೂಢನಂಬಿಕೆ ಒಂದು. ಇನ್ನೂ ಎಕ್ಸ್ಟ್ರೀಮ್ಸ್ ಅಂದ್ರೆ ಏನಂದ್ರೆ, ಶೂ ಸ್ಮೆಲ್ ನೋಡೋದಕ್ಕೆ ಬಿಡ್ತಾರೆ ಆ ಮೂರ್ಛೆ ರೋಗ ಬರ್ತಿರೋರಿಗೆ. ಆಲ್ ದೀಸ್ ಆರ್ ಸೂಪರ್ಸ್ಟಿಷಿಯಸ್ ಬಿಲೀಫ್ಸ್, ಇದೆಲ್ಲ ಮೂಢನಂಬಿಕೆಗಳು ಅಥವಾ ಮೂಢನಂಬಿಕೆ ಪದ್ಧತಿಗಳು ಮೊದ್ಲಿಂದಾನು ನಡ್ಸ್ಕೊಂಡು ಬರ್ತಿರ್ತಕ್ಕಂಥದ್ದು. ಸೊ ಇದು ಸರಿಯಲ್ಲ. ಸೊ ನೀವ್ ಹೇಳಿದ ಪ್ರಶ್ನೆ ತುಂಬಾ ಚೆನ್ನಾಗಿತ್ತು. ಸೊ ಈಗ ಏನ್ ಮಾಡ್ಬೇಕು, ಆಯ್ತು ಇದೆಲ್ಲ ತಪ್ಪು ಅಂತ ಹೇಳಿದ್ರೆ, ಈಗ ಸರಿ ಯಾವ್ದು, ಕರೆಕ್ಟ್ ಆ ಪ್ರಶ್ನೆ ಬರುತ್ತಲ್ವಾ, ಏನ್ ಮಾಡ್ಬೇಕು ಒಬ್ಬ ವ್ಯಕ್ತಿಗೆ ಫಿಟ್ಸ್ ಬಂದಿದೆ ಅಂತ ಹೇಳಿದ್ರೆ, ಎಲ್ಲೋ ಮನೆಯಲ್ಲೋ ರೋಡ್ ಸೈಡ್ ಅಲ್ಲೋ ಬಂದು ಬಿದ್ದಿದ್ದಾರೆ, ಎರಡು ಕೈ ಕಾಲು ಹೊಡ್ಕೋತಿದ್ದಾರೆ, ಏನ್ ಮಾಡ್ಬೇಕು ಆ ಟೈಮಲ್ಲಿ ಅಂದ್ರೆ, ಫಸ್ಟ್ ಅವ್ರೇನಾದ್ರು ರೋಡ್ ಅಲ್ಲಿ ಬಿದ್ದಿದ್ರೆ, ಅಲ್ಲಿ ಟ್ರಾಫಿಕ್ ಇರುತ್ತೆ, ಗಾಡಿಗಳು ಓಡಾಡ್ತಿರುತ್ತೆ, ಫಸ್ಟ್ ಥಿಂಗ್ ಏನ್ ಮಾಡ್ಬೇಕು ಅಂದ್ರೆ ಅವ್ರನ್ನ ರೋಡ್ ಸೈಡ್ ಅಲ್ಲಿ ಕರ್ಕೊಂಡು ಬರ್ಬೇಕು, ಒಂದು ಸೇಫ್ ಆಗಿರೋ ಜಾಗದಲ್ಲಿ ಕರ್ಕೊಂಡು ಬಂದು ಅವ್ರನ್ನ ಅಲ್ಲಿ ಮಲಗಿಸ್ಬೇಕು. ಒಂದು ಎರಡನೇದಂತ ಹೇಳಿದ್ರೆ, ಅವ್ರದ್ದು ಬಟ್ಟೆ ತುಂಬಾ ಬಿಗಿಯಾಗಿ ಕಟ್ಕೊಂಡಿದಾರೋ ಅದು ಸ್ವಲ್ಪ ಫ್ರೀ ಮಾಡ್ಬೇಕು. ಮೂರನೇದು, ಜರ ಸುತ್ತಲೂ ಏನ್ ಮಾಡ್ತಾರೆ, ಏನಾದ್ರು ಯಾರೋ ಬಿದ್ದಿದ್ದಾರೆ ಅಂತ ಹೇಳಿದ್ರೆ ಎಲ್ಲರೂ ಹಿಂಗೆ ಪೂರ್ತಿ ಆವರಿಸ್ಕೊಂಡ್ಬಿಡ್ತಾರೆ ಪೂರ್ತಿ, ಅವ್ರಿಗೆ ಉಸಿರಾಡೋಕೆ ಜಾಗ ಇರೋದಿಲ್ಲ ಆತರ ಎಲ್ಲರೂ. ಸೊ ಅದನ್ನ ಅವಾಯ್ಡ್ ಮಾಡ್ಬೇಕು, ಉಸಿರಾಡೋಕೆ ಸ್ವಲ್ಪ ಸ್ಪೇಸ್ ಕೊಡ್ಬೇಕು, ಅವ್ರಿಗೆ ಉಸಿರಾಡೋದಕ್ಕೆ ಜಾಗ ಮಾಡ್ಕೊಡ್ಬೇಕು ಅವ್ರಿಗೆ. ಮೂರನೇದು, ನಾಲ್ಕನೇದು ಏನಂತ ಹೇಳಿದ್ರೆ, ಸುತ್ತಮುತ್ತ ಯಾವ್ದಾದ್ರು ಹಾನಿಕಾರಕ, ಒಂದು ಕಲ್ಲು ಮುಳ್ಳು ಗಾಜಿನ ಪೀಸೋ ಏನೋ ಇದೆ ಅಂದ್ರೆ, ತಲೆ ಹೊಡ್ಕೋತಾ ಇರುತ್ತೆ, ಕೈ ಹೊಡ್ಕೋತಾ ಇರುತ್ತೆ ಜೋರ್ ಜೋರಾಗಿ, ಏನ್ ಮಾಡ್ತಾರೆ ಅವಾಗ, ಅದ್ರ ಮೇಲೆ ಏನಾದ್ರು ಕಲ್ ಮೇಲೆ ತಲೆ ಮೇಲೆ ಪೆಟ್ಟಾದ್ರೆ ಏನಾಗುತ್ತೆ, ಅದನ್ನು ಹಾನಿಕಾರಕ ಆಗಿರುತ್ತಲ್ಲ. ಸೊ ಆ ಸುತ್ತಮುತ್ತಲಿನ ಜಾಗದಲ್ಲಿ ಏನೇನಿದೆಯೋ ಅದನ್ನೆಲ್ಲ ದೂರ ಪಡಿಸ್ಬೇಕು, ಇಲ್ಲಾದ್ರೆ ಇನ್ನು ಸೇಫ್ ಆಗಿರೋ ಜಾಗದಲ್ಲಿ ಅವ್ರನ್ನ ಕರ್ಕೊಂಡು ಮಲಗಿಸ್ಬೇಕು. ಸೊ ಈಗ ಅವ್ರಿಗೆ ತಲೆಯಲ್ಲಿ ಕೈ ಕಾಲೆಲ್ಲ ಹೊಡ್ಕೋತಿರುವಾಗ ಏನಾಗುತ್ತೆ, ತುಂಬಾ ಹೊಡ್ಕೊಳ್ಳೋದ್ರಿಂದ ಡ್ಯಾಮೇಜ್ ಆಗ್ಬೋದಲ್ಲ ಕೈ ಕಾಲಿಗೆ ತಲೆಗೆಲ್ಲ. ಸೊ ಒಂದು ಸಾಫ್ಟ್ ಆಗಿರೋ ಬಟ್ಟೆ, ಯಾವ್ದೊಂದು ಮೃದುವಾಗಿರೋ ಬಟ್ಟೆ, ಒಂದು ಹೆಣ್ಮಕ್ಳು ವೇಲೋ ಅಥವಾ ಕಾಟನ್ ಬಟ್ಟೆ ಏನಾದ್ರೂ ಇರುತ್ತಲ್ಲ, ಕಾಟನ್ ಬಟ್ಟೆನ ತಲೆ ಕೆಳಗಡೆ ಇಡೋದು ಅಥವಾ ಕೈ ಕಾಲೆಲ್ಲ ಹೊಡ್ತೀವಿ ಅದ್ರ ಕೆಳಗಡೆ ಇಟ್ಟಾಗ ಏನಾಗುತ್ತೆ, ಪೆಟ್ಟಾಗೋದಿಲ್ಲ ಅವ್ರಿಗೆ. ಸೊ ಆ ಟೈಮಲ್ಲಿ ಬಾಯಲ್ಲಿ ಏನು ಕೊಡಕ್ ಹೋಗ್ಬಾರ್ದು. ಯಾಕೆ, ಬಾಯಲ್ಲಿ ಕೊಟ್ರೆ ಏನಾಗ್ಬಿಡುತ್ತೆ ಅಂದ್ರೆ, ಉಸಿರಾಡೋ ಜಾಗ ಅವ್ರಿಗೆ ಎಚ್ಚರ ಇರೋದಿಲ್ವಲ್ಲ, ಉಸಿರಾಡೋ ಜಾಗಕ್ಕೆ ಹೋಗ್ಬಿಡುತ್ತೆ, ಅವಾಗ ಇನ್ನೂ ಡೇಂಜರ್, ಅದು ಉಸಿರೆ ನಿಂತು ಹೋದಂಗ ಆಗ್ಬೋದು, ರೆಸ್ಪಿರೇಟರಿ ಡಿಸ್ಟ್ರೆಸ್ ಆಗ್ಬೋದು, ಆಸ್ಪಿರೇಷನ್ಸ್. ಸೊ ಇದನ್ನೆಲ್ಲ ತಡೆಗಟ್ಟಬೇಕು ಅಂದ್ರೆ, ಪ್ರಜ್ಞೆ ಇಲ್ಲದೆ ಇರೋ ಟೈಮಲ್ಲಿ ಬಾಯಲ್ಲಿ ಏನು ಕೊಡಬಾರ್ದು, ಅಥವಾ ನೀರು ಕುಡಿಸೋದಾಗ್ಲಿ ಏನ್ ತಿನ್ಸೋದಾಗ್ಲಿ ಆ ಟೈಮಲ್ಲಿ ಮಾತ್ರೆ ಕೂಡ ನುಂಗ್ಸೋದಕ್ಕೆ ಪ್ರಯತ್ನ ಪಡಬಾರ್ದು, ಯಾಕಂದ್ರೆ ಅದು ಮಾತ್ರೆ ನುಂಗ್ಸಿದ್ರೆ ಅದು ಉಸಿರಾಡೋ ಜಾಗದಲ್ಲೇ ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಇದನ್ನ ನೆಕ್ಸ್ಟ್ ಏನಂತ ಹೇಳಿದ್ರೆ, ಅವ್ರನ್ನ ಒಂದ್ ಬದಿಗೆ ತಿರುಗಿಸಿ ಮಲಗಿಸ್ಬೇಕು, ರೈಟು ಲೆಫ್ಟು ಒಂದ್ ಕಡೆ ತಿರುಗಿಸ್ಬಿಟ್ಟು ಮಲಗಿಸ್ಬೇಕು. ಸೊ ಅವಾಗೇನಾಗುತ್ತೆ, ಬಾಯಲ್ಲಿ ಜೊಳ್ ಬರ್ತಾ ಇರತ್ತಲ್ವ, ಅದೆಲ್ಲ ಇಳ್ಕೊಂಡು ಹೋಗುತ್ತೆ, ಆಸ್ಪಿರೇಷನ್ಸ್ ಆಗಲ್ಲ. ಮತ್ತೆ ಅದನ್ನ ಕೈ ಕಾಲು ಹೊಡಿತಿದ್ದಾರೆ ಅಂತ ಹೇಳಿದ್ರೆ, ಕೆಲವರು ಫೋರ್ಸಬಲಿ ಅವ್ರ ಮೇಲೆ ಕುತ್ಕೊಂಡು ಅದನ್ನ ಬಿಗಿಯಾಗಿ ಹಿಡಿದು ತಡೆಗಟ್ಟಕ್ಕೆ ಟ್ರೈ ಮಾಡ್ತಾರೆ, ಅದೇನು ಮಾಡಕ್ ಹೋಗ್ಬಾರ್ದು. ಅದ ತನ್ನ ಪಾಡಿಗೆ ತನ್ನ ಬರುತ್ತೆ, ಒಂದ್ ಕಡೆ ಮಗ್ಳು ಮಾಡಿ ಮಲಗಿಸ್ಬಿಟ್ರೆ ಏನಾಗುತ್ತೆ, ತನ್ನ ಪಾಡಿ ತನ್ನ ಎರಡ್ ಮೂರ್ ನಿಮಿಷ ಬಂದು ಅದು ನಿಂತು ಬಿಡುತ್ತೆ, ಅವಾಗ ಬೇರೆ ಇನ್ನೇನು ಮಾಡಕ್ ಹೋಗ್ಬಾರ್ದು. ಎರಡ್ ಮೂರ್ ನಿಮಿಷ ಬಂದಾದ್ಮೇಲೆ ತನ್ನ ತಾನೇ ಕಡಿಮೆ ಆಗುತ್ತೆ, ಒಂದು ಅವಾಗ ಆಸ್ಪತ್ರೆ ಕರ್ಕೊಂಡು ಹೋಗ್ಬೇಕು. ಇನ್ನೊಂದ್ಸರಿ ಏನಾಗಿರುತ್ತೆ ಅಂತ

0: ಕಂಟಿನ್ಯೂಸ್ ಹೊಡ್ಕೋತಾನೇ ಇದಾರೆ, ಅವರು ನಿಲ್ತಾನೆ ಇಲ್ಲ, ಅಥವಾ ದೇಹ ಎಲ್ಲ ನೀಲಿ ಆಗ್ತಾ ಇದೆ, ಅಥವಾ ಅವ್ರಿಗೆ ಉಸಿರಾಡಕ್ಕೆ ಏನೋ ವಿಪರೀತವಾಗಿ ಸಮಸ್ಯೆ ಕಾಣಿಸ್ತಿದೆ ಅಂತ ಹೇಳಿದಾಗ ಇಮಿಡಿಯೇಟ್ ಆಗಿ ಅವ್ರನ್ನ ಆಸ್ಪತ್ರೆಗೆ ತುರ್ತು ಈ ಎಮರ್ಜೆನ್ಸಿ ನಲ್ಲಿ ಶಿಫ್ಟ್ ಮಾಡ್ಕೋಬೇಕಾಗುತ್ತೆ. ಇದು ತುಂಬಾ ಇಂಪಾರ್ಟೆಂಟ್ ಆಗಿರೋ ವಿಚಾರ.
1: ಆದ್ರೆ ಈ ಒಂದು ಮೂರ್ಛೆ ರೋಗನ ಯಾಕೆ ನಾವೆಲ್ಲ ತಿಳ್ಕೊಬೇಕು ಅಂತ ತಾವು ಹೇಳ್ತಕ್ಕಂಥದ್ದು?
0: ಯಾಕೆ ತಿಳ್ಕೊಬೇಕು ಅಂದ್ರೆ, ನಾನು ಈಗಾಗಲೇ ಹೇಳಿದಾಗೆ ಅದು ಬರ್ಡನ್. ಈಗ ಸುಮಾರು 1,000 ಜನದಲ್ಲಿ 3-10 ಜನಕ್ಕೆ ಫಿಟ್ಸ್ ಬರ್ಬೋದು, ಇಷ್ಟು ಚಾನ್ಸಸ್ ಜಾಸ್ತಿ ಇದೆ. ಸೊ ಇದು ಬರ್ಡನ್ ಅಲ್ವಾ? ಮತ್ತೆ ಎಪಿಲೆಪ್ಸಿ ನಾನು ಹೇಳಿದೆ 1% ಇದೆ ಈಗ. ಸೊ ಎಷ್ಟೊಂದು 80 ಮಿಲಿಯನ್ ಪ್ರಪಂಚಾದ್ಯಂತ ಈಗ ನಮ್ಮ ದೇಶದಲ್ಲೂ ತುಂಬಾ ಜಾಸ್ತಿ ಆಗ್ತಾ ಇದೆ. ಈಗ ಒಂದಲ್ಲ ಒಂದ್ ಕಾರಣದಿಂದ ಜಾಸ್ತಿ ಆಗ್ತಾ ಇದೆ ಬರ್ಡನ್, ಫಸ್ಟ್. ಸೆಕೆಂಡ್, ಯಾಕೆ ತಿಳ್ಕೊಬೇಕು ಅಂತ ಹೇಳಿದ್ರೆ ಇದ್ರ ಬಗ್ಗೆ ಜಾಗೃತಿ ಇಲ್ಲದೆ ಇರೋದು ಎರಡು, ನಾನು ಹೇಳಿದ್ನಲ್ಲ ಅದು. ಥರ್ಡ್ ಏನಂದ್ರೆ ಇದ್ರ ಬಗ್ಗೆ ಹೆಚ್ಚಾಗಿ ನಾವು ನೋಡಿದಿರೋದಂದ್ರೆ ಮೂಢನಂಬಿಕೆಗಳಲ್ಲಿ ಜಾಸ್ತಿ. ನಾಲ್ಕನೇದ ಏನಂತ ಹೇಳಿದ್ರೆ ಈ ಅಕ್ಸೆಸಿಬಿಲಿಟಿ ಕಡಿಮೆ ಇದೆ. ಈಗ ಪತ್ತೆ ಹಚ್ಚೋದು ಒಂದು ಅಂತ ಹೇಳಿದ್ರೆ, ಮೂರ್ಛೆ ರೋಗನ ಅಲ್ವಾ ಅಂತ ನಾನು ಹೇಳಿದಾಗ ಈ ಲಕ್ಷಣನೇ ಗೊತ್ತಿರಲ್ಲ, ಎಷ್ಟು ಸರಿ ಸರಿಯಾಗಿ ಪತ್ತೆ ಹಚ್ಚದೇ ಇರೋ ಹಾಗೆ, ಅಥವಾ ಇದ್ರ ಲಕ್ಷಣಗಳು ಸರಿಯಾಗಿ ಗುರುತಿಲ್ಲದೆ ಹೋಗದೆ ಇರುವಾಗ ಏನಾಗುತ್ತೆ, ಅದು ಮನೆಯಲ್ಲೇ ಉಳ್ಕೊಂಡ್ಬಿಡ್ತಾರೆ ಈ ತರ ಬಂದು ಬಂದು ಫಿಟ್ಸ್ ಬಂದು. ಅವಾಗ ಏನಾಗುತ್ತೆ, ಬ್ರೈನ್ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ, ಅವರಿಗೆ ಹಾನಿಕಾರಕ ಅದು. ಅದು ಒಂದ್ ಕಾರಣಕ್ಕೆ ನಾವು ತುಂಬಾ ಹೆಚ್ಚಿನ ಪ್ರಮಾಣದಲ್ಲಿ ತಿಳ್ಕೋಬೇಕು. ಇನ್ನೊಂದು ಏನಂತ ಹೇಳಿದ್ರೆ, ಎಷ್ಟೋ ಜನ ಗೊತ್ತಿಲ್ಲ ಇದಕ್ಕೆ ಚಿಕಿತ್ಸೆ ಇದೆ ಅಂತ. 75-80% ಅಲ್ಲಿ ಬರೀ ಮಾತ್ರೆಯಿಂದನೇ ಇದು ಸಂಪೂರ್ಣವಾಗಿ ಗುಣಪಡಿಸಬಹುದು. ಇನ್ನೊಂದೇನಂದ್ರೆ, ಅವರು ಮದುವೆ ಮಾಡ್ಕೊಳ್ಬಾರ್ದು, ಮಕ್ಕಳು ಮಾಡ್ಕೊಳ್ಬಾರ್ದು, ಇಲ್ಲಾದ್ರೆ ಮಗುಗೂ ಬಂದ್ಬಿಡ್ಬಹುದು, ಇಷ್ಟೆಲ್ಲ ಮೂಢನಂಬಿಕೆಗಳಿದೆ. ಆತರ ಏನೂ ಇಲ್ಲ. ಫಿಟ್ಸ್ ಕಾಯಿಲೆ ಅನ್ನೋದು ಸಿಂಪಲ್ ಹೆಡ್ ಏಕ್ ಹೇಗಿರುತ್ತೋ ಅದೇ ರೀತಿ ಇದು ಕೂಡ. ಸರಿಯಾದ ಮಾಹಿತಿ ಪಡ್ಕೊಳ್ಳೋದು ತುಂಬಾ ಮುಖ್ಯ ಆಗಿರುತ್ತೆ. ಅವರು ಮದುವೆ ಮಾಡ್ಕೊಳ್ಬಹುದು, ಪ್ಲಸ್ ಅವ್ರಿಗೆ ನಾರ್ಮಲ್ ಆಗಿ ಗರ್ಭಿಣಿಯರು ಆಗ್ಬಹುದು, ನಾರ್ಮಲ್ ಮಗು ಕೂಡ ಅವ್ರು ಜನ್ಮ ಕೊಡ್ಬಹುದು.
1: ಇಂತಹ ಸಂದರ್ಭದಲ್ಲಿ ಗರ್ಭಿಣಿ ಸ್ತ್ರೀಯರಿಗೆ ಕೊಡಬಹುದಾದಂತಹ ವಿಶೇಷ ಸೂಚನೆಗಳು ಯಾವ್ಯಾವುದು ಅಂತ ಹೇಳ್ತೀರಿ ಮೇಡಮ್?
0: ಪ್ರೆಗ್ನೆನ್ಸಿ ಪ್ಲಾನ್ ಮಾಡೋಕ್ಕಿಂತ ಮುಂಚೆನೆ ಬಂದು ತಮ್ಮ ತಮ್ಮ ವೈದ್ಯರನ್ನ ಅವ್ರು ಸಂಪರ್ಕಿಸಿದಾಗ ಏನಾಗುತ್ತೆ, ನಮಗೆ ಇನ್ಸ್ಟ್ರಕ್ಷನ್ಸ್ ಕೊಡಬಹುದು. ಫೈನ್, ಯು ಆರ್ ಪ್ಲಾನಿಂಗ್ ಪ್ರೆಗ್ನೆನ್ಸಿ, ನಾವು ನೆಕ್ಸ್ಟ್ ಏನೇನ್ ಮಾಡಬೇಕು ಅಂತ ಹೇಳಿದ್ರೆ, ನಾವು ಒಂದು ಫೋಲಿಕ್ ಆಸಿಡ್ ಸಪ್ಲಿಮೆಂಟ್ಸ್ ಕೊಡ್ತೀವಿ ಮೆದುಳಿನ ಬೆಳವಣಿಗೆ ಚೆನ್ನಾಗಲಿ ಅಂತ. ಅವ್ರ ಮುಂಚೆ ಏನ್ ತಗೊಳ್ತಿದ್ರು ಫಿಟ್ಸ್ ಮಾತ್ರೆನ, ಅದ್ರಲ್ಲಿ ಬದಲಾವಣೆ ಮಾಡ್ತೀವಿ. ಯಾಕಂದ್ರೆ ಕೆಲವೊಂದು ಫಿಟ್ಸ್ ಮಾತ್ರೆಯಿಂದ ಟೆರೋಟೋಜೆನಿಕ್ ಆಗಿರುತ್ತೆ, ಅಂದ್ರೆ ಮಗುವಿಗೆ ಹಾನಿಕಾರಕ ಆಗಿರುತ್ತೆ. ಸೊ ಅದು ಪ್ರೆಗ್ನೆನ್ಸಿ ಟೈಮಲ್ಲಿ ಕೊಡಬಾರ್ದು. ಸೊ ಅವಾಗ ಏನ್ ಮಾಡ್ತೀವಿ, ಅವ್ರು ಪ್ರೆಗ್ನೆನ್ಸಿ ಪ್ಲಾನ್ ಮಾಡ್ತಿದಾರಂದೇನೆ ಮುಂಚೆನೆ ನಾವು ಬದಲಾವಣೆ ಮಾಡ್ಕೊಂಡ್ಬಿಡ್ಬೋದು, ಅವ್ರಿಗೆ ಸೇಫ್ ಆಗಿರೋ ಮಾತ್ರೆಗಳನ್ನ ಕೊಟ್ಬಿಡ್ಬೋದು ಆ ಹೆಣ್ಮಕ್ಳಿಗೆ. ಇನ್ನೊಂದೇನಂತ ಹೇಳಿದ್ರೆ, ಕೆಲವೊಂದು ಪ್ರೆಗ್ನೆನ್ಸಿ ಆದ್ಮೇಲೆ ಕೆಲವೊಂದು ವಿಶೇಷವಾಗಿ ಅಲ್ಟ್ರಾಸೌಂಡ್ ಮಾಡಿಸಬೇಕಾಗುತ್ತೆ. 16 weeks, 20 weeks, 22 weeks ನಾವು ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಾಡಿಸಬೇಕಾಗುತ್ತೆ. ಯಾಕೆಂದ್ರೆ ಅನಾಮಲಿ ಸ್ಕ್ಯಾನ್ ಅನ್ನೋ ತುಂಬಾ ಮುಖ್ಯ ಆಗಿರುತ್ತೆ. ಅಂದ್ರೆ ಮಗು ಬೆಳವಣಿಗೆ ಸರಿಯಾಗಿ ಆಗಿದೆಯೋ ಇಲ್ವೋ, ಅದರಲ್ಲಿ ವ್ಯತ್ಯಾಸಗಳು ಆಗ್ತಾ ಇದೆಯೋ, ಮೆದುಳಿನ ಡೆವಲಪ್ಮೆಂಟ್ ಸರಿಯಾಗಿ ಆಗ್ತಾ ಇದೆಯೋ, ಅದನ್ನ ನೋಡೋದಕ್ಕೆ ಒಂದು ಇಂಪಾರ್ಟೆಂಟ್ ಆಗಿರುತ್ತೆ. ಮತ್ತೆ ಇನ್ನೊಂದು ಏನಂದ್ರೆ, ಕೆಲವೊಂದು ಬ್ಲಡ್ ಟೆಸ್ಟ್ ಮಾಡಬೇಕಾಗುತ್ತೆ, ಈ ಜೆನೆಟಿಕ್ ಟೆಸ್ಟ್ ನೋಡೋದಕ್ಕೆ. ಇದೆಲ್ಲ ಏನಕ್ಕೆ ಅಂದ್ರೆ ಸೇಫ್ ಆಗಿರ್ಲಿ ಅಂತ ಅಷ್ಟೇ. ಸೇಫ್ ಆಗಿ ಡೆಲಿವರಿ ಆಗ್ಲಿ, ಸೇಫ್ ಆಗಿ ಮಗು ಹುಟ್ಟಲಿ, ಅದಕ್ಕೇನು ಹಾನಿಕಾರಕ ಆಗಬಾರ್ದು. ಅಥವಾ ಒಂದ್ ವೇಳೆ ಮಗುವಿನ ಡೆವಲಪ್ಮೆಂಟ್ ಸರಿಯಾಗಿದೆಯೋ ಇಲ್ಲೋ ಅಂತ ಹೇಳೋದಕ್ಕಾದ್ರೂ, ತಿಳ್ಕೊಳ್ಳೋದಕ್ಕಾದ್ರೂ, ಅಥವಾ ಹಾನಿಕಾರಕ ಆಗ್ತಾ ಇದೆಯಾ ಅಂತ ಹೇಳೋಕಾದ್ರೂ, ನಮಗೆ ಇದೆಲ್ಲ ಹೆಚ್ಚಿನ ಜಾಗ್ರತೆ ವಹಿಸ್ಕೋಬೇಕಾಗತ್ತೆ. ಟ್ರೀಟ್ಮೆಂಟ್ ಆಕ್ಸೆಸಿಬಿಲಿಟಿ ಇರೋದಿಲ್ಲ, ಅಂದ್ರೆ ಅದಕ್ಕೆ ಸರಿಯಾದ ಮಾತ್ರೆ ತಗೊಳ್ಬೇಕು, ಅದು ಸಿಗತ್ತಾ, ತುಂಬಾ ಕಾಸ್ಟ್ಲಿ ಇರುತ್ತೆ ಮಾತ್ರೆಗಳೆಲ್ಲ, ಅಷ್ಟೊಂದೆಲ್ಲ ಅಷ್ಟು ವರ್ಷಗಳ ತನಕ ತಗೊಳಕ್ ಅನುಕೂಲ ನಮಗೆಲ್ಲ ಆಗತ್ತಾ ಇಲ್ವಾ ಅಂತ ಜನ ಎಷ್ಟು ಸರಿ ಅದು ಕೊಡಿಸಿರಲ್ಲ ಟ್ರೀಟ್ಮೆಂಟ್. ಹಂಗೇನು ಇಲ್ಲ, ಗವರ್ಮೆಂಟ್ ಅಲ್ಲಿ ಎಲ್ಲಾ ಸಪ್ಲೈ ಇದೆ, ಎಲ್ಲಾ ರೀತಿ ಒಳ್ಳೊಳ್ಳೆ ಮಾತ್ರೆಗಳೇ ಗವರ್ಮೆಂಟ್ ಅಲ್ಲೇ ಸಪ್ಲೈ ಸಿಗ್ತಾ ಇದೆ ಈಗ. ಸೊ ಆ ಭಯನೂ ಬೇಡ. ಮತ್ತೆ ಇನ್ನೊಂದೇನಿದೆ, ಎಷ್ಟೋ NGO ಆರ್ಗನೈಸೇಷನ್, ನಾನ್ ಗವರ್ಮೆಂಟಲ್ ಆರ್ಗನೈಸೇಷನ್ಸ್ ಏನಿದೆ, ಅದು ಫ್ರೀ ಆಗಿ ಮಾತ್ರೆಗಳನ್ನ ಕೊಡ್ತಾ ಇದಾರೆ ಫಿಟ್ ಕಾಯಿಲೆ ಇರೋರಿಗೆ. ಸೊ ಆ ಭಯ ಕೂಡ ಬೇಡ, ಮಾತ್ರೆ ಚಿಕಿತ್ಸೆ ಆಗತ್ತಾ ಇಲ್ಲ. ಅಥವಾ ಎಲ್ಲಾ ಮೂರ್ಛೆ ರೋಗ ಇರೋರಿಗೆ ಆಪರೇಷನ್ ಮಾಡಿಸಬೇಕು ಅಂತ ಹೇಳಿಲ್ಲ. ಅದು ಒಂದು ಇಂಪಾರ್ಟೆಂಟ್ ಆಗಿ ನಾನು ಏನು ಹೇಳಿದಾಗೆ, 75%, 80% ಬರೀ ಮಾತ್ರೆ ಕರೆಕ್ಟ್ ಆಗಿ ತಗೊಂಡು, ನಾವು ಹೇಳಿದ ಕರೆಕ್ಟ್ ಆಗಿ ತಗೊಂಡ್ಬಿಟ್ರೆ ಅದನ್ನ ಸಂಪೂರ್ಣವಾಗಿ ನಿಯಂತ್ರಣ ಮಾಡ್ಬಿಡ್ಬೋದು ಫಿಟ್ಸ್ ಕಾಯಿಲೆನ.
1: ಒಟ್ಟಾರೆಯಾಗಿ ತಾವು ಇಷ್ಟೆಲ್ಲ ಮುಂಜಾಗ್ರತಾ ಕ್ರಮಗಳನ್ನ ಅನುಸರಿಸಿದ್ರೆ ಈ ಒಂದು ಮೂರ್ಛೆ ರೋಗನ ಸಂಪೂರ್ಣವಾಗಿ ಗುಣಪಡಿಸಬಹುದು ಅಂತ ಹೇಳ್ತೀರಾ ಮೇಡಮ್?
0: ಖಂಡಿತ ಖಂಡಿತ, ನಾನು ಹೇಳಿದಾಗೆ 75-80% ಸಂಪೂರ್ಣವಾಗಿ ಗುಣಪಡಿಸಬಹುದು, ಇನ್ 20% ಸರ್ಜರಿ ಅಷ್ಟೇ.
1: ಕಾರ್ಯಕ್ರಮದ ಕಡೆಯದಾಗಿ ಈ ಒಂದು ಮೂರ್ಛೆ ರೋಗದ ಕುರಿತಾಗಿ ತಾವು ವೈದ್ಯರಾಗಿ ಏನ್ ಹೇಳಕ್ ಇಷ್ಟಪಡ್ತೀರಾ ಮೇಡಮ್?
0: ಒಂದು ಸೋಷಿಯಲ್ ಸ್ಟಿಗ್ಮಾ, ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಈ ಮೂರ್ಛೆ ರೋಗಕ್ಕೆ ಸಂಬಂಧಪಟ್ಟ ಒಂದು ಸೋಷಿಯಲ್ ಸ್ಟಿಗ್ಮಾ ಏನಿದೆಯೋ, ಡು ನಾಟ್ ಡಿಸ್ಕ್ರಿಮಿನೇಟ್ ಅಂತಾನೆ ಹೇಳ್ತಾರೆ, ಒಂದ್ಸರಿ ಥೀಮ್ ಕೂಡ ಕೊಟ್ಟಿದ್ರು. ಸೊ ಏನಂತ ಹೇಳಿದ್ರೆ, ಅವ್ರನ್ನ ಬೇರೆ ಹಾಗೆ ಪರಿಗಣಿಸಬಾರ್ದು, ಡಿಸ್ಕ್ರಿಮಿನೇಟ್ ಮಾಡಬಾರ್ದು. ಅದು ತುಂಬಾ ಸಹಜವಾದ ತೊಂದರೆನೆ. ಈಗ ತಲೆನೋವು ಹೇಗೋ, BP ಹೇಗೋ, ಶುಗರ್ ಹೇಗೋ, ಇದು ಹಾಗೇನೆ. ಇನ್ಫ್ಯಾಕ್ಟ್ ಏನಂತ ಹೇಳಿದ್ರೆ, ಈ ಮೂರ್ಛೆ ಬಂದಾಗ ಮಾತ್ರ ಆ ಮೂಮೆಂಟ್ ಅಲ್ಲಿ ಅವ್ರ ಕೈ ಕಾಲು ಪಟ ಹೊಡಿಬಹುದು ಮಾಡಬಹುದು, ಮಿಕ್ಕಿ ಟೈಮಲ್ಲಿ ದೇ ಆರ್ ಆಸ್ ನಾರ್ಮಲ್ ಆಸ್ ಎನಿಬಡಿ ಅಲ್ವಾ. ಬೇರೆಯವ್ರ ತರನೇ ಸಂಪೂರ್ಣ ನಾರ್ಮಲ್ ಅವರು ಆ ಮೂಮೆಂಟ್ ಅಲ್ಲಿ. ಮತ್ತೆ ಇದು ಯಾರಿಗಾದ್ರೂ ಬರ್ಬೋದು, ಚೆನ್ನಾಗಿರೋರಿಗೆ, ತುಂಬಾ ವಿದ್ಯಾವಂತರಿಗೆ, ತುಂಬಾ ಎಲ್ಲಾ ಚೆನ್ನಾಗಿರೋರಿಗೆ ಕೂಡ, ಆರೋಗ್ಯವಾಗಿರೋರಿಗೆ ಯಾವ್ದೋ ಒಂದು ಮೂಮೆಂಟ್ ಅಲ್ಲಿ ಬರ್ಬೋದು. ಫಸ್ಟ್ ಏನಂದ್ರೆ, ಅದು ಮೂರ್ಛೆ ರೋಗ ಬಂದ ತಕ್ಷಣ ಅದೊಂದು ದೊಡ್ಡ ಸೋಷಿಯಲ್ ಸ್ಟಿಗ್ಮಾ ಮಾಡಿ, ಅದನ್ನ ತುಂಬಾ ಹೆಚ್ಚಾಗಿ ಮೂಢನಂಬಿಕೆಗಳನ್ನ ಅಸೋಸಿಯೇಟ್ ಮಾಡಿಬಿಟ್ಟು ಅವ್ರನ್ನ ರಿಸ್ಟ್ರಿಕ್ಟ್ ಮಾಡೋದಾಗ್ಲಿ ಅಥವಾ ಡಿಸ್ಕ್ರಿಮಿನೇಟ್ ಮಾಡೋದಾಗ್ಲಿ ಮಾಡಬಾರ್ದು. ಅದೊಂದು ತಿಳುವಳಿಕೆ ಪಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೆಕೆಂಡ್ ಅಂತ ಹೇಳಿದ್ರೆ, ನಾನು ಹೇಳಿದಾಗೆ ಇದಕ್ಕೆ ಚಿಕಿತ್ಸೆಗಿದೆ, ಚಿಕಿತ್ಸೆ ಇದೆ, ಚಿಕಿತ್ಸೆ ಇದೆ. 75-80% ನಾನು ಹೇಳಿದಾಗೆ 75-80% ಭಾಗದಷ್ಟು ಕರೆಕ್ಟ್ ಕರೆಕ್ಟಾಗಿ ಅವರಿಗೆ ಟ್ರೀಟ್ಮೆಂಟ್ ಕೊಡಿಸ್ಬಿಟ್ರೆ ಸಂಪೂರ್ಣ ವಾಸಿ ಆಗುತ್ತೆ, ಸಂಪೂರ್ಣವಾಗಿ ನಾರ್ಮಲ್ ಆಗುತ್ತೆ. ಸೊ ಮಾತ್ರೆ ಬಿಡಬಾರ್ದು, ಸರಿಯಾಗಿ ತಗೊಳ್ಬೇಕು, ಸರಿಯಾಗಿ ಕನ್ಸಲ್ಟೇಷನ್ ಮಾಡಬೇಕು, ಅಷ್ಟೇ ಇರೋದು. ಇನ್ನು

0: 70% ಅದೇನಿದೆಯೋ ತುಂಬಾ ಕಡಿಮೆ ಪ್ರಮಾಣ ಅವ್ರಿಗೆ ಮಾತ್ರ ಸರ್ಜರಿ, ಅದು ಕೂಡ ಗವರ್ಮೆಂಟಲ್ ಫೆಸಿಲಿಟಿ ಇದೆ. ಸರ್ಜರಿ ಮಾಡೋದ್ರಿಂದ 100% ಕಂಪ್ಲೀಟ್ ವಾಸಿ ಆಗೋ ಚಾನ್ಸಸ್ ಕೂಡ ಇದೆ. ಸೊ ಹಂಗಾಗಿ ಮೂರ್ಛೆ ರೋಗ ಇದೆ ಅಂದ ತಕ್ಷಣ ಭಯ ಗಾಬರಿ ಆತಂಕ ಮಾಡ್ಕೊಳ್ದೇನೆ, ಯಾರೋ ಹೇಳಿದ್ದ ಮೂಢನಂಬಿಕೆಗಳನ್ನ ಫಾಲೋ ಮಾಡದೇನೆ, ಅದ್ರ ಬಗ್ಗೆ ಹೆಚ್ಚಿನ ಭಯ ಪಡ್ಕೊಳ್ದೇನೆ ವೈದ್ಯರಲ್ಲಿ ಹೋಗಿ ಅವ್ರಗಳಿಂದ ಇನ್ಫಾರ್ಮೇಶನ್ ತಗೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ.
1: ಒಳ್ಳೆಯದು ಮೇಡಮ್, ತಾವು ಇದುವರೆಗೂ ಮೂರ್ಛೆ ರೋಗ ಕುರಿತಾಗಿ ಹೆಚ್ಚು ಮಾಹಿತಿಯನ್ನು ನಮ್ಮ ಕೇಳುಗರೊಂದಿಗೆ ಹಂಚಿಕೊಂಡಿದ್ದೀರಿ. ತಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಆಕಾಶವಾಣಿ ಪರವಾಗಿ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.
2: ಮೂರ್ಛೆ ರೋಗ ಈ ಬಗ್ಗೆ ಶಿವಮೊಗ್ಗದ ಸಹ್ಯಾದ್ರಿ ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ನರರೋಗ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ರೂಪಾ ಕೆಜಿ ಅವರೊಂದಿಗೆ ನಡೆದ ಸಂದರ್ಶನವನ್ನು ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಹೆಚ್ಎಂ ಮಹೇಶ್. ರಾಜ್ಯವ್ಯಾಪಿ ಮೂಡಿಬಂದ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.
3: ಆಕಾಶವಾಣಿ, ಸಮಯ ಸರಿಯಾಗಿ 1:09 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
4: ಆಕಾಶವಾಣಿ ಪ್ರಗತಿಪಥ.

0: ಮೂರ್ಛೆ ರೋಗ ಕುರಿತಾಗಿ ಹೆಚ್ಚು ಮಾಹಿತಿಯನ್ನು ನಮ್ಮ ಕೇಳುಗರೊಂದಿಗೆ ಹಂಚಿಕೊಂಡಿದ್ದೀರಿ. ತಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಆಕಾಶವಾಣಿ ಪರವಾಗಿ ಧನ್ಯವಾದಗಳು. ನಮಸ್ಕಾರ.
1: ನಮಸ್ಕಾರ.
2: ಮೂರ್ಛೆ ರೋಗ ಈ ಬಗ್ಗೆ ಶಿವಮೊಗ್ಗದ ಸಹ್ಯಾದ್ರಿ ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ನರರೋಗ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ರೂಪಾ ಕೆಜಿ ಅವರೊಂದಿಗೆ ನಡೆದ ಸಂದರ್ಶನವನ್ನು ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಹೆಚ್ಎಂ ಮಹೇಶ್. ರಾಜ್ಯವ್ಯಾಪಿ ಮೂಡಿಬಂದ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.
3: ಆಕಾಶವಾಣಿ, ಸಮಯ ಸರಿಯಾಗಿ 1:09 ಸೆಕೆಂಡ್ಗಳಾಗಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
4: ಆಕಾಶವಾಣಿ ಪ್ರಗತಿಪಥ, ಪಿಎಂ ಸ್ಟ್ರೀಟ್ ವೆಂಡರ್ಸ್ ಆತ್ಮನಿರ್ಭರ್ ನಿಧಿ, ಪಿಎಂ ಸ್ವನಿಧಿ, ಪಿಎಂ ಬೀದಿ ವ್ಯಾಪಾರಿಗಳ ಆತ್ಮನಿರ್ಭರ ನಿಧಿ, ಪಿಎಂ ಸ್ವನಿಧಿ ಯೋಜನೆ ಕುರಿತು ಮಾತನಾಡುತ್ತಾರೆ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕಿಸಾನ್ ವಾಣಿ ಮತ್ತು ಕೃಷಿ ರಂಗ ಕಾರ್ಯಕ್ರಮದ ಪ್ರಸಾರಕರಾದ ಡಾಕ್ಟರ್ ಎಸ್ಎಂ ಸುಧಾಕರ್.
5: ಕೇಳುಗರೆ, ಇವತ್ತು ನಾವು ಪ್ರಧಾನಮಂತ್ರಿ ಬೀದಿ ವ್ಯಾಪಾರಿಗಳ ಆತ್ಮನಿರ್ಭರ ನಿಧಿ ಅಂದರೆ ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆ ಬಗ್ಗೆ ತಿಳಿದುಕೊಳ್ಳೋಣ. ಭಾರತ ಸರ್ಕಾರದ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯದ ಪ್ರಧಾನಮಂತ್ರಿ ಬೀದಿ ವ್ಯಾಪಾರಿಗಳ ಆತ್ಮನಿರ್ಭರ ನಿಧಿ ಅಂದರೆ ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆಯು ಬೀದಿ ವ್ಯಾಪಾರಿಗಳನ್ನು ಔಪಚಾರಿಕಗೊಳಿಸುವ ಮತ್ತು ಬೀದಿ ವ್ಯಾಪಾರಿಗಳಿಗೆ ಮೇಲಾಧಾರರಹಿತ ಕಾರ್ಯನಿರತ ಬಂಡವಾಳ ಸಾಲ, ಬಡ್ಡಿ ಸಬ್ಸಿಡಿ ಮತ್ತು ಡಿಜಿಟಲ್ ವಹಿವಾಟು ಪ್ರೋತ್ಸಾಹವನ್ನು ಒದಗಿಸುವ ಮೂಲಕ ಅವರ ಆರ್ಥಿಕ ಅವಕಾಶಗಳನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿದೆ. ಇದನ್ನು ಕೇಂದ್ರ ವಲಯದ ಯೋಜನೆಯಾಗಿ 2020 ಸಾಲಿನ ಜೂನ್ ತಿಂಗಳ 1ನೇ ತಾರೀಕಿನಂದು ಆರಂಭಿಸಲಾಯಿತು. ಈ ಯೋಜನೆಯು ಮಾರಾಟಗಾರರಿಗೆ ತಮ್ಮ ವ್ಯವಹಾರಗಳನ್ನು ಪುನರಾರಂಭಿಸಲು ಮತ್ತು ವಿಸ್ತರಿಸಲು ಸಹಾಯ ಮಾಡುತ್ತದೆ. ಇದು ಆರ್ಥಿಕ ಒಳಗೊಳ್ಳುವಿಕೆಯನ್ನು ಹೆಚ್ಚಿಸಲು ಡಿಜಿಟಲ್ ಪಾವತಿಗಳನ್ನು ಉತ್ತೇಜಿಸುತ್ತದೆ. ಬೀದಿ ಬದಿ ವ್ಯಾಪಾರಿಗಳಲ್ಲಿ ವ್ಯಾಪಾರಿಗಳು ಥೇಲೆವಾಲ, ರೇಹಿವಾಲ ಮತ್ತು ಇತರೆ ಸಣ್ಣ ಪ್ರಮಾಣದ ಮಾರಾಟ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ಈ ಯೋಜನೆಯು ಬೀದಿ ಬದಿ ವ್ಯಾಪಾರಿಗಳನ್ನು ಔಪಚಾರಿಕಗೊಳಿಸುವ ಮತ್ತು ಆರ್ಥಿಕ ಏಣಿಯ ಮೇಲೇರಲು ಈ ವಲಯಕ್ಕೆ ಹೊಸ ಅವಕಾಶಗಳನ್ನು ತೆರೆಯುವ ಗುರಿಯನ್ನು ಹೊಂದಿದೆ. ಬೀದಿ ಬದಿ ವ್ಯಾಪಾರಿಗಳು ನಗರ ಅನೌಪಚಾರಿಕ ಆರ್ಥಿಕತೆಯ ಪ್ರಮುಖ ಘಟಕವನ್ನು ಪ್ರತಿನಿಧಿಸುತ್ತಾರೆ ಮತ್ತು ನಗರವಾಸಿಗಳ ಮನೆ ಬಾಗಿಲಿಗೆ ಕೈಗೆಟುಕುವ ದರದಲ್ಲಿ ಸರಕು ಮತ್ತು ಸೇವೆಗಳ ಲಭ್ಯತೆಯನ್ನು ಖಾತ್ರಿಪಡಿಸುವಲ್ಲಿ ಮಹತ್ವದ ಪಾತ್ರವನ್ನು ವಹಿಸುತ್ತಾರೆ. ಅವರನ್ನು ವಿವಿಧ ಪ್ರದೇಶಗಳಲ್ಲಿ ಸಂದರ್ಭಗಳಲ್ಲಿ ಮಾರಾಟಗಾರರು, ವ್ಯಾಪಾರಿಗಳು, ಥೇಲೆವಾಲ, ರೇಹಿವಾಲ, ಥೇಲಿ ಫಾಡ್ವಾಲ ಇನ್ನೂ ಇತ್ಯಾದಿ ಹೆಸರುಗಳಿಂದ ಕರೆಯಲಾಗುತ್ತದೆ. ಅವರು ಸರಬರಾಜು ಮಾಡುವ ಸರಕುಗಳಲ್ಲಿ ತರಕಾರಿಗಳು, ಹಣ್ಣುಗಳು, ತಿನ್ನಲು ಸಿದ್ಧವಾದ ಬೀದಿ ಆಹಾರ, ಚಹಾ, ಪಕೋಡಗಳು, ಬ್ರೆಡ್, ಮೊಟ್ಟೆ, ಜವಳಿ, ಉಡುಪು, ಪಾದರಕ್ಷೆಗಳು, ಕುಶಲಕರ್ಮಿಗಳ ಉತ್ಪನ್ನಗಳು, ಪುಸ್ತಕಗಳು, ಸ್ಥಾಯಿ ವಸ್ತುಗಳು ಸೇರಿವೆ. ಈ ಸೇವೆಗಳಲ್ಲಿ ಕ್ಷೌರಿಕ ಅಂಗಡಿಗಳು, ಚರ್ಮಕಾರರು, ಬೀಡಾ ಅಂಗಡಿಗಳು, ಬಟ್ಟೆ ಒಗೆಯುವ ಸೇವೆಗಳು ಕೂಡ ಸೇರಿವೆ. ಇನ್ನು ಈ ಯೋಜನೆಯ ಪ್ರಯೋಜನಗಳಿಗೆ ಬಂದರೆ ಕಾರ್ಯನಿರತ ಬಂಡವಾಳ ಸಾಲ, ಮೊದಲ ಟ್ರ್ಯಾಂಚ್ಗೆ 15,000 ವರೆಗಿನ ಸಾಲ 12 ತಿಂಗಳವರೆಗೆ ಮರುಪಾವತಿಗೆ ಅವಕಾಶವಿರುತ್ತದೆ. ಎರಡನೇ ಭಾಗವಾಗಿ 25,000 ವರೆಗಿನ ಸಾಲ 18 ತಿಂಗಳೊಳಗೆ ಮರುಪಾವತಿಗೆ ಅವಕಾಶವಿರುತ್ತದೆ. ಮೂರನೇ ಭಾಗವಾಗಿ 50,000 ವರೆಗಿನ ಸಾಲ 36 ತಿಂಗಳೊಳಗೆ ಮರುಪಾವತಿಗೆ ಅವಕಾಶವಿರುತ್ತದೆ. ಮುಂದಿನ ಕಂತಿನಲ್ಲಿ ಸಕಾಲದಲ್ಲಿ ಅಥವಾ ಮುಂಚಿತವಾಗಿ ಮರುಪಾವತಿ ಮಾಡಬಹುದು. ಮುಂಚಿತವಾಗಿ ಮರುಪಾವತಿ ಮಾಡಿದರೆ ಯಾವುದೇ ದಂಡ ವಿಧಿಸಲಾಗುವುದಿಲ್ಲ. ಬಡ್ಡಿ ಸಹಾಯಧನ, ಸಾಲದ ಮೊತ್ತದ ಮೇಲೆ ವರ್ಷಕ್ಕೆ 7% ಸಬ್ಸಿಡಿ ಇರುತ್ತದೆ. ತ್ರೈಮಾಸಿಕವಾಗಿ ಫಲಾನುಭವಿಯ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗುತ್ತದೆ. ಇದು ಸ್ಟ್ಯಾಂಡರ್ಡ್ NPA ಅಲ್ಲದ ಖಾತೆಗಳಿಗೆ ಮಾತ್ರ ಅನ್ವಯಿಸುತ್ತದೆ. ಈ ಯೋಜನೆಯು 31 ಮಾರ್ಚ್ 2033 ವರೆಗೆ ಮಾನ್ಯವಾಗಿರುತ್ತದೆ. ಇನ್ನು ಡಿಜಿಟಲ್ ವಹಿವಾಟು ಕ್ಯಾಶ್ ಬ್ಯಾಕ್. ಡಿಜಿಟಲ್ ವಹಿವಾಟುಗಳಿಗೆ ತಿಂಗಳಿಗೆ 100 ರೂಪಾಯಿವರೆಗೆ ಕ್ಯಾಶ್ ಬ್ಯಾಕ್ ಇರುತ್ತದೆ. ಸಾಲ ಖಾತರಿ ಬೆಂಬಲ, ಮೊದಲ ಕಂತಿನ ಸಾಲಕ್ಕೆ 31.87% ಖಾತರಿಯಾಗಿರುತ್ತದೆ. ಎರಡನೇ ಕಂತಿನ ಸಾಲಕ್ಕೆ 8.25% ಖಾತರಿಯಾಗಿರುತ್ತದೆ. ಮೂರನೇ ಕಂತಿನ ಸಾಲಕ್ಕೆ 6%

0: ಖಾತರಿಯಾಗಿರುತ್ತದೆ. ಸಾಲ ನೀಡುವ ಸಂಸ್ಥೆಗಳಿಗೆ ಯಾವುದೇ ಶುಲ್ಕವಿರುವುದಿಲ್ಲ. ಯುಪಿಐ ಲಿಂಕ್ಡ್ ರೂಪೇ ಕ್ರೆಡಿಟ್ ಕಾರ್ಡ್ ಆರಂಭಿಕ ಸಾಲದ ಮಿತಿಯು 10,000 ಆಗಿದ್ದು ಅದನ್ನು 30,000 ವಿಸ್ತರಿಸಬಹುದು. 5 ವರ್ಷಗಳವರೆಗೆ ಮಾನ್ಯತೆವಿರುತ್ತದೆ. 2ನೇ ಕಂತಿನ ಸಾಲವನ್ನು ಯಶಸ್ವಿಯಾಗಿ ಮರುಪಾವತಿ ಮಾಡಿದ ನಂತರ ಇದು ಲಭ್ಯವಿರುತ್ತದೆ. ನಗರ ಸ್ಥಳೀಯ ಸಂಸ್ಥೆಗಳು ಯುಎಲ್ಬಿಗಳು ನೀಡುವ ಮಾರಾಟದ ಪ್ರಮಾಣ ಪತ್ರ, ಗುರುತಿನ ಚೀಟಿಯನ್ನು ಹೊಂದಿರುವ ಬೀದಿ ಬದಿ ವ್ಯಾಪಾರಿಗಳು, ಸಮೀಕ್ಷೆಯಲ್ಲಿ ಗುರುತಿಸಲಾಗಿರುವ ಆದರೆ ಮಾರಾಟದ ಪ್ರಮಾಣ ಪತ್ರ ಇಲ್ಲವೇ ಗುರುತಿನ ಚೀಟಿಯನ್ನು ನೀಡದ ಮಾರಾಟಗಾರರು, ಯುಎಲ್ಬಿ ನೇತೃತ್ವದ ಗುರುತಿನ ಸಮೀಕ್ಷೆಯಿಂದ ಹೊರಗುಳಿದಿರುವ ಅಥವಾ ಸಮೀಕ್ಷೆ ಪೂರ್ಣಗೊಂಡ ನಂತರ ಮಾರಾಟವನ್ನು ಪ್ರಾರಂಭಿಸಿರುವ ಬೀದಿ ವ್ಯಾಪಾರಗಳಿಗೆ ಯುಎಲ್ಬಿ ಇಲ್ಲವೇ ಪಟ್ಟಣ ಮಾರಾಟ ಸಮಿತಿಯು ಟಿವಿಸಿ ಆ ನಿಟ್ಟಿನಲ್ಲಿ ಶಿಫಾರಸು ಪತ್ರವನ್ನು ಎಲ್ಒಆರ್ ನೀಡಿದೆ. ಯುಎಲ್ಬಿಗಳ ಭೌಗೋಳಿಕ ಮಿತಿಯಲ್ಲಿ ಮಾರಾಟ ಮಾಡುವ ಸುತ್ತಮುತ್ತಲಿನ ಅಭಿವೃದ್ಧಿ ಇಲ್ಲವೇ ಪೇರಿ ಅರ್ಬನ್ ಗ್ರಾಮೀಣ ಪ್ರದೇಶಗಳ ಮಾರಾಟಗಾರರಿಗೆ ಆ ನಿಟ್ಟಿನಲ್ಲಿ ಯುಎಲ್ಬಿ ಟಿವಿಸಿಯಿಂದ ಶಿಫಾರಸು ಪತ್ರವನ್ನು ಎಲ್ಒಆರ್ ನೀಡಲಾಗಿದೆ. ಇನ್ನು ಅರ್ಜಿ ಸಲ್ಲಿಕೆಯ ಪ್ರಕ್ರಿಯೆಗೆ ಬಂದರೆ ಆನ್ಲೈನ್ನಲ್ಲಿ ಕೂಡ ಅರ್ಜಿ ಸಲ್ಲಿಸಬಹುದು, ಆಫ್ಲೈನ್ನಲ್ಲಿ ಕೂಡ ಅರ್ಜಿ ಸಲ್ಲಿಸಬಹುದು. ಹಂತ 1 https://pmswanidhi.mohua.gov.in ಇಲ್ಲಿ ಸಂಪರ್ಕಿಸಬಹುದು. ಹಂತ 2 ಮೊಬೈಲ್ ಸಂಖ್ಯೆ ಮತ್ತು ಕ್ಯಾಪ್ಚಾವನ್ನು ನಮೂದಿಸಿ ವಿನಂತಿ OTPಯನ್ನು ಕ್ಲಿಕ್ ಮಾಡಬಹುದು. 3ನೇ ಹಂತ ಯಶಸ್ವಿ ಲಾಗಿನ್ ಆದ ನಂತರ ಲಭ್ಯವಿರುವ ಆಯ್ಕೆಗಳಲ್ಲಿ ಮಾನ್ಯವಾದ ಮಾರಾಟಗಾರರ ವರ್ಗವನ್ನು ಆಯ್ಕೆ ಮಾಡಿ ನಮೂದಿಸಿ ಸಮೀಕ್ಷೆಯ ಉಲ್ಲೇಖ ಸಂಖ್ಯೆ SRN ಇದು ಕಡ್ಡಾಯವಾಗಿದೆ. ಹಂತ 4 ಈ ಮೂಲ ವಿವರಗಳನ್ನು ನಮೂದಿಸಿದ ನಂತರ ಆನ್ಲೈನ್ನಲ್ಲಿ ಅರ್ಜಿ ನಮೂನೆಯನ್ನು ಭರ್ತಿ ಮಾಡಬೇಕು. ಸಂಬಂಧಿತ ದಾಖಲೆಗಳನ್ನು ಅಪ್ಲೋಡ್ ಮಾಡಿ ಅದನ್ನು ಸಲ್ಲಿಸಬೇಕು. ಯಾವುದೇ ರೀತಿಯ ಸ್ಪಷ್ಟೀಕರಣ ಮತ್ತು ವಿವರವಾದ ಹಂತವಾರು ಪ್ರಕ್ರಿಯೆಗಾಗಿ ಬಳಕೆದಾರರ ಕೈಪಿಡಿ ನೋಡಬಹುದು. ಯಾವುದೇ ಪ್ರಶ್ನೆಗಾಗಿ ರಾಷ್ಟ್ರೀಯ ರಜಾ ದಿನಗಳನ್ನು ಹೊರತುಪಡಿಸಿ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9:30 ಸಂಜೆ 6 ಗಂಟೆವರೆಗೆ ಟೋಲ್ ಫ್ರೀ ಸಂಖ್ಯೆ ಅಂದರೆ 1800111979ಕ್ಕೆ ಕರೆ ಮಾಡಬಹುದು. ಅರ್ಜಿ ಸಲ್ಲಿಸಲು ಅಗತ್ಯ ದಾಖಲೆಗಳೆಂದರೆ ಮೊದಲ ಸಾಲಕ್ಕೆ ಎ ಮತ್ತು ಬಿ ವರ್ಗದ ಮಾರಾಟಗಾರರಿಗೆ ಮಾರಾಟದ ಪ್ರಮಾಣ ಪತ್ರ ಬೇಕಾಗಿರುತ್ತೆ, ಗುರುತಿನ ಚೀಟಿ ಕೂಡ ಬೇಕಾಗಿರುತ್ತೆ. ಸಿ ಮತ್ತು ಡಿ ವರ್ಗದ ಮಾರಾಟಗಾರರಿಗೆ ಶಿಫಾರಸು ಪತ್ರ ಬೇಕಾಗಿರುತ್ತದೆ. ಇದರ ಜೊತೆಗೆ ಅಗತ್ಯವಿರುವ KYC ದಾಖಲೆಗಳೆಂದರೆ ಆಧಾರ್ ಕಾರ್ಡ್, ಮತದಾರರ ಗುರುತಿನ ಚೀಟಿ, ಚಾಲನಾ ಪರವಾನಗಿ ಪತ್ರ, ಉದ್ಯೋಗ ಖಾತ್ರಿ ಯೋಜನೆಯ ಕಾರ್ಡ್, ಪ್ಯಾನ್ ಕಾರ್ಡ್ ಅಗತ್ಯವಾಗಿರುತ್ತದೆ. ಶಿಫಾರಸು ಪತ್ರಕ್ಕಾಗಿ ಖಾತೆ ಹೇಳಿಕೆ, ಪಾಸ್ ಪುಸ್ತಕದ ಪ್ರತಿಯನ್ನು ಹೊಂದಿರಬೇಕಾಗಿರುತ್ತದೆ. ಸದಸ್ಯತ್ವ ಕಾರ್ಡಿನ ಪ್ರತಿ, ಸದಸ್ಯತ್ವದ ಯಾವುದೇ ಪುರಾವೆಗಳು ಇರಬೇಕಾಗುತ್ತದೆ. ಮಾರಾಟಗಾರನಾಗಿ ಹಕ್ಕನ್ನು ದೃಢೀಕರಿಸಲು ಯಾವುದೇ ಇತರೆ ದಾಖಲೆಗಳು ಹೊಂದಿರಬೇಕಾಗಿರುತ್ತದೆ. ಯುಎಲ್ಬಿಗೆ ಸಲ್ಲಿಸಿದ ಮನವಿ ಪತ್ರ ಕೂಡ ಇಟ್ಟುಕೊಂಡಿರಬೇಕಾಗಿರುತ್ತದೆ. ಇನ್ನು 2ನೇ ಸಾಲಕ್ಕೆ ಸಾಲದ ಮುಚ್ಚುವಿಕೆಯ ದಾಖಲೆ ಸಲ್ಲಿಸಬೇಕಾಗುತ್ತದೆ.
1: ಇದುವರೆಗೂ ಪಿಎಂ ಸ್ಟ್ರೀಟ್ ವೆಂಡರ್ಸ್ ಆತ್ಮನಿರ್ಭರ ನಿಧಿ, ಪಿಎಂ ಸ್ವನಿಧಿ, ಪಿಎಂ ಬೀದಿ ವ್ಯಾಪಾರಿಗಳ ಆತ್ಮನಿರ್ಭರ ನಿಧಿ ಯೋಜನೆ ಕುರಿತು ಮಾತನಾಡಿದವರು ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕಿಸಾನ್ ವಾಣಿ ಮತ್ತು ಕೃಷಿರಂಗ ಕಾರ್ಯಕ್ರಮದ ಪ್ರಸಾರಕರಾದ ಡಾಕ್ಟರ್ ಎಸ್ಎಂ ಸುಧಾಕರ್. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ. ಆಕಾಶವಾಣಿ

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಲಿಂಗಾನಂದ. ಮುಖ್ಯಾಂಶಗಳು. ಪೊಲೀಸರು ಹೆಚ್ಚು ಜನಸ್ನೇಹಿ ಸಂವೇದನಾಶೀಲರಾಗಿರಬೇಕು, ರಾಷ್ಟಪತಿ ದ್ರೌಪದಿ ಮುರ್ಮು ಸಲಹೆ. ದೇಶದ ಗಡಿಯಿಂದ 15 ಕಿಲೋಮೀಟರ್ ಒಳಗೆ ಅಕ್ರಮ ನಿರ್ಮಾಣಗಳನ್ನು ಕೆಡವಲು ಕೇಂದ್ರ ಗೃಹ ಸಚಿವಾಲಯ ತೀರ್ಮಾನ. ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರಿಂದ ನವದೆಹಲಿಯಲ್ಲಿ ಇಂದು ಮುಂಗಾರು ಅಭಿಯಾನ 2026 ರಾಷ್ಟೀಯ ಕೃಷಿ ಸಮ್ಮೇಳನ ಉದ್ಘಾಟನೆ. ದೇಶಾದ್ಯಂತ ಇಂದು ಬಕ್ರೀದ್ ಹಬ್ಬ ಆಚರಣೆ, ರಾಷ್ಟಪತಿ ಉಪರಾಷ್ಟಪತಿ ಪ್ರಧಾನಿ ಸೇರಿದಂತೆ ಗಣ್ಯರಿಂದ ಶುಭಾಶಯ. ವಾರ್ತೆಗಳ ವಿವರ. ಗ್ಯಾಂಗ್ಟಾಕ್ನ ಪಾಲ್ಜೋರ್ ಕ್ರೀಡಾಂಗಣದಲ್ಲಿ ನಡೆದ ಸಮಾರಂಭದಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಇಂದು ಸಿಕ್ಕಿಂ ಪೊಲೀಸ್ ಪಡೆಗೆ ಪ್ರತಿಷ್ಠಿತ ರಾಷ್ಟಪತಿಗಳ ಪ್ರಶಸ್ತಿಯನ್ನು ಪ್ರದಾನ ಮಾಡಿದರು. ಈ ಪ್ರಶಸ್ತಿಯನ್ನು ಪಡೆದ ದೇಶದ 15ನೇ ರಾಜ್ಯ ಮತ್ತು ಈಶಾನ್ಯ ಭಾರತದ 3ನೇ ರಾಜ್ಯ ಎಂಬ ಹೆಗ್ಗಳಿಕೆಗೆ ಸಿಕ್ಕಿಂ ಪಾತ್ರವಾಗಿದೆ. ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ರಾಷ್ಟಪತಿಯವರು, ಪೊಲೀಸ್ ಪಡೆ ಹೆಚ್ಚು ನಾಗರಿಕ ಕೇಂದ್ರಿತವಾಗಿರಬೇಕು, ಜನರೊಂದಿಗೆ ವಿಶೇಷವಾಗಿ ಮಹಿಳೆಯರು ಬಡವರು ಮತ್ತು ಮಕ್ಕಳೊಂದಿಗೆ ವ್ಯವಹರಿಸುವಾಗ ಪೊಲೀಸರು ಹೆಚ್ಚು ಸಂವೇದನಾಶೀಲರಾಗಿರಬೇಕು ಎಂದು ಸಲಹೆ ನೀಡಿದರು. ಸೈಬರ್ ಅಪರಾಧ, ಆನ್ಲೈನ್ ವಂಚನೆ ಇತ್ಯಾದಿ ಅಪರಾಧಗಳನ್ನು ಎದುರಿಸಲು ಪೊಲೀಸರು ಸಿದ್ದವಾಗಿರಬೇಕು. ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡುವಲ್ಲಿ ಮತ್ತು ಅಪರಾಧಗಳನ್ನು ತಗ್ಗಿಸುವಲ್ಲಿ ಸಿಕ್ಕಿಂ ಪೊಲೀಸರ ಪಾತ್ರ ಶ್ಲಾಘನೀಯ ಎಂದು ಹೇಳಿದ್ದಾರೆ. ದೇಶದ ಗಡಿಯಿಂದ 15 ಕಿಲೋಮೀಟರ್ ಒಳಗೆ ಅಕ್ರಮ ನಿರ್ಮಾಣಗಳ ಬಗ್ಗೆ ಶೂನ್ಯ ಸಹಿಷ್ಣುತೆ ನೀತಿಯನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸುವಂತೆ ಹಾಗೂ ಈ ರೀತಿಯ ಎಲ್ಲ ಅಕ್ರಮ ನಿರ್ಮಾಣಗಳನ್ನು ಕೆಡವಲು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ರಾಜಸ್ಥಾನದ ಬಿಕಾನೇರ್ನಲ್ಲಿ ನಡೆದ ಭದ್ರತಾ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿದ್ದ ಸಚಿವರು, ಭಾರತ ಪಾಕಿಸ್ತಾನ ಗಡಿಯಲ್ಲಿರುವ ರಾಜಸ್ಥಾನದ ಗಡಿ ಜಿಲ್ಲೆಗಳಿಗೆ ಸಂಬಂಧಪಟ್ಟ ಭದ್ರತಾ ಸಂಬಂಧಿತ ಸಮಸ್ಯೆಗಳನ್ನು ಪರಿಶೀಲಿಸಿದರು. ಎಲ್ಲಾ ಬ್ಯಾಂಕ್ಗಳು ಗಡಿ ಪ್ರದೇಶಗಳಲ್ಲಿ ಬ್ಯಾಂಕಿಂಗ್ ವಹಿವಾಟಿನ ಕಾನೂನು ಮತ್ತು ಆರ್ಥಿಕ ಅನುಸರಣೆಯನ್ನು ಖಚಿತಪಡಿಸಿಕೊಳ್ಳಲು, ದೊಡ್ಡ ವ್ಯಾಪಾರ ಸಂಸ್ಥೆಗಳನ್ನು ಹಾಗೂ ಅವುಗಳ ಹಣಕಾಸಿನ ಮೂಲಗಳನ್ನು ಪರಿಶೀಲಿಸಲು, ನಕಲಿ ಕಂಪನಿಗಳು ಮತ್ತು ಅವರ ಖಾತೆಗಳನ್ನು ಪತ್ತೆಹಚ್ಚಲು, ನಕಲಿ ಆಧಾರ್ ಕಾರ್ಡ್ಗಳನ್ನು ಗುರುತಿಸಲು ಮತ್ತು ಗಡಿಯಾಚೆಗಿನ ಕಳ್ಳ ಸಾಗಾಣಿಕೆಯನ್ನು ನಿಯಂತ್ರಿಸಲಿಕ್ಕೆ ಕೇಂದ್ರ ಗೃಹ ಸಚಿವಾಲಯ ಜಿಲ್ಲಾಧಿಕಾರಿಗಳಿಗೆ ಜವಾಬ್ದಾರಿಯನ್ನು ವಹಿಸಿದೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಗುಜರಾತ್ಗೆ 3 ದಿನಗಳ ಭೇಟಿ ಕೈಗೊಳ್ಳಲಿದ್ದಾರೆ. ಪ್ರವಾಸದ ಭಾಗವಾಗಿ ಅವರು ನಾಳೆ ಗಡಿ ಜಿಲ್ಲೆ ಕಚ್ಗೆ ವಿಶೇಷ ಭೇಟಿ ನೀಡಲಿದ್ದಾರೆ. ಭೇಟಿಯ ಸಮಯದಲ್ಲಿ ಸಚಿವರು ಅಂತಾರಾಷ್ಟೀಯ ಗಡಿಯಲ್ಲಿರುವ ಅತ್ಯಂತ ಸೂಕ್ಷ್ಮ ಮತ್ತು ಕಾರ್ಯತಂತ್ರದ ಮಹತ್ವದ ಹರಾಮಿ ನಾಲಾ ಪ್ರದೇಶವನ್ನು ಪರಿಶೀಲಿಸಲಿದ್ದಾರೆ. ಗಡಿ ಭದ್ರತಾ ಪಡೆ ಬಿಎಸ್ಎಫ್ ಸ್ಥಾಪಿಸಿರುವ ಭದ್ರತಾ ವ್ಯವಸ್ಥೆಗಳನ್ನು ಪರಿಶೀಲಿಸಲು ಅವರು ಭೌಗೋಳಿಕವಾಗಿ ಸವಾಲಿನ ಮತ್ತು ಜೌಗು ಪ್ರದೇಶಗಳಿಗೆ ಭೇಟಿ ನೀಡಲಿದ್ದಾರೆ. ಪ್ರಸ್ತುತ ಗಡಿ ಪರಿಸ್ಥಿತಿ, ಭದ್ರತಾ ಸನ್ನದ್ದತೆ, ಸುಧಾರಿತ ತಂತ್ರಜ್ಞಾನದ ಬಳಕೆ ಮತ್ತು ಭದ್ರತಾ ಸಿಬ್ಬಂದಿಯ ಕಾರ್ಯಾಚರಣೆಯ ಸನ್ನದ್ದತೆಯನ್ನು ಪರಿಶೀಲಿಸಲು ಸಚಿವ ಅಮಿತ್ ಶಾ ಅವರು ಬಿಎಸ್ಎಫ್ ಮತ್ತು ರಕ್ಷಣಾ ಸಂಸ್ಥೆಗಳ ಉನ್ನತ ಅಧಿಕಾರಿಗಳೊಂದಿಗೆ ಸಭೆ ನಡೆಸಲಿದ್ದಾರೆ. ಭಾರತ ಮತ್ತು ಚೀನಾ ಗಡಿ ಪ್ರದೇಶಗಳಲ್ಲಿನ ಪರಿಸ್ಥಿತಿಯನ್ನು ಪರಿಶೀಲಿಸಿ ಶಾಂತಿ ಮತ್ತು ನೆಮ್ಮದಿಯನ್ನು ಕಾಪಾಡುವಲ್ಲಿ ಆಗಿರುವ ಪ್ರಗತಿಯ ಬಗ್ಗೆ ತೃಪ್ತಿ ವ್ಯಕ್ತಪಡಿಸಿವೆ. ಬೀಜಿಂಗ್ನಲ್ಲಿ ನಡೆದ ಭಾರತ ಚೀನಾ ಗಡಿ ವ್ಯವಹಾರಗಳ ಸಮಾಲೋಚನೆ ಮತ್ತು ಸಮನ್ವಯಕ್ಕಾಗಿ ಕಾರ್ಯವಿಧಾನದ 35ನೇ ಸಭೆಯಲ್ಲಿ ಉಭಯ ದೇಶಗಳು ಪರಿಸ್ಥಿತಿಯನ್ನು ಪರಿಶೀಲಿಸಿದವು. ಭಾರತೀಯ ನಿಯೋಗದ ನೇತೃತ್ವವನ್ನು ವಿದೇಶಾಂಗ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಸುಜಿತ್ ಘೋಷ್ ವಹಿಸಿದ್ದರು. ಚೀನಾದ ನಿಯೋಗದ ನೇತೃತ್ವವನ್ನು ಚೀನಾ ವಿದೇಶಾಂಗ ಸಚಿವಾಲಯದ ಗಡಿ ಮತ್ತು ಸಾಗರ ವ್ಯವಹಾರಗಳ ಇಲಾಖೆಯ ಮಹಾನಿರ್ದೇಶಕ ಹೌ ಯಾಂಗ್ಕಿ ವಹಿಸಿದ್ದರು. ಸಭೆಯಲ್ಲಿ ಗಡಿ ನಿರ್ಣಯ, ಗಡಿ ನಿರ್ವಹಣೆ ಮತ್ತು ಗಡಿಯಾಚೆಗಿನ ಸಹಕಾರಕ್ಕೆ ಸಂಬಂಧಪಟ್ಟ ವಿಷಯಗಳ ಬಗ್ಗೆ ಎರಡೂ ಕಡೆಯವರು ಚರ್ಚಿಸಿದರು ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ 2026 ಸಾಮಾನ್ಯ ವಿಶ್ವವಿದ್ಯಾಲಯ ಪ್ರವೇಶ ಪರೀಕ್ಷೆ ಯುಜಿ ಪರೀಕ್ಷೆಗಳಿಗೆ ಪರಿಷ್ಕೃತ ಪರೀಕ್ಷಾ ದಿನಾಂಕಗಳು ಮತ್ತು ಪ್ರವೇಶ ಪತ್ರಗಳನ್ನು ಬಿಡುಗಡೆ ಮಾಡಿದೆ. ಪರೀಕ್ಷೆಗಳು ಈ ತಿಂಗಳ 31 ಮತ್ತು ಮುಂದಿನ ತಿಂಗಳ 6 ಮತ್ತು 7 ನಡೆಸಲಾಗುವುದು. ಇಂದು ನಿಗದಿಯಾಗಿದ್ದ ಪರೀಕ್ಷೆಯನ್ನು ಬಕ್ರೀದ್ ಹಬ್ಬದ ಕಾರಣ ಮರು ನಿಗದಿಪಡಿಸಲಾಗಿದೆ. ಭಾನುವಾರ ಪರೀಕ್ಷೆಗೆ ಹಾಜರಾಗುವ ಅಭ್ಯರ್ಥಿಗಳ ಪ್ರವೇಶ ಪತ್ರಗಳನ್ನು ಬಿಡುಗಡೆ ಮಾಡಲಾಗಿದೆ. ಅವುಗಳನ್ನು ಎನ್ಟಿಎ ಅಧಿಕೃತ ಜಾಲತಾಣದಿಂದ ಡೌನ್ಲೋಡ್ ಮಾಡಬಹುದು. ಮುಂದಿನ ತಿಂಗಳ

0: 6 ಮತ್ತು 7ರಂದು ಪರೀಕ್ಷೆ ನಡೆಯಲಿರುವ ಉಳಿದ ಅಭ್ಯರ್ಥಿಗಳ ಪ್ರವೇಶ ಪತ್ರಗಳನ್ನು ಶೀಘ್ರದಲ್ಲೇ ಬಿಡುಗಡೆ ಮಾಡಲಾಗುವುದು ಎಂದು ಎನ್ಟಿಎ ತಿಳಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರು ನವದೆಹಲಿಯಲ್ಲಿ ಇಂದು ಮುಂಗಾರು ಅಭಿಯಾನ 2026 ರಾಷ್ಟೀಯ ಕೃಷಿ ಸಮ್ಮೇಳನವನ್ನು ಉದ್ಘಾಟಿಸಲಿದ್ದಾರೆ. 2 ದಿನಗಳ ಕಾರ್ಯಕ್ರಮದಲ್ಲಿ ವಿಷಯಾಧಾರಿತ ಚರ್ಚೆಗಳು, ರಾಜ್ಯವಾರು ಭಾಗವಹಿಸುವಿಕೆ, ಗುಂಪು ಚರ್ಚೆಗಳು ಹಾಗೂ ಕೃಷಿ ಮತ್ತು ಸಂಬಂಧಿತ ವಲಯಗಳಿಗೆ ಸಂಬಂಧಪಟ್ಟ ನಿರ್ಣಾಯಕ ವಿಷಯಗಳ ಕುರಿತು ಪ್ರಸ್ತುತಿಗಳು ನಡೆಯಲಿವೆ. ಸುಸ್ಥಿರ ಕೃಷಿ, ವರ್ಧಿತ ಉತ್ಪಾದಕತೆ, ಹವಾಮಾನ ಸ್ಥಿತಿಸ್ಥಾಪಕತ್ವ, ಮೂಲಸೌಕರ್ಯ ಬಲವರ್ಧನೆ ಮತ್ತು ರೈತರ ಸಮೃದ್ಧಿಯ ಮೇಲೆ ಕೇಂದ್ರೀಕರಿಸಿ ಮುಂಬರುವ ಮುಂಗಾರು ಋತುವಿನ ಕಾರ್ಯತಂತ್ರಗಳನ್ನು ಚರ್ಚಿಸುವ ಗುರಿಯನ್ನು ಈ ಸಮ್ಮೇಳನ ಹೊಂದಿದೆ ಎಂದು ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ ತಿಳಿಸಿದೆ. ಸಿಬಿಎಸ್ಇ 12ನೇ ತರಗತಿಯ ಪರೀಕ್ಷಾ ಮೌಲ್ಯಮಾಪನ ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಕೆಲವು ಸಮಸ್ಯೆಗಳು ಬೆಳಕಿಗೆ ಬಂದ ನಂತರ ಮರು ಮೌಲ್ಯಮಾಪನ ಪ್ರಕ್ರಿಯೆ ಆರಂಭವಾಗಲಿದೆ ಎಂದು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ಸಿಬಿಎಸ್ಇ ಅಧಿಕಾರಿಗಳೊಂದಿಗೆ ನಡೆದ ಸಭೆಯ ನಂತರ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ಆನ್ಸ್ಕ್ರೀನ್ ಮಾರ್ಕಿಂಗ್ ಒಂದು ಪ್ರಗತಿಪರ ಸಾಧನವಾಗಿದ್ದು ಭಾರತದ ಅನೇಕ ವಿಶ್ವವಿದ್ಯಾಲಯಗಳು ಮತ್ತು ಸಂಸ್ಥೆಗಳು ಹಾಗೂ ಪ್ರಪಂಚಾದ್ಯಂತ ಹಲವಾರು ಸಂಸ್ಥೆಗಳು ಈ ವ್ಯವಸ್ಥೆಯತ್ತ ಸಾಗುತ್ತಿವೆ. ದೇಶದಲ್ಲಿ ಸಿಬಿಎಸ್ಇ ಈ ವ್ಯವಸ್ಥೆಯನ್ನು ಜಾರಿಗೆ ತಂದಿರುವುದು ಇದೇ ಮೊದಲು. ಸುಮಾರು 40 ಕೋಟಿ ಸ್ಕ್ಯಾನ್ ಮಾಡಿದ ಪುಟಗಳನ್ನು ಸಿಬಿಎಸ್ಇ ಮೊದಲ ಬಾರಿಗೆ ಒಎಸ್ಎಂ ಪ್ರಕ್ರಿಯೆಯ ಮೂಲಕ ಮೌಲ್ಯಮಾಪನ ಮಾಡಿದೆ ಎಂದು ಸಚಿವ ಧರ್ಮೇಂದ್ರ ಪ್ರಧಾನ್ ಮಾಹಿತಿ ನೀಡಿದ್ದಾರೆ. ತ್ಯಾಗ ಮತ್ತು ಬಲಿದಾನದ ಸಂಕೇತವಾಗಿರುವ ಈದ್ ಉಜ್ ಜುಹಾ ಬಕ್ರೀದ್ ಹಬ್ಬವನ್ನು ದೇಶಾದ್ಯಂತ ಆಚರಿಸಲಾಗುತ್ತಿದೆ. ಈ ಪವಿತ್ರ ಸಂದರ್ಭವು ಪ್ರವಾದಿ ಇಬ್ರಾಹಿಂ ಅವರ ಸಂಪೂರ್ಣ ನಂಬಿಕೆಯನ್ನು ಗೌರವಿಸುತ್ತದೆ ಮತ್ತು ಕುರ್ಬಾನಿ ಆಚರಣೆಯಿಂದ ಗುರುತಿಸಲ್ಪಟ್ಟಿದೆ. ರಾಷ್ಟಪತಿ ದ್ರೌಪದಿ ಮುರ್ಮು, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಹಾಗೂ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಈದ್ ಉಲ್ ಅದಾ ಹಬ್ಬದ ಸಂದರ್ಭದಲ್ಲಿ ಜನರಿಗೆ ಶುಭಾಶಯ ಕೋರಿದ್ದಾರೆ. ಈ ಹಬ್ಬವು ಭಕ್ತಿ, ತ್ಯಾಗ ಮತ್ತು ನಿಸ್ವಾರ್ಥತೆಯನ್ನು ಸಂಕೇತಿಸುತ್ತದೆ ಎಂದು ರಾಷ್ಟಪತಿಗಳು ತಮ್ಮ ಸಂದೇಶದಲ್ಲಿ ತಿಳಿಸಿದ್ದಾರೆ. ಇಂದು ಸ್ವಾತಂತ್ರ್ಯ ವೀರ ವಿನಾಯಕ ದಾಮೋದರ್ ಸಾವರ್ಕರ್ ಅವರ ಜನ್ಮ ವಾರ್ಷಿಕೋತ್ಸವ. ಈ ಹಿನ್ನೆಲೆಯಲ್ಲಿ ಅವರನ್ನು ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸೇರಿದಂತೆ ಅನೇಕ ಗಣ್ಯರು ಸ್ಮರಿಸಿದ್ದಾರೆ. ವೀರ ಸಾವರ್ಕರ್ ಅವರ ಧೈರ್ಯ ಮತ್ತು ದೇಶಭಕ್ತಿ ಯಾವಾಗಲೂ ಜನರಿಗೆ ಸ್ಫೂರ್ತಿ ನೀಡುತ್ತದೆ. ವೀರ ಸಾವರ್ಕರ್ ಅವರ ಬುದ್ದಿಶಕ್ತಿ ಮತ್ತು ಸಾಮಾಜಿಕ ಸುಧಾರಣೆಗೆ ಅವರ ಶ್ರಮ ಗಮನಾರ್ಹವಾಗಿದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಪ್ರಧಾನಮಂತ್ರಿ ಹೇಳಿದ್ದಾರೆ. ಸ್ವಾತಂತ್ರ್ಯ ಹೋರಾಟದ ನಿರ್ಭೀತ ಯೋಧ ವೀರ ಸಾವರ್ಕರ್ ಅವರು ತಮ್ಮ ಇಡೀ ಜೀವನವನ್ನು ಮಾತೃಭೂಮಿಯ ಸೇವೆಗೆ ಮುಡಿಪಾಗಿಟ್ಟರು. ಅವರ ಜೀವನ ಮತ್ತು ಬರಹಗಳಿಂದ ರಾಷ್ಟ ಮತ್ತು ಸಿದ್ದಾಂತದ ಮೇಲಿನ ಅಚಲ ಭಕ್ತಿಯ ನಿಜವಾದ ಅರ್ಥವನ್ನು ನಾವು ಕಲಿಯಬಹುದು ಎಂದು ಸಾಮಾಜಿಕ ಜಾಲತಾಣದಲ್ಲಿ ಕೇಂದ್ರ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ವೀರ ಸಾವರ್ಕರ್ ಅವರು ಅಸ್ಪೃಶ್ಯತೆಯಂತಹ ಸಾಮಾಜಿಕ ಅನಿಷ್ಟಗಳನ್ನು ತೀವ್ರವಾಗಿ ವಿರೋಧಿಸಿದರು ಮತ್ತು ದೇಶದ ಜನರನ್ನು ಒಗ್ಗೂಡಿಸಿದರು. ಅವರ ಜೀವನವು ಮುಂದಿನ ಪೀಳಿಗೆಗೆ ಸದಾ ಮಾರ್ಗದರ್ಶನ ನೀಡುತ್ತದೆ ಎಂದು ಅವರು ತಿಳಿಸಿದರು. ಸ್ವಚ್ಛ ಭಾರತ ಮಿಷನ್ 2.0 ಪರಿಣಾಮಕಾರಿ ಅನುಷ್ಠಾನದ ಅಗತ್ಯವನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಒತ್ತಿ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಡೆದ 51ನೇ ಪ್ರಗತಿ ಸಭೆಯ ಅಧ್ಯಕ್ಷತೆ ವಹಿಸಿದ್ದ ಅವರು, ಸ್ವಚ್ಛ ಭಾರತ ಮಿಷನ್ 2.0 ಮಿಷನ್ ಮೂಲಸೌಕರ್ಯ ಸೃಷ್ಟಿಯನ್ನು ಮೀರಿ ಸಾಗಬೇಕು ಮತ್ತು ನಿಯಮಿತ ಮೇಲ್ವಿಚಾರಣೆ, ನಾಗರಿಕರ ಭಾಗವಹಿಸುವಿಕೆ ಮತ್ತು ವಿವಿಧ ಪಾಲುದಾರರ ನಡುವಿನ ಸಮನ್ವಯದ ಮೂಲಕ ಉತ್ತಮ ಫಲಿತಾಂಶಗಳನ್ನು ಖಚಿತಪಡಿಸಿಕೊಳ್ಳಬೇಕು ಎಂದು ಸೂಚಿಸಿದ್ದಾರೆ. ತ್ಯಾಜ್ಯ ಸಂಸ್ಕರಣಾ ಘಟಕಗಳು ಮತ್ತು ಗೋವರ್ಧನ್ ಸ್ಥಾವರಗಳು ಸೇರಿದಂತೆ ಘನತ್ಯಾಜ್ಯ ನಿರ್ವಹಣೆಗೆ ಸಂಬಂಧಪಟ್ಟ ಮೂಲಸೌಕರ್ಯಗಳನ್ನು ಪೂರ್ಣಗೊಳಿಸುವುದನ್ನು ತ್ವರಿತಗೊಳಿಸುವಂತೆ ರಾಜ್ಯಗಳಿಗೆ ಮನವಿ ಮಾಡಿದರು. ಸಭೆಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು 9 ರಾಜ್ಯಗಳನ್ನು ಒಳಗೊಂಡಂತೆ ರೈಲ್ವೆ, ವಿದ್ಯುತ್ ಮತ್ತು ರಸ್ತೆ ವಲಯಗಳಲ್ಲಿ ಸುಮಾರು 30,000 ಕೋಟಿ ರೂಪಾಯಿಗಳ ಮೌಲ್ಯದ 7 ನಿರ್ಣಾಯಕ ಮೂಲಸೌಕರ್ಯ ಯೋಜನೆಗಳನ್ನು ಪರಿಶೀಲಿಸಿದರು. ಪೊಲೀಸರು ಹೆಚ್ಚು ಜನಸ್ನೇಹಿ, ಸಂವೇದನಾಶೀಲ

0: ರಾಗಿರಬೇಕು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಸಲಹೆ. ದೇಶದ ಗಡಿಯಿಂದ 15 ಕಿಲೋಮೀಟರ್ ಒಳಗೆ ಅಕ್ರಮ ನಿರ್ಮಾಣಗಳನ್ನು ಕೆಡವಲು ಕೇಂದ್ರ ಗೃಹ ಸಚಿವಾಲಯ ತೀರ್ಮಾನ. ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರಿಂದ ನವದೆಹಲಿಯಲ್ಲಿ ಇಂದು ಮುಂಗಾರು ಅಭಿಯಾನ 2026 ರಾಷ್ಟೀಯ ಕೃಷಿ ಸಮ್ಮೇಳನ ಉದ್ಘಾಟನೆ. ದೇಶಾದ್ಯಂತ ಇಂದು ಬಕ್ರೀದ್ ಹಬ್ಬ ಆಚರಣೆ. ರಾಷ್ಟಪತಿ, ಉಪರಾಷ್ಟಪತಿ, ಪ್ರಧಾನಿ ಸೇರಿದಂತೆ ಗಣ್ಯರಿಂದ ಶುಭಾಶಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 2:30.
1: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ಸಮಯ 1:20 ಸೆಕೆಂಡ್ಗಳು.

0: आकाशवाणी एट 90।
1: ನೆನಪಿನ ಬುತ್ತಿ
2: ನೂರೊಂದು ನೆನಪು.
3: ಅವರು ಹೇಳ್ತಾ ಇದ್ರು, ರೇಡಿಯೋ ನಮಗೆ ಇಲ್ಲೂ ಇಷ್ಟು ಹೆಲ್ಪ್ ಮಾಡಿದೆ, ನಮ್ಮನ್ನ ಈ ಲೆವೆಲ್ ಬರ್ಲಿಕ್ಕೆ ರೇಡಿಯೋ ತುಂಬಾ ಹೆಲ್ಪ್ ಆಗಿದೆ. ಅದ್ರ ನನಗೂ ಹೆಲ್ಪ್ ಆಗಿದೆ.
2: ಮರೆಯದಿರು ಆಸಕ್ತಿಯ.
1: ಪ್ರೀತಿಯ ಶ್ರೋತೃಗಳೇ, ಇದೇ ಶನಿವಾರ ಬೆಳಿಗ್ಗೆ 9:05 ಪ್ರಸಾರವಾಗಲಿದೆ ನೆನಪಿನ ಬುತ್ತಿ. ಆಕಾಶವಾಣಿಯ ತಾಂತ್ರಿಕ ವಿಭಾಗದಲ್ಲಿ 36 ವರ್ಷಗಳ ಕಾಲ ಸುದೀರ್ಘ ಸೇವೆಯನ್ನ ಸಲ್ಲಿಸಿ ನಿವೃತ್ತಿ ಹೊಂದುತ್ತಿರುವಂತಹ ತಾಂತ್ರಿಕ ವಿಭಾಗದ ಮುಖ್ಯಸ್ಥರಾದ ಪಿ ಆನಂದನ್ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಗಲಿದೆ.
3: ಆಕ್ಚುಲಿ ನಾನು ಸ್ಕೂಲಲ್ಲಿ ಫಸ್ಟ್ ಸ್ಟೂಡೆಂಟ್, ಮಾಹಿಯಲ್ಲಿ SSLC ನಂಬರ್ 1 ಸ್ಟೂಡೆಂಟ್,
4: ಪ್ರತಿಭಾವಂತ
3: ಅವಾಗಲೇ.

0: ಸುದೀರ್ಘ ಸೇವೆಯಲ್ಲಿ ಸಿಕ್ಕಂತಹ ಅನುಭವದ ಪಾಕವನ್ನ ಉಣಿಸಲಿದ್ದಾರೆ ನೆನಪಿನ ಬುತ್ತಿ ಕಾರ್ಯಕ್ರಮದಲ್ಲಿ.
1: ಇನ್ನೂ ಒಂದು ಕಡೆ ನಿಮ್ಮಲ್ಲಿ ಒಂದು ಸಾಹಿತ್ಯ ಅನ್ನೋದು ಅಡಗಿದೆಯಾ ಅಂತ ಹೇಳಬಹುದು.
2: ಸಾಹಿತ್ಯ ಅಲ್ಲ, ನಿಜವಾದ ಜೀವನದಲ್ಲಿ ಆಯುಷ್ಯ ಹೇಳೋದು. ನಾನು
0: ಟ್ಯೂನ್ ಮಾಡಿ ಎಫ್ಎಂ 103.1 ಮೆಗಾಹರ್ಟ್ಸ್ ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ.
2: ಫಸ್ಟ್ ರ್ಯಾಂಕ್ ಫಸ್ಟ್ ಸ್ಟೂಡೆಂಟ್ ನಾನೇ ಇರುತ್ತೆ. ಸ್ಟಾರ್ಟ್ ಮಾಡೋದೇ ಏ ಅಂತ. ಸೊ ಆನಂದ ಆನಂದ ಆನಂದ
0: ಕಾರ್ಯಕ್ರಮ ನೆನಪಿನ ಬುತ್ತಿ. ನೆನಪಿನ ಬುತ್ತಿ
3: ಆಕಾಶವಾಣಿ ಮಡಿಕೇರಿ. ಶ್ರೋತೃಗಳೇ, ಈಗ ರೇಡಿಯೋ ಸಮಯ 1:23:19. ಭಾವಗೀತೆಗಳ ಕಾರ್ಯಕ್ರಮ ಆರಂಭದಲ್ಲಿ HS ವೆಂಕಟೇಶ ಮೂರ್ತಿ ಅವರ ರಚನೆ, ರತ್ನಮಾಲಾ ಪ್ರಕಾಶ್ ಅವರ ಸ್ವರದಲ್ಲಿ.

ಇದುವರೆಗೆ ಭಾವಗೀತೆಗಳನ್ನು ಕೇಳಿದಿರಿ. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.

ಆತ್ಮೀಯ ಶ್ರೋತೃಗಳಿಗೆ ಇಂದಿನ ಪ್ರಚಲಿತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಇಂದು ಮುಸ್ಲಿಂ ಬಾಂಧವರೆಲ್ಲ ಬಕ್ರೀದ್ ಹಬ್ಬವನ್ನು ಆಚರಿಸ್ತಾ ಇದ್ದಾರೆ. ಎಲ್ಲ ಮುಸ್ಲಿಂ ಬಾಂಧವರಿಗೂ ಬಕ್ರೀದ್ ಹಬ್ಬದ ಶುಭಾಶಯಗಳನ್ನು ಹೇಳೋಣ. ಯಾಕೆ ಈ ಬಕ್ರೀದ್ ಹಬ್ಬವನ್ನು ಆಚರಿಸ್ತಾರೆ, ಏನಿದರ ವಿಶೇಷತೆ, ಒಂದೊಂದು ಹಬ್ಬಕ್ಕೂ ಒಂದೊಂದು ಪ್ರಾಮುಖ್ಯತೆಯನ್ನು ಕೊಡೋದನ್ನು ನಾವು ನೋಡಿದ್ದೀವಿ. ಈ ಬಕ್ರೀದ್ ಯಾಕೆ ಅಂದರೆ ಇದು ತ್ಯಾಗದ ಸಂಕೇತ. ಈ ಹಬ್ಬನ ನಮ್ಮ ಮುಸ್ಲಿಂ ಬಾಂಧವರು ಇಸ್ಲಾಮಿನ ಪವಿತ್ರ ಹಬ್ಬವಾದ ಈ ಹಬ್ಬವನ್ನು ಸಂಭ್ರಮ ಸಡಗರದಿಂದ ಅಥವಾ ಹೊಸ ಉಡುಪು ಅಥವಾ ಆಹಾರ ಅಥವಾ ರಜಾದಿನ ಈ ರೀತಿಯ ಆಚರಣೆ ಅಂತ ಆಚರಿಸೋದಿಲ್ಲ. ಭಕ್ತಿ, ತ್ಯಾಗ, ದಾನ, ಸಹಾನುಭೂತಿ, ಅಲ್ಲಾಹುವಿನ ಮೇಲಿನ ಸಂಪೂರ್ಣ ಶರಣಾಗತಿಯ ಪಾಠವನ್ನು ಈ ಹಬ್ಬ ಕಲಿಸುತ್ತೆ ಅಂತ ನಮ್ಮ ಇಸ್ಲಾಂ ಬಾಂಧವರು ನಂಬಿದ್ದಾರೆ. ಇದರ ಬಗ್ಗೆ ಇನ್ನು ಮುಂದೆ ತಿಳ್ಕೊಳ್ಳೋಣ. ಈಗ ಒಂದು ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಸಂಗೀತ ಅಳವಡಿಸಿರುವ ಗಿರಿಕನ್ಯೆ ಚಿತ್ರದ ಗೀತೆಯನ್ನು ಕೇಳೋಣ. ಗಾಯಕರು ಡಾಕ್ಟರ್ ರಾಜ್ಕುಮಾರ್, ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಮತ್ತು ಸಂಗಡಿಗರು.

ಪ್ರವಾದಿ ಇಬ್ರಾಹಿಂ ಅವರ ಅದ್ಭುತ ಜೀವನಗಾಥೆ ಈ ಮೂಲದಲ್ಲಿ ನಿಂತಿದೆ. ಇವರು ಪ್ರವಾದಿಯಾಗಿದ್ದರೂ ಸಹ ಜೀವನದಲ್ಲಿ ಅನೇಕ ಕಠಿಣ ಪರೀಕ್ಷೆಗಳನ್ನು ಎದುರಿಸಿದರು. ತಮ್ಮ ಜನಾಂಗದ ವಿರೋಧ, ಅಗ್ನಿ ಪರೀಕ್ಷೆ, ಸ್ವದೇಶ ತ್ಯಾಗ, ಹೀಗೆ ಇವರ ಜೀವನವನ್ನು ಪರೀಕ್ಷೆ ಮಾಡಿತು. ಈ ಕುರ್ಬಾನಿ ಅಂದರೆ ಈ ಕುರ್ಬಾನಿ ಮೂಲಕ ಕಲಿಸುವ ಸಂದೇಶ ಏನು ಅಂದರೆ, ನಮ್ಮೊಳಗಿನ ಅಹಂಕಾರವನ್ನು ಕೊಲ್ಲುವುದು, ಸ್ವಾರ್ಥವನ್ನು ತ್ಯಜಿಸುವುದು, ಲೋಭ ಮತ್ತು ದ್ವೇಷ

ಕ್ಲೇಶವನ್ನು ದೂರ ಮಾಡುವುದು, ಅಲ್ಲಾಹನ ಆದೇಶಕ್ಕೆ ಶರಣಾಗುವುದು, ಬಡವರ ಹಸಿವು ಮತ್ತು ನೋವನ್ನು ಅರ್ಥ ಮಾಡಿಕೊಳ್ಳುವುದು, ಅಂದರೆ ಸಮಾಜದಲ್ಲಿ ಪ್ರೀತಿ ಮತ್ತು ಸಹೋದರತ್ವವನ್ನು ಬೆಳೆಸುವುದು ಇಸ್ಲಾಮಿನ ಉದ್ದೇಶವಾಗಿದೆ. ಈಗ ಕನಕದಾಸರ ರಚನೆಯ ಒಂದು ಗೀತೆಯನ್ನು ಕೇಳೋಣ. ಸಂಗೀತ ಅಳವಡಿಸಿದ್ದಾರೆ ಎಂ ವೆಂಕಟರಾಜು, ಗಾಯಕರು ಪಿ ಬಿ ಶ್ರೀನಿವಾಸ್, ಚಿತ್ರ ಭಕ್ತ ಕನಕದಾಸ.

ಈ ಮೊದಲು ಹೇಳಿದ ಹಾಗೆ ಈ ಹಬ್ಬದ ಅತ್ಯಂತ ಸುಂದರ ಅಂಶವೆಂದರೆ ಸಮಾನತೆಯ ಸಂದೇಶ. ಈದ್ ನಮಾಜಿನಲ್ಲಿ ಶ್ರೀಮಂತ ಬಡವ ಅಧಿಕಾರಿ ಕಾರ್ಮಿಕ ಎಲ್ಲರೂ ಒಂದೇ ಸಾಲಿನಲ್ಲಿ ನಿಂತು ಅಲ್ಲಾಹನ ಮುಂದೆ ತಲೆಬಾಗುತ್ತಾರೆ. ಮಾನವನ ಮೌಲ್ಯ ಅವನ ಹಣದಲ್ಲಲ್ಲ, ಅವನ ತಕ್ವದಲ್ಲಿದೆ. ಇದು ನೀಡುವಂಥ ಪಾಠ ಏನು? ಈ ಹಬ್ಬ ಬಡವರ ಮನೆಗೂ ಸಂತೋಷ ತಲುಪಬೇಕು ಅನ್ನೋದನ್ನು ಕಲಿಸುತ್ತೆ. ನಮ್ಮ ಸಂತೋಷದಲ್ಲಿ ಇತರರ ಪಾಲು ಇರಬೇಕು ಎನ್ನುವ ಮನೋಭಾವವನ್ನು ಬೆಳೆಸುತ್ತೆ. ಹಾಗೆ ಈದ್ ಅನ್ನುವಂಥದ್ದು ಕುಟುಂಬಗಳನ್ನು ಒಂದಾಗಿಸುತ್ತೆ, ದೂರವಾದ ಸಂಬಂಧಗಳನ್ನು ಹತ್ತಿರ ಮಾಡುತ್ತದೆ. ಕ್ಷಮೆ, ಪ್ರೀತಿ ಮತ್ತು ಬಾಂಧವ್ಯದ ದಿನವಾಗಿ ಈ ಹಬ್ಬ ರೂಪುಗೊಳ್ತಾ ಇದೆ. ಅಷ್ಟೇ ಅಲ್ಲ, ಅಂದರೆ ಹೊರಗಿನ ಆಚರಣೆ ಅಷ್ಟೇ ಮುಖ್ಯವಲ್ಲ, ಒಳ ಮನಸ್ಸಿನ ಶುದ್ಧಿಯೂ ಮುಖ್ಯ ಎಂಬುದನ್ನು ಈ ಬಕ್ರೀದ್ ಹಬ್ಬ ನೆನಪಿಸ್ತದೆ. ಬೇಡರ ಕಣ್ಣಪ್ಪ ಚಿತ್ರದ ಟಿ ಎಸ್ ಮೋಂತಿ ಹಾಡಿರುವ ಈ ಗೀತೆಯನ್ನು ಕೇಳೋಣ. ಸಾಹಿತ್ಯ ಎಸ್ ನಂಜಪ್ಪ, ಸಂಗೀತ ಆರ್ ಸುದರ್ಶನ್.

ಈದ್ ಬಕ್ರೀದ್ ಹಬ್ಬ ವಿಧೇಯತೆಯನ್ನು ಸೂಚಿಸುತ್ತದೆ. ಅಲ್ಲಾಹನ ಆದೇಶದ ಮುಂದೆ ಇಚ್ಛೆಯನ್ನು ಬದಿಗಿರಿಸುವುದೇ ನಿಜವಾದ ಇಮಾನಿನ ಲಕ್ಷಣ ಅನ್ನೋ ಪಾಠವನ್ನು ಇದು ಕಲಿಸುತ್ತೆ. ನವತಲೆಮಾರಿನ ಯುವ ಪೀಳಿಗೆಯೊಂದಿಗೆ ಇಂದಿನ ಸಮಾಜದಲ್ಲಿ ಮನುಷ್ಯನು ತಂತ್ರಜ್ಞಾನದಲ್ಲಿ ಮುಂದುವರೆದಿದ್ದರೂ ಮನಸ್ಸಿನಲ್ಲಿ ಒಂಟಿದನ, ಅಹಂಕಾರ ಮತ್ತು ಸ್ವಾರ್ಥ ಹೆಚ್ಚಾಗ್ತಾ ಇದೆ. ಹಣಕ್ಕಾಗಿ ಸಂಬಂಧಗಳು ಮುರಿತಾ ಇದೆ. ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರದರ್ಶನ ಹೆಚ್ಚುತ್ತಾ ಇದೆ, ಆದರೆ ಮಾನವೀಯತೆ ಕಡಿಮೆ ಆಗ್ತಾ ಇದೆ. ಈ ಪರಿಸ್ಥಿತಿಯಲ್ಲಿ ಈದ್ ಉಲ್ ಅರ್ಜ್ ಅತ್ಯಂತ ಉತ್ತಮವಾದ ಸಂದೇಶವನ್ನು ನೀಡುತ್ತೆ. ಹೇಗೆ ಅಂದರೆ, ತ್ಯಾಗವಲ್ಲದ ಪ್ರೀತಿ ನಿಜವಲ್ಲ, ದಯೆಯಲ್ಲದ ಧರ್ಮ ಅಪೂರ್ಣ, ಮಾನವತೆಯಲ್ಲದ ಅಭಿವೃದ್ಧಿ ಅಪಾಯಕಾರಿ. ಇದು ಕೇವಲ ಹೊಸ ಬಟ್ಟೆ ಧರಿಸುವ ದಿನ ಆಗಬಾರದು, ಅದು ಹೊಸ ಮನಸ್ಸನ್ನು ಹೊಂದುವ ದಿನ ಆಗಬೇಕು. ಇಂದಿನ ಯುವ ಜನತೆ ಸಮಾಜದ ಶಕ್ತಿ. ಆದರೆ ಅನೇಕರು ಸಾಮಾಜಿಕ ಮಾಧ್ಯಮಗಳ ಪ್ರದರ್ಶನ, ವ್ಯರ್ಥ ಖರ್ಚು, ಸ್ಪರ್ಧಾತ್ಮಕ ಜೀವನದಲ್ಲಿ ತೊಡಸ್ಕೊಂಡಿದ್ದಾರೆ. ಇವರಿಗೆಲ್ಲ ಹೇಳುವಂಥದ್ದು, ವಿಧೇಯತೆ ಮುಖ್ಯವಾಗಿ ಇರಬೇಕಾಗುತ್ತೆ ಅನ್ನೋದನ್ನು ಈ ಹಬ್ಬ ತೋರಿಸ್ಕೊಡ್ತಾ ಇದೆ. ಈಗ ಮತ್ತೊಂದು ಗೀತೆಯನ್ನು ಕೇಳೋಣ. ಮೌನಗೀತೆ ಚಿತ್ರದ ರಾಜ್ಕುಮಾರ್ ಭಾರತಿ ಹಾಡಿರುವ ಗೀತೆ, ರಚಿಸಿದ್ದಾರೆ ಕನಕದಾಸರು, ಸಂಗೀತ ಎಂ ರಂಗರಾವ್.

ಯಾವುದೇ ಧರ್ಮದವರದಾದರೂ ಸಹ ನಮ್ಮ ಇಂದಿನ ಯುವ ಪೀಳಿಗೆ ತಿಳ್ಕೊಳ್ಬೇಕಾಗಿದ್ದು ತುಂಬ ಇದೆ. ಪ್ರದರ್ಶನಕ್ಕಿಂತ ಸೇವೆ ಮುಖ್ಯ, ಖರ್ಚಿಗಿಂತ ಹಂಚಿಕೆ ದೊಡ್ಡದು, ಫೋಟೋಗಿಂತ ಮಾನ್ಯತೆ ಅಮೂಲ್ಯ. ಧರ್ಮವೆಂದರೆ ಅದು ಕೇವಲ ಆಚರಣೆ ಅಲ್ಲ, ಅದು ವ್ಯಕ್ತಿತ್ವ. ಯಾವುದೇ ಹಬ್ಬದ ಆಚರಣೆಯನ್ನು ನಾವು ಅರ್ಥ ಮಾಡಿಕೊಂಡರೆ ಸಮಾಜದಲ್ಲಿ ದೊಡ್ಡ ಬದಲಾವಣೆ ತರಬಹುದು. ಇದು ಬರೀ ಹಬ್ಬಕ್ಕೆ, ಬಕ್ರೀದ್ ಹಬ್ಬಕ್ಕೆ ಸೀಮಿತವಾಗದೆ ಅದರ ನಿಜವಾದ ಸಂದೇಶವನ್ನು ಬದುಕಿನಲ್ಲಿ ಅಳವಡಿಸ್ಕೊಳ್ಬೇಕು ಅಂತ ಹೇಳ್ತಾ, ಇನ್ನೊಮ್ಮೆ ಬಕ್ರೀದ್ ಹಬ್ಬದ ಶುಭಾಶಯಗಳನ್ನು ಎಲ್ಲ ನಮ್ಮ ಇಸ್ಲಾಂ ಬಾಂಧವರಿಗೆ ತಿಳಿಸುತ್ತಾ ಇಂದಿನ ಪ್ರಚಲಿತ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಕೊನೆಯ ಗೀತೆ ಕೇಳೋಣ. ಸಾಹಿತ್ಯ ಮಂಜುನಾಥ ರಾವ್, ಸಂಗೀತ ಮಿಲನ್ ಧರ್ಮಸೇನ, ಗಾಯಕರು ಮೇಘಲ ಕುಲಕರ್ಣಿ. ಚಿತ್ರ ಯಾವುದಂತ ಕೇಳ್ತಾ ಇದ್ದೀರಾ? ಯೋಗರಾಜ್. ಈ ಗೀತೆಯೊಂದಿಗೆ ಇಂದಿನ ಪ್ರಚಲಿತ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ.

0: ಆಕಾಶವಾಣಿ ಮಡಿಕೇರಿ ಕಂಪನಕ ಎಫ್ಎಂ 103.1 ಮೆಗಾಹರ್ಟ್ಸ್. ಈಗ ಸಮಯ 2 ಗಂಟೆ ಆಗಲಿದೆ. ಇನ್ನು ಮುಂದೆ ಇಂಗ್ಲಿಷ್ ವಾರ್ತೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ
1: ಗುಡ್ ಆಫ್ಟರ್ನೂನ್. This is Akashvani and I am Valsa Williams with the midday news. The headlines. President Draupadi Murmu urges police forces to be more citizen-centric and sensitive towards vulnerable sections. Education Minister Dharmendra Pradhan assures resolution of all grievances of students regarding discrepancies in CBSE Class 12 examination evaluation process. Karnataka Chief Minister Siddaramaiah

0: ಅರಾಜಕತೆ ನಿರ್ಮಾಣ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆರೋಪ. ಕ್ವಾಂಟಮ್ ಕಂಪ್ಯೂಟಿಂಗ್ ಕುರಿತಂತೆ ಗೂಗಲ್ ಜೊತೆ ಒಪ್ಪಂದಕ್ಕೆ ವಿಟಿಯು ಸಜ್ಜು, ಕುಲಪತಿ ಡಾಕ್ಟರ್ ಎಸ್ ವಿದ್ಯಾಶಂಕರ್. ರಾಜ್ಯದೆಲ್ಲೆಡೆ ಬಕ್ರೀದ್ ಹಬ್ಬದ ಸಂಭ್ರಮ, ಮುಸ್ಲಿಂ ಬಾಂಧವರಿಂದ ವಿಶೇಷ ಪ್ರಾರ್ಥನೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇಂದು ಮಧ್ಯಾಹ್ನ 2:30 ರಾಜಭವನಕ್ಕೆ ಭೇಟಿ ನೀಡಲಿದ್ದಾರೆ. ಮಧ್ಯಾಹ್ನ 3:00 ಗೃಹ ಕಚೇರಿ ಕೃಷ್ಣಾದಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಲಿದ್ದಾರೆ. ಇದಕ್ಕೂ ಮೊದಲು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕಾವೇರಿ ನಿವಾಸದಲ್ಲಿ ಸಂಪುಟದ ಸಹೋದ್ಯೋಗಿಗಳಿಗೆ ಉಪಹಾರಕೂಟ ಏರ್ಪಡಿಸಿದ್ದರು. ಈ ಉಪಹಾರಕೂಟದಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೇರಿದಂತೆ ಸಂಪುಟ ಸಹೋದ್ಯೋಗಿಗಳು ಭಾಗಿಯಾಗಿದ್ದರು. ಈ ಉಪಹಾರಕೂಟದಲ್ಲಿಯೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆ ನೀಡುವ ನಿರ್ಧಾರವನ್ನು ಪ್ರಕಟಿಸಿದ್ದಾರೆ ಎಂದು ಐಎಎನ್ಎಸ್ ಸುದ್ದಿಸಂಸ್ಥೆ ವರದಿ ಮಾಡಿದೆ. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವ ಎಚ್ ಕೆ ಪಾಟೀಲ್, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ರಾಜಭವನಕ್ಕೆ ತೆರಳಿ ರಾಜೀನಾಮೆ ನೀಡಲಿದ್ದು ಡಿಕೆ ಶಿವಕುಮಾರ್ ಅವರನ್ನು ನೂತನ ಮುಖ್ಯಮಂತ್ರಿ ಮಾಡಲಿದ್ದಾರೆ ಎಂದು ದೃಢಪಡಿಸಿದ್ದಾರೆ. ಈ ಎಲ್ಲಾ ಬೆಳವಣಿಗೆಗಳ ನಡುವೆ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಬೆಂಗಳೂರಿನಲ್ಲಿ ಇಲ್ಲ ಎನ್ನಲಾಗಿದೆ. ರಾಜ್ಯಪಾಲರು ಪ್ರಸ್ತುತ ಬೆಂಗಳೂರಿನಿಂದ ಹೊರಗಿದ್ದರೂ ಸಿದ್ದರಾಮಯ್ಯ ಅವರ ರಾಜೀನಾಮೆಯನ್ನು ರಾಜ್ಯಪಾಲರ ಕಚೇರಿಗೆ ಸಲ್ಲಿಸುವಂತೆ ಸೂಚಿಸಲಾಗಿದೆ ಎಂದು ಕಾಂಗ್ರೆಸ್ ಪಕ್ಷದ ಮೂಲಗಳು ತಿಳಿಸಿವೆ ಎಂದು ಐಎಎನ್ಎಸ್ ಸುದ್ದಿಸಂಸ್ಥೆ ವರದಿ ಮಾಡಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಧ್ಯಾಹ್ನ ರಾಜಭವನಕ್ಕೆ ತೆರಳಿ ರಾಜೀನಾಮೆ ನೀಡಲಿದ್ದಾರೆ ಎಂದು ಕಾಂಗ್ರೆಸ್ ಹಿರಿಯ ಮುಖಂಡ ಆರ್ವಿ ದೇಶಪಾಂಡೆ ದೃಢಪಡಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪಕ್ಷದ ವರಿಷ್ಠರು ಈಗಾಗಲೇ ಡಿಕೆ ಶಿವಕುಮಾರ್ ಅವರನ್ನು ಮುಖ್ಯಮಂತ್ರಿ ಮಾಡಲು ನಿರ್ಧರಿಸಿದ್ದಾರೆ ಎಂದು ತಿಳಿಸಿದ್ದಾರೆ. ರಾಜೀನಾಮೆ ನೀಡಿದ ಬಳಿಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ದೆಹಲಿಗೆ ತೆರಳಲಿದ್ದಾರೆ ಎಂದು ಸ್ಪಷ್ಟಪಡಿಸಿದ್ದಾರೆ.
1: ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ರಾಜ್ಯಪಾಲರಿಗೆ ರಾಜೀನಾಮೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅದ ನಂತರ ಮೋಸ್ಟ್ಲಿ ಸಿಎಂ ಡೆಪ್ಯೂಟಿ ಎಲ್ಲಿ ಹೋಗುತ್ತೆ. ಆದ ನಂತರ ರೆಸಿಗ್ನೇಷನ್ ಎಕ್ಸೆಪ್ಟ್ ಆದ ನಂತರ ಈಗಾಗಲೇ ನಮ್ಮ ಹೈಕಮಾಂಡ್ ಡಿಸೈಡ್ ಮಾಡಿದ್ದಾರೆ. ಪಕ್ಷ ಅವ್ರು ನಿರ್ಣಯ ಮಾಡಿದೆ, ಹೈಸ್ಟ್ ಲೆವೆಲ್ ನಿರ್ಣಯ ಮಾಡಿದಾಗ.
0: ಇಂದು ನಡೆದ ಉಪಹಾರಕೂಟದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪರಸ್ಪರ ಅಪ್ಪಿಕೊಂಡಿರುವ ಹಾಗೂ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿಯವರಿಂದ ಆಶೀರ್ವಾದ ತೆಗೆದುಕೊಳ್ಳುವ ಫೋಟೋಗಳನ್ನು ಕರ್ನಾಟಕ ಕಾಂಗ್ರೆಸ್ ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಹಂಚಿಕೊಂಡಿದೆ. ಅಂದು ಇಂದು ಎಂದೆಂದು ಒಗ್ಗಟ್ಟೆ ನಮ್ಮ ಶಕ್ತಿ, ಸಾರ್ವಜನಿಕರ ಸೇವೆಯೇ ನಮ್ಮ ಗುರಿ ಎಂದು ಟ್ವೀಟ್ ಮಾಡಿದೆ. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನಿವಾಸದ ಬಳಿ ಅವರ ಬೆಂಬಲಿಗರು ಹಾಗೂ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಜಮಾಯಿಸಿದ್ದಾರೆ. ಡಿಕೆ ಶಿವಕುಮಾರ್ ಪರ ಘೋಷಣೆ ಕೂಗುತ್ತಾ ಸಿಹಿ ಹಂಚುತ್ತಾ ಸಂಭ್ರಮಿಸುತ್ತಿದ್ದಾರೆ. ಮುನ್ನೆಚ್ಚರಿಕಾ ಕ್ರಮವಾಗಿ ಜನಸಂದಣಿ ನಿರ್ವಹಿಸಲು ಮತ್ತು ಕಾನೂನು ಸುವ್ಯವಸ್ಥೆ ಕಾಪಾಡಲು ಬಿಗಿ ಭದ್ರತೆ ಏರ್ಪಡಿಸಲಾಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಕಾಂಗ್ರೆಸ್ ವರಿಷ್ಠರು ನಡೆಸಿಕೊಂಡ ರೀತಿ ಸರಿಯಾದುದಲ್ಲ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅಭಿಪ್ರಾಯಪಟ್ಟಿದ್ದಾರೆ. ಮಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದಲ್ಲಿ ಅಸ್ಥಿರತೆ, ಅರಾಜಕತೆ ನಿರ್ಮಾಣವಾಗಿದೆ ಎಂದು ಆರೋಪಿಸಿದ್ದಾರೆ. ಮುಂಬರುವ ದಿನಗಳಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಮಾರ್ಗದರ್ಶನದಲ್ಲಿ ಸಕಾರಾತ್ಮಕ ಚಿಂತನೆಗಳ ಮೂಲಕ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರುತ್ತೇವೆ ಎಂದು ತಿಳಿಸಿದ್ದಾರೆ. ಸಿದ್ದರಾಮಯ್ಯ ಅವರ ಬಳಿಕ ಮುಂದಿನ ಮುಖ್ಯಮಂತ್ರಿ ಯಾರು ಎಂಬುದು ಈಗ ರಾಜ್ಯದ ಮುಂದಿರುವ ದೊಡ್ಡ ಪ್ರಶ್ನೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ತಿಳಿಸಿದ್ದಾರೆ. ಹೊಸಪೇಟೆಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಳೆದ 3 ವರ್ಷಗಳಲ್ಲಿ ಉಂಟಾಗಿರುವ ಆರ್ಥಿಕ ಕುಸಿತವನ್ನು ಯಾವ ಮುಖ್ಯಮಂತ್ರಿಗಳಿಂದಲೂ ಸುಧಾರಿಸಲು ಸಾಧ್ಯವಿಲ್ಲ ಎಂದು ಹೇಳಿದ್ದಾರೆ. ರಾಜ್ಯದಲ್ಲಿ ಮಳೆ ಬಂದಿರುವುದರಿಂದ ಕೃಷಿ ಚಟುವಟಿಕೆಗಳು ನಡೆಯುತ್ತಿದ್ದು ವಿವಿಧ ಜಿಲ್ಲೆಗಳಲ್ಲಿ ರಸಗೊಬ್ಬರದ ಕೃತಕ ಅಭಾವ ಉಂಟಾಗಿದೆ ಎಂದು ದೂರಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬದಲಾಗುತ್ತಿರುವ ತಾಂತ್ರಿಕತೆಗೆ ಅನುಗುಣವಾಗಿ ವಿದ್ಯಾರ್ಥಿಗಳನ್ನು ಜಾಗತಿಕ ಮಟ್ಟಕ್ಕೆ ಸಜ್ಜುಗೊಳಿಸಲು ಬೆಳಗಾವಿ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯವು ನಾವೀನ್ಯತಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ ಎಂದು ವಿಟಿಯುನ ಕುಲಪತಿ ಡಾ ಎಸ್ ವಿದ್ಯಾಶಂಕರ್ ತಿಳಿಸಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕ್ಯಾಂಪಸ್ಗೆ ಭೇಟಿ ನೀಡುವ ಅನೇಕ ತಜ್ಞರಿಂದ ವಿಟಿಯು ಪಠ್ಯಕ್ರಮ ದೇಶದ ಪ್ರತಿಷ್ಠಿತ ಐಐಟಿ ಸಂಸ್ಥೆಗಳಿಗೆ ಸಮಾನವಾಗಿದೆ ಎಂಬ ಶ್ಲಾಘನೆ ವ್ಯಕ್ತವಾಗುತ್ತಿದೆ ಎಂದು ತಿಳಿಸಿದ್ದಾರೆ. ತಂತ್ರಜ್ಞಾನದ ಹೊಸ ಆವಿಷ್ಕಾರಗಳಿಗೆ ವಿದ್ಯಾರ್ಥಿಗಳನ್ನು ತೆರೆದಿಡುವ ಉದ್ದೇಶದಿಂದ ವಿಶ್ವ

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಲಿಂಗಾನಂದ. ಮುಖ್ಯಾಂಶಗಳು. ಕೆಲವೇ ಕ್ಷಣಗಳಲ್ಲಿ ರಾಜಭವನಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಭೇಟಿ, ಬಳಿಕ ಗೃಹ ಕಚೇರಿ ಕೃಷ್ಣಾದಲ್ಲಿ ಸುದ್ದಿಗೋಷ್ಠಿ. ರಾಜ್ಯದಲ್ಲಿ ಅಸ್ಥಿರತೆ.

0: ವಿಶ್ವವಿದ್ಯಾಲಯದ ವತಿಯಿಂದ 25 ಕೋಟಿ ರೂಪಾಯಿ ವೆಚ್ಚದಲ್ಲಿ 19 ಕ್ಯೂಬಿಕ್ ಕ್ವಾಂಟಮ್ ಕಂಪ್ಯೂಟರ್ ಅನ್ನು ಶೀಘ್ರದಲ್ಲೇ ಸ್ಥಾಪಿಸಲಾಗುವುದು ಎಂದು ಹೇಳಿದ್ದಾರೆ. ಇಡೀ ದೇಶದಲ್ಲಿಯೇ ಇಂಟರ್ನ್ಶಿಪ್ ಪ್ಲಾಟ್ಫಾರ್ಮ್ ಒದಗಿಸಿದ ಮೊದಲ ವಿಶ್ವವಿದ್ಯಾಲಯ ಎಂಬ ಹೆಗ್ಗಳಿಕೆಗೆ ವಿಟಿಯು ಪಾತ್ರವಾಗಿದೆ ಎಂದು ಸಂತಸ ವ್ಯಕ್ತಪಡಿಸಿದ್ದಾರೆ.
1: Google is going to make MOU with the first university in the country. ಇಲ್ಲಿವರೆಗೂ ಅವರು ಯಾವ ವಿಶ್ವವಿದ್ಯಾಲಯದ ಜೊತೆಯೂ ಎಂಒಯು ಮಾಡಿಕೊಂಡಿಲ್ಲ. 25,000 ವಿದ್ಯಾರ್ಥಿಗಳಿಗೆ ಎಐ ಮೇಲೆ ಇಂಟರ್ನ್ಶಿಪ್ ಟ್ರೈನಿಂಗ್ ಅನ್ನ ಕೊಡೋದಕ್ಕೆ ಒಪ್ಪಿದ್ದಾರೆ. ಮತ್ತೆ ವಿದ್ಯಾರ್ಥಿಗಳಿಗೆ ಅನೇಕ ಕಾರ್ಯಕ್ರಮಗಳನ್ನ ಗೂಗಲ್ ಜೊತೆಗೆ ಸೇರಿ ಕೊಡಬೇಕು ಅಂತ ನಮ್ಮ ಮೂಲ ಉದ್ದೇಶ. ಇಡೀ ವಿಶ್ವವಿದ್ಯಾಲಯದ 400,000 ಅಂದ್ರೆ ಪ್ರತಿ ವರ್ಷ 80,000 ಮಕ್ಕಳು ಏನ್ ಹೊರಗೆ ಬರ್ತಾರೆ ಅವರನ್ನ ಉದ್ಯೋಗಿಗಳನ್ನಾಗಿ ಮಾಡಬೇಕು ಅನ್ನೋದು ನಮ್ಮ ಮೂಲ ಉದ್ದೇಶ.
0: ಈ ಡಿಜಿಟಲ್ ವೇದಿಕೆಯ ಮೂಲಕ ಈಗಾಗಲೇ 83,000 ವಿದ್ಯಾರ್ಥಿಗಳು ಮನೆಯಲ್ಲಿಯೇ ಕುಳಿತು ತಮಗೆ ಬೇಕಾದ ಕೈಗಾರಿಕೆಗಳನ್ನು ಆಯ್ಕೆ ಮಾಡಿಕೊಂಡು ಇಂಟರ್ನ್ಶಿಪ್ ಪಡೆಯುವ ಅವಕಾಶ ಕಲ್ಪಿಸಲಾಗಿದೆ. ಜಾಗತಿಕ ತಂತ್ರಜ್ಞಾನ ದೈತ್ಯ ಗೂಗಲ್ ಸಂಸ್ಥೆಯು ವಿಟಿಯು ಜೊತೆ ಒಪ್ಪಂದ ಮಾಡಿಕೊಳ್ಳಲು ಮುಂದೆ ಬಂದಿದೆ. ಭಾರತದ ಯಾವುದೇ ವಿಶ್ವವಿದ್ಯಾಲಯದ ಇತಿಹಾಸದಲ್ಲಿ ಗೂಗಲ್ ಸಂಸ್ಥೆ ಒಪ್ಪಂದ ಮಾಡಿಕೊಳ್ಳುತ್ತಿರುವುದು ಇದೇ ಮೊದಲು. ಈ ಒಪ್ಪಂದದ ಅಡಿಯಲ್ಲಿ 25,000 ತಾಂತ್ರಿಕ ವಿದ್ಯಾರ್ಥಿಗಳಿಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವಿಷಯದ ಮೇಲೆ ಇಂಟರ್ನ್ಶಿಪ್ ತರಬೇತಿ ನೀಡಲು ಗೂಗಲ್ ಸಮ್ಮತಿಸಿದೆ. ಅಂತಾರಾಷ್ಟ್ರೀಯ ಶೃಂಗಸಭೆಯಲ್ಲಿ ಭಾಗವಹಿಸಿ ಬಂದ ಬಳಿಕ ಈ ಒಪ್ಪಂದಕ್ಕೆ ಅಧಿಕೃತವಾಗಿ ಸಹಿ ಹಾಕಲಾಗುವುದು ಎಂದು ಕುಲಪತಿ ಡಾ ಎಸ್ ವಿದ್ಯಾಶಂಕರ್ ಸ್ಪಷ್ಟಪಡಿಸಿದ್ದಾರೆ. ತ್ಯಾಗ ಬಲಿದಾನದ ಸಂಕೇತವಾದ ಬಕ್ರೀದ್ ಹಬ್ಬವನ್ನು ರಾಜ್ಯದೆಲ್ಲೆಡೆ ಇಂದು ಸಂಭ್ರಮದಿಂದ ಆಚರಿಸಲಾಯಿತು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿ ನಾಡಿನ ಸಮಸ್ತ ಮುಸ್ಲಿಂ ಬಾಂಧವರಿಗೆ ಶುಭಾಶಯ ಕೋರಿದ್ದಾರೆ. ಈ ಪವಿತ್ರ ಹಬ್ಬವು ಸಮಾಜದಲ್ಲಿ ಶಾಂತಿ ಸೌಹಾರ್ದತೆ ಹಾಗೂ ಸಹೋದರತ್ವ ನೆಲೆಗೊಳ್ಳಲು ಪ್ರೇರಣೆಯಾಗಲಿ ಎಂದು ಹಾರೈಸಿದ್ದಾರೆ. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಮಸ್ತ ಮುಸ್ಲಿಂ ಬಾಂಧವರಿಗೆ ಬಕ್ರೀದ್ ಹಬ್ಬದ ಶುಭಾಶಯ ತಿಳಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ, ದೇವನಹಳ್ಳಿ, ಹೊಸಕೋಟೆ ಹಾಗೂ ನೆಲಮಂಗಲಗಳಲ್ಲಿ ಮುಸ್ಲಿಂ ಬಾಂಧವರು ಸಡಗರ ಸಂಭ್ರಮದಿಂದ ಬಕ್ರೀದ್ ಹಬ್ಬ ಆಚರಿಸುತ್ತಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯಾದ್ಯಂತ ಮುಸ್ಲಿಂ ಬಾಂಧವರು ಮುಂಜಾನೆಯಿಂದಲೇ ಮಸೀದಿಗಳಿಗೆ ತೆರಳಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿದರು. ಬಕ್ರೀದ್ ಹಬ್ಬವನ್ನು ಗದಗ, ಬೆಟಗೇರಿ, ಅವಳಿ ನಗರ ಸೇರಿದಂತೆ ಜಿಲ್ಲೆಯಾದ್ಯಂತ ಮುಸ್ಲಿಂ ಬಾಂಧವರು ಆಚರಿಸಿದರು. ಜಿಲ್ಲೆಯ ನರಗುಂದ, ಗಜೇಂದ್ರಗಡ, ರೋಣ, ಶಿರಹಟ್ಟಿ, ಲಕ್ಷ್ಮೇಶ್ವರ, ಮುಳಗುಂದ ಪಟ್ಟಣಗಳ ಈದ್ಗಾ ಮೈದಾನದಲ್ಲಿ ಮುಸ್ಲಿಂ ಬಾಂಧವರಿಂದ ಸಾಮೂಹಿಕ ಪ್ರಾರ್ಥನೆ ಜರುಗಿತು. ಕೋಲಾರದ ಈದ್ಗಾ ಮೈದಾನದಲ್ಲಿ ನಡೆದ ಸಾಮೂಹಿಕ ಪ್ರಾರ್ಥನೆ ಕಾರ್ಯಕ್ರಮದಲ್ಲಿ ಮುಸ್ಲಿಂ ಗುರುಗಳು ಪ್ರವಚನ ನೀಡಿದರು. ಬೆಳಗಾವಿ ಕೋಟೆ ಆವರಣದ ಹಳೆಯ ಮಸೀದಿ, ನ್ಯಾಯಾಲಯ ಸಮೀಪದ ಈದ್ಗಾ ಮೈದಾನ ಸೇರಿದಂತೆ ನಗರದ ವಿವಿಧೆಡೆ ಮತ್ತು ಜಿಲ್ಲೆಯ ಮಸೀದಿಗಳಲ್ಲಿ ಸಾಮೂಹಿಕ ಪ್ರಾರ್ಥನೆ ನಡೆಯಿತು. ದಾವಣಗೆರೆ ನಗರದ ಈದ್ಗಾ ಮೈದಾನದಲ್ಲಿ ಮುಸ್ಲಿಂ ಬಾಂಧವರು ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿ ಪರಸ್ಪರ ಶುಭಾಶಯ ವಿನಿಮಯ ಮಾಡಿಕೊಂಡರು. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕ ಸಮರ್ಥ ಶಾಮನೂರು ಸಾಮೂಹಿಕ ಪ್ರಾರ್ಥನೆಯಲ್ಲಿ ಭಾಗವಹಿಸಿ ಮುಸ್ಲಿಂ ಬಾಂಧವರಿಗೆ ಶುಭಾಶಯ ಕೋರಿದರು. ತ್ಯಾಗ ಬಲಿದಾನದ ಪ್ರತೀಕವಾದ ಬಕ್ರೀದ್ ಹಬ್ಬವನ್ನು ವಿಜಯಪುರ ಜಿಲ್ಲೆಯಾದ್ಯಂತ ಸಂಭ್ರಮದಿಂದ ಆಚರಿಸಲಾಯಿತು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಬೇಗೂರು ಗ್ರಾಮದಲ್ಲಿ ಕಾರ್ಮಿಕ ಇಲಾಖೆ ವತಿಯಿಂದ 10 ಎಕರೆ ಜಾಗದಲ್ಲಿ 35 ಕೋಟಿ ರೂಪಾಯಿ ಅಂದಾಜು ವೆಚ್ಚದಲ್ಲಿ ಶ್ರಮಿಕ ವಸತಿ ಶಾಲೆ ಕಟ್ಟಡ ಸಮುಚ್ಚಯ ನಿರ್ಮಾಣವಾಗಲಿದೆ ಎಂದು ಹೊಸಕೋಟೆ ಶಾಸಕ ಶರತ್ಕುಮಾರ್ ಬಚ್ಚೇಗೌಡ ತಿಳಿಸಿದ್ದಾರೆ. ಶ್ರಮಿಕ ವಸತಿ ಶಾಲೆ ಕಟ್ಟಡ ಸಮುಚ್ಚಯದ ಶಂಕುಸ್ಥಾಪನಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಶ್ರಮಿಕ ವರ್ಗದವರ ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿಗೆ ಈ ವಸತಿ ಶಾಲೆ ಸಹಕಾರಿಯಾಗಲಿದೆ ಎಂದರು. ಕಟ್ಟಡ ಕಾಮಗಾರಿಯ ಮುಂದಿನ 15 ತಿಂಗಳ ಒಳಗೆ ಪೂರ್ಣಗೊಂಡು ಶ್ರಮಿಕರ ಮಕ್ಕಳಿಗೆ ಜ್ಞಾನಾರ್ಜನೆ ಮಾಡಲು ನೆರವಾಗಲಿದೆ ಎಂದು ಅವರು ಅಭಿಪ್ರಾಯಪಟ್ಟರು. ಬನ್ನೇರುಘಟ್ಟ ಮೃಗಾಲಯದಲ್ಲಿ ಕಳೆದ ರಾತ್ರಿ ಜನಿಸಿರುವ ನವಜಾತ ನೀರಾನೆ ಮಡಿ ಹೆಣ್ಣಾಗಿದ್ದಲ್ಲಿ ತಾವರಕೊಪ್ಪ ಮೃಗಾಲಯದಲ್ಲಿ ವೈದ್ಯರಾಗಿದ್ದ ದಿವಂಗತ ಡಾ ಸಮೀಕ್ಷಾ ರೆಡ್ಡಿ ಗೌರವಾರ್ಥ ಸಮೀಕ್ಷಾ ಎಂದು ಹೆಸರು ಇಡಲು ಅರಣ್ಯ ಜೀವಿಶಾಸ್ತ್ರ ಪರಿಸರ ಸಚಿವ ಈಶ್ವರ ಖಂಡ್ರೆ ಸೂಚಿಸಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೆಲವೇ ಕ್ಷಣಗಳಲ್ಲಿ ರಾಜಭವನಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಭೇಟಿ, ಬಳಿಕ ಗೃಹ ಕಚೇರಿ ಕೃಷ್ಣಾದಲ್ಲಿ ಸುದ್ದಿಗೋಷ್ಠಿ. ರಾಜ್ಯದಲ್ಲಿ ಅಸ್ಥಿರತೆ, ಅರಾಜಕತೆ ನಿರ್ಮಾಣ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆರೋಪ. ಕ್ವಾಂಟಮ್ ಕಂಪ್ಯೂಟಿಂಗ್ ಕುರಿತಂತೆ ಗೂಗಲ್ ಜೊತೆ ಒಪ್ಪಂದಕ್ಕೆ ವಿಟಿಯು ಸಜ್ಜು, ಕುಲಪತಿ ಡಾ ಎಸ್ ವಿದ್ಯಾಶಂಕರ್. ರಾಜ್ಯದೆಲ್ಲೆಡೆ ಬಕ್ರೀದ್ ಹಬ್ಬದ ಸಂಭ್ರಮ, ಮುಸ್ಲಿಂ ಬಾಂಧವರಿಂದ ವಿಶೇಷ ಪ್ರಾರ್ಥನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.
2: ಆಕಾಶವಾಣಿ, ಸಮಯ ಆಗಿದೆ 2:40:05. ನಮ್ಮ ಮುಂದಿನ ಕಾರ್ಯಕ್ರಮ ಸ್ನೇಹ ಭಾರತಿ ಇನ್ನೀಗ ಆರಂಭ.
3: ಆಕಾಶವಾಣಿ ಬೆಂಗಳೂರು ಕೇಂದ್ರ.

0: ಈಗ ಸಮಯ ಸರಿಯಾಗಿ 4 ಗಂಟೆ. ಕಿಡುಗರೆ ಗಮನಿಸಿ, ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಇದೇ ಮೇ 29-30 ನಾಳೆ ನಾಡಿದ್ದು ಕೊಡಗಿನ ಸುಂಟಿಕೊಪ್ಪ ನಾಡಿನಲ್ಲಿ ನಡೆಯುತ್ತಿರುವ 17ನೇ ಕೊಡಗು ಸಾಹಿತ್ಯ ಸಮ್ಮೇಳನದ ಉಸ್ತುವಾರಿ ಹೊಂದಿರುವ ಹಾಗೂ ಕೊಡಗು ಜಿಲ್ಲಾ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಶ್ರೀ ಕೇಶವ ಕಾಮತ್ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳುವಿರಿ. 5 ಗಂಟೆಗೆ ಕೊಡಗು ಸಿರಿಯಲ್ಲಿ ಎತ್ತು ತೆರೆಪಾಟ್ ಚರಣ ಮಧು ಮದಯ್ಯ ಮತ್ತು ಸಂಗಡಿಗರಿಂದ. ಸಂಜೆ 6:50 ರೈತ ಧ್ವನಿ ಕಿಸಾನ್ ವಾಣಿಯಲ್ಲಿ ಕಾಫಿ ಬೆಳೆಯಲ್ಲಿ ಪೋಷಕಾಂಶಗಳ ನಿರ್ವಹಣೆ ಕುರಿತು ಪ್ರಗತಿಪರ ಕಾಫಿ ಬೆಳೆಗಾರರಾದ HS ಧರ್ಮರಾಜ್ ಅವರಿಂದ ಮಾಹಿತಿ.
1: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತಿದೆ.
2: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್.
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
4: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು. ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
5: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮ್ಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ

0: 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
1: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
2: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಕೋಣಿಕೊಪ್ಪಲು, ಪಿರಿಯಾಪಟ್ಟಣ.
3: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 70th ಇಯರ್ ಆನಿವರ್ಸರಿ ಆಫರ್. ಸ್ಪ್ರಿಂಗ್ ಮ್ಯಾಟ್ರೆಸ್ ಖರೀದಿಸಿ ಮತ್ತೊಂದು ಉಚಿತವಾಗಿ ಪಡೆಯಿರಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
4: ರೀ, ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ?
5: ಇಲ್ಲ, ಏನಿದೆ ಅಂತದ್ದು?
4: ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ ವಿಸಿ ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನಿ ಸೈಟ್ ಒಳ್ಳೆ ಫೆಸಿಲಿಟಿಯೊಂದಿಗೆ ಸೇಲ್ ಮಾಡ್ತಾ ಇದ್ದಾರೆ.
5: ಹೌದಾ? ಇಲ್ಲಿ ಪೇಪರ್ ಕೂಡ. ಹಾ ಹೌದು, ನಮಗೂ ತಗೊಳ್ಳೋಣ.

0: ಆನಿವರ್ಸರಿ ಆಫರ್. ಸ್ಪ್ರಿಂಗ್ ಮ್ಯಾಟ್ರೆಸ್ ಖರೀದಿಸಿ ಮತ್ತೊಂದು ಉಚಿತವಾಗಿ ಪಡೆಯಿರಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
1: ರೀ, ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ?
2: ಇಲ್ಲ, ಏನಿದೆ ಅಂತದ್ದು?
1: ಮೈಸೂರಿನ NH 275 ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನೆ ಸೈಟ್ ಒಳ್ಳೆ ಫೆಸಿಲಿಟಿ ಒಂದಿಗೆ ಸೇಲ್ ಮಾಡ್ತಾ ಇದ್ದಾರೆ.
2: ಹೌದಾ? ಇಲ್ಲಿ ಪೇಪರ್ ಕೊಡು. ಹಾ ಹೌದು, ನಮಗೂ ತಗೊಳ್ಳೋಣ. VC ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
1: ಹೌದು, 50 ಫೀಟ್ ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
2: ಅಬ್ಬಬ್ಬಾ, ಇಲ್ಲಿ ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ VC ಗ್ಯಾಲಕ್ಸಿ ಮಾಲ್, 4 ಥಿಯೇಟರ್ ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್ಸ್.
1: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
2: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
1: 450 ಪ್ರೀಮಿಯಂ ಪ್ಲಾಟ್ಸ್, ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್, ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
2: 80% ಸಾಲ ಸೌಲಭ್ಯ ಸಿಗುತ್ತೆ.
1: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
2: 9900092
1: ಆರ್ 9606084066.
3: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.
4: ಆಕಾಶವಾಣಿಗೆ 90 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮ. ಮಾಹಿತಿ, ಶಿಕ್ಷಣ, ಮನರಂಜನೆ, ಸ್ಥಳೀಯ, ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಸುದ್ದಿಗಳಿಗಾಗಿ ಸೇವೆ ಸಲ್ಲಿಸುತ್ತಿರುವಂತಹ ಶ್ರವ್ಯ ಮಾಧ್ಯಮ ಆಕಾಶವಾಣಿ.
5: ಆಕಾಶವಾಣಿಗೆ 90 ಸಂಭ್ರಮ,
4: ಆಕಾಶವಾಣಿಗೆ 90 ಸಂಭ್ರಮ. ಪ್ರತಿ ಮನೆ ಮನೆಗೂ ತರಂಗಗಳ ಮುಖಾಂತರ ತಲುಪಿಸುವ ಏಕೈಕ ಶ್ರವ್ಯ ಮಾಧ್ಯಮ ಆಕಾಶವಾಣಿ. ಟ್ಯೂನ್ ಮಾಡಿ ಆಕಾಶವಾಣಿಗೆ 90 ಸಂಭ್ರಮ. ಪ್ರತಿದಿನ ಬೆಳಗ್ಗೆ 8:30 ಆಕಾಶವಾಣಿಯ ಅಂತರಾಳ,
6: ಆಕಾಶವಾಣಿಯ ಅಂತರಾಳ.
4: ಆಕಾಶ ಬುಟ್ಟಿ,
6: ಆಕಾಶ ಬುಟ್ಟಿ
4: ಆಲಿಸಿ. ಆಕಾಶ ಬುಟ್ಟಿ ಶ್ರವ್ಯ ಮಾಧ್ಯಮ ಆಕಾಶವಾಣಿ ನಡೆದು ಬಂದ ಹಾದಿಯನ್ನೊಮ್ಮೆ ತಿಳಿಯಬೇಕೆ? ಕೇಳಿ ಆಕಾಶವಾಣಿಯ ಅಂತರಾಳ. ಆಕಾಶವಾಣಿಯ ಅಂತರಾಳ.
7: ತೋಳ ಕುರಿಯ ತಾಯಿ ಅಂತ ಹೇಳಲಾದ
8: ಒಂದ್ ಗಾದೆ ಇದೆ, ಹಂಗಾಯ್ತು.
9: ಓ ಮಲ್ಲಿ, ಏನದು ಇವತ್ತಿನ ಸಮಾಚಾರ?
7: ಇದು ನಿಮಗೂ ಗೊತ್ತು, ಅದು ನಮಗೂ ಗೊತ್ತು.
8: ನೈದಿಲಿ ಗಾದೆ.

0: ಯುಗಾದಿಗಳ ಕುರಿತಾಗಿ ಪತ್ರಾಧಾರಿತ
1: ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು,
2: ಕೈ ಕೆಸರಾದ್ರೆ ಬಾಯಿ ಮೊಸರು,
3: ಗಾದೆ

0: Lo so.
1: Ne dici sì.
2: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ ಮಡಿಕೇರಿ ಕನ್ನಡದ ಹಬ್ಬ ಕೊಡಗಿನ ಸುಂಟಿಕೊಪ್ಪ ನಾಡಿನಲ್ಲಿ ಇದೇ ಮೇ 29 ಹಾಗೂ 30 ನಡೆಯಲಿರುವ 17ನೇ ಕೊಡಗು ಕನ್ನಡ ಸಾಹಿತ್ಯ ಸಮ್ಮೇಳನದ ಕನ್ನಡದ ಹಬ್ಬ ಕೊಡಗು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಎಂಪಿ ಕೇಶವ ಕಾಮತ್ ಅವರೊಂದಿಗೆ ಸಂದರ್ಶನ.
3: ನಮ್ಮೆಲ್ಲ ಪ್ರೀತಿಯ ಶ್ರೋತೃಗಳಿಗೆ ಇವತ್ತಿನ ವಿಶೇಷ ಸಂದರ್ಶನವನ್ನಾಧರಿಸಿದ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಶ್ರೋತೃಗಳೇ, ಈಗಾಗಲೇ ತಮ್ಮೆಲ್ಲರಿಗೆ ತಿಳಿದಿದೆ, ದಕ್ಷಿಣ ಕಾಶ್ಮೀರ ಎಂದು ಖ್ಯಾತಿ ಪಡೆದಿರುವ ನಮ್ಮ ಹೆಮ್ಮೆಯ ಸೇನಾನಿಗಳ ನಾಡು ಕೊಡಗಿನ ಸುಂಟಿಕೊಪ್ಪ ನಾಡಿನಲ್ಲಿ ವಿಶೇಷ ಹಬ್ಬ ನಡೆಯಲಿದೆ. ಯಾವ ಹಬ್ಬ? ಅದು ಕನ್ನಡದ ಹಬ್ಬ. ನಮ್ಮೆಲ್ಲ ಪ್ರೀತಿಯ ಶ್ರೋತೃಗಳಿಗೆ ಇವತ್ತಿನ ವಿಶೇಷ ಸಂದರ್ಶನವನ್ನಾಧರಿಸಿದ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಶ್ರೋತೃಗಳೇ, ಕಳೆದ ಭಾನುವಾರ ಅಂದರೆ ಮೇ

0: 24ರ ಭಾನುವಾರದಂದು ನೀವು ಒಂದು ವಿಶೇಷ ಸಂದರ್ಶನವನ್ನ ಕೇಳಿದ್ರಿ. ಯಾವುದು ಅಂದ್ರೆ ನಿಮಗೆಲ್ಲ ನೆನಪಿದೆ, ಇದೇ ಬರುವಂತಹ ಮೇ 29-30ರಂದು 17ನೇ ಕೊಡಗು ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಆಯ್ಕೆಯಾಗಿರುವಂತಹ ಕವಿ, ಸಾಹಿತಿ, ಅಂಕಣಕಾರರು ಹಾಗೂ ಆಕಾಶವಾಣಿಯ ನಿವೃತ್ತ ಸಹಾಯಕ ನಿಲಯದ ನಿರ್ದೇಶಕರಾದಂತಹ ಶ್ರೀಯುತ ಅಬ್ದುಲ್ ರಶೀದ್ ಅವರೊಂದಿಗಿನ ಸಂದರ್ಶನವನ್ನ ನೀವು ಆಲಿಸಿದ್ರಿ. ಇಂದಿನ ಕಾರ್ಯಕ್ರಮದಲ್ಲಿ ಕೊಡಗು ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರು ಹಾಗೂ 17ನೇ ಕೊಡಗು ಕನ್ನಡ ಸಾಹಿತ್ಯ ಸಮ್ಮೇಳನದ ಉಸ್ತುವಾರಿ ವಹಿಸಿಕೊಂಡಿರುವಂತಹ ಅಧ್ಯಕ್ಷರು ನಮ್ಮ ಮಡಿಕೇರಿ ಆಕಾಶವಾಣಿಗೆ ಬಂದಿದ್ದಾರೆ. ಸಾರ್ವಜನಿಕರಿಗೆ ಅಂದರೆ ಕನ್ನಡ ಅಭಿಮಾನಿಗಳಿಗೆ ಏನೆಲ್ಲ ಸಿಹಿ ಸಿಗಲಿದೆ ಎಲ್ಲವನ್ನ ನಾವು ಅವರ ಪರಿಚಯದೊಂದಿಗೆ ನಾವು ತಿಳಿದುಕೊಳ್ಳೋಣ. ಬನ್ನಿ, ಅವರನ್ನ ಸ್ವಾಗತಿಸೋಣ. ಸರ್ ನಮಸ್ತೆ.
1: ನಮಸ್ತೆ.
0: ಹಾ ಸರ್, ತಮ್ಮ ಪರಿಚಯ ಮಾಡಿಕೊಡಿ ನಮ್ಮ ಶ್ರೋತೃಗಳಿಗೆ.
1: ನಾನು MP ಕೇಶವ ಕಾಮತ್, ಕೊಡಗು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷನಾಗಿ ಈಗ 4.5 ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೇನೆ. ಹಿಂದೆ ತಾಲೂಕು ಅಧ್ಯಕ್ಷನಾಗಿ, ಹೋಬಳಿ ಅಧ್ಯಕ್ಷನಾಗಿ ಕೂಡ ಕೆಲಸ ಮಾಡಿದ್ದೇನೆ. ಜೊತೆಗೆ ಪತ್ರಕರ್ತನೂ ಕೂಡ ಆಗಿದ್ದೇನೆ. ವಿರಾಜಪೇಟೆ ತಾಲೂಕು ಪತ್ರಕರ್ತರ ಸಂಘ, ವಿರಾಜಪೇಟೆ ತಾಲೂಕು ಪ್ರೆಸ್ ಕ್ಲಬ್ ಇವುಗಳನ್ನು ಸ್ಥಾಪಿಸಿ ಸಂಘಟಿಸಿ ಕಾರ್ಯಕ್ರಮಗಳನ್ನು ನಡೆಸಿದ್ದೇನೆ. ಜೊತೆಗೆ ಮಡಿಕೇರಿ ಪ್ರೆಸ್ ಕ್ಲಬ್ನ ಅಧ್ಯಕ್ಷನೂ ಕೂಡ ಆಗಿ ಕೆಲಸ ಮಾಡಿದ್ದೇನೆ. ಪ್ರಸ್ತುತ ಕೊಡಗು ಪತ್ರಿಕಾಭವನ ಟ್ರಸ್ಟ್ನ ಮ್ಯಾನೇಜಿಂಗ್ ಟ್ರಸ್ಟಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ. ಜೊತೆಗೆ ಚೇಂಬರ್ ಆಫ್ ಕಾಮರ್ಸ್ನಲ್ಲೂ ಕೂಡ ಜಿಲ್ಲಾ ಉಪಾಧ್ಯಕ್ಷನಾಗಿ ಕೆಲಸ ಮಾಡಿದ್ದೇನೆ.
0: ಬಹಳ ದೀರ್ಘವಾದಂತಹ ಮಾಹಿತಿಯನ್ನು ಕೊಟ್ಟರಿ, ನಿಜಕ್ಕೂ ಕೂಡ ಖುಷಿ ಅನಿಸುತ್ತೆ. ಬಹಳಷ್ಟು ಅನುಭವ ಇದೆ, ಅನುಭವದ ಪಾಕವನ್ನು ನಮ್ಮ ಶ್ರೋತೃಗಳಿಗೆ ಉಣಿಸಲಿಕ್ಕೆ ಅಂತ ಇವತ್ತು ನಮ್ಮ ಮಡಿಕೇರಿ ಆಕಾಶವಾಣಿಗೆ ಬಂದಿದ್ದೀರಿ. ಮತ್ತೊಮ್ಮೆ ಅಭಿನಂದನೆಗಳು ಮತ್ತು ಸ್ವಾಗತ ಸರ್, ಪ್ರೀತಿಯ ಸ್ವಾಗತ. ನಮ್ಮ ಮಡಿಕೇರಿ ಆಕಾಶವಾಣಿಯ ಸಿಬ್ಬಂದಿಯ ಪರವಾಗಿ ಕೂಡ ತಮಗೆ ಪ್ರೀತಿಯ ಸ್ವಾಗತ. ಸರ್, ಈಗ ಕೊಡಗು ಕನ್ನಡ ಸಾಹಿತ್ಯ ಪರಿಷತ್ ಕುರಿತು ಪರಿಚಯ ಮಾಡಿಕೊಡ್ಬೋದಾ?
1: ಖಂಡಿತ. ಕಳೆದ 2021ರಲ್ಲಿ ನಡೆದ ಚುನಾವಣೆಯಲ್ಲಿ ನಾನು ಜಯಗಳಿಸಿದ ಬಳಿಕ ಕೊಡಗು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ 5 ತಾಲೂಕು ಘಟಕಗಳನ್ನು ಪುನರ್ರಚಿಸಿ 15 ಹೋಬಳಿ ಸಮಿತಿಗಳನ್ನು ಮಾಡಿ ಎಲ್ಲ ಸಮಿತಿಗಳಲ್ಲೂ ಅಧ್ಯಕ್ಷರು, ಕಾರ್ಯದರ್ಶಿ ಹಾಗೆ ಪದಾಧಿಕಾರಿಗಳು 1-5 ಜನರು ಮತ್ತು ಎಲ್ಲ ಸಮಿತಿಯ ಸದಸ್ಯರುಗಳಾಗಿ 10 ಜನರು ಹಾಗೆ ವಿಶೇಷ ಆಹ್ವಾನಿತರಾಗಿ 20-30 ಜನರು ಹಾಗೆ ಇಡೀ 400-500 ಜನರ ತಂಡವನ್ನು ಕಟ್ಟಿಕೊಂಡು ನಾವು ಜಿಲ್ಲೆಯಲ್ಲಿ ಸಾಹಿತ್ಯ ಪರಿಷತ್ತಿನ ಕೆಲಸಗಳನ್ನು ಮಾಡ್ತಾ ಇದ್ದೇವೆ. ನಾನು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿ ಬರೋ ಸಂದರ್ಭದಲ್ಲಿ 19 ದತ್ತಿ ಕಾರ್ಯಕ್ರಮಗಳು ನಮ್ಮ ಜಿಲ್ಲೆಯಲ್ಲಿ ಇದ್ದವು. ಇವತ್ತು ಅದು 40ಕ್ಕೆ ಏರಿದೆ. ಈ 4 ವರ್ಷದಲ್ಲಿ ಸಾರ್ವಜನಿಕರ ಸಹಕಾರದೊಂದಿಗೆ, ಜೊತೆಗೆ ಕನ್ನಡಾಭಿಮಾನಿಗಳ ಪ್ರೀತಿಯಿಂದ, ಜೊತೆಗೆ ನಮ್ಮ ಸದಸ್ಯ ಆಡಳಿತ ಮಂಡಳಿ ಎಲ್ಲ ಸದಸ್ಯರ ಸಹಕಾರದಿಂದ ಈ ದತ್ತಿ ಮಾಡಲಿಕ್ಕೆ ಸಾಧ್ಯ ಆಗಿದೆ. ಪ್ರಮುಖವಾಗಿ ನಾವು ದತ್ತಿಗೆ ಹೆಚ್ಚು ಆಸಕ್ತಿ ತೋರಿಸ್ತೇವೆ. ಯಾಕೆ ಅಂತ ಹೇಳಿದ್ರೆ, ಕೇಂದ್ರ ಸಾಹಿತ್ಯ ಪರಿಷತ್ತಿನಲ್ಲಿ ನಮ್ಮ ಹಿರಿಯರ ಹೆಸರಿನಲ್ಲಿ ದತ್ತಿ ಠೇವಣಿಯನ್ನು ಇಟ್ಟ ಸಂದರ್ಭದಲ್ಲಿ ಅದರಿಂದ ಬರುವ ಬಡ್ಡಿಯಲ್ಲಿ ಪ್ರತಿ ವರ್ಷವೂ ಕೂಡ ಜಿಲ್ಲೆಯ ಎಲ್ಲ ಕಡೆ ಕಾರ್ಯಕ್ರಮಗಳನ್ನು ನಡೆಸ್ತೇವೆ. ಒಂದು ಸಾರಿ ಒಂದು ದತ್ತಿ ಇಟ್ಟರೆ ಅದು ಜೀವನ ಪರ್ಯಂತ ಕಾರ್ಯಕ್ರಮ ಸಾಹಿತ್ಯ ಪರಿಷತ್ ಮಾಡ್ಕೊಂಡ್ಬರ್ತದೆ
0: ನಿರಂತರವಾಗಿ.
1: ಈಗ ರಾಜ್ಯದಲ್ಲಿ 3,000 ದತ್ತಿ ಇದೆ, ಅದು ಎಲ್ಲ ಜಿಲ್ಲೆಗಳಲ್ಲೂ ಕೂಡ ನಿರಂತರವಾಗಿ ನಡ್ಕೊಂಡು ಬರ್ತಾ ಇದೆ. ಉದಾಹರಣೆಗೆ, ಒಂದು 40 ವರ್ಷದ ಹಿಂದೆ BM ಶ್ರೀಯವರು 300 ರೂಪಾಯಿ ದತ್ತಿ ಇಡುವ ಮೂಲಕ ಈ ಅಭಿಯಾನವನ್ನು ಪ್ರಾರಂಭ ಮಾಡಿದರು. ಇವತ್ತಿನವರೆಗೂ ಅದು ನಡ್ಕೊಂಡು ಬರ್ತಾ ಇದೆ. ನಮ್ಮಲ್ಲಿ 1980ರ ಇಸವಿನಲ್ಲಿ ಪ್ರಾರಂಭ ಆಯಿತು ದತ್ತಿ ಸ್ಥಾಪನೆ ಮಾಡಲಿಕ್ಕೆ. ಆಗ 10,000 ರೂಪಾಯಿ ಇಟ್ಟಂತಹ ದತ್ತಿ ಅದು ಕೇವಲ 700-800 ರೂಪಾಯಿ ಬಡ್ಡಿ ಬರ್ತಾ ಇದೆ. ಅದರಲ್ಲೂ ಕೂಡ ನಾವು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೇವೆ, ಆಯೋಜಿಸ್ತಾ ಇದ್ದೇವೆ. ಯಾಕೆಂದರೆ ಅದು ನಿರಂತರವಾದ ಕಾರ್ಯಕ್ರಮ, ನಮಗೂ ಕೂಡ ಕಾರ್ಯಕ್ರಮ ಮಾಡಲಿಕ್ಕೆ ಒಂದು ಪ್ರೋತ್ಸಾಹ ಸಿಗುತ್ತೆ. ವಿಶೇಷವಾಗಿ ದತ್ತಿ ಕಾರ್ಯಕ್ರಮಗಳನ್ನು ನಾವು ಜಿಲ್ಲೆಯ ಎಲ್ಲ ಹಳ್ಳಿಯ ಶಾಲೆಗಳಲ್ಲಿ ಮಾಡ್ತಾ ಇದ್ದೇವೆ, ಪ್ರಾಥಮಿಕ ಮತ್ತು ಪ್ರೌಢಶಾಲೆಯಲ್ಲಿ. ಯಾಕೆಂದರೆ ಕನ್ನಡ ನಾಡು ನುಡಿ, ಅದರ ಆಚಾರ ವಿಚಾರ, ಸಾಹಿತ್ಯ ಸಂಸ್ಕೃತಿ ಇವೆಲ್ಲವೂ ಆ ವಿದ್ಯಾರ್ಥಿಗಳಿಗೆ ತಿಳಿದರೆ ಮಾತ್ರ ಮುಂದೆ ಅವರು ಕನ್ನಡಿಗರಾಗಿ ಕನ್ನಡದ ಗಟ್ಟಿತನ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲಾಂದರೆ ಇವತ್ತಿನ ಇಂಟರ್ನೆಟ್ ಯುಗದಲ್ಲಿ ಯಾವುದೇ ಸಾಹಿತ್ಯದ ಆಸಕ್ತಿ ಅವರಲ್ಲಿ ಉಳ್ಕೊಳ್ಳದೆ ಹೋಗ್ತದೆ. ನಾವು ಮಾಡಿದ ಕಾರ್ಯಕ್ರಮದಲ್ಲಿ ಒಂದು 50 ಮಂದಿ ಇದರಲ್ಲಿ ಒಂದು 2-3 ಜನರಾದರೂ ಇದರ ಬಗ್ಗೆ ಆಸಕ್ತಿ ತೋರ್ಬಿಟ್ಟು ಅವರು ಮುಂದೆ ಬಂದರೆ ಅದು ಅವರಿಗೂ ಬೆಳಕಾಗುತ್ತೆ, ಜೊತೆಗೆ ಸಾಹಿತ್ಯ ಲೋಕಕ್ಕೂ ಒಂದು ಬೆಳಕಾಗುತ್ತೆ ಅನ್ನೋ ದೃಷ್ಟಿಯಿಂದ ಈ ಕೆಲಸಗಳನ್ನು ಮಾಡ್ತಾ ಇದ್ದೀನಿ.

0: ನಮ್ಮ ಕೊಡಗಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಈ ಸಂಸ್ಥೆಗೆ ಸಾರ್ವಜನಿಕರ ಸಹಕಾರ ಹೇಗಿದೆ ಸರ್? ಕನ್ನಡ ಸಾಹಿತಿಗಳ, ಬರಹಗಾರರ, ಕವಿಗಳ ಸಹಕಾರ ಹೇಗಿದೆ ಸರ್, ಸಂಕ್ಷಿಪ್ತವಾಗಿ ಹೇಳ್ಬೋದಾ?
1: ತುಂಬಾ ತುಂಬಾ ಒಳ್ಳೆಯ ಸಹಕಾರ ಕೊಡ್ತಾ ಇದ್ದಾರೆ. ಎಲ್ಲರಿಗೂ ಇರುವ ಕನ್ನಡಾಭಿಮಾನವನ್ನು ಅಲ್ಲಿ ನಾವು ಗುರುತಿಸ್ತೇವೆ.
0: ಏನೆಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತೀರಾ ಸರ್? ಉದಾಹರಣೆಯಾಗಿ
1: ನಾವು ಪ್ರತಿ ವರ್ಷವೂ ಕೂಡ ಕುವೆಂಪು ದಿನಾಚರಣೆಯನ್ನು ಮಾಡ್ತೇವೆ. ಯಾಕೆಂದರೆ ರಾಷ್ಟ್ರಕವಿ ಅವರಿಲ್ಲದೆ ಕನ್ನಡ ಇಲ್ಲ, ಅವರ ಕಾರ್ಯಕ್ರಮವನ್ನು ಮಾಡ್ತೇವೆ. ಜೊತೆಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಂಸ್ಥಾಪನಾ ದಿನ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮತ್ತು ಮಿರ್ಜಾ ಇಸ್ಮಾಯಿಲ್ ಮತ್ತು ವಿಶ್ವೇಶ್ವರಯ್ಯನವರು ಆ ಮೂರು ಜನರನ್ನ ಸಂಸ್ಥಾಪಕರು ಅಂತೇಳಿ ಸಾಹಿತ್ಯ ಪರಿಷತ್ ಗುರುತಿಸಿಬಿಟ್ಟು ಅವರ ವಿಶೇಷವಾಗಿ ಸಂಸ್ಥಾಪನಾ ದಿನ, ಜೊತೆಗೆ ಆ ಮೂರು ಜನರ ದಿನಾಚರಣೆಗಳನ್ನು ಕೂಡ ಮಾಡ್ತೇವೆ. ಇಂಜಿನಿಯರ್ಸ್ ಡೇ ಅಂತೇಳಿ ಏನು ವಿಶ್ವೇಶ್ವರಯ್ಯನವ್ರದ್ದು ಇದೆ, ಅದನ್ನು ನಾವು ಎಲ್ಲ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಹೋಗಿ ನಮ್ಮ ಸಂಸ್ಥಾಪಕರು ಅವರ ಇಂಜಿನಿಯರ್ ಸಂಸ್ಥೆಗಳ ಸಂಸ್ಥಾಪಕರು ಅದು ಮಾಡ್ತಾ ಇದ್ದೇವೆ. ಮಿರ್ಜಾ ಇಸ್ಮಾಯಿಲ್ ಸಂಸ್ಥಾಪನೆ ಜನ್ಮದಿನೋತ್ಸವ ಮಾಡ್ತೇವೆ. ಜೊತೆಗೆ ನಾಲ್ವಡಿ ಕೃಷ್ಣರಾಜ ಒಡೆಯರವ್ರದ್ದು ಕೂಡ, ಯಾಕೆಂದರೆ ಅವರೇ ನಮ್ಮನ್ನು ಈ 1915 ಈ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದವರು ಅವರು. ಇವತ್ತಿನ ದಿನದಲ್ಲಿ ನಾವು ಶತಮಾನೋತ್ಸವ ಆಚರಿಸಿರುವ ಯಾವುದೆಲ್ಲ ಸಂಸ್ಥೆ ಇದೆ ಕರ್ನಾಟಕದಲ್ಲಿ ಅದೆಲ್ಲವನ್ನು ಅವರೇ ಪ್ರಾರಂಭ ಮಾಡಿದ್ದು, ನಿಜಕ್ಕೂ ಅವರು ಪ್ರಾತಸ್ಮರಣೀಯರು. ಅದ್ರ ಬಗ್ಗೆ ಎರಡು ಮಾತಿಲ್ಲ. ನೂರಾರು ಸಂಸ್ಥೆಗಳನ್ನು ಹುಟ್ಟಿಹಾಕಿ ಆ ನೂರಾರು ಸಂಸ್ಥೆಯಲ್ಲಿ 80% ಸಂಸ್ಥೆಗಳು ಕೂಡ ಇವತ್ತು 100 ವರ್ಷಗಳ ಕಾಲ ಕೆಲಸ ಮಾಡ್ತಾ ಇದೆ ಅಂತ ಹೇಳಿದ್ರೆ ನಿಜಕ್ಕೂ ನಾವು ಅವ್ರನ್ನ ನೆನಪಿಸಿಕೊಳ್ಳಲೇಬೇಕಾಗ್ತದೆ. ಜೊತೆಗೆ ಕೊಡಗಿನಲ್ಲಿ ಕೂಡ ಸಾಹಿತ್ಯಕ್ಕೆ ತುಂಬ ಒಳ್ಳೆಯ
0: ಮನ್ನಣೆ
1: ಸಿಗ್ತಾ ಇದೆ, ಸಿಕ್ಕಿದೆ ಕೂಡ. ಈ 54ನೇ ವರ್ಷ ಇಲ್ಲಿ ಕೊಡಗಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಸ್ಥಾಪನೆಯಾಗಿ ಆಗಿದೆ. 50ನೇ ವರ್ಷವನ್ನು ಕೂಡ ನಾವು ತುಂಬ ಚೆನ್ನಾಗಿ ಆಚರಣೆ ಮಾಡಿದ್ವು. ಹಿಂದೆ ಟಿ ಪಿ ರಮೇಶ್ ಅವರು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ನಿರಂತರವಾಗಿ ತಾಲೂಕು ಅಧ್ಯಕ್ಷರಾಗಿ 1-10 ವರ್ಷ, ಜಿಲ್ಲಾ ಅಧ್ಯಕ್ಷರಾಗಿ 1-12 ವರ್ಷ ಕೆಲಸ ಮಾಡಿದ್ದಾರೆ. ಅವರು ಇಲ್ಲಿ ಮಹಿಳಾ ಬಹಳ ಬರಹಗಾರರು ತುಂಬ ಕಮ್ಮಿ ಇದ್ದಾರೆ ಅನ್ನೋ ದೃಷ್ಟಿಯಿಂದ ಗೌರಮ್ಮ ದತ್ತಿ ಪ್ರಶಸ್ತಿಯನ್ನು ಸ್ಥಾಪನೆ ಮಾಡಿ ಇವತ್ತಿಗೆ 24 ಜನ ದತ್ತಿ ಪ್ರಶಸ್ತಿ ಪಡ್ಕೊಂಡವರು. ಈ ವರ್ಷ 24ನೇ ಬರ್ತದೆ, 23 ಜನ ಈಗಾಗಲೇ ಪಡ್ಕೊಂಡಿದ್ದಾರೆ.
0: ಕೊಡಗಿನ ಗೌರಮ್ಮನವರನ್ನು ಕೂಡ ನೀವು ಸ್ಮರಿಸ್ತೀರಿ.
1: ಹೌದು, ಪ್ರಾರಂಭದಲ್ಲಿ ಭಾರಿ ಕಷ್ಟ ಆಗ್ತಾ ಇತ್ತು, ಲೇಖಕರೇ ಇರಲಿಲ್ಲ, ಹುಡುಕಿ ಕೊಡುವಂಥ ಸಂದರ್ಭ ಇತ್ತು. ಇವತ್ತು ಸ್ಪರ್ಧೆಗೆ 10-15 ಪುಸ್ತಕಗಳು ಲೇಖಕರು ಸ್ಪರ್ಧೆಗೆ ಬರ್ತಾರೆ, ಅದರಲ್ಲಿ ಒಬ್ಬರನ್ನ ಆಯ್ಕೆ ಮಾಡಿ ಅವ್ರನ್ನ ಘೋಷಣೆ ಮಾಡ್ತೇವೆ ಗೌರವ ಪ್ರಶಸ್ತಿ ವಿಜೇತರು ಅಂತ ಹೇಳ್ಬಿಟ್ಟು. ಆ ಥರದ ಒಂದು ವ್ಯವಸ್ಥೆ.
0: ಲೇಖಕರು ಮುಂದೆ ಬರ್ತಾ ಇಲ್ಲ?
1: ಅಲ್ಲ, ಈಗ ಬರ್ತಾ ಇದ್ದಾರೆ, ಹಿಂದೆ ಲೇಖಕರು ಕಮ್ಮಿ ಇದ್ರು.
0: ಹಿಂದೆ ಯಾಕಾಗಿ ಬರ್ತಾ ಇರಲಿಲ್ಲ?
1: ಪ್ರೋತ್ಸಾಹ ಇರಲಿಲ್ಲ, ಅವಕಾಶ ಇರಲಿಲ್ಲ. ನಾವು ಪುಸ್ತಕ ಬರೆದ್ರೆ ಪ್ರಿಂಟ್ ಮಾಡೋದು ಹೇಗೆ, ಮಾಡೋದು ಎಲ್ಲಿ, ಅದಕ್ಕೆ ಹಣ ಖರ್ಚು ಎಷ್ಟು ಏನು ಅನ್ನೋದನ್ನೆಲ್ಲ ಭಾರಿ ಒಂದು ಸಮಸ್ಯೆ ಇತ್ತು. ಇತ್ತೀಚಿನ ವರ್ಷಗಳಲ್ಲಿ ಒಂದು 20 ಪುಸ್ತಕಗಳನ್ನು ಸಾಹಿತ್ಯ ಪರಿಷತ್ತಿನ ಹಣ ಅಲ್ಲ, ನಮ್ಮ ಒಬ್ಬರು ಪ್ರಕಾಶಕರು ಸ್ನೇಹಿತರಿದ್ದಾರೆ, ಅವರು ಅದನ್ನು ಪ್ರಿಂಟ್ ಮಾಡಿ ನಮಗೆ 100-150 ಪುಸ್ತಕಗಳನ್ನ ಕೊಡ್ತಾರೆ. ಯಾವ ಖರ್ಚು ಇಲ್ಲದೆ ಆ ಪುಸ್ತಕ ಪ್ರಿಂಟಾಗಿ ಲೈಬ್ರರಿಗೆ ಹೋಗ್ತದೆ, ನಮ್ಮ ಪ್ರತಿಭೆಗೆ ಒಂದು ಅವಕಾಶ ಸಿಗ್ತದೆ. ಆ ಥರದ ಒಂದು 20 ಪುಸ್ತಕಗಳನ್ನು ನಾನು ಅವಧಿಯಲ್ಲಿ ಉಚಿತವಾಗಿ ಲೇಖಕರಿಗೆ ಪ್ರಿಂಟ್ ಮಾಡಿಸಿ ಕೊಟ್ಟಿದ್ದೇನೆ.
0: ಹಲವಾರು ಬರಹಗಾರರಿಗೆ, ಉದಯೋನ್ಮುಖ ಕವಿಗಳಿಗೆ ನಮ್ಮ ಕೊಡಗಿನ ಕನ್ನಡ ಸಾಹಿತ್ಯ ಪರಿಷತ್ತು ವೇದಿಕೆಯಾಗಿದೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಸರ್, ಈಗ ಕೊಡಗಿನ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ನೀವು ಆಯ್ಕೆಯಾದ ನಂತರ ಏನೆಲ್ಲ ಯೋಜನೆಗಳನ್ನು ಅನಾವರಣ ಮಾಡಿದ್ರಿ, ಅದ್ರ ಬಗ್ಗೆ ನಮ್ಮ ಶ್ರೋತೃಗಳಿಗೆ ಮಾಹಿತಿ ಕೊಡ್ತೀರಾ?
1: ಪ್ರಮುಖವಾಗಿ ನಮಗೆ ಆಸ್ತಿ ಇದ್ದಿದ್ದು, ಒಂದು ಸಾಹಿತ್ಯ ಪರಿಷತ್ತಿನ ಸದಸ್ಯತ್ವ ಹೆಚ್ಚು ಮಾಡಬೇಕು ಅನ್ನುವಂಥದ್ದು. ಅದು ನಾನು ಅಧ್ಯಕ್ಷನಾಗುವಾಗ 2000 ಸದಸ್ಯರಿದ್ದಿದ್ದು, ಈಗ 3000 ಚಿಲ್ಲರೆ ಸದಸ್ಯರಾಗಿದ್ದಾರೆ. ಜೊತೆಗೆ ದತ್ತಿ ನಿಧಿಗಳನ್ನು 25 ದತ್ತಿ ನಿಧಿಗಳನ್ನು ಸೇರಿಸೋ ಮುಖಾಂತರ ಅದರಲ್ಲಿ ಒಂದು ದೊಡ್ಡ ಒಂದು ಸಾಧನೆಯೇ ಮಾಡಿದ್ದೇವೆ. ಯಾಕೆಂತ ಹೇಳಿದ್ರೆ ಆ ದತ್ತಿಯಲ್ಲಿ ಏನೆಲ್ಲ ಇದೆ ಅಂತ ಹೇಳಿದ್ರೆ, ಜನರಲ್ ತಿಮ್ಮಯ್ಯ ಜನರಲ್ ಕಾರ್ಯಪ್ಪ ಅವರ ಕುರಿತು ಉಪನ್ಯಾಸ ಕೊಡುವಂಥದ್ದು, ಕನ್ನಡ ಮತ್ತು ಕೊಡವ ಭಾಷೆಯ ಸಂಬಂಧಗಳ ಕುರಿತು ಉಪನ್ಯಾಸ ನೀಡುವಂಥದ್ದು, ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಕೊಡುವಂಥದ್ದು, ಜೊತೆಗೆ SSLC ಕನ್ನಡ ಮಾಧ್ಯಮದಲ್ಲಿ

0: ಅತಿ ಹೆಚ್ಚು ಅಂಕ ಪಡೆದಂತಹ ವಿದ್ಯಾರ್ಥಿನ ಗುರುತಿಸಿ ಅವರಿಗೆ ಸನ್ಮಾನ ಮಾಡುವಂಥದ್ದು ನಾಲ್ಕು ದತ್ತಿ ಇದೆ ಅದರದ್ದು.
1: ಪುರಸ್ಕಾರ
0: ಹೌದು
1: ಹೌದು
0: ಹೌದು, ನಗದು ಪುರಸ್ಕಾರ ಕೂಡ ಕೊಡ್ತೇವೆ. ಜೊತೆಗೆ ಪದವಿ ಪೂರ್ವ ಪರೀಕ್ಷೆಯಲ್ಲಿ ಕನ್ನಡ ಮಾಧ್ಯಮದಲ್ಲಿ ಅತಿ ಹೆಚ್ಚು ಅಂಕ ಪಡೆದಂತಹ ವಿದ್ಯಾರ್ಥಿನಿಯೇ ಆಗಬೇಕು ಅಂತೇಳಿ ಅಪೇಕ್ಷೆ ಪಟ್ಟುಕೊಂಡ್ರು ಇಟ್ಟಂಥ ದತ್ತಿ ಅದು. ಅಂದರೆ ಹೆಣ್ಮಕ್ಳಿಗೂ ಕೂಡ ಹೆಚ್ಚು ಪ್ರೋತ್ಸಾಹ ಸಿಗಬೇಕು ವಿದ್ಯಾಭ್ಯಾಸದಲ್ಲಿ ಅಂತೇಳಿ ಬೆಂಗಳೂರಿನ ರಾಜಾರಾವ್ ಮತ್ತು ನಾಗೇಂದ್ರ ರಾವ್ ಅನ್ನೋರು ಆ ಒಂದು ದತ್ತಿ ಸ್ಥಾಪನೆ ಮಾಡಿದ್ದಾರೆ. ಜೊತೆಗೆ ಕೈಬುಲಿದ ಬೋಪಯ್ಯ, ಶ್ರೀಮತಿ ಪಾರ್ವತಿ ಬೋಪಯ್ಯ ಅನ್ನೋರು ಜಿಲ್ಲೆಯಲ್ಲಿ ನಾಲ್ಕು ದತ್ತಿ ಸ್ಥಾಪನೆ ಮಾಡಿದ್ದಾರೆ. ಒಂದು ದತ್ತಿ SSLCಯಲ್ಲಿ ಅತ್ಯಧಿಕ ಅಂಕ ಪಡೆದಂಥ ವಿದ್ಯಾರ್ಥಿನಿಗೆ, ನಂತರ ಪದವಿ ಮತ್ತು ಪದವಿ ಪೂರ್ವ ವಿದ್ಯಾರ್ಥಿಗಳಿಗೆ ಕವಿಗೋಷ್ಠಿ ನಡೆಸಿ ಸಾಹಿತಿಗಳಾಗಿ ಬೆಳೀಲಿಕ್ಕೆ ಅವಕಾಶ ಕೊಡಬೇಕು ಅನ್ನೋ ದೃಷ್ಟಿಯಲ್ಲಿ ಸ್ಪರ್ಧೆ ಕವಿಗೋಷ್ಠಿ ನಡೆಸುವಂಥದ್ದು. ಇನ್ನೂ ಒಂದು ದತ್ತಿ ಪ್ರಬಂಧಗಳನ್ನು ಪದವಿ ವಿದ್ಯಾರ್ಥಿಗಳಿಗೆ ಪ್ರಬಂಧ ಸ್ಪರ್ಧೆ ನಡೆಸಿ ಅವರಿಗೊಂದು ಬಹುಮಾನ ಕೊಡುವಂಥ ಕಾರ್ಯಕ್ರಮ. ಜೊತೆಗೆ ಈ ವರ್ಷ ವಿಶೇಷವಾಗಿ ಇನ್ನೊಂದು ದತ್ತಿಯನ್ನು ಸ್ಥಾಪನೆ ಮಾಡ್ತಿದ್ದಾರೆ ಅವರು, ವಿಶೇಷ ಚೇತನಗಳಿಗೆ ಪ್ರೋತ್ಸಾಹ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಒಂದು ದತ್ತಿಯನ್ನು ಕೂಡ ಸ್ಥಾಪನೆ ಮಾಡ್ತಾ ಇದ್ದಾರೆ. ಹಾಗೆ ಹತ್ತು ಹಲವು ರೀತಿಯ ದತ್ತಿಗಳು ನಮ್ಮಲ್ಲಿದೆ.
1: ನಿಮ್ಮ ಕನಸು ಏನು ಸರ್ ಇದರ ನಡುವೆ? ವೈಯಕ್ತಿಕವಾಗಿ ನೀವು ಕಂಡಿರುವಂತಹ ಕನಸುಗಳೇನು?
0: ಕನ್ನಡದ ಒಂದು ಭವನ ಕಟ್ಟಬೇಕು ಅನ್ನುವಂತಹ
1: ಆಸೆ
0: ಇದೆ. ಜೊತೆಗೆ ಸಾರ್ವಜನಿಕ ಜೀವನದೆಡೆಗೆ ಅಥವಾ ಸಾಹಿತ್ಯದೆಡೆಗೆ ಸೆಳೀಲಿಕ್ಕೆ ಏನು ಮಾಡಬಹುದು ಅನ್ನೋದ್ರ ಬಗ್ಗೆ.
1: ತಾವು ಹೇಳ್ತಾ ಇರೋ ಹಾಗೆ ಸಾಹಿತ್ಯ ಕ್ಷೇತ್ರದಲ್ಲಿ ಹೆಚ್ಚು ಹೆಚ್ಚು ತೊಡಗಿಸ್ಕೊಳ್ಬೇಕು ಅನ್ನೋದು ನಿಮ್ಮ ಒಂದು ಕರೆ ಕೂಡ.
0: ಹೌದು ಹೌದು.

0: ಕನ್ನಡದ ಹಬ್ಬ. ಇನ್ನು ಸರ್, 17ನೇ ಕೊಡಗು ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತಾ ಇದೆ ನಮ್ಮ ಕೊಡಗಿನ ಸುಂಟಿಕೊಪ್ಪ ನಾಡಿನಲ್ಲಿ.
1: ಹೌದು, ಸಾಹಿತ್ಯ ಪರಿಷತ್ತು ಕೊಡಗು ಜಿಲ್ಲೆಯಲ್ಲಿ ಇದುವರೆಗೆ ಹಲವಾರು ಸಮ್ಮೇಳನಗಳನ್ನು ಮಾಡಿದೆ. ಇದು 17ನೇ ಜಿಲ್ಲಾ ಸಮ್ಮೇಳನ, ಸುಂಟಿಕೊಪ್ಪದಲ್ಲಿ ನಡೀತಾ ಇದೆ. ಹೆಚ್ಚು ಕಮ್ಮಿ ಜಿಲ್ಲೆಯಲ್ಲಿ 17 ಜಿಲ್ಲಾ ಸಮ್ಮೇಳನಗಳು ಹಿಂದಿನ ಎಲ್ಲರೂ ಅಧ್ಯಕ್ಷರು ಸೇರಿದಾಗೆ ಇಷ್ಟು ವರ್ಷಗಳಲ್ಲಿ 37 ತಾಲೂಕು ಸಮ್ಮೇಳನಗಳು ಜೊತೆಗೆ 3 ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನಗಳು ಕೂಡ ಇಲ್ಲಿ ನಡೆದಿವೆ. ಈ ಎಲ್ಲದರ ಅನುಭವದಲ್ಲಿ ಜನರಿಗೆ ನಿಜಕ್ಕೂ ಆಸಕ್ತಿ ಇದೆ. ನಾವು ಅವ್ರನ್ನ ಕರ್ಕೊಂಬಂದು ಅವ್ರನ್ನ ಇದರಲ್ಲಿ ತೊಡಗಿಸ್ಕೋಬೇಕಾಗಿರುವಂಥ ಕೆಲಸ ನಾವು ಮಾಡಬೇಕಾಗಿದೆ. ನಾವು ಮಾಡಿದಾಗ ಮಾತ್ರ ಅವರು ಬರಲಿಕ್ಕೆ ಸಾಧ್ಯ ಆಗ್ತದೆ.
0: ಇದೊಂದು ಕನ್ನಡದ ಹಬ್ಬ ಅಂತ ನಾವು ಸ್ವೀಕರಿಸೋದಾದರೆ, ಈ ಹಬ್ಬದಲ್ಲಿ ಸಾಹಿತಿಗಳು, ಕವಿಗಳು, ಸಾರ್ವಜನಿಕರು ಆಗಮಿಸಬೇಕು ಅಂತ ಅಂದರೆ ನಿಮ್ಮ ಒಂದು ಪ್ರೀತಿಯ ಮನವಿ ಹೇಗೆ ಸರ್?
1: ಹೆಚ್ಚು ಹೆಚ್ಚು ಜನರು ಸಮ್ಮೇಳನಕ್ಕೆ ಬರಬೇಕು ಅನ್ನೋ ನಿಟ್ಟಿನಲ್ಲಿ ಇಡೀ ದಿನ ಬೇರೆ ಬೇರೆ ಬೇರೆ ಬೇರೆ ಕಾರ್ಯಕ್ರಮಗಳನ್ನು, ಅವರ ಪ್ರತಿಭೆ ಪುರಸ್ಕಾರ ಇರ್ಬೋದು, ಎಲ್ಲರೂ ಇನ್ವಾಲ್ವ್ ಆಗಬೇಕು, ಅದರಲ್ಲಿ ಎಲ್ಲರೂ ತೊಡಗಿಸ್ಕೊಳ್ಬೇಕು ಅನ್ನೋ ದೃಷ್ಟಿಯಲ್ಲಿ 10 ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೇವೆ. ಡಾಕ್ಟರ್ ಮೋಹನ್ ಆಳ್ವ ಅವರು ಮುಖ್ಯ ಭಾಷಣಕಾರರಾಗಿ ಬರ್ತಾರೆ. ಅವರ ಒಂದು ದೊಡ್ಡ ಸ್ನೇಹಿತರ ಬಳಗ, ಅಭಿಮಾನಿಗಳ ಬಳಗ ಕೊಡಗು ಜಿಲ್ಲೆಯಲ್ಲಿದೆ. ಮೂಡುಬಿದ್ರೆಯ ಆಳ್ವಾಸ್ ಎಜುಕೇಷನ್ ಟ್ರಸ್ಟಿನ ಅಧ್ಯಕ್ಷರು, ಜೊತೆಗೆ ಸಮಾರೋಪ ಸಮಾರಂಭಕ್ಕೆ ಡಾಕ್ಟರ್ ಮಾನಸ ಕನ್ನಡ ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷರು, ಜೊತೆಗೆ ಎಂ ಜಿ ನಾಗರಾಜ್ ಹಿರಿಯ ಸಂಶೋಧಕರು, ಅವರು ಕೂಡ ಸಮ್ಮೇಳನಕ್ಕೆ ಬರ್ತಾ ಇದ್ದಾರೆ. ಹಾಗೆ ಹಿರಿಯ ಸಾಹಿತಿಗಳನ್ನು ನೋಡೋ ದೃಷ್ಟಿಯಿಂದಾದರೂ, ನಮ್ಮ ಸಾಹಿತಿಗಳು ಅವರನ್ನು ಮಾತಾಡೋ ದೃಷ್ಟಿಯಿಂದ, ಅವ್ರ ಜೊತೆ ಎಲ್ಲ ಆಸಕ್ತಿ ಇರುವಂಥವರೆಲ್ಲ ಬರ್ತಾರೆ. ಅದೊಂದು ಸಾಹಿತ್ಯ ಸಮ್ಮೇಳನಗಳಲ್ಲಿ ಸಾಹಿತಿಗಳನ್ನು ಭೇಟಿಯಾಗೋದೇ ಒಂದು ಮುಖ್ಯ ಆಕರ್ಷಣೆ ಆಗಿರ್ತದೆ. ಮತ್ತು ಪುಸ್ತಕ ಮಳಿಗೆಗಳು, ಪುಸ್ತಕದ ಪರಿಚಯ, ಈಗ ಇತ್ತೀಚಿನ ಜನಗಳಲ್ಲಿ ದಿನಗಳಲ್ಲಿ ಪುಸ್ತಕ ನಿಮಗೆ ಗೊತ್ತಿರುವ ಹಾಗೆ ಓದೋದು ಕಮ್ಮಿಯಾಗಿದೆ, ಅದು ಜಾಸ್ತಿ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಮನೆಗೊಂದು ಗ್ರಂಥಾಲಯ ಅನ್ನೋ ಕಾರ್ಯಕ್ರಮವನ್ನು ಸಾಹಿತ್ಯ ಪರಿಷತ್ ಜೊತೆಗೆ ಸೇರಿಕೊಂಡು ಕನ್ನಡ ಪುಸ್ತಕ ಪ್ರಾಧಿಕಾರ ಜಿಲ್ಲೆಯಲ್ಲಿ ಮಾಡ್ತಾ ಇದ್ದೇವೆ. ಜೊತೆಗೆ ಈ ಸಮ್ಮೇಳನದಲ್ಲಿ ಕೂಡ ಒಂದು 5-8 ಪುಸ್ತಕ ಮಳಿಗೆಗಳು ಬೆಂಗಳೂರು, ಮೈಸೂರು, ಶಿವಮೊಗ್ಗ, ಮಂಗಳೂರು, ಅಲ್ಲಿಂದೆಲ್ಲ ಆಹ್ವಾನ ಕೊಟ್ಟುಬಿಟ್ಟು ಅವರಿಗೆ ಯಾವುದೇ ಬಾಡಿಗೆ ಇಲ್ಲದೆ ಮಳಿಗೆಯನ್ನು ಕೊಡುವಂಥ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೇವೆ.
0: ಸರ್, ತಾವು ಹೇಳ್ತಾ ಇದ್ರಿ 17ನೇ ಕೊಡಗು ಕನ್ನಡ ಸಾಹಿತ್ಯ ಸಮ್ಮೇಳನದ ವಿಶೇಷತೆಯ ಬಗ್ಗೆ ಮತ್ತಷ್ಟು ಮಾಹಿತಿ ಸರ್.
1: ವಿಶೇಷವಾಗಿ ನಾವು ಈ ಸರ್ತಿ ದೇಶ ಕಂಡ ಅಂತಲೇ ಹೇಳ್ಬೋದು. ಒಬ್ಬ ಉತ್ತಮ ಸಾಹಿತಿಯನ್ನು ತಮ್ಮ ಅತಿ ಚಿಕ್ಕ

0: ವಯಸ್ಸಿನಲ್ಲಿ ಕೇಂದ್ರ ಸಾಹಿತ್ಯದ ಪ್ರಶಸ್ತಿಯನ್ನು ತಮ್ಮ ಎಲ್ಲ ಸಮಗ್ರ ಲೇಖನಗಳಿಗಾಗಿ ಪಡೆದಂತಹ, ಆಕಾಶವಾಣಿಯಲ್ಲಿ ಹಲವಾರು ವರ್ಷ ಕೆಲಸ ಮಾಡಿದಂತಹ, ಕೊಡಗಿನ ಜನರಿಗೆ ಚಿರಪರಿಚಿತರಾಗಿ ಕೊಡಗಿನಲ್ಲಿ ಹತ್ತು ಹಲವು ಕಾರ್ಯಕ್ರಮಗಳನ್ನು ನಡೆಸಿ ಜನರಿಗೆ ಪರಿಚಯವಾಗಿದ್ದ ನಮ್ಮದೇ ಊರಿನ ಸುಂಟಿಕೊಪ್ಪದ ಅಬ್ದುಲ್ ರಶೀದ್ ಅವ್ರನ್ನ ತುಂಬ ಖುಷಿಯಿಂದ, ಆ ಊರಿನ ಜನರಂತೂ ತುಂಬ ಹೆಮ್ಮೆ ಪಡ್ತಾ ಇದ್ದಾರೆ ನಮ್ಮ ಬಗ್ಗೆ ಅವ್ರನ್ನ ಆಯ್ಕೆ ಮಾಡಿದ್ದಕ್ಕೆ. ನಮಗೂ ಕೂಡ ಅವರು ಅಧ್ಯಕ್ಷರಾಗಿರೋದು ದೊಡ್ಡ ಒಂದು ಘನತೆ ತಂದುಕೊಟ್ಟಿದೆ ಸಮ್ಮೇಳನಕ್ಕೆ. ಅವರ ಅಧ್ಯಕ್ಷರು ಅಂತೇಳಿ ಗೊತ್ತಾದ ಕೂಡಲೇ ಹಲವಾರು ಹಿರಿಯ ಸಾಹಿತಿಗಳು ನಮಗೆ ದೂರವಾಣಿ ಮೂಲಕ ಸಂಪರ್ಕ ಮಾಡಿ ಒಳ್ಳೆ ಆಯ್ಕೆ ಮಾಡಿದ್ದೀರಿ, ನಾವು ಕೂಡ ಸಮ್ಮೇಳನಕ್ಕೆ ಬರ್ತೇವೆ ಅನ್ನುವಂಥ ಒಳ್ಳೆ ಮಾತುಗಳನ್ನು ಕೂಡ ಆಡಿದ್ದಾರೆ. ಅದು ನಮಗೆ ಪ್ರಮುಖ ಆಕರ್ಷಣೆ ಅಬ್ದುಲ್ ರಶೀದೇ ಈ ಸಮ್ಮೇಳನಕ್ಕೆ.
1: ಶ್ರೀಯುತ ಅಬ್ದುಲ್ ರಶೀದ್ ಅವರ ಬಗ್ಗೆ ಬಹಳಷ್ಟು ಅಭಿಮಾನದಿಂದ ನೀವು ಮಾತನಾಡ್ತಾ ಇದ್ದೀರಿ, ಇದು ನಮ್ಮೆಲ್ಲ ಶ್ರೋತೃಗಳಿಗೆ ತುಂಬ ಖುಷಿಯನ್ನು ತಂದುಕೊಡ್ತಾ ಇದೆ ಸರ್. ಈಗ ಸಾಹಿತ್ಯ ಸಮ್ಮೇಳನ ಅಂದರೆ ನಾವೇನೋ ಒಂದು ಕಲಿಬೇಕು ಅಂತ, ಸಾಹಿತಿ ಅಥವಾ ಸಾಹಿತ್ಯವನ್ನು ಪ್ರೀತಿ ಮಾಡುವಂತಹ ಇನ್ನೂ ಆರಂಭದ ಹಂತದಲ್ಲಿ ಇರುವಂತಹ ಮನಸ್ಸುಗಳು ಬರುವಂತಹ ಸಿದ್ಧತೆಯಲ್ಲಿ ಇರುವಂತಹ ಅವರಿಗೆ ಏನು ನಿಮ್ಮ ಕಿವಿ ಮಾತು ಸರ್?
0: ಸಾಹಿತ್ಯ ಸಮ್ಮೇಳನಕ್ಕೆ ಭೇಟಿ ಮಾಡೋದ್ರಿಂದ ಹಲವಾರು ಪ್ರಯೋಜನಗಳಾಗ್ತದೆ. ಪುಸ್ತಕ ಮಳಿಗೆ ಇರ್ತದೆ, ಆ ಪ್ರದೇಶದ ಪ್ರತಿಭೆಯನ್ನು ಅನಾವರಣ ಮಾಡುವಂತಹ ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ತದೆ, ತಾವೇ ಸ್ವತಃ ಹೋಗಿ ವೇದಿಕೆ ಹಾಡಲಿಕ್ಕೆ ಒಂದು ವೇದಿಕೆ ಇಟ್ಟಿರ್ತೇವೆ. ಮಧ್ಯಾಹ್ನ 1 ಗಂಟೆಯಿಂದ 2 ಗಂಟೆಗಳವರೆಗೆ ಹಾಡುಗಾರರಿದ್ದರೆ ಯಾರು ಬೇಕಾದ್ರೂ ಅವ್ರ ಹೆಸರು ಕೂಡ ಮೊದಲೇ ಹಾಕಿರೋದಿಲ್ಲ, ಆಗ ಬಂದು ಆಸಕ್ತಿ ಇರೋರು ಕೂಡ ಹಾಡ್ಬೋದು ಅನ್ನುವಂಥ ಒಂದು ವೇದಿಕೆಯನ್ನು 1 ಗಂಟೆ ಅದಕ್ಕೋಸ್ಕರ 1 ಗಂಟೆ ಇಟ್ಟಿದ್ದೇವೆ. ಮೊನ್ನೆ ಕಡಂಗದಲ್ಲಿ ನಡೆದಾಗ ನಾವು ಅಂದಾಜೇ ಮಾಡದೇ ಇರುವಂಥ ತುಂಬ ಒಳ್ಳೆ ಗಾಯಕರು, ಅವ್ರು ನಾವು ಗುರುತಿಸಿರೋದೇ ಇಲ್ಲ, ಹಳ್ಳಿಗಾಡಿನಲ್ಲಿರುವಂಥವ್ರು ಬಂದು ಹಾಡಿ ಎಲ್ಲರ ಒಂದು ಪ್ರಶಂಸೆ ಪಡ್ಕೊಂಡಿದ್ದಾರೆ. ಮತ್ತು ಸಾಯಂಕಾಲ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಕೂಡ ವಿವಿಧ ಪ್ರತಿಭೆಗಳನ್ನು ಪ್ರಚಾರ ಮಾಡುವ ಅವಕಾಶ ಕೊಟ್ಟುಕೊಂಡು ಆಗುವಂಥ ಕೆಲಸ, ಇದೆಲ್ಲವೂ ಕೂಡ ಅವ್ರನ್ನ ಅಟ್ರ್ಯಾಕ್ಟ್ ಮಾಡ್ತದೆ ಬರಲಿಕ್ಕೆ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿಕ್ಕೆ. ಒಂದು ಕನ್ನಡದ ಹಬ್ಬ ಅಂತಲೇ ಹೇಳ್ಬೋದು. ಜೊತೆಗೆ ಬೆಳಿಗ್ಗೆ ರಾಷ್ಟ್ರ ನಾಡು ನಮನದೊಂದಿಗೆ, ಏಕೆಂದರೆ ಮೊದಲು ಭೂಮಿ ತಾಯಿಗೆ ನಮಗೆ ಜೀವ ಕೊಟ್ಟಂತಹ ರಾಷ್ಟ್ರಕ್ಕೆ ರಾಷ್ಟ್ರ ತಾಯಿಗೆ ನಮಸ್ಕಾರ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಧ್ವಜಾರೋಹಣ ಮೂಲಕ ಕಾರ್ಯಕ್ರಮ ಮಾಡಿದ್ದಾರೆ. ಹೌದು, ರಾಷ್ಟ್ರ ಧ್ವಜ, ಕನ್ನಡ ಧ್ವಜ, ಪರಿಷತ್ತನ ಧ್ವಜ, 3 ಧ್ವಜವನ್ನು ಕೂಡ ಅನಾವರಣ ಮಾಡಿ ಆರೋಹಣ ಮಾಡ್ತೇವೆ. ನಂತರ ವಿಶೇಷವಾಗಿ ಏನು ಅಂತೇಳಿದರೆ ಸಮ್ಮೇಳನ ನಡೆಯುತ್ತಿರುವಂತಹ ಪ್ರದೇಶದಲ್ಲಿ ತಮ್ಮ ಜೀವನವನ್ನು ಸಮಾಜ ಸೇವೆಗೆ ಮುಡಿಪಾಗಿಟ್ಟು ತ್ಯಾಗ ಆದರ್ಶ ಬಲಿದಾನಗಳಿಂದ ಬದುಕಿದ ಹಿರಿಯರನ್ನು ಗುರುತಿಸಿ ಅವರ ಹೆಸರಲ್ಲಿ ದ್ವಾರಗಳನ್ನು ಮಾಡ್ತೇವೆ. ಇವತ್ತು ಸುಂಟಿಕೊಪ್ಪದಲ್ಲಿ 20 ದ್ವಾರಗಳಾಗ್ತಾ ಇದೆ. ಗುಂಡುಕುಟ್ಟಿ ಮಂಜುನಾಥಯ್ಯ ಅಂತೇಳಿ ಅಲ್ಲಿ ಗುಂಡುಕುಟ್ಟಿ ತೋಟದಲ್ಲಿ ಇದ್ದವರೊಬ್ಬರು, ಅವರು ಮಹಾತ್ಮ ಗಾಂಧೀಜಿಯನ್ನು ಕೊಡಗಿ ಕರ್ಕೊಂಬಂದವರು, ಅವರ ಹೆಸರಿನಲ್ಲಿ ಸಭಾಂಗಣವನ್ನು ನಿರ್ಮಾಣ ಮಾಡಿದ್ದೇವೆ. ಅವರಿಗೆ ಗೌರವ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಸಭಾಂಗಣ ಅವರ ಹೆಸರಲ್ಲಿ ಸಭಾಂಗಣ ಇರ್ತದೆ. ಅವರು ಸಾಹಿತಿಗಳಿಗೆ ಶಿವರಾಮ್ ಕಾರಂತರು, ಕುವೆಂಪು, ದರಾಬೇಂದ್ರೆ ಎಲ್ಲ ಅವರ ಮನೆಯಲ್ಲಿ ಬಂದುಬಿಟ್ಟು ಅಲ್ಲಿ ತಮ್ಮ ಸಾಹಿತ್ಯ ಕೃಷಿಯನ್ನು ಮಾಡ್ತಾಯಿದ್ರು. ಅಷ್ಟೊಂದು ಒಂದು ಸಾಹಿತ್ಯಕ್ಕೆ ತುಂಬ ಬೆಂಬಲ ಕೊಟ್ಟು ಮಾಡಿದಂತಹ ಒಂದು ವ್ಯಕ್ತಿ ಅಂಥವ್ರನ್ನ ಗುರುತಿಸಿಬಿಟ್ಟು, ಜೊತೆಗೆ 19 ದ್ವಾರಗಳೇನು ಮಾಡ್ತಾ ಇದ್ದೀವಿ ನಾವು, 19 ದ್ವಾರಗಳು ಕೂಡ ಅವ್ರ ಜೀವಮಾನದಲ್ಲಿ ತ್ಯಾಗ ಬಲಿದಾನ ಮಾಡಿ ಏನಾದರೂ ಒಂದು ಸೇವೆ ಮಾಡಿದಂಥವ್ರು ಹೆಸರಿನಲ್ಲಿ ದ್ವಾರಗಳನ್ನು ನಿರ್ಮಾಣ ಮಾಡ್ತೇವೆ.
1: ಅಂದರೆ ನಮ್ಮ ಕೊಡಗಿನ ನೆಲಕ್ಕೆ
0: ವಿಶೇಷವಾಗಿ ಆ ಪ್ರದೇಶಕ್ಕೆ, ಸುಂಟಿಕೊಪ್ಪ ಸುತ್ತಮುತ್ತ ಪ್ರದೇಶಕ್ಕೆ, ಆ ಪ್ರದೇಶದಲ್ಲಿ ಮಾಡುವಾಗ ಅಲ್ಲಿ ಅವರಿಗೆ ಆದ್ಯತೆ ಕೊಡೋದು
1: ಮೊದಲ ಆದ್ಯತೆ.
0: ನಂತರ ಸಾಹಿತಿಗಳಿಗೆ, ಹಿಂದಿನ ಸಾಹಿತಿಗಳಿಗೆ ಬೇರೆ ಬೇರೆ ಇದರಲ್ಲಿ ಕೊಡ್ತೇವೆ. ಈಗ ಉದಾಹರಣೆಗೆ ಸುಂಟಿಕೊಪ್ಪದ ಗಡ್ಡೆಹಳ್ಳದಿಂದ ಅಯ್ಯಪ್ಪ ದೇವಸ್ಥಾನದವರೆಗೂ 18 ದ್ವಾರಗಳು ಬರ್ತವೆ. ಅವೆಲ್ಲವೂ ಕೂಡ ಅಲ್ಲಿಯ ಕುಟುಂಬಸ್ಥರ, ಅಲ್ಲಿಯ ಸಹಕಾರ ಸೇವೆ ಇರ್ಬೋದು, ಅಧ್ಯಕ್ಷರಾಗಿ ದುಡಿದವರು ಇರ್ಬೋದು, ಹಿಂದೆ ಆ ಊರಿಗೆ ಸೇವೆ ಮಾಡಿದವರು ಇರ್ಬೋದು, ಅವರೆಲ್ಲರ ಹೆಸರಿನಲ್ಲಿ ಅವರ ಫೋಟೋ ಸಮೇತ ಹಾಕಿ ದ್ವಾರಗಳನ್ನು ನಿರ್ಮಿಸ್ತೇವೆ. ಅಂದರೆ ಅದೊಂದು ಮುಂದಿನ ಪೀಳಿಗೆಯ ಮಕ್ಕಳಿಗೆ ಇಂಥವ್ರು ಇದ್ದರು ನಮ್ಮಲ್ಲಿ ಅನ್ನುವಂಥ ಒಂದು ಪರಿಚಯ ಆಗಬೇಕು. ಜೊತೆಗೆ ನಾವು ಅವ್ರನ್ನ ನೆನೀಬೇಕು, ಅವರು ಮಾಡಿದ ಕೆಲಸವನ್ನು ನೆನೀಬೇಕು ಅನ್ನೋ ದೃಷ್ಟಿಯಿಂದ ಅದೊಂದು ಪ್ರಮುಖವಾದಂಥ ಒಂದು ಕಾರ್ಯಕ್ರಮ ಸಾಹಿತ್ಯ ಪರಿಷತ್ತು. ಅದರ ನಂತರ ಮೆರವಣಿಗೆ ನಡೀತದೆ. ಮೆರವಣಿಗೆಯಲ್ಲಿ 10 ಹಲವು ಕಲಾತಂಡಗಳು, ಬ್ಯಾಂಡ್ ಸೆಟ್ಗಳು, ಮಂಗಳವಾದ್ಯ, ಸ್ತ್ರೀಶಕ್ತಿ, ಕಳಸವತ್ತ ಮಹಿಳೆಯರು, ಧರ್ಮಸ್ಥಳ ಗ್ರಾಮಾಭಿವೃದ್ಧಿಯ ಸಂಘದ ಸದಸ್ಯರು, ಆಶಾ ಕಾರ್ಯಕರ್ತೆಯರು, ಎಲ್ಲ ಸಂಘ ಸಂಸ್ಥೆಗಳ ಸದಸ್ಯರು, ಆಟೋ ಚಾಲಕರು ಎಲ್ಲರೂ ಕೂಡ ಆ ಮೆರವಣಿಗೆಯಲ್ಲಿ ಪಾಲ್ಗೊಂಡು ಆ ಮೆರವಣಿಗೆಯಲ್ಲಿ ಸರ್ವಾಧ್ಯಕ್ಷರನ್ನು

ಕರ್ಕೊಂಡು ಬರುವಂತಹ ಒಂದು ಪರಿವಿಧಿ ಇದೆ. ಅದು 29ರ ಬೆಳಿಗ್ಗೆ 9 ಗಂಟೆಗೆ ನಡೀತದೆ. ಜೊತೆಗೆ ತುಂಬಾ ಆಕರ್ಷಣೆ ಇರುವಂತಹ ಮೆರವಣಿಗೆ

0: ಜೊತೆಗೆ ಇಡೀ ನಗರವನ್ನು ಕನ್ನಡದ ಧ್ವಜಗಳಿಂದ ಮತ್ತು ಕನ್ನಡದ ತೋರಣಗಳಿಂದ ಅಲಂಕಾರ ಮಾಡಿ ಒಂದು ಹಬ್ಬವೇ
1: ಕನ್ನಡದ ಹಬ್ಬ.
0: ಕನ್ನಡದ ಹಬ್ಬ ಎಲ್ಲದರ ಮೂಲ ಉದ್ದೇಶ ಹಿರಿಯರು ಈ ಥರದ ಕಾರ್ಯಕ್ರಮಗಳಿಗೆ ಹಬ್ಬಗಳಿಗೆ ಹಾಕಿಕೊಟ್ಟಿದ್ದು ಏನು ಅಂತ ಹೇಳಿದ್ರೆ, ಎಲ್ಲರೂ ವೈಮನಸ್ಯ ಮರೆತುಬಿಟ್ಟು ತಮ್ಮೆಲ್ಲ ಜೀವನದ ಜಂಜಾಟದ ಮಧ್ಯೆಯೂ ಕೂಡ ಒಂದು ದಿನ ಎರಡು ದಿನ ಇಡೀ ಊರಿನವರು ಸೇರಿ ನಮ್ಮಲ್ಲಿರುವ ವೈಮನಸ್ಯ ಮರೆತು ಒಂದಾಗಿ ಕೆಲಸ ಮಾಡುವಂಥದ್ದು. ಈಗ ಈ ಸಮ್ಮೇಳನಕ್ಕೋಸ್ಕರ ಒಂದೂವರೆ ಎರಡು ತಿಂಗಳಿನಿಂದ ಹೆಚ್ಚು ಕಮ್ಮಿ ಒಂದು 200 ಜನರು ಕೆಲಸ ಮಾಡ್ತಾ ಇದ್ದಾರೆ. ಅವ್ರ ಮನೆಯ ಕೆಲಸ ಅಲ್ಲ, 11 ಉಪಸಮಿತಿಗಳನ್ನು ಮಾಡಿದ್ದೇವೆ. ಅದು ಆಹಾರ ಇರ್ಬೋದು, ಹಣಕಾಸು ಸಂಗ್ರಹ ಇರ್ಬೋದು, ಮೆರವಣಿಗೆ, ವೇದಿಕೆ ನಿರ್ಮಾಣ, ವೇದಿಕೆ ನಿರ್ವಹಣೆ, ಶಿಸ್ತು ಸಮಿತಿ, ಆರೋಗ್ಯ ಸಮಿತಿ ಅಂತೇಳಿ 11 ಸಮಿತಿಗಳನ್ನು, ಪ್ರಚಾರ ಸಮಿತಿ, ಮೆರವಣಿಗೆ ಸಮಿತಿಯಾಗಿ 11 ಸಮಿತಿಗಳನ್ನು ಮಾಡಿದ್ದೇವೆ. 11 ಸಮಿತಿಗೆ ಅಧ್ಯಕ್ಷರು, ಸಂಚಾಲಕರು, ಕಾರ್ಯದರ್ಶಿ ಜೊತೆಗೊಂದು 10-50 ಮಂದಿ ಸದಸ್ಯರು. ಈಗ ಆಹಾರದಂಥ ವ್ಯವಸ್ಥೆಗೆ 50 ಬೇಕಾಗ್ತದೆ ಬಡಿಸ್ಲಿಕ್ಕೆ ಮಾಡಲಿಕ್ಕೆ. ಹಾಗೆ ಹೆಚ್ಚು ಕಮ್ಮಿ ಒಂದು 300 ಜನರು ಎರಡು ತಿಂಗಳಿಂದ ನಾವು ಏನು ಕಾರ್ಯಕ್ರಮ ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋದನ್ನು ತೊಡಗಿಸ್ಕೊಂಡು ಬರ್ತಾ ಇದ್ದಾರೆ. ಇವತ್ತು ಈಗಾಗಲೇ ನಿನ್ನೆ ದಿನ ಒಂದು ದ್ವಾರವನ್ನು ಫಿಕ್ಸ್ ಮಾಡಿ ಆಗ್ಬಿಟ್ಟಿದೆ ಅಲ್ಲಿ, ಜನರನ್ನು ಅಟ್ರಾಕ್ಟ್ ಮಾಡಲಿಕ್ಕೆ, ಅವತ್ತಿನ ದಿನ ಬರಲಿಕ್ಕೆ ಇದಾಗಲಿಕ್ಕೋಸ್ಕರ ಅನುಕೂಲ ಆಗಲಿಕ್ಕೆ ಒಂದು ದ್ವಾರವನ್ನು ಅಲ್ಲಿ ಈಗಾಗಲೇ ಹಾಕಿಯೂ ಕೂಡ ಆಗಿದೆ. ಅಷ್ಟು ಅತ್ಯುತ್ಸಾಹದಿಂದ ಆ ಪ್ರದೇಶದವರು, ಸುಂಟಿಕೊಪ್ಪ ಸುತ್ತಮುತ್ತಲು ಕುಶಾಲನಗರ ತಾಲೂಕಿನ ಜನ ಬೆಂಬಲ ಕೊಟ್ಟು ಕೆಲಸ ಮಾಡ್ತಾ ಇದ್ದಾರೆ. ಮೇಡಮ್,
1: ಈಗ ಆಹಾರ ಅಂತ ಹೇಳಿದ್ರಿ, ಸಾಹಿತ್ಯಾಭಿಮಾನಿಗಳು, ಸಾರ್ವಜನಿಕರು ಅಲ್ಲಿ ಆಗಮಿಸಿದಾಗ ಅವರಿಗೇನೆಲ್ಲ ವ್ಯವಸ್ಥೆ ತಮ್ಮ ಪರಿಷತ್ ವತಿಯಿಂದ ಆಗಿದೆ?
0: ಈಗ ಪ್ರಮುಖವಾಗಿ ಮೆರವಣಿಗೆ, ಆಹಾರ ಮತ್ತು ಶೌಚಾಲಯ, ಇವುಗಳು ಮೂಲಭೂತ ಸೌಕರ್ಯ ಬೇಕೇ ಬೇಕು. ಈ ಪ್ರತಿಭೆಗಳನ್ನ ಉದ್ದೇಶವೇ ಪ್ರತಿಭೆಗಳನ್ನು ಗುರುತಿಸಿ ಅವ್ರನ್ನ ಮೇಲೆ ತರುವಂಥದ್ದು ಮೊದಲನೇ ಉದ್ದೇಶ. ಅವರು ಬಂದಾಗ ಏನು, ಈಗ ಮೆರವಣಿಗೆಯಲ್ಲಿ ಬರುವವರಿಗೆ ಮಜ್ಜಿಗೆ ಕೊಡ್ತೇವೆ. ಬೆಳಿಗ್ಗೆ ಒಂದು ಉಪಹಾರ ಇರುತ್ತೆ, 8 ಗಂಟೆ ಹೊತ್ತಿಗೆ ಧ್ವಜಾರೋಹಣ ಸಂದರ್ಭದಲ್ಲಿ ಉಪಹಾರ ಇರುತ್ತೆ. ಮತ್ತೆ ಮಜ್ಜಿಗೆ ಮೆರವಣಿಗೆಯಲ್ಲಿ ಬರುವವರಿಗೆ ಲೆವಿಸ್ಟಾ ಕಾಫಿಯವರು ಇಡೀ ದಿನ ಬಂದ ಕನ್ನಡಾಭಿಮಾನಿಗಳಿಗೆ ಕಾಫಿಯನ್ನು ಉಚಿತವಾಗಿ ಕೊಡ್ತೇವೆ ಅನ್ನುವಂಥ ಮಾತನಾಡಿದ್ದಾರೆ. ಜೊತೆಗೆ ನಮಗೆ ಮಧ್ಯಾಹ್ನದ ಊಟ, ಸಾಧಾರಣ ಊಟ ಆದರೂ ಕೂಡ ಅದರಲ್ಲಿ ಸಿಹಿ ಜೊತೆಗೆ ಅನ್ನ ಸಾಂಬಾರು ಆ ಥರದ ಒಂದು ಸಾಧಾರಣದ ಊಟ, ಸಮ್ಮೇಳನದಲ್ಲಿ ಬಂದಂಥ ಒಂದು 2000 ಜನರು ಅವತ್ತಿನ ದಿವಸ ಊಟ ಮಾಡ್ತಾರೆ. ನಂತರ ಸಂಜೆ ಒಂದು ಚಾ ಮತ್ತು ಏನಾದರೂ ಬಜ್ಜಿ ಗಿಜ್ಜಿ ಆ ಥರದ ಏನಾದರೂ ಒಂದು ಇರ್ತದೆ. ಪುನಃ ರಾತ್ರಿ ಊಟ ಇರುತ್ತೆ, ಇರುತ್ತೆ. ಹೆಚ್ಚು ಕಮ್ಮಿ ಒಂದು ದಿನದಲ್ಲಿ 4,000-5,000 ಊಟ ಫುಡ್ ಕೊಡುವಂಥ ಒಂದು ವ್ಯವಸ್ಥೆ ಆಗ್ತದೆ.
1: 4,000-5,000 ಮಂದಿಗೆ
0: 2 ಹೊತ್ತು ಬರ್ತೇವೆ ನೋಡಿ, ಅಷ್ಟು ಊಟ. ಒಂದು 2,000 ಜನ ಅಂತೂ ಖಂಡಿತ ಭೇಟಿ ಕೊಡ್ತಾರೆ.
1: ನಿರೀಕ್ಷೆ ಇದೆ.
0: ಹೌದು ಹೌದು.
1: ಈಗ 2 ದಿನಗಳ ಕಾಲ ನಡೆಯೋದ್ರಿಂದ ಸರ್, ಉಳಿಯುವ ವ್ಯವಸ್ಥೆ ಇದೆಯಾ?
0: ಇದೆ ಇದೆ. ಈಗ ಕೆಲವರೆಲ್ಲ ಅತಿಥಿಗಳೆಲ್ಲ ಬರ್ತಾರೆ, ಕೆಲವು ಪರಿಷತ್ನ ದೂರದಿಂದ ಬರುವವರಿಗೆ, ಅವರಿಗೆಲ್ಲ ತುಂಬ ದೂರದಿಂದ ಬರುವವರು ಅವ್ರನ್ನ ಬಂದು ನಮ್ಮ ಸಮ್ಮೇಳನದಲ್ಲಿ ಕೆಲಸ ಮಾಡಬೇಕು ಅನ್ನೋರಿಗೆಲ್ಲ ಉಳಿಯುವ ವ್ಯವಸ್ಥೆಯನ್ನು ಮಾಡಿಕೊಳ್ತೇವೆ. ಮತ್ತು ಒಂದು 10-15 ಶೌಚಾಲಯ ವ್ಯವಸ್ಥೆ ಮಾಡಿದ್ದೇವೆ, ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿದ್ದೇವೆ. ಮಳೆ ಬರುವ ಸಂದರ್ಭ ಇರ್ಬೋದು ಅನ್ನೋ ದೃಷ್ಟಿಯಿಂದ, ಯಾಕೆಂದರೆ ಈಗಾಗಲೇ 1 ಮಳೆ ಬರ್ತದೆ ಅನ್ನೋಂಥ ಸೂಚನೆ ಇದೆ, 1 ಮುನ್ಸೂಚನೆ ಇದೆ. ಅದಕ್ಕೋಸ್ಕರ ಯಾವತ್ತೂ ನಾವು ಮೈದಾನದಲ್ಲಿ ಮಾಡುವಂಥ ಸಮ್ಮೇಳನವನ್ನು ಹೆಸರ್ತಾ SS ಕಲ್ಯಾಣ ಮಂಟಪದಲ್ಲಿ ಮಾಡ್ತಾ ಇದ್ದೇವೆ. ಅಲ್ಲಿ ಹಾಲೊಳಗೆ ಒಂದು 600-800 ಜನ ಒಳಗೆ ಕೂರ್ಬೋದು. ಹೊರಗಡೆ ಪುನಃ ಒಂದು ಶಾಮಿಯನ್ನು ಹಾಕಿ LED ಪರದೆಗಳನ್ನು ಹಾಕಿಬಿಟ್ಟು ಅಲ್ಲಿ ಒಂದು 500 ಜನರು ಕೂರಲಿಕ್ಕಿರುವ ವ್ಯವಸ್ಥೆ ಮಾಡಿ ಅದು ಮಾಡ್ತಾ ಇದ್ದೇವೆ.
1: ಅಂದರೆ ಮಳೆಯಿಂದ
0: ತೊಂದರೆ
1: ಆಗಬಾರದು ಅಂತ ಪೂರ್ವ ನಿಯೋಜಿತವಾಗಿ ನೀವು ಆ ವ್ಯವಸ್ಥೆಯನ್ನು ಮಾಡಿದ್ದೀರಿ ಅಂತ ಹೇಳಬಹುದು. ಇನ್ನು ಸರ್, ಕೊಡಗು ಕನ್ನಡ ಸಾಹಿತ್ಯ ಸಮ್ಮೇಳನ ಅಂತ ಪದಗಳನ್ನು ಕೇಳ್ತಾ ಇದ್ದ ಹಾಗೆಯೇ ಮನಸ್ಸಿಗೆ ಒಂದು ಉಲ್ಲಾಸ

0: ಉತ್ಸಾಹ ಅನ್ನೋದು ಬರುತ್ತೆ. ಈ ನಿಮ್ಮ ವ್ಯವಸ್ಥೆಗಳು ಸೌಲಭ್ಯಗಳು ಸಾರ್ವಜನಿಕರಿಗೆ ಏನೆಲ್ಲ ಇದೆ ಅಂತ ಹೇಳಿದ್ರಿ, ಇದು ಅಲ್ಲಿಯ ವ್ಯವಸ್ಥೆಯನ್ನು ನೀವು ವಿವರಿಸಿದ್ರಿ. ಸಾಹಿತ್ಯ ಅಭಿಮಾನಿಗಳು, ಸಾರ್ವಜನಿಕರು, ಕವಿಗಳು, ಸಾಹಿತಿಗಳು ಯಾರೆಲ್ಲ ಬರ್ತಾರೆ ಅವರಿಗೆ ಸಮಾನವಾಗಿ ನೀವು ಅವಕಾಶವನ್ನು ಕೊಡ್ತಾ ಇದ್ದೀನಿ ಅಂತ ಕೂಡ ಹೇಳಿದ್ರಿ. ಮತ್ತು ಮಧ್ಯಾಹ್ನದ ಸಮಯದಲ್ಲಿ ಯಾರಾದರೂ ಹಾಡುಗಳನ್ನು ಹಾಡ್ತಾರೆ ಅಂತಂದರೆ ಅವರಿಗೂ ಕೂಡ ನೀವು ಅವಕಾಶವನ್ನು ಕೊಟ್ಟಿದ್ದೀರಿ, ನೋಂದಾವಣೆ ಅಗತ್ಯ ಇಲ್ಲ ಅಂತ ಕೂಡ ನೀವು ಹೇಳ್ತಾ ಇದ್ದೀರಿ. ಇನ್ನು ಸರ್, ನಾವು ಅಲ್ಲಿಗೆ ಆಗಮಿಸುವ ಉದ್ದೇಶ, ನಾವು ಏನನ್ನಾದರೂ ನಮ್ಮ ನೆನಪಿನ ಬುತ್ತಿಯಲ್ಲಿ ತೆಗೆದುಕೊಂಡು ಹೋಗುವಂಥ ತವಕ ಇರುತ್ತೆ, ಆ ರೀತಿಯ ಒಂದು ನೆನಪಿನ ಬುತ್ತಿಯಲ್ಲಿ ಸಂಗ್ರಹಿಸಬಹುದಾದಂತಹ ವಿಷಯಗಳು ಇದ್ದರೆ ಏನೆಲ್ಲ ಇರುತ್ತೆ ಸರ್? ಸಾಹಿತ್ಯಕ್ಕೆ ಸಂಬಂಧಪಟ್ಟ ಹಾಗೆ ಸಾಹಿತ್ಯ ಕ್ಷೇತ್ರದ ಒಂದು ಅಮೂಲ್ಯವಾದಂತಹ ಸಂಗತಿಗಳು ಏನೆಲ್ಲ ಇದೆ ಸರ್?
1: ವಿಶೇಷವಾಗಿ ಯುವ ಪ್ರತಿಭೆಗಳಿಗೆ ಅವಕಾಶ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಕವಿಗೋಷ್ಠಿ ಇರುತ್ತದೆ. ಕವಿಗೋಷ್ಠಿಯಲ್ಲಿ 17 ಜನ ಕವಿಗಳನ್ನು ಆಯ್ಕೆ ಮಾಡಿದ್ದೇವೆ.
0: ವಿಷಯ ಇದೆಯಾ ಸರ್ ಅದರಲ್ಲಿ?
1: ಇಲ್ಲ, ಅವರ ಇಚ್ಛೆಯ ಸ್ವರಚಿತ ಕವನ ಆಗಿರಬೇಕು, ಅದನ್ನು ಪ್ರಸ್ತುತ ಮಾಡ್ತಾರೆ. ಅದು ಕೇಳಲಿಕ್ಕೆ ಒಬ್ಬೊಬ್ಬರದ್ದು ಒಂದು ಕೆಲವೆಲ್ಲ ಹಾಸ್ಯಮಯ ಇರ್ತದೆ, ಕೆಲವು ಚುಟುಕು ಇರುತ್ತೆ, ಕೆಲವು ಅದು ಕೂಡ ಆಸಕ್ತಿ, ಈಗ ಆಸಕ್ತಿಯಿಂದ ಬರುವವರಿಗೆ ಅದು ತುಂಬ ಒಂದು ಆಸಕ್ತಿಯ ವಿಚಾರ ಆಗಿರ್ತದೆ.
0: ಅದು ಸ್ಪರ್ಧೆಯ ರೀತಿಯಲ್ಲಿ ಇರುತ್ತೆ?
1: ಇಲ್ಲ ಇಲ್ಲ, ಯಾರು ಬೇಕಾದರೂ ಬಂದಿದ್ದರೆ ನಾವು ಮೊದಲೇ, ಹೌದು, ಮೊದಲೇ ಅಲ್ಲ, ಮೊದಲೇ ಅವರಿಗೆ ಆಹ್ವಾನ ಕೊಟ್ಟಿರ್ತೇವೆ, ಅವರು ಬಂದುಬಿಟ್ಟು ಅಲ್ಲಿ ಪ್ರಸ್ತುತ ಪಡಿಸುವಂಥದ್ದು. ಜೊತೆಗೆ ಪ್ರಮುಖವಾಗಿ ವಿಚಾರಗೋಷ್ಠಿಗಳು, ಎರಡು ವಿಚಾರಗೋಷ್ಠಿಗಳು ನಡೀತದೆ. ಜಿಲ್ಲೆಯಲ್ಲಿ ಇರುವಂಥ ಸಮಸ್ಯೆಗಳ ಕುರಿತು ಹೆಚ್ಚು ನಾವು ಆಸಕ್ತಿ ವಹಿಸಿ ಮಾಡುವಂಥದ್ದು ಸಮ್ಮೇಳನಗಳಲ್ಲಿ ಇರುವಂತಹ ಒಂದು ವಿಚಾರಗೋಷ್ಠಿಯಲ್ಲಿ ಕೊಡಗು ಕಂಡ ಮಹಿಳಾ ಸಾಹಿತಿಗಳು ಮತ್ತು ಅವರ ಕೃತಿಗಳು, ಗೌರವ ಪ್ರಶಸ್ತಿ ಇರ್ಬೋದು, ಇನ್ನೊಂದು ವಿಜಯ ವಿಷ್ಣು ಭಟ್ ಅಂತ ಒಂದು ದತ್ತಿ ಪ್ರಶಸ್ತಿ ಕೂಡ ನಮ್ಮ ಜಿಲ್ಲೆಯಲ್ಲಿ ಈಗ 2ನೇ ವರ್ಷ ಆಗಿದೆ. ಅದು ವಿಶೇಷವಾಗಿ ಮಹಿಳೆಯರಿಗೆ ಇರುವಂಥದ್ದು. ಪುರುಷರಿಗೋಸ್ಕರ ಕೂಡ ಗೋಪಾಲಕೃಷ್ಣ ದತ್ತಿ ಪ್ರಶಸ್ತಿ ಅಂತೇಳಿ ಒಂದು ಇದೆ. ಜೊತೆಗೆ ಈ ವರ್ಷದಿಂದ ಹೊಸದಾಗಿ ಒಂದು ದತ್ತಿ, ಯಾರಿಗೂ ಜನರಲ್ ಯಾವುದೇ ಸಾಹಿತಿ ಮಾಡ್ಬೋದು ಅಂತೇಳಿ ಒಬ್ಬರು ಇಲ್ಲಿಯ ವಕೀಲರೊಬ್ಬರು, ಪೇರಿಯಂಡ ಪೆಮ್ಮಯ್ಯ ಮತ್ತು ಶ್ರೀಮತಿ ಜಾನಕಿ ದೇವಕ್ಕಿ ಅನ್ನೋರು 1,00,000 ರೂಪಾಯಿಯನ್ನು ದತ್ತಿ ಇಡೋ ಮೂಲಕ ಅದರಲ್ಲಿ ಬಂದ ಬಡ್ಡಿಯಲ್ಲಿ ಜಿಲ್ಲೆಯಲ್ಲಿರುವ ಸಾಹಿತಿಗಳನ್ನು ಗುರುತಿಸಿ ಅವರು ಬರೆದಿರುವ ಪುಸ್ತಕಗಳನ್ನು 5 ವರ್ಷದ ಅವಧಿ ಕೊಟ್ಟಿದ್ದಾರೆ. ಅದರಲ್ಲಿ ಅತ್ಯುತ್ತಮವಾದದನ್ನು ಗುರುತಿಸಿ ಪ್ರತಿ ವರ್ಷ ಪ್ರಶಸ್ತಿ ಕೊಡಬೇಕು ಅನ್ನುವಂಥದ್ದು ಹೊಸ ಒಂದು ದತ್ತಿ ಈ ವರ್ಷದಿಂದ ಪ್ರಾರಂಭ ಆಗ್ತಾ ಇದೆ. ಅದು ಕೂಡ ಏನಾಗಿದೆ ಅಂತ ಹೇಳಿದ್ರೆ, ಈಗ ಇತ್ತೀಚಿನ ದಿನಗಳಲ್ಲಿ ಯಾರೆಲ್ಲ ದತ್ತಿ ಕೊಟ್ಟಿದ್ದಾರೆ ಅವರಿಗೆಲ್ಲವೂ ಕೂಡ ಈ ವೇದಿಕೆಯಲ್ಲಿ ಸನ್ಮಾನ ಮಾಡ್ತೇವೆ ನಾವು. ಯಾಕೆಂತ ಹೇಳಿದರೆ ಅದು ಮುಂದಿನವರಿಗೆ ಪ್ರೇರೇಪಣೆ ಆಗಲಿ ಅನ್ನೋ ದೃಷ್ಟಿಯಲ್ಲಿ ಆ ಒಂದು, ಜೊತೆಗೆ ಅವರು ಕೊಟ್ಟಿದ್ದಕ್ಕೊಂದು ಗೌರವ ಎರಡೂ ಆಗ್ತದೆ ಅನ್ನೋ ದೃಷ್ಟಿಯಲ್ಲಿ ಅವರಿಗೆಲ್ಲ ಸನ್ಮಾನ ಮಾಡುವಂಥ ಕಾರ್ಯಕ್ರಮ ಕೂಡ ಇದೆ. ಜೊತೆ ವಿಚಾರಗೋಷ್ಠಿಗೆ ಬಂದಾಗ ಸಮ್ಮೇಳನದ ಉದ್ಘಾಟನೆ ಆಗ್ತದೆ. ಸಮ್ಮೇಳನಾಧ್ಯಕ್ಷರು ತಮ್ಮ ಅಧ್ಯಕ್ಷೀಯ ಭಾಷಣವನ್ನು ಮಾಡ್ತಾರೆ. ಅದೇ ಈ ಸಾಹಿತ್ಯ ಸಮ್ಮೇಳನದ ಪ್ರಮುಖವಾದ ಅಂಶ. ಸಾಹಿತ್ಯಕ್ಕೆ ಸಂಬಂಧಪಟ್ಟಂಥ ಮಾತುಗಳು ಅವರೇನಾಡ್ತಾರೆ ಅದು ತುಂಬ ತೂಕದ್ದಾಗಿರ್ತದೆ. ಅದು 12 ಗಂಟೆ ಹೊತ್ತಿಗೆ ನಡೀತದೆ. ಮತ್ತು ಪ್ರಮುಖ ಭಾಷಣಕಾರರಾಗಿ ಬಂದವರು, ಮುಖ್ಯಮಂತ್ರಿಗಳು ಬರ್ತಾರೆ, ಮಂತ್ರಿಗಳು, ಶಾಸಕರು, ಅವರೆಲ್ಲರೂ ಕೂಡ ಕಾರ್ಯಕ್ರಮದ ಬಗ್ಗೆ ಮಾತಾಡ್ತಾರೆ. ನಂತರ ಗೀತಗಾಯನ ಕಾರ್ಯಕ್ರಮ 1:00 to 2:00 ಗಂಟ ನಡೀತದೆ, ಆಗಲೇ ಹೇಳಿದಾಗೇ. ನಂತರ ವಿಚಾರಗೋಷ್ಠಿ, ವಿಚಾರಗೋಷ್ಠಿಯಲ್ಲಿ 3 ವಿಚಾರಗಳನ್ನ ಬಗ್ಗೆ ನಾವು ಅವತ್ತು ಚರ್ಚೆ ನಡೀತದೆ. ನಾವು ಕೊಡಗು ಕಂಡಂಥ ಮಹಿಳಾ ಸಾಹಿತಿಗಳು, ಜೊತೆಗೆ ಪ್ರವಾಸೋದ್ಯಮ, ಜೊತೆಗೆ ವನ್ಯಜೀವಿ ಉಪಟಳ, ಇದರ ಕುರಿತು ನಡೀತದೆ. ಅದರ ನಂತರ ಜಿಲ್ಲೆಯಲ್ಲಿ ಇಷ್ಟೆಲ್ಲ ದತ್ತಿಗಳು ಇರುವ ಸಂದರ್ಭದಲ್ಲಿ ಇತ್ತೀಚೆಗೆ ಕಳೆದ ಸಮ್ಮೇಳನದಿಂದ ಈ ಕಡೆ ಯಾರೆಲ್ಲ ದತ್ತಿ ಕೊಟ್ಟಿದ್ದಾರೆ, 10 ಜನ ದತ್ತಿ ದಾನ ಮಾಡಿದ್ದಾರೆ, ಅವರಿಗೆ ಸನ್ಮಾನ ನಡೀತದೆ. ನಂತರ ಜಿಲ್ಲೆಯ ತಾಲೂಕಿನ ಅಧ್ಯಕ್ಷರುಗಳು, ಹೋಬಳಿ ಅಧ್ಯಕ್ಷರುಗಳಿಗೆ ಸನ್ಮಾನ ನಡೀತದೆ. ನಂತರ ಸಾಂಸ್ಕೃತಿಕ ಕಾರ್ಯಕ್ರಮ ನಡೀತದೆ, ಅದು 6 ಗಂಟೆಯಿಂದ ರಾತ್ರಿ 9 ಗಂಟೆ ಗಂಟ ಸಾಂಸ್ಕೃತಿಕ ಕಾರ್ಯಕ್ರಮ ನಡೀತದೆ. ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಆದ್ಯತೆ ಕೊಟ್ಟುಕೊಂಡು, ಯುವ ಪ್ರತಿಭೆಗಳಿಗೆ ಹೆಚ್ಚಿನ ಆದ್ಯತೆ ಕೊಟ್ಟುಕೊಂಡು ಆ ಕಾರ್ಯಕ್ರಮವನ್ನು ನಡೆಸ್ತೇವೆ. ಮಾರನೇ ದಿವಸ ಪುನಃ ಬೆಳಿಗ್ಗೆ 10 ಗಂಟೆಗೆ ರಾತ್ರಿ ಊಟ ಇರುತ್ತೆ. ಮಾರನೇ ದಿವಸ ಬೆಳಿಗ್ಗೆ 10 ಗಂಟೆಗೆ ಪುನಃ ವಿಚಾರಗೋಷ್ಠಿ ನಡೀತದೆ.
0: 30ನೇ ತಾರೀಕು
1: 30ನೇ ತಾರೀಕಿಗೆ ಕೃಷಿ ಚಟುವಟಿಕೆಯಲ್ಲಿ ತಂತ್ರಜ್ಞಾನ ಬಳಕೆ, ಕನ್ನಡ ಕಥಾ ಜಗತ್ತು ಮತ್ತು ಕೊಡಗು, ಸಾಹಿತ್ಯ ಕ್ಷೇತ್ರದತ್ತ ಯುವ ಪೀಳಿಗೆಯನ್ನು ಆಕರ್ಷಿಸುವ ದಾರಿ, ಕೊಡಗು ಕ್ರೀಡೆಯ ತವರೂರು, ಈಗ 4 ವಿಚಾರದಲ್ಲಿ ಉಪನ್ಯಾಸಕರು ನೀಡ್ತಾರೆ, ಅದರ ಬಗ್ಗೆ ಮಾಹಿತಿ ಇರುವಂಥ ತಜ್ಞರು. ನಂತರ ಕವಿಗೋಷ್ಠಿ ಇರುತ್ತೆ.

0: ಕವಿಗೋಷ್ಠಿಯಲ್ಲಿ 15 ಮಂದಿ ಕವಿಗಳು ಕವನ ವಾಚನ ಮಾಡ್ತಾರೆ. ನಂತರ ಬಹಿರಂಗ ಅಧಿವೇಶನ, ಅವತ್ತು ಕೂಡ ಕನ್ನಡ ಗೀತಗಾಯನ ಇರುತ್ತೆ 1:00 to 2:00 ಗಂಟೆ. ನಂತರ ಬಹಿರಂಗ ಅಧಿವೇಶನ, ಬಹಿರಂಗ ಅಧಿವೇಶನ ಅಂತ ಹೇಳಿದ್ರೆ ಈ ಪ್ರದೇಶದಲ್ಲಿ ಕೊಡಗಿಗೆ ಸಂಬಂಧಪಟ್ಟಾಗೆ ಅಥವಾ ಎಲ್ಲಿ ಸಮ್ಮೇಳನ ನಡೀತದೆ ಆ ತಾಲೂಕಿಗೆ ಸಂಬಂಧಪಟ್ಟಾಗೆ ಏನೆಲ್ಲ ಅನುಕೂಲತೆಗಳು ಆಗಬೇಕು, ಆ ಏನೆಲ್ಲ ಅವಶ್ಯಕತೆಗಳಿದೆ ಅನ್ನೋದ್ರ ಬಗ್ಗೆ ನಿರ್ಣಯ ಮಂಡಿಸಿಬಿಟ್ಟು ಸಭೆಯಲ್ಲಿ ಸಮ್ಮೇಳನದಲ್ಲಿ ಆಗುವಂಥ ತೀರ್ಮಾನ ಅಂತ ಹೇಳ್ಬಿಟ್ಟು ಅದನ್ನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅಲ್ಲಿಂದ ಸರ್ಕಾರಕ್ಕೆ ನಿವೇದನೆ ಮಾಡುವಂಥ ಒಂದು ನಿಜಕ್ಕೂ ಸಮ್ಮೇಳನದ ಪ್ರಮುಖವಾದಂಥ ಒಂದು ಅಂಗ ಆಗಿರ್ತದೆ. ಮತ್ತು ಸನ್ಮಾನ ಕಾರ್ಯಕ್ರಮ ನಡೀತದೆ. ಜಿಲ್ಲೆಯಲ್ಲಿ ಹಲವು ಕ್ಷೇತ್ರದಲ್ಲಿ ಸಾಧನೆ ಮಾಡಿದವ್ರನ್ನ, ಸಾಹಿತ್ಯ ಕ್ಷೇತ್ರ, ಶಿಕ್ಷಣ ಕ್ಷೇತ್ರ, ವಿಜ್ಞಾನ ಕ್ಷೇತ್ರ, ಸೇನೆ, ಸಹಕಾರ, ಸಮಾಜ ಸೇವೆ, ರಂಗಭೂಮಿ, ಜನಸೇವೆ, ಉದ್ಯಮ, ಜನಪದ, ಗಾಯನ, ನೃತ್ಯ, ಮಾಧ್ಯಮ, ಜಾನಪದ ಪರಿಕರ, ವೈದ್ಯಕೀಯ, ನಾಟ್ಯವೈದ್ಯ, ಕೃಷಿ, ನೈರ್ಮಲ್ಯ, ಅಂಚೆ ಚೀಟಿ ಸಂಗ್ರಹ, ಹೀಗೆ ಹತ್ತು ಹಲವು ಕ್ಷೇತ್ರದಲ್ಲಿ ಸಾಧನೆ ಮಾಡಿದವ್ರನ್ನ ಗುರುತಿಸಿಬಿಟ್ಟು ಅವರಿಗೆ ಸನ್ಮಾನ ಮಾಡ್ತೇವೆ. ಇದು ಕೂಡ ಒಂದು ಆಕರ್ಷಣೀಯ, ಯಾಕೆಂತ ಹೇಳಿದ್ರೆ ನಾಳೆ ನಾನಲ್ಲಿ ಕೂತ್ಕೊಂಡು ಸನ್ಮಾನ ತೊಗೊಳ್ಬೋದಾ ಅಂತೇಳಿ ಪ್ರಯತ್ನ ಮಾಡಲಿಕ್ಕೆ ಯುವ ಪೀಳಿಗೆಗೆ, ಯುವಕ ಮಕ್ಕಳಿಗೆ ಒಂದು ಅವಕಾಶ ಆಗುವಂಥದ್ದು. ಜೊತೆಗೆ ಈ ವರ್ಷ ವಿಶೇಷತೆ ಚೇತನರಿಗೆ, 3 ಜನರಿಗೆ ಕ್ರೀಡೆ ಮತ್ತು ಯೋಗಾಸನ ಮತ್ತು ಅಧ್ಯಾಪಕರು, ಅವರ ಅಧ್ಯಾಪಕರು ಒಬ್ಬರು, ಯಾಕಂದರೆ ಅವರು ಅಲ್ಲಿಗೆ ಬೆಳಿಬೇಕಾದ್ರೆ ಅಧ್ಯಾಪಕರಿಗೆ ಕಾರಣ, ಅಧ್ಯಾಪಕರು ಮಾಡದೆ ಹೋದರೆ ಅವ್ರು ಬೆಳಿಲಿಕ್ಕೆ ಸಾಧ್ಯ ಇಲ್ಲ, ಅದಕ್ಕೆ ಅವ್ರನ್ನ ಗುರುತಿಸ್ಬಿಟ್ಟು 3 ಜನರಿಗೆ ಸನ್ಮಾನ ಮಾಡ್ತಾ ಇದ್ದೇವೆ.
1: ಅಂದರೆ ದಿವ್ಯಾಂಗರನ್ನು
0: ಹೌದು
1: ಗುರುತಿಸಿ ಅವರ ಪ್ರತಿಭೆಯನ್ನು ಪ್ರೋತ್ಸಾಹಿಸಿ ಆ ಮುಖಾಂತರ ಅವರನ್ನು ಜಗತ್ತಿಗೆ ಪರಿಚಯ ಮಾಡಿಕೊಟ್ಟಂತಹ ಅಧ್ಯಾಪಕರುಗಳನ್ನು ಅಂದರೆ ಗುರುಗಳನ್ನು ಸನ್ಮಾನಿಸುವಂತಹ ವಿಶೇಷವಾದ ಕೆಲಸವೂ ಕೂಡ ನಿಮ್ಮ ಸಮ್ಮೇಳನದಲ್ಲಿ ಆಯೋಜಿತ ಆಗಿರುತ್ತೆ ಅಂತ ಹೇಳಬಹುದು. ಮತ್ತೆ ಸರ್,
0: ಮತ್ತು ಬಾಲ ಪ್ರತಿಭೆಗಳು, ಈಗ ಯೋಗ, ಭಾಷಣ ಕಲೆ, ಟೆನ್ನಿಸ್, ಹಾಗೆ ಗಾಂಧಾರ ವಿದ್ಯೆ, ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಓದ್ತಾರೆ ಅವರು, ಅಂಥ ವಿದ್ಯಾರ್ಥಿಗಳನ್ನ 5-6 ಜನರನ್ನ ಗುರುತಿಸಿಬಿಟ್ಟು ಅವರಿಗೆ ಸನ್ಮಾನ ಮಾಡ್ತೇವೆ. ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿದಂಥ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಹಾಕಿ ತರಬೇತಿದಾರರಂಥ ಅಂಕಿತಾ ಸುರೇಶ್, ಬಾಸ್ಕೆಟ್ಬಾಲ್ ಆಟಗಾರರ ನವನೀತ ಆದರ್ಶ್, ರಾಷ್ಟ್ರೀಯ ಫುಟ್ಬಾಲ್ ತೀರ್ಪುಗಾರರು ಧೀರಜ್ ಕುಮಾರ್, ಸೆಸ್ಕೋಬಾಲ್ ರಾಷ್ಟ್ರೀಯ ಪಟು ಇರ್ಷಾಕ್ ಮುಸ್ತಾಫ್, ಮತ್ತು ಸಾಹಿಲ್ ಉಸ್ಮಾನ್, ಹೀಗೆ ಸಾಧನೆ ಮಾಡಿದವ್ರನ್ನೂ ಕೂಡ, ತುಂಬ ದೊಡ್ಡ ಮಟ್ಟದಲ್ಲಿ ಸಾಧನೆ ಮಾಡಿದವ್ರನ್ನೂ ಕೂಡ ಗುರುಸಿ ಅವ್ರನ್ನ ಜನರಿಗೆ ಪರಿಚಯ ಮಾಡಿಕೊಡ್ತೇವೆ. ಅವರಿಗೆ ಇದರ ಸಾಧಕರಲ್ಲಿ ಯಾರಾದರೂ ಒಬ್ಬರು ಇಬ್ಬರಿಗೆ ಮಾತನಾಡಲಿಕ್ಕೆ ಕೂಡ ಅವಕಾಶ ಕೊಡ್ತೇವೆ, ಯಾಕಂದರೆ ಅವರ ಅನುಭವಗಳನ್ನು ಜನರಿಗೆ ಗೊತ್ತಾಗಬೇಕು ಅನ್ನೋದ್ರ ದೃಷ್ಟಿಯಲ್ಲಿ ಅವತ್ತು ಆ ಕಾರ್ಯಕ್ರಮ ಇರುತ್ತೆ. ಜೊತೆಗೆ ಸಮಾರೋಪ ಸಮಾರಂಭ, ಸಮಾರೋಪ ಸಮಾರಂಭದಲ್ಲಿ ಅವತ್ತಿನ ಅನುಭವಗಳ ಬಗ್ಗೆ, ಸಮ್ಮೇಳನದಲ್ಲಿ ಆದಂಥ ಕಾರ್ಯಕ್ರಮಗಳ ಬಗ್ಗೆ ಆಶಯ ನುಡಿಯಲ್ಲಿ ಸಮ್ಮೇಳನಾಧ್ಯಕ್ಷರು ಮಾತಾಡ್ತಾರೆ. ಮತ್ತು ಮುಖ್ಯ ಭಾಷಣಕಾರರು ಡಾಕ್ಟರ್ ಮಾನಸ್ ಅವರು ಬರ್ತಾರೆ, ಅವರು ಮಾತಾಡ್ತಾರೆ, ಹಾಗೆ ಅತಿಥಿಗಳೆಲ್ಲ ಮಾತಾಡ್ತಾರೆ. ಅದರ ನಂತರ ಸಮಾರೋಪದೊಂದಿಗೆ ಕಾರ್ಯಕ್ರಮ, 2 ದಿನದ ಕಾರ್ಯಕ್ರಮ ಮುಗಿಯುತ್ತದೆ. ಕನ್ನಡದ ಹಬ್ಬ SS ಇಂಟರ್ನ್ಯಾಷನಲ್ ಸಭಾಂಗಣದಲ್ಲಿ ಪಂಜೆ ಮಂಗೇಶ್ ರಾಯರ ವೇದಿಕೆಯಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ನಡೆಸ್ತಾ ಇರುವಂತಹ ಎಲ್ಲ ಸಮ್ಮೇಳನಗಳಿಗೆ ಸರ್ಕಾರದ, ಸರ್ಕಾರಿ ಅಧಿಕಾರಿಗಳ, ಜನಪ್ರತಿನಿಧಿಗಳ, ಸಾರ್ವಜನಿಕರ, ಕಾಫಿ ಬೆಳೆಗಾರರ ಸಹಕಾರ ತುಂಬ ಇದೆ. ಜೊತೆಗೆ ವಿರಾಜಪೇಟೆ ಮತ್ತು ಕಡಂಗದಲ್ಲಿ ಮಡಿಕೇರಿ ಕ್ಷೇತ್ರದಲ್ಲಿ ಮಡಿಕೇರಿ ತಾಲೂಕು ಸಮ್ಮೇಳನ ನಡೆದ ಸಂದರ್ಭದಲ್ಲಿ ಆ ಎರಡೂ ಸಮ್ಮೇಳನಗಳಿಗೆ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು, ವಿರಾಜಪೇಟೆ ಕ್ಷೇತ್ರದ ಶಾಸಕರಾದಂತಹ AS ಪೊನ್ನಣ್ಣನವರು ಸ್ವಾಗತ ಸಮಿತಿಯ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇಬ್ಬರು ಶಾಸಕರು ಕೂಡ ಕನ್ನಡದ ಬೆಳವಣಿಗೆಗೆ, ಕನ್ನಡದ ಕಾರ್ಯಕ್ರಮಗಳಿಗೆ ಸಹಕಾರ ನೀಡ್ತಾ ಇದ್ದಾರೆ.

0: ಅದರೊಂದಿಗೆ ಎಲ್ಲ ಸರ್ಕಾರಿ ಅಧಿಕಾರಿಗಳು ಕೂಡ ಕನ್ನಡದ ಕೆಲಸ ಅನ್ನೋ ನಿಟ್ಟಿನಲ್ಲಿ ಸಹಕಾರ ನೀಡಿ ಕೆಲಸ ಮಾಡ್ತಾರೆ.
1: ಒಟ್ಟಾರೆ ಸರ್, ಬಹಳಷ್ಟು ಉತ್ಸಾಹದಿಂದ ನೀವು 17ನೇ ಕೊಡಗು ಕನ್ನಡ ಸಾಹಿತ್ಯ ಸಮ್ಮೇಳನದ ಬಗ್ಗೆ ಬಹಳಷ್ಟು ಮಾಹಿತಿಯನ್ನು ನಮ್ಮ ಸಾರ್ವಜನಿಕರಿಗೆ ಕೊಟ್ಟಿರಿ. ಕಾರ್ಯಕ್ರಮದ ಕಡೆಯಲ್ಲಿ ಸರ್, ನಮ್ಮ ಶ್ರೋತೃಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ?
0: ಪ್ರಮುಖವಾಗಿ ಗ್ರಂಥಾಲಯದ ಕಡೆಗೆ, ಪುಸ್ತಕಗಳ ಕಡೆಗೆ ಯುವ ಪೀಳಿಗೆ ಇವತ್ತು ವಿದ್ಯಾರ್ಥಿಗಳು ಹೋಗಬೇಕಾಗಿದೆ.

0: ಚಿಕಿತ್ಸೆಯಲ್ಲಿ ತೆಗೆದುಕೊಳ್ಳುವ ಅಂಕ ಆ ಒಂದು ಸಮಯಕ್ಕೆ ಮಾತ್ರ ಸೀಮಿತ ಆಗ್ತದೆ. ಆ ಪರೀಕ್ಷೆ ಮುಗಿದ ನಂತರ ಬಂದ ಅಂಕ ನಂತರದ ಮುಂದಿನ ದಿನಗಳಲ್ಲಿ ಪ್ರಯೋಜನ ಆಗಬೇಕು ಅನ್ನೋದಾದರೆ ವೃತ್ತಪತ್ರಿಕೆಗಳನ್ನು, ಗ್ರಂಥಾಲಯಗಳಿಗೆ ಹೋಗಿ ಪುಸ್ತಕಗಳನ್ನು ಓದುವಂಥ ಕೆಲಸ ವಿದ್ಯಾರ್ಥಿಗಳು ಮಾಡಿದಾಗ ಮಾತ್ರ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅವರಿಗೆ ಗೆಲುವು ಸಾಧಿಸಿ ಏನಾದರೂ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲ ಅಂತೇಳಿದರೆ ಆ ಸೀಮಿತ ಏನು ವಿದ್ಯಾಭ್ಯಾಸ ಇದೆ ಅದಕ್ಕೆ ಸೀಮಿತವಾಗಿ ಮುಂದೆ ಬೆಳೀಲಿಕ್ಕೆ ಅವಕಾಶ ಕಮ್ಮಿ ಆಗ್ತದೆ. ಅದರಿಂದಾಗಿ ಹೆಚ್ಚು ಪತ್ರಿಕೆಗಳನ್ನು ಓದುವಂಥದ್ದು ಮತ್ತು ಗ್ರಂಥಾಲಯವನ್ನು ಉಪಯೋಗ ಮಾಡುವಂಥದ್ದು ಮಾಡಬೇಕು. ಆ ದೃಷ್ಟಿಯಲ್ಲೇ ನಾವು ಪುಸ್ತಕ ಮಳಿಗೆಗಳನ್ನು ಇಲ್ಲಿ ಇದು ಮಾಡಿದೆ. ಜೊತೆಗೆ ಸಾಹಿತ್ಯ ಪರಿಷತ್ತು ನಮ್ಮಲ್ಲಿ ಪುಸ್ತಕ ಮಳಿಗೆಗಳು ಇಲ್ಲ, ಕೊಡಗಲ್ಲಿ ಮಾರಾಟಕ್ಕಿರುವಂಥ ಪುಸ್ತಕ ಮಾರಾಟ ಮಳಿಗೆಗಳಿಲ್ಲ. ಅದಕ್ಕೆ ಲೇಖಕರು ಬರೆದಂಥ ಪುಸ್ತಕಗಳನ್ನು ಅವರಿಂದ ಖರೀದಿ ಮಾಡಿ ಈ ಸಮ್ಮೇಳನಗಳಲ್ಲಿ ಕಾರ್ಯಕ್ರಮಗಳಲ್ಲಿ ನೆನಪಿನ ಕಾಣಿಕೆ ಬದಲಿಗೆ ಅದನ್ನು ಕೊಡುವಂಥ ವ್ಯವಸ್ಥೆಯನ್ನು ಕೂಡ ನಾವು ಮಾಡ್ತೇವೆ. ಇಲ್ಲಿವರೆಗೊಂದು 5,000 ಪುಸ್ತಕ ಆ ಥರದಲ್ಲಿ ಖರೀದಿ ಮಾಡಿ 5 ವರ್ಷದಲ್ಲಿ ನಾನು ಕೊಟ್ಟಿದ್ದಿದೆ. ಉದ್ದೇಶ ಸಮ್ಮೇಳನದಲ್ಲಿ ಎಲ್ಲರೂ ಬಂದು ಪಾಲ್ಗೊಳ್ಳಬೇಕು, ತಮ್ಮೆಲ್ಲ ವೈಮಾನಸ್ಯಗಳನ್ನು ಮರೆತು ಒಂದಾಗಿ 2 ದಿನ ಇರಬೇಕು ಅನ್ನೋದು ಪ್ರಮುಖವಾದ ಉದ್ದೇಶ. ಅದರಲ್ಲೂ ಈ ಬಾರಿಯ ವಿಶೇಷ ಏನು ಅಂತೇಳಿ ಹೇಳಿದ್ರೆ, ಈಗ ಈ ತಿಂಗಳಿನಲ್ಲಿ 3 ಸಮ್ಮೇಳನಗಳು ನಡೀತಾ ಇದೆ. ಈಗಾಗಲೇ 1 ಸಮ್ಮೇಳನ ನಡೆದಿದೆ, ರಮೇಶ್ ಉತ್ತಪ್ಪ ಅಧ್ಯಕ್ಷರಾಗಿದ್ದರು, ಈಗ ಅಬ್ದುಲ್ ರಶೀದ್ ಅವರು ಅಧ್ಯಕ್ಷರಾಗಿ ಒಂದು ನಡೀತದೆ. 1ನೇ ತಾರೀಕಿಗೆ ಹುದಿಕೇರಿಯಲ್ಲಿ ಸಮ್ಮೇಳನ ನಡೀತದೆ, ಅಲ್ಲಿ TS ಗೋಪಾಲ್ ಅವರು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಆ ಸಮ್ಮೇಳನಕ್ಕೆ. ವಿಶೇಷ ಏನು ಅಂತೇಳಿದರೆ, ಈ 3 ಜನರು ಕೂಡ ಆಕಾಶವಾಣಿಯಲ್ಲಿ ಕೆಲಸ ಮಾಡಿದವರು, ಆಕಾಶವಾಣಿ ಜೊತೆಗೆ ಸಂಬಂಧ ಇಟ್ಕೊಂಡವರು, ಆಕಾಶವಾಣಿಯಲ್ಲಿ ತಮ್ಮನ್ನು ಬೆಳೆಸ್ಕೊಂಡವರು. ಅದರಿಂದಾಗಿ ಈ ಸಲದ ಸಮ್ಮೇಳನಕ್ಕೆ ವಿಶೇಷವಾಗಿ ನಾನು ಆಕಾಶವಾಣಿಗೆ ಕೂಡ ಧನ್ಯವಾದ ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತೇನೆ. ಯಾಕೆಂದರೆ ನೀವು ಕೂಡ ಈ ಸಮ್ಮೇಳನದ ಒಂದು ಭಾಗ ಆಗ್ತಾ ಇದ್ದೀರಿ ಅನ್ನುವಂಥ ಒಂದು ಸಂತೋಷ.
1: ಒಟ್ಟಾರೆ ಸರ್, ನಮ್ಮ ಶ್ರೋತೃಗಳಿಗೆ ಅತ್ಯುತ್ತಮ ಮಾಹಿತಿಯನ್ನು ಕೊಟ್ಟಿದ್ದೀರಿ. ಜೊತೆಗೆ ಒಂದು ತುಂಬ ಸಂತೋಷವಾದಂತಹ ಸಂಗತಿ ಅಂತ ಹೇಳಿದ್ರೆ, ಈ ಒಂದು ಸಾಹಿತ್ಯ ಸಮ್ಮೇಳನ ಆಯೋಜಿತ ಆಗಿರುವ ಈ ಸಂದರ್ಭದಲ್ಲಿ ಬಹಳಷ್ಟು ಜನರ ಸಹಕಾರ ಇದೆ ಅಂತ ನೀವು ಹೇಳಿದ್ದೇನೆ ಒಂದು ದೊಡ್ಡ ಒಂದು ಸಂಗತಿ ಅಂತ ಹೇಳ್ತಾ, ಕೊಡಗು ಕನ್ನಡ ಸಾಹಿತ್ಯ ಪರಿಷತ್ ಆಯೋಜನೆ ಮಾಡಿರುವಂತಹ ಈ ಸಮ್ಮೇಳನದಲ್ಲಿ ಹೆಚ್ಚು ಹೆಚ್ಚು ಸಾರ್ವಜನಿಕರು, ಸಾಹಿತ್ಯ ಅಭಿಮಾನಿಗಳು, ಕವಿಗಳು ಬರಲಿ, ಹೊಸ ಹೊಸ ಪ್ರತಿಭೆಗಳಿಗೂ ಕೂಡ ನೀವು ಅವಕಾಶವನ್ನು ಕೊಟ್ಟಿದ್ದೀರಿ, ಮತ್ತು ನಾನು ಹಾಡಿ ಹಾಡ್ತೀನಿ ಅಂತ ಅನ್ನುವಂತಹ ಮನಸ್ಸಿಗೂ ಕೂಡ ನೀವು ವೇದಿಕೆಯನ್ನು ಕಲ್ಪಿಸಿದ್ದೀರಿ. 1 ಗಂಟೆಯಿಂದ 2 ಗಂಟೆಯವರೆಗೆ
0: ಎರಡು ದಿನವೂ ಕೂಡ
1: ನೀವು ಅವಕಾಶವನ್ನು ಕೊಟ್ಟಿದ್ದೀರಿ. ಈ ಎಲ್ಲ ಸಂಗತಿಗಳನ್ನು ನಾವು ಕಣ್ಣಾರೆ ಕಾಣುವಂತಾಗಲಿ, ಕಾರ್ಯಕ್ರಮ ಯಶಸ್ಸಾಗಲಿ ಅಂತ ಹೇಳ್ತಾ ಇವತ್ತಿನ ವಿಶೇಷ ಸಂದರ್ಶನವನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ. ಮತ್ತೊಮ್ಮೆ ನಮ್ಮೆಲ್ಲ ಪ್ರೀತಿಯ ಶ್ರೋತೃಗಳ ಪರವಾಗಿ ಹಾಗೂ ನಮ್ಮ ಮಡಿಕೇರಿ ಆಕಾಶವಾಣಿಯ ಸಿಬ್ಬಂದಿಯ ಪರವಾಗಿ ತಮಗೆ ತುಂಬು ಹೃದಯದ ಅಭಿನಂದನೆಗಳು ಮತ್ತು ಧನ್ಯವಾದಗಳು ಸರ್.
0: ಧನ್ಯವಾದಗಳು.

0: ಇದುವರೆಗೆ ಕನ್ನಡದ ಹಬ್ಬ ಕೊಡಗಿನ ಸುಂಟಿಕೊಪ್ಪ ನಾಡಿನಲ್ಲಿ ಇದೇ ಮೇ 29 ಹಾಗೂ 30 ನಡೆಯಲಿರುವ 17ನೇ ಕೊಡಗು ಕನ್ನಡ ಸಾಹಿತ್ಯ ಸಮ್ಮೇಳನದ ಕನ್ನಡದ ಹಬ್ಬ ಕೊಡಗು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಎಂಪಿ ಕೇಶವ ಕಾಮತ್ ಅವರೊಂದಿಗಿನ ಸಂದರ್ಶನವನ್ನು ಆಲಿಸಿದಿರಿ. ಪ್ರಸ್ತುತಿ ಎಂ ಶಕುಂತಲಾ,
1: ಸಂಕಲನ ಮಮತಾ ಶಾಸ್ತ್ರಿ,
0: ನಿರ್ವಹಣೆ ಪಿ ಎಂ ಜಗದೀಶ್. ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.
2: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
3: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
3: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
4: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-3.
5: ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಹೊಟ್ಟೆ ತುಂಬದಾಗ. ಇದು ನನ್ನ ಮಗ ಆಟ ಆಡ್ಬೇಕಾದಾಗಿನ ಧ್ವನಿ. ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ. ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನಿಮ್ಮ

0: ನ್ಯುಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ಲವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
1: ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.

0: ಆಕಾಶವಾಣಿ ಎಟ್ 90
1: ನೆನಪಿನ ಬುತ್ತಿ.
2: ನೂರೊಂದು ನೆನಪು.
3: ಅವರು ಹೇಳ್ತಾ ಇದ್ರು, ರೇಡಿಯೋ ನಮಗೆ ಇಲ್ಲಿ ಇಷ್ಟು ಹೆಲ್ಪ್ ಮಾಡಿದೆ, ನಮ್ಮನ್ನ ಈ ಲೆವೆಲ್ ಬರ್ಲಿಕ್ಕೆ ರೇಡಿಯೋ ತುಂಬಾ ಹೆಲ್ಪ್ ಆಗಿದೆ. ಅದ್ರೆ ನನಗೂ ಹೆಲ್ಪ್ ಆಗಿದೆ.
2: ಮರೆಯದಿರು ಆ ಶಕ್ತಿಯ.
1: ಪ್ರೀತಿಯ ಶ್ರೋತೃಗಳೇ, ಇದೇ ಶನಿವಾರ ಬೆಳಿಗ್ಗೆ 9:05 ಪ್ರಸಾರವಾಗಲಿದೆ ನೆನಪಿನ ಬುತ್ತಿ. ಆಕಾಶವಾಣಿಯ ತಾಂತ್ರಿಕ ವಿಭಾಗದಲ್ಲಿ 36 ವರ್ಷಗಳ ಕಾಲ ಸುದೀರ್ಘ ಸೇವೆಯನ್ನ ಸಲ್ಲಿಸಿ ನಿವೃತ್ತಿ ಹೊಂದುತ್ತಿರುವಂತಹ ತಾಂತ್ರಿಕ ವಿಭಾಗದ ಮುಖ್ಯಸ್ಥರಾದ ಪಿ ಆನಂದನ್ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಗಲಿದೆ.
3: ಆಕ್ಚುಲಿ ನಾನು ಸ್ಕೂಲಲ್ಲಿ ಫಸ್ಟ್ ಸ್ಟೂಡೆಂಟ್, ಮಾಹಿಯಲ್ಲಿ SSLC ನಂಬರ್ 1 ಸ್ಟೂಡೆಂಟ್,
1: ಪ್ರತಿಭಾವಂತ
3: ಅವಾಗಲೇ.

0: ಸುದೀರ್ಘ ಸೇವೆಯಲ್ಲಿ ಸಿಕ್ಕಂತಹ ಅನುಭವದ ಪಾಕವನ್ನ ಉಣಿಸಲಿದ್ದಾರೆ ನೆನಪಿನ ಬುತ್ತಿ ಕಾರ್ಯಕ್ರಮದಲ್ಲಿ.
1: ಇನ್ನೂ ಒಂದು ಕಡೆ ನಿಮ್ಮಲ್ಲಿ ಒಂದು ಸಾಹಿತ್ಯ ಅನ್ನೋದು ಅಡಗಿದೆಯಾ ಅಂತ ಹೇಳಬಹುದು.
2: ಸಾಹಿತ್ಯ ಅಲ್ಲ, ನಿಜವಾದ ಜೀವನದಲ್ಲಿ ಹೇಳೋದು. ನಾನು
0: ಟ್ಯೂನ್ ಮಾಡಿ ಎಫ್ಎಂ 103.1 ಮೆಗಾ ಹರ್ಟ್ಸ್ ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ.
2: ಫಸ್ಟ್ ರ್ಯಾಂಕ್ ಫಸ್ಟ್ ಸ್ಟೂಡೆಂಟ್ ನಾನೇ ಇರ್ತಾಯ್ತು. ಸ್ಟಾರ್ಟ್ ಮಾಡೋದೇ ಏನಂದ ಸೊ ಆನಂದ ಆನಂದ ಆನಂದ
0: ಕಾರ್ಯಕ್ರಮ ನೆನಪಿನ ಬುತ್ತಿ ನೆನಪಿನ ಬುತ್ತಿ.
3: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
4: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
3: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
4: ಓಹ್, ಹಾಗಾದ್ರೆ ಆ ಫೀಸು ಆ ಬುಕ್ಸು. ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-4233.
5: ಆಕಾಶವಾಣಿ ಮಡಿಕೇರಿ, ಸಮಯ 4:51:10. ಈಗೊಂದೆರಡು ಚಿತ್ರಗೀತೆಗಳನ್ನು ಕೇಳೋಣ. ಮೊದಲಿಗೆ ಚಲಿಸುವ ಮೋಡಗಳು ಚಿತ್ರಕ್ಕಾಗಿ ಡಾಕ್ಟರ್ ರಾಜ್ಕುಮಾರ್ ಹಾಡಿದ ಗೀತೆ, ಚಿ ಉದಯಶಂಕರ್ ಅವರ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ಸಂಗೀತ.

ಈಗ ಕೇಳಿ ಗಂಧದ ಗುಡಿ ಚಿತ್ರಕ್ಕಾಗಿ ಪಿ ಬಿ ಶ್ರೀನಿವಾಸ್ ಹಾಡಿದ ಗೀತೆ. ರಾಜನ್ ನಾಗೇಂದ್ರ ಅವರ ಸಂಗೀತ, ಚಿ ಉದಯಶಂಕರ್ ಅವರ ಸಾಹಿತ್ಯ.

0: ಇದುವರೆಗೆ ಕೆಲವು ಚಿತ್ರಗೀತೆಗಳನ್ನ ಕೇಳಿದಿರಿ. ಆಕಾಶವಾಣಿ ಮಡಿಕೇರಿ, ಸಮಯ 5:25.
1: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯಾ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಲಿಕಲ್ ರೋಡ್, ಇರಿಟಿ.
2: ನಮ್ ಜೊತೆ ಇದಾರೆ ಮಣಿಪಾಲ್ ಹಾಸ್ಪಿಟಲ್ ಮೈಸೂರಿನ ಸೀನಿಯರ್ ಕನ್ಸಲ್ಟೆಂಟ್ ನ್ಯೂರೋ ಸರ್ಜನ್ ಅಂಡ್ ಎಂಡೋ ವಾಸ್ಕ್ಯುಲರ್ ಸರ್ಜನ್ ಆಗಿರುವ ಡಾಕ್ಟರ್ ಮಕ್ಸೂದ್ ಅಹಮದ್ ಅವರು. ಡಾಕ್ಟರ್, ಒಬ್ಬ ಕಾಮನ್ ವ್ಯಕ್ತಿಗೆ ಸ್ಟ್ರೋಕ್ ಆಗ್ತಿದೆ ಅಂತ ಮೊದಲ ಐಡೆಂಟಿಫೈ ಮಾಡಕ್ಕಾಗತ್ತಾ?
3: ಬಿ ಫಾಸ್ಟ್ ಅಂತ ಹೇಳ್ಬಿಟ್ಟು ಅದರಲ್ಲಿ ಬಿ ಈಸ್ ಫಾರ್ ಬ್ಯಾಲೆನ್ಸ್, ಅಂದ್ರೆ ಎತ್ತಿಕ್ಕಿದ್ದಂಗೆ ನಡಿಲಿ ತೂರಾಡ್ಲಿಕ್ಕೆ ಸ್ಟಾರ್ಟ್ ಆದ, ಎಲ್ಲೋ ಹೋದ್ರೆ ಎಲ್ಲೋ ಹೋದಂಗ ಆಗುತ್ತೆ. ಎರಡನೇದು ಏನಪ್ಪಾ ಅಂದ್ರೆ ಕಣ್ಣು, ಇ ಇಂದ ಕಣ್ಣು ಮಂಜಾಯ್ತು, ಕಾಣಲೇ ಇಲ್ಲ. ಮೂರನೇದು ಎಫ್ ಅಂದ್ರೆ ಫೇಸ್, ಅಂದ್ರೆ ಮಕ್ಕದ್ದು ಒಂದು ಕಡೆ ಎಳ್ಕೊಂಡ್ಬಿಟ್ಟಿದ್ದೆ, ನೋಡಿದ್ರೆ ಏನಪ್ಪಾ ಇದು ಮಕ ಒಂದ್ ಕಡೆ ಹೋಗ್ಬಿಟ್ಟಿದೆ ಅಂತ ಹೇಳ್ತಾರೆ. ಎ ಅಂದ್ರೆ ಆರ್ಮ್, ಅಂದ್ರೆ ಕೈ ಇದ್ದಕ್ಕಿದ್ದಂಗೆ ಬಿದ್ದೋಯ್ತು. ಎಸ್ ಬಂದು ಸ್ಪೀಚ್, ಸ್ಪೀಚ್ ಅಂದ್ರೆ ಮಾತು ತೊದಲು ಹೋಗೋದು. ಇದ್ರ ಯಾವುದೇ ಆದ್ರೂ ಕೂಡ ಟೈಮ್ ಅಂದ್ರೆ ಲಾಸ್ಟ್ ಇಸ್ ಟಿ, ಟೈಮ್ ಇಸ್ ವೆರಿ ಇಂಪಾರ್ಟೆಂಟ್, ಆಕ್ಟ್ ವಿಥೌಟ್ ಡಿಲೇ. ಸೊ ಬಿ ಫಾಸ್ಟ್ ರೂಲ್.
4: ದಿಸ್ ಇನ್ಫಾರ್ಮೇಶನ್ ಇಸ್ ಬ್ರಾಟ್ ಟು ಯು ಬೈ ಮಣಿಪಾಲ್ ಹಾಸ್ಪಿಟಲ್ ಮೈಸೂರು. ಲೈಫ್ಸ್ ಆನ್. ಫಾರ್ ಎನಿ ಹೆಲ್ತ್ ಎಮರ್ಜೆನ್ಸಿ ಕಾಲ್ 0.

0: 8218255000. Save the number, save the life. ಗೋಣಿಕೊಪ್ಪಲಿನ ಲಿಯೋರಾ ಗೋಲ್ಡ್ ನ ಫಿಫ್ತ್ ಇಯರ್ ಆನಿವರ್ಸರಿ ಆಫರ್. ಡೈಮಂಡ್ ಆಭರಣಗಳನ್ನು ಖರೀದಿಸುವಾಗ ಡೈಮಂಡ್ ವ್ಯಾಲ್ಯೂ ಮೇಲೆ 17,777 ರುಪೀಸ್ ಡಿಸ್ಕೌಂಟ್. ಲಿಯೋರಾ ಗೋಲ್ಡನ್ ಡೈಮಂಡ್ಸ್ ಗೋಣಿಕೊಪ್ಪಲ್. ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7ನೇ ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ. 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
1: ಈ ಫೆಸ್ಟಿವಲ್ ಸೀಸನ್ ನಲ್ಲಿ ಅತಿ ಕಡಿಮೆ ಬೆಲೆಗೆ ಮನಸೂರೆಗೊಳ್ಳುವ ಫರ್ನಿಚರ್ ಗಳು, ಅಚ್ಚರಿ ಮೂಡಿಸುವ ಆಫರ್ ಹಾಗೂ ಆಕರ್ಷಕ ಬಹುಮಾನಗಳೊಂದಿಗೆ ನಿಮಗೆ ಸಿಗಲಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ. ಹಾಗಿದ್ರೆ ನಿಮ್ಮ ಫರ್ನಿಚರ್ ಶಾಪಿಂಗ್ ಆಗಿ ಬನ್ನಿ ಕೇರಳದ ಅತಿ ದೊಡ್ಡ ಫರ್ನಿಚರ್ ಮಳಿಗೆ ಸುನಿತಾ ಫರ್ನಿಚರ್, ಉಳಿಯಿಲ್ ಇರಿಟಿ ಹಾಗೂ ತಾವಕ್ಕರ ಕಣ್ಣೂರ್.
2: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
3: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
3: ಓಹ್, ಹಾಗಾದ್ರೆ ಫೀಸು, ಆ ಬುಕ್ಸು?
4: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್.

0: ಒಂಬೈನೂರು ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
1: ಈ ಫೆಸ್ಟಿವಲ್ ಸೀಸನ್ ನಲ್ಲಿ ಅತಿ ಕಡಿಮೆ ಬೆಲೆಗೆ ಮನಸೂರೆಗೊಳ್ಳುವ ಫರ್ನಿಚರ್ ಗಳು, ಅಚ್ಚರಿ ಮೂಡಿಸುವ ಆಫರ್ ಹಾಗೂ ಆಕರ್ಷಕ ಬಹುಮಾನಗಳೊಂದಿಗೆ ನಿಮಗೆ ಸಿಗಲಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ. ಹಾಗಿದ್ರೆ ನಿಮ್ಮ ಫರ್ನಿಚರ್ ಶಾಪಿಂಗ್ ಆಗಿ ಬನ್ನಿ ಕೇರಳದ ಅತಿ ದೊಡ್ಡ ಫರ್ನಿಚರ್ ಮಳಿಗೆ ಸುನಿತಾ ಫರ್ನಿಚರ್, ಉಳಿಯಿಲ್ ಇರಿಟಿ ಹಾಗೂ ತಾವಕ್ಕರ ಕಣ್ಣೂರ್.
2: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
3: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
3: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
4: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-3.
1: ರೀ, ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ?
5: ಇಲ್ಲ, ಏನಿದೆ ಅಂತದ್ದು?
1: ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನೆ ಸೈಟ್ ಒಳ್ಳೆ ಫೆಸಿಲಿಟಿ ಒಂದಿಗೆ ಸೇಲ್ ಮಾಡ್ತಾ ಇದಾರೆ.
5: ಹೌದಾ? ಇಲ್ಲಿ ಪೇಪರ್ ಕೂಡ? ಹಾ ಹೌದು, ನಮಗೂ ತಗೊಳ್ಳೋಣ. VC ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
1: ಹೌದು, 50 feet ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
5: ಅಬ್ಬಬ್ಬಾ, ಇಲ್ಲಿ ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ VC ಗ್ಯಾಲಕ್ಸಿ ಮಾಲ್, 4 theater ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್ಸ್.
1: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
5: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
1: 450 ಪ್ರೀಮಿಯಂ ಪ್ಲಾಟ್ಸ್ ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್, ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
5: 80% ಸಾಲ ಸೌಲಭ್ಯನೂ ಸಿಗುತ್ತೆ.
1: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
5: 9900-9010-282
1: ಆರ್ 9606084066.
6: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.
7: ಗೋಣಿಕೊಪ್ಪಲಿನ ಲಿಯೋರಾ ಗೋಲ್ಡ್ ನ 5th year ಆನಿವರ್ಸರಿ ಆಫರ್. ಡೈಮಂಡ್ ಆಭರಣಗಳನ್ನು ಖರೀದಿಸುವಾಗ ಡೈಮಂಡ್ ವ್ಯಾಲ್ಯೂ ಮೇಲೆ 17,777 ರೂಪಾಯಿಗಳ ಡಿಸ್ಕೌಂಟ್. ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲು.
8: ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ.

0: ನಾಡರ ಮಾಜನಕ್ಕೆಲ್ಲ ಇಂದಿತ್ರ ಕೊಡವು ಸಿರಿ ಕಾರ್ಯಕ್ರಮಕ್ಕೆ ಸ್ವಾಗತ. ಕೊಡಗಲು ಪದ್ಧತಿ ಪರಂಪರೆ ಆಟುಪಾಟಕ್ಕೆ ಆಂಡದೆಯಾನ ಗತ್ತು ಗಾಂಭೀರ್ಯ ವಿಶೇಷವಾದ ಸ್ಥಾನ ಉಂಟು. ಕೊಡವ ಜನಪದತ್ಲು ಪಲತರ ಪಾಟು ಕಾಂಗೋಲು. ಅದತ್ಲು ಒಂದು ಈ ಎತ್ತು ತೆರೆ ಒರಚಿಡುವ ಪಾಟು. ಇಂದಿತ್ರ ಕಾರ್ಯಕ್ರಮದಲ್ಲಿ ಇಂಡ ಬಗ್ಗೆ ವಿವರಣೆಯೋಡ ಪಾಟನ ಕಲ್ಕನ. ಆದ್ಯತ್ಲು ಪಾಟರ ವಿವರಣೆ ಚೇನಂಡ ಮಧು ಮಾದಯ್ಯ ಐಂಗಳುಂಡು.
1: ಕೊಡವು ಚಪ್ಪನಾರು ದೇಶತ್ಲು ಒಂದು ಪನ್ನೆರಡು ಕೊಂಬು ಮೂಂದು ತಲೆಬಲ್ಯ ನಾಡು ಮುಪ್ಪತ್ತಂಜಿ ನಾಡು ಯಾಲಮಾಲೆ ಪೊಮ್ಮಾಲೆ ಏಳುತ್ತೊರೆ ಜೋಮಾಲೆ ಎಂದು ಪೆದ ಮಾಡಿತು ಬಾಳಿ ಬದುಕಿನುಂಡು. ಮುಪ್ಪತ್ತಂಜಿ ನಾಡಲು ಪೆದ ಪೋನದು ಕಡಿಯತ್ತು ನಾಡು. ಈ ನಾಡು ರೋಡಲು ಉಳ್ಳ ಊರು ಬೊಳ್ಳಿಕೊಂಬು ಕೋಕೇರಿ. ಇದು ಗಡಂಗನದೇ ಊರುಪಾದಿ ಒಕ್ಕಳಾನ ಚೆಪ್ಪು ಪಾನಿ ಚೇನಂಡ. ಪದ್ಧತಿ ಸಂಸ್ಕೃತಿ ವೀರ ಪರಂಪರೆಯ ಅಗಾಧ ಶಕ್ತಿಯೇ ಈ ಒಕ್ಕತನತ್ತಲು ಅಡಂಗಿತುಂಡು. ನಂಗಡ ಚೇನಂಡ ಒಕ್ಕತ್ತಲು ದಂಡುಕಾಲ ಕೋರಮ ಅಂಜು ಕೂಟು ಮೂರ್ತಿಯಡ ತೆರೆ ನಡಪ. ಆಂಡ ಜೊತೆಲು ಪೆದಪೋನ ಎತ್ತು ತೆರೆ ನಡಪ. ಬಹುಶಃ ಕೊಡವುಲು ಬೋರೆ ಒಕ್ಕಡಲು ಎತ್ತು ತೆರೆ ಎಂದು ನಡಕ್ಕು ಆಚೆಂಗಿ ಈ ತರತ್ತಲು ಎತ್ತರ ಪೂರ್ವ ಇತಿಹಾಸ ಉಳ್ಳದು ಎಚ್ಚಕರ ಮಟ್ಟಿಗೆ ಎನ್ನುವುದು ಗೊತ್ತಿಲ್ಲ. ಚೇನಂಡಲ್ಲಿ ನಂಗ ಗುರು ಕಾರಣೊಂದು ಭಯಭಕ್ತಿಲು ಕೈತೊತ್ತು ಬೋಡುವುದೇ ನಂಗಡ ಗುರು ಗೋದಾರಿ ಉತ್ತಯ್ಯ ಜನ. ಅಜ್ಜ ಸುಮಾರು ಅತ್ತಳ ಎಂಗಡ ಮುಂದು ಮನೆರ ಮಿಂಜನುಳ್ಳ ಪಟ್ಟಿಲು ಪಂಡು ಕಟ್ಟಿ ಚಾಕೊಯಿಂಜತ್ತು. ಅದಂಗೆ ಅಜ್ಜಂಗು ಗೋವುದಾರಿ ಅಥವಾ ಗೋದಾರಿ ಉತ್ತಯ್ಯಂದು ಕಾಕೊಯಿಂಜತ್ತು. ಕೊಡವ ಪಾಜೆಲು ಎತ್ತುಗೆ ಚೋಮಂದು ಅಣ್ವ. ಅದಂಗಾಯ್ತು ಬಲ್ಯ ಮನೆರ ಮಿಂಜನುಳ್ಳ ಪಟ್ಟಿಲು ಚೋಮಯ ಪಟ್ಟಿ ಇಂದು ಪೇದ ಎಡ್ತಣತ್ತು. ಈ ಪಟ್ಟಿ ಗೊತ್ತಿತ್ತು ನಂಗಡ ಭೂಮಿ ಕಲ್ಲು ಕೈಮಡ ಕುಂಡೋಣಿ ಒಕ್ಕಡ.

ಇಚ್ಚನಾರ ಅತ್ತುತರೆ ಒರುಚಿಡುವ ಪಾಟು ಕಟ್ಟಿರ ಕುಡಿಯಾಡ್ನವು ಚರಂಡ ಒಕ್ಕತ್ರ ಕಂಬಣಿ ಕರ್ಮಯ ಜಪ್ಪು ದೇವಯ್ಯ ಮಧು ಮಾದಯ್ಯ ತಮ್ಮಿ ತಮ್ಮಯ್ಯ ಇಕ ಕಳಿ ಮಂಡಿರ ಜಯ ಅಪ್ಪಣ್ಣ ರಚನೆರ ಒರು ಪಾಟು ಪಾಡಿತು ರಮೇಶ್ ಚಂದ್ರ.

0: ಕೇಳುಗರೆ, ಇಂದು ಸಂಜೆ 6:50ಕ್ಕೆ ರೈತ ಧ್ವನಿ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಕಾಫಿ ಬೆಳೆಯಲ್ಲಿ ಪೋಷಕಾಂಶಗಳ ನಿರ್ವಹಣೆ ಕುರಿತು ಪ್ರಗತಿಪರ ಕಾಫಿ ಬೆಳೆಗಾರರಾದ ಎಚ್ಎಸ್ ಧರ್ಮರಾಜ್ ಅವರಿಂದ ಮಾಹಿತಿ ಕೇಳುವಿರಿ.
1: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
4: ಆಕಾಶವಾಣಿ ಮಡಿಕೇರಿ ಚಿತ್ರಕಾವೇರಿ, ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನ್ ಇನ್

ಕೇಳುಗರಿಗೆಲ್ಲ ಇಂದಿನ ಚಿತ್ರಕಾವೇರಿ ಈ ರಸಪ್ರಶ್ನೆಗಳನ್ನು ಆಧರಿಸಿದ ನೇರ ಫೋನಿನ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಕರೆ ಮಾಡಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ. ನಮ್ಮ ದೂರವಾಣಿ ಸಂಖ್ಯೆ 2285558, ಎಸ್ಟಿಡಿ ಕೋಡ್ 08272. ಸಂಪರ್ಕಿಸಲು ದೂರವಾಣಿ ಸಂಖ್ಯೆ ಮತ್ತೊಮ್ಮೆ 08272 2285558.

0: ಕಾರ್ಯಕ್ರಮದ ಮೊದಲ ಕರೆ. ನಮಸ್ತೆ. ಹಲೋ.
1: ಹಲೋ ಸರ್, ಹೇಳಿ ಸರ್.
0: ನಿಮ್ಮ ಹೆಸರು ಯಾರು, ಎಲ್ಲಿಂದ?
1: ನಾನು ಪೇರೂರು ನಾಪಕ್ಕಲು ಹೋಬಳಿ ಬಲಮಠ ಗ್ರಾಮ ಪಂಚಾಯತಿಗೆ ಒಳಪಟ್ಟ ಪೇರೂರು ಗ್ರಾಮದ MB ತಮ್ಮೇಕ್ ಮನೆಯ ತಮ್ಮಯ್ಯ.
0: ತಮ್ಮಯ್ಯ.
1: ಹೌದು.
0: ತಮ್ಮಯ್ಯವರು ಏನ್ ಮಾಡ್ಕೊಂಡಿದ್ದೀರಿ?
1: ನಾನು ಕೃಷಿಕ ಸರ್, ವಯಸ್ಸಾಗಿದೆ, 71 ವರ್ಷ ಆಗಿದೆ. ಕೃಷಿ ಆಕಾಶವಾಣಿಗೆ ಬರ್ತಾ ಇರ್ತೀನಿ, ಪ್ರೋಗ್ರಾಮ್ ಬಲಪಟ್ಟು ಮಾಡ್ತಾ ಇರ್ತೀನಿ.
0: ಆಕಾಶವಾಣಿಗೆ ಬರ್ತಾ ಇರ್ತೀರಾ? ಯಾವ ಯಾವ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ ನೀವು?
1: ಏನ್ ಸರ್,
0: ಯಾವ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ? ಯಾವ ಕಾರ್ಯಕ್ರಮ
1: ನಾನು
0: ಕೊಟ್ಟಿದ್ದೀರಿ?
1: 2-3 ಸಾರಿ ನಮ್ಮ ಕೂಪದ್ರ ಅಕ್ಕ ಇರುವಾಗ ಬಾಳಪಾಠ ಆಡಿದ್ದೀನಿ.
0: ಬಾಳಪಾಠ ಹಾಡಿದ್ದೀರಿ?
1: 2 ಸಾರಿ,
0: ಹಾ.
1: ಒಂದು ಜೋಗಿ ಪಾಟು, ಇನ್ನೊಂದು ಭೂಮಿ ತಾಯಿಗೆ, ಒಬ್ಬ ದೇವಿ ತಂಗಿಗೆ ಭೂಮಿ ತಾಯಿ ಹೇಗೆ ಹೆಸರು ಬಂತು ಅಂತ ಅದೊಂದು ಹಾಡು, ಸ್ವಂತ ಪದ ಕಟ್ಟಿ ಆಡಿದ್ದೆ.
0: ಓಕೆ ಓಕೆ. ಈಗ
1: ಹಾಗೆ
0: ಮಡಿಕೇರಿ ಆಕಾಶವಾಣಿಯಲ್ಲಿ ಇವತ್ತು ಕೂಡ ಕೊಡವ ಸೀರಿಯಲ್ ಎತ್ತು ತೆರೆ ಪಾಠ ಬಂತು.
1: ಈಗ ಕೇಳ್ತಾ ಇದ್ದೆ ನಾನು.
0: ಹಾಗೆ ಈಗ ಅನೇಕ ಹಾಡುಗಳು ನಮಗೆ ಗೊತ್ತಿಲ್ಲದೆ ಹಾಗೆ ಉಳಿದು ಹೋಗಿದೆ.
1: ಸುಮಾರೆಲ್ಲ ಗೊತ್ತು ಸರ್.
0: ಅಲ್ಲಲ್ಲ, ಕೆಲವು ಈಗ ಗೊತ್ತಿರೋರಿಗೆ ಗೊತ್ತಿದೆ.
1: ಒಂದು ಗೊತ್ತಿಲ್ಲದೆ ಇರೋದನ್ನ ಮಾಡಿ ಹಾಡಿದೀವಿ ನಾವು. ಅದಕ್ಕೆ ನಮ್ಮ ಬಾಚರಣ್ಣ ಅಪ್ಪಣ್ಣ ಮಾವ ಇದ್ದಾರಲ್ಲ, ಅವ್ರು ತುಂಬಾ ಖುಷಿ ಪಟ್ರು. ನಿನ್ನ ಸ್ವಂತ ಬರ್ದು ಆಡಿದಿದೆಯಲ್ಲ ಹೇಳಿ, ಅವರು ಹೇಳಿದ್ರು ಚೆನ್ನಾಗಿ. ಮತ್ತೆ ಅದಕ್ಕೆ ಸುಮಾರು ಒಂದು 80 ಫೋನ್ ನಾ ಬರ್ದಿಟ್ಟಿದ್ವಿ, 80 ಫೋನ್ ಬಂತಿದ್ವಿ. ಯಾರು ಬರ್ದಿದ್ವಿ, ಯಾಕೆ ಬರ್ದಿದ್ವಿ ಅಂತ ಕೇಳಿದ್ರು. ಅದು ಅಂದ್ರೆ ನಮ್ಮ ಊರಲ್ಲಿ ಕೆಡ್ಡಸ್ ಅಂತ ಇರ್ತದೆ, ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಬರ್ತದೆ ನಮ್ಮ ವರ್ಷ ಬರ್ತದೆ. ಅದನ್ನು ನಾವು ಬೇದ ಚಂಗ್ರಿ ಅಂತ ಹೇಳ್ತೀವಿ, ಕನ್ನಡದಲ್ಲಿ ಕೆಡ್ಡಸ್ ಅಂತ ಹೇಳ್ತೀವಿ. ಆವಾಗ ನಾವು, ನಿಮಗೆ ಗೊತ್ತಿರಬಹುದು, ನಾವು ಒಂದು 2-3 ದಿವಸ ಗದ್ದೆಯಲ್ಲಿ ತರಕಾರಿ ತೋಟ ಮಾಡಿದ್ರ ಏನಾದ್ರೂ ಮಾಡಿದ್ರೆ ಆಗ್ಲಿ, 3 ದಿವಸ ನಾವು ಗದ್ದೆಗೆ ಹೋಗೋದಿಲ್ಲ, ನೀರನ್ನು ಮುಟ್ಟೋದಿಲ್ಲ, ಮಣ್ಣನ್ನು ಮುಟ್ಟೋದಿಲ್ಲ. 3ನೇ ದಿವಸ ನಾವು ನಮ್ಮ ನೆಲ್ಲಿಕ್ಕಿ ಬಾಡೆಯಿಂದ, ಅದು ಎಲ್ಲ ಮುತ್ತೈದೆ ಹೆಂಗರ ಕೆಲಸ, ನಮ್ಮ ಗಂಡ ಗಂಡಸದಿಲ್ಲ. ಆವಾಗ ನಾವು ನೆಲ್ಲಿಕ್ಕಿಯಲ್ಲಿ ದೀಪ ಮಡಗ್ಬಿಟ್ಟು ಒಂದು ನಮ್ಮ ಓಲಿ ಪಲಂಬು ಅಂತ ಹೇಳ್ತೀವಿ, ಓಲಿ ಪಲಂಬು ತಕೊಂಡು ಮಣ್ಣಿನ ದೀಪ
0: ಅಂದ್ರೆ ಚಾಪೆ, ಓಲೆಯ ಚಾಪೆ.
1: ಓಲಿ ಪಲಂಬು ಅಂದ್ರೆ ಚಾಪೆ, ಇನ್ನೊಂದು ಮಣ್ಣಿನ ದೀಪ. ಅದಕ್ಕೆ ನಮ್ಮ ಕೊಡೋ ಭಾಷೆಯಲ್ಲಿ ಆಣಕಣೆ ಬೊಚ್ಚ ಅಂತ ಹೇಳ್ತೀವಿ. ಅದನ್ನು ತಕೊಂಡು ಮತ್ತೆ ಈ ತೋರ ತುಪ್ಪಿನ ಕೊಡಿ, ತೋರ ತುಪ್ಪು ಗೊತ್ತಾ,
0: ಅದೊಂದು ಸೊಪ್ಪು
1: ಸೊಪ್ಪು ಉಂಟು. ಅದು ನಮಗೆ
0: ಪೊದೆಯಾಗಿ ಬರ್ತದೆ,
1: ತೆಗೆಯುವಾಗ ಭೂಮಿ ನಾಟಿ ಮಾಡುವಾಗ ಅದೆಲ್ಲ ಮುಖ್ಯ ನಮಗೆ.

0: ಅದರಲ್ಲಿ ಅದು ತಕೊಂಡು ಹೋಗಿ ಸ್ವಲ್ಪ ಹೂ ಇರುವ ಹೂ ಮನೆಯಲ್ಲಿರುವ, ಮತ್ತೆ ಅಕ್ಕಿ ತಕೊಂಡು ಹೋಗಿ ನಮ್ಮದು ಭೂಮಿಯಲ್ಲಿ ಆಕಟೆ ಅಂತ ಹೇಳ್ತೀವಿ, ಅಲ್ಲಿ ಪೂರ್ವಕ್ಕೆ ಮುಖ ಮಾಡಿ ಫಲಂ ಹಾಕ್ಬಿಟ್ಟು ಚಾಪೆ ಹಾಕ್ಬಿಟ್ಟು ಅದರ ಮೇಲೆ ಮುಕ್ತಾಲಿ ಭಕ್ಷ ಆಣಕಣೆ ಭಕ್ಷ ಮಡಿದ್ಬಿಟ್ಟು ದೇವರನ್ನ ಪೂರ್ವಕ್ಕೆ ಮುಖ ಮಾಡಿ, ಈಗ ನಾವು ತುಂಬಾ ಇಂಥದ್ರಲ್ಲಿ ಬೇಡೋದು ನಮ್ಮ ಸೂರ್ಯ ದೇವರನ್ನ ಆದಿತ್ಯ, ಅವರಿಗೆ ಅಕ್ಕಿ ಸಣ್ಣ ಅಕ್ಕಿ ಎರಚಿಬಿಟ್ಟು ಆಮೇಲೆ ಚಾಪೆ ಮೇಲೆ ದೀಪ ಕುಟುಂಬ ಇಟ್ಟು ಅಲ್ಲ ಇದು ಮುಖ ಮುಖ ಕಳಿತ ಬಸ್ಸಿಟ್ಟು, ಆಗ ಹಿಂದಸರು ಅವರು ನಾವೇ ಹೇಳ್ಕೊಡ್ತೀವಿ ಹಿಂದಿನಿಂದ, ಅವ್ರಿಗೆ ಗೊತ್ತಿಲ್ಲ ಅಷ್ಟು, ಭೂಮಿ ತಾಯಿ ನೀನು ಇಷ್ಟೆಲ್ಲ ಸಾಕ್ತಾ ಇದ್ಯ ನಮ್ಮನ್ನು, ಅದು ಕತೆ ಸರ್ ಇದು
1: ತಂಪಾಗಿರ್ಲಿ ಅಂತ ಹೇಳುವಂತದ್ದು.
0: ತಿಂಗಳು ತಿಂಗಳು ಮನಸ್ಸಸ್ ಆಗೋದು, ಅದಕ್ಕೆ ಅದೇ ಹೇಳೋದು ಒಂದು ಪ್ರಕೃತಿ ನಿಯಮದಲ್ಲಿ ನಮ್ಮ ಭೂಮಿ ತಾಯಿ ಒಂದು ವರ್ಷಕ್ಕೆ ಒಂದೇ ಸಾರಿ ಮನಸ್ಸಸ್ ಆಗೋದು ಭೂಮಿ ತಾಯಿ, ಅದಕ್ಕೆ ಅವಳ ನೀರನ್ನು ಮುಟ್ಟೋದಿಲ್ಲ, ಮೂರನೇ ದಿವಸ ಅವಳಿಗೆ ಪೂಜೆ ಮಾಡಿ ಅವಳನ್ನು ಬೇಡಿಕೊಂಡು ವಾಪಸ್ ಬರೋದು ಬೇದ ಸಂಕ್ರಮಣದ ಒಂದು ಕಾರ್ಯಕ್ರಮ.
1: ಈಗ ನಿಮಗೆ ಸುಮಾರು ಜನಪದ ವಿಷಯಗಳೆಲ್ಲ ಗೊತ್ತಿದೆ,
0: ತುಂಬಾ ಗೊತ್ತಿಲ್ಲ ಸರ್ ಗೊತ್ತಿರೋದು,
1: ಇದನ್ನ ನೀವು ನಿಮ್ಮ ಮಕ್ಕಳಿಗೆಲ್ಲ ಹೇಳ್ಕೊಡ್ತಿದ್ದೀರಾ ಹೇಗೆ?
0: ಅದನ್ನೇ ಆಕಾಶವಾಣಿಯಲ್ಲಿ ಆಕಾಶವಾಣಿಯಲ್ಲಿ ಆಡಿದೀವಿ.
1: ಅಲ್ಲ, ಈಗ ನಿಮ್ಮ ಮನೆಯ ಸುತ್ತಮುತ್ತ
0: ಸುತ್ತಮುತ್ತ ಎಲ್ರಿಗೂ ಗೊತ್ತು,
1: ಎಲ್ರಿಗೂ ಹೇಳ್ಕೊಡ್ತೀರಾ ನೀವು?
0: ಎಲ್ರಿಗೂ ದಿವಸ ಓದಲ್ಲೆಲ್ಲ ಕತೆ ಹೇಳ್ತೀನಿ, ಬಹಳ ಪಟ್ಟು ಕಲ್ಸಿಕೊಡ್ತಾ ಇದ್ದೀನಿ, ಪದ್ಧತಿ ಪರಂಪರೆ ಹೇಳ್ಕೊಡ್ತೀನಿ.
1: ಯಾಕೆ ಇದನ್ನೆಲ್ಲ ಯಾಕೆ ಮಕ್ಕಳಿಗೆ
0: ಸುಮಾರು 80 ಜನ ಇಂಪ್ರೂವ್ ಆಗಿದ್ದಾರೆ.
1: ಮಕ್ಕಳಿಗೆ ಯಾಕೆ ಹೇಳ್ಕೊಡ್ಬೇಕು ಇದನ್ನೆಲ್ಲ?
0: ಅವರಿಗೆ ಕಲಿಯೋ ಅಭ್ಯಾಸ ಇಲ್ಲ ಸರ್, ಅಂದ್ರೂ ನಮ್ಮ ಸಂಸ್ಕೃತಿ ನಾಳೆಗೆ ಉಳಿಯಲಿ, ಕೊಡೋ ಸಂಸ್ಕೃತಿ ಅವರವರ ಜಾತಿದು ಸಂಸ್ಕೃತಿ ಉಳಿಲಿ ಅಂತ ಸ್ವಲ್ಪ ಒದ್ದಾಡ್ತಾ ಇದ್ದೀನಿ. ಕೆಲವು ಮಕ್ಕಳು ಅದಕ್ಕೆ ಸ್ಪಂದಿಸ್ತಾರೆ, ಇನ್ನ ಕೆಲವು ಮಕ್ಕಳಿಗೆ ಸರ್ ಈಗ ಅಂದ್ರೆ ಮೊಬೈಲ್ ಆಯ್ತು, ನಮ್ ಮಾತು ಕೇಳೋದಿಲ್ಲ. ಈಗ ನಮ್ಮ ಊರಲ್ಲಿ ಅಂದ್ರೆ ನಾನು ಕೊಚ್ಚೋದಲ್ಲ, ಪದ್ಧತಿ ಪರಂಪರೆ ಕಲ್ತ್ಕೊಂಡಿದ್ದೀನಿ, ಎಲ್ಲಿ ಹೋದ್ರು ಅದ ಹಾಗೆ ಅಲ್ಲ ಈಗ ಅಂತ ಎರಡ್ ಸರಿ ಹೇಳ್ತೀನಿ, ಮೂರನೇ ಸರಿ ಕೇಳ್ದ ಅಂದ್ರೆ ಬಿಟ್ಬಿಡ್ತೀನಿ, ಅಂದ್ರೆ ಈಗಿನ ಮಕ್ಳು ಹಂಗೆ ಆಡೋದು. ಹಾಗೆ ಟೋಟಲಿ ಒಂದು ಲೆಕ್ಕದಲ್ಲಿ ಕಲಿಸ್ತಾ ಇದ್ದೀನಿ.
1: ಈಗ ನೀವು ಆಕಾಶವಾಣಿ ಕರೆ ಮಾಡ್ತಾ ಇರ್ತೀರಾ ಈ ಕಾರ್ಯಕ್ರಮಕ್ಕೆಲ್ಲ ಚಿತ್ರಕಾವಿರಿಗೆಲ್ಲ?
0: ಸರ್ ಒಂದು ವರ್ಷದಿಂದ ಪ್ಯಾಚ್ ಆಡಿ ಇವತ್ತು ನನಗೆ ಸಿಕ್ಕಿದ್ದು ಸಿಕ್ತದಿಲ್ಲ. ಬೇರೆಯವರೆಲ್ಲ ಸುಮಾರು ಜನ ಮಾತಾಡ್ತಾರೆ, ಮಾಡಿದನ್ನೇ ಮಾತಾಡುದು, ಮಾತಾಡ್ದೇನೆ ಮಾತಾಡುದು, ನಮ್ಗೂ ಸುತ್ತ ಇವತ್ತು ಟ್ರೈ ಮಾಡ್ಕೊಂಡು ಕೂತಿದ್ದು.
1: ಅದೇ ನಿಮ್ಮ ಹಾಗೆ ಅವ್ರು ಸಹ ಟ್ರೈ ಮಾಡ್ತಾ ಇರ್ತಾರೆ, ಅವ್ರಿಗೆ ಸಿಕ್ಬಿಡ್ತದೆ ಅಷ್ಟೇ.
0: ಅದೇ
1: ಅದು ಕೆಲವು ಸಲ
0: ಸುಮಾರು ಜನಕ್ಕೆ ಮಾಮೂಲಿ ಸಿಗ್ತದೆ, ಅಬೂಬಕರು
1: ಅವರಿಗೊಂದು ಆಕಾಶವಾಣಿಯಲ್ಲಿ ಒಂದು ಪ್ರೀತಿ ಜಾಸ್ತಿ, ಹಾಗೆ ನಿರಂತರವಾಗಿ ಮಾಡ್ತಾ ಇರ್ತಾರೆ.
0: ಹೌದು,
1: ಯಾರಿಗೆ ಸಿಗ್ತದೆ ಅವ್ರು ಮಾತಾಡ್ತಾರೆ.
0: ಮತ್ತೆ ಕಾಲೂರಿಂದ ಮದುವೆ ಆಗಿದ್ದು, ಓಡಿಯಿಂದ ನಂಜಪ್ಪನ ಪಟ್ಟು ಇವರ ಪಟ್ಟು ಅವರ ಮಗಳನ.
1: ಓಹೋ, ಈಗ
0: ನಿಮ್ಮನೆಲ್ಲ
1: ಗೊತ್ತು. ಈಗ ನಿಮ್ಗೆ ಯಾವ ಹಾಡು ಬೇಕು?
0: ಹಾಡು ಯಾವ ಸರ್ ನನಗೆ ಅದಕ್ಕೆ ಪಿಕ್ಚರ್ದಲ್ಲ ಕಮ್ಮಿ, ನಾನು ಮಾತಾಡ್ಬೇಕಂತ ಕಾಲ್ ಮಾಡಿದೆ.
1: ಸರಿ, ಒಂದು ರಾಜ್ಕುಮಾರದೊಂದು ಹಾಡು ಹಾಕ್ಬಿಡು.
0: ಯಾವ್ದಾದ್ರು ಪಿಕ್ಚರ್ ಇದು
1: ಆಕಸ್ಮಿಕದ ಒಂದು ಹಾಡು ಹಾಕ್ಬಿಡ್ತೀನಿ.
0: ಆಯ್ತು ಸರ್, ಸರಿ,
1: ಕರೆ ಮಾಡಿದಕ್ಕೆ ಧನ್ಯವಾದಗಳು.
0: ಧನ್ಯವಾದ ನಿಮ್ಗೆ, ತುಂಬಾ ಥ್ಯಾಂಕ್ಸ್ ಸರ್.
1: ಇವತ್ತು ಪ್ರಶ್ನೆಯನ್ನು ಕೇಳಲಿಕ್ಕೆ ಹೋಗೋದಿಲ್ಲ ನಿಮ್ಗೆ, ಇನ್ನೊಂದ್ಸಲ ಕರೆ ಮಾಡುವಾಗ ನಿಮ್ಗೆ ಒಂದು ಪ್ರಶ್ನೆ ಬರ್ತದೆ.
0: ಆಯ್ತಾಯ್ತು, ಸರಿ,
1: ಕರೆ ಮಾಡಿದಕ್ಕೆ ಧನ್ಯವಾದಗಳು.
0: ಥ್ಯಾಂಕ್ ಯು ಸರ್.

0: ಕಾರ್ಯಕ್ರಮದ ಮುಂದಿನ ಕರೆ. ನಮಸ್ತೆ.
1: ನಮಸ್ತೆ ಸರ್, ನಾನು ಪುತ್ತೂರು ತಾಲೂಕು ಕೈಚಾರದಿಂದ ಚಂದ್ರಾವತಿ.
0: ಚಂದ್ರಾವತಿ ಅವರು
1: ಹೌದು,
0: ಕೈಚಾರ ಅಂತ ಹೇಳಿದ್ರ?
1: ಕೈಕಾರ.
0: ಕೈಕಾರ
1: ಹೌದು.
0: ಸುಳ್ಳಿದ ಹತ್ರನೇ?
1: ಅಲ್ಲ, ನಮ್ದು ಪುತ್ತೂರು.
0: ಪುತ್ತೂರು. ಪುತ್ತೂರು ಹತ್ರನೇ
1: ಹಾ ಹೌದು
0: ಅಲ್ವಾ?
1: ಹೌದು.
0: ಮನೇಲಿ ಯಾರೆಲ್ಲ ಇದ್ದೀರಿ?
1: ಮನೆಯಲ್ಲಿ ನಾನು, ಯಜಮಾನರು, ಇಬ್ಬರು ಮಕ್ಕಳು.
0: ಯಜಮಾನ್ರು ಏನು ಮಾಡ್ತಾರೆ?
1: ಅವ್ರು ಕೂಲಿ ಕೆಲಸ ಕೊಡ್ತಾರೆ.
0: ನೀವು?
1: ನಾನು ಬೀಡಿ ಕಟ್ತೀನಿ.
0: ಬೀಡಿ ಕಟ್ತೀರಾ?
1: ಹೌದು.
0: ಮಕ್ಕಳು?
1: ದೊಡ್ಡ ಮಗಳು 9ನೇ ಕ್ಲಾಸು,
0: ಹ್ಞೂ,
1: ಚಿಕ್ಕ ಮಗಳು 2ನೇ ಕ್ಲಾಸು.
0: 2ನೇ ಕ್ಲಾಸು. ಅಂದರೆ ನಿಮಗೆ
1: ಹೌದು.
0: ತುಂಬ ಕೆಲಸ ಇರ್ತದೆ ಈಗ.
1: ಹಾ, ಈಗ ಮನೆಯಲ್ಲಿ ಸರಿ.
0: ನಾಡ್ದಿಂದ ಶಾಲೆ ಶುರು ಆಯ್ತಲ್ಲ.
1: ಹಾ ಹೌದು.
0: ಶಾಲೆ ಶುರುವಾಗ ಮಕ್ಕಳನ್ನೆಲ್ಲ ರೆಡಿ ಮಾಡಿ ಕಳಿಸ್ಬೇಕಲ್ಲ.
1: ಅದು ದೊಡ್ಡವಳಲ್ಲಿ ಹೊರಡ್ತಾಳೆ, ಚಿಕ್ಕವಳು ಮಾತ್ರ.
0: ಚಿಕ್ಕವಳಿಗೆ ಮಾತ್ರ ನೀವು ತಯಾರಿ ಮಾಡಿ ಕೊಡಬೇಕು.
1: ಹೌದು.
0: ಅವರಿಗೆ ಬೇಕಾಗಿರುವ ಪುಸ್ತಕ, ಪೆನ್ನು, ಪೆನ್ಸಿಲು ಅದು ಎಲ್ಲ ತೆಗ್ದಾಯ್ತಾ?
1: ಆಯ್ತು.
0: ಸ್ಕೂಲಿಂದ ಕೊಡ್ತಾರಾ ನೀವು ತೆಗಿಬೇಕಾ?
1: ಇಲ್ಲ, ಸ್ಕೂಲಿಂದ ಚಿಕ್ಕವರಿಗೆ ಕೊಡ್ತಾರೆ,
0: ಹ್ಞೂ,
1: ಆದರೆ ಫಸ್ಟಿಗೆ ನಾವು ತೆಗಿತೇವೆ.
0: ತೆಗಿತೀರಾ?
1: ಹಾ, ಎಲ್ಲ ಬೈಂಡ್ ಎಲ್ಲ
0: ಎಲ್ಲ
1: ಹಾಕ್ಬೇಕು.
0: ಎಲ್ಲ ತೆಗ್ದಿಟ್ರ?
1: ತೆಗ್ದು ಇವತ್ತು ಬೈಂಡ್ ಎಲ್ಲ ಹಾಕಿ ಆಯ್ತು.
0: ಯಾರು ಬೈಂಡ್ ಹಾಕಿದೆ? ಯಾರು? ನೀವೇ?
1: ನಾನು ಮತ್ತೆ ಇಲ್ಲ.
0: ಓ, ಇಬ್ರು ಸೇರ್ಕೊಂಡು ಹಾಕಿದ್ರೆ. ಹಾಗಾದ್ರೆ ಇದು ಇವತ್ತು ಕೆಲಸಕ್ಕೆ ಏನು ಬೇರೆ ಕೆಲಸ ಏನಿಲ್ಲ, ಬೈಂಡ್ ಹಾಕೋದೇ ಕೆಲಸ.
1: ಇವತ್ತು ನಿನ್ನೆ ರಾತ್ರಿ ಹಾಕಿದ್ದೇವೆ ಸ್ವಲ್ಪ,
0: ಹ್ಞೂ
1: ಮತ್ತೆ ಹಗಲಲ್ಲಿ ಮನೆ ಒಬ್ಬಳೇ ಇರೋದು, ಮಕ್ಕಳು ತಾಯಿ ಮನೆಗೆ ಹೋಗಿದ್ದಾರೆ.
0: ಹ್ಞೂ. ಅವ್ರು ಯಾವಾಗ ಇನ್ನು
1: ಬರೋದು
0: ಶಾಲೆಗೆ ಶುರುವಾಗೋಗಲೇ ಬರೋದಾ?
1: ನಾಳೆ ಬರ್ತಾರೆ.
0: ನಾಳೆ ಬರ್ತಾರೆ.
1: ಹೌದು
0: ನಾಳೆ ಬಂದು ನೀವು ತಂದಿಟ್ಟಿದ್ದನ್ನೆಲ್ಲ ನೋಡೋಕೆ ಒಂದು ಮಕ್ಕಳಿಗೊಂದು ಖುಷಿ
1: ಹೌದು.
0: ಅಲ್ವಾ?
1: ಹಾ
0: ಅವ್ರನ್ನ ನೋಡೋಕೆ ನಿಮಗೂ ಒಂದು ಖುಷಿ.
1: ಹೌದು
0: ಆ ಮಕ್ಕಳ ಮುಖದಲ್ಲಿ ಬರುವ ನಗು ಕಾಣುವಾಗ ಅಬ್ಬಾ ಅಂತ ಅನ್ನಿಸ್ತದೆ. ಹೊಸ
1: ಹೌದು.
0: ಬ್ಯಾಗೆಲ್ಲ ತೆಗೆದಿರಾ?
1: ಹಾ, ಒಬ್ಬಳಿಗೆ ಚಿಕ್ಕವಳಿಗೆ ಉಂಟು.
0: ಹ್ಞೂ. ಅಂತೂ ಒಂದು ಸಂಭ್ರಮ ರೆಡಿ ಆಗ್ತಾ ಇದೆ.
1: ಹೌದು, ತುಂಬ ಖುಷಿ ಆಗ್ತದೆ.
0: ಹ್ಞೂ. ಬುತ್ತಿ ಎಲ್ಲ ಕಟ್ಟಿಕೊಡ್ಬೇಕಾ? ಹೇಗೆ?
1: ಇಲ್ಲ, ಶಾಲೆಯಲ್ಲಿ ಉಂಟು ಬಿಸಿ
0: ಶಾ
1: ಊಟ.
0: ಬಿಸಿ ಊಟ ಸಿಗ್ತದೆ.
1: ಸರ್ಕಾರಿ ಶಾಲೆಗೆ
0: ಹ್ಞೂ. ಅದರಿಂದ ಒಂದು ಕೆಲಸ ತಪ್ಪಿತು.
1: ಹೌದು
0: ಇಲ್ಲರೆ ಬೆಳಿಗ್ಗೆ ಬೇಗ ಅಡುಗೆ ಮಾಡಿ ಕೊಡಬೇಕಿತ್ತು
1: ಹೌದು.
0: ಅಲ್ವಾ?
1: ಹಾ
0: ಮತ್ತೆ ಅಲ್ಲಿ ಪೋಷಕಾಂಶಯುಕ್ತ ಆಹಾರ ಸಿಗ್ತದೆ, ಏನು ಹೆದರಿಕೆ ಏನಿಲ್ಲ,
1: ಹೌದು, ಎಲ್ಲ ಸಿಗ್ತದೆ.
0: ಎಲ್ಲ ಸಿಗ್ತದೆ. ಯಾವ ಹಾಡು ಬೇಕು ನಿಮಗೆ?
1: ನನಗೆ ಕನಸುಗಾರ ಚಿತ್ರದಿಂದ ಎಲ್ಲ ಅದು ಒಂದು ಹಾಡು.
0: ಹಾಡನ್ನು ಪ್ರಸಾರ ಮಾಡುವ ಒಂದು ಪ್ರಶ್ನೆ ಕೇಳಿಬಿಡ್ಲಾ?
1: ನಾ ಕೇಳಿ ಸರ್,
0: ಕನ್ನಡದ ಮೊದಲ ಪತ್ರಿಕೆ ಅಂದರೆ ಯಾವುದು? ಕನ್ನಡದ ಮೊದಲ
1: ಮಂಗಳೂರು ಸಮಾಚಾರ.
0: ಮಂಗಳೂರು ಸಮಾಚಾರ. ಸರಿಯಾದ ಉತ್ತರ.
1: ಹಾ,
0: ನಿಮ್ಮ ಹಾಡು ಬರ್ತಾ ಇದೆ ಕೇಳಿ.
1: ಧನ್ಯವಾದಗಳು.

ಬದುಕು ಎನ್ನುವುದು ನೀರಿನ ಮೇಲಿನ ಗುಳ್ಳೆಯಂತೆ. ಅದರಲ್ಲೂ ಹೃದಯಾಘಾತ ಸಂಭವಿಸಿದಾಗ ಆ ಗೋಲ್ಡನ್ ಅವರ್ನ ಪ್ರತಿ ಕ್ಷಣವೂ ಅತ್ಯಮೂಲ್ಯ. ನಮ್ಮೆಲ್ಲರ ಪ್ರೀತಿಯ ಅಪ್ಪು ಅವರ

0: ನೆನಪಿನಲ್ಲಿ ಕರ್ನಾಟಕ ಸರ್ಕಾರವು ಪ್ರತಿಯೊಬ್ಬ ಕನ್ನಡಿಗನ ಜೀವ ಉಳಿಸಲು ಸಂಕಲ್ಪ ಮಾಡಿದೆ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
1: ಪ್ರತಿಯೊಬ್ಬರ ಜೀವವು ಅಮೂಲ್ಯ. ಈ ಇಂಜೆಕ್ಷನ್ ನಿಂದ ಇದುವರೆಗೆ 13,000 ಜೀವಗಳನ್ನು ಹೃದಯಘಾತದಿಂದ ಉಳಿಸಿದ್ದೇವೆ. ನಮ್ಮ ಜನರ ರಕ್ಷಣೆ ನಮ್ಮ ಹೊಣೆ.
0: ಕೇಳುಗರೆ, ಆಗಾಗ್ಗೆ ಎದೆ ನೋವು ಕಾಣಿಸಿಕೊಳ್ಳುತ್ತಿದೆಯಾ? ನಿರ್ಲಕ್ಷ್ಯ ಮಾಡಬೇಡಿ. ಕೂಡಲೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಧಾವಿಸಿ ತಪಾಸಣೆಗೆ ಒಳಪಡಿ. ನಿಮಗೆ ಹೃದಯಾಘಾತ ಸಂಭವಿಸಿದೆ ಎಂದು ವೈದ್ಯರು ಸೂಚಿಸಿದ್ದಲ್ಲಿ ಟೆನೆಕ್ಟ ಪ್ಲಸ್ ಇಂಜೆಕ್ಷನ್ ಅನ್ನು ಉಚಿತವಾಗಿ ನೀಡಲಾಗುವುದು. ನಂತರ ಅಗತ್ಯವಿರುವ ಹೆಚ್ಚಿನ ಚಿಕಿತ್ಸೆಗೆ ಜಿಲ್ಲಾಸ್ಪತ್ರೆಗೆ ಕಳುಹಿಸಲಾಗುವುದು. ನೆನಪಿಡಿ, ಸಮಯ ಪ್ರಜ್ಞೆ ಮತ್ತು ಉಚಿತ ಚಿಕಿತ್ಸೆ ನಿಮ್ಮ ಬದುಕನ್ನು ಮತ್ತೆ ಬೆಳಗಬಲ್ಲದು. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ಮುಂದಿನ ಕರೆ. ನಮಸ್ತೆ.
3: ನಮಸ್ತೆ ಸರ್.
2: ಯಾರು ಮಾತಾಡೋದು, ಎಲ್ಲಿಂದ?
3: ನಾನು ಮರಗೋಡು ಐಕೊಳ್ಳದಿಂದ ಬೇಬಿ ಮಾತಾಡೋದು.
2: ಬೇಬಿ ಅವರು? ಬೇಬಿ ಅವರಿಗೆ ಯಾವ ಹಾಡು ಬೇಕು?
3: ಮೈ ಆಟೋಗ್ರಾಫಿಂದ ಅರಳುಗಳು ಹಾಡ್ಬೇಕು.
2: ಯಾರೆಲ್ಲ ಇದ್ದೀನಿ ಮನೇಲಿ?
3: ಮನೆಯಲ್ಲಿ 3 ಮಕ್ಕಳು, ನನ್ನ ಗಂಡ ಇದ್ದಾರೆ.
2: ಸರಿ, ಈಗ ನಿಮಗಾಗಿ ಹಾಡು ಪ್ರಸಾರ ಮಾಡುವ, ಆದ್ರೆ ಸ್ವಲ್ಪನೇ ಪ್ರಸಾರ ಮಾಡ್ಲಿಕ್ಕೆ ಆಗೋದು, ಸಮಯ ಆಗ್ತಾ ಬಂತು. ಕೊಡಗು ಮೂಲದ ಕನ್ನಡ ಚಲನಚಿತ್ರ ನಟ ಜೈ ಜಗದೀಶ್ ಅವರು ಅಭಿನಯಿಸಿದ ಮೊದಲ ಚಿತ್ರ ಯಾವ್ದು ಅಂತ ಗೊತ್ತಾ?
3: ಗೊತ್ತಾಗ್ತಿಲ್ಲ ಸರ್.
2: ರಿಸಲ್ಟ್ ಅಂತ ಬರ್ತದೆ. ಫಲಿತಾಂಶ. ಕರೆ ಮಾಡಿದಕ್ಕೆ ಧನ್ಯವಾದಗಳು. ನಿಮ್ಮ ಹಾಡು ಬರ್ತಾ ಇದೆ.

0: ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-3.
3: ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋರಿನ್ ಕಾರ್ಯಕ್ರಮ ಚಿತ್ರಕಾವೇರಿ.

ಆಕಾಶವಾಣಿ ಮಡಿಕೇರಿ. ಈಗ ನಮ್ಮ ನಿಲಯದಿಂದ ಇಂದು ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ. ಇಂದಿನ ಕಾರ್ಯಕ್ರಮದಲ್ಲಿ 6:30 ಜಿಲ್ಲಾ ವಾರ್ತಾಪತ್ರ ಬೆಂಗಳೂರು ಕೇಂದ್ರದಿಂದ, 6:50 ರೈತ ಧ್ವನಿ ಕಿಸಾನ್ ವಾಣಿ, ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸಿರುವ ಕಾರ್ಯಕ್ರಮ, ಕಾಫಿ ಬೆಳೆಯಲ್ಲಿ ಪೋಷಕಾಂಶಗಳ ನಿರ್ವಹಣೆ ಕುರಿತು ಪ್ರಗತಿಪರ ಕಾಫಿ ಬೆಳೆಗಾರರಾದ HS ಧರ್ಮರಾಜ್ ಅವರಿಂದ ಮಾಹಿತಿ. 7:20 ಸುದ್ದಿ ಜೊಂಪೆ, ಪ್ರಾಯೋಜಕರು ಭಾರತೀಯ ಸಂಭಾರ ಮಂಡಳಿಯ ನಿವೃತ್ತ ಅಧಿಕಾರಿ ಅಯ್ಯಂಡ್ರ ಗಿರೀಶ್ ಕುಮಾರ್ ಮತ್ತು ಸಂಸಾರ ಚಟ್ಟಳಿಗ್ರಾಮ. 7:29 ಸುದ್ದಿ ಸಮಾಚಾರ, ಪ್ರಾಯೋಜಕರು ಸ್ಯಾನ್ ಸಿಟಿ, ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. 7:45 ಭಾವಗೀತೆಗಳು. 8:00 ಸಿರಿಗಂಧ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ. 9:15 ಸ್ಪಾಟ್ಲೈಟ್ ಕಾರ್ಯಕ್ರಮ. 10:00 ಆರೋಗ್ಯ ಸಂಚಿಕೆಯಲ್ಲಿ ಲೂಪಸ್ ಕಾಯಿಲೆಗೆ ಚಿಕಿತ್ಸೆ ಕುರಿತು ಡಾಕ್ಟರ್ ರಮೇಶ್

ಜೋಯಿಸ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ. 10:30 ಗೀತ ಚಂದ್ರಿಕೆ ಮೆಲೋಡಿ ಟೈಮ್, ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳು. ಇನ್ನು ನಾಳಿನ ಪ್ರಸಾರದಲ್ಲಿ 6:30 ಚಿಂತನ, ಡಾಕ್ಟರ್ ಲೋಕೇಶ್ ಅಗಸನಕಟ್ಟೆ ಅವರಿಂದ. ರೈತರಿಗೆ ಸಲಹೆ 6:35, 6:40 ಸ್ವರಮಾಧುರ್ಯ, 7:15 ಭಾವಗೀತೆ, 7:47 ಸುದ್ದಿ ಸಮಾಚಾರ, ಪ್ರಾಯೋಜಕರು ಅದ್ವೈತ್ ಹುಂಡಾಯ್. 8:30 ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ, ಕೃತಿ ಮತ್ತು ಓದು ನೂತನ್ ಎಸ್ ಕದಂ. 8:35 ಆಕಾಶಬುಟ್ಟಿ, ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ. ಸಹಾಯಕ ಇಂಜಿನಿಯರ್ ದರೆಪ್ಪ ಶೆಟ್ಟಪ್ಪ ಹಡಪದ್ ಅವರೊಂದಿಗೆ ನಡೆಸಿದ ಸಂದರ್ಶನದ ಮುಂದುವರಿದ ಭಾಗ. 8:50 ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್. 9:05 ಒಂದೇ ಮಾತರಂ 150ರ ಸಂಭ್ರಮ ಆಕಾಶವಾಣಿಗೆ 90ರ ಸಂಭ್ರಮ ವಿಶೇಷ ಕಾರ್ಯಕ್ರಮ, ವೀರ ಯೋಧರು ರಕ್ಷಣಾ ಸೇವೆಯ ತಾರೆಗಳು ಭಾಗವಹಿಸುತ್ತಾರೆ. ನಿವೃತ್ತ ನಾಯಕ್ ಎಕೆ ಶಂಕರ್, ಪರಿಕಲ್ಪನೆ ಮತ್ತು ಪ್ರಸ್ತುತಿ ನೂತನ ಎಸ್ ಕದಂ. 9:30 ಚಿತ್ರಚಿತ್ತಾರ, ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಆರ್ ಗಣೇಶನ್ ಅವರ ಹಾಡುಗಾರಿಕೆ.

0: ದರೆಪ್ಪ ಶೆಟ್ಟಪ್ಪ ಹಡಪದ್ ಅವರೊಂದಿಗೆ ನಡೆಸಿದ ಸಂದರ್ಶನದ ಮುಂದುವರಿದ ಭಾಗ. 8:50 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್. 9:05 ವಂದೇ ಮಾತರಂ 150 ಸಂಭ್ರಮ ಆಕಾಶವಾಣಿಗೆ 90 ಸಂಭ್ರಮ ವಿಶೇಷ ಕಾರ್ಯಕ್ರಮ ವೀರ ಯೋಧರು ರಕ್ಷಣಾ ಸೇವೆಯ ತಾರೆಗಳು. ಭಾಗವಹಿಸುತ್ತಾರೆ ನಿವೃತ್ತ ನಾಯಕ್ ಎಕೆ ಶಂಕರ್. ಪರಿಕಲ್ಪನೆ ಮತ್ತು ಪ್ರಸ್ತುತಿ ನೂತನ ಎಸ್ ಕದಂ. 9:30 ಚಿತ್ರಚಿತ್ತಾರ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಆರ್ ಗಣೇಶನ್ ಅವರ ಹಾಡುಗಾರಿಕೆ. 12:35 ಆರೋಗ್ಯ ಸಂಚಿಕೆಯಲ್ಲಿ ಅಂಡವಾಯು ಅಥವಾ ಹರ್ನಿಯ ಈ ಕುರಿತು ಡಾಕ್ಟರ್ ಸುಶ್ರುತಾ ಅವರೊಂದಿಗೆ ನಡೆಸಿದ ಸಂದರ್ಶನ. 1:00 ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತ ಕಾರ್ಯಕ್ರಮ ಪ್ರಗತಿ ಪಥ, ಇದರಲ್ಲಿ ಕೃಷಿ ಸಿಂಚಾಯಿ ಸ್ಕೀಮ್ ಈ ವಿಷಯವಾಗಿ ಮಾತನಾಡುತ್ತಾರೆ ಯೋಗೇಶ್ ಎಂಎನ್. 1:30 ಪ್ರಚಲಿತ. 3:00 ಮುಂಬೈ ವಿವಿಧ ಭಾರತಿ ಕಾರ್ಯಕ್ರಮ. ನಾಳೆ ಸಂಜೆ 4:00 ಭಾವಗೀತೆಗಳು. 4:15 ಯುವವಾಣಿಯಲ್ಲಿ ದಿಕ್ಸೂಚಿ. 5:00 ಮಹಿಳಾ ಲೋಕ ಪತ್ರ ಸೌರಭ, ಶ್ರೋತೃಗಳ ಅಭಿಪ್ರಾಯಗಳನ್ನು ಆಧರಿಸಿದ ಪತ್ರಾಧಿಕಾರ ಕಾರ್ಯಕ್ರಮ. ಪ್ರಸ್ತುತಿ ವಿದ್ಯಾರಾವ್ ಕೆಎಲ್ ಹಾಗೂ ಲಲಿತಾ ಕೆ. ನಿರ್ವಹಣೆ ಪಿಎಂ ಜಗದೀಶ್. 6:50 ಕೃಷಿರಂಗ, ಶುಂಠಿ ಕೃಷಿ ಕುರಿತು ಡಾಕ್ಟರ್ ಎಸ್ ವೈ ಚಂದ್ರಶೇಖರ್ ಅವರೊಂದಿಗೆ ಸಂದರ್ಶನ. 7:20 ಸುದ್ದಿ ಜೊಂಪೆ, ಪ್ರಾಯೋಜಕರು ಭಾರತೀಯ ಸಂಭಾರ ಮಂಡಳಿಯ ನಿವೃತ್ತ ಅಧಿಕಾರಿ ಐಎನ್ರ ಗಿರೀಶ್ ಕುಮಾರ್ ಮತ್ತು ಸಂಸಾರ ಚಟ್ಟಳ್ಳಿ ಗ್ರಾಮ. 7:29 ಸುದ್ದಿ ಸಮಾಚಾರ, ಪ್ರಾಯೋಜಕರು ಸೈನ್ಸ್ ಸಿಟಿ, ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. 7:45 ಭಾವಗೀತೆಗಳು. 8:00 ಸಿರಿಗಂಧ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ. ಇದುವರೆಗೆ ನಮ್ಮ ನಿಲಯದಿಂದ ಇಂದು ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಆಕಾಶವಾಣಿ ಮಡಿಕೇರಿ, ಈಗ ಸಮಯ 6:05 ಆಗಲಿದೆ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆ ದೆಹಲಿ ಕೇಂದ್ರದಿಂದ.
1: This is Akashwani, the news read by Nishit Kumar. Karnataka Chief Minister Siddaramaiah has formally submitted his resignation as the Governor's Secretary at Lok Bhavan today. Addressing media, he confirmed that the resignation letter was officially handed over to the Secretary. Mr. Siddaramaiah said he requested the Governor to invite the Chief Minister Designate D.K. Shivakumar to assume office as his government enjoys an absolute majority in the Assembly with the support of over 136 MLAs. He informed that the High Command had offered him a Rajya Sabha seat, which he added he had humbly refused. Saying that he is not interested in national politics, the outgoing chief minister said that he will continue to work for the people of the state. Siddaramaiah became the chief minister of Karnataka for the second time in May 2023 after the Congress secured victory in the assembly elections. He previously served as the chief minister from 2013 to 2018. He has the distinction of being the longest serving chief minister of the state, completing 8 years in 2 tenures. With his resignation, the long-drawn power tussle in the state has come to an end. Union Home and Cooperation Minister Amit Shah has reiterated the government's firm commitment to identify and deport every illegal immigrant from the country. He was addressing a public rally after inaugurating and laying the foundation stone for various developmental projects worth 340 crore rupees in the Gandhinagar Lok Sabha constituency today.
2: Our government's resolve is to identify and deport every single infiltrator from across the country. For this purpose, Prime Minister Narendra Modi ji has decided to constitute a demographic change committee. This high-powered committee will examine the causes behind the artificial demographic changes taking place across the country, suggest measures to address them, and also consider whether any new laws are required for this purpose. The demographic change committee will submit its report within 1 year, and we will work towards preventing artificial demographic changes.
3: Demographic change jo hai usko rokne ka hum kaam karenge.
1: Mr. Shah recalled the contributions of Veer Savarkar on the occasion of his birth anniversary. The National Testing Agency NTA has released revised examination dates and admit cards for Common University Entrance Tests undergraduate CUET UG 2026 examinations for admissions to programs across central and participating universities. The examinations will now be conducted on the 31st of this month and the 6th and 7th of next month. The examination, which was scheduled for today, was rescheduled due to Eid al-Adha. NTA said that admit cards for candidates appearing for the test on Sunday can be downloaded from

0: the official website of NTA, cuet.nta.nic.in. Union Minister for Electronics and Information Technology, Ashwini Vaishnaw, held a high-level meeting with the AI Curriculum Task Force in New Delhi today. The meeting was a part of government's efforts to collaborate with the industry for a comprehensive overhaul of the artificial intelligence curriculum to better equip learners for emerging technological trends. The discussions during the meeting focused on strengthening industry-academia collaboration and aligning AI education with future technological requirements. Railway Minister Ashwini Vaishnaw has said that Kazi Pet Rail Manufacturing Unit in Telangana will manufacture 200 intercity trains in the next 5 years. These trains will be deployed throughout the country for short-distance travel. Mr. Vaishnaw, along with Minister of State for Railways, Ravneet Singh Bittu, and senior officials today reviewed the plans to operationalize the Kazi Pet Rail Manufacturing Unit. These trains will typically run for about 300 kilometers, and each trip will have many stops so that the citizens can commute between towns and cities. These trains will give the people a new affordable option for intercity travel. Defence Secretary Rajesh Kumar Singh today co-chaired the 16th Defence Policy Dialogue with Defence Secretary of Singapore, Mr. Joseph Leong, in Singapore. In a social media post, the Ministry of Defence said the dialogue reaffirmed the robust bilateral defence partnership between India and Singapore. During the meeting, wide-ranging discussions were also held on key areas of defence cooperation, security collaboration, and avenues to further strengthen the strategic relationship between the two nations. Prime Minister Narendra Modi has congratulated Janez Janša on being elected as the Prime Minister of Slovenia. In a social media post, Mr. Modi said that he is looking forward to working closely with the Slovenian Prime Minister to further strengthen bilateral ties for shared prosperity and mutual benefit of the people of both countries. In badminton, India enjoyed an impressive day at the Singapore Open today with Lakshya Sen, PV Sindhu, the men's doubles pair of Chirag Shetty and Sattvic Sairaj Ranki Reddy, and the mixed doubles duo of Dhruv Kapila, Tanisha Trusto, all advancing to the quarterfinals. And with that, we end this news bulletin.
1: FM 103.1 MHz ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:10
2: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತಿದೆ.
3: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
3: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
4: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-4233.
5: ನಮ್ ಜೊತೆ ಇದಾರೆ ಮಣಿಪಾಲ್ ಹಾಸ್ಪಿಟಲ್ ಮೈಸೂರಿನ ಸೀನಿಯರ್ ಕನ್ಸಲ್ಟೆಂಟ್ ನ್ಯೂರೋ ಸರ್ಜನ್ ಅಂಡ್ ಎಂಡೋವಾಸ್ಕ್ಯುಲರ್ ಸರ್ಜನ್ ಆಗಿರುವ ಡಾಕ್ಟರ್ ಮಕ್ಸೂದ್ ಅಹಮದ್ ಅವರು. ಡಾಕ್ಟರ್, ಒಬ್ಬ ವ್ಯಕ್ತಿಗೆ ಸ್ಟ್ರೋಕ್ ಆದ್ಮೇಲೆ ಮೊದಲಿನ ತರ ಸಂಪೂರ್ಣವಾಗಿ ರಿಕವರ್ ಆಗ್ತಾನೆ?
6: ನೋಡಿ, ಸ್ಟ್ರೋಕ್ ಪಾರ್ಶ್ವವಾಯು ರೋಗ, ಇದು ಹೆಂಗಾಗುತ್ತೆ ಅಂದ್ರೆ ಯೂಶುವಲಿ ರಕ್ತನಾಳ ಮುಚ್ಚೋಗ್ಬಿಟ್ಟು ರಕ್ತ ಹೋಗ್ಲಿಲ್ಲ ಮೆದುಳಿಗೆ ಅಂದ್ರೆ ಆಗುತ್ತೆ. ಹಾರ್ಟ್ ಅಟ್ಯಾಕ್ ತರನೇ ಇದನ್ನು ಬ್ರೈನ್ ಅಟ್ಯಾಕ್ ಅಂತ ಹೇಳ್ತೀವಿ. ಒಂದು ನಿಮಿಷ ನೀವು ಲೇಟ್ ಮಾಡಿದ್ರೆ 20 ಲಕ್ಷ ಬ್ರೈನ್ ಸೆಲ್ಸ್ ಸತ್ತೋಗ್ಬಿಡ್ತವೆ. ಪ್ರತಿ ಬ್ರೈನ್ ಸೆಲ್ ಅಲ್ಲೂ ಏನಾದ್ರೂ ಒಂದು ಫಂಕ್ಷನ್ ಇರುತ್ತೆ. ಸೊ ಕರೆಕ್ಟ್ ಆಗಿ ಸ್ಟ್ರೋಕ್ ನಾವು ಟ್ರೀಟ್ಮೆಂಟ್ ಮಾಡಿದ್ರೆ ಮೊದಲಿನ ತರ 100% ರಿಕವರ್ ಆಗಿಲ್ಲ ಅಂದ್ರೂ ಕೂಡ 60-70% ರಿಕವರಿ ಆಗಿ ಮನುಷ್ಯ ವಾಪಸ್ ವೃತ್ತಿಗೆ ಹೋಗಬಹುದು. ಬಟ್ ಅದಕ್ಕೆ ಆದಷ್ಟು ಬೇಗ ಬರಬೇಕು, ಆದಷ್ಟು ಮೆದುಳನ್ನ ಉಳಿಸಲಿಕ್ಕೆ ಟ್ರೈ ಮಾಡಬೇಕು ನಾವು. ಹಾರ್ಟ್ ಅಟ್ಯಾಕ್ ಬರಂಗೆ ಬ್ರೈನ್ ಅಟ್ಯಾಕ್ ಬೇಗ ಆಸ್ಪತ್ರೆಗೆ ಬರಬೇಕು.
7: ದಿಸ್ ಇನ್ಫಾರ್ಮೇಶನ್ ಇಸ್ ಬ್ರಾಟ್ ಟು ಯು ಬೈ ಮಣಿಪಾಲ್ ಹಾಸ್ಪಿಟಲ್ ಮೈಸೂರು. ಲೈಫ್ ಆನ್. ಫಾರ್ ಎನಿ ಹೆಲ್ತ್ ಎಮರ್ಜೆನ್ಸಿ ಕಾಲ್ 0821-555-000. ಸೇವ್ ದ ನಂಬರ್, ಸೇವ್ ದ ಲೈಫ್.
8: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6 ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
9: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
8: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30th.
9: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
8: ಲಿಡ್ಕರ್, ನಂಬಿಕೆ ನಿರಂತರ.
10: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್ ಇರಿಟ್ಟಿ. ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7 ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ. ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
11: ಸ್ಕೈ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ ಮತ್ತು ವಿರಾಜಪೇಟೆ.
12: ಹೈಟೆಕ್ ಫರ್ನಿಚರ್ ನಲ್ಲಿ ಮೆಗಾ ಫೆಸ್ಟಿವಲ್ ಆಫರ್. ಯಾವುದೇ ಫರ್ನಿಚರ್ ಗಳನ್ನು ಖರೀದಿಸುವಾಗ 10-50% ಡಿಸ್ಕೌಂಟ್. ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.

0: ಮನೆ ಕೆಲ್ಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು. ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
1: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
0: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ. ಮದುವೆ ಹಾಗೂ ಇನ್ನಿತರ ಸಮಾರಂಭಗಳ ಬಟ್ಟೆಗಳಿಗಾಗಿ ಬನ್ನಿ ಸೆಂಚುರಿ ಫ್ಯಾಷನ್ ಸಿಟಿ, ಇರಿಟ್ಟಿ, ತಲಶ್ಶೇರಿ, ಕಣ್ಣೂರ್, ಪಯ್ಯನೂರ್, ಶ್ರೀಕಂಠಪುರಂ, ಸುಲ್ತಾನ್ ಬತ್ತೇರಿ, ಮಾನಂದವಾಡಿ, ತಳಿಪರಂಬ. ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
1: ನಾನ್ ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರ್ ಅನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
0: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ, ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲ್ ನಗರ.
1: ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ಮೈ ಡಾರ್ಲಿಂಗ್.
2: ಸರ್ಪ್ರೈಸ್ ಗಿಫ್ಟ್?
1: ಓಪನ್ ಮಾಡು.
2: ವಾವ್, ಡೈಮಂಡ್ ನೆಕ್ಲೇಸ್! ನಾನು ಮನಸ್ಸಿನಲ್ಲಿ ಕಲ್ಪನೆ ಮಾಡಿದ ಡಿಸೈನ್ಸ್, ಸೂಪರ್! ಥ್ಯಾಂಕ್ ಯು ರೀ. ಎಲ್ಲಿಂದ?
1: ಮುಳಿಯಾದಿಂದ. ಮನವನ್ನು ಅರಿತ ಇಷ್ಟಗಳಿಗೆ ಮುಳಿಯಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಕೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
3: ಗೋಣಿಕೊಪ್ಪಲಿನ ಲಿಯೋರಾ ಗೋಲ್ಡ್ ನ 5th ಇಯರ್ ಆನಿವರ್ಸರಿ ಆಫರ್. ಡೈಮಂಡ್ ಆಭರಣಗಳನ್ನು ಖರೀದಿಸುವಾಗ ಡೈಮಂಡ್ ವ್ಯಾಲ್ಯೂ ಮೇಲೆ 17,777 ರೂಪಾಯಿಗಳ ಡಿಸ್ಕೌಂಟ್. ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲು.
4: ಆಂಥೂರಾ ಕೂಕ್ ವೆಡ್ಡಿಂಗ್ ಪ್ಲಾನರ್ಸ್, ಮಂಗಲತರ ಊಟೋಪಚಾರ, ಆಳುಕಾಳು, ಶಾಸ್ತ್ರ ಪದ್ಧತಿ, ಫರ್ನಿಚರ್, ಇನ್ನತೆ ಎಲ್ಲ ಏರ್ಪಾಡ್ ಮಾಡುವಂತಹ ಪ್ಯಾಕೇಜ್ ವೆಡ್ಡಿಂಗ್ ವ್ಯವಸ್ಥೆಯ ಏಕೈಕ ಸಂಸ್ಥೆ ಆಂಥೂರಾ ಕೂಕ್ ವೆಡ್ಡಿಂಗ್ ಪ್ಲಾನರ್ಸ್, ಬೈಪಾಸ್ ರೋಡ್, ಗೋಣಿಕೊಪ್ಪ. ಕಾಂಟ್ಯಾಕ್ಟ್ ನೆಲ್ಲಿರ ಮಧು ತಿಮ್ಮಯ್ಯ 9591803656, ಕಾಳಿಮಾಡ ಶರತ್ 8762050292.
5: ಭೀಮಾ ಫರ್ನಿಚರ್ ನಲ್ಲಿ ಗ್ಲಾಸ್ ಟಾಪ್ ಡೈನಿಂಗ್ ಟೇಬಲ್ ಸೆಟ್ ವಿತ್ 6 ಚೇರ್ 16,990 ರೂಪಾಯಿಗೆ.
6: ಸೋಫಾ ಸೆಟ್ ಖರೀದಿಸುವಾಗ ಟೀಪಾಯ್
5: ಫ್ರೀ, ಫ್ರೀ ಹೋಮ್ ಡೆಲಿವರಿ, ಫರ್ನಿಚರ್ ಗಳನ್ನು ಖರೀದಿಸುವಾಗ ಅಪ್ ಟು 50% ಡಿಸ್ಕೌಂಟ್.
6: ಸಿನ್ಸ್ 1983 ಭೀಮಾ ಫರ್ನಿಚರ್, ಹೋಲ್ಸೇಲ್ ಅಂಡ್ ರಿಟೇಲ್ ಹಬ್, ಬಿಟ್ಟಂಗಾಲ.
0: ನಿಮ್ಮ ಒತ್ತಡವು ನಿಮ್ಮ ಹೃದಯದ ಮೇಲೆ ಪರಿಣಾಮ ಬೀರುತ್ತಿದೆಯೇ? ಚಿಂತೆ ಬೇಡ, ಹೃದಯ ಸಂಬಂಧಿ ಕಾಯಿಲೆಗಳಿಗೆ ಇನ್ನು ಮೈಸೂರು ಮಂಗಳೂರಿಗೆ ಹೋಗ್ಬೇಕು ಅಂತ ಇಲ್ಲ. 24/7 ತುರ್ತು ಪ್ರಕರಣಗಳ ಸೇವೆಗೆ ಹೃದ್ರೋಗ ತಜ್ಞರು ಕುಶಾಲ ನಗರದ ಸೈರಸ್ ಹಾಸ್ಪಿಟಲ್ ನಲ್ಲಿ ಲಭ್ಯರಿದ್ದಾರೆ. ಹಾಸ್ಪಿಟಲ್ ನಲ್ಲಿ ಆಂಜಿಯೋಗ್ರಾಮ್, ಆಂಜಿಯೋಪ್ಲಾಸ್ಟಿ, ಪೆರಿಫೆರಲ್ ಆಂಜಿಯೋಗ್ರಾಮ್, ಪೆರಿಫೆರಲ್ ಆಂಜಿಯೋಪ್ಲಾಸ್ಟಿ, ಶಾಶ್ವತ ಪೇಸ್ ಮೇಕರ್, ತಾತ್ಕಾಲಿಕ ಪೇಸ್ ಮೇಕರ್ ಸೌಲಭ್ಯಗಳಿದ್ದು ಕೊಡಗು ಜಿಲ್ಲೆಯ ಮೊದಲ ಕ್ಯಾತ್ಲಾಬ್ ಹೊಂದಿರುವ ಆಸ್ಪತ್ರೆಯಾಗಿದೆ. ಹೆಚ್ಚಿನ ಮಾಹಿತಿ ಹಾಗೂ ಅಪಾಯಿಂಟ್ಮೆಂಟ್ ಗಾಗಿ ಸಂಪರ್ಕಿಸಿ ಸೈರಸ್ ಹಾಸ್ಪಿಟಲ್, ಮಾದಾಪಟ್ನ, ಬಿಎಂ ರೋಡ್, ಕುಶಾಲನಗರ. ಕಾಲ್ 0827 ಮೊಬೈಲ್ 9364881641.
7: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ.
0: ರೀ, ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ?
1: ಇಲ್ಲ, ಏನಿದೆ ಅಂತದ್ದು?
0: ಮೈಸೂರಿನ NH 275 ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನಿ ಸೈಟ್ ಒಳ್ಳೆ ಫೆಸಿಲಿಟಿ ಒಂದಿಗೆ ಸೇಲ್ ಮಾಡ್ತಾ ಇದಾರೆ.
1: ಹೌದಾ? ಇಲ್ಲಿ ಪೇಪರ್ ಕೊಡು. ಹಾ ಹೌದು, ನಮಗೂ ತಗೊಳ್ಳೋಣ. VC ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
0: ಹೌದು, 50 ಫೀಟ್ ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
1: ಅಬ್ಬಬ್ಬಾ, ಇಲ್ಲಿ ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ VC ಗ್ಯಾಲಕ್ಸಿ ಮಾಲ್, 4 ಥಿಯೇಟರ್ ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್ಸ್.
0: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
1: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
0: 450 ಪ್ರೀಮಿಯಂ ಪ್ಲಾಟ್ಸ್, ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್, ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
1: 80% ಸಾಲ ಸೌಲಭ್ಯನೂ ಸಿಗುತ್ತೆ.
0: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
1: 9900092
0: ಆರ್ 9606084066.
8: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.
9: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತಿದೆ.
10: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
9: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
10: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
11: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪುರಂ ಫಿನಾನ್ಸ್ ನೀಡ್ತಾ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800420223.
12: ಮುಳಿಯಾ ಶೋರೂಮ್, ಮಹದೇವ ಪೇಟೆ, ಮಡಿಕೇರಿ.
13: ಟೈಮ್ ನೋಡೋದಕ್ಕೆ ಮಾತ್ರ ಅಲ್ಲ, ನಿಮ್ಮ ಸ್ಟೈಲ್ ಹೇಳೋದಕ್ಕೂ ಒಂದು ಬ್ರಾಂಡೆಡ್ ವಾಚ್ ಬೇಕೇ ಬೇಕು.
12: ಹೌದು, ಈಗ ಮಡಿಕೇರಿಯ ಮಹದೇವಪೇಟೆಯಲ್ಲಿರುವ ಮುಳಿಯಾ ಶೋರೂಮ್ನ ಮೊದಲ ಮಹಡಿಯಲ್ಲಿ ಅಪಾರ ಸಂಗ್ರಹದ ಬ್ರಾಂಡೆಡ್ ವಾಚ್ಗಳು ನಿಮ್ಮನ್ನು ಕಾಯುತ್ತಿವೆ.
13: ಸ್ಟೈಲಿಶ್ ಡಿಸೈನ್, ಪ್ರೀಮಿಯಂ ಬ್ರ್ಯಾಂಡ್ಸ್, ಪ್ರತಿ ವಯಸ್ಸಿನವರಿಗೂ ಸೂಕ್ತವಾದ ಅದ್ಭುತ ಕಲೆಕ್ಷನ್.
12: ಗಿಫ್ಟ್ ಕೊಡಬೇಕಾ ಅಥವಾ ನಿಮ್ಮ ಲುಕ್

0: பிரிஸ்பிகா
1: உங்கள் வீட்டிலேயே மொழியா ஷோரூம் முதல் மகளி மாதவப்பேட்டை மடிக்கேரி
0: மூலியா வாட்ச் கலெக்ஷன் டைம் கி ஸ்டைல் சீரிஸ் வாய்க்கே ಪ್ರಸಿದ್ಧ ಬ್ರ್ಯಾಂಡ್ಗಳಾದ ಫಾಸ್ಟ್ ಟ್ರ್ಯಾಕ್ ಸೊನಾಟಾ ಟೈಟಾನ್ ವಾಚ್ಗಳ ಅಮೋಘ ಸಂಗ್ರಹ
2: ಹಿಂದೆ ಭೇಟಿ ನೀಡಿ ಮತ್ತು ನಿಮ್ಮ ನೆಚ್ಚಿನ ಬ್ರ್ಯಾಂಡೆಡ್ ವಾಚ್ ಆಯ್ಕೆ ಮಾಡಿ
3: ಈ ಫೆಸ್ಟಿವಲ್ ಸೀಸನ್ ನಲ್ಲಿ ಅತಿ ಕಡಿಮೆ ಬೆಲೆಗೆ ಮನಸೂರೆಗೊಳ್ಳುವ ಫರ್ನಿಚರ್ ಗಳು ಅಚ್ಚರಿ ಮೂಡಿಸುವ ಆಫರ್ ಹಾಗೂ ಆಕರ್ಷಕ ಬಹುಮಾನಗಳೊಂದಿಗೆ ನಿಮಗೆ ಸಿಗಲಿದೆ ಸುನಿತಾ ಫರ್ನಿಚರ್ ನಲ್ಲಿ ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ ಹಾಗಿದ್ರೆ ನಿಮ್ಮ ಫರ್ನಿಚರ್ ಶಾಪಿಂಗ್ ಆಗಿ ಬನ್ನಿ ಕೇರಳದ ಅತಿ ದೊಡ್ಡ ಫರ್ನಿಚರ್ ಮಳಿಗೆ ಸುನಿತಾ ಫರ್ನಿಚರ್ ಉಳಿಯಿಲ್ ಇರಿಟಿ ಹಾಗೂ ತಾವಕ್ಕರ ಕಣ್ಣೂರ್
0: ಅಭಿಲಾಷ್ ನಲ್ಲಿ ಬ್ಯಾಕ್ ಟು ಸ್ಕೂಲ್ ಆಫರ್ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಸ್ಕೂಲ್ ಬ್ಯಾಗ್ ಲಂಚ್ ಬಾಕ್ಸ್ ವಾಟರ್ ಬಾಟಲ್ ಗಳ ಅತಿನೂತನ ಕಲೆಕ್ಷನ್ ಅದು ಅತ್ಯಾಕರ್ಷಕ ಆಫರ್ ಗಳೊಂದಿಗೆ ಸಿನ್ಸ್ 1975 ಅಭಿಲಾಷ್ ಸ್ಟೋರ್ ವಿರಾಜಪೇಟೆ ಕ್ವಾಲಿಟಿ ಹಾಗೂ ಟ್ರಸ್ಟ್ ಗೆ ಹೆಸರುವಾಸಿ ಅಭಿಲಾಷ್ ಸ್ಟೋರ್ 8th, 9th, 10th, 1st PUC ಮತ್ತು 2nd PUC ಸೈನ್ಸ್ ಕಾಮರ್ಸ್ ಮತ್ತು ಆರ್ಟ್ಸ್ ನಲ್ಲಿ ಕಲಿಯುವ ವಿದ್ಯಾರ್ಥಿಗಳ ಪೋಷಕರ ಗಮನಕ್ಕೆ ನಿಮ್ಮ ಮಕ್ಕಳು ಕಲಿಕೆಯಲ್ಲಿ ಹಿಂದುಳಿದಿದ್ದರೆ ಅಥವಾ ಅನುತ್ತೀರ್ಣಗೊಂಡಿದ್ದರೆ ಚಿಂತಿಸಬೇಡಿ ಕಳೆದ 19 ವರ್ಷಗಳಿಂದ ಕಲಿಕೆಯಲ್ಲಿ ಹಿಂದುಳಿದ ವಿದ್ಯಾರ್ಥಿಗಳನ್ನು ರಾಜ್ಯಕ್ಕೆ ಪ್ರಥಮ ಸಹಸ್ರಾರು ಡಿಸ್ಟಿಂಕ್ಷನ್ಗಳು ಹೈ ಫಸ್ಟ್ ಕ್ಲಾಸ್ಗಳನ್ನು ನೀಡಿದ ರಾಜ್ಯದ ಏಕೈಕ ಸಂಸ್ಥೆ ಹುಡುಗ ಹುಡುಗಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ಫೆಸಿಲಿಟಿ ಕೂಡಲೇ ಸಂಪರ್ಕಿಸಿ ಪ್ರಗತಿ ಸ್ಟಡಿ ಸೆಂಟರ್ ಸೆಕೆಂಡ್ ಫ್ಲೋರ್ ಧರ್ಮಸ್ಥಳ ಬಿಲ್ಡಿಂಗ್ ಮೇನ್ ರೋಡ್ ಪುತ್ತೂರು ಮೊಬೈಲ್ ನಂಬರ್ 9900109490
4: ನಿಮ್ಮ ಮನೆ ಕಟ್ಟಡಗಳಿಗೆ ಬೇಕಾದ ಪ್ರಖ್ಯಾತ ಕಂಪನಿಗಳ ಟೈಲ್ಸ್ಗಳಿಗಾಗಿ ಇನ್ನು ಮುಂದೆ ಅಲ್ಲಿ ಇಲ್ಲಿ ಹುಡುಕುತ್ತಾ ಹೋಗಬೇಕಾಗಿಲ್ಲ ಇದೇ ಜೂನ್ 1 ಸುಳ್ಯದ ಗಾಂಧಿನಗರದಲ್ಲಿ ಆರಂಭಗೊಳ್ಳಲಿದೆ ಸ್ಟಾರ್ ಟೈಲ್ಸ್ ಮಳಿಗೆ 730 ಅಧಿಕ ವೈವಿಧ್ಯಮಯ ಡಿಸೈನ್ಗಳ ಟೈಲ್ಸ್ಗಳು ಸ್ಪರ್ಧಾತ್ಮಕ ದರದಲ್ಲಿ ಲಭ್ಯ ಭೇಟಿ ನೀಡಿ ಉತ್ತಮ ಗುಣಮಟ್ಟದ ಟೈಲ್ಸ್ ಸ್ಯಾನಿಟರಿ ಪ್ಲಂಬಿಂಗ್ ಎಲೆಕ್ಟ್ರಿಕಲ್ ಐಟಂಗಳ ಬೃಹತ್ ಮಳಿಗೆ ಸ್ಟಾರ್ ಟೈಲ್ಸ್ ಎಂಕೆ ರೆಸಿಡೆನ್ಸಿ ಗಾಂಧಿನಗರ ಸುಳ್ಯ
5: ಮಡಿಕೇರಿಯ ಎಂಐ ಸ್ಟೋರ್ ಈಗ ಜಿಬಿ ಮೊಬೈಲ್ಸ್ ಅಂಡ್ ಎಲೆಕ್ಟ್ರಾನಿಕ್ಸ್ ನೊಂದಿಗೆ ಶುಭಾರಂಭಗೊಂಡಿದೆ ಎಂಐ ರೆಡ್ಮಿ ಮೊಬೈಲ್ ಶೋಮಿ ಸ್ಯಾಮ್ಸಂಗ್ ವೋಲ್ಟಾಸ್ ಬಾಷ್ ಇಂಟೆಕ್ಸ್ ಬ್ರ್ಯಾಂಡ್ಗಳ ರೆಫ್ರಿಜರೇಟರ್ ಎಲ್ಇಡಿ ಟಿವಿ ವಾಷಿಂಗ್ ಮಷೀನ್ ಸುಜಾತ ಪ್ರೆಸ್ಟೀಜ್ ಫಿಲಿಪ್ಸ್ ಬ್ರ್ಯಾಂಡ್ನ ಎಲ್ಲಾ ಹೋಮ್ ಅಪ್ಲಯನ್ಸಸ್ ಲಭ್ಯ ಬೆಸ್ಟ್ ಡಿಸ್ಕೌಂಟ್ ರೇಟ್ನಲ್ಲಿ 0% ಇಂಟ್ರೆಸ್ಟ್ ನಲ್ಲಿ ಇಎಂಐ ಸೌಲಭ್ಯದೊಂದಿಗೆ ಖರೀದಿಸುವ ಅವಕಾಶ ಪ್ರತಿ ಖರೀದಿಗೂ ಫ್ರೀ ಗಿಫ್ಟ್ ಜಿಪಿ ಮೊಬೈಲ್ಸ್ ಅಂಡ್ ಎಲೆಕ್ಟ್ರಾನಿಕ್ಸ್ ಕೋಯನೂರ್ ರೋಡ್ ಮಡಿಕೇರಿ
6: ಗೋಣಿಕೊಪ್ಪಲಿನ ಲಿಯೋರಾ ಗೋಲ್ಡ್ನ ಫಿಫ್ತ್ ಇಯರ್ ಆನಿವರ್ಸರಿ ಆಫರ್ ಡೈಮಂಡ್ ಆಭರಣಗಳನ್ನು ಖರೀದಿಸುವಾಗ ಡೈಮಂಡ್ ವ್ಯಾಲ್ಯೂ ಮೇಲೆ 17,777 rupees ಡಿಸ್ಕೌಂಟ್ ಲಿಯೋರಾ ಗೋಲ್ಡನ್ ಡೈಮಂಡ್ಸ್ ಗೋಣಿಕೊಪ್ಪಲ್
0: ಕೆವಿಜಿ ಕಾನೂನು ಮಹಾವಿದ್ಯಾಲಯ ಸುಳ್ಯ ಇಲ್ಲಿ ಬಿಎ ಎಲ್ಎಲ್ಬಿ 5 ಹಾಗೂ 3 ಎಲ್ಎಲ್ಬಿ ಕೋರ್ಸ್ಗಳಿಗೆ 2026-27 ಸಾಲಿಗೆ ಅಡ್ಮಿಷನ್ ಪ್ರಾರಂಭಗೊಂಡಿದೆ ಈ ಕಾಲೇಜು ಬಾರ್ ಕೌನ್ಸಿಲ್ ಆಫ್ ಇಂಡಿಯಾದ ಅಂಗೀಕಾರ ಕರ್ನಾಟಕ ರಾಜ್ಯ ಕಾನೂನು ವಿಶ್ವವಿದ್ಯಾಲಯದ ಸಂಯೋಜನೆ ಹಾಗೂ ಕರ್ನಾಟಕ ಸರ್ಕಾರದ ಮಾನ್ಯತೆ ಹೊಂದಿದೆ 5 ಎಲ್ಎಲ್ಬಿ ಪದವಿ ಕೋರ್ಸ್ಗಳಿಗೆ ಸೇರ್ಪಡೆಯಾಗಲು ಪಿಯುಸಿ ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ 45% ಅಂಕಗಳೊಂದಿಗೆ ತೇರ್ಗಡೆ ಹೊಂದಿರಬೇಕು 3 ಎಲ್ಎಲ್ಬಿ ಪದವಿ ಕೋರ್ಸ್ಗಳಿಗೆ ಸೇರ್ಪಡೆಯಾಗಲು ಯಾವುದೇ ಪದವಿ ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ 45% ಅಂಕಗಳೊಂದಿಗೆ ತೇರ್ಗಡೆ ಹೊಂದಿರಬೇಕು ಸುಳ್ಯದ ಸುಂದರ ಪರಿಸರದಲ್ಲಿ ನಿರ್ಮಿಸಲಾದ ನೂತನ ಕಟ್ಟಡದಲ್ಲಿ ಎಲ್ಲಾ ಆಧುನಿಕ ಸೌಕರ್ಯಗಳನ್ನು ಹೊಂದಿದ್ದು ನುರಿತ ಶಿಕ್ಷಕರು ಸುಸಜ್ಜಿತ ಗ್ರಂಥಾಲಯ ಗಡಿಕೀಕೃತ ಗ್ರಂಥಾಲಯ ಮಾಕ್ ಕೋರ್ಟ್ ಮತ್ತು ಭವ್ಯ ಸಭಾಂಗಣವನ್ನು ಹೊಂದಿದೆ ಅರ್ಹ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಹೆಚ್ಚಿನ ಮಾಹಿತಿಗಾಗಿ ಕಾಲ್ ಮಾಡಿ 0825723063 ಮೊಬೈಲ್ 7353756813
7: ಹೈಟೆಕ್ ಫರ್ನಿಚರ್ ನಲ್ಲಿ ಮೆಗಾ ಫೆಸ್ಟಿವಲ್ ಆಫರ್ ಯಾವುದೇ ಫರ್ನಿಚರ್ ಗಳನ್ನು ಖರೀದಿಸುವಾಗ 10-50% ಡಿಸ್ಕೌಂಟ್ ಹೈಟೆಕ್ ಫರ್ನಿಚರ್ ಮೂರ್ನಾಡು ಮತ್ತು ಗೋಣಿಕೊಪ್ಪಲು
0: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಆನಿವರ್ಸರಿ ಆಫರ್ ವುಡನ್ ಕಾಟ್ ಮತ್ತು 6x5 ಮ್ಯಾಟ್ರೆಸ್ ಗೆ 18,500 ಮಾತ್ರ ಕೂರ್ಗ್ ಹೈಲೈಟ್ ಫರ್ನಿಚರ್ ವಿರಾಜಪೇಟೆ ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
8: ಸ್ಕೈ ಗೋಲ್ಡನ್ ಡೈಮಂಡ್ಸ್ ಮಡಿಕೇರಿ ಮತ್ತು ವಿರಾಜಪೇಟೆ
9: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತಿದೆ
10: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ
9: ಯಾಕ್ರಿ ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ
10: ಓ ಹಾಗಾದ್ರೆ ಆ ಫೀಸು ಆ ಬುಕ್ಸು
11: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್ ಕರೆ ಮಾಡಿ 1800-420-223
0: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್ ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್ ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಾಕ್ಕೆ ಹೋಗುವ ಅವಕಾಶ ಆಕರ್ಷಕ ಡಿಸ್ಕೌಂಟ್ಗಳು ಬಹುಮಾನಗಳು ಕೂಡ ಲಭ್ಯ ಇಮ್ಯಾನುವಲ್ ಸಿಲ್ಕ್ಸ್ ಇರಿಟ್ಟಿ
12: ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ ಇವತ್ತಿನ ಮಾರುಕಟ್ಟೆ ಬೆಲೆಯಲ್ಲಿ ಯಾವುದೇ ಖರೀದಿಗೆ 0% ವೇಸ್ಟೇಜ್ ಇದು ಸ್ವಿಸ್ ಗೋಲ್ಡ್ನ ಪ್ರಾಮಿಸ್ ಸ್ವಿಸ್ ಗೋಲ್ಡನ್ ಡೈಮಂಡ್ಸ್ ವಿರಾಜಪೇಟೆ
0: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ ಯಾವ ಬ್ರ್ಯಾಂಡ್ ಸಜೆಸ್ಟ್

0: ಮಾಡ್ತೀಯಾ?
1: ನಾನ್ ಡ್ರೈವ್ ಮಾಡೋದು ನನ್ನ ಫೇವರೇಟ್ ಹ್ಯುಂಡೈ ಕಾರನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
0: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ, ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲ್ ನಗರ. ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
2: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
0: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
3: ತನಿಷ್ಕ್ ನಲ್ಲಿ ಓಲ್ಡ್ ಗೋಲ್ಡ್ ಎಕ್ಸ್ಚೇಂಜ್ ಆಫರ್. ನೀವು ಯಾವುದೇ ಶಾಪ್ ನಿಂದ ಖರೀದಿಸಿದ 9 ಕ್ಯಾರೆಟ್ ಮೇಲ್ಪಟ್ಟ ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಹೊಸ ಡಿಸೈನ್ ಚಿನ್ನಾಭರಣಗಳೊಂದಿಗೆ ಎಕ್ಸ್ಚೇಂಜ್ ಮಾಡುವಾಗ ಪಡೆಯಿರಿ 100% ವ್ಯಾಲ್ಯೂ. ನಿಮ್ಮ ಖರೀದಿಗಾಗಿ ಬನ್ನಿ ಸಬ್ ಅರ್ಬನ್ ಬಸ್ ಸ್ಟ್ಯಾಂಡ್, ಬಿಎನ್ ರೋಡ್ ಹಾಗೂ ಕಾಳಿದಾಸ ರೋಡ್ ನಲ್ಲಿರುವ ತನಿಷ್ಕ್ ಶೋರೂಮ್ಗೆ. ಕಂಡೀಷನ್ ಸಪ್ಲೈ.
4: ಸಂಬಂಧಗಳ ಮೌಲ್ಯ ವೃದ್ಧಿಯಾಗುವುದು ಮದುವೆಯ ಮೂಲಕ. ವಿವಾಹ ಸಮಾರಂಭಗಳಿಗೆ ಮೆರುಗು ನೀಡುತ್ತಿದೆ ಸೆಂಚುರಿಯ ವಸ್ತ್ರ ವೈವಿಧ್ಯತೆಗಳು. ಸೆಂಚುರಿ ಫ್ಯಾಷನ್ ಸಿಟಿ, ಪಯಂಚೇರಿ ಮೋಕ್, ಇರಿಟ್ಟಿ.
5: ಭಾರತ್ ಮಾತಾ ಫಸ್ಟ್ ಗ್ರೇಡ್ ಕಾಲೇಜ್, ಕೊಪ್ಪ, ಕುಶಾಲನಗರ. ಇಲ್ಲಿ ಬಿಕಾಂ, ಬಿಬಿಎ, ಬಿಸಿಎ ತರಗತಿಗಳಿಗೆ ಪ್ರವೇಶತೆ ಆರಂಭಗೊಂಡಿದೆ. ಜೊತೆಗೆ ಮೈಸೂರು ಯೂನಿವರ್ಸಿಟಿ ಸಂಯೋಜನೆಯಲ್ಲಿ ಎಸಿಸಿಎ ಮತ್ತು ಸಿಎಂಎ ಕೋರ್ಸ್ ಮಾಡಲು ಅವಕಾಶವಿದೆ. ಗುಣಮಟ್ಟದ ಬೋಧನೆ, ಆಧುನಿಕ ಸೌಕರ್ಯ, ಪ್ಲೇಸ್ಮೆಂಟ್ ಸೌಲಭ್ಯವಿದೆ. ಕೆಲವೇ ಸೀಟುಗಳು ಲಭ್ಯವಿದ್ದು ಸಂಪರ್ಕಿಸಿ ಭಾರತ್ ಮಾತಾ ಫಸ್ಟ್ ಗ್ರೇಡ್ ಕಾಲೇಜ್, ಕೊಪ್ಪ, ಕುಶಾಲನಗರ. ಕಾಲ್ 7349050293.
6: ಎಆರ್ಎಂ ಕಿಯಾ ವತಿಯಿಂದ ಸೇನೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಮತ್ತು ಸೇನಾ ನಿವೃತ್ತರಿಗೆ ಅದ್ಭುತ ಆಫರ್. ಕೂಡಲೇ ಕಿಯಾ ಕಾರ್ ಬುಕ್ ಮಾಡಿ ಜಿಎಸ್ಟಿ ಕಡಿತದ ಪ್ರಯೋಜನದೊಂದಿಗೆ ಕೇಂದ್ರ ಸರ್ಕಾರಿ ನೌಕರರು ಬಿಎಚ್ ರಿಜಿಸ್ಟ್ರೇಷನ್ ಪ್ರಯೋಜನವನ್ನು ಪಡೆಯಿರಿ. ಕೊಡಗಿನಾದ್ಯಂತ ಕಿಯಾ ವಾಹನ ಲಭ್ಯವಿದೆ. ಕಾಲ್ ಕರ್ತಬಡ ಪುನೀತ್ 9606048734.
7: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಆನಿವರ್ಸರಿ ಆಫರ್. ವುಡನ್ ಕಾಟ್ ಮತ್ತು 6x5 ಮ್ಯಾಟ್ರೆಸ್ ಗೆ 18,500 ರೂಪಾಯಿ ಮಾತ್ರ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
8: ಇದು ಕೂರ್ಗ್ ಹೋಟೆಲ್ಸ್ ಅಂಡ್ ರೆಸಾರ್ಟ್ ಅಸೋಸಿಯೇಷನ್. ಇವರ ವತಿಯಿಂದ ಕೊಡಗಿನ ಜನರಲ್ಲಿ ಕಳಕಳಿಯ ಮನವಿ. ಸಾರ್ವಜನಿಕ ಸ್ಥಳದಲ್ಲಿರುವ ನಿಮ್ಮ ತೋಟದ ಹೊರಗಿನ ಜಾಗ ನಿಮ್ಮದೇ ಎಂದು ಭಾವಿಸಿ ಕಸಮುಕ್ತವಾಗಿಸಿ ಕೊಡಗನ್ನು ಸ್ವಚ್ಛವಾಗಿರಿಸಲು ಸಹಕರಿಸಿ. ಸ್ವಚ್ಛ ಸುಂದರ ಕೊಡಗು ನಮ್ಮ ಧ್ಯೇಯವಾಗಲಿ.
9: ಈ ಫೆಸ್ಟಿವಲ್ ಸೀಸನ್ ನಲ್ಲಿ ಅತಿ ಕಡಿಮೆ ಬೆಲೆಗೆ ಮನಸೂರೆಗೊಳ್ಳುವ ಫರ್ನಿಚರ್ ಗಳು, ಅಚ್ಚರಿ ಮೂಡಿಸುವ ಆಫರ್ ಹಾಗೂ ಆಕರ್ಷಕ ಬಹುಮಾನಗಳೊಂದಿಗೆ ನಿಮಗೆ ಸಿಗಲಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ. ಹಾಗಿದ್ರೆ ನಿಮ್ಮ ಫರ್ನಿಚರ್ ಶಾಪಿಂಗ್ ಆಗಿ ಬನ್ನಿ ಕೇರಳದ ಅತಿ ದೊಡ್ಡ ಫರ್ನಿಚರ್ ಮಳಿಗೆ ಸುನಿತಾ ಫರ್ನಿಚರ್, ಉಳಿಯಿಲ್, ಇರಿಟಿ ಹಾಗೂ ತಾವಕ್ಕರ, ಕಣ್ಣೂರ್.
10: ಕಳೆದ ಮೇ ತಾರೀಕು 19ಕ್ಕೆ ನಿಧನರಾದ ಚೇರಂಬಾಣೆ ತೊಟ್ಲುಕುಂಜಿ ಗ್ರಾಮದ ಕೈಬೀಲಿ ದಿವಂಗತ ಚಿನ್ನಪ್ಪ ಅವರ ಮಂಗ ಉಲ್ಲಾಸ. ಗಣೇಶ ಅವರ ತಿಥಿ ಕರ್ಮಾಂತರ ನಾಳೆ. ತಾರೀಕು 29ಕ್ಕೆ ಶುಕ್ರವಾರ ಮಧ್ಯಾಹ್ನ 12 ಗಂಟೆಗೆ ಕಾರುಗುಂದ ಚೇರಂಬಾಣಿ ಗೌಡ ಸಮಾಜದಲ್ಲಿ ನಡೆದದೆ. ಕಾಗ ಸಿಕ್ಕದ ಮನೆಯು, ಊರವು, ನೆಂಟರಿಷ್ಟರೆಲ್ಲ ಇದನ್ನೇ ಕಾಗದ ತಯಾರ ಮಾಡಿಕೊಂಡು ಬರಕುತ್ತ ಮೃತರ ಹೆಣ್ಣು ಜಯಲಕ್ಷ್ಮಿ, ಮಕ್ಕ ಮತ್ತೆ ಸಂಸಾರದವು ಕೇಳಿಕೊಂಡಳು.
11: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ.
0: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
1: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
0: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
12: ಹಲೋ
13: ಹಲೋ
12: ರಮ್ಯಾ, ಎಲ್ಲೇ ಕಾಲೇಜ್ ಗೆ ಬರ್ತಾನೆ ಇಲ್ಲ, ಏನಾಯ್ತು?
13: ನನ್ಗೆ ಮನೆಯಿಂದ ಹೊರಗೆ ಬರಕ್ಕೆ ಇಷ್ಟನೇ ಆಗ್ತಾ ಇಲ್ಲ ಕಣೆ. ನನ್ ಮುಖದಲ್ಲಿರುವ ಪಿಂಪಲ್ಸ್, ಬ್ಲಾಕ್ ಮಾರ್ಕ್ಸ್ ತುಂಬಾನೇ ಜಾಸ್ತಿ ಆಗಿದೆ.
12: ನೀನು ನಾಗಾರ್ಜುನ ಅವರ ರಕ್ತ ಚಂದನದ ಆಯುರ್ವೇದಿಕ್ ಸೋಪ್ ಯೂಸ್ ಮಾಡು. ಪಿಂಪಲ್ ಹಾಗೆ ಬ್ಲಾಕ್ ಮಾರ್ಕ್ ಗೆ ಗುಡ್ ಬೈ ಹೇಳು.
14: ಅಬ್ಬಾ, ನನಗಂತೂ ಸಾಕಾಯ್ತು, ಒಂದು ಕಡೆನೂ ಫರ್ನಿಚರ್ ಸೆಲೆಕ್ಟ್ ಆಗ್ತಾನೆ ಇಲ್ಲ.
13: ಏನ್ ರವಿ, ವಿರಾಜ್ಪೇಟೆಯ 2000 ಆಪಾಸ್ ಫರ್ನಿಚರ್ ಅಂಡ್ ಹೋಮ್ ಅಪ್ಲಯನ್ಸಸ್ ಶಾಪ್ ಗೆ ಹೋಗಿ, ಅಲ್ಲಿ ವೆರೈಟಿ ಕಲರ್ ಹಾಗೂ ವೆರೈಟಿ ಡಿಸೈನ್ಸ್ ನೊಂದಿಗೆ ಸುಂದರವಾದ ಫರ್ನಿಚರ್ ಸಿಗುತ್ತೆ. ಜೊತೆಗೆ ಟಿವಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಮನೆಗೆ ಬೇಕಾದ ಎಲ್ಲಾ ಹೋಮ್ ಅಪ್ಲಯನ್ಸಸ್ ಅಲ್ಲೇ ಇದೆ. 2000 ಆಪಾಸ್ ಫರ್ನಿಚರ್ ಅಂಡ್ ಹೋಮ್ ಅಪ್ಲಯನ್ಸಸ್, ವಿರಾಜ್ಪೇಟೆ.
15: ಬಿಟ್ಟಂಗಾರದಲ್ಲಿ ಶುಭಾರಂಭಗೊಂಡಿರುವ ಭೀಮಾ ಫರ್ನಿಚರ್ ನಲ್ಲಿ ಬೆಡ್ರೂಮ್ ಸೆಟ್ಸ್ 22,990 ರೂಪಾಯಿಗೆ, ಟೀಕೂಟ್ ಬೆಡ್ರೂಮ್ ಸೆಟ್ 69,990 ರೂಪಾಯಿಗೆ,
16: 0% ಇಂಟ್ರೆಸ್ಟ್ ನಲ್ಲಿ ಬಜಾಜ್ ಫಿನ್ಸೌ ಮುಖಾಂತರ 100% ಲೋನ್, ಫ್ಯಾಕ್ಟರಿ ಔಟ್ಲೆಟ್ ಶೋರೂಮ್.
17: ಸಿನ್ಸ್ 1983 ಭೀಮಾ ಫರ್ನಿಚರ್ ಹೋಲ್ಸೇಲ್ ಅಂಡ್ ರಿಟೇಲ್ ಹಬ್, ಬಿಟ್ಟಂಗಾಲ.
18: ಮೈತಾಡಿ ಗ್ರಾಮದ ಶ್ರೀ ಮಂದತಮ್ಮಿ ಚಾಮುಂಡಿ ಭದ್ರಕಾಳಿ ದೇವಸ್ಥಾನದ ವಾರ್ಷಿಕ ಉತ್ಸವ ಇದೇ ಮೇ 26ರಂದು ಮಂಗಳವಾರ ನಡೆಯಲಿದೆ. ಆ ಪ್ರಯುಕ್ತ ಮೇ 26ರಂದು ಮಂಗಳವಾರ ಬೆಳಗ್ಗೆ 9 ಗಂಟೆಗೆ ಭಂಡಾರ ತರುವುದು, ಬೆಳಗ್ಗೆ 9:15ಕ್ಕೆ ಸಾರ್ವಜನಿಕರಿಂದ ಪೂಜಾ ಕಾರ್ಯಕ್ರಮ, 11 ಗಂಟೆಗೆ ಮಹಾಪೂಜೆ, ಮಧ್ಯಾಹ್ನ 12 ಗಂಟೆಗೆ ಭದ್ರಕಾಳಿ ಹಾಗೂ ಚಾಮುಂಡಿ

0: ಅವರಿಗೆ ಧಾರ್ಮಿಕ ಕಾರ್ಯಕ್ರಮ ಸಂಜೆ 7:30 ತಕ್ಕರ ಮನೆಯಲ್ಲಿ ಚಾಮುಂಡಿ ಹಾಗೂ ಭದ್ರಕಾಳಿ ದೇವರಿಗೆ ಕೋಲ ಕಟ್ಟುವ ಕಾರ್ಯಕ್ರಮ ನಡೆಯಲಿದೆ. ಭಕ್ತಾದಿಗಳು ಅಧಿಕ ಸಂಖ್ಯೆಯಲ್ಲಿ ಆಗಮಿಸಿ ಶ್ರೀ ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ತಕ್ಕರು ಆಡಳಿತ ಮಂಡಳಿಯವರು ಹಾಗೂ ಗ್ರಾಮಸ್ಥರು ಕೇಳಿಕೊಂಡಿದ್ದಾರೆ.
1: ಪ್ರತಿ ವರ್ಷನೂ ಈ ಮಕ್ಕಳಿಗೆ ಎರಡೆರಡು ಬ್ಯಾಗ್ ತೆಗೆದು ಸಾಕಾಗ್ಬಿಟ್ಟಿದೆ.
2: ಗೋಣಿಗೊಪ್ಪದ ಲುಲ್ಲು ಬಜಾರ್ ಹೋಗೋಣ. ಒಳ್ಳೆ ಕ್ವಾಲಿಟಿಯ ಸ್ಕೂಲ್ ಬ್ಯಾಗ್, ನೋಟ್ ಬುಕ್, ಎಲ್ಲ ಸ್ಕೂಲ್ ಐಟಮ್ಸ್ ಅಲ್ಲೇ ತಗೋಣ.
1: ವೈಲ್ಡ್ ಕ್ರಾಫ್ಟ್, ಸ್ಕೈ, ಫಾಸ್ಟ್ ಟ್ರ್ಯಾಕ್, ಲೂನರ್ಸ್, ಸ್ಕೂಲ್ ಕಾಲೇಜ್ ಬ್ಯಾಗ್ಸ್, ಪಿಕಾಕ್, ಮಿಲ್ಟನ್, ಟಪ್ಪರ್ ವೇರ್ ನ ಲಂಚ್ ಬಾಕ್ಸ್, ಪಾಪಿ, ಅಂಬ್ರೆಲಾ, ನವನೀತ್ ಕ್ಲಾಸ್ಮೇಟ್ಸ್ ನೋಟ್ ಬುಕ್ ರಿಯಾಯಿತಿ ಬೆಲೆಯಲ್ಲಿ ಲಭ್ಯ.
2: ಲುಲ್ಲು ಬಜಾರ್, ಪೂಜಾರಿ ಆರ್ಕೇಟ್, ಗೋಣಿಗೊಪ್ಪ.
3: ಹೇ, ನಾನೊಂದು ಪ್ಲಾಟ್ ನೋಡಿದೀನಿ ಮೈಸೂರಲ್ಲಿ ಇನ್ವೆಸ್ಟ್ಮೆಂಟ್ ಗೆ ಅಂತ.
4: ಬಿಂದು ಪ್ರೀಮಿಯಂ ನೋಡಿದ್ಯಾ?
3: ಇಲ್ಲ, ಯಾಕೆ?
4: ಅಯ್ಯೋ, ಇವಾಗ ಸ್ಮಾರ್ಟ್ ಬೈಯರ್ಸ್ ಎಲ್ಲ ಫಸ್ಟ್ ಅದನ್ನೇ ನೋಡ್ತಾರೆ. ಮುಡಾ ಅಪ್ರೂವ್, ರೇರಾ ಅಪ್ರೂವ್ಡ್, ಬ್ಯಾಂಕ್ ಲೋನ್ಸ್ ಕೂಡ ಈಸಿ.
5: ಶುಭಂ ಸಮೃದ್ಧಿ ಪ್ರೆಸೆಂಟ್ಸ್ ಬಿಂದು ಪ್ರೀಮಿಯೋ ಸಿಗ್ನೇಚರ್ ಪ್ಲಾಟ್ಸ್ ಲೊಕೇಟೆಡ್ ಅಟ್ ಲಲಿತಾದ್ರಿಪುರ, ಮೈಸೂರು. ಬೆಸ್ಟ್ ಲೊಕೇಶನ್, ಅಲ್ಟ್ರಾ ಲಕ್ಸುರಿ ಲೇಔಟ್, ವೈಡ್ ರೋಡ್ಸ್, ನೇಚರ್ ಅಂಡ್ ಹಿಲ್ ವ್ಯೂ.
4: ಹಾನೆಸ್ಟ್ಲಿ, ಬಿಂದು ಪ್ರೀಮಿಯೋ ನೋಡಿದ ಮೇಲೆ ಬೇರೆ ಪ್ಲಾಟ್ಸ್ ಎಲ್ಲ ಆವರೇಜ್ ಅನ್ಸುತ್ತೆ.
5: ಕಾಲ್ 9164753608, ಒಂದ್ ಸಾರಿ ನೋಡಿ ಆಮೇಲೆ ಡಿಸೈಡ್ ಮಾಡಿ. ಬಿಂದು ಪ್ರೀಮಿಯೋ, ಪ್ರೀಮಿಯಂ ಲೈಫ್ ಸ್ಟಾರ್ಟ್ ಆಗೋದು ಇಲ್ಲಿಂದಾನೆ.
6: ಈಗ ಮಡಿಕೇರಿಯಲ್ಲಿ ವಿಶೇಷವಾಗಿ ಮಹಿಳೆಯರಿಗಾಗಿ ಮಹಿಳೆಯರ ಆರೋಗ್ಯ ಮತ್ತು ಗರ್ಭಿಣಿ ಸ್ತ್ರೀಯರ ಪರೀಕ್ಷೆಯ ಕಾಳಜಿಯೊಂದಿಗೆ ಸಮಗ್ರ ಆರೋಗ್ಯ ಸೇವೆಗಾಗಿ ಮಹಿಳಾ ವೈದ್ಯರಿಂದಲೇ ಕಾರ್ಯನಿರ್ವಹಿಸುತ್ತಿದೆ. ಸ್ತ್ರೀ ಡಯಾಗ್ನೋಸ್ಟಿಕ್, ಇಲ್ಲಿ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್, 3D 4D ಸ್ಕ್ಯಾನಿಂಗ್, ಗರ್ಭಿಣಿಯರ ಸೇವೆಗಳು, ಸಂಪೂರ್ಣ ಲ್ಯಾಬೋರೇಟರಿ ಪರೀಕ್ಷೆಗಳು ಹಾಗೂ ತಡೆಗಟ್ಟುವ ಮತ್ತು ಸಮಗ್ರ ಆರೋಗ್ಯ ತಪಾಸಣಾ ಪ್ಯಾಕೇಜ್ಗಳು ಲಭ್ಯವಿದೆ. ಅಲ್ಲದೆ ಇಲ್ಲಿ ನಿಖರ ವರದಿ, ವ್ಯವಸ್ಥಿತ ಪರೀಕ್ಷಾ ವಿಧಾನಗಳು ಹಾಗೂ ರೋಗಿಯ ಅನುಕೂಲತೆ ಮತ್ತು ನೈತಿಕತೆಗೆ ಆದ್ಯತೆ ನೀಡಲಾಗುವುದು. ಭೇಟಿ ನೀಡಿ ಸ್ತ್ರೀ ಡಯಾಗ್ನೋಸ್ಟಿಕ್, ರೇಸ್ ಕೋರ್ಸ್ ರೋಡ್, LIC ಸಮೀಪ, ಮಡಿಕೇರಿ. ಕಾಲ್ 9353951177.
7: ಈ ಫೆಸ್ಟಿವಲ್ ಸೀಸನ್ ಅಲ್ಲಿ ಅತಿ ಕಡಿಮೆ ಬೆಲೆಗೆ ಮನಸೂರೆಗೊಳ್ಳುವ ಫರ್ನಿಚರ್ ಗಳು, ಅಚ್ಚರಿ ಮೂಡಿಸುವ ಆಫರ್ ಹಾಗೂ ಆಕರ್ಷಕ ಬಹುಮಾನಗಳೊಂದಿಗೆ ನಿಮಗೆ ಸಿಗಲಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ. ಹಾಗಿದ್ರೆ ನಿಮ್ಮ ಫರ್ನಿಚರ್ ಶಾಪಿಂಗ್ ಆಗಿ ಬನ್ನಿ ಕೇರಳದ ಅತಿ ದೊಡ್ಡ ಫರ್ನಿಚರ್ ಮಳಿಗೆ ಸುನಿತಾ ಫರ್ನಿಚರ್, ಉಳಿಯಿಲ್ ಇರಿಟಿ ಹಾಗೂ ತಾವಕ್ಕರ ಕಣ್ಣೂರ್.
8: ಆಕಾಶವಾಣಿ ಮಡಿಕೇರಿ, ಸಮಯ 6:30. ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.
9: ಬೆಂಗಳೂರು ದಕ್ಷಿಣ ಜಿಲ್ಲಾ ವಾರ್ತಾಪತ್ರ, ಬರೆದವರು HS ರೂಪೇಶ್ ಕುಮಾರ್, ಓದುತ್ತಿರುವವರು ಲಿಂಗಾನಂದ. ಅತಿ ಹೆಚ್ಚು ಮಾವು ಬೆಳೆಯುವ ಜಿಲ್ಲೆಯಲ್ಲಿ ರಾಮನಗರ ಜಿಲ್ಲೆಯು ಎರಡನೇ ಸ್ಥಾನ ಪಡೆದಿದೆ. ಆದರೆ ಈ ಬಾರಿ ಮಾವಿನ ಫಸಲಿಗೆ ಕೀಟಬಾಧೆ, ಜೋನಿ ರೋಗ, ಹವಾಮಾನ ವೈಪರೀತ್ಯ ಇವುಗಳಿಂದ ಶೇಕಡ 50% ಫಸಲು ಕುಂಠಿತಗೊಂಡಿದೆ. ಜಿಲ್ಲೆಯಲ್ಲಿ ಕಳೆದ ಬಾರಿ 235,104 ಮೆಟ್ರಿಕ್ ಟನ್ ಫಸಲು ಬಂದಿತ್ತು. ಆದರೆ ಈ ಬಾರಿ 121,945 ಮೆಟ್ರಿಕ್ ಟನ್ ಮಾವಿನ ಫಸಲು ಬಂದಿದ್ದು ಸುಮಾರು ಅರ್ಧದಷ್ಟು ಫಸಲು ಇಳಿಮುಖವಾಗಿದೆ. ಈ ಬಾರಿ ಅತಿ ಉಷ್ಣಾಂಶದ ಕಾರಣದಿಂದ ಮಾವಿನ ಫಸಲು ಕುಂಠಿತಗೊಂಡಿದೆ ಎಂದು ತೋಟಗಾರಿಕೆ ಇಲಾಖೆ ಮಾಹಿತಿ ನೀಡಿದ್ದು, ಸಮಯಕ್ಕೆ ಸರಿಯಾಗಿ ಕೀಟನಾಶಕ ಮತ್ತು ಔಷಧಗಳನ್ನು ಸಿಂಪಡಣೆ ಮಾಡಿದರೂ ಸಹ ಅತಿಯಾದ ಉಷ್ಣಾಂಶದಿಂದ ಹೂಗಳನ್ನು ಗಿಡದಲ್ಲಿ ಉಳಿಸಿಕೊಳ್ಳಲು ಸಾಧ್ಯವಾಗಿಲ್ಲ. ಈ ಕಾರಣದಿಂದ ಫಸಲು ಇಳಿಮುಖವಾಗಿದೆ ಎಂದು ಇಲಾಖಾ ಅಧಿಕಾರಿಗಳು ಹೇಳುತ್ತಾರೆ. ಜಿಲ್ಲೆಯಲ್ಲಿ ಈ ಬಾರಿ ಬೆಂಬಲ ಬೆಲೆ ಯೋಜನೆಯಡಿ 132 ಕೋಟಿ ರೂಪಾಯಿ ಮೌಲ್ಯದ 2.71 ಲಕ್ಷ ಕ್ವಿಂಟಾಲ್ ರಾಗಿಯನ್ನು ಖರೀದಿಸಲಾಗಿದೆ. ಕಳೆದ ವರ್ಷಕ್ಕೆ ಹೋಲಿಸಿದರೆ ಈ ಬಾರಿ ಶೇಕಡ 20% ಹೆಚ್ಚುವರಿ ರಾಗಿ ಖರೀದಿಸಲಾಗಿದೆ. ಕಳೆದ ಬಾರಿ 18,082 ರೈತರು 2,74,804 ಕ್ವಿಂಟಾಲ್ ರಾಗಿ ಮಾರಾಟ ಮಾಡುವುದಾಗಿ ನೋಂದಣಿ ಮಾಡಿಕೊಂಡಿದ್ದರು. ಇದರಲ್ಲಿ 12,773 ರೈತರು 83,57,00,000 ರೂಪಾಯಿ ಮೌಲ್ಯದ 1,94,804 ಕ್ವಿಂಟಾಲ್ ರಾಗಿಯನ್ನು ಸರಬರಾಜು ಮಾಡಿದ್ದರು. ಈ ಬಾರಿ ರೈತರಿಂದ ಹೆಚ್ಚು ರಾಗಿ ಖರೀದಿ ಮಾಡಲು ಗುರಿ ನಿಗದಿಪಡಿಸಿಕೊಂಡ ಆಹಾರ ಇಲಾಖೆ ಹಾಗೂ ಕರ್ನಾಟಕ ಆಹಾರ ಮತ್ತು ನಾಗರಿಕ ಸರಬರಾಜು ನಿಗಮ ಕ್ರಮ ವಹಿಸಿದ್ದು, ಈ ಹಿನ್ನೆಲೆಯಲ್ಲಿ 11,693 ರೈತರು 132,89,00,000 ಮೌಲ್ಯದ 2,71,982 ಕ್ವಿಂಟಾಲ್ ರಾಗಿಯನ್ನು ಸರಬರಾಜು ಮಾಡಿದ್ದು, ಇದರಲ್ಲಿ ಶೇಕಡ 90% ರೈತರಿಗೆ ರಾಗಿ ಹಣವನ್ನು ಅವರ ಖಾತೆಗಳಿಗೆ ನೇರ ವರ್ಗಾವಣೆ ಮಾಡಲಾಗಿದೆ. ಬೆಂಗಳೂರು ದಕ್ಷಿಣ ಜಿಲ್ಲೆ ವ್ಯಾಪ್ತಿಯಲ್ಲಿ ಕಳೆದ ಸಾಲಿಗಿಂತ ಈ ಬಾರಿ ಮುಂಗಾರು ಮಳೆ ಕುಂಠಿತಗೊಂಡಿದೆ. ಕಳೆದ ಸಾಲಿಗೆ ಹೋಲಿಸಿದರೆ ಈ ಬಾರಿ ಶೇಕಡ 40% ಮಳೆ ಕೊರತೆ ಉಂಟಾಗಿದೆ. ಕಳೆದ ಜನವರಿಯಿಂದ ಮೇವರೆಗೆ ವಾಡಿಕೆ ಮಳೆ 130 ಮಿಲಿಮೀಟರ್ ಇದ್ದರೆ ಈ ಬಾರಿ ಕೇವಲ 90 ಮಿಲಿಮೀಟರ್ ಮಳೆಯಾಗಿದೆ. ಮುಂಗಾರು ಹಂಗಾಮಿನಲ್ಲಿ ಜಿಲ್ಲೆಯಲ್ಲಿ 86,360 ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ಗುರಿ ಹಾಕಿಕೊಳ್ಳಲಾಗಿದೆ. ವಾಡಿಕೆ ಮಳೆಯ ಅನುಸಾರವಾಗಿ ರೈತರಿಗೆ ಸರಬರಾಜು ಮಾಡಲು ರಸಗೊಬ್ಬರ ಮತ್ತು ಬಿತ್ತನೆ ಬೀಜಗಳನ್ನು ದಾಸ್ತಾನು ಮಾಡಿಕೊಳ್ಳಲಾಗಿದ್ದು, ಮುಂದಿನ ತಿಂಗಳಿನಿಂದ ಕೃಷಿ ಇಲಾಖೆ ರೈತರಿಗೆ ಯಾವುದೇ ತೊಂದರೆಯಾಗದಂತೆ ಬಿತ್ತನೆ ಬೀಜ ಮತ್ತು ರಸಗೊಬ್ಬರ ಸರಬರಾಜು ಮಾಡಲು ಅಗತ್ಯ ಸಿದ್ಧತೆ ಮಾಡಿಕೊಂಡಿದೆ ಎಂದು ಜಿಲ್ಲಾ ಜಂಟಿ ಕೃಷಿ ನಿರ್ದೇಶಕಿ ಅಂಬಿಕಾ ಅವರು ತಿಳಿಸಿದ್ದಾರೆ. ಜಿಲ್ಲೆಯ ನ್ಯಾಯಾಲಯದಲ್ಲಿ ಬಾಕಿ ಇರುವ ಹಾಗೂ ರಾಜಿಯಾಗಬಹುದಾದ ಪ್ರಕರಣಗಳನ್ನು ಇತ್ಯರ್ಥಪಡಿಸಿಕೊಳ್ಳಲು ಅನುಕೂಲವಾಗಲೆಂದು July 11 ರಾಷ್ಟ್ರೀಯ ಲೋಕ ಅದಾಲತ್ ಹಮ್ಮಿಕೊಂಡಿದೆ. ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರ ಮತ್ತು ಕರ್ನಾಟಕ

0: ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ನಿರ್ದೇಶನದಂತೆ ಬೆಂಗಳೂರು ದಕ್ಷಿಣ ಜಿಲ್ಲೆಯಾದ್ಯಂತ ಜುಲೈ 11ರಂದು ರಾಷ್ಟೀಯ ಲೋಕ್ ಅದಾಲತ್ ಆಯೋಜಿಸಲಾಗಿದೆ. ಈ ಅದಾಲತ್ನಲ್ಲಿ ರಾಜಿ ಸಂಧಾನದ ಮೂಲಕ ಪ್ರಕರಣಗಳನ್ನು ಇತ್ಯರ್ಥಪಡಿಸಿಕೊಳ್ಳಲು ಅವಕಾಶವಿದ್ದು ಸಾರ್ವಜನಿಕರು ಇದರ ಲಾಭ ಪಡೆದುಕೊಳ್ಳಬಹುದಾಗಿದೆ. ಜಿಲ್ಲೆಯಾದ್ಯಂತ ಏಕಕಾಲಕ್ಕೆ ಜುಲೈ 11ರಂದು ನಡೆಯುವ ಲೋಕ ಅದಾಲತ್ಗಾಗಿ ಜುಲೈ 10ರವರೆಗೆ ಪ್ರಕರಣಗಳನ್ನು ನೋಂದಣಿ ಮಾಡಿಕೊಳ್ಳಲಾಗಿದೆ. ರಾಜ್ಯ ಸರ್ಕಾರ ಜಾರಿಗೆ ತಂದಿರುವ ಪಂಚ ಗ್ಯಾರಂಟಿ ಕಾರ್ಯಕ್ರಮಗಳು ಜಿಲ್ಲೆಯಾದ್ಯಂತ ಯಶಸ್ವಿಯಾಗಿ ನಡೆಯುತ್ತಿದೆ. ಶಕ್ತಿ ಯೋಜನೆಯಡಿ 2023ರ ಜೂನ್ ಮಾಹೆಯಿಂದ 2026ರ ಏಪ್ರಿಲ್ ಮಾಹೆಯವರೆಗೆ 11.77 ಕೋಟಿ ಮಹಿಳಾ ಪ್ರಯಾಣಿಕರು ಪ್ರಯಾಣಿಸಿದ್ದಾರೆ. ಅವರು ಪ್ರಯಾಣಿಸಿದ ದರದ ಮೊತ್ತ 349 ಕೋಟಿ ರೂಪಾಯಿಗಳಾಗಿದೆ. ಜಿಲ್ಲೆಯಲ್ಲಿ ಯುವನಿಧಿ ಯೋಜನೆಯಡಿ 2024ರ ಜನವರಿ ಮಾಹೆಯಿಂದ 2026ರ ಜನವರಿ ಮಾಹೆಯವರೆಗೆ ಒಟ್ಟು ಅರ್ಹ 4860 ಡಿಪ್ಲೊಮಾ ಹಾಗೂ ಪದವೀಧರ ಫಲಾನುಭವಿಗಳಿಗೆ ನೇರ ನಗದು ವರ್ಗಾವಣೆ ಮೂಲಕ 117 ಕೋಟಿ ರೂಪಾಯಿಗಳನ್ನು ಪಾವತಿಸಲಾಗಿದೆ. ಗೃಹಲಕ್ಷ್ಮಿ ಯೋಜನೆಯಡಿ ಜಿಲ್ಲೆಯ 294,399 ಅರ್ಹ ಫಲಾನುಭವಿಗಳ ಪೈಕಿ 29 ಕಂತುಗಳಲ್ಲಿ ಅಂದರೆ 2026ರ ಫೆಬ್ರವರಿ ಮಾಹೆಯವರೆಗೆ 269,060 ಫಲಾನುಭವಿಗಳಿಗೆ 1,534 ಕೋಟಿ ರೂಪಾಯಿಗಳನ್ನು ಪಾವತಿಸಲಾಗಿದೆ. ಗೃಹಜ್ಯೋತಿ ಯೋಜನೆಯಡಿ ಜಿಲ್ಲೆಯಲ್ಲಿ 334,365 ಮಂದಿ ನೋಂದಾಯಿಸಿಕೊಂಡಿದ್ದು, ಈ ಯೋಜನೆ ಪ್ರಾರಂಭವಾದಾಗಿನಿಂದ ಇದುವರೆಗೂ ಒಟ್ಟಾರೆ 407.65 ಕೋಟಿ ರೂಪಾಯಿಗಳನ್ನು ವೆಚ್ಚ ಮಾಡಲಾಗಿದೆ. ರಾಸುಗಳ ವಿಮೆ ಪರಿಹಾರದ ಹಣ ಪಾವತಿಯಲ್ಲಿ ಆಗುತ್ತಿದ್ದ ಅಕ್ರಮ ಮತ್ತು ವಿಳಂಬ ತಡೆಗಟ್ಟಲು ಬೆಂಗಳೂರು ಹಾಲು ಒಕ್ಕೂಟ ರಾಸುಗಳಿಗೂ ಬಯೋಮೆಟ್ರಿಕ್ ಜಾರಿಗೊಳಿಸಿದ್ದು, ಇದರಿಂದಾಗಿ ವಿಮಾ ಹಣ ಪಾವತಿಯಲ್ಲಿ ಉಂಟಾಗುತ್ತಿದ್ದ ಅಕ್ರಮ ಮತ್ತು ವಿಳಂಬವನ್ನು ತಡೆಗಟ್ಟಲು ಅನುಕೂಲವಾಗಲಿದೆ. ಮನುಷ್ಯರ ಬೆರಳಿನಲ್ಲಿ ಇರುವಂತೆ ರಾಸುಗಳ ಮೂಗಿನ ಮೇಲಿರುವ ಗೆರೆಗಳು ಸಹ ಒಂದು ಹಸುವಿನಿಂದ ಮತ್ತೊಂದು ಹಸುವಿಗೆ ಭಿನ್ನವಾಗಿರುತ್ತದೆ. ಇದನ್ನೇ ಬಯೋಮೆಟ್ರಿಕ್ನಲ್ಲಿ ಅಳವಡಿಸಲಾಗಿದ್ದು, ರಾಸುಗಳು ಮೃತಪಟ್ಟ ಸಂದರ್ಭದಲ್ಲಿ ಇವುಗಳನ್ನು ಗಣನೆಗೆ ತೆಗೆದುಕೊಂಡು ಹಣ ಪಾವತಿಸಲು ಅನುಕೂಲವಾಗಲಿದೆ ಎಂದು ಬಮುಲ್ ಅಧ್ಯಕ್ಷ ಡಿಕೆ ಸುರೇಶ್ ಹೇಳಿದ್ದಾರೆ. ಬೆಂಗಳೂರು ದಕ್ಷಿಣ ಜಿಲ್ಲಾ ವಾರ್ತಾಪತ್ರ ಕೇಳಿದಿರಿ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.
1: ಆಕಾಶವಾಣಿ ಮಡಿಕೇರಿ, ಸಮಯ 6:35:15.
2: ಮರಂದೋಣ ಗ್ರಾಮದ ಮೇರಿಯಿಂದ ಒಕ್ಕಡ ಕಾರೋಣ ಪಿಂಜ ಅಂಜುಕುಟ ಮೂರ್ತಿಯ ತೆರೆ ಇದೆ. ಮೇ 4:29 ಬುಳ್ಳಿಯಾಚೆ ಪಿಂಜ 30 ಚೆನ್ನಿಯಾಚೆ ನಡಪ ಅದನ್ನ ಮಾರಿಪತ್ತು 29 ಬುಳ್ಳಿಯಾಚೆ ಬೈಟ್ ಅಂಜುಕುಟ ಮೂರ್ತಿಯ ತೆರೆ 30 ಚೆನ್ನಿಯಾಚೆ ಪೊಲಾಕ ಚೌಂಡಿ ಅಪ್ಪಯ್ಯ ಜಪ್ಪ ಪಿಂಜ ನರಿ ಕಾರೋಣ ತೆರೆ ನಡಪ ಅದನಗೊಂಡ್ ಒಕ್ಕಕಾರ ತಾಮನೆ ಬೊಮ್ಮಕ್ಕ ಊರುಕಾರ ಬೆಂದು ಚಂಗಾದಿಯ ಸಂಸಾರೋಡೆ ಬಂದಿತ್ತು ಕೂಡಿ ಅಡಿತು ಗುರು ಕಾರೋಣಂಡ ಆಶೀರ್ವಾದ ಪಡೆದು ಮುಂದೆ ಮೇರಿಯಿಂದ ಒಕ್ಕ ಪಟ್ಟೆದಾರ ಪಿಂಜ ಒಕ್ಕಕಾರ ಕಟ್ಟಡಿತು. ಪೊನ್ನಂಪೇಟೆ ತಾಲೂಕು ಬಿಟಿವಾಡ ಕಿರುಗೂರು ಗ್ರಾಮತ್ರ ಶ್ರೀ ಕುಟ್ಟಿಚಾತ ಶ್ರೀ ಚಾಮುಂಡಿ ದೇವಡ ನಮ್ಮೆ ಇದೇ. ಮೇ 4:28 ಬೇಳಾಚ ಪಿಂಜ 29 ಬುಳ್ಳಿಯಾಚೆ ನಡಪ 28 ಬೇಳಾಚ ಬೈಟ್ 8 ನಮ್ಮೆ ಸುರುವಾಪು 29 ಬುಳ್ಳಿಯಾಚೆ ಪೊಲಾಕ 6 ನುಚ್ಚುಡಿತಾರೆ ಮಜ್ಜನ 2 ಕುಟ್ಟಿಚಾತ ಮುಡಿ ಮಜ್ಜಂತರ ಮೀದ 3 ಬಂಡಾರಡುವ ಬೈಟ್ 7 ಕುಟ್ಟಿಚಾತ ಪಿಂಜ ಚಾಮುಂಡಿ ದೇವಕ್ಕ 6 ಊರಿನ ನಾಡಕಾರ ಬಿದುಚಂಗಾದಿಯ ತಾಮನೆ ಬೊಮ್ಮಕ್ಕ ಎಲ್ಲರೂ ಸಂಸಾರೊಳೆ ಬಂದಿತ್ತು ಕೂಡಿ ಆಡಿತು ದೇವಡ ಆಶೀರ್ವಾದ ಪಡೆದು ಉಣ್ಣಂದು ಊರುಕಾರ ಪಿಂಜ ಆಡಳಿತ ಮಂಡಳಿಕಾರ ಕಟ್ಟಡಿತು.
1: ವಿರಾಜಪೇಟೆ ನಗರದ ಶ್ರೀ ಮಹಾಗಣಪತಿ ದೇವಸ್ಥಾನದ ಹಿಂಭಾಗದಲ್ಲಿ ಶುಭಾರಂಭಗೊಂಡಿದೆ ಸೂರ್ಯಾಂಬಿಕಾ ವೈದ್ಯಕೀಯ ಪ್ರಯೋಗಾಲಯ. ಅತ್ಯಾಧುನಿಕ ತಂತ್ರಜ್ಞಾನದಲ್ಲಿ ಕೈಗೆಟುಕುವ ದರದಲ್ಲಿ ಎಲ್ಲಾ ತಪಾಸಣೆ, 20 ತಪಾಸಣಾ ವರದಿ ಲಭ್ಯ. ಶುಭಾರಂಭದ ಪ್ರಯುಕ್ತ ಕೇವಲ 20 ಬಿಪಿ ಶುಗರ್ ತಪಾಸಣೆ. ಭೇಟಿ ನೀಡಿ ಬೆಳಿಗ್ಗೆ 6 ಸಂಜೆ 6 ಸೂರ್ಯಾಂಬಿಕಾ ವೈದ್ಯಕೀಯ ಪ್ರಯೋಗಾಲಯ, ಗಣಪತಿ ದೇವಸ್ಥಾನದ ಹಿಂಭಾಗ, ವಿರಾಜಪೇಟೆ.
3: ಕೊಡಗರಹಳ್ಳಿಯ ಎಕೆ ಫರ್ನಿಚರ್ನಲ್ಲಿ ಫೆಸ್ಟಿವಲ್ ಮೆಗಾ ಡಿಸ್ಕೌಂಟ್ ಸೇಲ್. ಫರ್ನಿಚರ್ ಗಳನ್ನು ಖರೀದಿಸಿ ಅಪ್ ಟು 40% ಡಿಸ್ಕೌಂಟ್ ಪಡೆಯಿರಿ. ಎಲ್ಲಾ ರೀತಿಯ ಫರ್ನಿಚರ್ ಗಳು ನಿಮಗೆ ಬೇಕಾದ ಮರಗಳಿಂದ ನಿಮಗೆ ಬೇಕಾದ ಡಿಸೈನ್ಸ್ ನಲ್ಲಿ ನಿಮ್ಮ ಅಳತೆಗೆ ತಕ್ಕಂತೆ ಕಸ್ಟಮೈಸ್ ಮಾಡಿಕೊಡಲಾಗುವುದು. ಅದು ಲೈಫ್ ಟೈಮ್ ವಾರಂಟಿಯೊಂದಿಗೆ. ಟೀಕ್ ವುಡ್ ನಾಟ್ ಡೋರ್ ಹಾಗೂ ವಿಂಡೋಸ್ ಕೂಡ ಲಭ್ಯವಿದೆ. ಬಜಾಜ್ ಇಎಂಐ ಹಾಗೂ ಕೊಡಗಿನಾದ್ಯಂತ ಫ್ರೀ ಡೆಲಿವರಿ. ಎಕೆ ಫರ್ನಿಚರ್, ಪಿಎಂ ರೋಡ್, ಕೊಡಗರಹಳ್ಳಿ.
1: ಆಕಾಶವಾಣಿ ಮಡಿಕೇರಿ, ಸಮಯ 6:37. ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.
4: ಮೋದಿ ಹರ್ ಪರಿವಾರ ಘರ್ ಮೇ ಬಿಜಲಿ ಬನಾಕರ್ ವಹಿ ಬಿಜಲಿ ಬೇಚಕರ್ ಕಮಾಯಿ ಕಾ ಏಕ್ ಔರ್ ಸಾಧನ್ ದೇನಾ ಚಾಹತಾ.
5: ಭಾರತದ ಪ್ರಧಾನಮಂತ್ರಿಯವರು ಪ್ರಾರಂಭಿಸಿದ ಸೌರ ಕ್ರಾಂತಿಯು ಈಗ ಫಲಿತಾಂಶಗಳನ್ನು ನೀಡುತ್ತಿದೆ. ಭಾರತದಾದ್ಯಂತ 30 ಹೆಚ್ಚು ಕುಟುಂಬಗಳು ತಮ್ಮ ಚಾವಣಿಗಳ ಮೇಲೆ ಸೋಲಾರ್ ಪ್ಯಾನಲ್ ಅನ್ನು ಅಳವಡಿಸಿದ್ದಾರೆ. ನೀವು ಸಹ ಈ ಇಂಧನ ಕ್ರಾಂತಿಯ ಭಾಗವಾಗಿ ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಹಿಂದೆ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in.
6: ನಿಮ್ಮ ಪ್ರೀತಿ ಪಾತ್ರ
3: ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಿ.

0: ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಶತ್ರುಗಳ ಆಯುಧಗಳಿಗೆ ಎದೆಯೊಡ್ಡಿ ಹಸಿವು ನಿದ್ದೆ ಬಾಯಾರಿಕೆಗಳನ್ನು ಲೆಕ್ಕಿಸದೆ ಹಗಲಿರುಳೆನ್ನದೆ ದೇಶ ಕಾಯುವ ಯೋಧರೇ ನಮ್ಮ ನೆಮ್ಮದಿಯ ನಿದ್ದೆಗೆ ಕಾರಣೀಭೂತರು. ದೇಶಕ್ಕಾಗಿ ಬದುಕುವುದು ಹೆಮ್ಮೆಯ ವಿಷಯವಾದರೆ ದೇಶಕ್ಕಾಗಿ ಮಡಿಯುವುದು ಅಮರತೆ. ಪ್ರತಿದಿನ ನಿದ್ರೆಗೆ ಜಾರುವ ಮುನ್ನ ವೀರ ಯೋಧರನ್ನು ಒಮ್ಮೆ ಸ್ಮರಿಸೋಣ ಅಲ್ಲವೇ? ಯೋಧರ ಯೋಗಕ್ಷೇಮಕ್ಕಾಗಿ ಪ್ರತಿಕ್ಷಣವೂ ಪ್ರಾರ್ಥಿಸೋಣ.

0: ಕನ್ನಡ ಬಳಕೆಗೆ ಮನೆಯೇ ಮೊದಲ ಪಾಠ ಶಾಲೆ.
1: ನಮ್ಮ ನಮ್ಮ ಮನೆಯಲ್ಲಿ ನಾವಷ್ಟೇ ಕನ್ನಡ ಮಾತನಾಡದೆ ಮಕ್ಕಳ ಜೊತೆಲೂ ಕೂಡ ಕನ್ನಡ ಮಾತಾಡೋಣ.
0: ಆಗ ತಾನಾಗಿ ಮಕ್ಕಳಲ್ಲೂ ಕೂಡ ಕನ್ನಡದ ಬಗ್ಗೆ ಪ್ರೀತಿ ಹುಟ್ಟುತ್ತೆ, ನಾವು ನಮ್ಮ ಭಾಷೆ ನಮ್ಮ ನಾಡು ಅನ್ನುವಂತಹ ಅಭಿಮಾನ ಕೂಡ ಹುಟ್ಟುತ್ತೆ.
1: ಕನ್ನಡದಲ್ಲೇ ಕಲ್ಪನೆಯನ್ನ ಮಾಡೋಣ, ಕನ್ನಡದಲ್ಲೇ ಕನಸನ್ನ ಕಾಣೋಣ,
0: ಕನ್ನಡದಲ್ಲೇ ವ್ಯವಹಾರವನ್ನು ಕೂಡ ಮಾಡೋಣ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷಿತಾ ಟಿಎಲ್. ಮುಖ್ಯಾಂಶಗಳು. ಮುಖ್ಯಮಂತ್ರಿ ಸ್ಥಾನಕ್ಕೆ ಸಿದ್ದರಾಮಯ್ಯ ರಾಜೀನಾಮೆ, ರಾಜ್ಯಪಾಲರ ವಿಶೇಷ ಕಾರ್ಯದರ್ಶಿಗೆ ರಾಜೀನಾಮೆ ಪತ್ರ ಸಲ್ಲಿಕೆ. ರಾಷ್ಟ ರಾಜಕಾರಣದಲ್ಲಿ ಆಸಕ್ತಿ ಇಲ್ಲ, ರಾಜ್ಯ ರಾಜಕಾರಣದಲ್ಲೇ ಮುಂದುವರಿಯುವುದಾಗಿ ಮುಖ್ಯಮಂತ್ರಿ ಸ್ಪಷ್ಟನೆ. ಯಾರು ನೂತನ ಮುಖ್ಯಮಂತ್ರಿಯಾದರೂ ರಾಜ್ಯದ ಜನತೆಗೆ ಪ್ರಯೋಜನವಿಲ್ಲ, ಬಿಜೆಪಿ ಅಭಿಮತ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ನಾಳೆ ರಾಜ್ಯ ಪ್ರವಾಸ, ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ಮಂಗಳೂರು ತಣ್ಣೀರು ಬಾವಿ ಇಕೋ ಬೀಚ್ನಲ್ಲಿ ನಾಳೆ ಇಂಡಿಯನ್ ಓಪನ್ ಆಫ್ ಸರ್ಫಿಂಗ್ ಪಂದ್ಯಾವಳಿಗಳಿಗೆ ಚಾಲನೆ. ಮುಖ್ಯಮಂತ್ರಿ ಸ್ಥಾನಕ್ಕೆ ಸಿದ್ದರಾಮಯ್ಯ ಅವರು ರಾಜೀನಾಮೆ ಸಲ್ಲಿಸಿದ್ದಾರೆ. ಲೋಕಭವನಕ್ಕೆ ಸಂಪುಟ ಸಹೋದ್ಯೋಗಿಗಳೊಂದಿಗೆ ತೆರಳಿದ ಅವರು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅನುಪಸ್ಥಿತಿಯಲ್ಲಿ ರಾಜ್ಯಪಾಲರ ವಿಶೇಷ ಕಾರ್ಯದರ್ಶಿ ಪ್ರಭುಶಂಕರ್ ಅವರಿಗೆ ರಾಜೀನಾಮೆ ಪತ್ರ ಸಲ್ಲಿಸಿದ್ದಾರೆ. ರಾಜೀನಾಮೆ ಪತ್ರವನ್ನು ಸ್ವೀಕರಿಸಿದ ಪ್ರಭುಶಂಕರ್ ಶಿಷ್ಟಾಚಾರದ ಬಗ್ಗೆ ಸಿದ್ದರಾಮಯ್ಯ ಅವರಿಗೆ ಮನವರಿಕೆ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಾಳೆ ರಾಜ್ಯಪಾಲರನ್ನು ಮತ್ತೊಮ್ಮೆ ಭೇಟಿಯಾಗಲಿದ್ದಾರೆ. ವರಿಷ್ಠರ ಸೂಚನೆಯಂತೆ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಿರುವುದಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಪಷ್ಟಪಡಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯಪಾಲರು ತಮ್ಮ ರಾಜೀನಾಮೆಯನ್ನು ಅಂಗೀಕರಿಸುವ ವಿಶ್ವಾಸವಿದೆ ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಎರಡು ಬಾರಿ ಮುಖ್ಯಮಂತ್ರಿ, ಎರಡು ಬಾರಿ ವಿರೋಧ ಪಕ್ಷದ ನಾಯಕನಾಗಲು ಅವಕಾಶ ನೀಡಿದ ಕಾಂಗ್ರೆಸ್ನ ಹಿರಿಯ ನಾಯಕರಾದ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಧನ್ಯವಾದ ಸಲ್ಲಿಸಿದ್ದಾರೆ.
1: ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನ ಸಲ್ಲಿಸಿದ್ದೇನೆ. ಹೈಕಮಾಂಡ್ನವರು ಯಾವಾಗ ಸೂಚಿಸ್ತಾರೆ ಅವಾಗ ರಾಜೀನಾಮೆಯನ್ನ ಕೊಡ್ತೇನೆ ಅಂತ ಹೇಳಿದ್ದೆ. ಕರ್ನಾಟಕದ ಮೇರು ನಟ ರಾಜ್ಕುಮಾರ್ ಅವರು ಅಭಿಮಾನಿ ದೇವರು ಅಂತ ಕರೀತಾ ಇದ್ರು. ನಾನು ರಾಜಕಾರಣಿ, ನಾನು ಸಂವಿಧಾನನೇ ನಮ್ಮ ಧರ್ಮ ಅಂತ ತಿಳ್ಕೊಂಡಿರ್ತಕ್ಕಂಥವನು. ಮತದಾರರೇ ನಮ್ಮ ಅಭಿಮಾನಿ ದೇವರು. 2023 ಇಲ್ಲಿವರೆಗೆ ಇರತಕ್ಕಂಥ ಸರ್ಕಾರ ಸಮಾನ ಅವಕಾಶಗಳು, ಸಮಾನತೆ ಬರಲಿಕ್ಕೆ ಪ್ರಯತ್ನಗಳನ್ನು ಮಾಡಿದ್ದೇವೆ. ಈ 5 ಗ್ಯಾರಂಟಿ ಯೋಜನೆಗಳನ್ನು ಕೂಡ ಮೊದಲನೇ ವರ್ಷವೇ ಈಡೇರಿಸಿದ್ದೀವಿ. ನಾವು ಜನತೆಗೆ ಕೊಟ್ಟಂತ ಭರವಸೆಗಳನ್ನು ಈಡೇರಿಸತಕ್ಕಂತ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ದೇವೆ. ಇದು ನನಗೆ ಮತ್ತು ನಮ್ಮ ಪಕ್ಷಕ್ಕೆ ಸಂತೃಪ್ತಿಯನ್ನ ಕೊಟ್ಟಿರತಕ್ಕಂಥ ವಿಚಾರ.
0: ರಾಷ್ಟ ರಾಜಕಾರಣದಲ್ಲಿ ಆಸಕ್ತಿ ಇಲ್ಲ, ಹೀಗಾಗಿ ರಾಜ್ಯ ರಾಜಕಾರಣದಲ್ಲೇ ಮುಂದುವರಿಯುವುದಾಗಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ರಾಜ್ಯದ ಜನತೆ 5 ವರ್ಷಗಳ ಕಾಲ ಶಾಸಕನಾಗಿ ಆಯ್ಕೆ ಮಾಡಿದ್ದಾರೆ. ಇನ್ನು 2 ವರ್ಷ

0: ಇದು ಅಲ್ಲಿಯವರೆಗೆ ಕರ್ನಾಟಕ ಹಾಗೂ ಕ್ಷೇತ್ರದ ಜನತೆ ಪರವಾಗಿ ಸೇವೆ ಸಲ್ಲಿಸುವುದಾಗಿ ಹೇಳಿದ್ದಾರೆ. ಇದೇ ವೇಳೆ ಮುಂದಿನ ಮುಖ್ಯಮಂತ್ರಿ ಯಾರು ಎಂಬ ಪ್ರಶ್ನೆಗೆ ಉತ್ತರಿಸಿದ ಸಿದ್ದರಾಮಯ್ಯ ಅವರು ಈ ಬಗ್ಗೆ ಶಾಸಕಾಂಗ ಪಕ್ಷದ ಸಭೆ ಮತ್ತು ವರಿಷ್ಠರು ತೀರ್ಮಾನ ಕೈಗೊಳ್ಳಲಿದ್ದಾರೆ ಎಂದರು. ತಮ್ಮ ರಾಜಕೀಯ ಜೀವನ ಹಾಗೂ ನಡೆದು ಬಂದ ಹಾದಿಯನ್ನ ಸ್ಮರಿಸಿದರು. ನಟ ರಾಜ್ಕುಮಾರ್ ಅಭಿಮಾನಿಗಳನ್ನು ದೇವರು ಎಂದು ಕರೆದಿದ್ದರು. ಅದೇ ರೀತಿ ಮತದಾರರೇ ತಮಗೆ ಅಭಿಮಾನಿ ದೇವರಾಗಿದ್ದಾರೆ. ಸಂವಿಧಾನವೇ ನಮ್ಮ ಧರ್ಮ ಎಂದು ತಿಳಿದಿದ್ದೇನೆ ಎಂದರು. 2006ರಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದ ಬಳಿಕ ಎಲ್ಲಾ ಕಾರ್ಯಕರ್ತರು, ಶಾಸಕರು, ಸಂಸದರು ಪ್ರೀತಿ ತೋರಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅವರೆಲ್ಲರಿಗೂ ಧನ್ಯವಾದ ಸಲ್ಲಿಸುವುದಾಗಿ ಹೇಳಿದರು. ಗ್ಯಾರಂಟಿ ಯೋಜನೆ ಜಾರಿಯಾದ ಬಳಿಕ ಕರ್ನಾಟಕದ ಆದಾಯ ಮೊದಲ ಸ್ಥಾನದಲ್ಲಿದೆ ಎಂದು ಹೆಮ್ಮೆ ವ್ಯಕ್ತಪಡಿಸಿದರು. ಸುದ್ದಿಗೋಷ್ಠಿ ಬಳಿಕ ಎಲ್ಲಾ ನಾಯಕರು ಒಗ್ಗಟ್ಟು ಪ್ರದರ್ಶನ ಮಾಡಿದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ರಾಜ್ಯದ ದೀರ್ಘಾವಧಿ ಮುಖ್ಯಮಂತ್ರಿ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದ್ದು 17 ಬಾರಿ ಆಯವ್ಯಯ ಮಂಡಿಸಿದ ಕೀರ್ತಿಯು ಅವರಿಗೆ ಸಲ್ಲುತ್ತದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಏರ್ಪಡಿಸಿದ್ದ ಉಪಹಾರ ಕೂಟದಲ್ಲಿ ರಾಜೀನಾಮೆ ಘೋಷಿಸುವ ನಿರ್ಧಾರ ಪ್ರಕಟಿಸುತ್ತಿದ್ದಂತೆಯೇ ಇಡೀ ಸಚಿವ ಸಂಪುಟ ಭಾವುಕವಾಯಿತು ಎಂದು ಅಬಕಾರಿ ಸಚಿವ ಆರ್ಬಿ ತಿಮ್ಮಾಪುರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಚಿವರು ಭಾವುಕರಾಗಿರುವುದನ್ನು ಕಂಡು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಭಾವುಕರಾಗಿದ್ದರು. ಡಿಕೆ ಶಿವಕುಮಾರ್ ಮುಂದಿನ ಮುಖ್ಯಮಂತ್ರಿ ಆಗಲಿದ್ದಾರೆ ಎಂದು ವರಿಷ್ಠರು ತಮಗೆ ತಿಳಿಸಿದ್ದಾರೆ ಎಂದು ಮುಖ್ಯಮಂತ್ರಿ ಉಪಹಾರ ಕೂಟದಲ್ಲಿ ಹೇಳಿದರು. ತಮ್ಮ ರಾಜಕೀಯ ಜೀವನ ಕೊನೆಗೊಂಡಿದೆ ಎಂದು ಭಾವಿಸಿದ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ತಮ್ಮನ್ನು ಪರಿಷತ್ ಸದಸ್ಯರನ್ನಾಗಿ ಮಾಡಿ ಸಂಪುಟಕ್ಕೆ ಸೇರ್ಪಡೆಗೊಳಿಸಿದ್ದರು ಎಂದು ಸ್ಮರಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿರುವುದು ಕಾಂಗ್ರೆಸ್ ಪಕ್ಷದ ಮೇಲೋ ಹಾಗೂ ಕರ್ನಾಟಕದ ಚುನಾವಣಾ ರಾಜಕಾರಣದ ಮೇಲೆ ಪರಿಣಾಮ ಬೀರಲಿದೆ ಎಂದು ಮಾಜಿ ಮುಖ್ಯಮಂತ್ರಿ ಹಾಗೂ ಸಂಸದ ಬಸವರಾಜ ಬೊಮ್ಮಾಯಿ ಅಭಿಪ್ರಾಯಪಟ್ಟಿದ್ದಾರೆ. ಕಾಂಗ್ರೆಸ್ನಿಂದ ಹಿಂದುಳಿದವರಿಗೆ ನಂಬಿಕೆ ದ್ರೋಹವಾಗಿದೆ ಎಂದು ತಿಳಿಸಿದ್ದಾರೆ. ಹೊಸದಾಗಿ ಯಾರು ಮುಖ್ಯಮಂತ್ರಿಯಾಗಿ ಬಂದರೂ ಅದು ಕನ್ನಡಿಗರಿಗೆ ಅಥವಾ ಕರ್ನಾಟಕಕ್ಕೆ ಪ್ರಯೋಜನವಿಲ್ಲ ಎಂದು ಬಿಜೆಪಿ ರಾಜ್ಯ ಘಟಕ ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದೆ. ಬಡವರು, ಕಾರ್ಮಿಕರು, ರೈತರು, ಯುವಕರು, ಮಹಿಳೆಯರು, ದೀನ ದಲಿತರು ಮತ್ತು ಹಿಂದುಳಿದವರನ್ನು ಘೋಷಿಸುವ ಮೂಲಕ ಸರ್ಕಾರವನ್ನು ನಡೆಸುವ ಈ ಜನರ ಪ್ರವೃತ್ತಿ ನಿರಂತರವಾಗಿ ಮುಂದುವರಿಯಲಿದೆ ಎಂದು ತಿಳಿಸಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕಾದ ಪರಿಸ್ಥಿತಿ ಎದುರಾದ ಕ್ಷಣದಲ್ಲಿ ಅಧಿಕಾರದ ಕೊನೆಯ ದಿನಗಳಲ್ಲಿ ತರಾತುರಿಯಲ್ಲಿ ಜಾತಿ ಜನಗಣತಿ ವರದಿ ಸ್ವೀಕರಿಸುವುದು, ಅದರ ಮಾಹಿತಿಯನ್ನು ಮಾಧ್ಯಮಗಳಿಗೆ ಸೋರಿಕೆ ಮಾಡುವುದು ಎಷ್ಟು ಸರಿ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ಪ್ರಶ್ನಿಸಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಆಡಳಿತ ವಿಫಲವಾಗಿದೆ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಪರವಾದ ವಾತಾವರಣ ಇಲ್ಲ ಎಂದು ತಿಳಿಸಿದ್ದಾರೆ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ನಾಳೆ ರಾಜ್ಯ ಪ್ರವಾಸ ಕೈಗೊಳ್ಳಲಿದ್ದಾರೆ. ಬೆಂಗಳೂರಿನ ಆರ್ಟ್ ಆಫ್ ಲಿವಿಂಗ್ ಫೌಂಡೇಶನ್ನ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿರುವ ಅವರು ಬಳಿಕ ದಾವಣಗೆರೆಯಲ್ಲಿರುವ ಯುಬಿಡಿಟಿ ಇಂಜಿನಿಯರಿಂಗ್ ಕಾಲೇಜಿನ ಅಮೃತ ಮಹೋತ್ಸವದ ಸಂಭ್ರಮಾಚರಣೆಯಲ್ಲಿ ಭಾಗವಹಿಸಲಿದ್ದಾರೆ. ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ. ಕಾರ್ಯಕ್ರಮದಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ್, ಉನ್ನತ ಶಿಕ್ಷಣ ಸಚಿವ ಡಾ ಎಂಸಿ ಸುಧಾಕರ್ ಭಾಗಿಯಾಗಲಿದ್ದಾರೆ. ಕಾಲೇಜಿನಲ್ಲಿ ಓದಿದ 1,500ಕ್ಕೂ ಹೆಚ್ಚು ಹಳೆಯ ವಿದ್ಯಾರ್ಥಿಗಳು ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಲಿದ್ದಾರೆ. ಭಾನುವಾರ ಉಪರಾಷ್ಟಪತಿಗಳು ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿಯಲ್ಲಿ ಸಿರಿ ಕೈಗಾರಿಕಾ ವನ ಉದ್ಘಾಟಿಸಲಿದ್ದಾರೆ. ಅಂದು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ದೇವಾಲಯಕ್ಕೂ ಭೇಟಿ ನೀಡಲಿದ್ದಾರೆ. ಬನ್ನೇರುಘಟ್ಟ ಮೃಗಾಲಯದಲ್ಲಿ ಕಳೆದ ರಾತ್ರಿ ಜನಿಸಿರುವ ನವಜಾತ ನೀರಾನೆ ಮರಿ ಹೆಣ್ಣಾಗಿದ್ದಲ್ಲಿ ತ್ಯಾವರೆಕೊಪ್ಪ ಮೃಗಾಲಯದಲ್ಲಿ ವೈದ್ಯರಾಗಿದ್ದ ದಿವಂಗತ ಡಾ ಸಮೀಕ್ಷಾ ರೆಡ್ಡಿ ಗೌರವಾರ್ಥ ಸಮೀಕ್ಷಾ ಎಂದು ಹೆಸರಿಡಲು ಅರಣ್ಯ ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವ ಈಶ್ವರ್ ಬಿ ಖಂಡ್ರೆ ಸೂಚಿಸಿದ್ದಾರೆ. ಕಳೆದ ಬಾರಿ ಇದೇ ನೀರಾನೆ ಜನ್ಮ ನೀಡಿದ್ದ ಮರಿ ಸೋಂಕಿನಿಂದ ಮೃತಪಟ್ಟಿತ್ತು. ಈ ನಿಟ್ಟನಲ್ಲಿ ಮರಿಯ ಆರೋಗ್ಯದ ಬಗ್ಗೆ ಸತತ ನಿಗಾ ಇಟ್ಟು ಯಾವುದೇ ಸೋಂಕು ತಗುಲದಂತೆ ಕಟ್ಟುನಿಟ್ಟಾಗಿ ಕಾರ್ಯಾಚರಣೆ ಮಾನದಂಡಗಳನ್ನು ಅನುಸರಿಸಲು ಸಚಿವರು ನಿರ್ದೇಶನ ನೀಡಿದ್ದಾರೆ.

0: ಹೇಳಿದ್ದಾರೆ. ನಾಳೆಯಿಂದ ಇದೇ 31ರವರೆಗೆ ಮಂಗಳೂರಿನ ಬ್ಲೂ ಬೇ ತಣ್ಣೀರು ಬಾವಿ ಎಕೋ ಬೀಚ್ನಲ್ಲಿ ಇಂಡಿಯನ್ ಓಪನ್ ಆಫ್ ಸರ್ಫಿಂಗ್ 2026 ನಡೆಯಲಿದೆ. ವಿವಿಧ ರಾಜ್ಯಗಳ ಸುಮಾರು 80ಕ್ಕೂ ಹೆಚ್ಚು ಸರ್ಫರ್ಗಳು ಭಾಗವಹಿಸಲಿದ್ದಾರೆ. ಈ ವರ್ಷದ ಕೊನೆಯ ವೇಳೆಗೆ ಐಚಿ ನೊಗೊಯಾ ಏಷ್ಯನ್ ಕ್ರೀಡಾಕೂಟದಲ್ಲಿ ಸರ್ಫಿಂಗ್ ಚೊಚ್ಚಲ ಪ್ರವೇಶಕ್ಕೆ ಸಿದ್ದತೆ ನಡೆಸುತ್ತಿರುವ ಹಿನ್ನೆಲೆಯಲ್ಲಿ ಈ ಕ್ರೀಡಾಕೂಟ ಪ್ರಾಮುಖ್ಯತೆ ಪಡೆದುಕೊಂಡಿದೆ. ಪುರುಷರ ಓಪನ್, ಮಹಿಳಾ ಓಪನ್, 18 ವರ್ಷದೊಳಗಿನ ಬಾಲಕರು ಹಾಗೂ ಬಾಲಕಿಯರು, 14 ವರ್ಷದೊಳಗಿನ ಬಾಲಕರು ಹಾಗೂ ಬಾಲಕಿಯರ ವಿಭಾಗಗಳಲ್ಲಿ ಸ್ಪರ್ಧೆ ಆಯೋಜಿಸಲಾಗಿದೆ. ಕರ್ನಾಟಕ, ಕೇರಳ, ತಮಿಳುನಾಡು, ತೆಲಂಗಾಣ, ಆಂಧ್ರಪ್ರದೇಶ ಮತ್ತು ಗೋವಾದ ಸರ್ಫರ್ಗಳು ಈ ಕ್ರೀಡಾಕೂಟದಲ್ಲಿ ಭಾಗಿಯಾಗಲಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳಕ್ಕೆ ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಹಾಗೂ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ನಾಳೆ ಭೇಟಿ ನೀಡಲಿದ್ದಾರೆ. ಭಾನುವಾರ ಭಟ್ಕಳದ ಶಿರಾಲಿ ಬಳಿ ಚಿಪ್ಪಿಕಲ್ಲು ತೆಗೆಯುವ ಉಂಟಾದ ದುರಂತದಲ್ಲಿ ಮೃತರಾದ ಸಂತ್ರಸ್ತ ಕುಟುಂಬವನ್ನು ಭೇಟಿಯಾಗಿ ಉಭಯ ನಾಯಕರು ಸಾಂತ್ವನ ಹೇಳಲಿದ್ದಾರೆ. ನಂತರ ಮುರಿನಕಟ್ಟೆ ಧ್ವಂಸವನ್ನು ವಿರೋಧಿಸಿ ಭಾರತೀಯ ಜನತಾ ಪಕ್ಷದಿಂದ ನಡೆಯುವ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಈ ನಡುವೆ ಕಾನೂನು ಮತ್ತು ಸುವ್ಯವಸ್ಥೆ ಕಾಪಾಡುವ ಉದ್ದೇಶದಿಂದ ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ತಾಲೂಕಿನಾದ್ಯಂತ ತಾತ್ಕಾಲಿಕವಾಗಿ ಮದ್ಯ ನಿಷೇಧ ಜಾರಿಗೊಳಿಸಿ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ಆದೇಶ ಹೊರಡಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮುಖ್ಯಮಂತ್ರಿ ಸ್ಥಾನಕ್ಕೆ ಸಿದ್ದರಾಮಯ್ಯ ರಾಜೀನಾಮೆ, ರಾಜ್ಯಪಾಲರ ವಿಶೇಷ ಕಾರ್ಯದರ್ಶಿಗಳಿಗೆ ರಾಜೀನಾಮೆ ಪತ್ರ ಸಲ್ಲಿಕೆ. ರಾಷ್ಟ ರಾಜಕಾರಣದಲ್ಲಿ ಆಸಕ್ತಿ ಇಲ್ಲ, ರಾಜ್ಯ ರಾಜಕಾರಣದಲ್ಲೇ ಮುಂದುವರಿಯುವುದಾಗಿ ಮುಖ್ಯಮಂತ್ರಿ ಸ್ಪಷ್ಟನೆ. ಯಾರು ನೂತನ ಮುಖ್ಯಮಂತ್ರಿಯಾದರೂ ರಾಜ್ಯದ ಜನತೆಗೆ ಪ್ರಯೋಜನವಿಲ್ಲ, ಬಿಜೆಪಿ ಅಭಿಮತ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ನಾಳೆ ರಾಜ್ಯ ಪ್ರವಾಸ, ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ಮಂಗಳೂರು ತಣ್ಣೀರು ಬಾವಿ ಇಕೋ ಬೀಚ್ನಲ್ಲಿ ನಾಳೆ ಇಂಡಿಯನ್ ಓಪನ್ ಆಫ್ ಸರ್ಫಿಂಗ್ ಪಂದ್ಯಾವಳಿಗಳಿಗೆ ಚಾಲನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7:35ಕ್ಕೆ.
1: ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:50
2: ಇದೇ ತಾರೀಕು 14ರಂದು ದೈವಾದಿನರಾದ ಕುಶಾಲನಗರ ಗುಡ್ಡೆಹೊಸೂರು ಬೊಳ್ಳೂರು ಗ್ರಾಮದ ಮೇಲ್ಚೆಂಬು ಮೀನಾಕ್ಷಿ ಎಂಬಿ ಅವರ ತಿಥಿ ಕರ್ಮಾಂತರವನ್ನು ನಾಳೆ ತಾರೀಕು 29ರ ಶುಕ್ರವಾರ ಮಧ್ಯಾಹ್ನ 12 ಗಂಟೆಗೆ ಗುಡ್ಡೆಹೊಸೂರು ಬೊಳ್ಳೂರು ಗ್ರಾಮದ ಮೃತರ ಸ್ವಗೃಹದಲ್ಲಿ ನಡೆಸಲು ತೀರ್ಮಾನಿಸಲಾಗಿದ್ದು, ಆಹ್ವಾನ ಪತ್ರಿಕೆ ಸಿಗದವರು ಇದನ್ನೇ ವೈಯಕ್ತಿಕ ಆಹ್ವಾನವೆಂದು ಪರಿಗಣಿಸಿ ಆಗಮಿಸಬೇಕಾಗಿ ಕೋರಿದ್ದಾರೆ. ಮೃತರ ಪತಿ, ಮಕ್ಕಳು, ಅಳಿಯಂದಿರು, ಸೊಸೆ ಮತ್ತು ಮೊಮ್ಮಕ್ಕಳು, ಕುಟುಂಬಸ್ಥರು ಹಾಗೂ ಬಂಧು ಮಿತ್ರರು.
3: 2027ರ ಜನವರಿಯಲ್ಲಿ ಸೈನಿಕ ಶಾಲೆಯ 6ನೇ ತರಗತಿಗೆ ನಡೆಯಲಿರುವ ಪ್ರವೇಶ ಪರೀಕ್ಷೆಗೆ ತರಬೇತಿ ಶಿಬಿರವನ್ನು ಕೊಡಗು ಎಜುಕೇಷನ್ ಅಂಡ್ ಸೋಷಿಯಲ್ ಸರ್ವಿಸ್ ಟ್ರಸ್ಟ್ ಮತ್ತು ಲಯನ್ಸ್ ಚಾರಿಟಬಲ್ ಟ್ರಸ್ಟ್ ಸಂಯುಕ್ತಾಶ್ರಯದಲ್ಲಿ ಇದೇ ಜೂನ್ ದಿನಾಂಕ 8ರಿಂದ ಗೋಣಿಗೊಪದ ಲಯನ್ಸ್ ಆಂಗ್ಲ ಪ್ರಾಥಮಿಕ ಶಾಲೆಯಲ್ಲಿ ನಡೆಸಲಾಗುವುದು. ದಿನಾಂಕ 1/4/2015 31/3/2017 ಅವಧಿಯಲ್ಲಿ ಜನಿಸಿದ ವಿದ್ಯಾರ್ಥಿ ಅಥವಾ 4ನೇ ಇಲ್ಲವೇ 5ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳು ಪ್ರವೇಶ ಪರೀಕ್ಷೆಗೆ ಅರ್ಹರಾಗಿರುತ್ತಾರೆ. ಆಸಕ್ತ ಪೋಷಕರು ವಿರಾಜಪೇಟೆ ಕೊಡವ ಸಮಾಜದ ಬಳಿ ಇರುವ ಕೊಡಗು ಎಜುಕೇಷನ್ ಅಂಡ್ ಸೋಷಿಯಲ್ ಸರ್ವಿಸ್ ಟ್ರಸ್ಟ್ ಕಚೇರಿಯನ್ನ ಕಚೇರಿ ವೇಳೆಯಲ್ಲಿ ಸಂಪರ್ಕಿಸಬಹುದು. ಹೆಚ್ಚಿನ ಮಾಹಿತಿಗಾಗಿ ಮಾರ್ಚಂಡ ಗಣೇಶ್ ಪೊನ್ನಪ್ಪ 9019512959 ಅಥವಾ ಪಟ್ಟಣ ಧನು ಮುತ್ತಯ್ಯ ಅವರನ್ನು 9945180654 ಈ ಸಂಖ್ಯೆಯಲ್ಲಿ ಸಂಪರ್ಕಿಸಿ.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ರೈತ ಧ್ವನಿ ಕಿಸಾನ್ ವಾಣಿ, ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸಿರುವ ಕಾರ್ಯಕ್ರಮ.

0: ರೈತ ಬಾಂಧವರಿಗೆಲ್ಲ ಇಂದಿನ ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ನೀವು ಕಾಫಿ ಬೆಳೆಯಲ್ಲಿ ಪೋಷಕಾಂಶಗಳ ನಿರ್ವಹಣೆ ಕುರಿತು ಪ್ರಗತಿಪರ ಕಾಫಿ ಬೆಳೆಗಾರರಾದ ಎಚ್ಎಸ್ ಧರ್ಮರಾಜ್ ಅವರಿಂದ ಮಾಹಿತಿ ಕೇಳುವಿರಿ.
1: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್

0: ವೆಚ್ಚವಾಗುತ್ತೆ ಸುರಕ್ಷಿತ.
1: 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ.
0: 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು.
1: ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ.
0: ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ
1: ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ.
0: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
2: ಸರ್ವಶ್ರೇಷ್ಠ ರೈತನೇ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ಇನ್ನು ಎಲ್ಲಿವರೆಗೆ ನಿಮ್ಮ ಸಫಲತೆಯ ಗುಟ್ಟಿನೂ ಹೇಳಿ.
3: ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು.
2: ಅದು ಹೇಗೆ?
3: ಹೇಗೆಂದ್ರೆ, ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1-800-180-1551 ಕರೆ ಮಾಡಿ.
4: ಇದು ಯಾರ ನಂಬರ್?
3: ರೈತರ ಕಾಲ್ ಸೆಂಟರ್. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ.
2: ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗೂ ಕೂತಿರ್ತಾರೇನು?
3: ಕೂತಿರ್ತಾರಣ್ಣ, ವರ್ಷದ 365 ದಿನಾಲು ಸಿಗ್ತಾರೆ. ಅದು ಸಹ ಬೆಳಗಿನ ಜಾವ 6-10 ಗಂಟೆವರೆಗೂ.
4: ಆದ್ರಣ್ಣ, ಬಳತ್ತಿರುವವ್ರು ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ?
3: ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ ಉಚಿತವಾಗಿ ಕರೆ ಮಾಡಿ. ಸಲಹೆಗಳು ದುಡ್ಡು ಇಲ್ಲ. ನಿಜವಾಗ್ಲು ರೈತ ಬಾಂಧವರಿಗೆ ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1-800-1-800-1551 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ, ರೈತರ ಕಾಲ್ ಸೆಂಟರ್.

0: ರೈತ ಬಾಂಧವರೇ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಕಾಫಿ ಕೃಷಿಯಲ್ಲಿ ಪೋಷಕಾಂಶಗಳ ನಿರ್ವಹಣೆ ಕುರಿತು ಪ್ರಗತಿಪರ ಕೃಷಿಕರಾದ ಹೆಚ್.ಎಸ್. ಧರ್ಮರಾಜ್ ಅವರಿಂದ ಮಾಹಿತಿಗಳು.
1: ಕಾಫಿ ಅಂತ ಅನ್ನೋದು ಒಂದು ವಿಶೇಷವಾದ ಬೆಳೆ, ಅದಕ್ಕೆ ಈಕ್ವಲ್ ಆಗಿ ಇನ್ನು ಪಕ್ಕಕ್ಕೆ ಯಾವ ಬೆಳೆನೂ ಬರೋದು ಸಾಧ್ಯ ಇಲ್ಲ ಅಂತ ನಾನು ಹೇಳ್ತಾ ಇರ್ತೇನೆ ಯಾವಾಗಲೂ. ಹೇಗೆ ಹೇಳ್ಬೋದು ಅಂದರೆ, ನಮ್ಮ ಮೂರು ಜಿಲ್ಲೆದು ಚಿಕ್ಕಮಗಳೂರು, ಹಾಸನ್, ಕೊಡಗು, ನಾವು ಉತ್ತಮವಾಗಿ ಜೀವನ ಕ್ರಮ ಅನುಸರಿಸೋದಕ್ಕೆ ಕಾರಣ ಆಗಿರೋಂಥದ್ದು ಕಾಫಿ. ಅದ್ರ ಜೊತೆಗೆ ಸಹಕಾರಿಯಾಗಿ ನಮಗೆ ಹಲವು ಕ್ರಾಪ್ಗಳಿರ್ಬೋದು, ಬಟ್ ಮುಖ್ಯವಾಗಿ ನಮಗೆ ಬೆನ್ನೆಲುಬಾಗಿರೋಂಥದ್ದು ಕಾಫಿ. ಮತ್ತು ಅದು ಸ್ಥಿರವಾಗಿದೆ, ಬೇರೆ ಯಾವ ಕ್ರಾಪಲ್ಲೂ ಆ ಥರ ಸ್ಥಿರತೆ ಕಂಡಿಲ್ಲ ನಾನು ಇಲ್ಲಿವರೆಗೂ. ಒಂದ್ಸರಿ ವಿಪರೀತ ರೇಟ್ ಆಗುತ್ತೆ, ಇನ್ನೊಂದು ಸ್ವಲ್ಪ ಕೇಳೋದೇ ಇಲ್ಲ, ಇನ್ನೊಂದು ಸ್ವಲ್ಪ ಬೆಳೆ ಕಂಪ್ಲೀಟ್ ನಾಶ ಆಗುತ್ತೆ. ಹಾಗಾಗಿ ಕಾಫಿ ನಮಗೆ ಮುಖ್ಯವಾಗಿ ಆಯ್ಕೆ ಮಾಡ್ಕೊಂಡೋದು, ಅದು ದೃಢವಾಗಿ ನಂಬಿ ನಾವು ಜೀವನ ಮಾಡೋದಕ್ಕೆ ಅದು ನಮಗೆ ಸಹಕಾರಿಯಾಗಿದೆ. ಮಣ್ಣಿನ ಬಗ್ಗೆ ಏನಂತ ಅಂದರೆ, ನಮ್ಮ ಮಣ್ಣಿಗೆ ಹೆಚ್ಚು ಗೌರವ ಕೊಡಲೇಬೇಕಾಗತ್ತೆ. ಮಣ್ಣನ್ನು ಬಳಸಿ ನಾವು ಕಾಫಿ, ಕಾಳುಮೆಣಸು, ಅಡಿಕೆ, ಏಲಕ್ಕಿ ಎಲ್ಲ ಬೆಳೀತಾ ಇದ್ದೀವಿ. ಅದನ್ನು ಹೆಂಗೆ ಅಂದ್ರಂಗೆ ನಾವು ಉಪಯೋಗಿಸ್ಕೊಳಕ್ಕೆ ಆಗೋದಿಲ್ಲ, ಮಣ್ಣಿನ ಬಗ್ಗೆ ಅರ್ಥ ಮಾಡ್ಕೋಬೇಕಾಗತ್ತೆ. ಒಂದು ಉತ್ತಮವಾದ ಬೆಳೆ ತೆಗಿಬೇಕು ಅಂತ ಅಂದಾಗ ನಾವು ಮಣ್ಣಿನ ಗುಣಮಟ್ಟ ಪರೀಕ್ಷೆ ಅಂದರೆ ಮಣ್ಣು ಪರೀಕ್ಷೆ ಕಡ್ಡಾಯವಾಗಿ ಮಾಡಿಸ್ಬೇಕು. ಇಲ್ಲಿ ನಮಗೆ ತೊಂದರೆ ಆಗ್ತಿರೋದೇನು ಅಂದರೆ, ಹೆಚ್ಚಿನ ಜನ ಅದಕ್ಕೆ ಗಮನ ಕೊಡ್ತಾ ಇಲ್ಲ. ದಯವಿಟ್ಟು ಮಣ್ಣು ಪರೀಕ್ಷೆ ಮಾಡಿಸಿ, ಮಣ್ಣಿನ ರಸಸಾರ ಹೇಗಿರುತ್ತೆ ಅದ್ರ ಮೇಲೆ ನಾವು, ಕೆಲವರು ತುಂಬ ಗೊಬ್ಬರ ಹಾಕ್ತೀವಿ ನಮಗಾದರೂ ಬೆಳೆ ಬರಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಪಿ ಎಚ್ ಏನಾರು ಕಡಿಮೆ ಇತ್ತು ಅಂದರೆ ನಾವು ಎಷ್ಟು ಗೊಬ್ಬರ ಹಾಕಿದ್ರು ಅದು ಗೊಬ್ಬರನ ಹೀರ್ಕೊಳ್ಳೋ ಅಂತ ಶಕ್ತಿ ಇರಲ್ಲ. ಮಣ್ಣಿನ ರಸಸಾರ 6.5-7 ಇದ್ದಾಗ ನಾವು ಹಾಕೋಂಥ ಎಲ್ಲ ಪೋಷಕಾಂಶಗಳನ್ನು ಹೀರ್ಕೊಳ್ಳೋದಕ್ಕೆ ಅದಕ್ಕೆ ಆಗತ್ತೆ. ಅದೇ 5.5 ಈ ಥರ ಎಲ್ಲ ಬಂದಾಗ ಕೆಲವು ನ್ಯೂಟ್ರಿಷನ್ ಅದಕ್ಕೆ ಅಪ್ಟೇಕ್ ಆಗಲ್ಲ. ನೆಕ್ಸ್ಟ್ ಏನಂತಂದ್ರೆ, ಮಣ್ಣಿನ ಸ್ಟ್ರೆಂತ್ ನಾವು ನೋಡಬೇಕಾಗಿರೋದು ಆರ್ಗ್ಯಾನಿಕ್ ಕಾರ್ಬನ್, ಸಾವಯವ ಇಂಗಾಲ, ಅದಕ್ಕೆ ನಾವು ಹೆಚ್ಚು ಒತ್ತು ಕೊಡಬೇಕಾಗತ್ತೆ. ಸಾವಯವ ಇಂಗಾಲನ ನಾವು ಹೆಂಗೆ ಜಾಸ್ತಿ ಮಾಡ್ಕೋಬೇಕು ಅನ್ನೋದಕ್ಕೆ, ಒಂದು ಹಸಿರೆಲೆ ಗೊಬ್ಬರ ಅಥವಾ ಕಾಂಪೋಸ್ಟ್ ಅದನ್ನು ಹೇಳುವಾಗಿ ನಮ್ಮ ಭೂಮಿಗೆ ಸೇರಿಸಬೇಕಾಗತ್ತೆ. ಒಣ ತರಗು, ಕಡ್ಡಿ, ಕಸ ಏನು ಬೀಳುತ್ತೆ ತೋಟದಿಂದ ಆಚೆ ಹಾಕಬಾರ್ದು, ಅದನ್ನೆಲ್ಲ ನಾವು ಅಲ್ಲೇ ಮಣ್ಣಿಗೆ ಸೇರಿಸ್ತಾ ಹೋಗಬೇಕು. ಇದಿಷ್ಟು ನಾವು ಮಣ್ಣಿನ ಕೇರ್ ತಗೊಂಡ್ರೆ, ಅದರ ನೆಕ್ಸ್ಟ್ ತಳಿ ಆಯ್ಕೆ, ಕಾಫಿ ಅತಿ ಹೆಚ್ಚು ನಾವು ಇಳುವರಿ ಪಡೆಯೋದಕ್ಕೆ ಹೇಗೆ ಸಾಧ್ಯ ಅಂತ ಅಂದರೆ, ಒಂದು ಗುಣಮಟ್ಟದ ಗಿಡದನ ತಳಿನ ನಾವು ಆಯ್ಕೆ ಮಾಡ್ಕೋಬೇಕಾಗತ್ತೆ. ಇವತ್ತಿನ ವಾತಾವರಣಕ್ಕೆ ಯಾವ ಗಿಡ ನಮಗೆ ಹೊಂದಾಣಿಕೆ ಆಗುತ್ತೆ ಅದನ್ನು ನೋಡಿ ನಾವು ಗಿಡದ ಆಯ್ಕೆ ಮಾಡಿಕೊಂಡು ಮುಂದೆ ನಾವು ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟು ಅಂದರೆ ನೀರು ಬರುತ್ತೆ, ಅತಿ ಮುಖ್ಯವಾಗಿ ನಮಗೆ ಬೇಕಾಗಿರೋದು ನೀರಿನ ನಿರ್ವಹಣೆ ಮತ್ತು ಬೆಳಕು, ಗಾಳಿ, ಬೆಳಕು, ನೀರು, ಇದು ಭಾಳ ಮುಖ್ಯವಾಗಿ ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು ಅನ್ನೋದು ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಅದರ ನೆಕ್ಸ್ಟ್ ಸ್ಟ್ರೆಸ್ ಮ್ಯಾನೇಜ್ಮೆಂಟು, ಅದಕ್ಕೂ ನಾವು ತಿಳ್ಕೊಬೇಕಾಗತ್ತೆ ಒಂದು ಒಳ್ಳೆ ಕ್ರಾಪ್ ತಗೋಬೇಕಾದ್ರೆ. ಮತ್ತು ನ್ಯೂಟ್ರಿಷನ್, ನಾವು ಹೆಚ್ಚು ಕೊಟ್ಟರು ತಪ್ಪಾಗತ್ತೆ, ಕಡಿಮೆ ಕೊಟ್ಟರು ತಪ್ಪಾಗತ್ತೆ. ಮತ್ತು ಕೃಷಿಯಲ್ಲಿ ಹಲವಾರು ವಿಧಗಳಿದ್ದಾವೆ, ಆಯ್ಕೆ ನಮಗೆ ಬಿಟ್ಟಿದ್ದು. ಕೆಲವರು ನ್ಯಾಚುರಲ್ ಫಾರ್ಮಿಂಗ್ ಅಂತೇಳಿ ಸಮರ್ಥವಾಗಿ ಮಾಡ್ತಾ ಇದ್ದಾರೆ, ಸಮರ್ಥವಾಗಿ ಮಂಡನೆ ಮಾಡ್ತಾರೆ. ಕೆಲವರು ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತೇಳಿ ಅದರಲ್ಲಿ ಎಸ್ಎಸ್ ಕಂಡಿದ್ದಾರೆ. ಅದೇ ಈಗ ಎಲ್ಲರಿಗೂ ಗೊಂದಲ ಆಗಿರೋ ಅಂಥದ್ದು. ನಾವು

ನ್ಯಾಚುರಲ್ ಫಾರ್ಮಿಂಗ್ ಮಾಡಬೇಕಾ, ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡಬೇಕಾ, ಕೆಮಿಕಲ್ ಫಾರ್ಮಿಂಗ್ ಮಾಡಬೇಕಾ? ಇದು ಎಲ್ಲರಿಗೂ ಈಗ ಇತ್ತೀಚೆಗೆ ಕಾಡ್ತಾ ಇರೋಂಥ ಗೊಂದಲ. ಸುಮಾರು ವಿಧದ ಕೃಷಿಯನ್ನು ನಾವು ಮಾಡಬಹುದು, ಅವರದೇ ಆದ ವಿಧದಲ್ಲಿ ಕೃಷಿ ಮಾಡಿ ಗೆದ್ದವರಿದ್ದಾರೆ. ನಾನು ಈ ಕ್ರಮನೆಲ್ಲ ಅನುಸರಿಸಿ ನಾನು ಆಯ್ಕೆ ಮಾಡಿಕೊಂಡಿರುವಂಥದ್ದು ನ್ಯಾಚುರಲ್ ಫಾರ್ಮಿಂಗ್ ಅಲ್ಲ, ಆರ್ಗ್ಯಾನಿಕ್ ಫಾರ್ಮಿಂಗ್ ಅಲ್ಲ, ಕೆಮಿಕಲ್ ಫಾರ್ಮಿಂಗ್ ಅಲ್ಲ, ಇಂಟಿಗ್ರೇಟೆಡ್ ಫಾರ್ಮಿಂಗ್. ಎಲ್ಲನೂ ಸೇರಿಸಿ ಸಮಗ್ರವಾಗಿ ನಾವು ಯಾವ್ದಕ್ಕೆ ಒತ್ತು ಎಷ್ಟು ಕೊಡಬೇಕು ಅನ್ನೋದನ್ನ ಗಮನದಲ್ಲಿಟ್ಕೊಂಡು ಮಾಡಬೇಕಾಗತ್ತೆ. ಮಣ್ಣಿಗೆ ಅತಿ ಹೆಚ್ಚು ಗೌರವ ಕೊಡಬೇಕಾಗತ್ತೆ. ಮೈಕ್ರೋಕ್ಸ್ ಸೂಕ್ಷ್ಮ ಜೀವಿಗಳು ತುಂಬಾ ಮುಖ್ಯ ನಮ್ಮ ಭೂಮಿನಲ್ಲಿ. ಹಂಗಂತೇಳಿ ಅದೊಂದನ್ನೇ ನಾವು ತಲೆ ಮೇಲೆ ಕೂರಿಸ್ಕೊಳಕ್ ಆಗೋದಿಲ್ಲ. ಅದಕ್ಕೆ ಎಷ್ಟು ಗೌರವ ಕೊಡಬೇಕು, ಮತ್ತೆ ಬ್ಯಾಲೆನ್ಸ್ ಆಗಿ ನಾವು ವರ್ಕ್ ಮಾಡ್ತಾ ಹೋದಾಗ ನಮಗೆ ಯಶಸ್ವಿಯಾಗಿ ನಾವು ಬೆಳೆ ಬೆಳಿಬಹುದು. ಮತ್ತೆ ಒಂದಷ್ಟು ನಾನು ಎಲ್ಲ ಪ್ರಯೋಗನೂ ಮಾಡಿದ್ದೀನಿ, ನ್ಯಾಚುರಲ್ ಫಾರ್ಮಿಂಗ್, ಆರ್ಗ್ಯಾನಿಕ್ ಫಾರ್ಮಿಂಗ್. ನಮ್ಮ ಇಂಡಿಯಾದಲ್ಲಿ 145 ಕೋಟಿ ಜನ ಇದೆ, ಎಲ್ಲರ ಹತ್ರನು ಭೂಮಿ ಇಲ್ಲ. ನನಗೆ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡ್ತೀನಿ ನಂಗೆ ಸಿಕ್ಕ ದೊಡ್ಡ ಸಾಕು, ನಾನು ನ್ಯಾಚುರಲ್ ಫಾರ್ಮಿಂಗ್ ಮಾಡ್ತೀನಿ ನಂಗೆ ಸಿಕ್ಕ ದೊಡ್ಡ ಸಾಕು ಅಂತ ಅಂದರೆ ಎಲ್ಲರಿಗೂ ಆಹಾರ ಪೂರೈಸೋಕೆ ಆಗೋದಿಲ್ಲ. ಹಾಗಾಗಿ ಅವರವ್ರದೇ ವಿಧದಲ್ಲಿ ನಮ್ಮ ಉದ್ದೇಶ ಏನಂತ ಅಂದರೆ, ಅದರಲ್ಲೂ ನನ್ನ ಉದ್ದೇಶ ಏನಂತ ಅಂದರೆ, ಎಲ್ಲರಿಗೂ ಆಹಾರ ಸಿಗಬೇಕು, ಅದರಲ್ಲಿ ವಿಷ ಇರಬಾರ್ದು, ವಿಷ ಮುಕ್ತ ಆಹಾರನ ಉತ್ಪಾದನೆ ಮಾಡಬೇಕು. ನಾವು ಕಾಫಿ ಬೆಳಿತೀವಿ ಅದರಲ್ಲಿ ವಿಷದ ಅಂಶ ಇರಬಾರ್ದು, ಮೆಣಸು ಬೆಳಿತೀವಿ ಅದರಲ್ಲಿ ವಿಷದ ಅಂಶ ಇರಬಾರ್ದು, ಏಲಕ್ಕಿ ಬೆಳಿತೀವಿ ಅದರಲ್ಲಿ ವಿಷ ಕ್ಯಾರಿ ಆಗಬಾರ್ದು. ಈ ಥರದನ್ನ ನಾವು ಇಟ್ಕೊಂಡು ನಾವು ಬೆಳೆ ಬೆಳಿತಾ ಇರೋ ಅಂಥದ್ದು. ನನಗೆ ಹೆಮ್ಮೆ ಇದೆ, ನಾನು ಬೆಳಿತಾ ಇರೋ ಪದಾರ್ಥದಲ್ಲಿ ನಾನು ಮಾರ್ಕೆಟ್ಗೆ ಕೊಡುವಾಗ ಅದರಲ್ಲಿ ವಿಷದ ಅಂಶ ಇಲ್ಲ ಅಂತ. ಯಾಕೆ ಅಂದರೆ ಅದು ಯುರೋಪ್ ಕಂಟ್ರಿಗೆ ಎಕ್ಸ್ಪೋರ್ಟ್ ಆಗ್ತಾ ಇದೆ, ನಾವು ಲ್ಯಾಬ್ ಟೆಸ್ಟಿಂಗ್ ಮಾಡಿಸಿದಾಗ ಅದರಲ್ಲಿ ವಿಷ ಇಲ್ಲ. ಇದು ಬಹಳ ಮುಖ್ಯವಾಗಿ ನಮ್ಗೆ ಗಮನಿಸಬೇಕಾಗಿರೋದು. ಮತ್ತೆ ಪ್ರೊಡಕ್ಷನ್ ನಾವು ತೆಗಿಲೇಬೇಕಾಗತ್ತೆ. ಒಂದು ವರ್ಷ ಬಹಳ ದೊಡ್ಡ ಪ್ರೊಡಕ್ಷನ್ ಬಂದು ಮತ್ತೆ ನೆಕ್ಸ್ಟ್ ಇಯರ್ಗೆ ಅರ್ಧಕ್ಕಿಂತ ಜಾಸ್ತಿ ಕುಸಿದಾಗ ನಾವು ಸ್ಟೇಬಲ್ ಆಗಿ ಇರೋದಕ್ಕೆ ಆಗೋದಿಲ್ಲ, ಆಗ ನಾವು ಬ್ಯಾಂಕ್ಗಳ ಮೊರೆ ಹೋಗ್ತೀವಿ. ಅದನ್ನು ತಪ್ಪಿಸ್ಬೇಕು. ಅದು ಕಾರಣಕ್ಕೋಸ್ಕರ ಮತ್ತೆ ನಾವು ಯಾವ ಬೆಳೆ ಬೆಳಿತೀವಿ ಅದರಲ್ಲಿ ನಾವು ಹಿಡಿತ ಇಟ್ಕೊಂಡಿರ್ಬೇಕು, ತಿಳ್ಕೋಬೇಕು, ಅದ್ರ ಬಗ್ಗೆ ನಾವು ಜ್ಞಾನ ಪಡ್ಕೋಬೇಕು. ಕಾಫಿ ಅಂದ್ರೇನು, ಮೆಣಸು ಅಂದ್ರೇನು, ಅದಕ್ಕೆ ಯಾವ ಥರ ಡಿಸೀಸ್ ಬರುತ್ತೆ, ಆ ಡಿಸೀಸ್ ಬಂದರೆ ಏನು ರೆಮಿಡಿ, ಇದನ್ನೆಲ್ಲ ನಾವು ಅರ್ಥ ಮಾಡಿಕೊಂಡು ಮಾಡಿದಾಗ ಮಾತ್ರ ಲಾಭದಾಯಕವಾಗಿ ಕೃಷಿ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಆಯಿತು, ನನ್ನ ಹತ್ರ ದುಡ್ಡಿದೆ, ನನ್ನ ಹತ್ರ ಬೇರೆ ಎಲ್ಲ ಜ್ಞಾನ ಇದೆ, ಕಂಪ್ಲೀಟ್ ಎಷ್ಟು ಬೇಕಷ್ಟೊಂದು ಗೊಬ್ಬರ ಹಾಕಿ ಮಾಡ್ತೀನಿ ಅಂದರೂ ತಪ್ಪಾಗುತ್ತೆ. ಅಗತ್ಯಕ್ಕೆ ಎಷ್ಟು ಬೇಕಷ್ಟು ಮಾತ್ರ ಗೊಬ್ಬರನ ಕೊಡಬೇಕಾಗುತ್ತೆ. ಮೊದಲಿಗೆ ನಾವು ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟ್ ಅಂತ ಅಂದರೆ ನಾವು ಆ ಗೊಬ್ಬರದ ಬಗ್ಗೆ ತಿಳ್ಕೊಬೇಕಾಗತ್ತೆ. ಏನಂತೇಳಿ, ಪ್ರೈಮರಿ ನ್ಯೂಟ್ರಿಯೆಂಟ್ NPK, ಸೆಕೆಂಡರಿ ನ್ಯೂಟ್ರಿಯೆಂಟ್ ಕ್ಯಾಲ್ಶಿಯಂ ಮೆಗ್ನೀಷಿಯಂ ಸಲ್ಫರ್ ಮತ್ತು ಮೈಕ್ರೋ ನ್ಯೂಟ್ರಿಯೆಂಟ್ಸ್, ಬೋರಾನ್, ಐರನ್, ಮಾಲಿಬ್ಡಿನಿಯಂ, ಈ ಥರ ಎಲ್ಲವೂ ನಾವು ಅರ್ಥ ಮಾಡಿಕೊಂಡು ಕೊಡಬೇಕಾಗತ್ತೆ. ಯಾವಾಗ ಯಾವುದನ್ನು ಕೊಡಬೇಕಾಗತ್ತೆ, ನೈಟ್ರೋಜನನ್ನು ಎಷ್ಟು ಕೊಡಬೇಕಾಗತ್ತೆ, ಯಾವ ರೂಪದಲ್ಲಿ ಇರೋದನ್ನು ಕೊಡಬೇಕಾಗತ್ತೆ, ಪೊಟ್ಯಾಶ್ ಎಷ್ಟು ಕೊಡಬೇಕಾಗತ್ತೆ, ಫಾಸ್ಫರಸನ್ನು ಎಷ್ಟು ಕೊಡಬೇಕಾಗತ್ತೆ. ಇಲ್ಲಿ ತೊಂದರೆ ಆಗ್ತಾ ಇರೋದೇನಂತಂದರೆ ಏನೂ ನೋಡ್ತಾ ಇಲ್ಲ, ಅವೈಜ್ಞಾನಿಕವಾಗಿ ಗೊಬ್ಬರ ಹಾಕ್ತಾ ಇರೋದ್ರಿಂದ ನಮಗೆ ಸಾಕಷ್ಟು ತೊಂದರೆ ಸಿಗಾಕೋತಾ ಇದ್ದೀವಿ ನಾವು. ಉದಾಹರಣೆಗೆ ನೈಟ್ರೋಜನ್ ಜಾಸ್ತಿ ಆದರೆ ಹಲವಾರು ಡಿಸೀಸ್ಗಳು ಕಾಡುತ್ತೆ, ಶಾರ್ಟ್ ಹೋಲ್ ಬೋರರ್ ಇರ್ಬೋದು, ಫಂಗಲ್ ಡಿಸೀಸ್ ಇರ್ಬೋದು, ಕಾಫಿ ನೋಟ್ಸ್ ದೂರ ದೂರ ಹೋಗುತ್ತೆ, ಅದನ್ನೆಲ್ಲ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ನೈಟ್ರೋಜನ್ ಜಾಸ್ತಿ ಆಗ್ದಂಗೆ ಅವಾಯ್ಡ್ ಮಾಡಬೇಕಾಗತ್ತೆ ನಾವು. ಅಂದರೆ ನೈಟ್ರೋಜನ್ ಬೆಳೆಯೋದಕ್ಕೆ ಎಷ್ಟು ಮುಖ್ಯ ಅಷ್ಟು ಮಾತ್ರ ನಾವು ಬಳಕೆ ಮಾಡ್ಕೋಬೇಕಾಗತ್ತೆ. ಅತಿ ಹೆಚ್ಚು ಬಳಸಿದಾಗ ನಾವು ಪ್ರಾಬ್ಲಮಿಗೆ ಸಿಗಾಕೋತೀವಿ. ನನ್ನ ಗಮನದ ಪ್ರಕಾರ ನೈಟ್ರೋಜನ್ ತುಂಬ ಕಡಿಮೆ ಬಳಸೋದಷ್ಟು ಸೇಫ್ ಆಗಿರ್ತೀವಿ ನಾವು, ಎಷ್ಟು ಬೇಕು ಅಗತ್ಯಕ್ಕೆ ತಕ್ಕನಾಗಿ ಬಳಸಬೇಕಾಗತ್ತೆ. ಹಾಗಾಗಿ ನಾವು ಇವಕ್ಕೆಲ್ಲ ಒತ್ತು ಕೊಡಬೇಕಾಗತ್ತೆ. ಫಾಸ್ಫರಸ್ಸು ಅಧಿಕವಾಗಿ ನಮಗೆ ತೊಂದರೆ ಆಗ್ತಾ ಇದೆ, ಅದನ್ನು ನೀವು ಗಮನದಲ್ಲಿಟ್ಕೋಬೇಕು. ಫಾಸ್ಫರಸ್ಸು ಜಾಸ್ತಿ ಬೇಡ, ನಮ್ಮ ಭೂಮಿನಲ್ಲೇ ಇದೆ, ಮತ್ತು ಅಧಿಕವಾಗಿ ನಾವು ತಗೊಂಡೋಗಿ ಹಾಕ್ತಾ ಇದ್ದಾಗ ಇನ್ನೂ ತೊಂದರೆಗೆ ಸಿಗಾಕೋತಿದ್ದೀವಿ. ಪೊಟ್ಯಾಶು ಜಾಸ್ತಿ ಬೇಕಾಗತ್ತೆ, ಅದು ಯಾವ ಫಾರ್ಮಲ್ಲಿ ಇರೋದನ್ನು ಕೊಡಬೇಕು ಅನ್ನೋದನ್ನು ನಾವು ಅರ್ಥ ಮಾಡಿಕೊಂಡು ನಮ್ಮ ಬೆಳೆ ಪ್ರಕಾರ ನಾವು ಅದನ್ನು ನಿರ್ಧಾರ ಮಾಡಿ ಕೊಡಬೇಕಾಗತ್ತೆ. ಅದರ ನಂತರ ಸೆಕೆಂಡ್ರಿ ನ್ಯೂಟ್ರೆಂಟ್, ನನಗೆ ಆಶ್ಚರ್ಯ ತರಿಸೋಂಥದ್ದು ಸೆಕೆಂಡ್ರಿ ನ್ಯೂಟ್ರೆಂಟ್ ನಾನು ತುಂಬ ಜನರ ಜೊತೆ ನಾನು ಚರ್ಚೆ ಮಾಡ್ತಾ ಇರ್ತೀನಿ. ಸೆಕೆಂಡ್ರಿ ನ್ಯೂಟ್ರೆಂಟಿಗೆ ಮಹತ್ವ ಕೊಟ್ಟಿಲ್ಲ, NPK ಪ್ರೈಮರಿ ನ್ಯೂಟ್ರೆಂಟಿಗೆ ಮಹತ್ವ ಕೊಟ್ಟು 99% ಜನ ಅದನ್ನು ಸರಿಯಾಗಿ ನಿರ್ವಹಣೆ ಮಾಡ್ತಾ ಇದ್ದಾರೆ. ಸೆಕೆಂಡ್ರಿ ನ್ಯೂಟ್ರೆಂಟ್ ನನಗೆ ನಿಜವಾಗ್ಲೂ ಆಶ್ಚರ್ಯ ತರಿಸೋದು ಅಂದರೆ 2-3% ಜನ ಮಾತ್ರ ಮಾಡ್ತಾ ಇರ್ಬೋದು, ಸೆಕೆಂಡ್ರಿ ನ್ಯೂಟ್ರೆಂಟ್ ಫಾಲೋ ಮಾಡ್ತಾ ಇಲ್ಲ. ಕ್ಯಾಲ್ಶಿಯಂ ಮೆಗ್ನೀಷಿಯಂ ಸಲ್ಫರ್ಗೆ ಮಹತ್ವ ಕೊಟ್ಟಿಲ್ಲ, ನಿಜವಾಗ್ಲೂ ಆಶ್ಚರ್ಯ ತರಿಸೋ ಅಂಥದ್ದು. ಅದ್ರ ನೆಕ್ಸ್ಟು ಮೈಕ್ರೋ ನ್ಯೂಟ್ರೆಂಟ್ 75% ಜನ ಬಳಕೆ ಮಾಡ್ತಾ ಇದ್ದಾರೆ. ಇದನ್ನ ಯಾಕೆ ಜಂಪ್ ಮಾಡಿ ಅದನ್ನು ಬಿಟ್ಟು ಮುಂದೆ ಹೋದರು ಅನ್ನೋದು ಇವತ್ತಿಗೂ ನನಗೆ ಅರ್ಥ ಆಗ್ತಾ ಇಲ್ಲ. ಮೈಕ್ರೋ ನ್ಯೂಟ್ರೆಂಟ್ ಸ್ಪ್ರೇ ಮಾಡ್ತಾ ಇದ್ದಾರೆ, ಕ್ಯಾಲ್ಶಿಯಂ ಮೆಗ್ನೀಷಿಯಂ ಸಲ್ಫರ್ಗೆ ಮಹತ್ವ ಕೊಡಿ, ನಿಮ್ಮ ಕ್ರಾಪ್ ಆಟೋಮೆಟಿಕ್ಲಿ 30% ಜಾಸ್ತಿ ಆಗುತ್ತೆ. ಭಾಳ ದೊಡ್ಡ ವಿಷಯ ಏನಲ್ಲ ಅದು, ಅದನ್ನು ಅರ್ಥ ಮಾಡ್ಕೊಂಡು ಯಾವಾಗ ಕೊಡಬೇಕು ಅನ್ನೋದು ಭಾಳ ಮುಖ್ಯ. ನನಗೆ SS ಯಾವಾಗ ಸಿಕ್ತು ಅಂತಂದರೆ ಸೆಕೆಂಡ್ರಿ ನ್ಯೂಟ್ರೆಂಟಿಗೆ ನಾನು ಒತ್ತು ಕೊಟ್ಟಾಗ. ಮತ್ತು ಇಲ್ಲೊಂದಷ್ಟು ತಪ್ಪು ಮಾಹಿತಿಗಳು ಹೋಗ್ತಾ ಇರುತ್ತೆ, ತುಂಬ ಜನ ಕ್ಯಾಲ್ಶಿಯಂ ಕೊಡ್ತಾ ಇದ್ದೀವಿ ನಾವು ಅಂತ ಹೇಳ್ತಾರೆ. ಏನು ಅಂದರೆ ಸುಣ್ಣ ಇದೆಯಲ್ಲ, ಅದು ಅವೈಲೇಬಲ್ ಫಾರ್ಮಲ್ ಇರಲ್ಲ.

ಅದು ನಮ್ಮ ಸಾಯಿಲ್ ಕಂಡೀಷನರ್ಗಳಿದ್ದಾವೆ ಮತ್ತು ಸುಣ್ಣ ಇದೆ, ಅದನ್ನು ನಾವು ಪ್ಲಾಂಟಿಗೆ ಸಿಗಲ್ಲ. ಅದು ನಮ್ಮ ಮಣ್ಣನ್ನು ಪಿ ಎಚ್ ಬ್ಯಾಲೆನ್ಸ್ ಮಾಡೋದಕ್ಕೆ ನಾವು ಆ ಸುಣ್ಣನ ಬಳಕೆ ಮಾಡ್ತಾ ಇದ್ದೀವಿ. ಕ್ಯಾಲ್ಸಿಯಂ ನಮ್ಮ ಗಿಡಕ್ಕೆ ತಲುಪಿಸ್ಬೇಕು ಅಂದಾಗ ನೈಟ್ರೈಟ್ ಫಾರ್ಮಿಗೆ ಬ್ಲೆಂಡ್ ಆಗಿರೋಂಥದ್ದು ಅಂದರೆ ಕ್ಯಾಲ್ಸಿಯಂ ನೈಟ್ರೈಟ್ ಆ ರೂಪದಲ್ಲಿ ಕೊಟ್ಟಾಗ ಮಾತ್ರ ಕ್ಯಾಲ್ಸಿಯಂ ಸಿಗುತ್ತೆ. ಅದರ ನೆಕ್ಸ್ಟ್ ಮೆಗ್ನೀಷಿಯಂ, ಮಾರ್ಕೆಟಲ್ಲಿ ನಮಗೆ ಮೆಗ್ನೀಷಿಯಮ್ಮು ಪೊಟ್ಯಾಷು ಸಲ್ಫರು ಬ್ಲೆಂಡ್ ಆಗಿರೋಂಥ ಪದಾರ್ಥಗಳು ನಾಲ್ಕೈದಿದೆ, ಉತ್ತಮ ಗುಣಮಟ್ಟದ ಗೊಬ್ಬರಗಳಿದ್ದಾವೆ. ಅದನ್ನು ನಾವು ಸಣ್ಣ ಪ್ರಮಾಣದಲ್ಲಿ ಇವೆಲ್ಲ ಅಧಿಕವಾಗಿ ಬಳಸೋ ಅವಶ್ಯಕತೆ ಇಲ್ಲ. ಪ್ರೀ ಮಾನ್ಸೂನ್ ಪೋಸ್ಟ್ ಮಾನ್ಸೂನ್ ಓನ್ಲಿ 50-75 grams ನೀವು ಒಂದು ಗಿಡಕ್ಕೆ ಸಪ್ಲೈ ಮಾಡಿ. ದಯವಿಟ್ಟು ಇದನ್ನು ನೀವು 1 acre ಟ್ರಯಲ್ ಮಾಡಿ ನೋಡಿ, ಇಷ್ಟೋವರೆಗೂ ನೀವೆಷ್ಟು ಕಳ್ಕೊತಾ ಇದ್ರಿ ಅನ್ನೋದು ನಿಮಗೆ ಅರ್ಥ ಆಗುತ್ತೆ. 2018 42 bags ಪಾರ್ಚ್ಮೆಂಟ್ ಅರೇಬಿಕದಲ್ಲಿ ನಾವು ಹಾರ್ವೆಸ್ಟ್ ಮಾಡಿದ್ವಿ, ಮತ್ತು ಅದರ ನಂತರ ದಿನಗಳಲ್ಲಿ 28, 25, 30 bags ನಿರಂತರವಾಗಿ ನಾವು ಅದನ್ನು ಹಾರ್ವೆಸ್ಟ್ ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ಬರೀ ಪ್ರೊಡಕ್ಷನ್ ಅಲ್ಲ, ಅತ್ಯಂತ ಗುಣಮಟ್ಟದ ಕಾಫಿನ ನಾವು ಪ್ರೊಡಕ್ಷನ್ ಮಾಡ್ತಾ ಇದ್ದೀವಿ. ಎ ಗ್ರೇಡ್ ಜಾಸ್ತಿ ಇದೆ, ಕಪ್ ಟೇಸ್ಟ್ ಚೆನ್ನಾಗಿದೆ. ಈ ಕಪ್ ಟೇಸ್ಟ್ ಯಾಕೆ ಚೆನ್ನಾಗಿ ಬರುತ್ತೆ ಅಂದರೆ

ಮೆಗ್ನೀಷಿಯಮ್, ಪೊಟ್ಯಾಶು, ಸಲ್ಫರ್ ಬ್ಲೆಂಡ್ ಆಗಿರೋಂಥ ಪದಾರ್ಥಗಳು ನಾಲ್ಕೈದಿದೆ, ಉತ್ತಮ ಗುಣಮಟ್ಟದ ಗೊಬ್ಬರಗಳಿದ್ದಾವೆ. ಅದನ್ನು ನಾವು ಸಣ್ಣ ಪ್ರಮಾಣದಲ್ಲಿ ಇವೆಲ್ಲ ಅಧಿಕವಾಗಿ ಬಳಸೋ ಅವಶ್ಯಕತೆ ಇಲ್ಲ. ಪ್ರೀ ಮಾನ್ಸೂನ್, ಪೋಸ್ಟ್ ಮಾನ್ಸೂನ್ ಓನ್ಲಿ 50-75 ಗ್ರಾಮ್ ನೀವು ಒಂದು ಗಿಡಕ್ಕೆ ಸಪ್ಲೈ ಮಾಡಿ. ದಯವಿಟ್ಟು ಇದನ್ನು ನೀವು 1 ಎಕರೆಗೆ ಟ್ರಯಲ್ ಮಾಡಿ ನೋಡಿ, ಇಷ್ಟೋವರೆಗೂ ನೀವೆಷ್ಟು ಕಳ್ಕೊತಾ ಇದ್ರಿ ಅನ್ನೋದು ನಿಮಗೆ ಅರ್ಥ ಆಗುತ್ತೆ. 2018 42 ಬ್ಯಾಗ್ ಪಾರ್ಚ್ಮೆಂಟ್ ಅರೇಬಿಕದಲ್ಲಿ ನಾವು ಹಾರ್ವೆಸ್ಟ್ ಮಾಡಿದ್ವಿ, ಮತ್ತು ಅದರ ನಂತರ ದಿನಗಳಲ್ಲಿ 28, 25, 30 ಬ್ಯಾಗ್ ನಿರಂತರವಾಗಿ ನಾವು ಅದನ್ನು ಹಾರ್ವೆಸ್ಟ್ ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ಬರೀ ಪ್ರೊಡಕ್ಷನ್ ಅಲ್ಲ, ಅತ್ಯಂತ ಗುಣಮಟ್ಟದ ಕಾಫಿನ ನಾವು ಪ್ರೊಡಕ್ಷನ್ ಮಾಡ್ತಾ ಇದ್ದೀವಿ. ಎ ಗ್ರೇಡ್ ಜಾಸ್ತಿ ಇದೆ, ಕಪ್ ಟೇಸ್ಟ್ ಚೆನ್ನಾಗಿದೆ. ಈ ಕಪ್ ಟೇಸ್ಟ್ ಯಾಕೆ ಚೆನ್ನಾಗಿ ಬರುತ್ತೆ ಅಂದರೆ, ಕಂಪ್ಲೀಟ್ ನಾವು ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟ್ ಮಾಡಿದಾಗ ನಮಗೆ ಕಪ್ಪಿಂಗ್ ಕ್ವಾಲಿಟಿ ಸಿಗುತ್ತೆ. ಕಾಫಿ ನಿರ್ಧಾರ ಆಗೋದು ಕಪ್ಪಿಂಗ್ ಕ್ವಾಲಿಟಿ ಮೇಲೇ ಬೇಡಿಕೆ ಬರೋವಂಥದ್ದು, ಹಾಗಾಗಿ ಅದಕ್ಕೆ ನಾವು ಹೆಚ್ಚು ಒತ್ತು ಕೊಡಬೇಕಾಗತ್ತೆ. ಅದರ ನಂತರ ಸ್ಪ್ರೇ ರೂಪದಲ್ಲಿ ನೀವು ಮೈಕ್ರೋ ನ್ಯೂಟ್ರೆಂಟನ್ನು ಕೊಡಬೇಕಾಗತ್ತೆ. ದಯವಿಟ್ಟು ಮಣ್ಣಿನ ಮುಖಾಂತರ ಮೈಕ್ರೋ ನ್ಯೂಟ್ರೆಂಟನ್ನು ಕೊಡೋದನ್ನು ಅವಾಯ್ಡ್ ಮಾಡಿ. ಯಾಕೆ ಅಂತಂದರೆ ಅವು ಬೋರಾನ್ ಇರ್ಬೋದು, ಜಿಂಕ್ ಇರ್ಬೋದು, ಅಷ್ಟು ಸುಲಭವಾಗಿ ಅಪ್ಟೇಕ್ ಆಗಲ್ಲ. ನೀವು ತಗೊಂಡೋಗಿ ಭೂಮಿಗೆ ಡೈರೆಕ್ಟ್ ಹಾಕಿದಾಗ ಅದು ಅಲ್ಲೇ ಇಟ್ಕೊಂಡ್ರೆ ಅದು ಒಂದರ ಜೊತೆಗೆ ಇನ್ನೂ ಹಲವು ನ್ಯೂಟ್ರಿಷನನ್ನು ಅಲ್ಲೇ ಹಿಡಿದು ಇಟ್ಕೊಳ್ಳುತ್ತೆ. ನಮಗೆ ನಮ್ಮ ಭೂಮಿನಲ್ಲಿ ಟ್ರಬಲ್ ಆಗಿರೋದೇ ಹಾಗೆ, ಫಾಸ್ಫರಸ್ ಅಲ್ಲೇ ಮಣ್ಣಲ್ಲೇ ಉಳ್ಕೊಂಡ್ರೆ ಪೊಟ್ಯಾಷಿಯನ್ ಹೋಗೋಕೆ ಬಿಡೋದಿಲ್ಲ, ಅಥವಾ ನೆಕ್ಸ್ಟ್ ಜಿಂಕನ್ನು ಹೋಗಕ್ಕೆ ಬಿಡೋದಿಲ್ಲ, ಮೆಗ್ನೀಷಿಯಂನ ಹೋಗಕ್ಕೆ ಬಿಡೋದಿಲ್ಲ. ಹಾಗಾಗಿ ಮಣ್ಣಲ್ಲಿ ನಮಗೆ ಅಲ್ಲೇ ನಿಲ್ಲ ಅಂಥದ್ದನ್ನು ಇದ್ದಂಗೆ ನಾವು ನೋಡ್ಕೋಬೇಕಾಗತ್ತೆ. ಈಗ ನಾವು ಮಣ್ಣು ಪರೀಕ್ಷೆ ಮಾಡಿಸಿದಾಗ ಪೊಟ್ಯಾಷ್ ಜಾಸ್ತಿ ಇದೆ ಅಂತೇಳಿ, ಅದಕ್ಕೆ ಫಾಸ್ಫರಸ್ ನಮ್ಮ ಮಣ್ಣಲ್ಲಿ ಜಾಸ್ತಿ ಇದೆ ಅಂತ ನೀವು ಫಾಸ್ಫರಸ್ ಕಮ್ಮಿ ಮಾಡಿದ್ರೆ ನೀವು ಕ್ರಾಪನ್ನು ಕಳ್ಕೊತೀರಿ. ಏನಾಗಿರುತ್ತೆ ಅದು ಅವೈಲೇಬಲ್ ಫಾರ್ಮಲ್ಲಿ ಇರಲ್ಲ, ಅದು ಅಲ್ಲಿ ನಿಮಗೆ ಮಣ್ಣಲ್ಲಿ ತೋರಿಸ್ತಾ ಇರುತ್ತೆ, ಬಟ್ ಪ್ಲಾಂಟಿಗೆ ಸಿಗ್ತಾ ಇರಲ್ಲ. ಅದನ್ನು ನೀವು ಸರಿ ಮಾಡ್ಕೊಳ್ಳೋದು ಹೇಗೆ ಅಂತಂದರೆ, ಜೀವಾಮೃತದ ಮೊರೆ ಹೋಗಬೇಕಾಗತ್ತೆ. ಜೀವಾಮೃತನ ಹಾಕಿ ಮೈಕ್ರೋಬ್ಸ್ದು ಆಕ್ಟಿವಿಟೀಸಲ್ಲಿ ನೀವು ಜಾಸ್ತಿ ಮಾಡಿದಾಗ ಅದಲ್ಲಿ ಅಪ್ಟೇಕ್ ಆಗುತ್ತೆ. ಹಾಗಾಗಿ ಆ ಥರ ಜೀವಾಣುಗಳನ್ನು ಉಪಯೋಗಿಸಿದಾಗ ನೀವು ಅಲ್ಲಿ ಮಣ್ಣಲ್ಲೇ ಉಳ್ಕೊಳ್ಳುವಂಥದ್ದು ಮೇಲೆ ಹೋಗಿ ಮಣ್ಣು ಆರೋಗ್ಯಕರವಾಗಿ ಇರುತ್ತೆ. ಇದನ್ನೆಲ್ಲ ನಾವು ಗಮನದಲ್ಲಿ ತಗೊಂಡು ನಾವು ತೀವ್ರವಾಗಿ ಅಂದರೆ ನಮ್ಮನ್ನ ಸಂಪೂರ್ಣ ನಾವು ಕೃಷಿನ ತೊಡಸ್ಕೊಂಡಾಗ ಮಾತ್ರ ಇದೆಲ್ಲ ಅರ್ಥ ಆಗುತ್ತೆ. ಈ ಕ್ರಮನ ಅನುಸರಿಸಿ ಮತ್ತೆ ನಾವು ಜೀವಾಣುಗಳಿಗೂ ಮಾತು ಕೊಡ್ತೀವಿ. ನಮ್ದೇನಂತಂದ್ರೆ, ಗೊಬ್ಬರ ನಾನು ಎಷ್ಟು ಕೊಡ್ತೀನಿ ಅಂತ ಕೇಳಿದ್ರೆ 5 ರೌಂಡ್ ಗೊಬ್ಬರ ಕೊಡ್ತೀನಿ ನಾನು. ಅಂದರೆ ಕೆಲವರು ಏನು ಹೇಳ್ತಾರೆ, 300-400 ಗ್ರಾಮ್ ಅತಿ ದೊಡ್ಡ ತಪ್ಪು. ಒಂದು ಸರಿ ಅತಿ ಹೆಚ್ಚು ಪ್ರಮಾಣದಲ್ಲಿ ಗಿಡದ ಬುಡಕ್ಕೆ ಗೊಬ್ಬರ ಹಾಕೋದು ಭಾಳ ದೊಡ್ಡ ತಪ್ಪಾಗುತ್ತೆ. ದೊಡ್ಡ ಪ್ರಮಾಣದಲ್ಲಿ ಒಂದು 300-350 ಗ್ರಾಮ್ 400 ಗ್ರಾಮ್ ಕೊಡ್ತಾ ಇದ್ದಾರೆ. 3 ಕಂತಿನಲ್ಲಿ 1 ಕೆಜಿ 200 ಗ್ರಾಮ್ ಆಯಿತು. ನಾನು ಕೊಡ್ತಾ ಇರೋ ಅಂಥದ್ದು 800-900 ಗ್ರಾಮ್ ಮಾತ್ರ 4-5 ಕಂತುಗಳಲ್ಲಿ. ಹೆಚ್ಚು ಕ್ವಾಂಟಿಟಿ ನಾನು ಗಿಡದ ಬುಡಕ್ಕೆ ಹಾಕಿದಾಗ ರೂಟ್ ಸಿಸ್ಟಮ್, ಫೀಡರ್ ರೂಟ್ಸ್ ಏನಿದೆ ಅದು ಏಟಾಗುತ್ತೆ, ಸತ್ತೋಗುತ್ತೆ, ಗೊಬ್ಬರ ಹೀರ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ. ಅದನ್ನೇ ನೀವು ಸ್ಪ್ರೆಡ್ ಮಾಡೋ ಥರ, ರಂಗೋಲಿ ಥರ ಹಾಕಬಾರ್ದು, ಸ್ಪ್ರೆಡ್ ಆಗಬೇಕು. ಆ ಕಾಳುಗಳು ಸ್ಪ್ರೆಡ್ ಆಗಬೇಕು, ಆಗ ಆ ರೂಟನ್ನು ಸುಡಲ್ಲ, ಅದು ಸ್ಕಾರ್ಚಿಂಗ್ ಮಾಡಲ್ಲ. ಅದು 150-200 ಗ್ರಾಮ್ ಮಾತ್ರ ಕೊಡಬೇಕು ಒಂದು ಸರಿಗೆ, ಆಗ ನಮ್ಮ ಮಣ್ಣಲ್ಲಿ ಸುಡಲ್ಲ, ಯಾವುದೇ ಎರೆಹುಳುಗಳಿಗಾಗಲಿ ಬೇರೆ ಏನಕ್ಕೂ ತೊಂದರೆ ಆಗಲ್ಲ. ಈ ಥರ ಕ್ರಮಗಳನ್ನು ಅನುಸರಿಸ್ಕೋಬೇಕಾಗತ್ತೆ. ಮತ್ತು ನಮ್ಮ ಗೊಬ್ಬರದ ಆಯ್ಕೆ, ನಾನು ಡೈರೆಕ್ಟ್ ಯೂರಿಯಾ ತರದ್ ಬಿಟ್ಟು ನಮ್ಮ ತೋಟಕ್ಕೆ 10 ವರ್ಷ ಆಯಿತು. ಯೂರಿಯಾದ ರೂಪದಲ್ಲಿ ನಾನು ನೈಟ್ರೋಜನ್ ಬಳಕೆ ಮಾಡ್ತಾ ಇಲ್ಲ. ಯೂರಿಯಾ ಅತಿ ಹೆಚ್ಚು ಮಣ್ಣನ್ನು ಹಾನಿ ಮಾಡುತ್ತೆ ಅಂತೇಳಿ ಅದನ್ನು ಸ್ಪ್ರೇ ರೂಪದಲ್ಲಿ ಕೊಡಬೇಕು ಅಂತ ನ್ಯಾನೋ ರೂಪಕ್ಕೆ ತಗೊಂಡೋಗೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ನೈಟ್ರೋಜನ್ ಬದಲಿಗೆ, ನೈಟ್ರೋಜನ್ ಬೇಕು, ಯೂರಿಯಾ ರೂಪದಲ್ಲಿ ಬೇಡ. 99 ಇದೆ, ಕ್ಯಾಲ್ಸಿಯಂ ನೈಟ್ರೇಟ್ ಇದೆ, ಕ್ಯಾಲ್ಸಿಯಂ ನೈಟ್ರೇಟ್ ಸ್ಕಾರ್ಚಿಂಗ್ ಮಾಡಲ್ಲ. ಹಾಗಾಗಿ ನಾವು ಈ ಥರದನ್ನು ಅಳವಡಿಸ್ಕೋಬೇಕಾಗತ್ತೆ. ಪೊಟ್ಯಾಶು, ಮೆಗ್ನೀಷಿಯಮ್, ಸಲ್ಫರ್ ಎಲ್ಲ ನ್ಯಾಚುರಲ್ ಸೋರ್ಸಲ್ಲೇ ಸಿಗ್ತಾ ಇದೆ, ಸ್ವಲ್ಪ ದುಬಾರಿ. ಬಟ್ ನಾನು ಬಳಸ್ತಾ ಇರೋಂಥದ್ದೆಲ್ಲ ಮಣ್ಣಿಗೆ ಹಾನಿ ಮಾಡದಲ್ಲೇ ಇರೋಂಥ ಗೊಬ್ಬರಗಳು, ಸ್ವಲ್ಪ ಎಕ್ಸ್ಪೆನ್ಸಿವ್. ಮತ್ತು ನಾವು ಕ್ರಿಮಿನಾಶಕಗಳನ್ನು ಬಳಸ್ತಾ ಇರೋಂಥದ್ದೆಲ್ಲ ವಿಷ ಕ್ಯಾರಿ ಆಗಲ್ಲ, ನೇಚರ್ಗೆ ತುಂಬ ತೊಂದರೆ ಮಾಡಲ್ಲ, ಬಟ್ ತುಂಬ ಎಕ್ಸ್ಪೆನ್ಸಿವ್. ನಾವು ಲಾಭದಾಯಕವಾಗಿ ಕೃಷಿ ಮಾಡಿದಾಗ ಅದನ್ನೆಲ್ಲ ನಾವು ಅಳವಡಿಸ್ಕೋಬೋದು. ಉದಾಹರಣೆಗೆ ಒಂದು ಕ್ಲೋರೋಫಾರಿಪಾಸ್ ಅಂತ ಇಟ್ಕೊಳ್ಳಿ, ಅದನ್ನು ಡ್ರಂಚ್ ಮಾಡಿದ್ರೆ 350-400 ರೂಪಾಯಿ. ಅದು ನಾನು ಬಳಸ್ತಾ ಇರೋಂಥದ್ದು 450-500 ರೂಪಾಯಿ ಲೀಟ್ರು. ಈ 400 ರೂಪಾಯಿ ವರ್ಸಸ್ 4,000 ಅಂತ ಅಂದಾಗ ಸ್ವಲ್ಪ ಕಷ್ಟ ಆಗುತ್ತೆ, ಬಟ್ ನಮಗೆ ಅಧಿಕ ಲಾಭ ತಗೋತ ಇದ್ದಾಗ ಇದನ್ನೆಲ್ಲ ಬಳಸ್ಬೌದು. ಹಾಗಾಗಿ ನಿಮ್ಮ ಆಯ್ಕೆ, ಯಾವುದು ನಮಗೆ ನೇಚರ್ಗೆ ಮತ್ತು ನಮ್ಮ ಭೂಮಿಗೆ ಹಾನಿ ಮಾಡುತ್ತೆ, ಎರೆಹುಳುಗಳಿಗೆ ಮೈಕ್ರೋಬ್ಸ್ಗೆ ಹಾನಿ ಮಾಡುತ್ತೆ, ಅದನ್ನು ನೀವು ಬಿಟ್ಟು ಒಳ್ಳೆ ಗೊಬ್ಬರಗಳನ್ನು ಆಯ್ಕೆ ಮಾಡಿಕೊಂಡಾಗ ನಿಮಗಿದೆಲ್ಲ ಸಾಧ್ಯ ಆಗುತ್ತೆ. ನನಗೆ ಹೆಮ್ಮೆ ಇದೆ, ನನ್ನ ಮಣ್ಣು ಆರೋಗ್ಯವಾಗಿದೆ. ಯಾಕೆ ಅಂದರೆ ಈ ವರ್ಷ ನಾನು 1 ಎಕರೆನಲ್ಲಿ ಅರೇಬಿಕನ 50 ಚೀಲ ಪಾರ್ಚ್ಮೆಂಟು ಟಾರ್ಗೆಟ್ ಮಾಡ್ತಾ ಇದ್ದೀನಿ. 50 ಬ್ಯಾಗ್ ತೊಗೋಬೇಕು ಅಂದರೆ ನಾವು 25-30 ವರ್ಷದಿಂದ ನಾವು ಇದೇ ಥರ ಫಾರ್ಮಿಂಗ್ ಮಾಡ್ಕೋಬತ್ತಿರೋದ್ರಿಂದ ಮಣ್ಣು ಸಾಯುತ್ತೆ, ಮಣ್ಣು ಏನು ಆಗುತ್ತೆ ಅನ್ನೋ ಆತಂಕ ಖಂಡಿತವಾಗಿ ಬೇಡ. ನಾವು ಒಂದಷ್ಟು ಜವಾಬ್ದಾರಿ ತೊಗೊಂಡು ಮಾಡಿದಾಗ ಆ ಥರ ಏನಾದ್ರು ಆಗಬೇಕಾಗಿತ್ತು ಅಂದರೆ ನಾನು ಈ ವರ್ಷ 50 ಚೀಲ ತೊಗೊಳಕ್ಕೆ ಆಗ್ತಾ ಇರಲಿಲ್ಲ. ನಮ್ಮದು RS ಸರ್ಟಿಫೈಡ್ ಅಂದರೆ ಪ್ರತಿ ವರ್ಷ ನೀರು ಪರೀಕ್ಷೆ ಆಗುತ್ತೆ, ಮಣ್ಣು ಪರೀಕ್ಷೆ ಆಗುತ್ತೆ.

ಅದರಲ್ಲೆಲ್ಲವೂ ಪಾಸ್ ಆಗಿರೋದ್ರಿಂದ ಏನೂ ತೊಂದರೆ ಇಲ್ಲ. ಇದನ್ನೆಲ್ಲ ಅಳವಡಿಸ್ಕೊಂಡು ಲಾಭದಾಯಕವಾಗಿ ನಾವು ಕಾಫಿನ ಬೆಳಿಬಹುದು. ಖರ್ಚು ಸ್ವಲ್ಪ ಜಾಸ್ತಿ ಬರುತ್ತೆ. ಇಲ್ಲೇನಂದ್ರೆ ಪ್ಲಾಂಟೇಷನ್ಗೆ ನಾವು ದುಡ್ಡು ಹಾಕಿದ್ರೆ ಮಾತ್ರ ನಾವು ವಾಪಸ್ ತಗೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. 50 ಚೀಲ ಕೆಲವರಿಗೆ ಆಶ್ಚರ್ಯ ತರಬಹುದು. ಮೊನ್ನೆಯಾರ ಕೇಳಿದೆ, ನನ್ಗೆ 10 ಚೀಲ ಬೆಳೆಯೋದಕ್ಕೆ ನನಗೆ ಕಷ್ಟ ಆಗ್ತಾ ಇದೆ ಎಕರೆಗೆ, ನೀವು ಹೆಂಗೆ 50 ಚೀಲ ಬೆಳಿತೀರಿ, ಡಬ್ಬಲ್ ಬೆಳಿಬೋದು, 50 ಹೆಂಗೆ ಅಂತ. ಭಾಳ ಸಿಂಪಲ್ ಇದೆ. ಏನಂದ್ರೆ ಅರೇಬಿಕಾ 5x5 ಚಂದ್ರಗಿರಿ ಏನಿದೆ, ಯಾರನ್ನ ಕೇಳ್ತೀನಿ ಹಂಗಂದವ್ರಿಗೆ, 3 ಕೆಜಿ ಕುಯ್ಯಕ್ಕಾಗತ್ತ ಒಂದು ಗಿಡದಲ್ಲಿ ನಿಮಗೆ? ಓನ್ಲಿ 3 ಕೆಜಿಸ್. ಅದಕ್ಕಿಂತ ಜಾಸ್ತಿ ಕುಯ್ಬೋದು. 3 ಕೆಜಿ ಕುಯ್ದ್ರೆ 22 ಚೀಲ ಕಾಫಿ ಎಕರೆಗೆ. ನಾನೀಗ 50 ಚೀಲ ಟಾರ್ಗೆಟ್ ಮಾಡ್ತಿರೋದು 6.5 ಕೆಜಿ ಒಂದು ಗಿಡದಲ್ಲಿ ಫ್ರೂಟ್ ಕುಯ್ಬೇಕು. ಎಲ್ಲ ಗಿಡದಲ್ಲೂ ನಾನು 6.5 ಕೆಜಿ ಹಣ್ಣು ಕುಯ್ದ್ರೆ ನನಗೆ 50 ಕೆಜಿಗೆ ರೀಚ್ ಆಗ್ತೀನಿ. 2018 ಅದೇ ಬ್ಲಾಕಲ್ಲಿ ನಾನು 42 ಬ್ಯಾಗ್ ಹಾರ್ವೆಸ್ಟ್ ಮಾಡಿದ್ದೀನಿ. 8 ಬ್ಯಾಗ್ ಹೆಚ್ಚಿನ ನಿರೀಕ್ಷೆ ಈ ವರ್ಷ ಮಾಡ್ತಾ ಇದ್ದೀನಿ. ಗಿಡದ ಎತ್ತರನ ಜಾಸ್ತಿ ಮಾಡ್ಕೊಂಡಿದ್ದೀನಿ. ಯಾಕೆಂದ್ರೆ ನಾನು ಅರ್ಧಂಬರ್ಧ ಹೇಳಿದ್ರೆ ನಿಮಗೆ ಕನ್ಫ್ಯೂಸ್ ಆಗುತ್ತೆ. ನಮ್ದು ತೋಟದಲ್ಲಿ ಅರೇಬಿಕ ಇರೋ ಅಂಥದ್ದು 6, 7, 8 up to 10 feet ವರೆಗೂ ನಾವು ಅರೇಬಿಕ ಗಿಡನ ಪೋಷಣೆ ಮಾಡಿ ಇಟ್ಕೊಂಡಿದ್ದೀವಿ. ಕೆಲವು ಗಿಡದಲ್ಲಿ 18 ಕೆಜಿ ವರೆಗೂ ಇದೆ, ಒಂದೇ ಗಿಡದಲ್ಲಿ 18 ಕೆಜಿ, ಇನ್ಯಾವುದ್ರಲ್ಲೂ ಕಡಿಮೆ ಇರುತ್ತೆ, 2 ಕೆಜಿ ಇರುತ್ತೆ. ಆವರೇಜ್ ನಮಗೆ 6.5 ಕೆಜಿ ಸಿಕ್ಕಿದ್ರೆ 50 ಕೆಜಿನ ನಾವು ಟಾರ್ಗೆಟ್ ಮಾಡ್ಬೋದು. ಇದು ಬಹಳ ವಿಶೇಷ ಏನಲ್ಲ. ಬ್ರೆಜಿಲ್ಗೆ ಹೋಗಿದ್ದೆ, ಬ್ರೆಜಿಲ್ನಲ್ಲಿ ಹಲವಾರು ತೋಟಗಳ ವೀಕ್ಷಣೆ ಮಾಡಿದಾಗ ಅಲ್ಲಿ 50-60 ಚೀಲ ಕಾಫಿನ ಹಾರ್ವೆಸ್ಟ್ ಮಾಡ್ತಾ ಇದ್ದಾರೆ. ಬಹಳ ವಿಶೇಷವಾಗಿ ಏನು ನಾನು ಕುಯ್ತಾ ಇರೋಂಥದ್ದಲ್ಲ, ಅಲ್ಲಿ ಅವ್ರು ಕುಯ್ತಾ ಇದ್ದಾರೆ ಅಂದರೆ ನಮಗೆ ಯಾಕೆ ಆಗ್ತಾ ಇಲ್ಲ. ನಾವು ಕೆಲವನ್ನ ಅಳವಡಿಸ್ಕೋತಾ ಇಲ್ಲ, ಬರೀ ಗೊಂದಲದಲ್ಲಿದ್ದೀವಿ. ನಾನು ಗೊಬ್ಬರ ಹಾಕಬೇಕಾ ಬೇಡವಾ, ಈ ಔಷಧಿ ಹೊಡಿಬೇಕಾ ಬೇಡವಾ. ಕಾಫಿಗೆ ಅಂತ ಏನು ಒಂದು ಗೈಡೆನ್ಸ್ ಇದೆ, ಇಷ್ಟು ಕ್ರಮ ಅನುಸರಿಸಬೇಕು ಅಂತ ಕಾಫಿ ಬೋರ್ಡ್ ಹೇಳಿದೆ. ಅದ್ರ ಪ್ರಕಾರ ನಾವು ಹೋದರೆ ಒಂದಷ್ಟು ನಮ್ಮ ನಾಲೆಡ್ಜನ್ನೇ ನಾವು ಅದಕ್ಕೆ ಸೇರಿಸ್ಕೊಂಡು ಮಾಡಿದಾಗ ಖಂಡಿತವಾಗೂ ನಾವು ಮಾಡ್ಬೋದು. ಇನ್ನು ರೋಬಸ್ಟ ವಿಚಾರಕ್ಕೆ ಬಂದರೆ 60-70 ಚೀಲ ಭಾಳ ಈಸಿಯಾಗಿ ಕುಯ್ಬೋದು. ಅರೇಬಿಕ ಕುಯ್ಯಕ್ಕೆ ಕಷ್ಟ ಆಗುತ್ತೆ. 100 ಬ್ಯಾಗ್ವರೆಗೂ ಕುಯ್ದಿರೋ ಉದಾಹರಣೆ ಇದೆ. 100 ಬ್ಯಾಗು ಕುಯ್ಬೋದು ಚರಿನ. ಒಂದಷ್ಟು ಕ್ರಮ ಅನುಸರಿಸ್ಬೇಕು. 1 ಎಕರೆಗೆ 500 ಗಿಡ ಇದೆ ಅಂತ ಇಟ್ಕೊಳ್ಳಿ, 500 ಪ್ಲಾಂಟ್ಸ್ ಆವರೇಜ್. ಒಂದು ಗಿಡದಲ್ಲಿ 10 ಕೆಜಿ ಟಾರ್ಗೆಟ್ ಮಾಡಿದ್ರೆ ನಮಗೆ 45 ಚೀಲ ಕಾಫಿ ಆಯಿತು. 10 ಕೆಜಿ ಫ್ರೂಟ್ಸ್, ಅಷ್ಟು ದೊಡ್ಡ ಗಿಡದಲ್ಲಿ 10 ಕೆಜಿ ಕುಯ್ಯೋಕ್ಕಾಗೋದಿಲ್ವಾ? ಒಂದು ಗಿಡ ನೀವು ಹೋಗಿ ಚೆಕ್ ಮಾಡಿ ನೋಡಿ, 40 ಕೆಜಿವರೆಗೂ ಇರುತ್ತೆ. ಅಂದರೆ ಅಷ್ಟು ಗಿಡದಲ್ಲಿ ಕ್ರಾಪ್ ಸಿಗ್ತಾ ಇರಬೇಕು ನಮಗೆ. ಆ ಥರ ನಾವು ನಿರ್ವಹಣೆ ಮಾಡಬೇಕಾಗತ್ತೆ. ಅದಕ್ಕೆ ಎಷ್ಟು ಬೇಕಾಗುತ್ತೆ ನ್ಯೂಟ್ರಿಷನ್ನು? ನಾನು ಮುಖ್ಯವಾಗಿ ಇನ್ನೂ ಮತ್ತೆ ಸ್ಟ್ರೆಸ್ ಮಾಡಿ ಹೇಳ್ತೀನಿ, ಇಲ್ಲಿ ಸೆಕೆಂಡ್ರಿ ನ್ಯೂಟ್ರೆಂಟ್ಗೆ ಇಗ್ನೋರ್ ಮಾಡ್ತಾ ಇದ್ದೀರಾ ಅಲ್ಲ, ಸೆಕೆಂಡ್ರಿ ನ್ಯೂಟ್ರೆಂಟ್ಗೆ ಒತ್ತು ಕೊಡಿ. ಕ್ಯಾಲ್ಸಿಯಂ ನೈಟ್ರೇಟ್ ಸಣ್ಣ ಪ್ರಮಾಣದಲ್ಲಿ 2 ಸರಿ ಕೊಡಿ. ಗುಣಮಟ್ಟದ ಗೊಬ್ಬರ, ಮಣ್ಣು ಹಾಳಾಗೋಂಥ ಗೊಬ್ಬರನ ಖಂಡಿತ ಹೇಳ್ತಾ ಇಲ್ಲ. ಮೆಗ್ನೀಷಿಯಂ ಸಲ್ಫರ್ ಪೊಟ್ಯಾಶ್ ಕಾಂಬಿನೇಷನ್ ಇರೋಂಥ ಗೊಬ್ಬರ, ನ್ಯಾಚುರಲ್ ಸೋರ್ಸ್ ಆರ್ಗ್ಯಾನಿಕ್ ಸರ್ಟಿಫೈಡ್ ಇರೋಂಥವು ಸಿಗ್ತಾ ಇದ್ದಾವೆ. ಅದನ್ನು ನೀವು 2 ಸರಿ 100-100 ಗ್ರಾಮ್ ಕೊಡಿ. ಶನಿವಾರ ಸಂತೆ ಹತ್ರ ಹೋಗುವಾಗ ಒಂದು ತೋಟ ವೀಕ್ಷಣೆ ಮಾಡ್ಕೊಳೋದೇ ಕರೆದಿದ್ರು. ಭಾಳ ಕಷ್ಟಪಟ್ಟಿದ್ರೆ ಭಾಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಕ್ರಾಪು ಹೇಳೋವಷ್ಟು ಮಟ್ಟಿಗಿಲ್ಲ, ಅವರಿಗೆ ಅಸಮಾಧಾನ ಇತ್ತು. ಈಗ ನಾನು ಬರ್ಕೊಟ್ಟೆ ನೆಕ್ಸ್ಟ್ ಇಯರ್ಗೆ ಸರ್ ಸೆಕೆಂಡ್ರಿ ನ್ಯೂಟ್ರೆಂಟ್ ಒಂದು ನೀವನ್ನ ಅದಕ್ಕೆ ಆ್ಯಡ್ ಮಾಡಿ ನಿಮ್ಮದು 1 ಟನ್ ಎಬೋ ಹೋಗುತ್ತೆ ಕಾಫಿ ಅಂತ. ಹಾಗಾಗಿ ಈ ಥರ ಕ್ರಮನ ಅನುಸರಿಸಿಕೆ ನಾವು ಬೆಳೆದ್ರೆ ಭಾಳ ಲಾಭದಾಯಕವಾಗಿ ಕೃಷಿ ಮಾಡ್ಬೋದು. ಹಲವಾರು ಜನ ಇಲ್ಲಿ ನಮ್ಮ ತೋಟ ವೀಕ್ಷಣೆ ಮಾಡಿರೋರು ಇದ್ದೀರಾ. ಮತ್ತೆ ನಾನು ಏಲಕ್ಕಿನೇ ಬೆಳೀತಾ ಇದ್ದೀನಿ. ಏಲಕ್ಕಿ ಎಕರೆಗೆ 450-500 ಕೆಜಿವರೆಗೂ ನಾವು ಪ್ರೊಡಕ್ಷನ್ ತೆಗಿತಾ ಇದ್ದೀವಿ. ಎಷ್ಟು ಲಾಭದಾಯಕ ಅಲ್ವಾ? ಹಂಗಾಗಿ ಅಡಿಕೆನೂ ಅಷ್ಟೇ. ಅಡಿಕೆನೂ ನಮಗೆ ಆವರೇಜ್ ನಾವೆಲ್ಲ ಲೆಕ್ಕ ಹಾಕೋದು 1 ಎಕರೆಗೆ ಎಷ್ಟು ಬರುತ್ತೆ ಅಂತ ನಾವು ಲೆಕ್ಕ ಹಾಕೋದಿಲ್ಲ. ಒಂದು ಮರಕ್ಕೆ ನಾವು ಎಷ್ಟು ಅಡಿಕೆ ಕುಯ್ತೀವಿ, ಒಂದು ಗಿಡ ಏಲಕ್ಕಿನಲ್ಲಿ ಎಷ್ಟು ಕೆಜಿ ಏಲಕ್ಕಿ ಕುಯ್ತೀವಿ, ಅರೇಬಿಕದಲ್ಲಿ ಎಷ್ಟು, ಈ ಥರ ಲೆಕ್ಕ ಹಾಕೊಂಡು ಪ್ರತಿ ಗಿಡನೂ ನೀವು ಗಮನಿಸಿದ್ರೆ ನೀವು ಖಂಡಿತವಾಗೂ ಅತಿ ಹೆಚ್ಚು ಲಾಭದಾಯಕವಾಗಿ ಕೃಷಿನ ಮಾಡ್ಬೋದು. ಮತ್ತೊಂದಷ್ಟು ನಮ್ಮಲ್ಲಿ ಗೊಂದಲಗಳನ್ನು ಇಟ್ಕೊಳ್ಳೋದು ಬೇಡ. ಮತ್ತೆ ರೋಬಸ್ಟ ನೆರಳನ್ನು ಅತಿಯಾಗಿ ಕಡಿಮೆ ಮಾಡಿ ಕ್ರಾಪ್ ಜಾಸ್ತಿ ಬರ್ಬೋದು, ಟೆಂಪ್ರವರಿ ಆಗುತ್ತೆ. ನಮ್ದೇನು ಚಾಲೆಂಜಿಂಗ್ ಅಂದರೆ ಮರನ ಇಟ್ಕೋಬೇಕು, ನೇಚರ್ಗೂ ತೊಂದರೆ ಆಗ್ಬೋದು. ಮರ ಇಟ್ಕೋಬೇಕು, 50 ಚೀಲ ಕಾಫಿ ಕೊಯ್ಬೇಕು. ಅದು ನಾವು ಪ್ರಯತ್ನ ಮಾಡ್ತಾ ಇದ್ದೀನಿ, ಅದರಲ್ಲಿ ನಾವು ಸಕ್ಸಸ್ಸು ಆಗಿದ್ದೀವಿ. ಓಪನ್ ಮಾಡಿದ ತಕ್ಷಣವೇ ಕ್ರಾಪ್ ಜಾಸ್ತಿ ಬರುತ್ತೆ. ಆರ್ಗ್ಯಾನಿಕ್ ಕಾರ್ಬನ್ನು ನಾವು ಕಳ್ಕೋಬಾರ್ದು. ಭೂಮಿಗೆ ಒಣ ತರ್ಗುಗಳು, ಎಲೆ, ಹಸಿರು ಎಲೆಗಳು, ಅದು ಟನ್ಗಟ್ಟಲೆ ನಮ್ಮ ಭೂಮಿಗೂ ಬೀಳಬೇಕು. ಮರನೂ ನಾವು ಇಟ್ಕೋಬೇಕಾಗತ್ತೆ. ಅಷ್ಟು ಮರ ಇಟ್ಕೊಂಡು ನಾವು ಇಂತಿಷ್ಟು ಮರ, ಮತ್ತು ಕಂಬ ಮಾಡಿಟ್ಟಿರ್ತಾರೆ ಕೆಲವರು ಕಂಪ್ಲೀಟ್ ಓಪನ್ ಮಾಡಿ, ಅದು ತಪ್ಪಾಗುತ್ತೆ. ಹಲವಾರು ದಿನಗಳಲ್ಲಿ ಭೂಮಿ ಬರಡಾಗೋಂಥ ಚಾನ್ಸಸ್ ಇದೆ, ಮೈಕ್ರೋಪ್ಸಿಗೆ ತೊಂದರೆ ಆಗುತ್ತೆ. ಹಾಗಾಗಿ ನಾವು ಅತಿ ಹೆಚ್ಚು ಗಮನ ಕೊಟ್ಟು ಅದನ್ನು ಮಾಡಬೇಕಾಗತ್ತೆ. ಅತಿಯಾಗಿ ನೆರಳಿಟ್ಕೊಂಡ್ರೂ ತಪ್ಪಾಗತ್ತೆ. ಸ್ಟ್ರೆಸ್ ಮ್ಯಾನೇಜ್ಮೆಂಟು ನಾವು ಮಾಡಬೇಕಾಗತ್ತೆ. ಮರಗಸಿ ಮಾಡೋದೇನಕ್ಕೆ ನಾವು ಸ್ಟ್ರೆಸ್ ಮ್ಯಾನೇಜ್ಮೆಂಟ್. ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಅಂತ ಅಂದ್ರೇನು? ಗಿಡಕ್ಕೆ ಒತ್ತಡ ಕೊಡೋಂಥದ್ದು. ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಪ್ಲಾಂಟಿಗಲ್ಲ, ನಮಗೂ ಬೇಕಾಗುತ್ತೆ. ನಮಗೂ ಅನಾಯಾಸವಾಗಿ ಎಲ್ಲ ಸಿಗ್ತಿದ್ರು ನಾವೇನು ಮಾಡಕ್ಕೆ ಹೋಗಲ್ಲ. ನಮಗೂ ತೊಂದರೆಗಳು ಬಂದಾಗ ನಾವು ಸ್ಟ್ರಾಂಗ್ ಆಗಿ ಹೋಗ್ತೀವಿ, ಅದನ್ನು ಸರಿ ಮಾಡ್ಕೋಬೇಕು ಅಂತ. ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಅಂದರೆ ಗಿಡನ ಹೆದರಿಸೋದು. ನನ್ನ ಅರ್ಥದಲ್ಲಿ ಹೇಳಬೇಕಂದ್ರೆ ಸ್ಟ್ರೆಸ್ ಮ್ಯಾನೇಜ್ಮೆಂಟ್, ಅದಕ್ಕೆ ನಾವು ನೀರು ಕೊಡದಲೆ ಡ್ರೈ ಮಾಡಿದಾಗ ಆ ಗಿಡ ಒಣಗ ಲೆವೆಲ್ಲಿಗೆ ಹೋಗುತ್ತೆ.
ಅದಕ್ಕೆ ಭಯ ಆಗುತ್ತೆ, ನನ್ನ ಸಂತತಿ

0: ನಾಶ ಆಗುತ್ತೆ ಅಂತ ಹೇಳೋದು ಪ್ರೊಡಕ್ಷನ್ ಕಡೆಗೆ ಅಂದ್ರೆ ಅದ್ರ ಮರಿ ಅಂದ್ರೆ ಏನು ಕಾಫಿ ಕಾಯಿ ಮೆಣಸು ಎಲ್ಲ ಬಿಡುತ್ತೆ ಆ ಸ್ಟ್ರೆಸ್ ಆದಾಗ ಪ್ರೊಡಕ್ಷನ್ ಕಡೆಗೆ ಜಾಸ್ತಿ ಒತ್ತು ಕೊಡುತ್ತೆ ಅವಾಗ ಮತ್ತೆ ಅದು ಸಾಯ ಹಂತಕ್ಕೆ ಹೋದಾಗ ನಾವು ನೀರು ಕೊಟ್ಟು ಪೋಷಣೆ ಮಾಡ್ತೀವಿ ಅದು ನಮಗೆ ಸ್ಟ್ರೆಸ್ ಮ್ಯಾನೇಜರ್ ಸ್ಟ್ರೆಸ್ಸಿಗೆ ಹೋದಾಗ ಯಾವುದೇ ಜೀವಿ ಪ್ರೊಡಕ್ಷನ್ ಕಡೆಗೆ ಅದರ ಸಂತತಿನ ಅಭಿವೃದ್ಧಿ ಮಾಡೋದಕ್ಕೆ ಅದು ಪ್ರಯತ್ನ ಮಾಡುತ್ತೆ ಅದು ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ನಂದು ಕೃಷಿ ಏನಿದೆ ಅಂತಂದರೆ ನ್ಯೂಟ್ರಿಷನ್ ಕ್ವಾಲಿಟಿ ಗುಣಮಟ್ಟದ ಔಷಧಿ ಗೊಬ್ಬರಗಳಿಗೆ ನಾನು ಒತ್ತು ಕೊಟ್ಟಿದ್ದೀನಿ ಗುಣಮಟ್ಟದ ಗೊಬ್ಬರಗಳು ಅಂದಾಗ ಒಂದಷ್ಟು ಪ್ರೈಸ್ ಜಾಸ್ತಿ ಇರುತ್ತೆ ತುಂಬ ಚೀಪ್ ಕ್ವಾಲಿಟಿ ಗೊಬ್ಬರ ಔಷಧಿನ ದಯವಿಟ್ಟು ತಗೋಬೇಡಿ ಭೂಮಿ ಹಾಳಾಗುತ್ತೆ ಕಳೆನಾಶಕ ಯಾವುದೇ ಕಾರಣಕ್ಕೂ ಬಳಕೆ ಮಾಡಬೇಡಿ ನಾವು ಕಳೆನಾಶಕ ಬಳಸ್ತಾ ಇದ್ದೀವಿ ಅಂದರೆ ಭೂಮಿ ಮೇಲೆ ಮಾಡ್ತಿರೋಂಥ ಘನಘೋರ ಅಪರಾಧ ಅಂತಲೇ ಹೇಳ್ಬೋದು ಯಾಕೆ ಅಂತಂದರೆ ಮೈಕ್ರೋಬ್ಸ್ಗೆ ನಾವು ಒತ್ತು ಕೊಡ್ತಾ ಗೊಬ್ಬರ ಹಾಕಿದಾಗ ನಮಗೆ ಆ ಜಾಗದಲ್ಲಿ ಮಾತ್ರ ಒಂದಷ್ಟು ಮೈಕ್ರೋಬ್ಸ್ ಕಡಿಮೆ ಆಗ್ಬೋದು ಕಳೆನಾಶಕ ಹೊಡೆದಾಗ ಪ್ರತಿ ಇಂಚಿಗೂ ನಾವು ಸ್ಪ್ರೇ ಮಾಡ್ತೀವಿ ಅಷ್ಟು ಕೋಟ್ಯಾಂತರ ಜೀವಿಗಳು ನಾಶ ಆಗ್ತವೆ ಮತ್ತೆ ಅಭಿವೃದ್ಧಿ ಆಗ್ತವೆ ಬಟ್ ಅಷ್ಟು ಚೆನ್ನಾಗಾಗಲ್ಲ ಹಾಗಾಗಿ ಕಳೆನಾಶಕ ಹೊಡೆದಲ್ಲಿ ಇನ್ನೇನು ಮಾಡ್ಬೋದು ಕಳೆ ತುಂಬ ಬರುತ್ತೆ ಅಂದರೆ ವೀಡಿಂಗ್ ಮೆಷಿನ್ ಕೆಲವರು ಹೇಳ್ತಾ ಇರ್ತಾರೆ ನಮ್ಮ ತೋಟದಲ್ಲಿ ಕಳೆ ತುಂಬ ಬಂದ್ಬಿಡುತ್ತೆ ಸರ್ ವೀಡಿಂಗ್ ಮೆಷಿನ್ ಯೂಸ್ ಮಾಡಿದ್ರೆ ಅದಕ್ಕೆ ಆತಂಕ ಪಟ್ಕೋತಾರೆ ನಾನೇನು ಆತಂಕ ಪಟ್ಕೋತೀನಿ ಅಂದರೆ ನಮ್ಮ ತೋಟದಲ್ಲಿ ಕಳೆ ಕಮ್ಮಿ ಬಂತು ಅಂದರೆ ನಂಗೆ ಟೆನ್ಷನ್ ಆಗುತ್ತೆ ನಮ್ಮ ಭೂಮಿ ಏನಾರು ಹಾಳಾಗ್ಬಿಡ್ತಾ ಅಂತ ಅತಿ ಹೆಚ್ಚು ನಿಮ್ಮ ತೋಟದಲ್ಲಿ ಕಳೆ ಬರ್ತಾ ಇದೆ ಅಂದರೆ ನಿಮ್ಮ ಮಣ್ಣು ಆರೋಗ್ಯವಾಗಿದೆ ಅಂತ ಅರ್ಥ ಹುಲ್ಲು ಹಸಿರೆಲ್ಲ ಏನು ಬರುತ್ತೆ ಬಯೋಮಾಸ್ ಅದಷ್ಟು ಕಟ್ಟಾಗಬೇಕು ನಿಮ್ಮ ಭೂಮಿ ಸೇರಬೇಕು ಅದಷ್ಟು ಕಟ್ಟಾಗಬೇಕು ಭೂಮಿ ಸೇರಬೇಕು ಅದನ್ನು ಖಂಡಿತ ಕೊಲ್ಲಬೇಡಿ ತನ್ನಗಟ್ಟಲೆ ನಾವು ಗೊಬ್ಬರನ ಆಚೆಯಿಂದ ತಂದು ಹಾಕ್ತೀವಲ್ಲ ನೀವೇನು ಕಳೆನ ಕಟ್ ಮಾಡಿ ಭೂಮಿಗೆ ಸಿಗ್ತೀರಿ ಅದು ಬೆಲೆ ಕಟ್ಟಲು ಆಗದೇ ಇರೋ ಅಂಥ ಗೊಬ್ಬರ ಈ ಥರ ನಾವು ಒತ್ತು ಕೊಟ್ಟಾಗ ನಮಗೆ ಮೈಕ್ರೋಬ್ಸ್ ಜಾಸ್ತಿ ಆಗುತ್ತೆ ಎಲ್ಲಿಂದನೂ ಮೈಕ್ರೋಬ್ಸ್ ತರಬೇಕಾಗಿಲ್ಲ ನಮ್ಮ ಭೂಮಿನಲ್ಲೇ ಒಂದು ತಿಳ್ಕೊಳ್ಳಿ ಮೈಕ್ರೋಬ್ಸು ಸೂಕ್ಷ್ಮ ಜೀವಿಗಳು ನಿಮ್ಮ ಭೂಮಿನಲ್ಲಿ ಇಲ್ಲ ಅಂದರೆ ಒಂದು ಕಳೆನೂ ಹುಟ್ಟೋದಿಲ್ಲ ಒಂದು ಹುಲ್ಲು ಹುಟ್ಟೋದಿಲ್ಲ ಎಷ್ಟೇ ಗೊಬ್ಬರ ಹಾಕಿರೂ ಹುಟ್ಟಲ್ಲ ಮೈಕ್ರೋಬ್ಸ್ ಅಲ್ಲಿದೆ ಅಂದರೆ ಒಂದು ಕಳೆ ಬರುತ್ತೆ ಉದಾಹರಣೆಗೆ ಮರಳುಗಾಡಲ್ಲಿ ಹೋಗಿ ನೋಡಿ ಅಲ್ಲಿ ಸೂಕ್ಷ್ಮ ಜೀವಿಗಳಿಲ್ಲ ಏನಾರು ಇತ್ತು ಅಂದರೆ ಅಲ್ಲೊಂದು ಸಣ್ಣ ಕಳೆ ಬಂದಿರುತ್ತೆ ಹಾಗಾಗಿ ಕಳೆ ಬಂದರೆ ಬೇಜಾರು ಮಾಡ್ಕೋಬಿಡಿ ಕಳೆ ಹೆಚ್ಚು ಬರೆಸೋ ಅಂತ ಪ್ರಯತ್ನ ಮಾಡಿ ನಾವು ತಗೊಂಡೋಗಿ ಹಾಕ್ತೀವಿ ಹುರುಳಿ ತಡ್ಡಿ ಈ ಥರದ್ದೆಲ್ಲ ನಿಮ್ಮ ಭೂಮಿ ಬಯಲು ಬಯಲಲ್ಲಿ ಚೆಲ್ಲಿ ಬಯೋಮಾಸ್ ಬಂದ ಮೇಲೆ ನೀವು ಇದು ಮಾಡಿ ಮತ್ತು ಸೌದೆಗಳೆಲ್ಲನೂ ಆಚೆ ಹಾಕ್ತಾ ಇದ್ದೀರಾ ಸೌದೆ ಮಾರಾಟ ಮಾಡೋ ಅಂತ ಪದ್ಧತಿ ಇದೆ ನಮ್ಮ ತೋಟದಲ್ಲಿ ನಾವು ಸೌದೆ ಆಚೆ ಕಳಿಸೋದಿಲ್ಲ ಅಲ್ಲೇ ಪೀಸ್ ಪೀಸ್ ಮಾಡಿ ಆ ಭೂಮಿ ಹಾಕ್ತೀವಿ ಮೈಕ್ರೋಬ್ಸ್ಗೆ ಅತಿ ಹೆಚ್ಚು ಆಹಾರ ಅದಕ್ಕೆ ವರ್ಷಗಟ್ಟಲೆ ಆಹಾರ ಸಿಗುತ್ತೆ ಅದಕ್ಕೆ ಅಲ್ಲೊಂದು ಶೆಡ್ಡರ್ ಇಟ್ಕೊಂಡಿದ್ರು ಅದನ್ನು ನಾನು ವಿಚಾರಿಸ್ದೆ ಸಣ್ಣ ಸಣ್ಣ ಸೌದೆಗಳೆಲ್ಲ ಪುಡಿ ಮಾಡಿ ನಮ್ಮ ಭೂಮಿಗೆ ಸೇರಿಸ್ಬೇಕು ಅಂತ ಇನ್ನು ಮುಂದುವರೆದು ಹೋಗಬೇಕು ಅಂದರೆ ಕಾಫಿ ಸಿಪ್ಪೆ ಸಹ ನೀವು ಆಚೆಗೆ ಹಾಕಬಾರ್ದು ನಾವು ಪಲ್ಪರ್ ಮಾಡ್ತೀವಿ ನಮ್ಮ ಭೂಮಿಗೆ ಕಾಂಪೋಸ್ಟ್ ರೂಪದಲ್ಲಿ ಅದನ್ನು ವಾಪಸ್ ಆ ಭೂಮಿಗೆ ಹಾಕ್ತೀವಿ ಬಯೋಮಾಸ್ ಏನು ಆ ಭೂಮಿಯಿಂದ ಬಂದಿದೆ ನ್ಯೂಟ್ರಿಷನ್ ಖಾಲಿ ಮಾಡ್ಕೊಂಡು ಬಂದಿರೋ ಅಂಥದ್ದು ಅದನ್ನು ಒಂದಷ್ಟು 50% ವಾಪಸ್ ಈಗ 5 ಟನ್ ಕಾಫಿ ಸಿಕ್ತು ಅಂದರೆ 2.5 ಟನ್ ನಮಗೆ ಸಿಪ್ಪೆ ಬರ್ತು ಮತ್ತು ವಾಪಸ್ ಅದೇ ಭೂಮಿಗೆ ನಾವು ಸೇರಿಸ್ಬೇಕು ಈ ಥರದ ಪ್ರಯತ್ನಗಳನ್ನು ಮಾಡಿ ನಾವು ಅದು ಉತ್ತಮ ಗುಣಮಟ್ಟದ ಕಾಫಿಯನ್ನು ಬೆಳೆಯುವಂಥದ್ದು ಮತ್ತು ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟಿಗೆ ಖಂಡಿತ ಗೊಂದಲ ಮಾಡ್ಕೋಬೇಡಿ ನಾನೇ ಸಾಕ್ಷಿ ಅದಕ್ಕೆ ನನ್ನ ಮಣ್ಣು ಏನೂ ಹಾಳಾಗಿಲ್ಲ ನಾನು ಬೆಳೀತಿರೋಂಥ ಪ್ರೊಡಕ್ಷನ್ನು ಅಷ್ಟು ಶ್ರೇಷ್ಠವಾಗಿದೆ ನಾವು ಕೊಡ್ತಿರೋಂಥ ಪದಾರ್ಥದಲ್ಲಿ ಚೆಕ್ ಮಾಡಿಸಿ ರೆಸಿಡ್ ಇದೆಯಾ ಅಂತ ಚೆಕ್ ಮಾಡಬೇಕು ಮತ್ತು ಹಾರ್ವೆಸ್ಟ್ ಮಾಡೋ ಹಂತದಲ್ಲಿ ದಯವಿಟ್ಟು ಯಾವುದೇ ವಿಷಕಾರಿಗಳನ್ನು ಹೊಡೆಯೋ ಅವಶ್ಯಕತೆ ಇರಲ್ಲ ಕಾಳುಮೆಣಸಿಗಿರ್ಬೋದು ಕಾಫಿಗಿರ್ಬೋದು ಶಾರ್ಟ್ ಹೋಲ್ ಬರುತ್ತೆ ಅಂತೇಳಿ ನಾವೇನು ಮಾಡ್ತೀವಿ ಕ್ಲೋರೋಫಾರಿಫಾಸ್ ಸ್ಪ್ರೇ ಮಾಡ್ತೀವಿ ಬೆರಿ ಬೋರೋರು ಶಾರ್ಟ್ ಹೋಲ್ ಬೋರೋರಿಗೆ ದಯವಿಟ್ಟು ಇಲ್ಲಿಂದ ಮುಂದಕ್ಕೆ ಯಾವುದೇ ಥರದ ಆ ಥರ ಔಷಧಿಗಳನ್ನು ಪ್ರಯೋಗ ಮಾಡಬೇಡಿ ಒಂದಷ್ಟು ಬಯೋ ಕಂಟ್ರೋಲು ಮತ್ತು ವಿಷ ಕ್ಯಾರಿ ಆಗದೇ ಇರೋ ಅಂಥ ಔಷಧಿಗಳಿದೆ ಅದನ್ನು ಪ್ರಯೋಗ ಮಾಡಿ ಮತ್ತು ನಾವು ಸಕಲೇಶ್ಪುರದಲ್ಲಿ ಗುಣಮಟ್ಟದ ಕಾಫಿ ಮತ್ತು ಪ್ರೊಡಕ್ಷನ್ ಜಾಸ್ತಿ ಮಾಡಬೇಕು ಅಂದರೆ ಒಂದು ಕ್ಲಾಸು ನಡೆಸ್ತಾ ಇದ್ದೀವಿ ನಾನು ಮತ್ತು ಡಾಕ್ಟರ್ ವೇಣುಗೋಪಾಲ್ ಸರ್ ಅದನ್ನು ಕ್ಲಾಸ್ ತಗೋತೀವಿ ಕೃಷಿ ಮಾಡುವಾಗ ಯಾವುದೇ ಗೊಂದಲಗಳು ಬೇಡ ದಯವಿಟ್ಟು ದೃಢವಾಗಿ ಕಾಫಿನ ನಂಬೋದು ಕಾಫಿ ಬಿಟ್ಟು ಬೇರೆದಕ್ಕೆ ಡೈವರ್ಟ್ ಆಗಬೇಡಿ ದಯವಿಟ್ಟು ಒಂದಷ್ಟು ಅವಕಾಡೋ ಇರ್ಬೋದು ಲೀಚಿ ಇರ್ಬೋದು ಇನ್ಯಾವುದೋ ಡ್ರ್ಯಾಗನ್ ಫ್ರೂಟ್ ಇರೋದು ಒಂದಷ್ಟು ನಿಮ್ಮ ಮನೆಗೆ ತಿನ್ನೋಕ್ಕಾಗೋಷ್ಟು ತಗೊಳ್ಳಿ ಅಥವಾ ಸಣ್ಣ ಪ್ರಮಾಣದಲ್ಲಿ ತಗೊಳ್ಳಿ ಯಾವುದೇ ಬಟರ್ ಫ್ರೂಟ್ ಇರ್ಬೋದು ಇನ್ನೊಂದು ಇರ್ಬೋದು ಯಾರೋ ಒಂದು ಮರದಲ್ಲಿ ಇಷ್ಟು ಸಿಕ್ತು ಆಗಲ್ಲ 40 ಎಕರೆಯಲ್ಲಿ ಬೆಳೆದು ನೋಡಿ ಅಲ್ಲಿ ಅದಕ್ಕೆ ಫೈಟೋಪ್ತರ ಡಿಸೀಸ್ ಇದೆ ರೂಟ್ ಡಿಸೀಸ್ ಇದೆ ಹಾಗಾಗಿ ಕಾಫಿಯಷ್ಟು ನಮಗೆ ಬಲವಾಗಿ ನಂಬಿಕೆ ಬರೋ ಅಂಥ ಕ್ರಾಪ್ ನನ್ನ ಪ್ರಕಾರ ಇಲ್ಲಿವರೆಗೂ ಕಂಡಿಲ್ಲ ಅದ್ರ ಜೊತೆಗೆ ಸ್ವಲ್ಪ ಹಾಕೊಳ್ಳಿ ಕಾಫಿನ ನಂಬಿ ಬದುಕೋಣ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು
1: ರೈತ ಬಾಂಧವರೇ ಇದುವರೆಗೆ ಕಾಫಿ ಕೃಷಿಯಲ್ಲಿ ಪೋಷಕಾಂಶಗಳ ನಿರ್ವಹಣೆ ಕುರಿತು ಪ್ರಗತಿಪರ ಕೃಷಿಕರಾದ HS ಧರ್ಮರಾಜ್ ಅವರಿಂದ ಮಾಹಿತಿಗಳನ್ನು ಕೇಳಿದಿರಿ
2: ಮಾರುಕಟ್ಟೆ ಧಾರಣೆ ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಅಂತಾರಾಷ್ಟೀಯ ಮಾರುಕಟ್ಟೆಯಲ್ಲಿರುವ ಕಚ್ಚಾ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ ಅರೇಬಿಕಾ ಪಾರ್ಚ್ಮೆಂಟ್

0: ಇಪ್ಪತ್ತೆರಡು ರೂಪಾಯಿಯಿಂದ 22,800 ರೂಪಾಯಿ. ಅರಬಿ ಕಚೇರಿ 12,500 ರೂಪಾಯಿಯಿಂದ 14,200 ರೂಪಾಯಿ. ರೋಬಸ್ಟಾ ಪಾರ್ಚ್ಮೆಂಟ್ 17,500 ರೂಪಾಯಿಯಿಂದ 18,000 ರೂಪಾಯಿ. ರೋಬಸ್ಟಾ ಚೆರಿ 9,250 ರೂಪಾಯಿಯಿಂದ 10,000 ರೂಪಾಯಿ. ಮಾರುಕಟ್ಟೆ ಧಾರಣೆ ಕೇಳಿದ್ರಿ. ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಶುಂಠಿ ಕೃಷಿ ಕುರಿತು ಡಾಕ್ಟರ್ ಎಸ್ ವೈ ಚಂದ್ರಶೇಖರ್ ಅವರೊಂದಿಗೆ ನಡೆಸಿದ ಸಂದರ್ಶನ ಪ್ರಸಾರವಾಗಲಿದೆ. ಇಲ್ಲಿಗಿಂದಿನ ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮ ಮುಕ್ತಾಯವಾಯಿತು. ರೈತ ಬಾಂಧವರಿಗೆಲ್ಲ ನಮಸ್ಕಾರ.
1: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6 ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
2: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
1: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30.
2: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
1: ಲಿಡ್ಕರ್, ನಂಬಿಕೆ ನಿರಂತರ.

0: ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸಿರುವ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು.
1: ಅರೆ, ಈ ಕಸ್ಟಮರ್ ಕೇರ್ ಎಲ್ಲಿದೆ?
2: ಮೇಡಮ್
3: ಹೇಳಿ.
2: ಈ ಕೆವೈಸಿ ಅಪ್ಡೇಟ್ಗಾಗಿ ನನಗೆ ಪದೇ ಪದೇ ಮೆಸೇಜ್ ಯಾಕೆ ಬರ್ತಿದೆ?
3: ಏಕೆಂದ್ರೆ ಬ್ಯಾಂಕಿಂಗ್ ಸೇವೆಗಳಿಗಾಗಿ ಸಮಯಕ್ಕೆ ಸರಿಯಾಗಿ ಕೆವೈಸಿ ಅಪ್ಡೇಟ್ ಮಾಡಿಸಬೇಕು.
2: ಆದ್ರೆ ಇದನ್ನು ಹೇಗ್ ಮಾಡೋದು?
3: ಗುರುತು ಅಥವಾ ವಿಳಾಸದಲ್ಲಿ ಯಾವುದೇ ಬದಲಾವಣೆ ಇಲ್ಲದಿದ್ರೆ ನಿಮ್ಮ ಬ್ಯಾಂಕ್ ಅಥವಾ ಎಟಿಎಂ ಅಥವಾ ಬಿಸಿನೆಸ್ ಕರೆಸ್ಪಾಂಡೆಂಟ್ ಅಂದ್ರೆ ಬಿಸಿ ಬಳಿ ಹೋಗಿ ಬ್ಯಾಂಕ್ ನಲ್ಲಿ ನೋಂದಾಯಿಸಲಾದ ಇಮೇಲ್, ಮೊಬೈಲ್ ನಂಬರ್, ಮೊಬೈಲ್ ಬ್ಯಾಂಕಿಂಗ್ ಆಪ್ ಅಥವಾ ಪತ್ರದ ಮೂಲಕ ಅದರ ಡೆಕ್ಲರೇಷನ್ ನೀಡಿ.
2: ಹೌದಾ? ಒಂದ್ ವೇಳೆ ಏನಾದರೂ ಬದಲಾವಣೆ ಇದ್ರೆ?
3: ಆಗ ಇತ್ತೀಚಿನ ಗುರುತು ಮತ್ತು ವಿಳಾಸದ ಪುರಾವೆಗಳನ್ನು ನೀಡಿ ಕೆವೈಸಿ ಅಪ್ಡೇಟ್ ಮಾಡಿಸಬಹುದು.
2: ಅಷ್ಟೇ?
3: ಅಷ್ಟೇ.
2: ಗೊತ್ತಾಯ್ತು.
3: ನಿಮ್ಮ ಕೆವೈಸಿ ಅನ್ನು ನವೀಕರಿಸಲು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ ಶಿಬಿರ ಅಥವಾ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ.
0: ನಿಧನ ಸುದ್ದಿ. ಕಿರುಗುರು ಗ್ರಾಮ ಬೊಟ್ಟಂಗಡ ಪೂಲಚ ಅಯ್ಯಂಗ ಅಳುವುದನೇ ಬಯತಲು ಇಂದು ಮಧ್ಯಾಹ್ನ 2 ಗಂಟೆಗೆ ಮರಣಪಟ್ಟತೆ. ಬೊಟ್ಟಂಗಡ ಪೂಲಚ ಅಯ್ಯಂಡ ಆಖರಿ ಕಾರ್ಯ ನಾಳೆ ಪೊಲಾಕ 10 ಗಂಟೆಗೆ ಪೊನ್ನಂಪೇಟೆ ಕೊಳವು ಸಮಾಜ ಕ್ಯಾಕೊಳತು ನಡಪ. ಕೂಡ್ಲೂರು ಚಟ್ಟಳ್ಳಿ ಗ್ರಾಮದ ಕರ್ಣಯ್ಯನ ಪ್ರಸಾದ್ ಅವರ ಪತ್ನಿ ಕಾವೇರಿ ಕಾಂತಿ ಅವರು 60ನೇ ವರ್ಷ ಪ್ರಾಯದಲ್ಲಿ ಇಂದು ನಿಧನರಾದರು. ಕರ್ಣಯ್ಯನ ಕಾವೇರಿ ಕಾಂತಿ ತವರುಮನೆ ಜೈನಿರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ 12 ಗಂಟೆಗೆ ಸ್ವಗ್ರಾಮದಲ್ಲಿ ನಡೆಯಲಿದೆ. ಮೂಲತ ಬಿಷಟಗೇರಿ ಕಾರಣ ವಿರಾಜಪೇಟೆ ನೆಹರು ನಗರತ್ಲ ವಾಸಂಜ ಕರ್ತಮಾಡ ನಾಣಯ್ಯ ರತ್ನ ಅಯ್ಯಂಗ ಇಂದು ಮರಣಪಟ್ಟತೆ. ಅರೂದು ಬೈತ್ರ ಕರ್ತಮಾಡ ನಾಣಯ್ಯ ರತ್ನ ಎಂಡ ತಡಿನ ವಿರಾಜಪೇಟೆಯಲ್ಲುಳ್ಳ ಸ್ವಂತ ಮನೆಯಲ್ಲಿ ಬಿಚ್ಚಿತು. ಆಖರಿ ಕಾರ್ಯ ನಾಳೆ ಪೊಲಕ 12 ಗಂಟೆಗೆ ಬಿಷಟಗೇರಿಯಲ್ಲುಳ್ಳ ಒಕ್ಕತೋಟಗಳಂತೂ ನಡಪ. ಮುಂದಿನ ಕಾರ್ಯಕ್ರಮ ಇದೀಗ
4: ಆಕಾಶವಾಣಿ ಮಡಿಕೇರಿ ಸುದ್ದಿ ಜಂಪಿ. ಪ್ರಾಯೋಜಕರು ಭಾರತೀಯ ಸಂಬಾರ ಮಂಡಳಿನ ನಿವೃತ್ತ ಅಧಿಕಾರಿ ಅಯ್ಯಂಡ್ರ ಗಿರೀಶ್ ಕುಮಾರ್ ಮತ್ತು ಸಂಸಾರ ಚಟ್ಟಳ್ಳಿ ಗ್ರಾಮ.
5: ಸುದ್ದಿ ಚೊಂಪೆ ಓದ್ತಿರೋ ಗುಡ್ಡೆಮನೆ ರೋಹಿಣಿ ಚಂದ್ರಶೇಖರ್. ಕೊಡಗು ಜಿಲ್ಲೆನ 17ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ನಾಳೆ ಮತ್ತೆ ನಾಳ್ದು ಸುಂಟಿಕೊಪ್ಪದ ಎಸ್ಎಸ್ ಇಂಟರ್ನ್ಯಾಷನಲ್ ಸಭಾಬಾಡೆನ ಕವಿಶಿಷ್ಯ ಪಂಜೆ ಮಂಗೇಶರಾಯರ ವೇದಿಕೆಯಲ್ಲಿ ನಡೆಯಕೊಟ್ಟು. ನಾಳೆ ಹೊತ್ತಾರೆ 8 ಗಂಟೆಗೆ ಸ್ವಾಗತ ಸಮಿತಿನ ಉಪಾಧ್ಯಕ್ಷರು ಹಾಗೆ ಹಣಕಾಸು ಸಮಿತಿನ ಅಧ್ಯಕ್ಷರಾದ ಎ ಲೋಕೇಶ್ ಕುಮಾರ್ನವು ರಾಷ್ಟ್ರಧ್ವಜಾರೋಹಣ ಮಾಡುವೆ. ಕೊಡಗು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾದ ಎಂಪಿ ಕೇಶವ ಕಾಮತ್ನವು ಸಾಹಿತ್ಯ ಪರಿಷತ್ನ ಧ್ವಜಾರೋಹಣ ಮಾಡುವೆ. ಹೊತ್ತಾರೆ 8:30 ಗಂಟೆಗೆ ನೆನಪಿನ ಬಾಗಿಲುಗಳ ಉದ್ಘಾಟನೆ. ಹೊತ್ತಾರೆ 9 ಗಂಟೆಗೆ ಸಮ್ಮೇಳನಾಧ್ಯಕ್ಷರ ಮೆರವಣಿಗೆ ನಡೆಯಕೊಟ್ಟು. ಸಮ್ಮೇಳನಾಧ್ಯಕ್ಷರಾದ ಅಬ್ದುಲ್ ರಶೀದ್, ಕೊಡಗು ಗೌಡ ಸಮಾಜಗಳ ಒಕ್ಕೂಟದ ಅಧ್ಯಕ್ಷರಾದ ಆನಂದ ಕರಂದ್ಲಾಜೆ, ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರುಗ, ಸಚಿವರು, ಶಾಸಕರು, ಜಿಲ್ಲಾ ಮಟ್ಟದ ಅಧಿಕಾರಿಗ ಸೇರಿದಂತೆ ಗಣ್ಯರು ಭಾಗವಹಿಸುವೆ. ಕೊಡಗು ಜಿಲ್ಲೆನ ಪ್ರಶಾಂತ್ ನವು ಬರೆದ ಹೊನ್ನಮ್ಮನ ಕನಸು ಕಾದಂಬರಿ ವಿಶ್ವ ಕನ್ನಡ ಸಮ್ಮೇಳನದ ಅತ್ಯುತ್ತಮ ಕಾದಂಬರಿ ಪ್ರಶಸ್ತಿಗೆ ಆಯ್ಕೆ ಆಯಿತು. ಚೇತನ

0: ಅನುಷ್ಠಾನ ಮತ್ತು ಗೋವಾ ಕನ್ನಡಿಗರ ಒಕ್ಕೂಟ ಆಯೋಜನೆ ಮಾಡ್ತಿರುವ ವಿಶ್ವ ಕನ್ನಡ ಸಮ್ಮೇಳನದಲ್ಲಿ ಈ ಪ್ರಶಸ್ತಿನ ಪ್ರಶಾಂತ್ ನೌಕೆ ಕೊಟ್ಟವೆ ಅಂತ ಗೊತ್ತಾವುಟು. ವಿರಾಜಪೇಟೆನ ರೋಟರಿ ಕ್ಲಬ್ ಮತ್ತು ಕೊಡಗು ಜಿಲ್ಲಾ ಹಾಫ್ ಕಾಮ್ಸ್ನ ಕೂಡುಕೂಟಲ್ಲಿ ಇಂದಿಂದ ನಾಳ್ದು 30ನೇ ತಾರೀಕು ಮುಟ್ಟ 3 ದಿನಗಳ ಮಾವು ಮೇಳ ನಡೆದದೆ. ವಿರಾಜಪೇಟೆನ ಮಹಿಳಾ ಸಮಾಜದ ಹತ್ರ ರೋಟರಿ ಕ್ಲಬ್ನ ಸಭಾವಾಡಿಯಲ್ಲಿ ಮಾಯಿನಣ್ಣು ಮೇಳ ನಡೆಯಕ್ಕಿದ್ದು ಜಿಲ್ಲೆನ ಮಾಯಿನಣ್ಣು ಪ್ರಿಯರಿಗೆ ಸುಮಾರು 10-15 ತರಹದ ಹಣ್ಣುಗಳ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳ ಮಾರಾಟಗಾರರು ಮಾರಾಟಕ್ಕೆ ಬಂದಿದ್ದು ಗ್ರಾಹಕರಿಗೆ ಯೋಗ್ಯ ಬೆಲೆಗೆ ಸಿಕ್ಕಿದೆ ಅಂತ ಸಹಾಯಕ ತೋಟಗಾರಿಕಾ ನಿರ್ದೇಶಕರು ತಿಳಿಸೋಳು. ವೀರಶೈವ ಲಿಂಗಾಯಿತ ಮಹಾಸಭಾ ಮತ್ತು ಕೊಡಗು ಜಿಲ್ಲಾ ವೀರಶೈವ ಲಿಂಗಾಯಿತ ಯುವ ಘಟಕದ ಕಡೆಯಿಂದ ಬರುವ ಜೂನ್ 13ನೇ ತಾರೀಕಿಗೆ ಗುಡುಗಳಲ್ಲೇ ಜಾತ್ರೆನ ಅಂಗಳಲ್ಲಿ ಬಸವೇಶ್ವರ ಜಯಂತಿ, ಡಾಕ್ಟರ್ ಶಿವಕುಮಾರ ಸ್ವಾಮೀಜಿ ಜಯಂತಿ, ರೇಣುಕಾಚಾರ್ಯ ಜಯಂತಿ, ಹಾಗೆ ಕೊಡಗು ರಾಜರ ನೆನಪಿನ ವಿಶೇಷ ಕಾರ್ಯಕ್ರಮ ಏರ್ಪಾಡಾವುಟು ಅಂತ ಕೊಡ್ಲಿಪೇಟೆ ಕಿರಿಕೊಡ್ಲಿ ಮಠದ ಶ್ರೀ ಸದಾಶಿವ ಸ್ವಾಮೀಜಿನವು ತಿಳಿಸೋಳು. ಬರುವ ಜೂನ್ 1ನೇ ತಾರೀಕಿಗೆ ಪೊನ್ನಂಪೇಟೆ ಹುದಿಕೇರಿಲಿ ನಡೆಯಕ್ಕಿರುವ ಪೊನ್ನಂಪೇಟೆ ತಾಲೂಕು ಸುರುಣ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಸಾಹಿತಿ ಕನ್ನಡ ಉಪನ್ಯಾಸಕರಾದ ಟಿಎಸ್ ಗೋಪಾಲ್ ನವು ಆಯ್ಕೆಯಾಗಿದ್ದು ಸುಮಾರು 100ಕ್ಕೂ ಹೆಚ್ಚು ಪುಸ್ತಕಗಳನ್ನು ಬರೆದಿರುವ ಇವರ ಕಾಡು ಕಲಿಸುವ ಪಾಠ ಕೃತಿಗೆ ವಿಜ್ಞಾನ ಸಾಹಿತ್ಯ ಪ್ರಕಾರದಲ್ಲಿ 2013ನೇ ಸಾಲಿನ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಇನಾಮು ಸಿಕ್ಕಿತು. ಮುಂದೆ ಬರುವ ಸಮಯದಲ್ಲಿ ಆಹಾರ ಧಾನ್ಯ ಖರೀದಿ ಮಾಡಿದು ಮತ್ತು ಸಂಗ್ರಹಣೆ ಮಾಡಿದು ಸಾಗಣೆ ವ್ಯವಸ್ಥೆಯಲ್ಲಿ ಅಡ್ಡಿಯಾವ ಬಗೆಯಲ್ಲಿ ಕೇಂದ್ರ ಸರ್ಕಾರ ಮೇ ಮತ್ತು ಜೂನ್ ತಿಂಗಳ ಆಹಾರ ಧಾನ್ಯದ ಮುಂಗಡ ಕೊಡಿಕೆ ರಾಜ್ಯ ಸರ್ಕಾರಗಳಿಗೆ ಸೂಚನೆ ಕೊಟ್ಟಿದ್ದು ಈ ಬಗೆಯಲ್ಲಿ ಕೊಡಗು ಜಿಲ್ಲೆಯಲ್ಲಿ ಎಎವೈ ಅಂತ್ಯೋದಯ ಪಡಿತರ ಚೀಟಿದಾರರಿಗೆ 70 ಕೆಜಿ ಅಕ್ಕಿ, ಬಿಪಿಎಲ್ ಕಾರ್ಡ್ದಾರರಿಗೆ ಪ್ರತಿಯೊಬ್ಬರಿಗೆ 10 ಕೆಜಿ ನಂಗೆ ಒಂದೇ ಸಲ ಕೊಡಿಕಿದ್ದು ಬಯೋಮೆಟ್ರಿಕ್ ಮಾತ್ರ 2 ತಿಂಗಳ ಮೇ ಮತ್ತು ಜೂನ್ ಈ 2 ತಿಂಗಳು ಕೊಡಕಾದೇತ ಆಹಾರ ಇಲಾಖೆನ ಮಾಹಿತಿಯಿಂದ ಗೊತ್ತಾಗಿದ್ದು ಅನ್ನಭಾಗ್ಯ ಯೋಜನೆಯಲ್ಲಿ ಕೊಡುವ ಪಡಿತರ ಧಾನ್ಯನ ಮಾರಾಟ ಮಾಡಿದು ಕಂಡುಬಂದರೆ ದಂಡ ಹಾಕಿ 6 ತಿಂಗಳ ಪಡಿತರ ಚೀಟಿ ಅಮಾನತು ಮಾಡುವೆ ಅಂತ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆನ ಉಪನಿರ್ದೇಶಕರು ತಿಳಿಸೋಳು. ಶನಿವಾರ ಸಂತೆನ ವಿದ್ಯುತ್ ವಿತರಣಾ ಉಪಕೇಂದ್ರದ ಹಂಡ್ಲಿ ಶನಿವಾರ ಸಂತೆ ಟೌನ್ ಫೀಡರ್ಲಿ ವಿದ್ಯುತ್ ಜಾಲದ ಬಲವರ್ಧನೆ ಕಾಮಗಾರಿ ಇರುವುದರಿಂದ ನಾಳೆ ಹೊತ್ತಾರೆ 10 ಗಂಟೆಯಿಂದ ಹಿಂಬತ್ತು 5 ಗಂಟೆ ಮುಟ್ಟ ಶನಿವಾರ ಸಂತೆನ ಪೇಟೆ, ತ್ಯಾಗರಾಜ ಕಾಲೋನಿ, ಗುಂಡೂರಾವ್ ಬಡಾವಣೆ, ಸಂಪಿಗೆದಾಳು, ಕಿತ್ತೂರು, ಹಂಡ್ಲಿ, ಮಣಗಲಿ, ಕಿತ್ತೂರು ಕೊಪ್ಪಲು, ಬೆಳ್ಳಾರಳ್ಳಿ, ಮಾದ್ರವಳ್ಳಿ, ಬಾಗೆ, ಹುಲ್ಸೆ ಮತ್ತು ಸುತ್ತಮುತ್ತಲಿನ ಜಾಗೆಗಳಲ್ಲಿ ಕರೆಂಟ್ ಸರಬರಾಜಲ್ಲಿ ವ್ಯತ್ಯಾಸ ಆದೆ ಅಂತ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮದ ಕಾರ್ಯನಿರ್ವಾಹಕ ಇಂಜಿನಿಯರ್ನವು ತಿಳಿಸೋಳು. ಕೇಂದ್ರ ಸರ್ಕಾರದ ಪಿಎಂ ಜನ್ಮನ್ ಮತ್ತು ಜನ್ ಭಾಗಿದಾರಿ ಸಬ್ಸೆ ದೂರ್ ಸಬ್ಸೆ ಪೆಹಲೆ ಐಇಸಿ ಅಭಿಯಾನದ ಬಗೆಯಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಚೆನ್ನೈನ ಕೋಟೆಗೆ ಸೇರಿದ ಬಾಡಗ ಬಾಣಂಗಾಲ ಗುಡ್ಲೂರು ಗ್ರಾಮದಲ್ಲಿ ಆರೋಗ್ಯ ಜಾಗೃತಿ ಮತ್ತು ಸೌಲಭ್ಯ ತಲುಪುವಿಕೆ ಶಿಬಿರ ನಡೆದು ಶಿಬಿರದಲ್ಲಿ ಗ್ರಾಮಸ್ಥರಿಗೆ ಬೇರೆ ಬೇರೆ ಆರೋಗ್ಯ ಸೇವೆ ಮತ್ತು ಆರೋಗ್ಯ ಜಾಗೃತಿ ಕಾರ್ಯಕ್ರಮದೊಟ್ಟಿಗೆ ಪಿಎಂ ಜನ್ಮನ್ ಯೋಜನೆಯ ಉದ್ದೇಶ ಮತ್ತು ಪ್ರಯೋಜನಗಳ ಮಾಹಿತಿ ಕೊಟ್ಟು. ಇಲ್ಲಿಗೆ ಸುದ್ದಿ ಜೊಂಪೆ ಮುಕ್ತ.
1: ಸುದ್ದಿ ಜೊಂಪೆ ಪ್ರಸಾರ ಆತು. ಪ್ರಾಯೋಜಕರು ಚಿಟ್ಟಳ್ಳಿ ಗ್ರಾಮದ ಅಯ್ಯಂಡ್ರ ಗಿರೀಶ್ ಕುಮಾರ್ ಮತ್ತು ಸಂಸಾರ ಭಾರತೀಯ ಸಂಬಾರ ಮಂಡಳಿನ ನಿವೃತ್ತ ಅಧಿಕಾರಿಗ.
2: ಈ ಸಲ ಫಂಕ್ಷನ್ಗೆ ವೆರೈಟಿ ಡ್ರೆಸ್ ತಗೊಳ್ಬೇಕು, ಎಲ್ಲಿಗೆ ಹೋಗೋಣ?
3: ಮಕ್ಕಳಿಗೆ, ನಿನಗೆ, ನನಗೆ ಅಂತ ವೆರೈಟಿ ಡ್ರೆಸ್ ಬೇಕು ಅಂತಂದ್ರೆ ವಿರಾಜಪೇಟೆಯ ಹ್ಯಾಪಿ ಶಾಪಿಂಗ್ಗೆ ಹೋಗ್ಬೇಕು. ಅಲ್ಲಿಂದಲೇ ಬ್ಲೇಜರ್ ಸೂಟ್ಸ್ ಕೂಡ ತಗೊಳ್ಳೋಣ.
4: ಇದೀಗ ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಟೈಲ್ಸ್, ಗ್ರಾನೈಟ್, ಸ್ಯಾನಿಟರಿ, ಬಾತ್ರೂಮ್ ಫಿಟ್ಟಿಂಗ್ಸ್ ನಮ್ಮ ಬೈಲಗುಪ್ಪೆಯಲ್ಲಿರುವ ಸಿಜೆ ಬಿಲ್ಡ್ವೇರ್ ನಲ್ಲಿ.
5: 300ಕ್ಕೂ ಅಧಿಕ ಡಿಸೈನ್ಸ್ ನ ಟೈಲ್ಸ್ ನ ಅತಿ ದೊಡ್ಡ ಶೋರೂಮ್ ಸಿಜೆ ಬಿಲ್ಡ್ವೇರ್. ಸಿಜೆ ಬಿಲ್ಡ್ವೇರ್ ಬೈಲಗುಪ್ಪೆ, ಕುಶಾಲ್ ನಗರ, ಔಸವಾರ್, ಎರಿಟಿ, ಕಣ್ಣು, ಚಿರುಪುಯ, ಬೆಳ್ಳರಿಕುಂ, ನೀಲೇಶ್ವರಂ. ಸಿಜೆ ಬಿಲ್ಡ್ವೇರ್, ಟ್ರಸ್ಟ್ ದ ಲೆಗಸಿ.
6: ಕೊಡಗಿನ ಹಾಫ್ಕಾಮ್ಸ್ ನಿಯಮಿತ ಮಡಿಕೇರಿ ಹಾಗೂ ರೋಟರಿ ಕ್ಲಬ್ ವಿರಾಜಪೇಟೆ ಇವರ ಜಂಟಿ ಆಶ್ರಯದಲ್ಲಿ ವಿರಾಜಪೇಟೆ ಮಹಿಳಾ ಸಮಾಜದ ಹತ್ತಿರವಿರುವ ರೋಟರಿ ಕ್ಲಬ್ನಲ್ಲಿ ಇಂದಿನಿಂದ ಈ ತಿಂಗಳ 30ನೇ ತಾರೀಕಿನವರೆಗೆ ಮಾವು ಮೇಳವನ್ನು ಆಯೋಜಿಸಲಾಗಿದೆ. ರೈತರಿಂದ ನೇರವಾಗಿ ಗ್ರಾಹಕರಿಗೆ 10ರಿಂದ 15 ವಿಭಿನ್ನ ತಳಿಗಳ ಮಾವುಗಳು ಲಭ್ಯ. ಸಾರ್ವಜನಿಕರೆಲ್ಲ ಮಾವು ಮೇಳದಲ್ಲಿ ಪಾಲ್ಗೊಳ್ಳುವಂತೆ ಆಯೋಜಕರು ಕೋರಿದ್ದಾರೆ.
7: ಭಾರತ್ ಎಲೆಕ್ಟ್ರಾನಿಕ್ಸ್ ನ ಮತ್ತೊಂದು ಕೊಡುಗೆ ಭಾರತ್ ಹೋಂಡಾ. ಇಲ್ಲಿ ಹೋಂಡಾ ಪವರ್ ಪ್ರಾಡಕ್ಟ್, ಜನರೇಟರ್, ವಾಟರ್ ಪಂಪ್, ಮಲ್ಟಿಪರ್ಪಸ್ ಎಂಜಿನ್, ಹೋಂಡಾ ಪ್ರಾಡಕ್ಟ್ಸ್ ನ ಸೇಲ್ಸ್ ಅಂಡ್ ಸರ್ವಿಸ್ ಗಾಗಿ ಬನ್ನಿ. ಕೊಡಗಿನ ಆಥರೈಸ್ ಡೀಲರ್ ಹಾಗೂ ಡಿಸ್ಟ್ರಿಬ್ಯೂಟರ್ ಭಾರತ್ ಹೋಂಡಾ, ಹಿಲ್ ರೋಡ್, ಮಡಿಕೇರಿ.
8: ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ
9: ಶಾರದಾ ಜುವೆಲ್ಲರ್ಸ್ ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು.
8: ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಸಮ್ಮರ್ ಕೂಲ್ ಆಫರ್.
10: ರೆಫ್ರಿಜರೇಟರ್, ಎಸಿ, ಫ್ಯಾನ್, ಏರ್ ಕೂಲರ್,

0: ವಾಷಿಂಗ್ ಮಷೀನ್ ಮಿಕ್ಸಿಗಳ ಮೇಲೆ ಮೆಗಾ ಡಿಸ್ಕೌಂಟ್, ಜೊತೆಗೆ ಆಕರ್ಷಕ ಎಕ್ಸ್ಚೇಂಜ್ ಆಫರ್,
1: ಅಪ್ ಟು 40% ಕ್ಯಾಶ್ ಬ್ಯಾಕ್, 0% ಇಂಟ್ರೆಸ್ಟ್ ನಲ್ಲಿ ಇಎಂಐ.
0: ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ.
1: ವಾವ್, ನಾನು ಮನಸ್ಸಿನಲ್ಲಿ ಕಲ್ಪನೆ ಮಾಡಿದ ಚಿನ್ನಾಭರಣಗಳ ಡಿಸೈನ್ಸ್ ಎಲ್ಲ ಇಲ್ಲೇ ಇದೆ.
2: ಅದಕ್ಕೆ ತಾನೇ ಮದುವೆ ಚಿನ್ನಾಭರಣ ಖರೀದಿಸೋಕೆ ಮುಳಿಯವನ್ನ ಆಯ್ಕೆ ಮಾಡ್ಕೊಂಡಿದ್ದು. ಸರ್ವರ ಮನಸ್ಸನ್ನ ಅರಿತು ಅವರು ತಯಾರು ಮಾಡಿದಂತಹ ಚಿನ್ನಾಭರಣಗಳ ಡಿಸೈನ್ಸ್ ಬೇರೆಲ್ಲೂ ಸಿಗಲ್ಲ.
3: ಮುಳಿಯ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ, ಗೋಣಿಕೊಪ್ಪಲ್, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
4: ಅಲ್ಲಂಗಡ ಉತ್ತಪ್ಪ ಸುಮಿ ದಂಪತಿಯ ಕುಂದಚೇರಿ ಗ್ರಾಮದಲ್ಲಿ ಕಟ್ಟಚಿಟ್ಟ ಪುದಿಯ ಮನೆಯರ ಮನೆ ಕೂಡುವ ಸಮಾರಂಭ ಇದೇ ಇರೋತು ಎಂಬುದಂಗ ಬುಳ್ಳಿಯಾಚೆ ನಡ್ಕೊಂಡಿಂಜತ್. ಆಚಂಗಿ ಒಕ್ಕಪ್ಪೊಲೆ ಆನನಗುಂಡು ಮಿಂಜಕ ತೆರಕೊಂಜಿ ಜೂನ್ 17-14 ಮನೆ ಕೊಡುವ ಕಾರ್ಯತ್ನ ಬೆಚ್ಚಣಿತ್. ಆಹ್ವಾನಿ ತಂಗೆಲ ಇದನ್ನ ಅರಂಜಿತ್ ಜೂನ್ 17 ಬಂತು ಸಹಕರಿಸಿಡುಂದು ಅಲ್ಲಂಗಡ ಉತ್ತಪ್ಪ ಸುಮಿ ದಂಪತಿಯ ಕಟ್ಟಣಿತ್.
5: ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು
0: ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ ಸಿಟಿ. ಸ್ಯಾನ್ ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 meters ದೂರದಲ್ಲಿ ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243002424.
6: ಸುದ್ದಿ ಸಮಾಚಾರ ಓದಿನುಳ್ಳೋ ಮಂಡುವಂಡ ಹರ್ಷಿತ್ ಪೊನ್ನಪ್ಪ. ಕೊಡಗು ಜಿಲ್ಲಾ 14th ಕನ್ನಡ ಸಾಹಿತ್ಯ ಸಮ್ಮೇಳನ ನಾಳೆ ಪಿಂಜಮತಿಯ ನುಪ್ಪದಂಗ್ ಸುಂಟಿಕೊಪ್ಪತ್ರ ಕವಿಶಿಷ್ಯ ಪಂಜೆ ಮಂಗೇಶ್ವರ ಹೆಂಗಡ ವೇದಿಕೆ SS ಇಂಟರ್ನ್ಯಾಷನಲ್ ಸಭಾಬಾಡಲ್ ನಡಪ. ಕೊಡಗು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ರ ಅಧ್ಯಕ್ಷಗಳಾದ MP ಕೇಶವ ಕಾಮತ್, 17th ಕೊಡಗು ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ ಹತ್ರ ಸರ್ವಾಧ್ಯಕ್ಷಗಳಾದ ಅಬ್ದುಲ್ ರಶೀದ್, ಮಡಿಕೇರಿ ವಿಧಾನಸಭಾ ಕ್ಷೇತ್ರ ಶಾಸಕಗಳಾದ ಡಾಕ್ಟರ್ ಮಂತರಗೌಡ, ಚೆರ್ನೀರಾವರಿ ವಿಜ್ಞಾನ ಪಿಂಜ ತಂತ್ರಜ್ಞಾನ ಇಲಾಖೆ ಪಿಂಜ ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವಗಳಾದ NS ಬೋಸರಾಜು, ಮುಖ್ಯಮಂತ್ರಿಯ ಕಾನೂನು ಸಲಹೆಗಾರ ಪಿಂಜ, ವಿರಾಜಪೇಟೆ ಕ್ಷೇತ್ರ ಶಾಸಕಗಳಾದ ಅಜ್ಜಿಕುಟೆ ರೇಸ್ಪೊನ್ನಣ್ಣ, ಸಂಸದ ಯದುವೀರ್ ಒಡೆಯರ್, ಮಾಜಿ ಸಚಿವಾಂಗ ಜಿಲ್ಲಾಧಿಕಾರಿ SJ ಸೋಮಶೇಖರ್ ಕೂಡನಕ್ಕೆ ಘನಪಟ್ಟವು ಕೂಡಿಯಾಡುವ. ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ರಾಜನೆಂಜ ಇದೇ 11th ಕೊಡವ ಪುಸ್ತಕ ಪತ್ತಾಯತ್ನ ಬಲಂಬೇರಿಲುಳ್ಳು ಪಾಲಂದಿರ ಐನ್ ಮನೆಯಲ್ಲಿ ಇದೇ 31st ಪೊಲಕ 9:30 ಸ್ಥಾಪನೆ ಮಾಡುವ. ಅಕಾಡೆಮಿ ಅಧ್ಯಕ್ಷಗಳನ್ನ ಅಜಿನಿಕಂಡ ಮಹೇಶ್ ನಾಚಯ್ಯ, ಶಾಸಕಾಂಗ ಪಿಂಜ, ಮುಖ್ಯಮಂತ್ರಿಯ ಕಾನೂನು ಸಲಹೆಗಾರಗಳನ್ನ ಅಜ್ಜಿಕುಟೀರ ಎಸ್ ಪೊನ್ನಣ್ಣ, ಕರ್ನಾಟಕ ಸರ್ಕಾರ ಹತ್ರ ರಾಜ್ಯ ಕ್ರೀಡಾ ಪ್ರಾಧಿಕಾರ ಹತ್ರ ಉಪಾಧ್ಯಕ್ಷಗಳನ್ನ ಚಪ್ಪುಡಿರ ಎಸ್ ಅರುಣ್ ಮಾಚಯ್ಯ, ಪಿಂಜ ಸರ್ಕಾರಿ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷಗಳನ್ನ ತೀತಿರ ಧರ್ಮಜ ಉತ್ತಪ್ಪ ಹೆಂಗ ಮುಖ್ಯ ಬಿಂದು ಆಯ್ತು ಕೂಡಿಯಾಡುವ. ರಾಷ್ಟೀಯ ಕೃಷಿ ಪಿಂಜ ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ ನಬಾರ್ಡ್ ಅನುದಾನ ಹತ್ರ ಕೂಡಿಕೊಟ್ಟತ್. ಓಡಿಪಿ ಸಂಸ್ಥೆ ರಾಜನೆಂಜ ಮಾಲ್ದಾರೆಯಲ್ಲಿ ರೈತ ಉತ್ಪಾದಕ ಸಂಘಟನೆ FPO ಉದ್ಘಾಟನಾ ಸಮಾರಂಭ ಅಲ್ಲಿ ಹತ್ರ ಮುತ್ತಪ್ಪ ದೇವಸ್ಥಾನ ಸಭಾಬಾಡಲ್ ನಡೆದತ್ತು. ಕಾರ್ಯಕ್ರಮತ್ನ ಉದ್ಘಾಟನೆ ಮಾಡಿತು ತಕ್ಕ ಬಂದು ಕೊಡಗು ನಬಾರ್ಡ್ ಸಂಸ್ಥೆಯ DDM ರಮೇಶ್ ಬಾಬು. ಕೃಷಿ ಕೋವಲು ರೈತ ಉತ್ಪಾದಕಂಗಡ ಸಂಸ್ಥೆ ಮಾದರಿ ಆಯಿತು ಬುಳಿಯೊಂಡು ಬಾಳೆಗುಂಡಿ ಹಾಡಿಲು ಈ ಯೋಜನೆಗೆ ಚಾಲನೆ ಕಟ್ಟಿತ್ತು. ಯೋಜನೆನ ಉಪಯೋಗ ಮಾಡಿಂಡು ಬೊಳೆಕಾರ ಬೋಳಿದ ಬೊಳೆನ ಮಧ್ಯವರ್ತಿಗಳುಂಡು ತೊಂದರೆ ಆಗತ್ತೆ ನೇರೆ ಮಾರಾಟ ಮಾಡುವನಕ್ಕೆ ಹಾಕೊಂಡು ಒಂದು ಅವು ಅಣ್ಣುಚಿ. ನಬಾರ್ಡ್ ಪಿಂಜ ODP ಸಂಸ್ಥೆ ಮುಂದು ಕಾಲ ರೈತಂಕ ಬೋಂಡೆನ ಸಹಕಾರ ಪಿಂಜ ಅರಿವಿಕೆ ಕೊಡಪ ಅಲ್ಲಿಂಜೆ ಸ್ವತಂತ್ರ ಆಯ್ತು ಸಂಸ್ಥೆನ ನಡೆಸಿಂಡು ಬೋಪನಕ್ಕೆ ಅರಿಚಿಟತ್ತು. ಶನಿವಾರ ಸಂತೆ 66/11 kV ವಿದ್ಯುತ್ ವಿತರಣಾ ಉಪಕೇಂದ್ರ ತಂಜೆ ಪೊರಪಾಯುವ. ಎಫ್ ದಂಡು ಹಂಡ್ಲಿ ಪಿಂಜ ಎಫ್ ಮುಂದು ಶನಿವಾರ ಸಂತೆ ಟೌನ್ ಫೀಡರ್ಲು ನಾಳೆ ಪೊಲಕ 10 ವೈಪು 5 ಕತ್ತನೆ ಅವಶ್ಯ ರಿಪೇರಿ ಪಣಿ ಉಳನಗೊಂಡು. ಶನಿವಾರ ಸಂತೆ ಟೌನ್ ತ್ಯಾಗರಾಜ ಕಾಲೋನಿ ಗುಂಡೂರಾವ್ ಬಡಾವಣೆ ಸಂಪಿಗಿದಾಳು ಕಿತ್ತೂರು ಹಂಡ್ಲಿ ಮಣಗಲಿ ಕಿತ್ತೂರು ಕೊಪ್ಪಲು ಬೆಳ್ಳಾರಳ್ಳಿ ಮಾದ್ರವಳ್ಳಿ ಬಾಗೇರಿ ಹುಲ್ಸೆ ಪಿಂಜ ಸುತ್ತಮುತ್ತ ಜಾಗದ ಕರೆಂಟ್ ಇಪ್ಲೆ. ಅಂದನೆ ಸೋಮಾರ್ಪೇಟೆ 66/11 kV ವಿದ್ಯುತ್ ವಿತರಣಾ ಉಪಕೇಂದ್ರ ತಂಜೆ ಪೊರಪಾಯುವ. ಎಫ್ ತಂಡು ಕೊಡ್ಲಿಪೇಟೆ ಫೀಡರ್ಲು ಅವಶ್ಯ ರಿಪೇರಿ ಪಣಿ ಉಳನಗೊಂಡು ಮತ್ತೆ 30 ಪೊಲಕ 10 ವೈಪು 5 ಕತ್ತನೆ ಅವರೇದಾಳು ಬ್ಯಾಡಗೊಟ್ಟ ದೊಡ್ಡಕುಂದ ಚಿಕ್ಕಕುಂದ ನೀರ್ಗುಂದ ಬೆಸೂರು ದೊಡ್ಡಬಂಡಾರ ಕಟ್ಟೆಪುರ ಪಿಂಜ ಸುತ್ತಮುತ್ತ ಜಾಗದ ಕರೆಂಟ್ ಇಪ್ಲೆ. ಸಾರ್ವಜನಿಕಂಗ ಸಹಕರಿಸಿಡೋನಕ್ಕೆ ಸೆಸ್ಕ್ ಕಾರ್ಯನಿರ್ವಾಹಕ ಇಂಜಿನಿಯರ್ ರಾಮಚಂದ್ರ ಹೆಂಗ ಕಟ್ಟಂಡಿತ್ತು. ಆದ್ಯ ಪ್ರಯತ್ನದಲ್ಲಿ ಫಸ್ಟ್ ಗ್ರೇಡ್ಲಿ ಪಾಸಾನ SSLC ಪಿಂಜ ಮೆಟ್ರಿಕ್ ಅನ್ನ ವಿದ್ಯಾರ್ಥಿಗಳುಂಡು ಪುರುಡು ಪಣ ಕೊಡಪಕ್ಕೆ ಅರ್ಜಿ ಹಾಕಿತ್ತು. SSLCಲಿ ಶೇಕಡ 64.5 ಇನಾಮ, ಶೇಕಡ 75 15,000 ರೂಪಾಯಿ ದಂಡನೆ, PUC 20,000 ರೂಪಾಯಿ, ಡಿಗ್ರಿ 25,000 ರೂಪಾಯಿ, ಇದೇ ಗ್ರಾಜ್ಯುಯೇಷನ್ ಕೋರ್ಸ್ MA MSc 30,000 ರೂಪಾಯಿ, ಕೃಷಿ ಇಂಜಿನಿಯರಿಂಗ್ ವೆಟರ್ನರಿ ಮೆಡಿಸಿನ್ 35,000 ರೂಪಾಯಿ ಪುರುಡು ಪಣ ಕೊಡಪ. ವಿದ್ಯಾರ್ಥಿಯ ತಂಗಡ ಒತ್ತ ದಾಖಲೆಯೊಡೆ ಆನ್ಲೈನ್ ಮೂಲಕ ಅರ್ಜಿ ಒಪ್ಪು ಚುಡುವಲು. ಅವರ ಮಾಹಿತಿಗೆ 0800 ದಂಡು ದಂಡು 63 43 00 ನಂಬರ್ನ ಸಂಪರ್ಕ ಮಾಡುವನಕ್ಕೆ ಸೋಮಾರ್ಪೇಟೆ ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕಂಗ ಕಟ್ಟಂಡಿತು. ವಿರಾಜಪೇಟೆ ರೋಟರಿ ಕ್ಲಬ್ ಪಿಂಜ ಕೊಡಗು ಹಾಪ್ಕಾಮ್ಸ್ ಕೂಡಿಕೊಟ್ಟತ್ತು. ಇದೇ ಆದ್ಯ ಆಯಿತು ವಿರಾಜಪೇಟೆಯಲ್ಲಿ ಮಾಂಗೆ ಮೇಳ ಇಂದೇಂಜೆ ಶುರುವಾಯಿತು. 30 ಆಯೋಜನೆ ಮಾಡಿತು. ಇದೇ ರಾಸಾಯನಿಕ ಬಳಸತೆ ನೈಸರ್ಗಿಕ ಆಯಿತು ಪಣ್ಣನ ಮಾಂಗಿನ ಬೊಳಕರಲುಂಡು ಗ್ರಾಹಕಂಕ ಸುಲಭ ಆಯಿತು ಕುಟುಂಬಕ್ಕೆ ಮಾಡೋದು ಮಾಂಗೆ ಮೇಳ ಹತ್ರ ಉದ್ದೇಶ ಆಯ್ತಿಪ್ಪ. ಕೊಡಗು ಜಿಲ್ಲೆಯಲ್ಲಿ ಗ್ರಾಹಕಂಕ ಸುಮಾರು 15 ತಳಿರ

0: ಹಂಗೆನ ರಾಜ್ಯತ್ರ ಬೋರೆ ಬೋರೆ ಜಿಲ್ಲೆರ ಬೊಳೆಕಾರ ಮಾರಾಟ ಮಾಡೋಕೆ ಮೇಳ ಆಯೋಜನೆ ಮಾಡಿತು ಎಂದು ಸಹಾಯಕ ತೋಟಗಾರಿಕಾ ನಿರ್ದೇಶಕಂಗ ಪಿಂಜ ವ್ಯವಸ್ಥಾಪಕ ನಿರ್ದೇಶಕಂಗ ಅರಿಚಿಟ್ಟಿತ್ತು. ಬೆಂಗಳೂರಿನಲ್ಲಿ ನಡೆದ ರಾಜ್ಯ ಮಟ್ಟದ ಸರ್ಕಾರಿ ನೌಕರಂಗಡ ಹಾಕಿ ಕಳಿಕೂಟದ ಗದ್ದಿತ್ತು. ಕೊಡಗು ಜಿಲ್ಲಾ ಆಮಕಡ ಹಾಕಿ ತಂಡ ರಾಷ್ಟ ಮಟ್ಟದಲ್ಲಿ ಕಳಿಕೂಟಕ್ಕೆ ಆಯ್ಕೆಯಾಯಿತು. ರಾಜ್ಯ ಯುವ ಸಬಲೀಕರಣ ಪಿಂಜ ಕ್ರೀಡಾ ಇಲಾಖೆ ಪಿಂಜ ರಾಜ್ಯ ಸರ್ಕಾರಿ ನೌಕರಂಗಡ ಸಂಘತ್ರ ಕೂಡಿಕೂಟತ್ತು. ಬೆಂಗಳೂರು ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಹಾಗೆ ಕಳೆಪುರಂಬಲ್ಲಿ ನಡೆದ ರಾಜ್ಯ ಮಟ್ಟದ ಸರ್ಕಾರಿ ನೌಕರಂಗಡ ಕಳಿಕೂಟತ್ರ ಹಾಕಿ ಕಳಿಲು. ಕೊಡಗು ಜಿಲ್ಲಾ ಸರ್ಕಾರಿ ನೌಕರಂಗಡ ಸಂಘತ್ರ ಆಮಕಡ ಹಾಕಿ ತಂಡ 7-1 ಗೋಲುಂಜ ಮೈಸೂರು ಜಿಲ್ಲಾ ತಂಡತ್ನ ಸೋಪ್ಚಿಟ್ಟಿತ್ತು. ರಾಷ್ಟ ಮಟ್ಟದ ಕಳಿಕೂಟಕ್ಕೆ ಅರ್ಹತೆ ಪಡೆದಿತ್ತು. ಇಲ್ಲಿಗ ಸುದ್ದಿ ಸಮಾಚಾರ ತಿಂದತ್ತು.
1: ಸುದ್ದಿ ಸಮಾಚಾರ ಕೇಳಿದಿರಿ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ ಸಿಟಿ.
2: ಆಕಾಶವಾಣಿ ಮಡಿಕೇರಿ, ಸಮಯ 7:34. ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.
3: ಬೆಟ್ಟ ಗುಡ್ಡ
4: ಕೆರೆ ಕುಂಟೆ
3: ಗಿಡ ಮರಗಳಿಲ್ಲದ ಊರು ಮರುಭೂಮಿ ಇದ್ದಂತೆ. ಮನುಷ್ಯ ಪ್ರಕೃತಿಯೊಳಗೆ ಒಬ್ಬನಾಗಿರಬೇಕೇ ಹೊರತು
4: ಪ್ರಕೃತಿಯನ್ನೇ ನುಂಗುವಂತಾಗಬಾರದು.
3: ಅಭಿವೃದ್ಧಿ ಹೆಸರಿನಲ್ಲಿ ತನ್ನ ಸುತ್ತಲಿನ ಪರಿಸರವನ್ನ ನಾಶ ಮಾಡ್ತಾ ಇರುವಂತಹ ನಾವುಗಳು
4: ಇನ್ನಾದ್ರೂ ಎಚ್ಚೆತ್ತುಕೊಳ್ಳೋಣ.
3: ಪ್ರತಿ ಮನೆಯಲ್ಲೂ ಒಂದೊಂದು ಮರ ಬೆಳೆಸೋಣ.
4: ಪ್ರಕೃತಿಯನ್ನು ಸಮೃದ್ಧಗೊಳಿಸೋಣ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಹರ್ಷಿತಾ ಟಿಎಲ್. ಮುಖ್ಯಾಂಶಗಳು. ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿದ ಕರ್ನಾಟಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಅಕ್ರಮ ಒಳನುಸುಳುವಿಕೆ ತಡೆಗಟ್ಟಲು ಕೇಂದ್ರ ಸರ್ಕಾರ ಬದ್ದ, ಗೃಹ ಸಚಿವ ಅಮಿತ್ ಶಾ. ಪ್ರಧಾನಮಂತ್ರಿ ಆವಾಸ್ ಯೋಜನೆ ಗ್ರಾಮೀಣ್ ಕರ್ನಾಟಕ ಸೇರಿದಂತೆ 12 ರಾಜ್ಯಗಳಿಗೆ 10,021 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ. ಸಿಂಗಾಪುರ ಅಧ್ಯಕ್ಷರೊಂದಿಗೆ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಮಾತುಕತೆ. ಸಿಂಗಾಪುರ ಓಪನ್ ಬ್ಯಾಡ್ಮಿಂಟನ್ 4 ವಿಭಾಗಗಳಲ್ಲಿ ಕ್ವಾರ್ಟರ್ ಫೈನಲ್ಸ್ ಪ್ರವೇಶಿಸಿದ ಭಾರತದ ಆಟಗಾರರು. ವಾರ್ತೆಗಳ ವಿವರ. ಕರ್ನಾಟಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇಂದು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿದ್ದಾರೆ. ಲೋಕಭವನ ಸಂಪುಟ ಸಹೋದ್ಯೋಗಿಗಳೊಂದಿಗೆ ತೆರಳಿದ ಅವರು ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ಅನುಪಸ್ಥಿತಿಯಲ್ಲಿ ರಾಜ್ಯಪಾಲರ ವಿಶೇಷ ಕಾರ್ಯದರ್ಶಿ ಪ್ರಭುಶಂಕರ್ ಅವರಿಗೆ ರಾಜೀನಾಮೆ ಪತ್ರ ಸಲ್ಲಿಸಿದ್ದಾರೆ. ರಾಜೀನಾಮೆ ಪತ್ರವನ್ನು ಸ್ವೀಕರಿಸಿದ ಪ್ರಭುಶಂಕರ್ ಶಿಷ್ಟಾಚಾರದ ಬಗ್ಗೆ ಸಿದ್ದರಾಮಯ್ಯ ಅವರಿಗೆ ಮನವರಿಕೆ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಾಳೆ ರಾಜ್ಯಪಾಲರನ್ನು ಮತ್ತೊಮ್ಮೆ ಭೇಟಿಯಾಗಲಿದ್ದಾರೆ. ವರಿಷ್ಠರ ಸೂಚನೆಯಂತೆ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಿರುವುದಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಪಷ್ಟಪಡಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ರಾಜ್ಯಪಾಲರು ತಮ್ಮ ರಾಜೀನಾಮೆಯನ್ನು ಅಂಗೀಕರಿಸುವ ವಿಶ್ವಾಸವಿದೆ ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಎರಡು ಬಾರಿ ಮುಖ್ಯಮಂತ್ರಿ, ಎರಡು ಬಾರಿ ವಿರೋಧ ಪಕ್ಷದ ನಾಯಕನಾಗಲು ಅವಕಾಶ ನೀಡಿದ ಕಾಂಗ್ರೆಸ್ ಹಿರಿಯ ನಾಯಕರಾದ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಧನ್ಯವಾದ ಸಲ್ಲಿಸಿದ್ದಾರೆ. ರಾಷ್ಟ ರಾಜಕಾರಣದಲ್ಲಿ ಆಸಕ್ತಿ ಇಲ್ಲ, ಹೀಗಾಗಿ ರಾಜ್ಯ ರಾಜಕಾರಣದಲ್ಲೇ ಮುಂದುವರಿಯುವುದಾಗಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ರಾಜ್ಯದ ಜನತೆ 5 ವರ್ಷಗಳ ಕಾಲ ಶಾಸಕನಾಗಿ ಆಯ್ಕೆ ಮಾಡಿದ್ದಾರೆ. ಇನ್ನೂ 2 ವರ್ಷ ಅವಧಿ ಇದ್ದು ಇಲ್ಲಿಯವರೆಗೆ ಕರ್ನಾಟಕ ಹಾಗೂ ಕ್ಷೇತ್ರದ ಜನತೆ ಪರವಾಗಿ ಸೇವೆ ಸಲ್ಲಿಸುವುದಾಗಿ ಹೇಳಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ರಾಜ್ಯದ ದೀರ್ಘಾವಧಿ ಮುಖ್ಯಮಂತ್ರಿ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದ್ದು 17 ಬಾರಿ ಆಯವ್ಯಯ ಮಂಡಿಸಿದ ಕೀರ್ತಿಯು ಅವರಿಗೆ ಸಲ್ಲುತ್ತದೆ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ನಾಳೆಯಿಂದ ಇದೇ 31ರವರೆಗೆ ಕರ್ನಾಟಕ, ಗೋವಾ ಮತ್ತು ಕೇರಳ ರಾಜ್ಯಗಳ ಪ್ರವಾಸ ಕೈಗೊಳ್ಳಲಿದ್ದಾರೆ. ನಾಳೆ ಬೆಂಗಳೂರಿಗೆ ಆಗಮಿಸಲಿರುವ ಅವರು ಆರ್ಟ್ ಆಫ್ ಲಿವಿಂಗ್ ಫೌಂಡೇಶನ್ನ 45ನೇ ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ನಂತರ ಅವರು ದಾವಣಗೆರೆಯಲ್ಲಿ ಬಿಟಿಟಿ ಇಂಜಿನಿಯರಿಂಗ್ ಕಾಲೇಜು ವಿಶ್ವವಿದ್ಯಾಲಯ ಅಮೃತ ಮಹೋತ್ಸವದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಇದೇ 30ರಂದು ಅವರು ಗೋವಾಗೆ ತೆರಳಿ ಪಣಜಿಯಲ್ಲಿ ಗೋವಾ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದು ಸಿಎಸ್ಐಆರ್ ರಾಷ್ಟೀಯ ಸಾಗರ ಶಾಸ್ತ್ರ ಸಂಸ್ಥೆಗೆ ಭೇಟಿ ನೀಡಲಿದ್ದಾರೆ. ಇದೇ 31ರಂದು ಉಪರಾಷ್ಟಪತಿಗಳು ಕರ್ನಾಟಕದ ಬೆಳ್ತಂಗಡಿಯಲ್ಲಿ ಸಿರಿ ಕೈಗಾರಿಕಾ ಪಾರ್ಕ್ ಉದ್ಘಾಟಿಸಲಿದ್ದು ಬಳಿಕ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಲಿದ್ದಾರೆ. ಅದೇ ದಿನ ಸಂಜೆ ಅವರು ಕೇರಳಕ್ಕೆ ತೆರಳಿ ಕೊಟ್ಟಾಯಂನಲ್ಲಿ

0: ಮಲಯಾಳಂ ದಿನಪತ್ರಿಕೆ ದೀಪಿಕಾದ 140ನೇ ವಾರ್ಷಿಕೋತ್ಸವವನ್ನು ಉದ್ಘಾಟಿಸಲಿದ್ದಾರೆ. ದೇಶದಲ್ಲಿರುವ ಪ್ರತಿಯೊಬ್ಬ ಅಕ್ರಮ ನುಸುಳುಕೋರರನ್ನು ಗುರುತಿಸಿ ಹೊರಹಾಕಲು ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಬದ್ದವಾಗಿದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ತಿಳಿಸಿದ್ದಾರೆ. ಗುಜರಾತ್ನ ಗಾಂಧಿನಗರ ಜಿಲ್ಲೆಯ ಸೋನಿಪುರ ಗ್ರಾಮದಲ್ಲಿ ಇಂದು ಆಯೋಜಿಸಲಾಗಿದ್ದ ಸಾರ್ವಜನಿಕ ಸಮಾರಂಭದಲ್ಲಿ ಮಾತನಾಡಿದ ಅವರು, ಪಶ್ಚಿಮ ಬಂಗಾಳದಲ್ಲಿ ಬಾಂಗ್ಲಾದೇಶ ಗಡಿಯಿಂದ ಆಗುತ್ತಿದ್ದ ನುಸುಳುವಿಕೆ ಈಗಾಗಲೇ ಇಳಿಮುಖವಾಗಲು ಪ್ರಾರಂಭಿಸಿದೆ ಎಂದು ತಿಳಿಸಿದರು. ಇದಕ್ಕೂ ಮುನ್ನ ಸಚಿವರು ಗಾಂಧಿನಗರ ಜಿಲ್ಲೆಯಲ್ಲಿ 340 ಕೋಟಿ ರೂಪಾಯಿ ವೆಚ್ಚದ ವಿವಿಧ ಅಭಿವೃದ್ದಿ ಯೋಜನೆಗಳ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ನೆರವೇರಿಸಿದರು. 2029ರ ಮಾರ್ಚ್ ವೇಳೆಗೆ ಎಲ್ಲರೂ ವಸತಿ ಕಲ್ಪಿಸುವ ಗುರಿಯೊಂದಿಗೆ ಕೇಂದ್ರ ಸರ್ಕಾರವು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಗ್ರಾಮೀಣ ಅಡಿಯಲ್ಲಿ ಕರ್ನಾಟಕ ಸೇರಿದಂತೆ 12 ರಾಜ್ಯಗಳಿಗೆ 10,021 ಕೋಟಿ ರೂಪಾಯಿಗಳ ಬೃಹತ್ ಅನುದಾನವನ್ನು ಬಿಡುಗಡೆ ಮಾಡಿದೆ. ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ನಡೆದ ಕಾರ್ಯಕ್ರಮದಲ್ಲಿ ಕರ್ನಾಟಕ, ಅಸ್ಸಾಂ, ಛತ್ತೀಸ್ಗಢ, ಗುಜರಾತ್, ಹರಿಯಾಣ, ಹಿಮಾಚಲ ಪ್ರದೇಶ, ಜಾರ್ಖಂಡ್, ಕೇರಳ, ಪಂಜಾಬ್, ರಾಜಸ್ಥಾನ, ತಮಿಳುನಾಡು ಮತ್ತು ಉತ್ತರ ಪ್ರದೇಶ ರಾಜ್ಯಗಳಿಗಾಗಿ ಈ ಅನುದಾನಕ್ಕೆ ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅನುಮೋದನೆ ನೀಡಿದರು. ಯೋಜನೆಯಡಿ ನಿಗದಿಪಡಿಸಲಾಗಿರುವ 4.95 ಕೋಟಿ ಮನೆಗಳ ಒಟ್ಟು ಗುರಿಯಲ್ಲಿ ಈಗಾಗಲೇ 3.91 ಕೋಟಿ ಮನೆಗಳಿಗೆ ಮಂಜೂರಾತಿ ಸಿಕ್ಕಿದ್ದು 3.05 ಕೋಟಿಗೂ ಹೆಚ್ಚು ಮನೆಗಳ ನಿರ್ಮಾಣ ಪೂರ್ಣಗೊಂಡಿದೆ ಎಂದು ಸಚಿವರು ಮಾಹಿತಿ ನೀಡಿದರು. ಈ ಮನೆಗಳೊಂದಿಗೆ ರಸ್ತೆ, ವಿದ್ಯುತ್, ಕುಡಿಯುವ ನೀರು ಹಾಗೂ ಶೌಚಾಲಯಗಳಂತಹ ಮೂಲಸೌಕರ್ಯಗಳನ್ನು ಒದಗಿಸಲಾಗುತ್ತಿದೆ ಎಂದ ಅವರು, ಮಂಜೂರಾದ ಮನೆಗಳಲ್ಲಿ ಶೇಕಡ 75ರಷ್ಟು ಮಹಿಳೆಯರ ಹೆಸರಿನಲ್ಲಿ ಅಥವಾ ಜಂಟಿ ಮಾಲೀಕತ್ವದಲ್ಲಿ ಇದು ಮಹಿಳಾ ಸಬಲೀಕರಣಕ್ಕೆ ಸಾಕ್ಷಿಯಾಗಿದೆ ಎಂದರು. ಬಾಕಿ ಇರುವ ಮನೆಗಳ ಅನುಮೋದನೆಯನ್ನು ಜೂನ್ 30ರ ಒಳಗಾಗಿ ಪೂರ್ಣಗೊಳಿಸುವಂತೆ ರಾಜ್ಯಗಳಿಗೆ ಸೂಚಿಸಿದ ಸಚಿವರು, ಜೂನ್ 5ರ ವಿಶ್ವ ಪರಿಸರ ದಿನದಂದು ಏಕ್ ಪೇಡ್ ಮಾ ಕೆ ನಾಮ್ ಅಭಿಯಾನದಡಿ ಪ್ರತಿಯೊಬ್ಬ ಫಲಾನುಭವಿಯು ಕನಿಷ್ಠ ಒಂದು ಸಸಿ ನೆಡುವಂತೆ ಕರೆ ನೀಡಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇಂದ್ರ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಇಂದು ಸರ್ಪ್ರೈಸ್ ಅಧ್ಯಕ್ಷ ನಿಕೋಸ್ ಕ್ರಿಸ್ಟೋ ಡೌಲಿಟಸ್ ಅವರನ್ನು ಭೇಟಿ ಮಾಡಿ ಮಾತುಕತೆ ನಡೆಸಿದರು. ಸಾಮಾಜಿಕ ಮಾಧ್ಯಮದಲ್ಲಿ ಈ ಕುರಿತು ಮಾಹಿತಿ ಹಂಚಿಕೊಂಡಿರುವ ಅವರು, ಸಭೆಯ ವೇಳೆ ಪಶ್ಚಿಮ ಏಷ್ಯಾದಲ್ಲಿನ ಪರಿಸ್ಥಿತಿ ಹಾಗೂ ಮೆಡಿಟೇರಿಯನ್ ಪ್ರದೇಶದಲ್ಲಿ ಭಾರತದ ಹಿತಾಸಕ್ತಿಗಳ ಕುರಿತು ಚರ್ಚಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಇದಕ್ಕೂ ಮುನ್ನ ಸರ್ಪ್ರೈಸ್ ಲಿಮೋಸೋಲ್ನಲ್ಲಿ ಇಂದು ನಡೆದ ಐರೋಪ್ಯ ಒಕ್ಕೂಟ ವಿದೇಶಾಂಗ ಸಚಿವರ ಅನೌಪಚಾರಿಕ ಜಿಮ್ನಿಚ್ ಸಭೆಯಲ್ಲಿ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಭಾಗವಹಿಸಿದ್ದು, ಈ ಉನ್ನತ ಮಟ್ಟದ ಸಭೆಯಲ್ಲಿ ಜಾಗತಿಕವಾಗಿ ಉದಯೋನ್ಮುಖ ಬಹುಮುಖಿ ವ್ಯವಸ್ಥೆಯಲ್ಲಿನ ಹಿತಾಸಕ್ತಿಗಳು, ಪ್ರಾಯೋಗಿಕ ಸಹಯೋಗಗಳು ಮತ್ತು ಪರಸ್ಪರ ಅಭಿವೃದ್ದಿಯ ಅವಕಾಶಗಳ ಕುರಿತು ಸುದೀರ್ಘವಾಗಿ ಚರ್ಚಿಸಲಾಯಿತು. ಸಭೆಯ ಹಿನ್ನೆಲೆಯಲ್ಲಿ ವಿದೇಶಾಂಗ ಸಚಿವರು ಸ್ಪೇನ್, ಉಕ್ರೇನ್, ಸೌದಿ ಅರೇಬಿಯಾ ಸೇರಿದಂತೆ ಹಲವು ದೇಶಗಳ ವಿದೇಶಾಂಗ ಸಚಿವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಿದರು. ಭಾರತದ ರಕ್ಷಣಾ ಕಾರ್ಯದರ್ಶಿ ರಾಜೇಶ್ ಕುಮಾರ್ ಸಿಂಗ್ ಮತ್ತು ಸಿಂಗಾಪುರ ರಕ್ಷಣಾ ಕಾರ್ಯದರ್ಶಿ ಜೋಸೆಫ್ ಲಿಯಾಂಗ್ ಅವರ ಜಂಟಿ ಅಧ್ಯಕ್ಷತೆಯಲ್ಲಿ ಸಿಂಗಾಪುರದಲ್ಲಿಂದು 16ನೇ ರಕ್ಷಣಾ ನೀತಿ ಸಂವಾದ ನಡೆಯಿತು. ಭಾರತ ದಕ್ಷಿಣ ಕೊರಿಯಾ ದೇಶಗಳ ನಡುವಿನ ಸಮಗ್ರ ಆರ್ಥಿಕ ಪಾಲುದಾರಿಕೆ ಒಪ್ಪಂದವನ್ನು ಮೇಲ್ದರ್ಜೆಗೇರಿಸುವ ಭಾಗವಾಗಿ ಡಿಜಿಟಲ್ ವ್ಯಾಪಾರ ಪೂರೈಕೆ ಸರಪಳಿ ಹಾಗೂ ಕೈಗಾರಿಕಾ ಸಹಭಾಗಿತ್ವದ ಕುರಿತು ಚರ್ಚಿಸಲು ಪ್ರತ್ಯೇಕ ಉಪಗುಂಪುಗಳನ್ನು ರಚಿಸಲು ನಿರ್ಧರಿಸಲಾಗಿದೆ. ಕೇಂದ್ರ ವಾಣಿಜ್ಯ ಸಚಿವ ಪಿಯೂಷ್ ಗೋಯಲ್ ಮತ್ತು ಕೊರಿಯಾದ ವಾಣಿಜ್ಯ ಸಚಿವ ಯೋಯೋ ಹನ್ಕು ಅವರು ಏಪ್ರಿಲ್ 20ರಂದು ಸಹಿ ಮಾಡಿದ ಜಂಟಿ ಪ್ರಕಟಣೆಗೆ ಅನುಗುಣವಾಗಿ ನವದೆಹಲಿಯಲ್ಲಿ ಈ ಮಾತುಕತೆಗಳು ಜರುಗಲಿವೆ. ಸಂವಾದ, ಚರ್ಚೆ, ಒಮ್ಮತ ಮತ್ತು ಭಿನ್ನಾಭಿಪ್ರಾಯಗಳಿಂದ ಪ್ರಜಾಪ್ರಭುತ್ವವು ಸದೃಢವಾಗಿ ಬೆಳೆಯುತ್ತದೆ ಎಂದು ಲೋಕಸಭೆಯ ಸಭಾಧ್ಯಕ್ಷ ಓಂ ಬಿರ್ಲಾ ತಿಳಿಸಿದ್ದಾರೆ. ದೆಹಲಿ ವಿಧಾನಸಭೆಯಲ್ಲಿ 1924ರಿಂದ 1930ರವರೆಗಿನ ಕೇಂದ್ರ ಶಾಸನ ಸಭೆಯ 407 ಕಲಾಪಗಳ ನಡಾವಳಿಕೆಗಳನ್ನೊಳಗೊಂಡ 89

0: ಸಂಪುಟಗಳ ಬೃಹತ್ ಸಂಕಲನವನ್ನು ಬಿಡುಗಡೆ ಮಾಡಿ ಮಾತನಾಡಿದ ಅವರು, ಈ ಸಂಗ್ರಹವು ಮುಂದಿನ ಪೀಳಿಗೆಗೆ ಅಮೂಲ್ಯ ಮಾರ್ಗದರ್ಶಿಯಾಗಲಿದೆ ಎಂದರು. ದೇಶದ ಕಠಿಣವಾಗಿ ಶ್ರಮಿಸುವ ರೈತರ ನಿರಂತರ ಶ್ರಮದಾನದಿಂದಾಗಿ ಭಾರತದಲ್ಲಿಂದು ಸಾಕಷ್ಟು ಪ್ರಮಾಣದಲ್ಲಿ ಆಹಾರ ಧಾನ್ಯಗಳ ದಾಸ್ತಾನು ಲಭ್ಯವಿದೆ ಎಂದು ಕೇಂದ್ರ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿಂದು ಮುಂಗಾರು ಅಭಿಯಾನ 2026ರ ರಾಷ್ಟೀಯ ಕೃಷಿ ಸಮ್ಮೇಳನ ಉದ್ಘಾಟಿಸಿ ಮಾತನಾಡಿದ ಅವರು, ಈ ವರ್ಷ ದೇಶದ ಆಹಾರ ಧಾನ್ಯ ಉತ್ಪಾದನೆ ಕಳೆದ ವರ್ಷಕ್ಕಿಂತ ಶೇಕಡಾ 5.3ರಷ್ಟು ಹೆಚ್ಚಳವಾಗಿದ್ದು 376 ದಶಲಕ್ಷ ಟನ್ ದಾಟುವ ಅಂದಾಜಿದೆ ಎಂದರು. ಸಿಂಗಾಪುರ ಮುಕ್ತ ಬ್ಯಾಡ್ಮಿಂಟನ್ ಪಂದ್ಯಾವಳಿಯಲ್ಲಿ ಇಂದು ಭಾರತದ ಆಟಗಾರರು 4 ವಿಭಾಗಗಳಲ್ಲಿ ಉತ್ತಮ ಪ್ರದರ್ಶನ ನೀಡಿ ಕ್ವಾರ್ಟರ್ ಫೈನಲ್ಸ್ ಪ್ರವೇಶಿಸಿದ್ದಾರೆ. ಮಹಿಳಾ ಸಿಂಗಲ್ಸ್ನಲ್ಲಿ ಪಿವಿ ಸಿಂಧು, ಪುರುಷರ ಸಿಂಗಲ್ಸ್ನಲ್ಲಿ ಲಕ್ಷ್ಯ ಸೇನ್, ಪುರುಷರ ಡಬಲ್ಸ್ ಜೋಡಿ ಸಾತ್ವಿಕ್ ಸಾಯಿರಾಜ್ ರಾಂಕಿರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಹಾಗೂ ಮಿಶ್ರ ಡಬಲ್ಸ್ನ ಧ್ರುವ ಕಪಿಲಾ ಮತ್ತು ತನಿಷಾ ಕ್ರಾಸ್ಟೋ ಜೋಡಿ ಕ್ವಾರ್ಟರ್ ಫೈನಲ್ಸ್ ಪ್ರವೇಶಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿದ ಕರ್ನಾಟಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಅಕ್ರಮ ಒಳನುಸುಳುವಿಕೆ ತಡೆಗಟ್ಟಲು ಕೇಂದ್ರ ಸರ್ಕಾರ ಬದ್ದ, ಗೃಹ ಸಚಿವ ಅಮಿತ್ ಶಾ. ಪ್ರಧಾನಮಂತ್ರಿ ಆವಾಸ್ ಯೋಜನೆ ಗ್ರಾಮೀಣ್, ಕರ್ನಾಟಕ ಸೇರಿದಂತೆ 12 ರಾಜ್ಯಗಳಿಗೆ 10,021 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ. ಸಿಂಗಾಪುರ ಅಧ್ಯಕ್ಷರೊಂದಿಗೆ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಮಾತುಕತೆ. ಸಿಂಗಾಪುರ ಓಪನ್ ಬ್ಯಾಡ್ಮಿಂಟನ್ 4 ವಿಭಾಗಗಳಲ್ಲಿ ಕ್ವಾರ್ಟರ್ ಫೈನಲ್ಸ್ ಪ್ರವೇಶಿಸಿದ ಭಾರತದ ಆಟಗಾರರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05ಕ್ಕೆ.
1: ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 7:45:15.
2: ಅಲ್ವೇ, ನಾನು ಪ್ರತಿದಿನ ನೋಡ್ತಾ ಇದ್ದೀನಿ, ನಿನ್ನ ಫೇಸ್ ನಲ್ಲಿ ಸಖತ್ ಚೇಂಜಸ್ ಕಾಣ್ತಾ ಇದೆ. ನಿನ್ನ ಸೌಂದರ್ಯದ ಗುಟ್ಟೇನು?
3: ನಾನು ಪ್ಯೂರ್ ರಕ್ತ ಚಂದನದ ಆಯಿಲ್ ಇರೋ ನಾಗಾರ್ಜುನ ರಕ್ತ ಚಂದನ್ ಫೇಸ್ ವಾಶ್ ಯೂಸ್ ಮಾಡ್ತಿದ್ದೀನಿ. ನೀನು ಅದನ್ನೇ ಯೂಸ್ ಮಾಡು, ಗ್ಲೋ ಆಗಿ ಕಾಣ್ತೀಯ. ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲಿ ಈಗ ಎಲ್ಲವೂ ಲಭ್ಯವಿದೆ.
4: ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮವಾರಪೇಟೆ ಹಾಗೂ ಕುಶಾಲನಗರದಲ್ಲಿ.
3: ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಸಂಪರ್ಕಿಸಿ ಕವನ್ 9606017186.
5: ಕೊಡಗು ಕುಶಾಲನಗರ ಸುತ್ತಮುತ್ತ ಇರೋ ಎಲ್ಲ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಈ ಒಂದು ನಂಬರ್ ನೋಟ್ ಮಾಡ್ಕೊಂಡು

0: 12 ಬೆಸ್ಟ್ ಪ್ಯಾಕೇಜ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಿಮಗೆ ಅನ್ಲಿಮಿಟೆಡ್ ಊಟ, ಅನ್ಲಿಮಿಟೆಡ್ ಡಾಟಾ ಅಂತ ಪ್ರತಿಯೊಂದು ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ 9591424242.
1: ಕೊಡಗು ಜಿಲ್ಲಾ ಹಾಪ್ಕಾಮ್ಸ್ ನಿಯಮಿತ ಮಡಿಕೇರಿ ಹಾಗೂ ರೋಟರಿ ಕ್ಲಬ್ ವಿರಾಜಪೇಟೆ ಇವರ ಜಂಟಿ ಆಶ್ರಯದಲ್ಲಿ ವಿರಾಜಪೇಟೆ ಮಹಿಳಾ ಸಮಾಜದ ಹತ್ತಿರವಿರುವ ರೋಟರಿ ಕ್ಲಬ್ನಲ್ಲಿ ಇಂದಿನಿಂದ ಈ ತಿಂಗಳ 30ನೇ ತಾರೀಕಿನವರೆಗೆ ಮಾವು ಮೇಳವನ್ನು ಆಯೋಜಿಸಲಾಗಿದೆ. ರೈತರಿಂದ ನೇರವಾಗಿ ಗ್ರಾಹಕರಿಗೆ 10-15 ವಿಭಿನ್ನ ತಳಿಗಳ ಮಾವುಗಳು ಲಭ್ಯ. ಸಾರ್ವಜನಿಕರೆಲ್ಲ ಮಾವು ಮೇಳದಲ್ಲಿ ಪಾಲ್ಗೊಳ್ಳುವಂತೆ ಆಯೋಜಕರು ಕೋರಿದ್ದಾರೆ.
2: ಕಳೆದ ಮೇ ತಾರೀಕು 19ಕ್ಕೆ ನಿಧನರಾದ ಚೇರಂಬಾಣೆ ತೊಟ್ಲುಕುಂಜಿ ಗ್ರಾಮದ ಕೈಬೀಲಿ ದಿವಂಗತ ಚಿನ್ನಪ್ಪ ಅವರ ಮಂಗ ಉಲ್ಲಾಸ ಗಣೇಶ ಅವರ ತಿಥಿ ಕರ್ಮಾಂತರ ನಾಳೆ. ತಾರೀಕು 29ಕ್ಕೆ ಶುಕ್ರವಾರ ಮಧ್ಯಾಹ್ನ 12 ಗಂಟೆಗೆ ಕಾರುಗುಂದ ಚೇರಂಬಾಣಿ ಗೌಡ ಸಮಾಜದಲ್ಲಿ ನಡೆದಿದೆ. ಕಾಗಸಿಕದ ಮನೆಯು ಊರವು ನೆಂಡರಿಷ್ಟರೆಲ್ಲ ಇದನ್ನೇ ಕಾಗದತ್ತ ಜ್ಞಾನ ಮಾಡಿಕೊಂಡು ಬರಕುತ್ತ ಮೃತರ ಹೆಣ್ಣು ಜಯಲಕ್ಷ್ಮಿ ಮಕ್ಕ ಮತ್ತೆ ಸಂಸಾರದವು ಕೇಳಿಕೊಂಡಳು.
3: ಈ ಫೆಸ್ಟಿವಲ್ ಸೀಸನ್ ನಲ್ಲಿ ಅತಿ ಕಡಿಮೆ ಬೆಲೆಗೆ ಮನಸೂರೆಗೊಳ್ಳುವ ಫರ್ನಿಚರ್ ಗಳು, ಅಚ್ಚರಿ ಮೂಡಿಸುವ ಆಫರ್ ಹಾಗೂ ಆಕರ್ಷಕ ಬಹುಮಾನಗಳೊಂದಿಗೆ ನಿಮಗೆ ಸಿಗಲಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ. ಹಾಗಿದ್ರೆ ನಿಮ್ಮ ಫರ್ನಿಚರ್ ಶಾಪಿಂಗ್ ಆಗಿ ಬನ್ನಿ ಕೇರಳದ ಅತಿ ದೊಡ್ಡ ಫರ್ನಿಚರ್ ಮಳಿಗೆ ಸುನಿತಾ ಫರ್ನಿಚರ್, ಉಳಿಯಿಲ್ ಇರಿಟಿ ಹಾಗೂ ತಾವಕ್ಕರ ಕಣ್ಣೂರ್.
4: ನಾರ್ತ್ ಕೇರಳಸ್ ಲಾರ್ಜೆಸ್ಟ್ ಫರ್ನಿಚರ್ ಮ್ಯಾನುಫ್ಯಾಕ್ಚರರ್ ಆದ ಬಿಟಂಗಾಲದ ಗ್ರೀನ್ಸ್ ಫರ್ನಿಚರ್ ಅರ್ಪಿಸುತ್ತಿದೆ ಪ್ರೀಮಿಯಂ ಫರ್ನಿಚರ್ ಗಳ ಭರ್ಜರಿ ಆಫರ್ ಮೇಳ. ಈ ಮೇ ತಿಂಗಳಲ್ಲಿ ಮಾತ್ರ ಪ್ರತಿ ಬುಕಿಂಗ್ ಗೆ ಆಕರ್ಷಕ ಗಿಫ್ಟ್. 50,000 ರೂಪಾಯಿಗಳ ಬುಕಿಂಗ್ ಗೆ ಕಿಡ್ಸ್ ಸ್ಟಡಿ ಟೇಬಲ್ ಫ್ರೀ. 1,00,000 ರೂಪಾಯಿ ಮೌಲ್ಯದ ಖರೀದಿಗೆ 2-ಡೋರ್ ಅಲ್ಮಿರಾ ಗೆಲ್ಲುವ ಸುವರ್ಣಾವಕಾಶ. ಹೋಮ್ ಡೆಲಿವರಿ ಗ್ರೀನ್ಸ್ ಫರ್ನಿಚರ್ ಬಿಟಂಗಾಲ ವಿರಾಜಪೇಟೆ.
1: ಈಗ ಭಾವಗೀತೆಗಳನ್ನ ಕೇಳೋಣ. ಮೊದಲಿಗೆ ದೊಡ್ಡರಂಗೇಗೌಡ ಅವರ ರಚನೆ ಬಾಲಚಂದ್ರ ಮೂಡಿದಾಗ, ಹಾಡಿದ್ದಾರೆ ಬದ್ರಿ ಪ್ರಸಾದ್.

ಇದುವರೆಗೆ ಭಾವಗೀತೆಗಳನ್ನ ಕೇಳಿದಿರಿ. ಆಕಾಶವಾಣಿ ಮಡಿಕೇರಿ, ಸಮಯ 8 ಗಂಟೆ ಆಗಲಿದೆ. ಇನ್ನು ಮುಂದೆ ಸಿರಿಗಂಧ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.

ಕೆಲ ಭೂವಿಜ್ಞಾನಿಗಳ ಪ್ರಕಾರ ಬೆಟ್ಟ ಅಂತಂದ್ರೆ ನೆಲಮಟ್ಟದಿಂದ ಸುಮಾರು 600 ಮೀಟರ್ಗಳಾದು ಎತ್ತರ ಇರಬೇಕು. ಈ ನೆಲದ ಮೇಲಿನ ಹವಾಗುಣದಿಂದ ಬದಲಾವಣೆ ಆಗುವಂತ ಇರಬೇಕು ಅಂತ. ಅಂದ್ರೆ ನೆಲಮಟ್ಟದಿಂದ ಮೇಲಕ್ಕೇರಿದಂತೆಲ್ಲ ವಾತಾವರಣದ ಒತ್ತಡ ಕಡಿಮೆ ಆಗ್ತಾ ಇದ್ದು ತಂಪಾದ ವಾತಾವರಣ ಇರಬೇಕು, ಆವಾಗ ಮಾತ್ರ ಅದು ಬೆಟ್ಟ ಅಂತ ಅನಿಸ್ಕೊಳ್ಳುತ್ತೆ ಅಂತ. ಬೆಟ್ಟ ಒಂದೇ ಇರಬಹುದು ಅಥವಾ ಸಮೂಹದಲ್ಲಿರಬಹುದು. ಬೆಟ್ಟಗಳ ಸಮೂಹಗಳಲ್ಲಿ ಅತಿ ಎತ್ತರದ ಶಿಖರಗಳಿರಬಹುದು. ಎಲ್ಲ ಗಿರಿಶಿಖರ ಸಮೂಹಗಳಿಗೆ ಪರ್ವತ ಶ್ರೇಣಿ ಅಂತ ಹೇಳ್ತಾರೆ. ಅಂದರೆ ಸಣ್ಣ ಪುಟ್ಟ ಬೆಟ್ಟಗಳಿಗೆ ಗುಡ್ಡ ಅಂತ ಹೇಳ್ಬೋದು, ಆದರೆ ಬೆಟ್ಟ ಮಾತ್ರ ಅತ್ಯಂತ ಎತ್ತರದಲ್ಲಿದ್ದು ಅಲ್ಲಿನ ವಾತಾವರಣವೇ ಬೇರೆ ರೀತಿಯದ್ದಾಗಿರುತ್ತೆ. ಮೈನಾ ಚಿತ್ರದ ಗೀತೆಯನ್ನು ಈಗ ಕೇಳೋಣ. ಸೋನು ನಿಗಮ್ ಮತ್ತು ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ ಕವಿರಾಜ್ ಅವರ ಗೀತೆಗೆ ಜೆಸ್ಸಿ ಗಿಫ್ಟ್ ಅವರ ಸಂಗೀತವಿದೆ.

ರಾಷ್ಟ್ರಭಕ್ತಿಯ ಜಾಗೃತಿಯ ಮಂತ್ರ ವಂದೇ ಮಾತರಂ. ಖ್ಯಾತ ಬಂಗಾಳಿ ಸಾಹಿತಿ, ಕವಿ, ಕಾದಂಬರಿಕಾರ ಬಂಕಿಮಚಂದ್ರ ಚಟರ್ಜಿ ವಿರಚಿತ ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ. 1875 ನವೆಂಬರ್ 7 ಬಂಗದರ್ಶನ ಎಂಬ ಪತ್ರಿಕೆಯಲ್ಲಿ ಮೊಟ್ಟ ಮೊದಲು ಪ್ರಕಟವಾದ ಈ ಗೀತೆಯನ್ನ ಕವಿ ಬಂಕಿಮಚಂದ್ರರು ತಮ್ಮ ಆನಂದಮಠ ಎನ್ನುವ ಕಾದಂಬರಿಯಲ್ಲಿ ಮತ್ತೊಮ್ಮೆ ಅಳವಡಿಸಿಕೊಂಡಿದ್ದರು. ದಾಸ್ಯದಲ್ಲಿ ನಲುಗಿದ್ದ ಭಾರತವನ್ನ ಬಡಿದೆಬ್ಬಿಸಿದಂತಹ ಮಂತ್ರ, ಆಂಗ್ಲರ ಎದೆಯನ್ನು ನಡುಗಿಸಿದಂತಹ ಮಂತ್ರ ವಂದೇ ಮಾತರಂ.

8:11:20 ಸಿರಿಗಂಧ ಕಾರ್ಯಕ್ರಮದಲ್ಲಿ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಾ. ಭಾರತದ ಹಿಮಾಲಯ ಶ್ರೇಣಿಗಳ ದಕ್ಷಿಣಕ್ಕೆ ಇರುವ ಅತಿ ಎತ್ತರದ ಬೆಟ್ಟಗಳು ಅಂತಂದರೆ ನೀಲಗಿರಿ ಪರ್ವತಗಳು. ಕರ್ನಾಟಕದ ಪಶ್ಚಿಮ ಕರಾವಳಿಗೆ 30-40 ಕಿಲೋಮೀಟರ್ ಅಂತರದಲ್ಲಿ ಸಮಾನಾಂತರವಾಗಿ ಹಬ್ಬಿಕೊಂಡಿರುವ ಈ ಬೆಟ್ಟದ ಸಾಲನ್ನ ಸಹ್ಯಾದ್ರಿ ಶ್ರೇಣಿ ಅಥವಾ ಪಶ್ಚಿಮ ಘಟ್ಟಗಳು ಅಂತ ಕರೀತಾರೆ.

0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-4233.
3: ನಮ್ಮ ಕರ್ನಾಟಕದಲ್ಲಿ ಮಂಡ್ಯ ಜಿಲ್ಲೆಯ ಶಿವನ ಸಮುದ್ರದ ಕಾವೇರಿ ದಂಡೆಯಿಂದ ಪ್ರಾರಂಭವಾಗುವ ಬೆಟ್ಟದ ಸಾಲು ರಾಮನಗರದಿಂದ ಹಾಯ್ದು ರಾಯದುರ್ಗದವರೆಗೆ ಸುಮಾರು 400 ಕಿಲೋಮೀಟರ್ ಉದ್ದ ಹಬ್ಬಿಕೊಂಡಿದೆ. ಇದರ ಅಗಲ 15-20 ಕಿಲೋಮೀಟರ್ಗಳಷ್ಟು. ಇದನ್ನು ಮಧ್ಯ ಶ್ರೇಣಿ ಅಂತ ಕರೀತಾರೆ. ಕೆಲವು ತಾಣಗಳು ಸಮುದ್ರ ಮಟ್ಟಕ್ಕಿಂತ 1500 ಮೀಟರ್ ಎತ್ತರಕ್ಕೆ ಇರುವ ಬೆಟ್ಟಗಳನ್ನು ಹೊಂದಿದೆ. ಅದರಲ್ಲಿ ಮುಖ್ಯವಾದ ಶಿಖರಗಳು ಅಂತ ಹೇಳಿದರೆ ಈ ರಾಮನಗರದ ಗುಡ್ಡಗಳು, ಸಾವನದುರ್ಗ, ಶಿವಗಂಗೆ, ದೇವರಾಯನದುರ್ಗ, ಮಧುಗಿರಿ, ಪಾವಗಡ, ಬ್ರಹ್ಮಗಿರಿ ಇತ್ಯಾದಿ. ಈ ಸಾಲಿನ ದಕ್ಷಿಣದ ಅಂಚಿನಲ್ಲಿ ಆನೆಗಳಿಗೆ ಬೀಡಾದ ಬಿಳಿಗಿರಿ ರಂಗನ ಬೆಟ್ಟಗಳು ಸಹ ಈ ಸಾಲಿನಲ್ಲೇ ಇದೆ. ವರಟ ಐ ಲವ್ ಯು ಚಿತ್ರದ ಗೀತೆ ರಾಜೇಶ್ ಕೃಷ್ಣನ್ ಮತ್ತು ನಂದಿತಾ ಗೀತೆ ಹಾಡಿದ್ದಾರೆ. ಕೆ ಕಲ್ಯಾಣ್ ಅವರ ಗೀತೆಗೆ ಜಿ ಆರ್ ಶಂಕರ್ ಅವರ ಸಂಗೀತವಿದೆ.

0: ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಕೃಷಿಯ ಪರಿಚಯ ನಿಮಗಿದೆಯೇ? ನೇಗಿಲ ಯೋಗಿಯ ಜೀವನ ತಿಳಿಯಬೇಕೇ? ಭತ್ತ, ರಾಗಿ, ಕಬ್ಬು ಬೆಳೆಯುವುದು ಹೇಗೆ? ತುತ್ತಿನ ಚೀಲ ತುಂಬುವವರ ಬದುಕು ಪರಿಚಯಿಸಲಿದೆ ರೈತರತ್ನ ಸರಣಿ. ತಪ್ಪದೆ ವೀಕ್ಷಿಸಿ ನಿಮ್ಮ ಮೆಚ್ಚಿನ ಚಂದನ ವಾಹಿನಿಯಲ್ಲಿ ರೈತರತ್ನ, ಹೀರೋಸ್ ಆಫ್ ದ ನೇಷನ್.
1: ಎಂಟು ಗಂಟೆ 24:35 ಸಿರಿಗಂಧ ಕಾರ್ಯಕ್ರಮದಲ್ಲಿ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಾ. ಮೈಸೂರು ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ಮಹದೇಶ್ವರ ಬೆಟ್ಟ ನಿತ್ಯವಾಡಿಕೆಯಲ್ಲಿ ಮಲೆ ಮಹದೇಶ್ವರ ಅಂತಲೇ ಹೆಸರಾಗಿದೆ. ಬೆಂಗಳೂರಿನಿಂದ ಸುಮಾರು 220 ಕಿಲೋಮೀಟರ್ ದೂರದಲ್ಲಿದೆ ಇದು. ರಾಜ್ಯದ ಆಗ್ನೇಯ ಅಂಚಿನ ಬೆಟ್ಟದ ಹರಿವಿನಲ್ಲಿ ಸಮುದ್ರ ಮಟ್ಟದಿಂದ ಸುಮಾರು 1060 ಮೀಟರ್ ಎತ್ತರದ ಗುಡ್ಡ ಪ್ರದೇಶದಲ್ಲಿ ಈ ತಾಣ ಇದೆ. ಇದು ಆನೆಮಲೆ, ಜೇನುಮಲೆ, ಪಚ್ಚೆಮಲೆ ಅನ್ನುವ ಅನೇಕ ಶಿಖರ ಶ್ರೇಣಿಗಳಿಂದ ಆವೃತವಾಗಿದ್ದು ಈ ಜನಪದ ಹಾಡುಗಳಲ್ಲಿ 7 ಬೆಟ್ಟಗಳ ಮಧ್ಯೆ ಇರುವ ತಾಣ ಅಂತಲೇ ವಿವರಿಸಲ್ಪಟ್ಟಿದೆ ಅಂತ ಹೇಳ್ಬೋದು. ಇನ್ನು ಇಲ್ಲಿ ಈ ಬೆಟ್ಟ ಪ್ರದೇಶ ಒಣ ಎಲೆ ಉದುರುವಂತಹ ಕಾಡನ್ನು ಹೊಂದಿದೆ. ಇಲ್ಲಿ ಕುರುಚಲ ಕಾಡಿನಿಂದ ಆವೃತವಾದ ಆನೆ, ಕಾಡೆಮ್ಮೆ ಮುಂತಾದ ವನ್ಯ ಮೃಗಗಳ ತಾಣವೂ ಸಹ ಆಗಿದೆ. ಇಂತಹ ಬೆಟ್ಟ ಪ್ರಸಿದ್ಧವಾದದ್ದು ಮಲೆ ಮಹದೇಶ್ವರನ ಬೆಟ್ಟ ಅಂತ ಹೇಳಿ.

0: ಮೊಗ್ಗಿನ ಮನಸ್ಸು ಚಿತ್ರದ ಗೀತೆಯನ್ನು ಕೇಳಿದ್ರಿ ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ. ಜಯಂತ್ ಕಾಕಿಣಿ ಅವರ ಗೀತೆಗೆ ಮನೋಮೂರ್ತಿ ಅವರ ಸಂಗೀತವಿತ್ತು. ಆಕಾಶವಾಣಿಯ 90 ವರ್ಷದ ಪಯಣ,
1: ಶ್ರೋತೃಗಳೊಂದಿಗೆ ಅದ್ಭುತ ಯಾನ.
0: ಮಾಹಿತಿಗೆ ಸುದ್ದಿಗಳ ಹೂರಣ,
1: ಮನರಂಜನೆಗೆ ಸಂಗೀತದ ಗಾನ,
2: ವಿಧ ವಿಧದ ಅವಳು ನುಡಿಸುತ್ತಿದ್ದಳು.
0: ಕಲೆ, ಕೃಷಿ, ಕ್ರೀಡೆ, ಸಾಹಿತ್ಯ, ಆರೋಗ್ಯ, ಶಿಕ್ಷಣ ಸೇರಿದಂತೆ ಸಮಗ್ರ ಪ್ರಗತಿಗೆ ಆಕಾಶವಾಣಿ ನಿಮ್ಮೊಂದಿಗೆ.
3: ಜೊತೆಯಲ್ಲಿ ನೀವಾರು ಜೊತೆಗಾರ, ಕಥೆಯಲ್ಲಿ ಬಂದಂತೆ ಕಥೆಗಾರ.
1: ಪ್ರಸಾರ ಪ್ರಪಂಚದಲ್ಲಿ ಇರಲಿ
0: ನಿಮ್ಮ ಬಲ ಬೆಂಬಲ ಸದಾ ನಮ್ಮೊಂದಿಗೆ.
2: ಅವರಿವರಿಲ್ಲ ಸರಿ ಸಮರಿಲ್ಲ ಸಪ್ತ ಸ್ವರಗಳಿಗೆ.
0: ನಮ್ಮ ಕರ್ನಾಟಕದಲ್ಲಿರುವ ಬೆಟ್ಟದ ಸಾಲುಗಳನ್ನು ನೆನಪು ಮಾಡಿಕೊಳ್ತಾ ಇದ್ವಿ. ರಾಜ್ಯದ ಪೂರ್ವ ಭಾಗದಲ್ಲಿ ಪೂರ್ವ ಘಟ್ಟಗಳ ಪಶ್ಚಿಮದ ಅಂಚಿನೊಂದಿಗೆ ಹೊಂದಿಕೊಂಡಂತೆ ಇರುವ ಬೆಟ್ಟದ ಸಾಲನ್ನ ಚಿಂತಾಮಣಿ, ಕೋಲಾರ, ಟೇಕಲ್, ಎರ್ತಕೊಂಡ, ಮಲ್ಲಪ್ಪಕೊಂಡ ಇಲ್ಲಿ ಕಾಣಬಹುದು. ಹಾಗೆಯೇ ಉಳಿದಂತೆ ರಾಜ್ಯದ ಹಲವಾರು ಸ್ಥಳಗಳಲ್ಲಿ ಚದುರದಂತೆ ಸಣ್ಣ ಪುಟ್ಟದ ಬೆಟ್ಟದ ಸಾಲುಗಳಿವೆ. ಅವುಗಳಲ್ಲಿ ಕೆಲವು ಮುಖ್ಯ ಸ್ಥಳಗಳು ಅಂತಂದರೆ ಈ ಗೋಪಾಲಸ್ವಾಮಿ ಬೆಟ್ಟ ಇರಬಹುದು, ಚಾಮುಂಡಿ ಬೆಟ್ಟ, ಶಿಂದಘಟ್ಟ ಬೆಟ್ಟ, ಮೇಲುಕೋಟೆ ಬೆಟ್ಟ, ಮಾವಿನಕೆರೆ, ಅರಸೀಕೆರೆ, ಬಾಣಾವರ, ನಂದಿ, ಹೊಸದುರ್ಗ, ಸೋಂಪುರ, ಚಿತ್ರದುರ್ಗ, ಸುರಪುರ, ಗದಗ, ಇಲ್ಲೆಲ್ಲ ಸಣ್ಣ ಪುಟ್ಟ ಬೆಟ್ಟಗಳ ಸಾಲು ಇದೆ ನಮ್ಮ ಕರ್ನಾಟಕದಲ್ಲಿ. ಮಿಲನ ಚಿತ್ರದ ಗೀತೆ ಉದಿತ್ ನಾರಾಯಣ್ ಮತ್ತು ಚಿತ್ರ ಗೀತೆ ಹಾಡಿದ್ದಾರೆ. ಜಯಂತ್ ಕಾಯ್ಕಿಡಿಯವರ ಗೀತೆಗೆ ಮನೋಮೂರ್ತಿ ಅವರು ಸಂಗೀತ ನೀಡಿದ್ದಾರೆ.

ಈ ಬೆಟ್ಟಗಳನ್ನ ಸಾಮಾನ್ಯವಾಗಿ ಸ್ಥಳದ ಹೆಸರು, ಚಾರಿತ್ರಿಕ ಹಿನ್ನೆಲೆ, ಪುಣ್ಯಕ್ಷೇತ್ರಗಳ ಹಿನ್ನೆಲೆಯಲ್ಲಿ ನಾವು ಹೆಸರು ಇಡೋದು ಸಾಮಾನ್ಯವಾಗಿದೆ. ಈ ಕರ್ನಾಟಕದಲ್ಲಿ ಕೆಲವು ಬೆಟ್ಟಗಳು ಅಂತಂದರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಎಡಮಲೆ ಗುಡ್ಡ ಅಂತಿದೆ, ಕೊಡಗು ಜಿಲ್ಲೆಯಲ್ಲಿ ಬ್ರಹ್ಮಗಿರಿ ಬೆಟ್ಟ ಅಂತಿದೆ, ಕೋಲಾರ ಜಿಲ್ಲೆ ನಂದಿದುರ್ಗ ಇದೆ, ಚೆನ್ನಿಗ್ರಾಯನ ಬೆಟ್ಟ ಇದೆ, ಹಾಗೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ಚಿತ್ರದುರ್ಗ ಬೆಟ್ಟ, ಬಳ್ಳಾರಿ ಜಿಲ್ಲೆಯಲ್ಲಿ ದೋಣಿಮಲೆ ಬೆಟ್ಟ ಅಂತಿದೆ, ಇನ್ನು ದಕ್ಷಿಣ ಕನ್ನಡದಲ್ಲಿ ಪುಷ್ಪಗಿರಿ ಬೆಟ್ಟ ಅಂತಿದೆ, ಬೆಂಗಳೂರು ಜಿಲ್ಲೆಯಲ್ಲಿ ಸಾವನದುರ್ಗ ಬೆಟ್ಟ ಇದೆ ಮತ್ತು ಶಿವಗಂಗೆ ಬೆಟ್ಟ ಇದೆ, ಮಂಡ್ಯ ಜಿಲ್ಲೆಯಲ್ಲಿ ಮೇಲುಕೋಟೆ ಇದೆ, ಮೈಸೂರಿನಲ್ಲಿ ಚಾಮುಂಡಿ ಬೆಟ್ಟ, ಶಿವಮೊಗ್ಗ ಜಿಲ್ಲೆಯಲ್ಲಿ ಕೊಡಚಾದ್ರಿ ಬೆಟ್ಟ, ಅಗಸ್ತ್ಯ ಪರ್ವತ, ಹೀಗೆ ಆಯಾ ಸ್ಥಳಗಳಲ್ಲಿ ವಿವಿಧ ಹೆಸರುಗಳಿಂದ ಅನೇಕ ಬೆಟ್ಟ ಗುಡ್ಡಗಳು ನಮ್ಮ ನಾಡಿನಲ್ಲಿ ಇದೆ ಅಂತ ಹೇಳ್ಬೋದು. ಬಿರುಗಾಳಿ ಚಿತ್ರದ ಗೀತೆ ಶ್ರೀ ಘೋಷಾಲ್ ಗೀತೆ ಹಾಡಿದ್ದಾರೆ, ಅರ್ಜುನ್ ಜನ್ಯ ಅವರು ಸಂಗೀತ ನೀಡಿದ್ದಾರೆ.

0: ಇದುವರೆಗೆ ಎಎಸ್ ಮುರಳೀಧರ್ ಅವರು ಹಾಡಿದ ಭಾವಗೀತೆಗಳನ್ನು ಕೇಳಿದಿರಿ.
1: ಒಂಬತ್ತು ದಶಕಗಳ ಭವ್ಯ ಸಂಸ್ಕೃತಿ, ಒಂಬತ್ತು ದಶಕಗಳ ಮಧುರ ಸಂಗೀತ, ಜನಮನದ ಧ್ವನಿಯಾಗಿ ನಿರಂತರವಾಗಿ ಸಾಗುತ್ತಿರುವ ನಮ್ಮೆಲ್ಲರ ನೆಚ್ಚಿನ ಆಕಾಶವಾಣಿಗೆ ಈಗ 90 ವರ್ಷಗಳ ಸಂಭ್ರಮ. ಪರಂಪರೆ ಮತ್ತು ನವೀನತೆಯ ಅದ್ಭುತ ಸಂಗಮ, ಶ್ರುತಿ ಲಯ ಹಾಗೂ ಭಾವಗಳ ಅನನ್ಯ ಅನುಭವ. ಆಕಾಶವಾಣಿಯ 90 ವರ್ಷಗಳ ಐತಿಹಾಸಿಕ ಪಯಣಕ್ಕೆ ಒಂದು ಸ್ಮರಣೀಯ ಸಂಗೀತ ನಮನ. ಇದಕ್ಕಾಗಿ ಆಕಾಶವಾಣಿ ಬೆಂಗಳೂರು ಹೆಮ್ಮೆಯಿಂದ ಹಮ್ಮಿಕೊಂಡಿದೆ ಒಂದು ಸುಂದರ ಸಾಂಸ್ಕೃತಿಕ ಸಂಚೆ, ಸ್ವರಸ್ಮೃತಿ. ಸ್ವರಸ್

ಸ್ವರ ಸಂಚಿಕೆ ವೀಣಾ ವಾದನದ ಮೂಲಕ ಮೆರುಗು ನೀಡಲಿದ್ದಾರೆ ಶ್ರೀ ರಮಣ ಬಾಲಚಂದ್ರನ್. ಇದೇ ಮೇ 30ರಂದು ಸಂಜೆ 6 ಗಂಟೆಗೆ ಬೆಂಗಳೂರಿನ ಗಾಯನ ಸಮಾಜದಲ್ಲಿ ಸ್ವರಸ್ಮೃತಿ. ಬನ್ನಿ ಜೊತೆಯಾಗಿ ಆಕಾಶವಾಣಿ 90ರ ಸಂಭ್ರಮಕ್ಕೆ ನೀವು ಸಾಕ್ಷಿಯಾಗಿ.

0: ಆಕಾಶವಾಣಿ ಬೆಂಗಳೂರು. ಈಗ ಆರೋಗ್ಯ ಸಂಚಿಕೆ. ಲೂಪಸ್ ಕಾಯಿಲೆಗೆ ಚಿಕಿತ್ಸೆ ಕುರಿತು ಡಾಕ್ಟರ್ ರಮೇಶ್ ಜೋಯಿಸ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್.
1: ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ನಾವು ಸ್ವಲ್ಪ ವಿಭಿನ್ನವಾದಂತಹ ಹೊಸ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೇವೆ ಅಂತ ಅನಿಸ್ತಾ ಇದೆ. ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ರಮೇಶ್ ಜೋಯಿಸ್ ಅವರು. ನಮಸ್ಕಾರ ಸರ್.
2: ನಮಸ್ಕಾರ
1: ಸರ್. ಈಗ ಹೊಸ ವಿಷಯ ಅಂತಂದ್ರೆ ಲೂಪಸ್ ಕಾಯಿಲೆ.
2: ಹೌದು,
1: ಇದು ಒಂಥರ ನಾನು ಫಸ್ಟ್ ಟೈಮ್ ಕೇಳಿದ್ವಿ ನಾನು ಮಾತ್ರ. ಇನ್ನು ಕೇಳುವರಿಗೆ ಇದ್ರ ಬಗ್ಗೆ ಎಷ್ಟು ಪರಿಚಯ ಇದೆ ಗೊತ್ತಿಲ್ಲ. ಏನು ಸರ್ ಲೂಪಸ್ ಕಾಯಿಲೆ ಅಂದರೆ?
2: ಸಿ, ಲೂಪಸ್ ಕಾಯಿಲೆ ಅಂದರೆ ಆಟೋ ಇಮ್ಯೂನ್ ಡಿಸೀಸ್ ಅಂತ ಹೇಳಿ ಕರಿತೀವಿ. ಅಂದರೆ ನಮ್ಮ ದೇಹದಲ್ಲಿ ವಿನಾಕಾರಣ ನಮ್ಮದು ಏನೂ ತಪ್ಪಿಲ್ಲದೇನೆ ಹುಟ್ಕೊಳ್ಳುವಂಥ ಒಂದು ಕಾಯಿಲೆ. ನಮ್ಮ ದೇಹದ ಅಂಗಾಂಗಗಳನ್ನು ಫಾರಿನ್ ಅಂತ ಕನ್ಸಿಡರ್ ಮಾಡುತ್ತೆ. ನಮ್ಮ ದೇಹದ ಭಾಗಗಳನ್ನೇ ನಮ್ಮ ದೇಹ ಫಾರಿನ್ ಅಂತ ಪರಿಗಣಿಸಿದ್ರೆ ನಮಗೆ ನಾವೇ ಅಟ್ಯಾಕ್ ಮಾಡ್ಕೋತೀವಿ. ಇದನ್ನೇ ಆಟೋ ಇಮ್ಯೂನ್ ಅಂತ ಹೇಳಿ ಕರೀತಾರೆ. ಅಂದರೆ ನಮ್ಮ ಇಮ್ಯೂನ್ ಸಿಸ್ಟಮ್ ಆಟೋ ಅಂದ್ರೆ ನಮ್ಮ ಮೇಲೆ ಅಟ್ಯಾಕ್ ಮಾಡ್ಕೊಳ್ಳುವಂತ ಒಂದು ಕಾಯಿಲೆ.
1: ನಮ್ಮ ಜೀವ ನಿರೋಧಕ ಶಕ್ತಿಯನ್ನ ಕುಂದಿಸೋದು.
2: ಹೌದು,
1: ಈಗ ಜೀವ ನಿರೋಧಕ ಶಕ್ತಿ ಕುಂದಿಸೋದು ಅಂತ ಅಂದ್ಕೊಳ್ಳಿ ನಾವು ನೇರವಾಗಿ ಏಡ್ಸ್ಗೆ ಹೋಗ್ಬಿಡ್ತೀವಿ ನಾವು.
2: ಏಡ್ಸ್ ಕೂಡ ಒಂದು ಇಮ್ಯೂನ್ ಸಿಸ್ಟಮ್ ಕಾಯಿಲೆ ಅಂತ ಹೇಳ್ಬೋದು. ಆದ್ರೆ ಅದು ವೈರಸ್ ಇಂದ ಬರುವಂತದ್ದು. ಆದ್ರೆ ಇದು ಇನ್ಫೆಕ್ಷನ್ ಅಲ್ಲ, ಇದು ತನ್ನ ತಾನೇ ದೇಹದಲ್ಲಿ ಆಗುವಂತ ಒಂದು ಮಿಸ್ಟೇಕ್. ಒಂದು ಕಾಂಪ್ಲಿಕೇಟೆಡ್ ಸರ್ಕ್ಯೂಟ್ ಬೋರ್ಡ್ ನೀವು ಇಮ್ಯಾಜಿನ್ ಮಾಡ್ಕೊಂಡ್ರೆ ಕನೆಕ್ಷನ್ಸ್ ಹೇಗೆ ತಪ್ಪಾಗುತ್ತೋ ಆ ತರ ಸಿಸ್ಟಮ್ ತಪ್ಪಾದಾಗ ಬರುವಂತದ್ದು. ಯಾಕೆ ಬರುತ್ತೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಬಟ್ ಹೆಚ್ಚಾಗಿ ಹೆಂಗಸರಲ್ಲಿ ಕಾಣಿಸ್ಕೊಳ್ಳುವಂತ ಕಾಯಿಲೆ, ಅದರಲ್ಲೂ ಚಿಕ್ಕ ವಯಸ್ಸಿನ ಹೆಂಗಸರು ಅಂದ್ರೆ 15 ವರ್ಷದಿಂದ 40 ವರ್ಷದ ವಯಸ್ಸಿನವರಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ಳುವಂತ ಒಂದು ಕಾಯಿಲೆ.
1: ಒಂಥರ ಕೇಳುವಾಗ ಕೆಲವು ಸಲ ಆಘಾತ ಅನಿಸ್ಬಿಡುತ್ತೆ ನಮ್ಗೆ, ಯಾಕಂದ್ರೆ ಅದೇ ವಯಸ್ಸಿನ ಅಂತರದಲ್ಲಿ ಈ ತರ ಒಂದು ಹೊಸ ಇಮ್ಯೂನ್ ಸಿಸ್ಟಮ್ ಅನ್ನು ಕಡಿಮೆ ಮಾಡುವಂತ ಕಾಯಿಲೆ ಅಂತಂದ್ರೆ ವಿಶೇಷವೇ ಅಂತ ಅನಿಸುತ್ತೆ ನಮ್ಗೆ ಇದು. ಬಟ್ ಯಾಕೆ ಅದು ಹೆಣ್ಮಕ್ಳಿಗೆ ಬರುತ್ತೆ ಮತ್ತು ಅವರಲ್ಲಿ ಏನೇನು ಆ ಲಕ್ಷಣಗಳು ಕಾಣಿಸ್ತವೆ ಅಂತ ಅನ್ನೋದ್ರ ಬಗ್ಗೆ ನಾವು ನೋಡೋಣ ಸರ್. ಗಂಡ್ಮಕ್ಳಿಗೆ ಬರಲ್ವಾ ಸರ್ ಇದು?
2: ಬರುತ್ತೆ, ಬರೋದಿಲ್ಲ ಅಂತಲ್ಲ, ಬಟ್ ಪ್ರಮಾಣದಲ್ಲಿ ನೋಡಿದಾಗ ಹೆಂಗಸರಲ್ಲಿ ಜಾಸ್ತಿ. 20 ಜನ ಹೆಂಗಸರಿಗೆ ಬಂದ್ರೆ ಒಬ್ರು ಗಂಡಸರಿಗೆ ಬರಬಹುದು.
1: ಓಹೋ, ರೋಗ ಯಾವುದೇ ಆಗಲಿ ಗಂಡಸರು ಹೆಂಗಸರು ಅಂತ ಹೇಳಿ ಏನು ವ್ಯತ್ಯಾಸ ಮಾಡಲ್ಲ ಎಷ್ಟೋ ಸಲ. ಕೆಲವು ಸಲ ಈ ಕೆಲವು ದೇಹದ ಒಂದು ಪ್ರಕೃತಿ ಅನುಸಾರವಾಗಿ ವ್ಯತ್ಯಾಸಗಳು ಆಗ್ತಾವ ಅಂತ ನಾವು ಹೇಳ್ತೀವಿ. ಸರ್, ಹೆಣ್ಮಕ್ಳಿಗೆ ಇದು ಈ ಸಮಸ್ಯೆ ಬರಬೇಕಂದ್ರೆ ಏನ್ ಕಾರಣ ಮತ್ತೆ ಏನೇನು ಲಕ್ಷಣಗಳು ಸರ್?
2: ಹೆಣ್ಮಕ್ಳಲ್ಲಿ ಯಾಕೆ ಇದು ಹೆಚ್ಚಾಗಿ ಬರುತ್ತೆ ಅಂದ್ರೆ ಹೆಣ್ಮಕ್ಳಲ್ಲಿ ಒಂದು ಹಾರ್ಮೋನ್ ಈಸ್ಟ್ರೋಜನ್ ಅಂತ ಇರುತ್ತೆ. ಇದು ಆ ಈಸ್ಟ್ರೋಜನ್ಗೆ ಕನೆಕ್ಟ್ ಆಗಿರುವಂತ ಒಂದು ಕಾಯಿಲೆ. ಸೊ ಹಾಗಾಗಿ ಹೆಂಗಸರಲ್ಲಿ ಹೆಚ್ಚಾಗಿ ಉತ್ಪತ್ತಿ ಆಗುವಂತದ್ದು ಅಂತ ಹೇಳ್ತಾರೆ. ಬಟ್ ಖಚಿತವಾಗಿ ಹೆಂಗಸರಲ್ಲೇ ಬರಬೇಕು ಅನ್ನೋದು, ಯಾಕೆಂದ್ರೆ ಎಷ್ಟೋ ಜನ ಗಂಡಸರಲ್ಲಿ ಈಸ್ಟ್ರೋಜನ್ ಇರೋದಿಲ್ಲ ಅಷ್ಟೊಂದು. ಆದರೆ ಒಂದು ಗಂಡಸರಲ್ಲಿ ಬಂದಾಗ ಇದು ತೀವ್ರತೆ ಇನ್ನ ಹೆಚ್ಚು. ಹೆಂಗಸರಲ್ಲಿ ಬಂದಾಗ ಬರೋದಕ್ಕಿನ್ನ ಗಂಡಸರಲ್ಲಿ ಬಂದಾಗ ತೀವ್ರತೆ ಹೆಚ್ಚು, ಸಿವಿಯರಿಟಿ ಹೆಚ್ಚು. ಸೊ ಹೇಗೆ ಯಾರಿಗಾದ್ರೂ ಲೂಪಸ್ ಕಾಯಿಲೆ ಇದೆ ಅಂತ ಹೇಗೆ ಗೊತ್ತಾಗುತ್ತೆ ನಮ್ಗೆ? ಮೊದಲಿಗೆ ಜ್ವರ. ಈಗ ಜ್ವರ ಅಂದಾಗ ಸಾಮಾನ್ಯವಾಗಿ ನಾವು ಇನ್ಫೆಕ್ಷನ್ ಇಂದ ಜ್ವರ ಬರ್ತಿದೆ ಅನ್ಕೋತೀವಿ. ಬಟ್ ಯಾವಾಗ 2-3-4 ವಾರದಾದ್ರೂ ಜ್ವರ ನಿಲ್ಲಲ್ವೋ ಅವಾಗ ಇನ್ಫೆಕ್ಷನ್ ಅಲ್ಲದೇ ಇರುವಂತಹ ಕೆಲವು ಕಾಯಿಲೆಗಳನ್ನ ಹುಡುಕೋದಕ್ಕೋಸ್ಕರ ತಪಾಸಣೆಗಳಾಗುತ್ತೆ. ಅದರಲ್ಲಿ ಲೂಪಸ್ ಕಾಯಿಲೆ ಒಂದು. ಜೊತೆಗೆ ರ್ಯಾಶಸ್ ಅಂತ ಹೇಳಿ ಕರಿತೀವಿ, ಅಂದ್ರೆ ದಂದೆಗಳು. ರ್ಯಾಶಸ್ ಅಂದ್ರೆ ಯಾವ ಥರದ್ದು? ಬಿಸಿಲಿಗೆ ಹೋದ್ರೆ ಹೆಚ್ಚು, ಅಲ್ಟ್ರಾ ವೈಲೆಟ್ ರೇಸ್, ಸೂರ್ಯನ ಅಲ್ಟ್ರಾ ವೈಲೆಟ್ ಕಿರಣಗಳಿಂದ ಹೆಚ್ಚಾಗುವಂಥದ್ದು. ಸೊ ಹಾಗಾಗಿ ಈ ಕಾಯಿಲೆಯಲ್ಲಿ ಎಲ್ಲಿ ರ್ಯಾಶಸ್ ಬರುತ್ತೆ ಅಂದ್ರೆ ಹೆಚ್ಚಾಗಿ ಮುಖದಲ್ಲಿ, ಕುತ್ತಿಗೆಯಲ್ಲಿ, ಕೈಗಳ ಮೇಲೆ, ಎಲ್ಲೆಲ್ಲಿ ಸೂರ್ಯನ ಕಿರಣಗಳು ದೇಹದ ಮೇಲೆ ಬೀಳುತ್ತೋ ಆ ಜಾಗಗಳಲ್ಲೆಲ್ಲ ಹೆಚ್ಚಾಗುತ್ತೆ. ಅದಕ್ಕೆ ಈ ಕೆನ್ನೆ ಮೇಲೆ, ಮೂಗು ಮೇಲೆ ಬಂದಾಗ ಇದನ್ನ ಬಟರ್ಫ್ಲೈ ರ್ಯಾಶ್ ಅಂತ ಹೇಳಿ ಕರಿತೀವಿ. ಚಿಟ್ಟೆ ಆಕಾರದಲ್ಲಿ ಮೂಗು ಮೇಲೆ ಮತ್ತೆ ಕೆನ್ನೆ ಮೇಲೆ ಮಾತ್ರ ಇರುತ್ತೆ, ಇದನ್ನ ಬಟರ್ಫ್ಲೈ ರ್ಯಾಶ್ ಅಂತ ಹೇಳಿ ಕರಿತೀವಿ.

ಅದೇ ತರ ಕೂದಲು ಉದುರುವಂಥದ್ದು, ಬಾಚ್ತಾ ಇದ್ದ ಹಾಗೆ ರಾಶಿ ರಾಶಿ ಕೂದಲು ಉದುರು ಬಿಡೋದು, ಬಾಯಲ್ಲಿ ಹುಣ್ಣು, ಪದೇ ಪದೇ ಬರುವಂತ ಬಾಯಲ್ಲಿ ಹುಣ್ಣು, ಹಾಗೆ ಕೀಲುಗಳಲ್ಲಿ ನೋವು, ಹೀಗೆ ಹಲವಾರು ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳುತ್ತೆ. ಆದರೆ ಈ ಕಾಯಿಲೆಯ ಅರಿವು ಯಾಕೆ ಜನರಲ್ಲಿ ಬರಬೇಕು ಅಂದ್ರೆ, ಈ ಕಾಯಿಲೆ ದೇಹದ ಎಲ್ಲಾ ಭಾಗಗಳಲ್ಲಿ ಕೂಡ ಕಾಣಿಸ್ಕೋಬಹುದು. ಉದಾಹರಣೆಗೆ ಕಿಡ್ನಿಗಳಲ್ಲಿ ಕಾಣಿಸ್ಕೋಬಹುದು, ಮೂತ್ರಪಿಂಡಗಳಲ್ಲಿ, ಹೃದಯದಲ್ಲಿ, ಹಾರ್ಟ್ ಅಲ್ಲಿ ಕಾಣಿಸ್ಕೋಬಹುದು, ಶ್ವಾಸಕೋಶ ಲಂಗ್ಸ್ ಅಲ್ಲಿ ಕಾಣಿಸ್ಕೋಬಹುದು, ಬ್ರೈನ್ ಅಲ್ಲಿ ಸ್ಟ್ರೋಕ್ ಆಗಿ ಕಾಣಿಸ್ಕೋಬಹುದು. ಈಗ ನಾವೆಲ್ಲೋ ಕೇಳಿರ್ತೀವಿ ಅವ್ರು ಯಾರಿಗೋ 25 ವರ್ಷಕ್ಕೆ ಸ್ಟ್ರೋಕ್ ಆಗೋಯ್ತಂತೆ. ಸಾಮಾನ್ಯವಾಗಿ ಅಷ್ಟು ಚಿಕ್ಕ ವಯಸ್ಸಲ್ಲಿ ಸ್ಟ್ರೋಕ್ ಆಗೋದು, ವಯಸ್ಸಾದ ಮೇಲೆ ಸ್ಟ್ರೋಕ್ ಆಗೋ

0: ಎಷ್ಟು ವೈದ್ಯರುಗಳು ಕೂಡ ಗೊತ್ತಿರೋದಿಲ್ಲ. ಯಾಕೆಂದ್ರೆ ನಾವು ಕಣ್ಣಲ್ಲಿ ಏನ್ ನೋಡೋದಿಲ್ವೋ ನಮ್ಮ ಮನಸ್ಸು ಅದನ್ನ ಪರಿಗಣಿಸೋದಿಲ್ಲ.
1: ಹೇಳ್ತಾ ಇರೋದನ್ನ ನಾನು ಕೇಳಿದ್ರೆ, ಈಗ ಇತ್ತೀಚಿನ ಕೆಲವು ವಿದ್ಯಮಾನಗಳ ಆಧಾರದ ಮೇಲೆ ಹೃದಯಾಘಾತಗಳು ಚಿಕ್ಕ ವಯಸ್ಸಿನವರು ಜಾಸ್ತಿ, ವಿಶೇಷವಾಗಿ ಹದಿಹರೆಯದವರಲ್ಲಿ.
0: ಹೌದು,
1: ಈಗ ತಾವು ಹೇಳಿದಂಗೆ ಎಲ್ಲಾ ಅಂಗಗಳಿಗೂ ಕೂಡ ಈ ಇದು ಒಂದು ಕಾಯಿಲೆ ಬರಬಹುದು ಅಂತಂದಾಗ ಹೃದಯಕ್ಕೂ ಇದು ಏನಾದರೂ ಘಾಸಿಗೊಳಿಸುತ್ತಾ ಅಂತನೋ ಅಂತ ಸಂಶಯ ಬರುತ್ತೆ ನಮಗೆ.
0: ಹೌದು, ಖಂಡಿತ ಹೃದಯದಲ್ಲಿ ಕೂಡ ಬರುತ್ತೆ. ಆದ್ರೆ ಹೃದಯಾಘಾತ ಈಗಿನ ನಾವು ಹೆಚ್ಚಾಗಿ ನೋಡ್ತಿರೋದು ಚಿಕ್ಕ ವಯಸ್ಸುಗಳಲ್ಲಿ, ಅದಕ್ಕೂ ಇದಕ್ಕೂ ಅಷ್ಟು ಹೆಚ್ಚಾಗಿ
1: ಕನೆಕ್ಷನ್ ಇಲ್ಲ.
0: ಆದ್ರೆ ಚಿಕ್ಕ ವಯಸ್ಸಿನ ಹೆಂಗಸರಲ್ಲಿ ಹೃದಯದ ಕಾಯಿಲೆ ಬಂದಾಗ ಲೂಪಸ್ ಕಾಯಿಲೆನ ಒಂದು ಕಾರಣ ಇರಬಹುದು ಅಂತ ಹೇಳಿ ಖಂಡಿತ ತಪಾಸಣೆ ಮಾಡೇ ಮಾಡಬೇಕು.
1: ಸರ್, ತಾವು ಹೇಳಿದ್ರಿ ನೋಡಿ, ಈ ಮುಖದ ಮೇಲೆ ಕಪ್ಪು ಕಪ್ಪು ಒಂದೆಲ್ಲ ಬರುತ್ತೆ ಅಂತಂತ ಹೇಳಿ, ಅದು ಒಂಥರ ಏನೋ ಬಿಸಿಲಿಗೆ ಹಂಗಾಗತ್ತೆ ಅಂತ ಅಂದ್ಕೊಂಡು ಅದು ನಿರ್ಲಕ್ಷ್ಯ ಮಾಡಿರ್ತಾರೆ, ಮತ್ತು ಸಾವಕಾಶವಾಗಿ ಅದು ಸ್ವಲ್ಪ ಕಮ್ಮಿನೂ ಆಗಬಹುದು. ಅದು ಹೇಗೆ ಸರ್, ಇದು ಆ್ಯಕ್ಚುಲಿ ಚಿಟ್ಟೆ ತರ ಕಾಣಿಸೋದು, ತಂತಾನೆ ಹೋಗೋ ಸಾಧ್ಯತೆನೂ ಇರುತ್ತಲ್ಲ ಸರ್, ಕೆಲವೊಬ್ಬರಲ್ಲಿ ನೋಡಿದ್ದೀನೋ ಅದಕ್ಕೆ ಕೇಳಿ.
0: ಹೌದು, ಸಿ ಫೋಟೋ ಸೆನ್ಸಿಟಿವಿಟಿ ಅಂತ ಇದನ್ನ ಕರೀತೀವಿ. ಫೋಟೋ ಅಂದ್ರೆ ಲೈಟ್, ಲೈಟ್ ಗೆ ಸೆನ್ಸಿಟಿವಿಟಿ. ಈಗ ತುಂಬಾ ಬೆಳ್ಳಿಗಿರೋರು ಬೀಚ್ ಕಡೆ ಹೋದ್ರು, ಬಿಸಿಲಿಗೆ ಹೋದ್ರು ಅಂದ್ರೆ ಬರೋಷ್ಟರಲ್ಲಿ ಮುಖ ಎಲ್ಲ ಕೆಂಪುಗಾಗೋಗಿರುತ್ತೆ. ಸೊ ಈ ರೀತಿ ನಾರ್ಮಲ್ ಆಗಿರೋರಲ್ಲಿ ಕೆಂಪಾಗಿರೋದು ಹೊರಟೋಗುತ್ತೆ. ಆದ್ರೆ ಕಾಯಿಲೆಗೆ ಸಂಬಂಧಪಟ್ಟಿದ್ದು ಕೆಂಪುಗೆ ರ್ಯಾಷಸ್ ಆಗಿ ಕಾಣಿಸ್ಕೊಳ್ಳುತ್ತೆ, ಅದು ಹೋಗೋದಿಲ್ಲ, ಅಷ್ಟು ಸಲೀಸಾಗಿ ಹೋಗಲ್ಲ. ಅಂಡ್ ಅದು ಒಂದೇ ಅಲ್ಲ, ಅದರ ಜೊತೆಗೆ ಕಾಯಿಲೆಯ ಬೇರೆ ಬೇರೆ ಲಕ್ಷಣಗಳು ಇರುತ್ತೆ. ಸೊ ಹಾಗಾಗಿ ಇವನ್ನೆಲ್ಲ ಕೂಡಿಸಿ ನೋಡಿದಾಗ ಇದು ಲೂಪಸ್ ಕಾಯಿಲೆ ಇರಬಹುದು ಅಂತ ಸ್ಕಿನ್ ಡಾಕ್ಟರ್ ಹತ್ರ ಹೋದಾಗ ಸ್ಕಿನ್ ಡಾಕ್ಟರ್ ಫಸ್ಟ್ ಇದು ಹೊಳಿಬಹುದು. ಇದೇ ಜ್ವರ ಅನ್ಕೊಂಡು ನೀವು ಫಿಸಿಷಿಯನ್ ಡಾಕ್ಟರ್ ಹತ್ರ ಹೋದಾಗ ಫಿಸಿಷಿಯನ್ ಡಾಕ್ಟರ್ ಯೋಚನೆ ಮಾಡಬೇಕಾಗುತ್ತೆ. ಕೀಲ್ ನೋವು ಅಂತ ಕೀಲ್ ಡಾಕ್ಟರ್ ಹತ್ರ ಹೋದಾಗ ಯಾಕೆ ಇವ್ರಿಗೆ ಕೀಲ್ ನೋವು ಇದೆ ಅಂತ ಹೇಳಿ ನೋಡೋದಕ್ಕೋಸ್ಕರ ಕೀಲ್ ಡಾಕ್ಟರ್ ಸಸ್ಪೆಕ್ಟ್ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಇದು ಬರೀ ಜನಸಾಮಾನ್ಯರಿಗೆ ಗೊತ್ತಾಗೋ ವಿಷಯ ಅಲ್ಲ, ಎಲ್ಲ ವೈದ್ಯರಿಗೂ ಗೊತ್ತಿರಬೇಕು.
1: ಹೌದು,
0: ಆ ವೈದ್ಯರಲ್ಲಿ ಕೂಡ ಇದ್ರ ಬಗ್ಗೆ ಅರಿವಿದ್ರೆ ಇದನ್ನ ಬೇಗ ಡಯಾಗ್ನೋಸ್ ಮಾಡಬಹುದು.
1: ಸರಿ, ಎಲ್ಲಿ ಹಾಗಾದ್ರೆ ಈ ರೀತಿ ಏನೋ ನೀವು ಹೇಳ್ತಾ ಇರೋಂತ ಎಲ್ಲ ಲಕ್ಷಣಗಳು ಕಂಡು ಅಂತಂದ್ರೆ ಯಾವ ವೈದ್ಯರ ಹತ್ರ ಹೋಗ್ಬೇಕು ಅವರು?
0: ಸಿ ಜನರಲ್ಲಿ ಗೊತ್ತಿರೋದಿಲ್ಲ, ಯಾರ ಹತ್ರ ಹೋಗ್ಬೇಕು ಅನ್ನೋದು ಗೊತ್ತಿರೋದಿಲ್ಲ. ಸೊ ಆ ಅಂಗಗಳಿಗೆ ಏನೇನ್ ತೊಂದರೆ ಆಗುತ್ತೋ ಆ ಸ್ಪೆಷಲಿಸ್ಟ್ ಹತ್ರನೇ ಹೋಗೋದು ಜನ.
1: ಹೌದು ಹೌದು,
0: ಅವರಲ್ಲಿ ಇರೋದು ಜವಾಬ್ದಾರಿ ಏನಂದ್ರೆ ಇದನ್ನ ರೆಕಗ್ನೈಸ್ ಮಾಡಿ ಆಮೇಲೆ ಇದನ್ನ ಒಂದು ಅಂಗಾಂಗದ ತೊಂದರೆ ಅಂತ ಪರಿಗಣಿಸಬಾರದು, ಇದು ದೇಹಕ್ಕೆ ಬಂದಿರೋ ಕಾಯಿಲೆ. ಸೊ ಈ ತರದ ಆಟೋ ಇಮ್ಯೂನ್ ಡಿಸೀಸ್ ನ ಮ್ಯಾನೇಜ್ ಮಾಡುವಂತವರು ನಾವು, ಅಂದ್ರೆ ರೂಮಟಾಲಜಿಸ್ಟ್ ಅಥವಾ ಸಂಧಿವಾತ ತಜ್ಞ.
1: ಓಕೆ, ಇದು ಬಂತು ವಿಷಯ ಈಗ. ಯಾಕಂದ್ರೆ ನಾವು ನೇರವಾಗಿ ಯಾವುದೋ ಒಂಥರ ಸಮಸ್ಯೆಗಳು ಯಾಕೋ ನನಗೂ ಅದೇ ಥರ ಅನಿಸ್ತಾ ಇದೆಯಲ್ಲ ಅಂತ ಅನಿಸಿದ್ರೆ ನೇರವಾಗಿ ಅವರು ಸಂಧಿವಾತ ಚಿಕಿತ್ಸೆ ಕೊಡುವಂಥ ವೈದ್ಯರಲ್ಲಿಗೆ ಹೋಗೋದು ವಾಸಿ.
0: ಹೌದು, ಗೊತ್ತಿದ್ರೆ ಖಂಡಿತ,
1: ಇಲ್ಲದ್ರೆ ಬೇರೆ ವೈದ್ಯರು ತಾವು ಹೇಳಿದಂಗೆ ರೆಫರ್ ಮಾಡಬೇಕಾಗತ್ತೆ. ನೋಡಪ್ಪ, ಇದು ಈ ಸಮಸ್ಯೆಗೆ ಅವ್ರ ಟ್ರೀಟ್ಮೆಂಟ್ ಕೊಡೋ ಡಾಕ್ಟರು ಅವರು ಅಲ್ಲಿ ಹೋಗ್ಬೇಕಾಗತ್ತೆ ನೀವು ಅಂತ ಹೇಳ್ಬೇಕಾಗತ್ತೆ.
0: ಸೊ ಹಾಗಾಗಿ ಈ ಕಾರ್ಯಕ್ರಮ ಕೇಳ್ತಿರೋ ಬರೀ ಶ್ರೋತೃಗಳಿಗಷ್ಟೇ ಅಲ್ಲ, ವೈದ್ಯರುಗಳಿಗೂ ಮುಖ್ಯ,
1: ಮುಖ್ಯ,
0: ಅವರು ತಿಳ್ಕೋಬೇಕಾದ್ದು ಬಹಳ ಮುಖ್ಯ.
1: ಸರ್, ತಾವು ಹೇಳ್ತಾ ಇದೀರಲ್ಲ, ಈಗ ದೊಡ್ಡ ದೊಡ್ಡ ಶಹರಗಳಲ್ಲಿ ಬೆಂಗಳೂರಂತಹ ಊರಲ್ಲಿ ಸಾಕಷ್ಟು ತಜ್ಞರು ಇರ್ತಾರೆ, ಆದ್ರೆ ಸಣ್ಣ ಪುಟ್ಟ ಜಿಲ್ಲಾ ಸ್ಥಳ ಆಗಿರ್ಬೋದು ಅಥವಾ ತಾಲೂಕು ಸ್ಥಳಗಳಲ್ಲಿ ಇದು ಈ ಕಾಯಿಲೆ ಅಂದ್ರೆ ಏನು ಅಂತಾನು ಕೇಳೋ ಸಾಧ್ಯತೆಗಳು ಇರ್ತವೆ. ಅಫ್ಕೋರ್ಸ್ ವೈದ್ಯರಿಗೆ ಗೊತ್ತಿರ್ಬೋದು ನಿಜ, ಆದ್ರೆ ಇದೇನು ಸಾಮಾನ್ಯ ಬಿಡು ಅಂತ ನಿರ್ಲಕ್ಷ್ಯ ಮಾಡಿರ್ತಾರೆ. ಬೇರೆ ಕಾಯಿಲೆಗೆ ಬೇಕಾದ್ರೆ ಟ್ರೀಟ್ಮೆಂಟ್ ಕೊಟ್ಟಿರ್ತಾರೆ, ಆದ್ರೆ ಲೂಪಸ್ಸಿಗೆ ಟ್ರೀಟ್ಮೆಂಟ್ ಕೊಡೋ ಸಾಧ್ಯತೆಗಳು ಕಮ್ಮಿ.
0: ಖಂಡಿತ, ಇದು ಬಹಳ ಮುಖ್ಯವಾದ ಪ್ರಶ್ನೆ ನೀವು ಕೇಳಿದ್ದು. ಯಾಕಂದ್ರೆ ಇವತ್ತಿನ ದಿವಸ ಸಂಧಿವಾತ ತಜ್ಞರು ಬಹಳ ಕಡಿಮೆ ಇದ್ದಾರೆ ನಮ್ಮ ಕರ್ನಾಟಕದಲ್ಲಿ. ಅಬ್ಬಬ್ಬ ಅಂದ್ರೆ ಇಡೀ ರಾಜ್ಯಕ್ಕೆ ಒಂದು 50-60 ಜನ ಸಂಧಿವಾತ ತಜ್ಞರಿದ್ದಾರೆ ಅಷ್ಟೇ. ಉದಾಹರಣೆ ಕೊಡಬೇಕು ಅಂದ್ರೆ ನಮ್ಮ ಯಾವುದೇ ವೈದ್ಯಕೀಯ ಕಾಲೇಜುಗಳಲ್ಲಿ ಸಂಧಿವಾತ ಡಿಪಾರ್ಟ್ಮೆಂಟೇ ಇಲ್ಲ. ಸರ್ಕಾರಿ ವೈದ್ಯಕೀಯ ಕಾಲೇಜುಗಳಲ್ಲಿ, ಪ್ರೈವೇಟ್ ಕಾಲೇಜುಗಳಲ್ಲೂ ಒಂದೆರಡು ಕಡೆ ಇರಬಹುದು, ಅದು ಬಿಟ್ಟರೆ ಮಿಕ್ಕವರು ಎಲ್ಲರೂ ಹೊರಗಡೆನೆ ಇರೋದು, ಪ್ರೈವೇಟ್ ಪ್ರಾಕ್ಟೀಸ್ ನಲ್ಲೇ ಇರೋದು. ಯಾಕೆಂದ್ರೆ ಡಿಪಾರ್ಟ್ಮೆಂಟ್ ಇಲ್ಲ ಅಂದ್ರೆ ಹೋಗಿ ಕೆಲಸ ಮಾಡೋದು ಇಲ್ಲಿಂದ. ಸೊ ಹಾಗಾಗಿ ಪಾಲಿಸಿ ಮೇಕರ್ಸ್ಗೂ ಅವರು ಏನಾದ್ರೂ ಈ ಕಾರ್ಯಕ್ರಮ ಕೇಳ್ತಿದ್ರೆ ಇಂಥದ್ದೊಂದು ವಿಷಯಕ್ಕೆ ಎಲ್ಲಾ ದೇಶಗಳಲ್ಲೂ ಎಲ್ಲ ಬೇರೆ ರಾಜ್ಯಗಳಲ್ಲಿ ವಿಭಾಗಗಳಿದೆ. ಇವತ್ತು ನಾನು ಈ ವಿಷಯನ ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಕರ್ನಾಟಕ ರುಮಟಾಲಜಿ ಅಸೋಸಿಯೇಷನ್ ನ ಅಧ್ಯಕ್ಷ ನಾನು.
1: ಓಕೆ,
0: ಹಲವಾರು ಬಾರಿ ನಾವು ಮನವಿಗಳು ಮಾಡ್ಕೊಂಡಿದೀವಿ ಕನ್ಸರ್ನ್ಡ್ ಅಥಾರಿಟೀಸ್ಗೆ, ಇದು ಒಂದು ಮನವಿ ಆಗೋದ್ರೆ ಸಂತೋಷ.
1: ಸರ್, ಏನ್ ಗೊತ್ತಾ, ಈಗ ತಾವ್ ಹೇಳ್ತಿದ್ರೆ 40-50 ಜನ ಅಷ್ಟೇ ಇಡೀ ರಾಜ್ಯಕ್ಕೆ ಇರುವಂತಹ ಚಿಕಿತ್ಸಕರು ಇದ್ರೆ ಲೂಪಸ್ ಕಾಯಿಲೆ ಆಗಿರ್ಬೋದು ಎಷ್ಟೋ ಕಡೆ ಇರುತ್ತೆ, ಆದ್ರೆ ಬೇರೆ ಯಾವುದೋ ಕಾಯಿಲೆಗೆ ಟ್ರೀಟ್ಮೆಂಟ್ ಕೊಟ್ಟು ಅದನ್ನ ಶಮನ ಮಾಡ್ತಿರ್ಬೋದು. ಆದ್ರೆ ಯಾವಾಗ ಆ ಕಾಯಿಲೆ ಇಡಿಯಾಗಿ ದೇಹ ಪಸರಿಸಿ ಅನಾಹುತ ಮಾಡುತ್ತೆ ಅವಾಗ ಓ ಇಂಥ ವೈದ್ಯರು ಬೇಕು ನಮಗೆ ಅಂಥೇಳಿ ಆಮೇಲೆ ನಾವು ಮಾತಾಡ್ತೀವಿ. ಅಷ್ಟೊತ್ತಿಗೆ ಕೂಡಲೇ ಕೈಗೆ ಡಾಕ್ಟರ್ ಸಿಗಲ್ಲ. ಹಾಗಾಗಿ

0: ಬೇರೆ ಕಾಲೇಜುಗಳಲ್ಲಿ ಇಂಥದ್ದೊಂದು ಕೋರ್ಸ್ ಬೇಕಾಗತ್ತೆ. ಯಾಕಂದ್ರೆ ಇವತ್ತು ನಿಮ್ಮ ವೈದ್ಯಕೀಯ ಕ್ಷೇತ್ರದಲ್ಲಿನೇ ಸಣ್ಣ ಸಣ್ಣ ಸಣ್ಣ ಸಣ್ಣ ವಿಭಾಗಗಳಿಗೆ ಇಷ್ಟೆಲ್ಲ ವೈದ್ಯರಿದ್ದಾರೆ.
1: ಖಂಡಿತ ಖಂಡಿತ. ಸೊ ಇದ್ರದ್ದು ಬಹಳ ಮುಖ್ಯ ಇದು, ಯಾಕೆಂದ್ರೆ ನಮ್ಮ ಹತ್ರ ಬರೋಷ್ಟರಲ್ಲಿ ಕಾಯಿಲೆ ಬಹಳ ಹೆಚ್ಚಾಗೋಗಿರುತ್ತೆ. ಸೊ ಹಾಗಾಗಿ ಸಿವಿಯರ್ ಸ್ಟೇಟ್ ಅಲ್ಲಿ ಬರ್ತಾರೆ ಬಹಳಷ್ಟು ಜನ. ಯಾವಾಗ್ಲೂ ಅರ್ಲಿ ಸ್ಟೇಜ್ ಇಸ್ ದ ಬೆಸ್ಟ್ ಸ್ಟೇಜ್ ಅಂತೀವಲ್ವಾ. ಯಾವುದೇ ಕಾಯಿಲೆ ನೀವು ತಗೊಂಡ್ರುವೆ ಬಹಳ ಬೇಗ ಬಂದ್ರೆ ಅದಕ್ಕೆ ಚಿಕಿತ್ಸೆ ಬೇಗ ಮಾಡಬಹುದು, ಕಮ್ಮಿ ಮಾಡಬಹುದು. ಇದನ್ನ ಇವಾಗ ಇದನ್ನು ಒಂದು ಕ್ಯಾನ್ಸರ್ ಕಾಯಿಲೆಯ ಒಂದು ಉದಾಹರಣೆ ತಗೊಂಡ್ರೆ, ಕೆಲವು ವರ್ಷಗಳ ಹಿಂದೆ ಜಿಲ್ಲಾ ತಾಲೂಕುಗಳಲ್ಲಿ ಕ್ಯಾನ್ಸರ್ ಸ್ಪೆಷಲಿಸ್ಟ್ ಇರ್ತಿರ್ಲಿಲ್ಲ. ಎಲ್ಲರೂ ಬೆಂಗಳೂರಿಗೆ ಮೈಸೂರಿಗೆ ಹುಬ್ಳಿ ಧಾರವಾಡ ಮೇಜರ್ ಸಿಟೀಸ್ ಬರಬೇಕಾಗಿರ್ತಿತ್ತು. ಆದ್ರೆ ಇವಾಗ ನಿಧಾನಕ್ಕೆ ಎಲ್ಲ ನಂಬರ್ಸ್ ಜಾಸ್ತಿ ಆಗ್ತಾ ಇದಾರೆ. ಅದೇ ತರ ಇದು ಕೂಡ ಅಷ್ಟೇನೆ. 20 ವರ್ಷದಿಂದ ನಾನು ಶುರು ಮಾಡಿದಾಗ ಕರ್ನಾಟಕಕ್ಕೆ ನಾನು 6ನೇವನು, ಆದ್ರೆ ಈಗ 50 ಜನ ಬಂದಿದ್ದಾರೆ.
0: ಅಂದ್ರೆ ಈಗ ಈ ತರ ದೊಡ್ಡ ದೊಡ್ಡ ಶಹರಗಳಿಗೆ ನುಗ್ಬೇಕಾಗತ್ತೆ, ಬೇರೆ ಬೇರೆ ಕಡೆ ಸಮಸ್ಯೆ ಬಂದಿರೋರು ನಿಮ್ಮ ಹತ್ರ ಬರಬೇಕಾಗತ್ತೆ, ದೂರ ದೂರದಿಂದ ಬರಬೇಕಾಗತ್ತೆ. ಅಂದ್ರೆ ಆ ಲಕ್ಷಣಗಳನ್ನ ಆ ಭಾಗದ ವೈದ್ಯರು ಅದನ್ನ ಗುರುತಿಸಿ ಸರಿಯಾದ ಮಾರ್ಗದರ್ಶನ ಕೊಡಬೇಕಾಗತ್ತೆ, ಎಲ್ಲಿ ಹೋಗ್ಬೇಕು ಅಂತ ಅನ್ನೋದು ಮುಖ್ಯ. ಅವರಿಗೆ ಆ ರೋಗದ ರೋಗವನ್ನು ನಿರ್ಧರಿಸುವ ಸಾಮರ್ಥ್ಯ ಇರಬೇಕು, ಗೊತ್ತಿರಬೇಕಷ್ಟೇ. ಸರ್, ಲೂಪಸ್ ಇದು ಏನು ಸರ್ ವಿಶೇಷಣೆ ವಿತ್ರ ಹೊಸ ಹೆಸರು ಅನ್ಸತ್ತಲ್ಲ ಏನದು?
1: ಸಿ, ಇದು ಲೂಪಸ್ ಅನ್ನೋದು ಒಂದು ಗ್ರೀಕ್ ಭಾಷೆಯ ಒಂದು ಪದ, ವುಲ್ಫ್ ಅಂತ. ಇದು ಏನಂದ್ರೆ ವುಲ್ಫ್ ತರ ಇದು, ಇಟ್ ಬೈಟ್ಸ್ ಯು ಅಂತ ಈ ಕಾಯಿಲೆ. ಇದು ಅಷ್ಟು ಫೆರೋಷಿಯಸ್ ಆಗಿರುತ್ತೆ ಕಾಯಿಲೆ ಅನ್ನೋದಕ್ಕೆ ಹೇಳುವಂತ ಒಂದು ಪದ ಅಷ್ಟೇ. ಸೊ ಈ ರೀತಿ ಬೇರೆ ಬೇರೆ ಭಾಗಗಳಾಗಿ ಬಂದಾಗ ಇದಕ್ಕೆ ಬೇರೆ ಬೇರೆ ಟ್ರೀಟ್ಮೆಂಟ್ ಇದೆ. ಸಿ, ಲೂಪಸ್ ಕಾಯಿಲೆ ಪತ್ತೆಯಾದ ಕ್ಷಣಕ್ಕೆ ಎಲ್ಲರಿಗೂ ಕಿಡ್ನಿ ಪ್ರಾಬ್ಲಮ್ ಇರುತ್ತೆ, ಎಲ್ಲರಿಗೂ ಹಾರ್ಟ್ ಪ್ರಾಬ್ಲಮ್ ಇರುತ್ತೆ ಅನ್ನೋದಿಲ್ಲ. ಈಗ ಹೇಗೆ ಸಕ್ಕರೆ ಕಾಯಿಲೆ ಬಂದ್ರೆ ಕೆಲವರಿಗೆ ಡಯಟ್ ಅಲ್ಲೇ ಸಕ್ಕರೆ ಕಾಯಿಲೆ ಕಮ್ಮಿ ಆಗುತ್ತೆ, ಕೆಲವರಿಗೆ 2 ಮಾತ್ರೆ ತಗೊಂಡ್ರೆ ಕಮ್ಮಿ ಆಗುತ್ತೆ, ಕೆಲವರಿಗೆ ಇನ್ಸುಲಿನ್ ಬೇಕಾಗುತ್ತೆ. ಅದೇ ತರ ಲೂಪಸ್ ಕಾಯಿಲೆ ಕೂಡ ಕೆಲವರಿಗೆ ಸಣ್ಣ 1-2 ಮಾತ್ರೆಗಳನ್ನ ಕೊಟ್ಟು ಕಂಟ್ರೋಲ್ ಮಾಡಬಹುದು, ಕೆಲವರಿಗೆ ಕೆಲವು ಇಂಜೆಕ್ಷನ್ಸ್ ಕೊಡಬೇಕಾಗ್ಬಹುದು, ಕೆಲವರಿಗೆ ಬಹಳ ದೊಡ್ಡ ದೊಡ್ಡ ಚಿಕಿತ್ಸೆಗಳನ್ನ ಮಾಡಬೇಕಾಗ್ಬಹುದು. ದೇಹದಲ್ಲಿ ಯಾವುದೇ ಭಾಗದಲ್ಲಿ ಲೂಪಸ್ ಕಾಯಿಲೆ ಬಂದ್ರೂ ಏನೋ ಒಂದು ಸಿಂಪ್ಟಮ್ಸ್ ಇರುತ್ತೆ. ಇವಾಗ ತಲೆ ಮೆದುಳಿಗೆ ಬಂದ್ರೆ ಸ್ಟ್ರೋಕ್ ಆಗ್ಬಹುದು, ಲಂಗ್ಸ್ ಅಲ್ಲಿ ಬಂದ್ರೆ ಉಸಿರಾಟಕ್ಕೆ ತೊಂದರೆ ಬರಬಹುದು, ನರಗಳಿಗೆ ಬಂದ್ರೆ ಕೈಕಾಲಲ್ಲಿ ಜೋಮುಗಳು ಬರಬಹುದು, ಕರುಳುಗಳಿಗೆ ಬಂದ್ರೆ ಬ್ಲೀಡಿಂಗ್ ಆಗ್ಬಹುದು ಮಲವಿಸರ್ಜನೆ ಟೈಮಲ್ಲಿ. ಸೊ ಹೀಗಾಗಿ ಒಂದೊಂದು ಭಾಗಗಳಿಗೆ ಬಂದಾಗ ಒಂದೊಂದು ಲಕ್ಷಣಗಳು ಕಾಣಿಸುತ್ತೆ.
0: ಹೇಗೆ ಗುರುತಿಸ್ತೀರಿ ಅದನ್ನ?
1: ಆದ್ರೆ ಕಿಡ್ನಿಗೆ ಬಂದಾಗ ಏನೂ ಒಂದು ಸಿಂಪ್ಟಮ್ ಇರೋದಿಲ್ಲ. ಶೇಕಡ ಲೂಪಸ್ ಪೇಷಂಟ್ಸ್ನೆಲ್ಲ ತಗೊಂಡ್ರೆ ಇದರಲ್ಲಿ ಶೇಕಡ 60% ಅಷ್ಟು ಜನಕ್ಕೆ ಜೀವನದಲ್ಲಿ ಒಂದು ಬಾರಿಯಾದರೂ ಕಿಡ್ನಿಗೆ ಲೂಪಸ್ ತಗಲತ್ತೆ.
0: ಓ,
1: ಇದು ಬಹಳ ದೊಡ್ಡ ಮಾಹಿತಿ. ಯಾಕೆಂದ್ರೆ 3/4 ಜನಕ್ಕೆ ಬಂದೇ ಬರುತ್ತೆ ಕಿಡ್ನಿಲಿ ತೊಂದರೆ ಅನ್ನೋದು ಒಂದು
0: ಆಯ್ತು
1: ವಿಷಯ ಇದೆ.
0: ವಯಸ್ಸಾದಂಗಾದಂಗೆ ಕಿಡ್ನಿಗೆ ಸಾಕಷ್ಟು ಸಮಸ್ಯೆ ಬರುತ್ತೆ ನಿಜ, ಆದ್ರೆ ಲೂಪಸ್ ಒಂದ್ಸಲ ಬಂದು ಹೋಗಿರ್ತದೆ,
1: ಬಂದು ಘಾಸಿ ಮಾಡುತ್ತೆ. ಅದು ವಯಸ್ಸಾದ್ಮೇಲೆಲ್ಲ, ಚಿಕ್ಕ ವಯಸ್ಸು.
0: ಓಹೋ, ಹೇಳ್ತಿದ್ರ 15-30 ಅಂದ್ರಲ್ಲ.
1: ಖಂಡಿತ, ಈ ವಯಸ್ಸಿನಲ್ಲಿ ಕಿಡ್ನಿ ತೊಂದರೆ ಕಾಣಿಸ್ಕೊಂಡಾಗ ಲೂಪಸ್ಸುವೆ ಒಂದು ಕಾಯಿಲೆ ಇರಬಹುದು ಅಂತ ನೋಡ್ತೀವಿ. ಸೊ ಹಾಗಾಗಿ ಎಷ್ಟೋ ಜನಕ್ಕೆ ಸಿಂಪ್ಟಮ್ಸ್ ಬರೋದಿಲ್ಲ ಏನುವೆ, ಬರೀ BP ಹೆಚ್ಚಾಗ್ಬಹುದು ಅಷ್ಟೇನೆ. ಎರಡನೇದು, ರಕ್ತ ಪರೀಕ್ಷೆ ಮಾಡಿದಾಗ ಕಿಡ್ನಿಗೆ ಸಂಬಂಧಪಟ್ಟಂತ ರಕ್ತ ಪರೀಕ್ಷೆ ಕ್ರಿಯಾಟಿನಿನ್ ಅನ್ನೋದು ಜಾಸ್ತಿ ಇರಬಹುದು. ಮತ್ತೆ ಎಲ್ಲದಕ್ಕಿಂತ ಮುಖ್ಯ, ಒಂದು ಸಿಂಪಲ್ ಒಂದ ಮೂತ್ರ ಪರೀಕ್ಷೆಯಿಂದ ಗೊತ್ತಾಗ್ಬಿಡುತ್ತೆ. ಯಾಕೆಂದ್ರೆ ಮೂತ್ರ ಪರೀಕ್ಷೆಯಲ್ಲಿ ಪ್ರೋಟೀನ್ ಅಂಶ, ರಕ್ತದ ಅಂಶ ಇದ್ರೆ ಅವಾಗ ಇದು ಲೂಪಸ್ಸು ಕಿಡ್ನಿಗೆ ತಗಲಿರಬಹುದು ಅನ್ನೋ ಒಂದು ಸಂಶಯ ಬಂದು ಅದನ್ನ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ಕಿಡ್ನಿ ಬಯಾಪ್ಸಿ ಅಂತ ಹೇಳಿ ಒಂದು ಸಣ್ಣ ಪ್ರೊಸೀಜರ್ ಸ್ಕ್ಯಾನ್ ಮಾಡಿಕೊಂಡು ಕಿಡ್ನಿಯಿಂದ ಒಂದು ಸಣ್ಣ ತುಂಡನ್ನ ತಗೊಂಡು ಪರೀಕ್ಷೆ ಮಾಡಿ ಕನ್ಫರ್ಮ್ ಮಾಡ್ಕೋತೀವಿ. ಯಾಕೆಂದ್ರೆ ದೇಹದ ಯಾವುದೇ ಭಾಗಕ್ಕೆ ಲೂಪಸ್ ತಗಲದಾಗ, ಹೃದಯ ಇರ್ಬೋದು, ಮೆದುಳು ಇರ್ಬೋದು, ಕಿಡ್ನಿ ಇರ್ಬೋದು, ಇದನ್ನ ಮೇಜರ್ ಆರ್ಗನ್ ಇನ್ವಾಲ್ವ್ಮೆಂಟ್ ಅಂತೀವಿ. ಯಾಕೆಂದ್ರೆ ನಾವು ಜೀವಂತವಾಗಿ ಇರೋದಕ್ಕೆ ಇವೆಲ್ಲ ಬಹಳ ಅತ್ಯವಶ್ಯಕ. ಅಂಥವಕ್ಕೆ ಟ್ರೀಟ್ಮೆಂಟ್ ಕೂಡ ಬಹಳ ಮುಖ್ಯ. ಆದ್ರೆ ಟ್ರೀಟ್ಮೆಂಟ್ ಕೂಡ ಸ್ವಲ್ಪ ದೊಡ್ಡದಾದಂತಹ ಔಷಧಿಗಳಿಂದ ಇರುತ್ತೆ. ಸೊ ಅದನ್ನ ಡಿಸೈಡ್ ಮಾಡೋದಕ್ಕೆ ಈ ಬಯೋಪ್ಸಿಯಿಂದ ಕನ್ಫರ್ಮ್ ಮಾಡಿಕೊಂಡು ಟ್ರೀಟ್ಮೆಂಟ್ನ ಶುರು ಮಾಡ್ತೀವಿ. ಯಾವಾಗ ಟ್ರೀಟ್ಮೆಂಟ್ ಬೇಗ ಶುರು ಮಾಡ್ತೀವೋ ಅವಾಗ ಕಿಡ್ನಿ ಕಂಪ್ಲೀಟ್ ಆಗಿ ನಾರ್ಮಲ್ ಆಗುವಂತ ಸಾಧ್ಯತೆಗಳು ಬಹಳ ಹೆಚ್ಚು.
0: ನೀವು ಬಯಾಪ್ಸಿ ಮಾಡೋದನ್ನ ಹೇಗೆ ನಿರ್ಧಾರ ಮಾಡ್ತೀರಿ?
1: ಸಿ, ನಾನು ಆಗಲೇ ಹೇಳಿದ ಹಾಗೆ ಇದು ಒಂದು ಕಾಯಿಲೆಯ ಲಕ್ಷಣ ಇಟ್ಕೊಂಡಲ್ಲ. ಜ್ವರ ಬಂದವರು, ರ್ಯಾಶಸ್ ಬಂದವರು, ರಕ್ತ ಕಣಗಳು ಒಂದಿಷ್ಟು ಜನಕ್ಕೆ ಕಮ್ಮಿ ಇರುತ್ತೆ, ಬಿಳಿ ರಕ್ತ ಕಣಗಳು, ಪ್ಲೇಟ್ಲೆಟ್ ಕಣಗಳು ಅಥವಾ ಹಿಮೋಗ್ಲೋಬಿನ್ನು ಇಂಥವೆಲ್ಲ ಸ್ವಲ್ಪ ಕಮ್ಮಿ ಇರುತ್ತೆ, ಇವನ್ನೆಲ್ಲ ನೋಡಿದಾಗ ಒಂದು ಡೌಟ್ ಬರುತ್ತೆ. ಲೂಪಸ್ ಇದೆಯಾ ಅಂತ ಹೇಳಿ ನೋಡೋದಕ್ಕೆ ANA, ಆಂಟಿ ನ್ಯೂಕ್ಲಿಯರ್ ಆಂಟಿಬಾಡಿ ಅನ್ನುವಂಥ ಒಂದು ರಕ್ತ ಪರೀಕ್ಷೆ ಇದೆ. ಅದು ಎಲ್ಲ ಲ್ಯಾಬ್

0: ಇದೆ. ಸೊ ಆ ರಕ್ತ ಪರೀಕ್ಷೆ ಮಾಡಿದಾಗ 90% ಶೇಕಡ ಲೂಪಸ್ ಕಾಯಿಲೆ ಇರೋರಿಗೆ ಅದು ಪಾಸಿಟಿವ್ ಬರುತ್ತೆ. ಅದು ನಮಗೆ ಇನಿಷಿಯಲ್ ಕ್ಲೂ ಕೊಡುವಂತ ಒಂದು ಸಲ ಇದು ಇರಬಹುದು ಅನ್ನುವಂತ ಒಂದು ಈ ಡೈರೆಕ್ಷನ್ ಸಿಕ್ಕದ್ಮೇಲೆ ಇದು ದೇಹದ ಯಾವ ಯಾವ ಭಾಗಗಳಿಗೆ ತಗಲಿದೆ ಅಂತ ಆ ಭಾಗಗಳ ಒಂದೊಂದು ಸಿಂಪ್ಟಮ್ಸ್ ನ ವಿಶ್ಲೇಷಣೆ ಮಾಡಿ ಅದಕ್ಕೆ ತಕ್ಕನಾದ ಯಾವುದು ಅವಶ್ಯಕತೆನೋ, ಯಾಕಂದ್ರೆ ಇಡೀ ದೇಹನ ನಾವು ಸ್ಕ್ಯಾನ್ ಮಾಡ್ಲಿಕ್ಕೆ ಬರೋದಿಲ್ಲ. ಎಲ್ಲದಕ್ಕೂ ಪರೀಕ್ಷೆ ಮಾಡ್ತಾ ಹೋದ್ರೆ ನಮ್ಮ ಟ್ರೀಟ್ಮೆಂಟ್ಗಿನ್ನ ತಪಾಸಣೆಗೆ ಜಾಸ್ತಿ ದುಡ್ಡು ಖರ್ಚಾಗುತ್ತೆ. ಸೊ ಹಾಗಾಗಿ ಅದನ್ನ ನೋಡಿ ಯಾವುದು ಅತ್ಯವಶ್ಯಕತೆಯನ್ನು ಅಂತದನ್ನ ಮಾತ್ರ ಪರೀಕ್ಷೆ ಮಾಡ್ತೀವಿ. ಇವಾಗ ಒಂದು ಮೂತ್ರ ಪರೀಕ್ಷೆಯಲ್ಲಿ ಇರ್ಬೋದು, ರಕ್ತ ಪರೀಕ್ಷೆಯಲ್ಲಿ ಇರ್ಬೋದು, ಗೊತ್ತಾದ್ರೆ ಮಾತ್ರ ಕಿಡ್ನಿಗೆ ಹೋಗ್ತೀವಿ. ಕಿಡ್ನಿದ ಏನು ಪ್ರಾಬ್ಲಮ್ಮೇ ಇಲ್ಲ ಅಂದ್ರೆ ಕಿಡ್ನಿ ಬಿಟ್ಬಿಡ್ತೀವಿ. ಈಗ ನರದ ಪ್ರಾಬ್ಲಮ್ ಇದ್ರೆ ನರದ ಬಯಾಪ್ಸಿ ಆಗ್ಬೋದು, ಇಲ್ಲ ಎಷ್ಟೋ ಸಲ ಬಯಾಪ್ಸಿ ಇಲ್ದೇನು ಗೊತ್ತಾಗುತ್ತೆ ನಮ್ಗೆ. ಸೊ ಹಾಗಾಗಿ ಇದೊಂದು ಕಾಂಪ್ಲಿಕೇಟೆಡ್ ಸೈಂಟಿಫಿಕ್ ಏರಿಯಾ.
1: ಸರ್, ಈಗ ಬಯಾಪ್ಸಿ ಅಂತ ಅನ್ನೋದೇ ಒಂಥರ ದೊಡ್ಡದು ಚಿಕಿತ್ಸೆ ಭಾಗ ಅಂತ ಅನ್ಕೊಂಡ್ಬಿಟ್ಟಿರ್ತೀವಿ ಎಲ್ಲರೂ ಕೂಡ. ಗುಳಿಗೆಗಳಿಂದ ಸಾಮಾನ್ಯ ನೀವು ಫಸ್ಟ್ ಗೆ ಟ್ರೀಟ್ಮೆಂಟ್ ಕೊಡ್ತಿರಲ್ಲ, ಅದರಿಂದನೇ ಇದು ಗುಣ ಆಗಲ್ವಾ?
0: ಆಗುತ್ತೆ. ಆದ್ರೆ ಬಯಾಪ್ಸಿ ಯಾಕೆ ಮುಖ್ಯ ಅಂದ್ರೆ, ಒಂದು ಲೂಪಸ್ ಅನ್ನುವಂತ ಕಾಯಿಲೆ ಶುಗರ್ ಇದ್ದ ಹಾಗೆ ಒಂದ್ಸಲ ಬಂದ್ರೆ ಜೀವನ ಪೂರ್ತಿ ಇರುವಂತ ಕಾಯಿಲೆ.
1: ಓಕೆ.
0: ಒಬ್ಬ ಮನುಷ್ಯನಿಗೆ ಅದಕ್ಕೊಂದು ಖಚಿತವಾದ ಸಾಕ್ಷಿ ಇದ್ರೆ
1: ಮಾತ್ರ ಹೇಳ್ತೀರಾ ನೀವು,
0: ಹೇಳಿದ್ರೆ ಉತ್ತಮ.
1: ಹೌದು.
0: ಯಾಕೆಂದ್ರೆ ಈ ಕಾಯಿಲೆ ಬಂದವರಲ್ಲಿ ಗರ್ಭಿಣಿಯಾದಾಗ ತೊಂದರೆ ಹೆಚ್ಚಾಗುತ್ತೆ. ಆದ್ರಿಂದ ಗರ್ಭಧಾರಣೆಲಾಗ್ಲಿ ಮಗು ಹುಟ್ಟಿದ ಮೇಲಾಗ್ಲಿ ನಾನಾ ಪ್ರಾಬ್ಲಮ್ಗಳು ಬರುತ್ತೆ. ಸೊ ಇದನ್ನೆಲ್ಲ ಕಂಟ್ರೋಲ್ ಮಾಡಿ ಆಮೇಲೆ ನಾವು ಪ್ರೆಗ್ನೆನ್ಸಿನ ಅಲೋ ಮಾಡ್ತೀವಿ. ಸೊ ಹಾಗಾಗಿ ಖಚಿತವಾದ ಡಯಾಗ್ನೋಸಿಸ್ ಆಗುವಂಥದ್ದು ಬಹಳ ಮುಖ್ಯ,
1: ವಿಶೇಷವಾಗಿ ಚಿಕ್ಕ ಹೆಣ್ಮಕ್ಳಲ್ಲಿ. 14 ಏನು ಶುರುವಾಗುತ್ತೆ, ಒಂಥರ ಟೀನೇಜ್ ಅಂತ ನೋಡೋಣ ಸ್ಟಾರ್ಟಿಂಗ್ನಲ್ಲಿ. ಆಮೇಲೆ ಸ್ವಲ್ಪ ದೊಡ್ಡವರಾಗ್ತಾರೆ, ತಾವು ಹೇಳಿದಂಗೆ 30-40 ವರ್ಷದವರೆಗೂ ಅವ್ರಿಗೂ ಈ ಸಮಸ್ಯೆ ಬಾಧಿಸ್ಬೋದು ಅಂಥೇಳಿ. ಲೂಪಸ್ ಕಾಯಿಲೆ ಬಂದಿದೆ ಅಂತ ನಂತರವೇ ನೀವು ಚಿಕಿತ್ಸೆಯನ್ನು ಕೊಟ್ಟು ಅದನ್ನು ಸರಿಪಡಿಸ್ತೀರಾ?
0: ಹೌದು.
1: ಹಾಗಾಗಿ ನಂತರ ದಿನಮಾನಗಳಲ್ಲಿ ಅವರು ಏನೇನು ಗರ್ಭಧಾರಣೆ ಮಾಡೋದು, ಏನೇನಿದೆ, ಏನೇನಿರ್ತದೆ ಅದನ್ನೆಲ್ಲ ಮುಂದುವರಿಸ್ಬೋದು. ಆ ಸಮಯದಲ್ಲಿ ಗೊತ್ತಿರದೇನೆ ಈಗ ಗರ್ಭಧಾರಣೆ ಆಯಿತು ಅಂತಂದರೆ ಅದರ ಪರಿಣಾಮಗಳು ಏನೇನಿರುತ್ತೆ?
0: ಹೌದು. ಎಷ್ಟೋ ಸಲ ಪ್ರೆಗ್ನೆಂಟ್ ಆದಾಗಲೇ ಮೊದಲನೇ ಬಾರಿಗೆ ಇದು ಲೂಪಸ್ ಅಂತ ಗೊತ್ತಾಗುತ್ತೆ. ಯಾಕೆ ಅಂದರೆ ಲೂಪಸ್ ಕಾಯಿಲೆ ಇನ್ನೊಂದು ಲಕ್ಷಣ ಪದೇ ಪದೇ ಅಬಾರ್ಷನ್ಸ್ ಆಗುವಂಥದ್ದು. ಸೊ ಹಾಗಾಗಿ ಮೊದಲನೇ ಸಾರ್ತಿ ಬಹಳಷ್ಟು ಜನಕ್ಕಾಗುತ್ತೆ, ಎರಡನೇ ಸಲ ಅಬಾರ್ಷನ್ ಆಗುತ್ತೆ, ಮೂರನೇ ಸಲ ಅಬಾರ್ಷನ್ ಆಗುತ್ತೆ. ಕಾಯಿಲೆ ಗರ್ಭವತಿ ಆದಾಗ ಹೆಚ್ಚಾಗುತ್ತೆ. ಲೂಪಸ್ ಕಾಯಿಲೆ ಇರೋರು ಪ್ರೆಗ್ನೆಂಟ್ ಆಗಬಾರದು ಅಂತ ನಾನು ಹೇಳಲಿಲ್ಲ, ಮಗು ಆಗಬಾರದು ಅಂತ ಹೇಳಲಿಲ್ಲ. ಕಾಯಿಲೆನ ಮೊದಲು ಕಂಟ್ರೋಲ್ ಮಾಡಿ ಆ ಕಾಯಿಲೆ ಒಂದು ಕಂಟ್ರೋಲ್ ಸ್ಟೇಟಲ್ಲಿ ಅಟ್ಲೀಸ್ಟ್ ಒಂದು 1.5-2 ವರ್ಷ ಇರಬೇಕು, ಪ್ರೆಗ್ನೆನ್ಸಿ ಬಗ್ಗೆ ಯೋಚನೆ
1: ಮಾಡಬೇಕು. ಈಗ ಕಾಯಿಲೆ ಇದೆ ಅಂತ ಗೊತ್ತಾದ ನಂತರ ಚಿಕಿತ್ಸೆ ಕೊಟ್ಬಿಟ್ಟು ಆಮೇಲೆ ಅವರು ಮುಂದಿನ ನಿರ್ಧಾರ ತಗೋತಾರೆ ದಂಪತಿಗಳು.
0: ಹೌದು.
1: ಗೊತ್ತಿರದೇನೆ ಏನಾರು ಆಯ್ತಂತಂದ್ರೆ ಆರಂಭದಲ್ಲಿ ಅದು ಲೂಪಸ್ ಇದೆ ಅಂತ ಗೊತ್ತಾಗತ್ತೆ ಅನ್ಕೋಣ. ಆಯ್ತು, ಗೊತ್ತಿರಲಿಲ್ಲ, ಪ್ರೆಗ್ನೆನ್ಸಿನೂ ಆಯ್ತು, ಲೂಪಸ್ ಅಂತಾನು ಗೊತ್ತಾಯ್ತು, ಹೇಗೆ ಸರ್ ಚಿಕಿತ್ಸೆ ಅವಾಗ?
0: ಸೊ ಏನು ಯಾಕೆ ಇದು ಮುಖ್ಯ ಆಗುತ್ತೆ ಅಂದ್ರೆ, ಒಂದು ಗರ್ಭಧಾರಣೆ ಸ್ಥಿತಿನಲ್ಲಿ ಬರುವಂತ ಕೆಲವು ಹಾರ್ಮೋನ್ಸ್ ಇಂದ ಕಾಯಿಲೆ ಹೆಚ್ಚಾಗುತ್ತೆ. ಬಹಳಷ್ಟು ಸಲ ಆ ಪ್ರೆಗ್ನೆನ್ಸಿ ಉಳಿಯೋದಿಲ್ಲ, ಅಬಾರ್ಷನ್ ಆಗಿ ಮಧ್ಯದಲ್ಲೇ ಹೊರಟೋಗುತ್ತೆ. ಇದು ಮೊದಲನೇದು. ಎರಡನೇದು, ಹಾಗೆ ಲೂಪಸ್ ಕಾಯಿಲೆ ಹೆಚ್ಚಿದ್ರೆ ಲೂಪಸ್ ಕಾಯಿಲೆಗೆ ಕೊಡುವಂತ ಎಷ್ಟೋ ಔಷಧಿಗಳು ಗರ್ಭಧರಿಸಿರುವಂತ ಸ್ತ್ರೀಗಳಿಗೆ ಕೊಡೋ ಹಾಗಿಲ್ಲ ನಾವು. ಯಾಕೆಂದ್ರೆ ಅದು ಆ ಸ್ಥಿತಿಯಲ್ಲಿ ತಾಯಿಗೂ ಒಳ್ಳೇದಲ್ಲ, ಮಗುಗೂ ಒಳ್ಳೇದಲ್ಲ. ಸೊ ಹಾಗಾಗಿ ಇದೆರಡೂ ವಿಷಯಗಳು ಇರೋದ್ರಿಂದ ಅದಕ್ಕೆ ನಾವು ಹೇಳೋದು ಕರೆಕ್ಟ್ ಆಗಿ ಪ್ಲಾನ್ಡ್ ಪ್ರೆಗ್ನೆನ್ಸಿ ಅಂತ ಹೇಳಿ ಹೇಳ್ತೀವಿ. ಅದನ್ನ ಮಾಡಿಕೊಂಡ್ರೆ ಬಹಳಷ್ಟು ಒಳ್ಳೇದು.
1: ಡಾಕ್ಟರ್, ತಾವು ಹೇಳ್ತಾ ಇದ್ದೀರಲ್ಲ, ಈಗ ಸಂಶಯ ಬಂದ್ಬಿಡುತ್ತೆ, ಕೆಲಸ ಮಕ್ಕಳಾಗಿರಲ್ಲ, ಅವರಿಗೆ ಲೂಪಸ್ ಕಾಯಿಲೆಗಳು ತಗಲಿರಬಹುದಾ ಅಂತನೋಂಥದ್ದು. ಸೀದಾ ನಮ್ಗೆ ಮಕ್ಕಳಾಗಲಿಲ್ಲ ಅಂತ ತಿಳ್ಕೊಂಡು ಹೋಗಿ ವೈದ್ಯರ ಕಡೆ ತಪಾಸಣೆ ಮಾಡಿಕೊಂಡು IVF ಇತ್ಯಾದಿ ಆ ಎಲ್ಲ ಹಂತಗಳಿಗೆ ಹೋಗೋದಕ್ಕಿಂತ ಮುಂಚೆ ಬಹುಶಃ ಲೂಪಸ್ ಕಾಯಿಲೆಯನ್ನು ಕೂಡ ಒಂದ್ಸಲ ತಪಾಸಣೆ ಮಾಡ್ಕೋಬೇಕೇನೋ ಅನ್ಸುತ್ತೆ ಕೆಲಸ.
0: ತಪ್ಪಿಲ್ಲ ನೀವು ಹೇಳಿದ್ರಲ್ಲಿ. ಯಾಕೆಂದ್ರೆ ನೀವು ಯಾವುದೇ ಇನ್ಫರ್ಟಿಲಿಟಿ ಕ್ಲಿನಿಕ್ ಹೋದಾಗ ಲೂಪಸ್ಗೆ ಸಂಬಂಧಪಟ್ಟಂತಹ ಕೆಲವು ಅಂಶಗಳು ಗರ್ಭಧಾರಣೆಗೆ ಮುಖ್ಯ, ಆಂಟಿಫಾಸ್ಫೋಲಿಪಿಡ್ ಆಂಟಿಬಾಡಿ ಅಂತ ಹೇಳಿ ಕರಿತೀವಿ. ಸೊ ಪದೇ ಪದೇ ಪ್ರೆಗ್ನೆನ್ಸಿ ಲಾಸ್ ಆದವರಿಗೆ ಯಾವುದೇ IVF ಸೆಂಟರ್ಗೆ ಹೋದ್ರೆ ಇದೆಲ್ಲ ತಪಾಸಣೆಗಳು ಆಗೇ ಆಗುತ್ತೆ. ಯಾಕೆ ಇವರಿಗೆ ಗರ್ಭ ನಿಲ್ತಾ ಇಲ್ಲ, ಇದೆಲ್ಲ ಯಾವುದು ಇಲ್ಲ ಅಂತ ಗೊತ್ತಾದಾಗ ಅಷ್ಟೇ IVF ಹೋಗ್ತಾರೆ. ಯಾಕೆಂದ್ರೆ ಕಾಯಿಲೆ ಇದ್ದಲ್ಲಿಗೆ ಮೊದಲು ಕಾಯಿಲೆಗೆ ಟ್ರೀಟ್ಮೆಂಟ್ ಮಾಡ್ಕೊಂಡು ಬನ್ನಿ ಅಂತ ನಮ್ಮ ಹತ್ರ
1: ಕಳಿಸ್ತಾರೆ. ಈಗ ರಾಜ್ಯಾದ್ಯಂತ ನಮ್ಮ ಈ ಕಾರ್ಯಕ್ರಮವನ್ನ ಬಹುತೇಕ ನಾಡಿನಾದ್ಯಂತ ಈ ಕಾರ್ಯಕ್ರಮವನ್ನ ನಮ್ಮ ಅನೇಕ ಕೇಳುಗರು ಕೇಳ್ತಾ ಇದ್ದಾರೆ. ಅವರಿಗೆ ಈಗ ನಾವು ಬೆಂಗಳೂರಿಗೇ ಈ ರೀತಿಯಾದಂತಹ ಒಂದು ಕಾಯಿಲೆ ಇದೆ ಅಂತ ಯಾರೋ ಒಬ್ಬ ವೈದ್ಯರಲ್ಲಿ ಹೇಳಿದಾಗ ಅಲ್ಲಿ ದೂರ ಹೋಗ್ಬೇಕಾಗತ್ತಾ? ಬೇರೆ ಬೇರೆ ಕಡೆ ಎಲ್ಲೆಲ್ಲಿ ಸರ್ಚ್?

0: ಚಿಕಿತ್ಸೆ ಇದೆ?
1: ಖಂಡಿತ, ಬೆಂಗಳೂರು ಒಂದೇ ಅಲ್ಲ, ನಮ್ಮ ಮೈಸೂರಲ್ಲಿ ಇದ್ದಾರೆ ವೈದ್ಯರು, ಮತ್ತೆ ಇದರಲ್ಲಿ ಹುಬ್ಳಿ ಧಾರವಾಡದಲ್ಲಿ ಇದ್ದಾರೆ, ಬೆಳಗಾವಲ್ಲಿ ಇದ್ದಾರೆ, ಗುಲ್ಬರ್ಗದಲ್ಲಿ ಇದ್ದಾರೆ, ಮಂಗಳೂರಲ್ಲಿ ಇದ್ದಾರೆ. ನಾನು ಹೇಳದ ಹಾಗೆ
0: ದೊಡ್ಡ
1: ದೊಡ್ಡ ಶಹರಗಳಲ್ಲಿ ಇದ್ದಾರೆ, ಸಣ್ಣ ಸಣ್ಣ ಕಡೆ ಇಲ್ಲ ಅಷ್ಟೇ.
0: ಈಗ ಈ ಹೆಣ್ಮಕ್ಳಿಗೆ ಎಂತ PCOD ಸಮಸ್ಯೆ ಇತ್ಯಾದಿಗಳೆಲ್ಲ ಏನೋ ಇರ್ತವೆ, ಆಮೇಲೆ ಈಗಿನ ಯುವತಿಯರಲ್ಲಿ ಕೆಲವು ಸಮಸ್ಯೆಗಳಿವೆ, ಮದುವೆ ಆಗಲಿಕ್ಕೆ ಅವ್ರು ಯಾವತ್ತೂ ರೆಡಿ ಆಗ್ತಿರಂಗಿಲ್ಲ, ಆವಾಗ ಈ ಬೇರೆ ಬೇರೆ ಕಾಯಿಲೆಗಳು ಅವ್ರನ್ನ ಕಾಡ್ತಿರಬಹುದು. ಯಾಕಂದ್ರೆ ಮದುವೆ ಆದಾಗನೇ ಪ್ರೆಗ್ನೆನ್ಸಿ ಆಗ್ಬೋದು, ಪ್ರೆಗ್ನೆನ್ಸಿ ಆಗೋ ಟೈಮಲ್ಲೇ ಈ ಲೂಪಸ್ ಇತ್ಯಾದಿ ಟೆಸ್ಟಿಂಗ್ ಎಲ್ಲ ನಡೀತದೆ. ಅವರು ಹೇಗೆ ಮುಂಜಾಗ್ರತೆ ವಹಿಸ್ಕೋಬೇಕಾಗತ್ತೆ? ಒಂಟಿಯಾಗಿ ಬದುಕಿರ್ತಾರೆ, ಮತ್ತೆ ವಯಸ್ಸು ನೋಡಿದ್ರೆ ತಾವು ಹೇಳದಂಗೆ ಸರಿಯಾಗಿ ಈ ಲೂಪಸ್ ಕಾಯಿಲೆ ತಗೊಳ್ಳುವಂತ ವಯಸ್ಸೇ ಇರುತ್ತದೆ.
1: ಸಿ, ಒಂದು ಅರ್ಥ ಮಾಡ್ಕೋಬೇಕು, ಲೂಪಸ್ ಕಾಯಿಲೆ ಬೇರೆ ಕಾಯಿಲೆಗಳಿಗೆ ನೋಡಿದ್ರೆ ಅಷ್ಟು ಕಾಮನ್ ಅಲ್ಲ, ಅದೃಷ್ಟವಶಾತ್ ರೇರ್ ಕಾಯಿಲೆ. ಒಬ್ಬ ಫಿಸಿಷಿಯನ್ ನ ಕೇಳಿದ್ರೆ ನಿನ್ನ ಜೀವಮಾನದಲ್ಲಿ ಎಷ್ಟು ಲೂಪಸ್ ಕಾಯಿಲೆ ನೋಡಿದ್ಯಾ ನೀನು ಅಂತ ಹೆಚ್ಚು ಅಂಶಗಳಿರಲ್ಲ. ಆದ್ರೆ ನನ್ನ ತರ ಸಂಧಿವಾತ ತಜ್ಞನ ಕೇಳಿದ್ರೆ ನೀನ್ ಎಷ್ಟಪ್ಪ ನೋಡಿದ್ಯಾ ಅಂದ್ರೆ ಜೀವನ ಪೂರ್ತಿ ಅದನ್ನೇ ನೋಡ್ತಾ
0: ಇದ್ದೀನಿ.
1: ಹಾಗಾಗಿ ಇದು ಒಂದು ನೀವು ಕೇಳಿದ ಪ್ರಶ್ನೆ ಬಹಳ ಮುಖ್ಯ. ಯಾಕೆಂದ್ರೆ ಇವತ್ತಿನ ದಿನ ಹೋಲ್ ಬಾಡಿ ಚೆಕಪ್ ಅನ್ನುವಂತ ಒಂದು ಕಾನ್ಸೆಪ್ಟ್
0: ಬರ್ತಾ ಇದೆ.
1: ಬಂದಿದ್ದು ಆಟೋ ಇಮ್ಯೂನ್ ಪ್ಯಾನಲ್ ಅಂತ ಹೇಳಿ ಮಾಡ್ತಾರೆ, ಇರೋ ಬರೋ ರಕ್ತ ಪರೀಕ್ಷೆ ಎಲ್ಲ ಎಲ್ಲರ ಮೇಲೂ ಮಾಡ್ತಾರೆ. ಇದು ಬಹಳ ತಪ್ಪು. ಯಾಕೆ ಅಂದ್ರೆ ಎಷ್ಟೋ ಜನಕ್ಕೆ ಈ ಆಟೋ ಆಂಟಿಬಾಡಿ ಟೆಸ್ಟ್, ನಾನು ANA ಅಂತ ಏನು ಹೇಳಿದೆ, 100ರಲ್ಲಿ 10 ಜನಕ್ಕೆ ಇದು ನಾರ್ಮಲ್ ಆಗಿರೋರಿಗೆ ಕೂಡ ಪಾಸಿಟಿವ್ ಇರುತ್ತೆ. ಸೊ ಆಂಟಿಬಾಡಿ ಇದ್ದಾಕ್ಷಣಕ್ಕೆ ನಮಗೆ ಕಾಯಿಲೆ ಇದೆ ಅಂತ ಖಚಿತವಾಗಿ ಹೇಳಕ್ ಆಗಲ್ಲ. ಸುಮ್ಮನೆ ಆ ಕಾಯಿಲೆಯ ಲಕ್ಷಣಗಳು ಇಲ್ಲದೆ ಇದ್ರೆ ಈ ತಪಾಸಣೆಗಳನ್ನ ಮಾಡಬಾರದು. ಕಾಯಿಲೆಗೆ ತಕ್ಕ ಅನುಗುಣವಾದ ತಪಾಸಣೆಗಳು ಏನಿದೆ ಅದಷ್ಟನ್ನೇ ಮಾಡಬೇಕು.
0: ತುಂಬಾ ಸರಿಯಾಗಿ ಹೇಳಿದ್ರಿ ಡಾಕ್ಟ್ರೆ. ಸಾಮಾನ್ಯ ವೈದ್ಯರಾದವರು ತಪಾಸಣೆ ಮಾಡಿಕೊಂಡು ಮುಂದುವರಿಬೇಕು ಅಂತ ಹೇಳ್ತಾರೆ, ಆದ್ರೆ ತಾವು ಹೇಳೋದು ಬಹಳ ಸೂಕ್ತ ಅನ್ಸುತ್ತೆ. ಆಯಾ ಕಾಯಿಲೆಗೆ ಅನುಗುಣವಾಗಿ ಒಂದು ಒಬ್ಬ ವೈದ್ಯರ ಕಡೆ ಹೋದಾಗ ಅವ್ರಿಗೆ ಸಂಬಂಧಪಡುವಂತಹ ಸಮಸ್ಯೆಗೆ ಅನುಗುಣವಾಗಿ ತಪಾಸಣೆಗೆ ಅವರನ್ನ ಒಡ್ಡಬೇಕು. ವೈದ್ಯರನ್ನ ಪದೇ ಪದೇ ಬದಲಾವಣೆ ಮಾಡ್ತಾ ಹೋಗ್ತಾರೆ ಕೆಲವೊಬ್ಬರು, ಏನು ಟ್ರೀಟ್ಮೆಂಟ್ ಅನುಸಾರವಾಗಿ ಅವರು ಕೂಡ ಒಂದಿಷ್ಟು ಹೇಳ್ತಾರೆ, ಇನ್ನೊಬ್ಬರು ಹೇಳ್ತಾರೆ, ಹೇಳ್ತಾ ಹೇಳ್ತಾ ಹೇಳ್ತಾ ಹೇಳ್ತಾ ಬರೀ ಚೆಕಪ್ಪೇ ಆಗತ್ತೆ.
1: ಖಂಡಿತ. ಇದು ಹೇಗೆ ನಾವು ಶಾಪಿಂಗ್ ಹೋದಾಗ ಒಂದು ಮಾಲಲ್ಲಿ ವಿಂಡೋ ಶಾಪಿಂಗ್ ತರ, ಇದು ಡಾಕ್ಟರ್ ಶಾಪಿಂಗ್ ಆಗ್ಬಿಟ್ಟಿದೆ ನಮ್ಮ ದೇಶದಲ್ಲಿ. ಯಾಕೆಂದ್ರೆ ಇದೇ ನೀವು ಒಬ್ಬ ರುಮಟಾಲಜಿಸ್ಟ್ ನ ಅಮೆರಿಕದಲ್ಲೋ ಲಂಡನ್ ಅಲ್ಲೋ ನೋಡ್ಬೇಕು ಅಂದ್ರೆ 3 ತಿಂಗಳು ಕಾಯ್ಬೇಕು, ಅಪಾಯಿಂಟ್ಮೆಂಟ್ ಸಿಗೋದಿಲ್ಲ. ನಮ್ಮ ದೇಶದಲ್ಲಿ ನನ್ನನ್ನು ಇವತ್ತು ನೋಡಿದವನು ನಾಳೆ ಇನ್ನೊಬ್ಬನ್ನ ನೋಡ್ಬೋದು ಹೋಗಿ. ಸೊ ಹಾಗಾಗಿ ಇದು ತಪ್ಪು. ಒಬ್ಬ ವೈದ್ಯನಲ್ಲಿ ನಂಬಿಕೆ ಬೇಕು. ಈ ಒಂದು ಮುಖ್ಯವಾಗಿ ನಾನು ಹೇಳೋದು ಎಲ್ರಿಗೂ ಶ್ರೋತೃಗಳಿಗೆ ಹೇಳುವಂತ ವಿಷಯ ಏನಂದ್ರೆ, ಕಾಯಿಲೆ ಬಂದ್ರೆ ಹೆದರ್ಬೇಡಿ, ಇದಕ್ಕೆ ಚಿಕಿತ್ಸೆ ಇದೆ. ರೆಗ್ಯುಲರ್ ಆಗಿ ತಪಾಸಣೆ ಮಾಡಿ, ಏನುವೆ ಒಂದು ಕಾಯಿಲೆ ಲಕ್ಷಣಗಳು ಸಿಂಪ್ಟಮ್ಸ್ ಇರಲಿಲ್ಲ ಅಂದ್ರೂ 3 ತಿಂಗಳಿಗೆ ಒಂದ್ಸಲ ಹೋಗಿ ಸಿಂಪಲ್ ಟೆಸ್ಟ್ ಮಾಡ್ತಾರೆ, ಒಂದು ಸಿಂಪಲ್ ಯೂರಿನ್ ಪರೀಕ್ಷೆ, ಒಂದು ರಕ್ತ ಪರೀಕ್ಷೆ ಮಾಡ್ತಾರೆ. ಈಗ ಹೇಗೆ ಶುಗರ್ ಪೇಷಂಟ್ಸ್ಗೆ ಶುಗರ್ ಡಯಾಬಿಟೀಸ್ಗೆ ಶುಗರ್ ಟೆಸ್ಟ್ ಮಾಡ್ತಾರೋ ಅದೇ ತರ ಇದಕ್ಕೆ ಕೂಡ
0: ಲೂಪಸ್ ಅನ್ನ ಸರಿಯಾಗಿ ಚೆಕಪ್ ಮಾಡಿಸ್ಕೋಬೇಕು. ಅವ್ರಿಗೆ ಏನಾದರೂ ಅನಿಸಿದ್ರೆ ಈಗ ನಾವು ಕಾರ್ಯಕ್ರಮಗಳ ಮೂಲಕವಾಗಿ ಜನರಿಗೆ ಜಾಗೃತಿಯನ್ನು ಉಂಟು ಮಾಡ್ತಾ ಇದ್ದೇವೆ. ಹೀಗೆ ಒಂದು ಲೂಪಸ್ ಕಾಯಿಲೆ ಇದೆ, ಇದರಿಂದ ಈ ರೀತಿಯೆಲ್ಲ ಲಕ್ಷಣಗಳಿರುತ್ತೆ ಅಂತ ಗೊತ್ತಾಯಿತು. ಗೊತ್ತಾದ್ಮೇಲೆ ಅವರಿಗೆ ಸಮಸ್ಯೆ ಬಂದಾಗ ಅಥವಾ ಅವರಿಗೇನೋ ಸಮಸ್ಯೆ ಇದೆ ಅಂತ ಅನಿಸಿದ್ರೆ ಚೆಕಪ್ ಮಾಡಿಸ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ, ನಿರ್ಧಾರ ಮಾಡ್ಕೋಬೇಕಾಗತ್ತೆ. ತಾವು ಹೇಳ್ದಂಗೆ BP ಕಾಯಿಲೆ ಆಗಿರ್ಬೋದು, ಶುಗರ್ ಆಗಿರ್ಬೋದು, ಅಥವಾ ಥೈರಾಯ್ಡ್ ಕೆಲವು ಸಮಸ್ಯೆಗಳಾಗಿರ್ಬೋದು, ನಿರಂತರವಾಗಿ ಚಿಕಿತ್ಸೆ ತಗೊಳ್ತಾನೆ ಹೋಗುವಂಥದ್ದು ಇದು ಹೊಸದಾದಂಥದ್ದು, ಮತ್ತೆ ಅಷ್ಟಾಗಿ ಕೇಳದೇ ಇರುವಂತಹ ಕಾಯಿಲೆ ಬಗ್ಗೆ ನೀವು ತುಂಬಾ ಸರಳವಾಗಿ ಬಹಳ ಒಳ್ಳೆ ವಿವರಣೆಯನ್ನು ಕೊಟ್ಟಿದ್ದೀರಿ. ಮತ್ತು ಯಾರು ಹೆದರುವ ಅವಶ್ಯಕತೆ ಇಲ್ಲ, ಡಾಕ್ಟರ್ಗಳು ಕಡಿಮೆ ಇರ್ಬೋದು ಮತ್ತು ರೋಗ ಕಡಿಮೆ ಇರೋದ್ ಹೇಳಕ್ಕಾಗಲ್ಲ. ಹಾಗಾಗಿ ಈ ಕಾಯಿಲೆನೂ ಕೂಡ ಸಸ್ಪೆಕ್ಟ್ ಮಾಡಿದ್ರೆ ನಿಮ್ಮ ಭಾಗದಲ್ಲಿ ಇದ್ದಂತ ಯಾವ್ದಾದ್ರೂ ವೈದ್ಯರು ಲೂಪಸ್ ಕಾಯಿಲೆ ಏನಾದ್ರೂ ಸರ್ ಇದೆ ಅಂತ ಏನಾದ್ರೂ ದಯವಿಟ್ಟು ಚೆಕ್ ಮಾಡ್ತೀರಾ ಅಂತಾನು ಕೇಳಬೇಕಾಗತ್ತೆ. ತಾವು ಈ ಒಂದು ಕಾಯಿಲೆ ಬಗ್ಗೆ ಮಾಹಿತಿ ಮಾಡಿಕೊಟ್ಟಿದ್ದಕ್ಕೆ ನಮ್ಮ ಎಲ್ಲ ಕೇಳುಗರ ಪರವಾಗಿ ಧನ್ಯವಾದಗಳು ಸರ್. ನಮಸ್ಕಾರ.
1: ನನ್ನನ್ನು ಕರೆಸಿ ಈ ಒಂದು ಅಪರೂಪದ ವಿಷಯದ ಬಗ್ಗೆ ನನ್ನನ್ನು ಕೇಳಿ ತಿಳ್ಕೊಂಡಿದ್ದಕ್ಕೆ ನಿಮಗೂ ಆಕಾಶವಾಣಿಗೂ ನನ್ನ ಹೃತ್ಪೂರ್ವಕ ವಂದನೆಗಳು.
2: ಲೂಪಸ್ ಕಾಯಿಲೆಗೆ ಚಿಕಿತ್ಸೆ ಕುರಿತು ಡಾಕ್ಟರ್ ರಮೇಶ್ ಜೋಯಿಸ್ ಅವರೊಂದಿಗೆ ಸಂದರ್ಶನವನ್ನು ಇದುವರೆಗೆ ಕೇಳಿದರೆ. ಇವರನ್ನ ಸಂದರ್ಶಿಸಿದವರು ಜಾಂಪಣ್ಣ ಆಶಿಹಾಳ್. ಇದು ಇಂದಿನ ಆರೋಗ್ಯ ಸಂಚಿಕೆ.

ಆಕಾಶವಾಣಿ ಬೆಂಗಳೂರು. ತರಂಗಾಂತರ 490.1 ಮೀಟರ್ ಅಂದರೆ 612 ಕಿಲೋ ಹರ್ಟ್ಸ್. ಈಗ ಗೀತ.

ಬಯಸದೇ ಬಂದ ಭಾಗ್ಯ ಚಿತ್ರದ ಗೀತೆ ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಎಸ್ ಜಾನಕಿ ಗೀತೆ ಹಾಡಿದ್ದಾರೆ. ಜೀವದೇಶಂಕರ್ ಅವರ ಗೀತೆಗೆ ರಾಜನ್ ನಾಗೇಂದ್ರ ಅವರ ರಾಗ ಸಂಯೋಜನೆ ಇದೆ.